ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

0: ಗುಡ್ ಮಾರ್ನಿಂಗ್, ಶುಭೋದಯ. ಈ ದಿನ ಹೊಸತಾಗಿರಲಿ, ಈ ದಿನ ಖುಷಿಯಾಗಿರಲಿ. ಇಂದು ಸೆಪ್ಟೆಂಬರ್ 11 ಶುಕ್ರವಾರ. ಶ್ರೀಶಕ 1949 ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯಣ, ಶ್ರಾವಣ ಮಾಸ. ಯೋಗ ಸಾಧ್ಯ, ಕರಣ ನಾಗವಾನ್, ಸೌರಸಿಂಹ. ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಈ ರೀತಿ ಇದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಯೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ್ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇವರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಪವಿತ್ರ ದಿನೇಶ್ ಅವರು ವಚನಗಳ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆ ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಮತ್ತು ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಅರ್ಪಿತರವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ, ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಒಂದು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದು, ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರಣ ಸರಣಿ, ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಮಾಧವ ಪೆನರ್ಜಿ ಅವರಿಂದ ಪಂಪನ ನುಡಿಗಳನ್ನು ಹೇಳಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ಬಗ್ಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಸಂಜೆ 6:30 Zero to Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಆರ್ಜೆ ಅರ್ಪಿತರ್ ಅವರು. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದು, ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಡರ್ ಅವರು. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ರಾತ್ರಿ 8:30-9:30 ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿಬರಲಿದೆ. ನಂತರ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686 0996 7799 ಈ ಸಂಖ್ಯೆಗೆ ಕಳುಹಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ, ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮಣ್ಣಿನ ಸೊಗಡಿನ ಸಂಸ್ಕೃತಿಯ ಮತ್ತೊಂದು ವಿಶೇಷ ದಿನ ಬೆನಕನ ಅಮಾವಾಸ್ಯೆ. ಶ್ರಾವಣ ಮಾಸದ ಈ ಪವಿತ್ರ ಅಮಾವಾಸ್ಯೆಯ ದಿನದ ವಿಶೇಷತೆಗಳೇನು, ನಮ್ಮ ಹಿರಿಯರು ಹೇಳಿಕೊಂಡು ಬಂದಿರುವ ಆಚರಣೆಗಳ ಹಿನ್ನೆಲೆ ಏನು ಅನ್ನುವುದನ್ನ ನಾವೀಗ ತಿಳಿಯೋಣ. ಸ್ನೇಹಿತರೆ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಈ ಅಮಾವಾಸ್ಯೆಯನ್ನು ಬೆನಕನ ಅಮಾವಾಸ್ಯೆ ಅಥವಾ ಕುಶಗ್ರಹಣಿ ಅಮಾವಾಸ್ಯೆ ಅಂತಲೂ ಕರೀತಾರೆ. ವಿಘ್ನರಾಜ ಗಣೇಶನ ಆರಾಧನೆಗೆ ಹಾಗೂ ದೇವಾನುದೇವತರ ಪೂಜೆಗೆ ಇದು ಅತ್ಯಂತ ಶ್ರೇಷ್ಠ ದಿನ. ಜೀವನದ ಎಲ್ಲ ಅಡ್ಡಿ ಆತಂಕಗಳನ್ನು ನಿವಾರಿಸಿ ಮನೆ ಮನಗಳಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬಿಕೊಳ್ಳಲು ಇಂತಹ ದಿನಗಳು ನಮಗೆ ನೆರವಾಗ್ತವೆ. ಈ ದಿನದ ಮತ್ತೊಂದು ವಿಶೇಷ ಅಂತಂದರೆ ಕುಶ ಸಂಗ್ರಹಣೆ. ಧಾರ್ಮಿಕ ಕಾರ್ಯಗಳಿಗೆ, ಹವನಗಳಿಗೆ ಮತ್ತು ಶ್ರಾದ್ದ ವಿಧಿಗಳಿಗೆ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುವ ಕುಶವನ್ನು ಇಂದು ಕೈಯಾರೆ ಸಂಗ್ರಹಿಸಿ ಇಡಲಾಗುತ್ತದೆ. ಹೀಗೆ ಈ ಅಮಾವಾಸ್ಯೆಯ ದಿನ ಸಂಗ್ರಹಿಸಿದ ಕುಶವನ್ನು ಮುಂದಿನ 1 ವರ್ಷದ ತನಕ ಎಲ್ಲ ಪೂಜೆ ಪುನಸ್ಕಾರಗಳಿಗೆ ಬಳಸಬಹುದು ಎಂಬುದು ನಮ್ಮ ಪ್ರಾಚೀನ ನಂಬಿಕೆ. ಹಾಗೆ ಸ್ನೇಹಿತರೆ, ಅಮಾವಾಸ್ಯೆ ಅಂತ ಹೇಳಿದ ಕೂಡಲೇ ನಮ್ಮ ಪೂರ್ವಜನರ ನೆನಪು ಕಣ್ಮುಂದೆ ಬರುತ್ತೆ. ಈ ದಿನ ಪವಿತ್ರ ನದಿಗಳಲ್ಲಿ ಅಥವಾ ಮನೆಯಲ್ಲೇ ಸ್ನಾನ ಮಾಡಿ ನಮ್ಮ ಪೂರ್ವಜನರನ್ನು ಸ್ಮರಿಸಿ ತಿಲ ತರ್ಪಣ ನೀಡುವುದು ಹಾಗೂ ಬಡವರಿಗೆ, ಅಶಕ್ತರಿಗೆ ಅನ್ನ ಅಥವಾ ವಸ್ತ್ರದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಇದರಿಂದ ಹಿರಿಯರ ಆಶೀರ್ವಾದ ದೊರೆಯುವುದಲ್ಲದೆ ಜಾತಕದಲ್ಲಿರುವ ಪಿತೃದೋಷ

ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಮಳೆ ಬರಲಿ ಬಿಸಿಲಿರ್ಲಿ, ಲೈಫ್ ಮಾತ್ರ ಸಖತ್ತಾಗಿರ್ಬೇಕು ಅಲ್ವಾ? ಆದ್ರೆ ಇವತ್ತು ನಾನು ನಿಮ್ ಜೊತೆಗೆ ಒಂದು ಸಣ್ಣ ವಿಷಯ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಮ್ ಲೈಫ್ನಲ್ಲಿ ನಾವು ಅತಿ ಹೆಚ್ಚು ಟೈಮ್ ವೇಸ್ಟ್ ಮಾಡೋದು ಎರಡೇ ವಿಷಯಕ್ಕೆ. ಒಂದು, ಆಗೋಗಿರೋ ವಿಷಯದ ಬಗ್ಗೆ ದುಃಖ ಪಡ್ತೀವಿ, ಅವತ್ತು ಹಾಗಾಗ್ಬಾರ್ದಿತ್ತು ಅಂತ ಹಳೆ ಪುಟಗಳನ್ನ ತಿರುವಾಗ್ತಾ ಇರ್ತೀವಿ. ಇನ್ನೊಂದು, ಮುಂದೆ ಏನಾಗತ್ತೋ ಅಂತ ಭಯ ಪಡ್ತಾ ಇರ್ತೀವಿ. ನಾಳೆ ಜಾಬ್ ಸಿಗತ್ತಾ, ನನ್ನ ಫ್ಯೂಚರ್ ಹೇಗಿರುತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇವತ್ತಿನ ನಿದ್ದೆಗೆಡ್ತೀವಿ. ಆದ್ರೆ ಸ್ನೇಹಿತರೆ, ನೆನ್ಪಿಡಿ, ಹೋದ ದಿನ ಮರಳಿ ಬರೋದಿಲ್ಲ, ಬರೋ ದಿನ ಅದು ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ಇವತ್ತು ನಾನ್ ಹೇಳೋದು ಇಷ್ಟೇ, ಲೀವ್ ಇಟ್ ಆಲ್, ನೆನ್ನೆನ ಮರ್ತು ಬಿಡಿ, ನಾಳಿನ ಬಗ್ಗೆ ದೇವ್ರಿಗೆ ಬಿಡಿ. ಇವತ್ತಿನ ಈ ಕ್ಷಣ ಇದೆಯಲ್ಲ, ಇದು ನಮ್ಮದ್ದು. ಇವತ್ತು ಯಾರನ್ನಾದರೂ ಪ್ರೀತಿಯಿಂದ ಮಾತಾಡ್ಸಿ, ಒಂದ್ ಕಪ್ ಕಾಫಿ ಕುಡ್ದು ಎಂಜಾಯ್ ಮಾಡಿ. ಇವತ್ತಿನ ಬಗ್ಗೆ ಮಾತ್ರ ಯೋಚನೆ ಮಾಡೋಣ, ಯಾಕಂದ್ರೆ ನಿಜವಾದ ನೆಮ್ಮದಿ ಮತ್ತು ಸಂತೋಷ ಇರೋದೇ ಈ ಕ್ಷಣದಲ್ಲಿ. ಏನಂತೀರಾ? ಸೊ ಈ ಒಂದು ಅದ್ಭುತವಾದ ಪಾಸಿಟಿವ್ ವೈಬ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಈಗ ಮತ್ತೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಒಂದು ಅದ್ಭುತವಾದ ಸಾಲನ್ನ ಓದಿದೆ ಸ್ನೇಹಿತರೆ. ಬದುಕಿನಲ್ಲಿ ನಮ್ಗೆ ಸೋಲು ಬಂದಾಗ ಕಾಲೆಳೆಯುವವರೇ ಹೆಚ್ಚು ಅಂತ. ಹೌದು ಅಲ್ವಾ? ಅವಮಾನ ಅನ್ನೋದು ಎಲ್ಲರಿಗೂ ನೋವು ಕೊಡುತ್ತೆ. ಆದ್ರೆ ಅಪ್ರತಿಮ ಚೇತನ ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾರೆ ಗೊತ್ತಾ? ಅವಮಾನಗಳಿಗೆ ಅಂಜದಿರಿ, ಟೀಕೆಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ. ಜಗತ್ತಿನಲ್ಲಿ ದೊಡ್ಡ ಸಾಧನೆ ಮಾಡಿದ ಪ್ರತಿಯೊಬ್ಬರೂ ಮೊದಲು ಅಪಹಾಸ್ಯಕ್ಕೊಳಗಾದವರೇ ಇರ್ತಾರೆ. ವಾವ್, ಎಂತ ಪವರ್ಫುಲ್ ಮಾತಲ್ವಾ? ನೀವು ಉತ್ತಮ ವ್ಯಕ್ತಿಗಳಾಗಿ ಬೆಳೆಯುತ್ತಾ ಹೋದಂತೆ ನಿಮ್ಮ ಸುತ್ತಮುತ್ತಲಿರುವ ಕೆಲವು ಜನರು ನಿಮಗೆ ಬಹಳ ಅವಮಾನ ಮಾಡಬಹುದು. ದೂರದ ವ್ಯಕ್ತಿ ನಿಮ್ಮ ತಂಟೆಗೆ ಎಂದೂ ಬರೋದಿಲ್ಲ. ಯಾರನ್ನೂ ನಂಬಿ ಯಾರ ಉದ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸುತ್ತೀರೋ ಅವರಿಂದಲೇ ಅವಮಾನವನ್ನ ಅನುಭವಿಸಬೇಕಾಗುತ್ತೆ. ಎಚ್ಚರಿಕೆ, ಇಂತಹ ಅವಮಾನಗಳು ಒಂದಲ್ಲ, ನೂರಲ್ಲ, ಸಾವಿರವಲ್ಲ. ಇಡೀ ಪ್ರಪಂಚದ ಪ್ರತಿಯೊಂದು ಧೂಳಿನ ಕಣಗಳಷ್ಟು ಅವಮಾನಗಳು ನಿಮ್ಮನ್ನು ಮುತ್ತಿಗೆ ಹಾಕಲಿ. ಅವುಗಳಿಗೆ ಏಕೆ ಹೆದರ್ತೀರಿ? ಯಾವ ಉನ್ನತ ಗುರಿಗಾಗಿ ನಡೆಯುತ್ತಿದ್ದೀರೋ ಅದನ್ನು ಬೇಗ ಮುಟ್ಟುವ ಉತ್ತಮ ಸಮಯ ನನ್ನ ಪಾಲಿಗೆ ಬಂದೊದಗಿದೆ ಅಂತ ಭಾವಿಸಿ. ಗುರಿಯೂ ಸಿಗುವ ತನಕ ಇಂತಹ ಅವಮಾನಗಳಿಗೆ ತಲೆ ಬಾಗದೆ ಮುಂದೆ ಮುಂದೆ ನುಗ್ಗಿರಿ, ನಿಲ್ಲದಿರಿ. ಅವಮಾನ ಮಾಡುವವರ ಮನಸ್ಸನ್ನು ಆಕರ್ಷಿಸುವ ಹೇಡಿತನವನ್ನು ಎಂದೂ ಮಾಡದಿರಿ. ಗುರಿ ಮುಟ್ಟಬೇಕೆಂದರೆ ಇಂತಹ ನೂರಾರು ಮೂರ್ಖರನ್ನು ನೀವು ಎದುರಿಸಲೇಬೇಕು. ಗುರಿಯನ್ನು ಹಾಗೂ ಮೂರ್ಖರನ್ನು ಇಬ್ಬರನ್ನೂ ಒಲಿಸಿಕೊಳ್ಳಲು ಸಾಧ್ಯವಿಲ್ಲ. ಮೂರ್ಖರ ಜೊತೆ ಎಂದೂ ಜಗಳ ಬೇಡ. ಅವಮಾನವಾದ ವಾತಾವರಣದಲ್ಲಿ ಕ್ಷಣ ಮಾತ್ರವೂ ನಿಲ್ಲಬೇಡಿ. ಅಲ್ಲಿಂದ ಹೊರಟು ಬಿಡಿ. ನಿಮ್ಮ ಗುರಿ ಸಾಧನೆಗಳಿಗಿಂತ ದೊಡ್ಡ ಸಂಪತ್ತು ಯಾವುದೂ ಇರೋದಿಲ್ಲ. ನೀವು ಉತ್ತಮ ತತ್ವಜ್ಞಾನಿಗಳಾದಾಗ, ದೇವರ ಭಕ್ತರಾಗಿ ಗುರಿ ಮುಟ್ಟಿ ಯಶಸ್ಸಿನ ಶಿಖರದಲ್ಲಿ ನಿಂತಾಗ, ನಿಮ್ಮನ್ನು ವಿರೋಧ ಮಾಡಿದಾಗ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳಂತೆ ಕಂಡ ಮೂರ್ಖ ಜನರು ಈಗ ಧೂಳಿನಂತೆ ಕಾಣಿಸ್ತಾರೆ. ಆದ್ರೆ ಈ ಕ್ಷಣದಲ್ಲಿಯೂ ಕೂಡ ನೀವು ಲವಲೇಶವೂ ಅಹಂಕಾರ ಪಡಬೇಡಿರಿ. ನಿಮ್ಮನ್ನು ವಿರೋಧ ಮಾಡಿದವರ ಬಳಿ ನಿರ್ಮಲ ಮನಸ್ಸಿನಿಂದ ವ್ಯವಹರಿಸಿ ಅಂತ ಸ್ವಾಮಿ ವಿವೇಕಾನಂದವರ ಮಾತಿದು. ಈ ಒಂದು ನುಡಿಮುತ್ತು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಅರುಣೋದಯ ಕಾರ್ಯಕ್ರಮದಲ್ಲಿ ಇನ್ಫಾರ್ಮೇಶನ್ ಬಾಕ್ಸ್ನಲ್ಲಿ ಇವತ್ತು ಮನುಷ್ಯನ ಮೆದುಳಿನ ಈ ಎಲೆಕ್ಟ್ರಿಕ್ ರಹಸ್ಯದ ಬಗ್ಗೆ ತಿಳಿಯೋಣ. ನಮ್ಮ ಮೆದುಳು ಒಂದು ಪವರ್ ಹೌಸ್. ಒಂದು ಬಲ್ಬ್ ಹಚ್ಚುವಷ್ಟು ವಿದ್ಯುತ್ ನಮ್ಮ ತಲೆಯಲ್ಲಿ ಉತ್ಪತ್ತಿಯಾಗುತ್ತೆ. ಎಸ್, ಹೌದು ಸ್ನೇಹಿತರೆ, ನಾವು ಲೈಟ್ ಅಥವಾ ಫ್ಯಾನ್ ಹಾಕೋದಕ್ಕೆ ಸ್ವಿಚ್ ಬಟನ್ ಒತ್ತುತ್ತೀವಿ, ಆಗ ವಿದ್ಯುತ್ ಪಾಸ್ ಆಗಿ ಆ ಉಪಕರಣಗಳು ಕೆಲಸ ಮಾಡ್ತವೆ. ಆದ್ರೆ ನಿಮಗೆ ಗೊತ್ತಾ, ನಮ್ಮ ದೇಹದ ಒಳಗೆ, ಅದ್ರಲ್ಲೂ ನಮ್ಮ ಪುಟ್ಟ ಮೆದುಳಿನ ಒಳಗೆ ಪ್ರತಿ ಕ್ಷಣ ವಿದ್ಯುತ್ ಸಂಚರಿಸುತ್ತಲೇ ಇರುತ್ತೆ. ನಾವು ಯೋಚನೆ ಮಾಡುವಾಗ, ನಡೆಯುವಾಗ ಅಥವಾ ಯಾರ ಜೊತೆನಾದ್ರೂ ಮಾತಾಡುವಾಗ ನಮ್ಮ ಮೆದುಳು ನಿರಂತರವಾಗಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇರುತ್ತೆ. ಹಾಗಾದ್ರೆ ಶ್ವೇತಾ, ನಮ್ಮೆಲ್ಲರ ಮೆದುಳಲ್ಲಿ ಎಷ್ಟು ವಿದ್ಯುತ್ ಉತ್ಪತ್ತಿಯಾಗುತ್ತೆ ಹೇಳು ಅಂತ ನೀವು ಕೇಳ್ಬೋದು. ಸೊ ವಿಜ್ಞಾನಿಗಳ ಸಂಶೋಧನೆಯ ಪ್ರಕಾರ, ಒಬ್ಬ ಮನುಷ್ಯ ಎಚ್ಚರವಾಗಿದ್ದಾಗ ಅವನ ಮೆದುಳು ಸುಮಾರು 12-25 ವ್ಯಾಟ್ ವಿದ್ಯುತ್ತನ್ನ ಉತ್ಪಾದಿಸುತ್ತೆ. ಇದು ತುಂಬಾ ಕಡಿಮೆ ಅಂತ ಅನ್ಸ್ಬೋದು. ಆದ್ರೆ ಆಶ್ಚರ್ಯದ ವಿಷಯ ಏನಪ್ಪಾ ಅಂತಂದ್ರೆ, ಒಂದು ಸಣ್ಣ ಗಾತ್ರದ LED ಬಲ್ಬ್ ಅನ್ನ ಬೆಳಗಿಸೋದಕ್ಕೆ ಈ ಶಕ್ತಿ ಸಾಕು. ಇನ್ನು ಎರಡನೇದಾಗಿ, ಹೇಗೆ ಸಾಧ್ಯ ಅಂತ ಹೇಳೋದಾದ್ರೆ, ನಮ್ಮ ಮೆದುಳಿನಲ್ಲಿ ಕೋಟ್ಯಾಂತರ ನ್ಯೂರಾನ್ಸ್ಗಳು ಇವೆ. ಈ ನ್ಯೂರಾನ್ಸ್ಗಳು ಒಂದಕ್ಕೊಂದು ಸಂದೇಶಗಳನ್ನ ಕಳಿಸ್ತಾ ಇರುವಾಗ ರಾಸಾಯನಿಕ ಮತ್ತು ವಿದ್ಯುತ್ ಸಂಕೇತಗಳನ್ನು ಬಳಸ್ತವೆ. ನೀವು ಒಂದು ವಿಷಯವನ್ನ ನೆನಪಿಸಿಕೊಂಡಾಗ ಅಥವಾ ಒಂದು ಕೆಲಸ ಮಾಡೋದಕ್ಕೆ ನಿರ್ಧರಿಸಿದಾಗ ಸಾವಿರಾರು ನ್ಯೂರಾನ್ಗಳು ಏಕಕಾಲದಲ್ಲಿ ಮಿಂಚಿನಂತೆ ವಿದ್ಯುತ್ ಹರಿಸುತ್ತೆ. ಸೊ ಸ್ನೇಹಿತರೆ, ಸೂಪರ್ ಕಂಪ್ಯೂಟರ್ಗಿಂತ ವೇಗ ಅಂತಾನೆ ಹೇಳ್ಬೋದು. ಹೇಗೆ ಗೊತ್ತಾ, ಜಗತ್ತಿನ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ ಕೂಡ ಮನುಷ್ಯನ ಮೆದುಳಿನ ಕಾರ್ಯಕ್ಷಮತೆಗೆ ಸಮನಲ್ಲ. ನಮ್ಮ ಮೆದುಳು ಸೆಕೆಂಡ್ಗೆ 100,000 ಮಾಹಿತಿಯನ್ನ ಸಂಸ್ಕರಿಸುತ್ತೆ. ಇಷ್ಟೆಲ್ಲಾ ಕೆಲಸ ಮಾಡೋದಕ್ಕೆ ಮೆದುಳು ಬಳಸುವ ಶಕ್ತಿ ಮಾತ್ರ ತುಂಬಾ ಕಡಿಮೆ ಆಗಿರುತ್ತೆ. ನಾವು ದಿನವಿಡೀ ಕೆಲಸ ಮಾಡಿದರೂ ನಮ್ಮ ಮೆದುಳು ಬಳಸುವ ವಿದ್ಯುತ್ ಕೇವಲ ಒಂದು ಲೈಟ್ ಬಲ್ಬ್ ಬಳಸುವಷ್ಟೇ ಶಕ್ತಿ ಅಂತಂದ್ರೆ ಆಶ್ಚರ್ಯವಾಗುತ್ತಲ್ವಾ? ಎಸ್, ಹಾಗೆ ಸ್ನೇಹಿತರೆ, ನಿದ್ದೆಯಲ್ಲೂ ನಿಲ್ಲದ ವಿದ್ಯುತ್ ಅಂತಾನೆ ಹೇಳ್ಬೋದು. ನಾವು ರಾತ್ರಿ ಮಲಗಿದಾಗ ನಮ್ಮ ಮೆದುಳು ಆಫ್ ಆಗಿರುತ್ತೆ ಅಂತ ಅನ್ಕೊಂಡ್ರೆ ಅದು ತಪ್ಪು. ವಾಸ್ತವವಾಗಿ ನಾವು ನಿದ್ದೆ ಮಾಡುವಾಗ ನಮ್ಮ ಮೆದುಳು ಹಗಲಿಗಿಂತ ಹೆಚ್ಚು ಸಕ್ರಿಯವಾಗಿರಬಹುದು. ಕನಸುಗಳನ್ನ ಕಾಣುವಾಗ ಅಥವಾ ನೆನಪುಗಳನ್ನ ಜೋಡಿಸುವಾಗ ಮೆದುಳಿನ ಒಳಗೆ ವಿದ್ಯುತ್ ಸಂಕೇತಗಳ ಸಂಚಾರ ಜೋರಾಗಿ ನಡೀತಾ ಇರುತ್ತೆ. ಸೊ ಸ್ನೇಹಿತರೆ, ಕೊನೆ ಮಾತೇನಪ್ಪಾ ಅಂತಂದ್ರೆ, ನಮ್ಮ ದೇಹವೇ ಒಂದು ಅದ್ಭುತ ಯಂತ್ರ ಅಂತಾನೆ ಹೇಳ್ಬೋದು. ನಮ್ ತಲೆಯೊಳಗೆ ಒಂದು ಪುಟ್ಟ ವಿದ್ಯುತ್ ಕೇಂದ್ರವೇ ಅಡಗಿದೆ ಅನ್ನೋದು ಪ್ರಕೃತಿಯ ವಿಸ್ಮಯ. ನಮ್ಮ ಬುದ್ಧಿವಂತಿಕೆ ಮತ್ತು ಆಲೋಚನೆಗಳಿಗೆ ಮೂಲವೇ ಈ ವಿದ್ಯುತ್ ಶಕ್ತಿ ಅಂತಾನೆ ಹೇಳ್ಬಹುದು. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 7 ಮುಂದುವರೆದ ಭಾಗ. ಓದುತ್ತಿರುವವರು ಶಾಲಿನಿ ವಿ ಭಟ್. ಈ ಸೂಕ್ಷ್ಮ ವ್ಯತ್ಯಾಸ ತಿಳಿಯಬೇಕಾದರೆ ಕೆಲವು ವಿವರಗಳನ್ನು ಹೇಳಬೇಕಾಗಿದೆ. ನಾನು ದಕ್ಷಿಣ ಆಫ್ರಿಕಾದಲ್ಲಿದ್ದ 2-3 ದಿನಗಳಲ್ಲಿ ಕೆಲವು ಸಂಗತಿಗಳು ನನಗೆ ಗೊತ್ತಾಗಿದ್ದವು. ಅಲ್ಲಿಯ ಭಾರತೀಯರಲ್ಲಿ ಅನೇಕ ಪಂಗಡಗಳಿದ್ದವು. ಒಂದು ಮುಸಲ್ಮಾನ್ ವರ್ತಕರ ಪಂಗಡ, ಅವರು ತಮ್ಮನ್ನು ಅರಬ್ಬರು ಎಂದು ಕರೆದುಕೊಳ್ಳುತ್ತಿದ್ದರು. ಮತ್ತೊಂದು ಪಂಗಡ ಹಿಂದೂಗಳದು. ಇನ್ನೊಂದು ಪಂಗಡ ಪಾರಸಿ ಗುಮಾಸ್ತರದು. ಹಿಂದೂ ಗುಮಾಸ್ತರು ಯಾವ ಪಂಗಡಕ್ಕೆ ಸೇರದವರು, ಅವರು ಅರಬ್ಬರೊಂದಿಗೆ ಬೇಕಾದರೆ ಸೇರಿಕೊಳ್ಳಬಹುದಾಗಿತ್ತು. ಪಾರಸಿ ಗುಮಾಸ್ತರು ತಮ್ಮನ್ನ ಪರ್ಷಿಯನ್ನರೆಂದೇ ಕರೆದುಕೊಳ್ಳುತ್ತಿದ್ದರು. ಈ 3 ವರ್ಗಗಳು ಪರಸ್ಪರ ಕೆಲವು ಸಾಮಾಜಿಕ ಸಂಬಂಧಗಳನ್ನು ಹೊಂದಿದ್ದವು. ಆದರೆ ಎಲ್ಲದಕ್ಕಿಂತ ಹೆಚ್ಚಾದ ದೊಡ್ಡ ಪಂಗಡ ಕರಾರುಬದ್ಧ ಮತ್ತು ಸ್ವತಂತ್ರರಾದ ಕೂಲಿಗಳನ್ನೊಳಗೊಂಡ ತಮಿಳು, ತೆಲುಗು ಮತ್ತು ಉತ್ತರ ಭಾರತದವರ ಪಂಗಡ. ಕರಾರುಬದ್ಧ ಕೂಲಿಗಳು ಎಂದರೆ ನೆಟಾಲಿನಲ್ಲಿ ಕೆಲಸ ಮಾಡಲು 5 ವರ್ಷಗಳ ಕರಾರಿಗೆ ಭಾರತದಿಂದ ಒಪ್ಪಿ ಹೋದವರು. ಇವರಿಗೆ ಗಿರಮಿಟರು ಎಂದು ಹೆಸರು. ಇದು ಇಂಗ್ಲಿಷ್ನ ಅಗ್ರಿಮೆಂಟ್ ಎಂಬ ಶಬ್ದದ ಅಪಭ್ರಂಶದಿಂದ ಹುಟ್ಟಿದುದು. ಮೊದಲು ಹೇಳಿದ 3 ಪಂಗಡದವರಿಗೆ ಈ ಕೂಲಿಗಳೊಂದಿಗೆ ಕೆಲಸ ಕಾರ್ಯ ವ್ಯಾಪಾರದ ಸಂಬಂಧವಿದ್ದಿತೇ ಹೊರತು ಮತ್ಯಾವುದೂ ಸಂಬಂಧವಿರಲಿಲ್ಲ. ಇಂಗ್ಲಿಷ್ನವರು ಇವರನ್ನು ಕೂಲಿಗಳೆಂದು ಕರೆಯುತ್ತಿದ್ದರು. ಭಾರತೀಯರ ಬಹುಭಾಗ ಕೂಲಿಗಳಾಗಿದ್ದುದರಿಂದ ಎಲ್ಲ ಭಾರತೀಯರನ್ನು ಸಾಮಿ ಅಥವಾ ಕೂಲಿಗಳೆಂದೇ ಕರೆಯುತ್ತಿದ್ದರು. ತಮಿಳು ಹೆಸರುಗಳ ಕೊನೆಯಲ್ಲಿ ಸಾಮಿ ಎಂಬ ಪದ ಇರುತ್ತದೆ. ಅದು ಸಂಸ್ಕೃತದ ಸ್ವಾಮಿ ಅಥವಾ ಯಜಮಾನ ಎಂಬ ಮಾತಿಗೆ ಸಮನಾದುದು. ಭಾರತೀಯರನ್ನು ಸ್ವಾಮಿ ಎಂದು ಕರೆದಾಗ ಅವನಿಗೆ ಅಸಮಾಧಾನವಾಗುತ್ತಿತ್ತು. ಆದರೆ ಅವನು ಚತುರನಾದರೆ ಮಾತನ್ನು ಹೀಗೆ ಹಿಂದಿರುಗಿಸುತ್ತಿದ್ದನು: ನೀವು ನನ್ನನ್ನೇನೋ ಸ್ವಾಮಿ ಎಂದು ಕರೆಯುತ್ತೀರಿ, ಆದರೆ ಸ್ವಾಮಿ ಎಂದರೆ ಯಜಮಾನ, ನಾನು ನಿಮ್ಮ ಯಜಮಾನನಲ್ಲವಲ್ಲ. ಇದನ್ನು ಕೇಳಿ ಕೆಲವು ಇಂಗ್ಲಿಷ್ನವರಿಗೆ ಅಳುಕು ಉಂಟಾಗುತ್ತಿತ್ತು. ಕೆಲವರು ಸಿಟ್ಟಿಗೇಳುತ್ತಿದ್ದರು, ಬೈಯುತ್ತಿದ್ದರು, ಅವಕಾಶ ದೊರೆತರೆ ಹೊಡೆದೂ ಬಿಡುತ್ತಿದ್ದರು. ಏಕೆಂದರೆ ಸ್ವಾಮಿ ಎಂಬುದು ತಿರಸ್ಕಾರದ ಮಾತು. ಈ ವಿಷಯ ಅವರಿಗೆ ಗೊತ್ತಿತ್ತು. ಅದಕ್ಕೆ ಯಜಮಾನ ಎಂದು ಅರ್ಥ ಮಾಡುವುದಾದರೆ ಕರೆದವರಿಗೆ ಅವಮಾನ ಮಾಡಿದಂತೆ ತಾನೇ. ಆದುದರಿಂದ ನನ್ನನ್ನು ಕೂಲಿ ಬ್ಯಾರಿಸ್ಟರ್ ಎಂದು ಕರೆಯುತ್ತಿದ್ದರು. ವರ್ತಕರನ್ನು ಕೂಲಿ ವರ್ತಕರೆಂದು ಕರೆಯುತ್ತಿದ್ದರು. ಕೂಲಿ ಎಂಬ ಪದದ ಮೂಲ ಅರ್ಥ ಮರೆತು ಹೋಗಿ ಭಾರತೀಯರಿಗೆಲ್ಲ ಅದೇ ಹೆಸರಾಯಿತು. ಮುಸಲ್ಮಾನ ವರ್ತಕರಿಗೆ ತಮ್ಮನ್ನು ಕೂಲಿಗಳೆಂದು ಕರೆದರೆ ಕೋಪ ಬರುತ್ತಿತ್ತು. ಅವರು ನಾನು ಕೂಲಿಯಲ್ಲ, ನಾನು ಅರಬ್ ಎನ್ನುತ್ತಿದ್ದರು, ಅಥವಾ ನಾನು ವ್ಯಾಪಾರಿ ಎನ್ನುತ್ತಿದ್ದರು. ಇಂಗ್ಲಿಷ್ನವನು ವಿನೀತನಾದವನಾದರೆ ಹಾಗೆ ಕರೆದಕ್ಕೆ ಕ್ಷಮೆ ಬೇಡುತ್ತಿದ್ದ. ಇಂತಹ ಪರಿಸ್ಥಿತಿಯಲ್ಲಿ ರುಮಾಲನ್ನು ಧರಿಸುವ ಪ್ರಶ್ನೆಗೆ ಬಹಳ ಪ್ರಾಮುಖ್ಯತೆ ದೊರೆಯುತ್ತಿತ್ತು. ನಾನು ಧರಿಸಿದ್ದ ಭಾರತೀಯ ರುಮಾಲನ್ನು ತೆಗೆಯುವುದೆಂದರೆ ದೊಡ್ಡ ಅವಮಾನವನ್ನು ಸಹಿಸಿದಂತೆ ಆಗುತ್ತಿತ್ತು. ಆದುದರಿಂದ ರುಮಾಲಿಗೆ ಶರಣು ಹೊಡೆದು ಪರಂಗಿ ಹ್ಯಾಟನ್ನು ಧರಿಸಿಕೊಂಡರೆ ಇಂತಹ ಅವಮಾನ ಪ್ರಸಂಗಗಳಿಂದಲೂ ಅದರ ಸಂಬಂಧದ ವಾದ ವಿವಾದದಿಂದಲೂ ತಪ್ಪಿಸಿಕೊಳ್ಳಬಹುದೆಂದು ನನಗೆ ತೋರಿತು. ಆದರೆ ಸೇಠ್ ಅಬ್ದುಲ್ಲಾ ನನ್ನ ಅಭಿಪ್ರಾಯವನ್ನು ಒಪ್ಪಲಿಲ್ಲ. ನೀವು ಹಾಗೇನಾದರೂ ಮಾಡಿದರೆ ಅದರ ಪರಿಣಾಮ ಬಹಳ ಕೆಟ್ಟದಾಗುತ್ತದೆ. ಭಾರತದ ರುಮಾಲನ್ನೇ ಹಾಕಿಕೊಳ್ಳುವೆನೆಂಬ ದೃಢ ಸಂಕಲ್ಪ ಹೊಂದಿರುವ ಬ್ಯಾರಿಸ್ಟರ್ ಸ್ಥಿತಿ ಸಂಕಟಕ್ಕೆ ಈಡಾಗುವುದು. ರುಮಾಲು ನಿಮ್ಮ ತಲೆಗೆ ಬಹಳ ಚೆನ್ನಾಗಿ ಒಪ್ಪುತ್ತದೆ. ನೀವು ಇಂಗ್ಲಿಷ್ ಹ್ಯಾಟನ್ನು ಧರಿಸಿದರೆ ಪರಿಚಾರಕನಂತೆ ಕಾಣುತ್ತೀರಿ ಎಂದು ಹೇಳಿದರು. ಈ ಸಲಹೆಯಲ್ಲಿ ದೇಶಪ್ರೇಮ, ವ್ಯವಹಾರ ಕುಶಲತೆ ಮತ್ತು ಸ್ವಲ್ಪ ಸಂಕುಚಿತ ಭಾವ ಎಲ್ಲ ಇದ್ದವು. ವ್ಯವಹಾರ ಕುಶಲತೆ ಎದ್ದು ಕಾಣುತ್ತಿತ್ತು. ರುಮಾಲನ್ನು ಧರಿಸಬೇಕೆಂದು ಹೇಳಲು ಕಾರಣ ಅವರು ದೇಶಪ್ರೇಮವೇ. ಪರಿಚಾರಕನಾಗಿ ಕಾಣುತ್ತೇನೆಂಬ ತಿರಸ್ಕಾರದಲ್ಲಿ ಸಂಕುಚಿತ ಬುದ್ಧಿ ವ್ಯಕ್ತವಾಗುತ್ತಿತ್ತು. ಕರಾರುಬದ್ಧ ಕೂಲಿಗಳು 3 ಪಂಗಡದವರಿದ್ದರು: ಹಿಂದೂ, ಮುಸಲ್ಮಾನ ಮತ್ತು
ಕ್ರೈಸ್ತರು. ಕೊನೆಯವರು ಕ್ರೈಸ್ತರಾಗಿ ಮತಾಂತರ ಹೊಂದಿದ ಭಾರತದ ಕರಾರುಬದ್ಧ ಕೂಲಿಗಳ ಮಕ್ಕಳು. 1893ರಲ್ಲಿಯೇ ಅವರ ಸಂಖ್ಯೆ ದೊಡ್ಡದಾಗಿತ್ತು. ಅವರು ಇಂಗ್ಲಿಷ್ ಪೋಷಾಕು ಧರಿಸುತ್ತಿದ್ದರು. ಅವರಲ್ಲಿ ಬಹುಸಂಖ್ಯೆಯವರು ಹೋಟೆಲ್ಗಳಲ್ಲಿ ಪರಿಚಾರಕರಾಗಿ ತಮ್ಮ ಜೀವನವನ್ನು ಸಂಪಾದಿಸಿಕೊಳ್ಳುತ್ತಿದ್ದರು. ಇಂಗ್ಲಿಷ್ ಹ್ಯಾಟ್ ಅನ್ನು ಕುರಿತು ಸೇಠ್ ಅಬ್ದುಲ್ಲಾರವರು ತಿರಸ್ಕಾರವಾಗಿ ಮಾತನಾಡಿದುದು ಈ ಪರಿಚಾರಕಗಳ ವರ್ಗವನ್ನು ಮನಸ್ಸಲ್ಲಿಟ್ಟುಕೊಂಡು. ಹೋಟೆಲ್ಗಳಲ್ಲಿ ಪರಿಚಾರಕರಾಗಿ ಸೇವೆ ಮಾಡುವುದು ಮಾನಕ್ಕೆ ಕಡಿಮೆ ಎಂಬ ಎಣಿಕೆ ಇದ್ದಿತು. ಇಂದಿಗೂ ಅನೇಕರಲ್ಲಿ ಇದೇ ಬಗೆಯ ನಂಬಿಕೆ ಇದೆ. ಒಟ್ಟಿನಲ್ಲಿ ನಾನು ಅಬ್ದುಲ್ಲಾ ಸೇಠರ ಸಲಹೆಯನ್ನು ಒಪ್ಪಿದೆನು. ವಿಷಯವನ್ನು ನಾನು ಪತ್ರಿಕೆಗಳಿಗೆಲ್ಲ ಬರೆದು ನ್ಯಾಯಸ್ಥಾನದಲ್ಲಿ ನಾನು ರುಮಾಲನ್ನು ಧರಿಸುವುದೇ ನ್ಯಾಯ ಎಂದು ಪ್ರತಿಪಾದಿಸಿದೆನು. ಪತ್ರಿಕೆಗಳಲ್ಲಿ ಈ ವಿಷಯ ಬಹಳ ಚರ್ಚೆಯಾಯಿತು. ಪತ್ರಿಕೆಗಳು ನನ್ನನ್ನು ಬೇಡದ ಅತಿಥಿ ಅಂದರೆ ಅನಿಮಂತ್ರಿತ ಅತಿಥಿ ಎಂದು ವರ್ಣಿಸಿದವು. ಹೀಗೆ ಈ ಸಂಗತಿಯಿಂದ ನಾನು ಆಫ್ರಿಕಾಕ್ಕೆ ಬಂದು ಕೆಲವೇ ದಿನಗಳಲ್ಲಿ ನನಗೆ ಅನಿರೀಕ್ಷಿತವಾದ ಪ್ರಚಾರ ಉಂಟಾಯಿತು. ಕೆಲವರು ನಾನು ಮಾಡಿದುದು ಸರಿ ಎಂದರು. ಇತರರು ನನ್ನ ಧಾರ್ಷ್ಟ್ಯವನ್ನು ಬಲವಾಗಿ ಟೀಕಿಸಿದರು. ನನ್ನ ರುಮಾಲು ನಾನು ದಕ್ಷಿಣ ಆಫ್ರಿಕಾದಲ್ಲಿರುವವರೆಗೆ ಸ್ವಲ್ಪ ಹೆಚ್ಚು ಕಡಿಮೆ ನನ್ನ ಜೊತೆಯಲ್ಲೇ ಇದ್ದಿತು. ನಾನು ದಕ್ಷಿಣ ಆಫ್ರಿಕಾದಲ್ಲಿ ಯಾವಾಗ ಮತ್ತು ಏಕೆ ಯಾವ ತಲೆಯುಡುಗಿಯನ್ನು ಬಿಟ್ಟು ಬಿಟ್ಟೆನೆಂಬುದು ಮುಂದೆ ಗೊತ್ತಾಗುವುದು. ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ನಮ್ಮ ಮಕ್ಕಳ ಆರೋಗ್ಯಕರ ಭವಿಷ್ಯಕ್ಕಾಗಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಕೇಂದ್ರ ಸಂವಹನ ಇಲಾಖೆ ಸಹಯೋಗದಲ್ಲಿ ಪೋಷಣ ಮಾಸಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ಈ ಮಹತ್ವದ ವಿಷಯದ ಕುರಿತು ಮಾತನಾಡಲಿದ್ದಾರೆ ಗಂಗಾಬಾಯಿ ಸಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿವಮೊಗ್ಗ. ಅಂಗನವಾಡಿಯ ಮಹತ್ವ, ಮಕ್ಕಳ ಪೌಷ್ಟಿಕತೆ ಮತ್ತು ನಮ್ಮ ಜವಾಬ್ದಾರಿಯ ಕುರಿತು ತಿಳಿದುಕೊಳ್ಳಲು ತಪ್ಪದೇ ಕೇಳಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ನಮ್ಮ ಮಕ್ಕಳಿಗಾಗಿ, ನಮ್ಮ ಅಂಗನವಾಡಿಗಾಗಿ ನಾವೆಲ್ಲರೂ ಕೈಜೋಡಿಸೋಣ.
1: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
2: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
1: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
2: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
3: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
4: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
8: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
7: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿರುವಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ನಮ್ಗಿವತ್ತು ಗದುಗಿನ ಗಾನಯೋಗಿ ಎಂದೇ ಪ್ರಸಿದ್ಧರಾದಂಥ ಪುಟ್ಟರಾಜ ಗವಾಯಿ ಅವರು ರಚಿಸಿರುವಂತಹ ವಚನಗಳನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಗದುಗಿನ ಗಾನಯೋಗಿ ಎಂದೇ ಪ್ರಸಿದ್ಧರಾದಂಥ ಪುಟ್ಟರಾಜ ಗವಾಯಿ ಅವರ ಪರಿಚಯದೊಂದಿಗೆ ಅವರ ವಚನಗಳನ್ನ ಹೇಳ್ಬೋದಾ ಸರ್?
10: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಬೆಳಗಿನ ಭಕ್ತಿಯ ಪ್ರಣಾಮಗಳು. ವಚನ ವಿಹಾರ ಕಾರ್ಯಕ್ರಮಕ್ಕೂ ಕೂಡ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ನಿರೂಪಕರಾಗಿರುವಂತಹ ಶ್ರೀಮತಿ ಪವಿತ್ರಾ ದಿನೇಶ್ ರವರಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇಂದಿನ ಒಂದು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಗದುಗಿನ ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪೂಜ್ಯ ಪುಟ್ಟರಾಜ ಗುರುವರ್ಯರ ಶಿಷ್ಯರು ಕೂಡ ಹೌದು. ಪೂಜ್ಯ ಪುಟ್ಟರಾಜ ಗುರುವರ್ಯರ ವಚನವನ್ನು ನಾವು ನೋಡೋದಾದರೆ ವಚನಕಾರರಾಗಿ ಪುಟ್ಟರಾಜ ಗುರುವರ್ಯರು ಗುರುಕುಮಾರ ಪಂಚಾಕ್ಷರೇಶ್ವರ ಎಂಬ ವಚನದ ಅಂಕಿತ ನಾಮವನ್ನು ಅವರು ತೆಗೆದುಕೊಳ್ತಾರೆ. ರಚಿಸಿರುವಂತಹ ವಚನಗಳನ್ನು ನಾವು ಇವತ್ತು ನೋಡೋಣ.

0: ಈಶ್ವರ.
1: ಪೂಜ್ಯ ಗುರುವರ್ಯರು ತಮ್ಮ ವಚನದಲ್ಲಿ ಹೀಗೆ ಹೇಳ್ತಾರೆ, ನೀ ನನಗೆ ಗುರುವಾಗಬೇಕೆಂದು ನಾನು ಅನಂತ ಕಾಲ ತಪಿಸಿರಬೇಕು, ಅಂತೆಯೇ ನೀನು ಗುರುವಾದೆ, ನಾನು ಶಿಷ್ಯನಾದೆ, ಎನ್ನ ಉದ್ಧಾರಕ್ಕಾಗಿ ನನಗೆ ಪರೋಪಕಾರ ಮಾರ್ಗವ ತೋರಿದೆ, ಅನಂತರನ್ನು ಉದ್ಧರಿಸಿದೆ. ಹೀಗೆಯೇ

0: ಮುಂದೆ ಪರಂಪರೆ ಉಳಿಸಿ ಕಾಯಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಎನ್ನುತ್ತಾರೆ. ಪೂಜ್ಯ ಪುಟ್ಟರಾಜ ಗುರುವರರು ತಮ್ಮ ಅಂಕಿತ ನಾಮವನ್ನ ಗುರುಕುಮಾರ ಪಂಚಾಕ್ಷರೇಶ್ವರ ಎನ್ನುವ ಸಾಲುಗಳನ್ನ ಬಳಸ್ತಾ ಹೇಳ್ತಾರೆ. ವಚನದ ವಿಶ್ಲೇಷಣೆಯನ್ನು ನಾವು ನೋಡುವುದಾದ್ರೆ, ಈ ವಚನದಲ್ಲಿ ಪರಮ ಪೂಜ್ಯರು ಗುರು ಶಿಷ್ಯ ಪರಂಪರೆಯ ಮಹತ್ವವನ್ನ ಉಲ್ಲೇಖಿಸುತ್ತಿದ್ದಾರೆ. ಭಕ್ತಿ ಮತ್ತು ಜ್ಞಾನಾರ್ಜನೆಗೆ ಗುರುವಿನ ಅವಶ್ಯಕತೆ ಇರುವುದು ಶರಣ ಸಂಪ್ರದಾಯದಲ್ಲಿ ಪ್ರಮುಖ ತತ್ವವಾಗಿದೆ. ಶಿಷ್ಯನು ತಾನು ಗುರುವನ್ನು ಪಡೆಯಲು ತಕ್ಕವನಾಗಿರಬೇಕಾದರೆ ಅನಂತ ಕಾಲ ತಪಸ್ಸು ಮಾಡಬೇಕು ಎಂಬುದನ್ನು ವಚನವು ಪ್ರತಿಪಾದಿಸುತ್ತದೆ. ನೀ ನನಗೆ ಗುರುವಾಗಬೇಕೆಂದು ನಾನು ಅನಂತ ಕಾಲ ತಪಿಸಿರಬೇಕು. ಇಲ್ಲಿ ಶಿಷ್ಯನು ಸತ್ಯ ಗುರುವನ್ನು ಪಡೆಯಲು ತಾನೇ ತಕ್ಕವನಾಗಬೇಕು ಎಂಬ ಅರ್ಥ ವ್ಯಕ್ತವಾಗುತ್ತದೆ. ಕೇವಲ ಗುರುವಿನ ದರ್ಶನ ಅಥವಾ ಉಪದೇಶವಿದ್ದರೆ ಸಾಲದು. ಶಿಷ್ಯನ ಮನಸ್ಸು ಗುರುವಿನ ಅನುಗ್ರಹವನ್ನು ಸ್ವೀಕರಿಸಲು ಶುದ್ಧವಾಗಿರಬೇಕು. ಇದಕ್ಕಾಗಿ ಅವನು ತಪಸ್ಸು, ಶರಣಾಗತಿ ಮತ್ತು ಭಕ್ತಿಯಲ್ಲಿ ತೊಡಗಿಸಿಕೊಳ್ಳಬೇಕು ಎನ್ನುತ್ತಾರೆ ಪುಟ್ಟರಾಜರು. ಅಂತೆಯೇ ನೀನು ಗುರುವಾದೆ, ನಾನು ಶಿಷ್ಯನಾದೆ. ಶಿಷ್ಯನು ತಪಸ್ಸು ಮಾಡಿ ತಕ್ಕದಾಗಿದ್ದಾಗಲೇ ಅವನಿಗೆ ಸತ್ಯ ಗುರುವು ದೊರೆಯುತ್ತದೆ. ಗುರುವಿನ ಸಾನ್ನಿಧ್ಯದಲ್ಲಿ ಅವನು ಶಿಷ್ಯನಾಗಿ ಮಾರ್ಪಟ್ಟು ಮುಕ್ತಿ ಮಾರ್ಗದಲ್ಲಿ ಸಾಗಲು ಶಕ್ತನಾಗುತ್ತಾನೆ. ಇದು ಗುರು ಶಿಷ್ಯ ಪರಂಪರೆಯ ಮೂಲಭೂತ ತತ್ವವಾಗಿದೆ. ಹಾಗೆ ಮುಂದೆ ನೋಡೋದಾದ್ರೆ ಪುಟ್ಟರಾಜರು ಹೇಳ್ತಾರೆ, ಎನ್ನ ಉದ್ಧಾರಕ್ಕಾಗಿ ನನಗೆ ಪರೋಪಕಾರ ಮಾರ್ಗವ ತೋರಿದೆ, ಅನಂತರನ್ನು ಉದ್ಧರಿಸಿದೆನಿ. ಈ ಸಾಲಿನಲ್ಲಿ ಶಿಷ್ಯನು ಗುರುವಿನಿಂದ ಪರೋಪಕಾರ ತತ್ವವನ್ನು ಕಲಿಯುವ ಮಹತ್ವವನ್ನು ವ್ಯಕ್ತಪಡಿಸುತ್ತಾನೆ. ಪರೋಪಕಾರವೆಂಬುದು ಗುರುವಿನ ಉಪದೇಶದ ಪ್ರಮುಖ ಅಂಶ. ಶರಣರು ಕೇವಲ ತಮ್ಮ ಉದ್ಧಾರವಷ್ಟೇ ಅಲ್ಲ, ಇತರರ ಉದ್ಧಾರಕ್ಕೂ ಕಾರಣರಾಗಿರುತ್ತಾರೆ ಎಂಬುದನ್ನು ನಾವು ನೋಡಬೇಕಾಗಿದೆ. ಸನ್ಮಾರ್ಗವನ್ನು ಪಡೆದ ಶಿಷ್ಯನು ಅದನ್ನು ಮುಂದಿನ ಪೀಳಿಗೆಗೂ ನೀಡಬೇಕು ಎಂಬ ಹೊಣೆಗಾರಿಕೆಯನ್ನು ಈ ಸಾಲು ಸೂಚಿಸುತ್ತದೆ. ಹೀಗೆಯೇ ಮುಂದೆ ಪರಂಪರೆ ಉಳಿಸಿ ಕಾಯಯ್ಯ ಈ ಕೊನೆಯ ಸಾಲಿನಲ್ಲಿ ಗುರುಕುಮಾರ ಪಂಚಾಕ್ಷರೇಶ್ವರನಿಗೆ ಶಿಷ್ಯರಾದಂತಹ ಪುಟ್ಟರಾಜ ಗುರುಗಳು ವಿನಂತಿಸುತ್ತಾರೆ, ಗುರು ಶಿಷ್ಯ ಪರಂಪರೆ ಎಂದೆಂದಿಗೂ ಜಗತ್ತಿನಲ್ಲಿ ಮುಂದುವರೆಯಬೇಕೆಂದು ಪ್ರಾರ್ಥಿಸುತ್ತಾರೆ. ಇದು ಕೇವಲ ವೈಯಕ್ತಿಕ ಮುಕ್ತಿಯ ತತ್ವವಲ್ಲ, ಬದಲಿಗೆ ಭಕ್ತಿಯ ಪರಂಪರೆಯನ್ನು ಜೀವಂತವಾಗಿಟ್ಟುಕೊಳ್ಳುವ ಸಿದ್ಧಾಂತವಾಗಿದೆ. ಒಟ್ಟಿನಲ್ಲಿ ಈ ವಚನವು ಶರಣ ಸಂಪ್ರದಾಯದ ಗುರು ಭಕ್ತಿಯ ತತ್ವವನ್ನು ವ್ಯಕ್ತಪಡಿಸುತ್ತದೆ. ಗುರುವಿನಿಂದ ದೊರಕುವ ಮಾರ್ಗದರ್ಶನ ಮತ್ತು ಪರೋಪಕಾರದ ಚಿಂತನೆ ಶಿಷ್ಯನ ಉದ್ಧಾರದ ಪ್ರಮುಖ ಅಂಶಗಳಾಗಿವೆ. ಈ ಪರಂಪರೆಯನ್ನು ನಿರಂತರವಾಗಿ ಮುಂದುವರೆಸುವ ಮೂಲಕ ಸನ್ಮಾರ್ಗವನ್ನು ಉಳಿಸಬೇಕೆಂದು ವಚನವು ಸಾರುತ್ತದೆ. ಈ ವಚನದ ಅರ್ಥವನ್ನ ತುಂಬಾ ಅರ್ಥಗರ್ಭಿತವಾಗಿ ವಿಶ್ಲೇಷಣೆಯನ್ನು ಕೂಡ ಡಾಕ್ಟರ್ ಎಎಲ್ ದೇಸಾಯಿ ಅವರು ಕೂಡ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ,
1: ಗುರು ಶಿಷ್ಯರ ಕುರಿತಾಗಿ ಪುಟ್ಟರಾಜ್ ಗವಾಯಿ ಅವರು ರಚಿಸಿರುವಂತಹ ಒಂದು ವಚನವನ್ನ ತುಂಬಾ ಸುಶ್ರಾವ್ಯವಾಗಿ ಹಾಡುವ ಮೂಲಕ ಮಲ್ಲಿಕಾರ್ಜುನ ಅವರು ಅದರ ಅರ್ಥ ವಿವರಣೆಯನ್ನು ತಿಳಿಸಿದ್ರು. ನಂತರದಲ್ಲಿ ಕೂಡ ಗಾನಯೋಗಿ ಪುಟ್ಟರಾಜ್ ಗವಾಯಿ ಅವರ ಇನ್ನಷ್ಟು ವಚನಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿರುವಂತಹ ಶ್ರೀಯುತಾ ಮಲ್ಲಿಕಾರ್ಜುನ್ ಅವರು ಪಂಡಿತ್ ಪುಟ್ಟರಾಜ ಗವಾಯಿಯವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ ಬರ್ತೀವಿ.

0: ಕವಿಗವಾಯಿಗಳವರು ರಚಿಸಿರುವ ವಚನಗಳ ಸಾರಾಂಶವನ್ನ ತಮಗೆ ತಿಳಿಯಪಡಿಸ್ತಾ ಇದ್ದೇನೆ. ಬರಿಯ ಮನೆಯ ಕೊಡುವರಲ್ಲದೆ ಲೋಕದೊಳು ಸಿರಿ ತುಂಬಿದ ಮನೆಯ ನಾರು ಕೊಡುವರು. ಇದು ಕಾರಣ ನೀ ನೆನಗೆ ಜ್ಞಾನ ತುಂಬಿದ ಭಕ್ತಿಯ ಕೊಡಲಾಗದಿದ್ದರೂ ನಿನ್ನ ಪಾದ ಭಕ್ತಿಯೊಂದನೆ ಕರುಣಿಸಯ್ಯ. ಗುರುಕುಮಾರ ಪಂಚಾಕ್ಷರೇಶ್ವರ. ಪೂಜ್ಯ ಪುಟ್ಟರಾಜ ಕವಿ ಗುರುವರ್ಯರು ತಮ್ಮ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಭಕ್ತಿಯ ಮಹತ್ವವನ್ನ ಒತ್ತಿ ಹೇಳುತ್ತಾರೆ. ಸಾಮಾನ್ಯವಾಗಿ ಭೌತಿಕವಾಗಿ ಸಿರಿ ಸಂಪತ್ತು, ಮನೆ, ಭೂಮಿ ಕೊಡುವವರು ಸಮಾಜದಲ್ಲಿ ಹಲವರಿರುತ್ತಾರೆ. ಆದರೆ ಆತ್ಮಿಕವಾಗಿ ಜ್ಞಾನ ಮತ್ತು ಭಕ್ತಿಯನ್ನು ತುಂಬಲು ಮಾತ್ರ ಕೆಲವು ಅಪರೂಪದ ಗುರುಗಳು ಸಾಧ್ಯವಾಗುತ್ತಾರೆ. ಇದು ವಚನಕಾರರ ಆದರ್ಶ ದೃಷ್ಟಿ ಮತ್ತು ಭಕ್ತಿಯ ಮಹತ್ವವನ್ನ ಪ್ರತಿಬಿಂಬಿಸುತ್ತದೆ. ವಚನದಲ್ಲಿ ಲೋಕದಲ್ಲಿ ಶ್ರೀಮಂತರು ಮನೆ, ಭೂಮಿ ಮತ್ತು ಐಶ್ವರ್ಯವನ್ನ ಉಚಿತವಾಗಿ ನೀಡಬಹುದು. ಆದರೆ ಅವರಿಂದ ಆತ್ಮಜ್ಞಾನ ಮತ್ತು ಪಾರಮಾರ್ಥದ ಅನುಭವ ಲಭಿಸುವುದಿಲ್ಲ. ಅದೆಷ್ಟೇ ಸಂಪತ್ತು ಇದ್ದರೂ ಅಂತಿಮ ಶಾಶ್ವತ ಶಾಂತಿಯು ಭಕ್ತಿಯ ಮೂಲಕ ಮಾತ್ರ ದೊರೆಯುತ್ತದೆ ಎಂಬ ಸಂದೇಶವನ್ನು ವಚನಕಾರರು ಇಲ್ಲಿ ಸಾರುತ್ತಾರೆ. ಅಲ್ಲದೆ ವಚನದ ಕವಿಯಾದ ಪೂಜ್ಯ ಪುಟ್ಟರಾಜ ಕವಿಗವಾಯಿಗಳವರು ತಮ್ಮ ಗುರುವಿನ ಸೇವೆಯನ್ನು ಅನನ್ಯವಾಗಿ ಹೊಗಳುತ್ತಾರೆ. ಅವರು ತಮ್ಮ ಗುರುವಿನಲ್ಲಿ ನಿಸ್ವಾರ್ಥ ಭಕ್ತಿಯನ್ನು ಸಲ್ಲಿಸುತ್ತಾರೆ. ಭೌತಿಕ ಧನವನ್ನು ಆಶಿಸದೆ ಕೇವಲ ಆಧ್ಯಾತ್ಮಿಕ ಜೀವನಕ್ಕಾಗಿ ಶರಣಾಗತಿಯ ಮನೋಭಾವವನ್ನು ವ್ಯಕ್ತಪಡಿಸುತ್ತಾರೆ. ಅವರ ಗುರು ಸಮೀಪದಲ್ಲಿ ಜ್ಞಾನವನ್ನೂ ಭಕ್ತಿಯನ್ನೂ ಪ್ರಾಪ್ತಿಯಾಗುವಂತೆ ಕರುಣೆ ಮಾಡಬೇಕೆಂದು ಪ್ರಾರ್ಥಿಸುತ್ತಾರೆ. ಈ ವಚನ ಶರಣ ಸಂಪ್ರದಾಯದ ತತ್ವಗಳನ್ನು, ಗುರುಭಕ್ತಿಯ ಶ್ರೇಷ್ಠತೆಯನ್ನು ನಮಗೆ ಅರಿವಿಗೆ ತರುತ್ತದೆ. ಭಕ್ತಿಯು ಮನಸ್ಸಿಗೆ ಶುದ್ಧಿ ತರುವ ಮೂಲಕ ಜೀವಾತ್ಮ ಮತ್ತು ಪರಮಾತ್ಮನ ಒಗ್ಗೂಡಿಸುವ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬ ಭಾವವನ್ನು ಈ ವಚನದಲ್ಲಿ ಗುರುಕುಮಾರ ಪಂಚಾಕ್ಷರೇಶ್ವರರಿಗೆ ಮೊರೆಯಿಡುವ ಮೂಲಕ ಸ್ಪಷ್ಟಪಡಿಸುತ್ತಾರೆ.
1: ಗುರುಭಕ್ತಿಯ ಶ್ರೇಷ್ಠತೆಯನ್ನ ಎತ್ತಿ ತೋರುವಂತಹ ಗಾನಯೋಗಿ ಪುಟ್ಟರಾಜ ಗವಾಯಿಯವರ ಒಂದು ವಚನವನ್ನ ಮಲ್ಲಿಕಾರ್ಜುನ ಅವರು ತುಂಬಾ ಚೆನ್ನಾಗಿ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತುಂಬಾ ಅರ್ಥವತ್ತಾಗಿ ತಿಳಿಸ್ಕೊಟ್ರು. ನಂತರದಲ್ಲಿ ಕೂಡ ಪುಟ್ಟರಾಜ ಗವಾಯಿಯವರ ಇನ್ನಷ್ಟು ವಚನಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿರುವಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಅವರು ಪಂಡಿತ್ ಪುಟ್ಟರಾಜ್ ಗವಾಯಿ ಅವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ.

0: ಭಕ್ತಿ ಎಂಬುದು ಪ್ರೇಮದ ಸಫಲತೆ ನೋಡ, ವಿಷಯ ಪ್ರೇಮವು ನಿಷ್ಫಲ ನೋಡ. ನಿನ್ನ ಕರುಣೆ ಇಂದುದಿಸುವ ಭಕ್ತಿಯುಳ್ಳವನೇ ಭಕ್ತ ನೋಡ, ಗುರುಕುಮಾರ ಪಂಚಾಕ್ಷರೇಶ್ವರ. ವಚನದ ಅರ್ಥ ಮತ್ತು ವಿಶ್ಲೇಷಣೆ. ಗುರು ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಈ ವಚನ ಭಕ್ತಿಯ ಮಹತ್ವವನ್ನು ಮನದಟ್ಟುಗೊಳಿಸುವಂತೆ ರೂಪಿಸಲಾಗಿದೆ. ಪ್ರಥಮ ಸಾಲಿನಲ್ಲಿ ಭಕ್ತಿ ಪ್ರೇಮದ ಸಫಲತೆಯಾಗಿ ವಿವರಿಸಲಾಗಿದೆ. ಭಕ್ತಿಯು ಪರಮಾತ್ಮನೊಂದಿಗೆ ಅನನ್ಯ ಪ್ರೀತಿಯ ನಿಜವಾದ ಫಲವಾಗಿದ್ದು ಅದು ದೈವಿ ಅನುಗ್ರಹವನ್ನು ಪಡೆಯುವ ಶ್ರೇಷ್ಠ ಮಾರ್ಗವೆನ್ನಲಾಗಿದೆ. ಇತರ ಎಲ್ಲ ಪ್ರೇಮಗಳು ಲೌಕಿಕ ಹಾಗೂ ತಾತ್ಕಾಲಿಕವಾಗಿದ್ದು ಅಂತಿಮ ಸುಖವನ್ನು ನೀಡುವಂತಹದಾಗಿದೆ. ಇತರ ಪ್ರೇಮಗಳು ಭೌತಿಕ ಆಸಕ್ತಿಗಳೊಂದಿಗೆ ಸಂಬಂಧ ಹೊಂದಿರುವುದರಿಂದ ಅವು ನಿಷ್ಪ್ರಯೋಜಕವಾಗಬಹುದು ಎಂದು ವಚನಕಾರರು ಹೇಳುತ್ತಾರೆ. ಲೌಕಿಕ ಪ್ರೇಮವು ಸ್ವಾರ್ಥಪೂರ್ಣವಾಗಿರಬಹುದಾದರೆ ಭಕ್ತಿಯು ನಿಷ್ಕಾಮ ಪ್ರೇಮದ ಶ್ರೇಷ್ಠ ಸ್ವರೂಪ. ಭಕ್ತಿ ನಿಷ್ಕಲ್ಮಶವಾದ ಹೃದಯದಿಂದ ಉದ್ಧರಿಸಲ್ಪಟ್ಟಾಗ ಮಾತ್ರ ದೇವರ ಅನುಗ್ರಹವನ್ನು ಪಡೆಯಲು ಸಾಧ್ಯ. ಮೂರನೆಯ ಮತ್ತು ನಾಲ್ಕನೆಯ ಸಾಲುಗಳಲ್ಲಿ ಭಕ್ತನಾದವನು ದೇವರ ಕರುಣೆಯಿಂದಲೇ ಭಕ್ತನಾಗಲು ಸಾಧ್ಯವೆಂದು ಸ್ಪಷ್ಟಪಡಿಸಲಾಗಿದೆ. ದೇವರ ಕೃಪೆಯಿಲ್ಲದೆ ಭಕ್ತಿಯೂ ಬೆಳೆಯಲಾರದು. ದೇವರ ಅನುಗ್ರಹವೇ ಭಕ್ತನ ಶಕ್ತಿಗೆ ಮೂಲವೆಂಬುದನ್ನು ಇಲ್ಲಿ ಸೂಚಿಸಲಾಗಿದೆ. ಭಕ್ತನಿಗೊಬ್ಬನು ಭಗವಂತನೇ ಆಶ್ರಯ. ಅವನು ಎಲ್ಲ ಬಾಧೆಗಳನ್ನು ತೊರೆದು ಪರಮಾತ್ಮನ ಶರಣಾಗತ್ಯವನ್ನು ಸ್ವೀಕರಿಸಿದವನು. ಈ ವಚನದ ಸಾರಾಂಶದಲ್ಲಿ ಗುರುಕುಮಾರ ಪಂಚಾಕ್ಷರೇಶ್ವರ ಎಂಬ ತಾತ್ಪರ್ಯವು ಭಕ್ತಿಗೆ ಮಾರ್ಗದರ್ಶಿಯಾದ ಗುರು ಮತ್ತು ಪರಮಾತ್ಮನ ಪೂರ್ಣ ಶರಣಾಗತಿಯೊಂದಿಗಿನ ಸಂಬಂಧವನ್ನು ಸೂಚಿಸುವಂತಹದಾಗಿದೆ. ಈ ಪ್ರಕಾರ ಭಕ್ತಿಯೇ ಪರಿಪೂರ್ಣ ಪ್ರೇಮದ ಪರಾಕಾಷ್ಠೆ. ಇದನ್ನು ಸಾಧಿಸಿದವನೇ ನಿಜವಾದ ಭಕ್ತ ಎಂದು ಪೂಜ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗುರುವರು ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಈ ರೇಡಿಯೋ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
1: ನಿಮಗೂ ಸಹ ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಾನಯೋಗಿ ಪುಟ್ಟರಾಜ ಗವಾಯಿ ಅವರ ಶಿಷ್ಯರಾಗಿ ಅವರ ವಚನಗಳನ್ನ ತುಂಬಾ ಚೆನ್ನಾಗಿ ಹಾಡುವ ಮೂಲಕ ಅವರ ವಚನದ ಭಾವಾರ್ಥವನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿರುವಂತಹ ಹಾಗೆ ಪುಟ್ಟರಾಜ ಗವಾಯಿ ಅವರ ಶಿಷ್ಯರು ಆಗಿರುವಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಅವರು ಪುಟ್ಟರಾಜ ಗವಾಯಿ ಅವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸ್ಕೊಟ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಗಳೊಂದಿಗೆ ಮತ್ತೆ ಸಿಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ಮಕ್ಕಳ ಆರೋಗ್ಯಕರ ಭವಿಷ್ಯಕ್ಕಾಗಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಕೇಂದ್ರ ಸಂವಹನ ಇಲಾಖೆ ಸಹಯೋಗದಲ್ಲಿ ಪೋಷಣ ಮಾಸಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ಈ ಮಹತ್ವದ ವಿಷಯದ ಕುರಿತು ಮಾತನಾಡಲಿದ್ದಾರೆ ಗಂಗಾಬಾಯಿ ಸಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿವಮೊಗ್ಗ. ಅಂಗನವಾಡಿಯ ಮಹತ್ವ, ಮಕ್ಕಳ ಪೌಷ್ಟಿಕತೆ ಮತ್ತು ನಮ್ಮ ಜವಾಬ್ದಾರಿಯ ಕುರಿತು ತಿಳಿದುಕೊಳ್ಳಲು ತಪ್ಪದೇ ಕೇಳಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ನಮ್ಮ ಮಕ್ಕಳಿಗಾಗಿ, ನಮ್ಮ ಅಂಗನವಾಡಿಗಾಗಿ ನಾವೆಲ್ಲರೂ ಕೈಜೋಡಿಸೋಣ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ನಮಸ್ಕಾರ, ಶ್ರೀಯುತ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಭಕ್ತಿ ರಕ್ತ. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ, ಶಕ್ತಿ ಚತುರತೆಯುಡುಗಿ ನೀನು ಸೋತಂದು ಉತ್ಕ್ರಮಣದರೆ ಮನದಿ ದೈವವನ್ನು ಪಿಡಿದೇನು ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ. ಯುಕ್ತಿ ಸಾಮ್ರಾಜ್ಯದಲ್ಲಿ, ಈ ಸಾಮ್ರಾಜ್ಯದಲ್ಲೆಲ್ಲ ಯುಕ್ತಿನ ಅಂದರೆ ನಮ್ಮ ಬುದ್ಧಿವಂತಿಕೆನ ಬಹಳ ಉಪಯೋಗಿಸಿದ್ರೆ ಭಕ್ತಿ ಬಡ ಪರದೇಶಿ, ನಮ್ಮ ಭಕ್ತಿ ಅನ್ನೋದು ಬಡವಾಗಿ ಪರದೇಶಿಯಾಗಿ ಹೋಗುತ್ತೆ. ಶಕ್ತಿ ಚತುರತೆಯುಡುಗಿ ನೀನು ಸೋತಂದು, ಆ ಶಕ್ತಿ ನಮ್ಮ ಚತುರತೆ ಎಲ್ಲ ಕಳೆದು ಹೋಗಿ ನಾವು ಸೋತ ದಿವಸ ಉತ್ಕ್ರಮಣ ದರೆಮನದಿ, ಉತ್ಕ್ರಮಣದ ಅರೆಮನದಿ ಅಂತ ಅಂದರೆ ಮರಣ ಕಾಲದಲ್ಲಿ ಅರ್ಧ ಮನಸ್ಸಿಂದ ದೈವವನ್ನು ಪಿಡಿದೇನು, ಆ ದೇವರನ್ನ ನಾವು ಬೇಡ್ಕೊಂಡ್ರೆ ಏನು ಬಂತು. ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ. ಭಕ್ತಿ ರಕ್ತದಿ ಹರಿದ್ರೆ, ಪರಿಗೆ ಅಂದರೆ ಹರಿದ್ರೆ ಏನಾಯ್ತು, ಏನು ಬಂತು. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ, ಶಕ್ತಿ ಚತುರತೆಯುಡುಗಿ ನೀನು ಸೋತಂದು ಉತ್ಕ್ರಮಣದರೆ ಮನದಿ ದೈವವನ್ನು ಪಿಡಿದೇನು ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ನಾವೆಲ್ಲ ಯುಕ್ತಿಯ ಸಾಮ್ರಾಜ್ಯದಲ್ಲಿದ್ದೀವಿ, ಭಕ್ತಿಗೆ ಇಲ್ಲಿ ಬೆಲೆಯೇ ಇಲ್ಲ, ಅದು ಬಡ ಪರದೇಶಿಯಂತೆ ಆಗ್ಬಿಟ್ಟಿದೆ. ಶಕ್ತಿಯ ಜಾಣ್ಮೆ ಒತ್ತಿ ನಾವು ಸೋತ ದಿವಸ ಅಂತ್ಯಕಾಲದಲ್ಲಿ, ನಮ್ಮ ಕೊನೆ ಕಾಲದಲ್ಲಿ ಅರೆ ಮನಸ್ಸಿನಿಂದ ಭಗವಂತನನ್ನು ಚಿಂತಿಸಿ ಫಲ ಏನಿದೆ? ಭಕ್ತಿ ಸದಾ ಬುದ್ಧಿ ರಕ್ತಗಳಲ್ಲಿ ಲೀನವಾಗಿರಬೇಕು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಭಕ್ತಿ ಅಂದ್ರೇನು? ಅದೊಂದು ಸಮರ್ಪಣೆ, ಅದು ಸರ್ವಾರ್ಪಣ ಭಾವಕ್ಕೆ ಮತ್ತೊಂದು ಹೆಸರು. ವ್ಯಕ್ತಿ ಭಗವಂತನ ಜೊತೆ ಸಂಯೋಗವಾಗೋ ಅದ್ವೈತವಾಗುವಂತಹ ಸ್ಥಿತಿ ಅದು. ಈ ಸ್ಥಿತಿ ನಮ್ಮ ನಾಟಕದಿಂದನೋ ಬುದ್ಧಿವಂತಿಕೆಯಿಂದನೋ ಸಿಗೋದಲ್ಲ, ದಕ್ಕೋದಲ್ಲ. ಆದರೆ ಬಹಳ ಕಡೆ ಭಕ್ತಿ ಒಂದು ಪ್ರದರ್ಶನದ ಕಾರ್ಯಕ್ರಮ ಆಗತ್ತೆ. ಇನ್ಯಾರನ್ನೋ ಮೆಚ್ಚಿಸೋದಕ್ಕೋ, ಇನ್ಯಾರ್ದೋ ಎದುರು ನಮ್ಮ ದೊಡ್ಡಸ್ತಿಕೆಯನ್ನು ತೋರಿಸೋದಕ್ಕೋ ಭರ್ಜರಿ ಊಟ ಪೂಜೆ, ದೊಡ್ಡ ದೊಡ್ಡ ಮಿನಿಸ್ಟ್ರು, ಸೆಲೆಬ್ರಿಟಿಗಳು, ಪರಿಚಯದವರನ್ನೆಲ್ಲ ಕರೆಸಿ ಇದೇ ಭಕ್ತಿಯನ್ನು ಪ್ರದರ್ಶನ ಮಾಡುವಂಥದ್ದಾಗ್ಬಿಟ್ಟಿದೆ. ಅಂಬಿಗರ ಚೌಡಯ್ಯರ ಒಂದು ಮಾತು ಹೇಳ್ತೀನಿ ನೋಡಿ. ಆರಿಕೆ ಬಿತ್ತಿದ ಗಿಡುಪನ ಹೂವ ಕೊಯ್ದು ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು ನಾಡೆಲ್ಲರೂ ನೋಡಿ ಎಂದು ಪೂಜಿಸುತ್ತಾ ಪೂಜಿಸಿದ ಪುಣ್ಯ ಹೂವಿಗೋ ನೀರಿಗೋ ನಾಡೆಲ್ಲಕ್ಕೋ ಪೂಜಿಸಿ ದಾತಗೋ ಇದ ನಾನರಿಯೇ ನೀ ಹೇಳೆಂದ ನಂಬಿಗ ಚೌಡಯ್ಯ. ನೋಡಿದ್ರ ಈ ತರ ನಾವು ಪೂಜೆ ಪುನಸ್ಕಾರ ಮಾಡ್ತೀವಿ. ಅದ್ ಯಾರಿಗಾಗಿ ಮಾಡ್ತಿರೋದು? ಪುಣ್ಯಕ್ಕ, ಹೂವಿಗ, ನೀರಿಗ, ಜಗತ್ನಲ್ಲಿರೋ ಜನಕ್ ನೋಡೋದಿಕ್ಕ, ಅಥವಾ ಪೂಜೆ ಮಾಡಿಸಿದವನಿಗೋ ಗೊತ್ತಿಲ್ಲ, ಆ ತರದ ಪೂಜೆ ಈಗ ಮಾಡ್ತಾ ಇದ್ದಾರೆ ಜನ ಅಂತ. ಇನ್ನು ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಅಂತ ದಾಸರು ಹೇಳೋ ಹಾಗೆ ನಮ್ಮಲ್ಲಿ ಆ ಭಕ್ತಿ ಅನ್ನೋದು ಯಾವಾಗ್ಲೂ ಪ್ರವಹಿಸ್ತಾ ಇರೋ ವಾಹಿನಿ ಆಗಿರ್ಬೇಕು. ತಿರುವನಂತಪುರದ ರಾಜ ಕುಲಶೇಖರರು ತಮ್ಮ ಮುಕುಂದಮಾಲ ಸ್ತೋತ್ರದಲ್ಲಿ ಹೀಗೆ ಹೇಳ್ತಾರೆ: ಪ್ರಾಣಾವಸಾನ ಸಮಯೇ ಕಫ ವಾತ ವಿತ್ಯೈ ಕಂಠಾವ ರೋದನ ವಿಧೌ ಸ್ಮರಣಂ ಕುತಸ್ತೆ ಅಂತ. ಹಾಗಂದ್ರೆ ಪ್ರಾಣ ಹೋಗೋ ಸಮಯ ಬಂದಾಗ ಕಫ ವಾತ ಪಿತ್ತಗಳು ಹೆಚ್ಚಾಗಿ ಬಾಯಿಂದ ಮಾತು ಹೊರಡದೆ ದೇಹ ನೋವನ್ನು ಅನುಭವಿಸುವಾಗ ನಾರಾಯಣ ಗೋವಿಂದ ಅನ್ನೋದಕ್ಕಾಗತ್ತಾ? ಹಾಗಾಗಿ ಅದ್ಯೈವ ಮೇ ವಿಷತು ಮಾನಸ ರಾಜಹಂಸ ಅಂತಾರೆ. ಅಂದ್ರೆ ಈಗಲೇ ಬಂದು ನನ್ನ ಮನಸ್ಸಲ್ಲಿ ಬಂದು ಕೂತ್ಕೋ ಹೇ ಪರಮಾತ್ಮ ಅಂತ. ಸಾಮಾನ್ಯವಾಗಿ ನಮಗೆ ಅನುಕೂಲಗಳೆಲ್ಲ ಹೆಚ್ಚಾದಾಗ ಅವುಗಳನ್ನು ಅನುಭವಿಸೋ ಭರದಲ್ಲಿ ಅವುಗಳನ್ನು ನಮಗೆ ಕೊಟ್ಟಿರುವಂಥ ಆ ಪರಮಾತ್ಮನನ್ನೇ ನಾವು ಮರ್ತು ಹೋಗ್ಬಿಡ್ತೀವಿ. ಇದು ಸಹಜವಾದ ಮನುಷ್ಯನ ಸ್ವಭಾವ. ಇದನ್ನೇ ಇಲ್ಲಿ ಮಾನ್ಯ ಗುಂಡಪ್ಪನವರು ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ ಅಂತ, ಭಕ್ತಿ ಆಗ ಸೊರಗತ್ತೆ ಅಂತ ಹೇಳ್ತಿದ್ದಾರೆ. ಅದು ಹಾಗಾಗದೆ ಕಷ್ಟ ಇರಲಿ ಸುಖ ಇರಲಿ ಭಕ್ತಿ ನಮ್ಮ ಮೂಲ ಗುಣ ಆಗಿರಬೇಕು. ನಮ್ಗೆಲ್ಲವನ್ನು ಕೊಟ್ಟ ಆ ಪರಮಶಕ್ತಿಗೆ ಕೃತಜ್ಞತೆಯನ್ನ ತೋರುವ ಭಕ್ತಿ ನಮ್ಮಲ್ಲಿ ಯಾವಾಗ್ಲೂ ಇರಬೇಕು. ಭಗವನ್ ನಾಮ ಸ್ಮರಣೆನ ಮಾಡೋದಕ್ಕೆ ಸಾಮರ್ಥ್ಯ ಇದ್ರೂ ವ್ಯಸನಗಳಿಗೆ ದಾಸರಾಗಿ ಆ ಪರಮಾತ್ಮನ ನಾಮಸ್ಮರಣೆಯನ್ನ ನಾವು ಮಾಡೋದಕ್ಕೆ ಮರ್ತು ಬಿಡ್ತೀವಿ. ಈ ರೀತಿ ಕುಲಶೇಖರರು ಅನಂತ ವೈಕುಂಠ ಮುಕುಂದ ಕೃಷ್ಣ ಗೋವಿಂದ ದಾಮೋದರ ಮಾಧವೇತಿ ವಕ್ತುಂ ಸಮರ್ಥೋಪಿನ ವಕ್ತಿ ಕಶ್ಚಿತ್ ಅಹೋ ಜನಾನಾನ್ ವ್ಯಸನಾಭಿಮುಖ್ಯಂ ಅಂತ ಹೇಳ್ತಾರೆ. ಅಲ್ಲಿಗೆ ನಮ್ಮ ಎಲ್ಲ ಯೋಚನೆಗಳು, ಕೆಲಸಗಳು ಎಲ್ಲವೂ ನಾವಿರೋದ್ರಿಂದ ಮಾತ್ರ ಸಾಧ್ಯ. ಆದರೆ ನಾವಿರೋದು ಆ ಪರಮಶಕ್ತಿಯ ಕೃಪೆಯಿಂದ. ಹಾಗಾಗಿ ನಾವು ತೋರಬೇಕಾದ ಕೃತಜ್ಞತಾ ಭಾವವೇ ಭಕ್ತಿಯಾಗಿ ನಮ್ಮಲ್ಲಿ ಯಾವಾಗಲೂ ಇರಬೇಕು ಅನ್ನೋದೇ ಈ ಕಗ್ಗದ ಆಶಯ. ನಮ್ಮ ಅನುಕೂಲಕ್ಕೆ, ನಮ್ಮ ಅವಶ್ಯಕತೆಗೆ ತಕ್ಕಂಥ ನಮ್ಮ ಭಕ್ತಿಯ ಪ್ರಮಾಣ ಬದಲಾಗ್ತಾ ಹೋದರೆ ಅದು ಭಕ್ತಿ ಆಗದೆ ಕೇವಲ ವ್ಯಾಪಾರ ಆಗತ್ತೆ. ಅದು ತಪ್ಪು. ಆ ಪರಮಾತ್ಮನಲ್ಲಿ ನಿಶ್ಚಲವಾದ ನಿರಂತರವಾದ ಭಕ್ತಿ ನಮ್ಮಲ್ಲಿ ಯಾವಾಗಲೂ ಇರಲಿ ಅನ್ನೋ ಆಶಯನ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
4: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ಇವರು ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತ, ವೈಭವ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
7: ಪೊನ್ನಜ್ಜಿ ಪೊನ್ನಜ್ಜಿ, ಇವತ್ ಯಾವ ಕತೆ?
8: ಕತೆ ರೆಡಿ ಮಾಡಿ ಇಟ್ಕೊಂಡಿದ್ಯಾ?
7: ನಾವು ಹೀಗೆ ಮಾತಾಡ್ತಿದ್ರೆ ಅವಳಿಗೆ ಕತೆ ಹೊಳ್ದೇ ಬಿಡತ್ತೆ. ಅದಕ್ಕೆ ನಾವು ಸುಮ್ಮನೆ ಸುಮ್ಮನೆ ಮಾತಾಡೋಣ.
9: ಅದೆಲ್ಲ ಏನು ಬೇಡ, ಇವತ್ತು ನಾನೊಂದು ಕತೆನ ಯೋಚನೆ ಮಾಡ್ಕೊಂಡು ಬಂದಿದ್ದೀನಿ.
7: ಸರಿ, ಮತ್ತೆ ತಡ ಯಾಕೆ?
9: ತಡ ಇಲ್ಲಪ್ಪ, ನೀವು ಕೂತ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದೀನಿ.
7: ನಾವು ಕೂತ್ಕೊಂಡ್ವಿ,
9: ಹಾಗಾದ್ರೆ ಶುರು ಆಗತ್ತೆ ಈಗ. ನಗು ಸಾಕು ಕತೆ ಕೇಳುವಂತವರಾಗಿ. ಒಂದೂರಿನಲ್ಲಿ ಒಬ್ಬ ಸಂತ ಇದ್ದ. ಅವನು ತನ್ನ ಹೆಸರಿಗೆ ತಕ್ಕ ಹಾಗೆ ಯಾವುದರಲ್ಲೂ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರಲಿಲ್ಲ. ಊರ ಜನರಿಗೆ ತನ್ನ ಉಪದೇಶದ ಮಾತುಗಳಿಂದ ಮಾರ್ಗದರ್ಶನ ಮಾಡ್ತಾ ಇದ್ದ. ಎಲ್ಲರಿಗೂ ಬೇಕಾದವನಾಗಿದ್ದ. ಎಲ್ಲ ವಿಷಯಗಳಲ್ಲೂ ನಿರ್ಲಿಪ್ತವಾಗಿದ್ದು ತಾವ್ರೆ ಎಲೆ ಮೇಲಿನ ನೀರ ಹನಿ ಆಗಿದ್ದ. ಆದರೆ ಅವನಿಗೆ ಒಂದು ವಿಷಯದಲ್ಲಿ ಅತಿಯಾದ ಮೋಹ ಇತ್ತು. ಅದು ಅವನು ಸಾಕಿದ ಕುದುರೆ ಮೇಲಾಗಿತ್ತು. ಸಂತ ಒಂದು ಕುದುರೆಯನ್ನು ಸಾಕೊಂಡಿದ್ದ. ಆ ಕುದುರೆಯನ್ನು ಸಂತ ಬಹಳ ಮುಚ್ಚಟೆಯಿಂದ ಸಾಕ್ತಾ ಇದ್ದ. ಅದರ ಮೇಲೆ ಅಗಾಧವಾದ ಪ್ರೀತಿಯನ್ನು ತೋರ್ತಾ ಇದ್ದ. ಅದಕ್ಕೆ ಬೇಕಾಗುವಂತಹ ಮೇವು ತಿನಿಸುಗಳನ್ನು ಕಾಲಕಾಲಕ್ಕೆ ತುಸು ಹೆಚ್ಚಾಗಿಯೇ ನೀಡ್ತಾ ಇದ್ದ. ಹೀಗಾಗಿ ಆ ಕುದುರೆ ಬಹಳ ಎತ್ತರವಾಗಿ ದಷ್ಟಪುಷ್ಟವಾಗಿ ಬೆಳೆದಿತ್ತು. ಸಂತ ಆಗಾಗ ಬೇರೆ ಊರುಗಳಿಗೆ ಜನರಿಗೆ ಉಪದೇಶ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದ. ಆಗೆಲ್ಲ ಅವನು ತನ್ನ ಕುದುರೆಯನ್ನು ಏರಿ ಪ್ರಯಾಣ ಬೆಳೆಸ್ತಿದ್ದ. ಆರೋಗ್ಯದಿಂದ ಮಿರಿಮಿರಿ ಗುಡ್ತಾ ಇದ್ದ ಆ ಕುದುರೆ ಶರವೇಗದಲ್ಲಿ ತನ್ನ ಒಡೆಯನನ್ನು ನಿಶ್ಚಿತವಾದ ಸ್ಥಳಕ್ಕೆ ಕೊಂಡೊಯ್ತಾ ಇತ್ತು. ಹೀಗೆ ಕುದುರೆ ಸಂತನ ಅವಶ್ಯಕತೆ ಕೂಡ ಆಗಿತ್ತು. ಆ ಕುದುರೆ ಕೂಡ ಆ ಸಂತನನ್ನು ಬಹಳ ಹಚ್ಕೊಂಡ್ಬಿಟ್ಟಿತ್ತು. ಊರ ಜನರು ಸಂತ ಮತ್ತು ಕುದುರೆಯ ಈ ಅನ್ಯೋನ್ಯತೆ ನೋಡಿ ಬಹಳ ಅಚ್ಚರಿಗೊಳ್ತಾ ಇದ್ರು. ಊರಿನ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಂಥ ಅಪರೂಪದ ಕುದುರೆ ತಮ್ಮದಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಆ ಕುದುರೆಯನ್ನು ಕೊಂಡುಕೊಳ್ಳೋಕ್ಕೆ ಮುಂದಾಗಿದ್ರು ಕೂಡ. ಆದರೆ ಸಂತ ಆ ಕುದುರೆಯ ವಿಷಯದಲ್ಲಿ ಮಾತ್ರ ಯಾಕೋ ಏನೋ ಒಂದು ನಂಟನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದ. ಅದನ್ನು ಯಾರಿಗೆ ಕೊಡೋಕ್ಕೂ ಆತ ಸಿದ್ಧವಾಗಿರಲಿಲ್ಲ. ಹೀಗಿರಬೇಕಾದ್ರೆ ಸಂತನ ಕುದುರೆಯ ಖ್ಯಾತಿ ಒಬ್ಬ ಡಾಕುವಿನ ಕಿವಿಗೆ ಬೀಳುತ್ತೆ. ಅವನಿಗೆ ಬಹಳ ಕುತೂಹಲವಾಗಿ ಆ ಕುದುರೆಯನ್ನು ಕದ್ದು ನೋಡೋಕ್ಕೆ ಅಂತ ಆತ ಸಂತನ ಆಶ್ರಮಕ್ಕೆ ಬರ್ತಾನೆ. ಲಾಯದಲ್ಲಿ ಕಟ್ಟಿದ ಕುದುರೆಯನ್ನು ನೋಡ್ತಾನೆ. ಆಗ ಡಾಕುವಿಗೆ ಈ ಕುದುರೆಯನ್ನು ತಾನು ಪಡಿಲೇಬೇಕು ಅನ್ನುವಂತಹ ಒಂದು ತೀವ್ರವಾದ ಆಸೆ ಉಂಟಾಗುತ್ತೆ. ಎಂಥ ಎತ್ತರ, ಎಂಥ ಮೈಕಟ್ಟು, ಎಂಥ ಹೊಳಪು! ಈ ಕುದುರೆ ನನ್ನ ಕಳ್ತನಕ್ಕೆ ಹೇಳಿ ಮಾಡಿಸ್ದಾಗಿದೆ. ಇವನು ಒಬ್ಬ ಸನ್ಯಾಸಿ, ಇವನಿಗೆ ಹಾಕ್ಬೇಕು ಇಂತಹ ದಷ್ಟಪುಷ್ಟ ಕುದುರೆ. ನಾನೇ ಹೋಗಿ ಇವನಲ್ಲಿ ಆ ಕುದುರೆಯನ್ನು ಕೊಡು ಅಂತ ಕೇಳ್ತೀನಿ. ಅವನು ಕೇಳೋ ಬೆಲೆಯನ್ನು ಕೊಟ್ರಾಯ್ತು ಅಂತ ಅಂದ್ಕೊಂಡು ಸೀದಾ ಡಾಕು ಸಂತನ ಹತ್ರ ಬರ್ತಾನೆ. ಎಲೆ ಸಂತನೇ, ಈ ಕುದುರೆ ನನಗೆ ಬಹಳ ಇಷ್ಟವಾಗ್ಬಿಟ್ಟಿದೆ, ಇದನ್ನು ನಾನು ಕೊಟ್ಬಿಡು. ಇದರ ಬೆಲೆ ಎಷ್ಟಿದೆಯೋ ಅದನ್ನು ನಾನು ನಿನ್ನ ಕೊಡ್ತೀನಿ ಅಂತ ಹೇಳ್ದ. ಆಗ ಸಂತ, ನೋಡಪ್ಪ, ನನಗೆ ಈ ಕುದುರೆಯನ್ನು ನಿನಗೆ ಕೊಡಲೇಬಾರ್ದು ಅನ್ನೋ ಹಠ ಇಲ್ಲ. ಆದರೆ ಈ ಕುದುರೆ ನನ್ನ ಅವಶ್ಯಕತೆ ಆಗಿದೆ. ನನಗೂ ಈ ಕುದುರೆ ಮೇಲೆ ಪ್ರೀತಿ ಇದೆ. ಅಲ್ಲದೆ ಒಂದೂರಿಂದ ಮತ್ತೊಂದೂರಿಗೆ ನಾನು ಇದರಲ್ಲೇ ಹೋಗ್ತಾ ಇದ್ದೀನಿ. ಹಾಗಾಗಿ ಈ ಕುದುರೆಯನ್ನು ಕೊಡಲಾರೆ ಅಂತ ಹೇಳ್ದ. ಡಾಕುವಿಗೆ ಸಂತನ ಈ ಮಾತಿನಿಂದ ಆ ಕ್ಷಣಕ್ಕೆ ಏನು ಹೇಳಬೇಕು ತೋಚಲಿಲ್ಲ. ಅವನು ಕೂಡಲೇ ಅಲ್ಲಿಂದ ಕಾಡಿಗೆ ಹೊರಟೋದ. ಆದರೆ ಅವನ ಮನಸ್ಸಿನಲ್ಲಿ ಆ ಕುದುರೆಯನ್ನು ಮರೆಯೋಕ್ಕೆ ಆಗಲೇ ಇಲ್ಲ. ಹೇಗಾದರೂ ಮಾಡಿ ಆ ಕುದುರೆಯನ್ನು ತನ್ನದನ್ನಾಗಿ ಮಾಡಿಕೊಳ್ಬೇಕು ಅಂತ ಆತ ನಿರ್ಧಾರ ಮಾಡ್ತಾನೆ. ಈ ಘಟನೆಗಳಾಗಿ ಹಲವು ತಿಂಗಳುಗಳೇ ಉರುಳುತ್ತೆ. ಒಂದಿನ ಯಾವುದೋ ಕಾರಣದಿಂದ ಸಂತ ಪಕ್ಕದೂರಿಗೆ ಆ ಕುದುರೆ ಮೇಲೆ ಪ್ರಯಾಣವನ್ನು ಬೆಳೆಸ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಅವನಿಗೆ ಮಾರ್ಗ ಮಧ್ಯದಲ್ಲಿ ಯಾರೋ ಕೂಗ್ತಾ ಇರೋ ಆರ್ತನಾದ ಒಂದು ಕೇಳಿಬರುತ್ತೆ. ದೂರದಲ್ಲಿ ಯಾರೋ ನನ್ನನ್ನು ರಕ್ಷಣೆ ಮಾಡಿ, ರಕ್ಷಣೆ ಮಾಡಿ ಅಂತ ಕೂಗ್ತಾ ಇರೋದು ಕೇಳಿಸ್ತು. ಸಂತ ಆ ಕೂಗಿನ ದಿಕ್ಕನ್ನು ಅನುಸರಿಸ್ಕೊಂಡು ಅಲ್ಲಿ ಹೋದಾಗ ಯಾರೋ ಒಬ್ಬ ಮರದ ಕೆಳಗೆ ನೋವಿನಿಂದ ನಲತಾ ಇರೋದು ಕಂಡುಬರುತ್ತೆ. ಸಂತ ಕಳಕಳಿಯಿಂದ ಅವನ ಹತ್ರ ಹೋಗಿ ಅವನನ್ನು ವಿಚಾರಿಸ್ತಾನೆ. ಆಗ ಅವನು, ಸ್ವಾಮಿ, ಕಟ್ಟಿಗೆಗಾಗಿ ಮರ ಕಡಿಯೋಕ್ಕೆ ಅಂತ ಬಂದಿದ್ದೆ, ಆದರೆ ಕಾಲು ಜಾರಿ ಮರದಿಂದ ದೊಪ್ಪಂತ ಕೆಳಗೆ ಬಿದ್ದುಬಿಟ್ಟೆ. ನನ್ನ ಕಾಲು ಮುರಿದು ಹೋದ ಹಾಗೆ ಕಾಣುತ್ತೆ. ಕಾಲನ್ನು ಅಲುಗಾಡ್ಸೋಕೆ ಆಗ್ತಾ ಇಲ್ಲ. ಈ ನೋವನ್ನ ತಾಳ್ಲಾರೆ. ತಾವು ದಯವಿಟ್ಟು ನಂಗೆ ಸಹಾಯ ಮಾಡಿ. ನನ್ನನ್ನು ಇಲ್ಲೇ ಹತ್ರ ಇರೋ ಯಾರಾದರೂ ವೈದ್ಯನ ಹತ್ರ ಕರ್ಕೊಂಡು ಹೋಗಿ ಪುಣ್ಯ ಕಟ್ಕೊಳ್ಳಿ ಅಂತ ಅಂಗ್ಲಾಚ್ದ. ಸಂತನಿಗೆ ಆ ಗಾಯಾಳುವನ್ನು ನೋಡಿ ಕರುಣೆ ಉಕ್ಕಿ ಬರುತ್ತೆ. ಅವನು, ಚಿಂತೆ ಮಾಡಿಬಿಡಪ್ಪ, ನಾನು ನನ್ನ ಕುದುರೆಯಲ್ಲಿ ನಿನ್ನನ್ನು ಯಾವುದಾದ್ರೂ ಚಿಕಿತ್ಸಾಲಯಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ವ್ಯಕ್ತಿಯನ್ನು ಕುದುರೆ ಮೇಲೆ ಕಷ್ಟಪಟ್ಟು ಹತ್ತಿಸ್ತಾನೆ. ಆಮೇಲೆ ಅವನು ತಾನು ಕುದುರೆಯನ್ನು ಏರಿ ಹೊರಡ್ತಾನೆ. ಕುದುರೆ ಸ್ವಲ್ಪ ದೂರ ಹೋಗ್ತಾ ಇದ್ದ ಹಾಗೆ ಆ ಗಾಯಾಳು ವ್ಯಕ್ತಿ ತನ್ನ ಕಾಲಿನಿಂದ ಸಂತನನ್ನು ದೊಡ್ಡಂತ ಒದ್ದು ಕೆಳಗೆ ಬೀಳಿಸ್ದ. ಆಮೇಲೆ, ಎಲೈ ಸಂತನೆ, ನಾನು ಕುದುರೆಯನ್ನು ಮರ್ಯಾದೆಯಾಗಿ ಕೇಳಿದಾಗ ನೀನು ಕೊಡಲಿಲ್ಲ. ಆದರೆ ನಾನೊಬ್ಬ ಡಾಕು, ನನಗಿಷ್ಟವಾದ ವಸ್ತುವನ್ನು ಹೇಗೆ ಪಡಿಬೇಕು ಅನ್ನೋದು ನನಗೆ ಗೊತ್ತು. ಇವತ್ತಿನಿಂದ ಈ ಕುದುರೆ ನಂದು ಅಂತ ವಿಕಟವಾಗಿ ನಗ್ತಾ ಕುದುರೆಯ ಲಗಾಮನ್ನು ಹಿಡಿದು ಒಮ್ಮೆ ಜಾಡಿಸ್ದ. ಕುದುರೆ ಓಡೋಕೆ ಆರಂಭ ಮಾಡ್ತು. ಸಂತನಿಗೆ ಆಗ ಆ ದಿನ ಅವನು ತನ್ನ ಹತ್ರ ಬಂದು ಕುದುರೆಯನ್ನು ಕೇಳಿದ ಡಾಕು ಅಂತ ಗೊತ್ತಾಗುತ್ತೆ. ಕುದುರೆ ಮೇಲೆ ಕೂತು ಓಡಿ ಹೋಗ್ತಾ ಇದ್ದ ಡಾಕುವನ್ನು ಉದ್ದೇಶಿಸಿ ಸಂತ ಜೋರಾಗಿ ಕೂಗಿ ಹೇಳ್ತಾನೆ, ಎಲೆ ಡಾಕುವೇ, ಇವತ್ತಿನಿಂದ ಈ ಕುದುರೆ ನಿಂದೇ. ಈ ಕ್ಷಣದಲ್ಲಿ ನಾನು ಆ ಕುದುರೆಯ ಮೇಲಿನ ಎಲ್ಲ ಪ್ರೀತಿ ಆಸೆ ಮಮಕಾರವನ್ನು ತ್ಯಜಿಸಿಬಿಟ್ಟಿದ್ದೀನಿ. ಆದರೆ ನಂದೊಂದು ಮಾತನ್ನು ಕೇಳಿಸ್ಕೋ, ನೀನು ಯಾರಿಗೂ ಈ ಕುದುರೆಯನ್ನು ಹೀಗೆ ಮೋಸದಿಂದ ಛಲದಿಂದ ಪಡೆದಿದ್ದೀನಿ ಅಂತ ಹೇಳಬೇಡ. ಯಾಕೆಂದರೆ ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇದ್ದವರು ಕೂಡ ನಿನ್ನ ಮಾತನ್ನು ಕೇಳಿ ಯಾವತ್ತೂ ಇನ್ನೊಬ್ಬರಿಗೆ ಸಹಾಯ ಮಾಡದೇ ಹೋದಾರು. ನಿಜವಾಗಿ ಸಂಕಟದಲ್ಲಿ ಇರುವವರನ್ನು ನೋಡಿ ಇದೇನೋ ಮೋಸದಾಟ ಇರಬೇಕು ಅಂತ ಸಂಶಯಪಟ್ಟು ಹಾಗೆ ಹೋದಾರು ಅಂತ ಹೇಳ್ದ. ಸಂತನ ಮಾತು ಕುದುರೆ ಮೇಲೆ ಹೋಗ್ತಾ ಇದ್ದ ಡಾಕುವಿನ ಕಿವಿಯ ಮೇಲೆ ಬೀಳ್ತಾ ಇತ್ತು. ಆದರೆ ಕೆಲವೇ ಕ್ಷಣಗಳಲ್ಲಿ ಡಾಕು ಕಣ್ಣಿಗೆ ಕಾಣ್ದ ಹಾಗೆ ಮರೆಯಾಗಿ ಹೋಗ್ತಾನೆ. ಈ ಕಡೆ ಸಂತ ಹೇಗೋ ತನ್ನ ಆಶ್ರಮಕ್ಕೆ ವಾಪಸ್ಸಾಗ್ತಾನೆ. ಏನೂ ನಡೆದೇ ಇಲ್ವೇನೋ ಅನ್ನೋ ಹಾಗೆ ಶಾಂತವಾಗಿ ಇದ್ದ. ಅವನ ನೆಚ್ಚಿನ ಕುದುರೆಯ ನೆನಪು ಅವನನ್ನು ಆಮೇಲೆ ಬಾಧಿಸಲಿಲ್ಲ. ಈ ಕಡೆ ಡಾಕು ಕಾಡಿಗೆ ಮರಳ್ತಾನೆ. ಸಂತನ ಮಾತುಗಳು ಪದೇ ಪದೇ ಅವನ ಕಿವಿಯಲ್ಲಿ ಗುಯಿಗುಡ್ತಾ ಇತ್ತು. ಆ ಮಾತುಗಳು ಅವನನ್ನು ಇನ್ನಿಲ್ಲದ ಹಾಗೆ ಕಾಡುತ್ತೆ. ಬೆಳಿಗ್ಗೆ ಆಗುವಷ್ಟರಲ್ಲಿ ಅವನ ಮನಸ್ಸಿನ ಪರಿವರ್ತನೆ ಆಗುತ್ತೆ. ಛೇ, ನಂದು ಒಂದು ಬಾಳೆ, ಸದಾ ಮೋಸ ಧಗ ಕಳ್ತನ ಇಷ್ಟರಲ್ಲೇ ಜೀವನವನ್ನು ಕಳೆದುಬಿಟ್ಟೆ. ಅಂತಹ ಸಂತನಿಗೆ ಮೋಸ ಮಾಡಿಬಿಟ್ಟೆ ಅಂತ ಅವನ ಮನಸ್ಸು ಪರಿತಪಿಸುತ್ತೆ. ಆತ ಕೂಡಲೇ ಕುದುರೆಯ ಜೊತೆ ಸಂತನ ಆಶ್ರಮಕ್ಕೆ ಬರ್ತಾನೆ. ಬಂದವನೇ ಕುದುರೆಯನ್ನು ಲಾಯದಲ್ಲಿ ಕಟ್ಟಿ ಸಂತನ ಹತ್ರ ಬಂದು ಅವನ ಕಾಲ ಬಳಿ ಕುಸ್ತು ತನ್ನನ್ನು ಮನ್ನಿಸು ಅಂತ ಹೇಳ್ತಾ ಬಿಕ್ಕುತ್ತಾನೆ. ಸಂತ ಅವನಲ್ಲಾದ ಪರಿವರ್ತನೆಯನ್ನು ನೋಡಿ ಸಂತೋಷದಿಂದ ಪ್ರೀತಿಯಿಂದ ಅವನನ್ನ ಮೇಲೆತ್ತಿ ತಬ್ಬಿಕೊಳ್ತಾನೆ.
10: ಕಳ್ಳನ್ ಮನಸ್ಸು ಪರಿವರ್ತನೆ ಆಯ್ತಲ್ಲ.
11: ಹೌದು, ಅದೇ ಆಶ್ಚರ್ಯ.
9: ಅದು ಹೇಗೆ ಅಂದ್ರೆ, ಎಲ್ಲರ ಮನಸ್ಸಿನಲ್ಲೂ ಒಳ್ಳೆತನ ಕೆಟ್ಟತನ ಎರಡೂ ಇರುತ್ತೆ. ಆ ಕಳ್ಳನಲ್ಲಿ ಕೆಟ್ಟತನದ ಪ್ರಮಾಣ ಜಾಸ್ತಿ ಇತ್ತು. ಆದರೆ ಸಂತನ ಮಾತನ್ನು ಕೇಳಿದಾಗ ಅವನ ಮನಸ್ಸಿನ ಮೂಲೆಯಲ್ಲಿ ಹುದುಗಿ ಕೂತಿದ್ದ ಒಳ್ಳೆತನ ಎಚ್ಚರವಾಯಿತು ಅಷ್ಟೇ. ಅದಕ್ಕೆ ಹೇಳೋದು, ಸಜ್ಜನರ ಸಂಗದಿಂದ ಪಾಮರನ ಜೀವನವೂ ಕೂಡ ಪಾವನವಾಗುತ್ತೆ ಅಂತ.
12: ಇದುವರೆಗೂ ಪೊನ್ನಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತಾ, ವೈಭವ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಾಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ?
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
4: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
3: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
4: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
3: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
5: LIC ಹರ್ ಪಲ್ ಆಪ್ಕೆ ಸಾಥ್.
6: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲ್ನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
13: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲ್ನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
14: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
13: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
15: ಬಳಸಿ ಪರಿಶುದ್ಧ ನಂದಿನಿ.
16: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
16: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
17: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
18: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ದಿನಾಂಕ 14/9/2026 ಸಾರ್ವತ್ರಿಕ ಗಣೇಶೋತ್ಸವ ಇರುವುದರಿಂದ ನಗರದ ಉಪವಿಭಾಗ 3 ಮೆಸ್ಕಾಂ ಶಿವಮೊಗ್ಗ ವ್ಯಾಪ್ತಿಯಲ್ಲಿ ಏಕಗವಾಕ್ಷಿ ಪದ್ಧತಿಯಲ್ಲಿ ಮೆಸ್ಕಾಂ ವತಿಯಿಂದ ವಿದ್ಯುತ್ ಮಂಜೂರಾತಿ ನೀಡಲು September 9-14 ಬೆಳಗ್ಗೆ 10 ಸಂಜೆ 6 ನಗರ ಉಪವಿಭಾಗ 3 ಮೆಸ್ಕಾಂ ಗುಡ್ಲಕ್ ವೃತ್ತದ ಹತ್ತಿರ ಸ್ವಾಮಿ ವಿವೇಕಾನಂದ ಬಡಾವಣೆ ಶಿವಮೊಗ್ಗ ಇಲ್ಲಿ ಕೆಲಸ ನಿರ್ವಹಿಸಲಾಗುವುದು. ಸದರಿ ಅವಕಾಶವನ್ನು ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಜಿಲ್ಲೆಯಲ್ಲಿ ಗಣೇಶ ಹಬ್ಬದ ಆಚರಣೆ ಮತ್ತು ಮೆರವಣಿಗೆಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಶಾಂತಿ ಹಾಗೂ ಸೌಹಾರ್ದತೆ ಕಾಪಾಡುವ ಉದ್ದೇಶದಿಂದ ದಿನಾಂಕ 14/9/2026 13/10/2026 30 ದಿನಗಳ ಕಾಲ ಡಿಜೆ ಸಿಸ್ಟಮ್, ಕಲರ್ ಪೇಪರ್ ಬ್ಲಾಸ್ಟಿಂಗ್, ಸಿಡಿಮದ್ದುಗಳನ್ನು ಸಿಡಿಸುವುದನ್ನು ಮತ್ತು ಬೈಕ್ ರ್ಯಾಲಿಗಳನ್ನು ನಿಷೇಧಿಸಿ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಆದೇಶ ಹೊರಡಿಸಿದ್ದಾರೆ. ಸೆಪ್ಟೆಂಬರ್ 14 ಜಿಲ್ಲಾದ್ಯಂತ ಗಣೇಶ ಹಬ್ಬ ನಡೆಯಲಿದ್ದು ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ವಯಸ್ಕರಿಗೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ತೊಂದರೆಯಾಗುವುದರೊಂದಿಗೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುವ ಸಾಧ್ಯತೆಗಳಿರುತ್ತವೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅಧೀಕ್ಷಕರ ಶಿಫಾರಸಿನಂತೆ ಮುಂಜಾಗ್ರತಾ ಕ್ರಮವಾಗಿ ಕರ್ನಾಟಕ ಪೊಲೀಸ್ ಕಾಯ್ದೆ 1963 ಕಲಂ 35-36 ಅಡಿಯಲ್ಲಿ ನೀಡಲಾದ ಅಧಿಕಾರವನ್ನು ಚಲಾಯಿಸಿ ಜಿಲ್ಲಾದ್ಯಂತ ಸೆಪ್ಟೆಂಬರ್ 14-13 ಈ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮವು 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಆಧುನಿಕ ಲಾಂಡ್ರಿ, ಬೆಂಗಳೂರು ಮತ್ತು ಮೈಸೂರು ನಗರ ಧೋಬಿ ಘಾಟುಗಳಲ್ಲಿ ಮಡಿವಾಳ ಸಮಾಜದವರಿಗೆ ವಾಷಿಂಗ್ ಮಷಿನ್ ಮತ್ತು ಐರನಿಂಗ್ ಮಷಿನ್ ಇತ್ಯಾದಿ ಸಾಮಗ್ರಿಗಳನ್ನು ಒಳಗೊಂಡಂತೆ ತಲಾ 75 ಲಕ್ಷ ರೂಗಳ ವೆಚ್ಚದಲ್ಲಿ ಆಧುನಿಕ ಲಾಂಡ್ರಿಗಳನ್ನು ಸ್ಥಾಪಿಸುವುದು ಈ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳ ಪ್ರವರ್ಗ 2A ಸೇರಿದ ಮಡಿವಾಳ ಮತ್ತು ಅದರ ಉಪಜಾತಿಗಳಿಗೆ ಸೇರಿದ ಸಮುದಾಯಗಳ ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಬೇಕು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಸೀಡ್ ಮಾಡಿರಬೇಕು. ಒಂದು ಕುಟುಂಬದ ಒಬ್ಬರಿಗೆ ಮಾತ್ರ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಅರ್ಹರಿರುತ್ತಾರೆ. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 2024-25 ಮತ್ತು 2025-26 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವವರು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ 1 ಅಥವಾ ಬೆಂಗಳೂರು 1, ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ವೆಬ್ಸೈಟ್ kmmd.karnataka.gov.in ರಲ್ಲಿ ಹಾಗೂ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಭಾಗ್ಯ ನಿಲಯ 1ನೇ ತಿರುವು, ಗಾಂಧಿನಗರ, ಶಿವಮೊಗ್ಗ ದೂರವಾಣಿ ಸಂಖ್ಯೆ 0818222296 ಸಂಪರ್ಕಿಸಬಹುದೆಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ನ ಕೊಡ್ತೀವಿ, ಎಲ್ಲರಿಗೂ ಕೇಳ್ತಾ ಇರಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ ಜಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ, ರಾಣಿಪನೋಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಬರುವ ಗಣೇಶ ಚತುರ್ಥಿ ಹಬ್ಬದ ಅಂಗವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸುವ ಗಣಪತಿ ಮೂರ್ತಿಗಳ ವಿಸರ್ಜನೆ ವೇಳೆ ಸಂಭವಿಸಬಹುದಾದ ಅನಾಹುತಗಳನ್ನು ತಡೆಯಲು ಹಾಗೂ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ. ದಿನಾಂಕ 14/9/2026 ಆರಂಭವಾಗುವ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಹೊಳೆ, ನದಿ, ಕೆರೆ ಹಾಗೂ ಹಿನ್ನೀರು ಪ್ರದೇಶಗಳಲ್ಲಿ ತೆಪ್ಪದ ಮೂಲಕ ಮೂರ್ತಿ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ಕಡ್ಡಾಯವಾಗಿದೆ. ಈ ಹಿಂದೆ ಶಿವಮೊಗ್ಗ ತಾಲೂಕಿನ ಹಾಡೋನಹಳ್ಳಿ ಗ್ರಾಮದಲ್ಲಿ ತೆಪ್ಪ ಮುಳುಗಿ 12 ಜನರು ಸಾವನ್ನಪ್ಪಿದ್ದ ದುರಂತ ಘಟನೆಯನ್ನು ಗಮನದಲ್ಲಿಟ್ಟುಕೊಂಡು ಅಂತಹ ಅನಾಹುತಗಳು ಮರುಕಳಿಸದಂತೆ ತಡೆಯಲು ಈ ಸುರಕ್ಷತಾ ಮಾರ್ಗಸೂಚಿಗಳನ್ನು ವಿಧಿಸಲಾಗಿದೆ. ಪ್ರಮುಖ ನಿಯಮಗಳು ಹಾಗೂ ನಿರ್ದೇಶನಗಳು: ತೆಪ್ಪದ ಮೂಲಕ ವಿಸರ್ಜನೆ ಮಾಡುವಾಗ ತೆಪ್ಪದಲ್ಲಿ ಕೇವಲ 2-3 ಜನರಿಗೆ ಮಾತ್ರ ಹೋಗಲು ಅವಕಾಶವಿರುತ್ತದೆ. ತೆಪ್ಪದಲ್ಲಿ ತೆರಳುವ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಲೈಫ್ ಜಾಕೆಟ್ ಧರಿಸಿರಬೇಕು. ನುರಿತ ಈಜುಗಾರರ ಸಮಕ್ಷಮದಲ್ಲೇ ಗಣಪತಿ ಮೂರ್ತಿ ವಿಸರ್ಜನೆ ಪ್ರಕ್ರಿಯೆಯನ್ನು ನಡೆಸತಕ್ಕದ್ದು ಕರ್ನಾಟಕ ಪೊಲೀಸ್ ಕಾಯ್ದೆ 1963 ಕಲಂ 35 ಮತ್ತು 36 ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಶಿಫಾರಸಿನ ಮೇಲೆ ಜಿಲ್ಲೆಯಾದ್ಯಂತ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆಗಳು ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುವವರೆಗೆ ಈ ಆದೇಶ ಜಾರಿಯಲ್ಲಿ ಇರಲಿದೆ ಎಂದು ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಮುಂದಿನ ವಿವರ. 2026-27 ಸಾಲಿನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದ ಜಿಲ್ಲೆಯ ಆಸಕ್ತ ರೈತ ಅಥವಾ ರೈತ ಮಹಿಳೆಯರಿಂದ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಆತ್ಮಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆತ್ಮ ಯೋಜನೆಯಡಿ ಕೃಷಿಯಲ್ಲಿ ಸಮಗ್ರ ಬೆಳೆ ಪದ್ಧತಿ, ಸಮಗ್ರ ನೀರು ನಿರ್ವಹಣೆ, ಸಾವಯವ ಕೃಷಿ, ವೈಜ್ಞಾನಿಕ ಯಂತ್ರೋಪಕರಣ ಬಳಕೆ, ತೋಟಗಾರಿಕೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ರೇಷ್ಮೆ ಬೇಸಾಯ, ಹೈಟೆಕ್ ಹಸಿರು ಮನೆ ಅಳವಡಿಕೆ, ಕೃಷಿ ಸಂಸ್ಕರಣೆ, ಅರಣ್ಯ ಕೃಷಿ, ಆಡು ಕುರಿ ಮೊಲ ಸಾಕಾಣಿಕೆ ಚಟುವಟಿಕೆಯಲ್ಲಿ ಸಾಧನೆ ಮಾಡಿರುವವರು ಪ್ರಶಸ್ತಿಗೆ ಅರ್ಹರಿರುತ್ತಾರೆ. ಆಸಕ್ತರು ನಿಗದಿತ ನಮೂನೆ ಅರ್ಜಿಯನ್ನು ತಾಲೂಕು ಸಹಾಯ ಕೃಷಿ ನಿರ್ದೇಶಕರ ಕಚೇರಿಯಿಂದ ಪಡೆದು ದಿನಾಂಕ 30/9/2026 5:30 ಒಳಗೆ ಸಲ್ಲಿಸುವುದು. ಅಗತ್ಯ ಮಾಹಿತಿಗಾಗಿ ಜಿಲ್ಲೆಯ ಎಲ್ಲಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಹಾಗೂ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಯವರನ್ನು ಸಂಪರ್ಕಿಸುವಂತೆ ಜಂಟಿ ಕೃಷಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮದಿಂದ 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಂದ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ವಿದೇಶಿ ವ್ಯಾಸಂಗ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಶ್ರೀ ಭಗೀರಥ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳಿಗೆ ಸೇರಿದ ವಿಶ್ವಕರ್ಮ, ಅಲೆಮಾರಿ ಅಥವಾ ಅರೆ ಅಲೆಮಾರಿ, ಅಂಬಿಗ, ಮಡಿವಾಳ, ಸವಿತ, ಒಕ್ಕಲಿಗ, ಲಿಂಗಾಯತ, ಕಾಡುಗೊಲ್ಲ, ಮರಾಠ, ಈಡಿಗ, ಕುಂಬಾರ, ಹಡಪದ, ಗಾಣಿಗ ಮತ್ತು ಇದರ ಉಪ ಸಮುದಾಯಗಳನ್ನು ಹೊರತುಪಡಿಸಿ ಸಮುದಾಯಗಳ ಆಸಕ್ತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಮೇಲಿನ ಎಲ್ಲ ಯೋಜನೆಗಳ ಸೌಲಭ್ಯವನ್ನು ಪಡೆಯಲು ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರು ಆಧಾರ್ ಜೋಡಣೆಯಾದ ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ ಹೊಂದಿರಬೇಕು. ಆಧಾರ್ ಕಾರ್ಡ್ನಲ್ಲಿರುವಂತೆ ಅರ್ಜಿದಾರರ ಹೆಸರು ಮತ್ತು ಇತರೆ ದಾಖಲಾತಿಗಳಾದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಬ್ಯಾಂಕ್ ಪಾಸ್

ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸುವಂತೆ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ದೂರವಾಣಿ ಸಂಖ್ಯೆ 0802222555 ಹಾಗೂ ವೆಬ್ಸೈಟ್ www.upparadevelopment.karnataka.gov.in ಅಥವಾ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಭಾಗ್ಯ ನಿಲಯ, 1ನೇ ತಿರುವು, ಗಾಂಧಿನಗರ, ಶಿವಮೊಗ್ಗ ಕಚೇರಿ ದೂರವಾಣಿ ಸಂಖ್ಯೆ 0818222299434 ಸಂಪರ್ಕಿಸುವುದು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ನ ಕೊಡ್ತೀವಿ, ಎಲ್ಲರಿಗೆ ಕೇಳ್ತಾ ಇರಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ, ರಾಣಿಪನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಂದಾಯ ಇಲಾಖಾ ನೌಕರರ ವಸತಿ ಸಹಕಾರ ಸಂಘವು 2025-26 ಸಾಲಿನ

ಸದಸ್ಯರ ಸಭೆಯನ್ನು ಸೆಪ್ಟೆಂಬರ್ 20ರಂದು ಬೆಳಗ್ಗೆ 11:25 ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವ ಜಿಲ್ಲಾ ನಿವೃತ್ತ ನೌಕರರ ಸಂಘದ ಕಟ್ಟಡದಲ್ಲಿ ಸಂಘದ ಅಧ್ಯಕ್ಷ ಶಿವಮೂರ್ತಿ ಎಕೆ ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಸಂಘದ ಸದಸ್ಯರು ನಿಗದಿತ ಸಮಯದಲ್ಲಿ ಹಾಜರಾಗುವಂತೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಡಿ ದಾನಪ್ಪ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕಿ ಶ್ರೀಮತಿ ಶಾರದಾ ಪುರಾನಾಯ್ಕ ಇವರು ಸೆಪ್ಟೆಂಬರ್ 12ರಂದು ಬೆಳಗ್ಗೆ 10ಕ್ಕೆ ಹಾರನಹಳ್ಳಿಯ ಅಂಬೇಡ್ಕರ್ ಭವನದಲ್ಲಿ ಹಾರನಹಳ್ಳಿ ಹೋಬಳಿ ಮಟ್ಟದ ಪ್ರಜಾಸೇವೆ ಆಂದೋಲನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಸಾರ್ವಜನಿಕರು ತಮ್ಮ ಅಹವಾಲುಗಳು ಸೇರಿದಂತೆ ಸರ್ಕಾರ ವಿವಿಧ ಯೋಜನೆಗಳ ಸವಲತ್ತು ಪಡೆಯಲು ಅರ್ಜಿ ಸಲ್ಲಿಸಿ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳುವಂತೆ ಶಿವಮೊಗ್ಗ ತಾಲೂಕು ತಹಶೀಲ್ದಾರ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. 2026-27 ಸಾಲಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಪರಿಶಿಷ್ಟ ವರ್ಗ ಜನಾಂಗದ ಏಳಿಗೆಗಾಗಿ ಶ್ರಮಿಸಿದ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಶೈಕ್ಷಣಿಕ, ಸಾಮಾಜಿಕ, ಸಾಹಿತ್ಯ ಹಾಗೂ ಇನ್ನಿತರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಸ್ಮರಣಾರ್ಥ ಪ್ರಶಸ್ತಿ ನೀಡಿ ಗೌರವಿಸಲು ಅರ್ಹರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ಅರ್ಜಿಯನ್ನು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ, ಶ್ರೀ ಮಹರ್ಷಿ ವಾಲ್ಮೀಕಿ ಭವನ, ಕಂಟ್ರಿ ಕ್ಲಬ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಸೆಪ್ಟೆಂಬರ್ 30ರ ಒಳಗಾಗಿ ಪೂರ್ಣ ದಾಖಲಾತಿಗಳೊಂದಿಗೆ ಈ ಕಚೇರಿಗೆ ಸಲ್ಲಿಸುವಂತೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಎಸ್ಜಿ ಶ್ರೀನಿವಾಸ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಮಾನತ್ತು ಪಡಿಸಿಕೊಂಡ 2 ಟ್ರ್ಯಾಕ್ಟರ್ ಟ್ರಾಲಿಗಳನ್ನು ನ್ಯಾಯಾಲಯದ ಆದೇಶದಂತೆ ವಿಲೇವಾರಿ ಮಾಡಲು ಸೆಪ್ಟೆಂಬರ್ 15ರಂದು ಬೆಳಗ್ಗೆ 10ಕ್ಕೆ ಹರಾಜು ನಡೆಸುತ್ತಿದ್ದು, ಆಸಕ್ತರು ನಿಗದಿತ ಅವಧಿಯಲ್ಲಿ ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣಾ ಆವರಣದಲ್ಲಿ ನಡೆಯುವ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. 2026-27 ಸಾಲಿನಲ್ಲಿ ಪಿಎಚ್ಡಿ ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಂದ ಫೆಲೋಶಿಪ್ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಪಾರ್ಸಿ, ಬೌದ್ಧ ಹಾಗೂ ಸಿಖ್ ಸಮುದಾಯಗಳ ಅರ್ಹ ಪೂರ್ಣಕಾಲಿಕ ಪಿಎಚ್ಡಿ ಸಂಶೋಧನಾರ್ಥಿಗಳಿಗೆ ಸೇವಾ ಸಿಂಧು ಪೋರ್ಟಲ್ https://sevasindhukarnataka.gov.in/sevasindhu/department-services ಮೂಲಕ ಆನ್ಲೈನ್ನಲ್ಲಿ 31ರ ಒಳಗೆ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ ಅರ್ಜಿ ಪ್ರತಿ ಹಾಗೂ ಅಗತ್ಯ ದಾಖಲೆಗಳ ದೃಢೀಕೃತ ಪ್ರತಿಗಳನ್ನು ನಗರದ ದುರ್ಗಿಗುಡಿ, 5ನೇ ಪ್ಯಾರಲೆಲ್ ರಸ್ತೆ, ಸತ್ಯಶ್ರೀ ಆರ್ಕೇಡ್, 1ನೇ ಮಹಡಿಯ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿಗೆ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಅರ್ಹತೆ, ವಯೋಮಿತಿ, ಆದಾಯ ಸೇರಿದಂತೆ ಇತರೆ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08182222202 06 ಸಂಪರ್ಕಿಸಬಹುದು. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
5: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
4: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
6: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
7: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
2: ಹೆಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮ ಪ್ರೀತಿಯ ಆತ್ಮೀಯ ನಲ್ಮೆಯ ಕೇಳುಗರೆಲ್ಲರೂ ಹೇಗಿದ್ದೀರಾ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ಏನಪ್ಪಾ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ನಮ್ಮ ಪರಿಸರ ಪರಿಚಯ ಹೆಸರು ಹೇಳೋ ಹಾಗೇನೆ ಸುಂದರವಾದ ಪರಿಸರದ ಬಗ್ಗೆ ಸೂಪರ್ ಆಗಿ ಮಾಹಿತಿಯನ್ನ ಕೊಡೋದಕ್ಕಾಗಿ ನಾನು ಬಂದಿದ್ದೀನಿ. ಹಾಗೆ ಇವತ್ತು ಕೂಡ ಪರಿಸರದಲ್ಲಿರುವಂತಹ ಒಂದು ಜೀವಿ, ಆ ಜೀವಿಯ ಬಗ್ಗೆ ಮಾತನಾಡೋಣ ಅಂತ ಇದ್ದೀನಿ. ಒಂದು ಪಕ್ಷಿ ಇಡೀ ಒಂದು ದೇಶಕ್ಕೇನೆ ರಾಷ್ಟ್ರೀಯ ಪಕ್ಷಿ ಆಗತ್ತೆ ಅಂದ್ರೆ ಅದರ ಹಿಂದೆ ಏನೆಲ್ಲ ವಿಶೇಷತೆಗಳಿರ್ಬೋದು ಅಲ್ವಾ? ಖಂಡಿತವಾಗ್ಲು. ಹಾಗೆದ ಮೇಲೆ ಯಾವ ಪಕ್ಷಿ ಅಂತ ಗೊತ್ತಾಗಿರ್ಬೇಕಲ್ವಾ? ಹೌದು ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲಿನ ಬಗ್ಗೆ ಮಾತನಾಡಬೇಕು ಅಂತ ಇದ್ದೀನಿ. ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ, ಹಾಗೆ ಭಾರತೀಯರ ಜನಪ್ರಿಯ ಪಕ್ಷಿ ಅಂದ್ರೆ ಬಹುಶಃ ತಪ್ಪಾಗಲಾರದು. ನವಿಲು ಅಥವಾ ನೀಲಿ ನವಿಲು ಅಂತ ಕರೆಯಲ್ಪಡುತ್ತೆ. ನವಿಲಲ್ಲೂ ಕೂಡ ಗಂಡು ನವಿಲು, ಹೆಣ್ಣು ನವಿಲು ಅಂತ ಇರುತ್ತೆ. ಗಂಡು ನವಿಲುಗಳನ್ನ ನವಿಲುಗಳು ಅಂತ ಕರೀತಾರೆ, ಆದ್ರೆ ಹೆಣ್ಣು ನವಿಲುಗಳನ್ನ ಪಿಹನ್ಗಳು ಅಂತ ಕರೀತಾರೆ. ಆದ್ರೂ ಎರಡು ಲಿಂಗವನ್ನ ಸಾಮಾನ್ಯವಾಗಿ ಆಡು ಮಾತಿನಲ್ಲಿ ನವಿಲು ಅಂತಾನೆ ಕರಿತೀವಿ. ಗಂಡು ನವಿಲಿಗೆ ಗಂಡು ನವಿಲು ಅಂತ ಕರೆಯಲ್ಲ, ಅಥವಾ ಹೆಣ್ಣು ನವಿಲಿಗೆ ಹೆಣ್ಣು ನವಿಲು ಅಂತ ಕರೆಯಕ್ಕೋಗಲ್ಲ. ಎಲ್ಲದಕ್ಕೂ ಕಾಮನ್ ಆಗಿ ನವಿಲು ಅಂತ ಕರಿತೀವಿ. ಈ ನವಿಲಿಗೆ ಆಕರ್ಷಣೆಗೊಳಗಾದವರೇ ಎಲ್ಲ, ನವಿಲ್ ಅಂದ್ರೆ ಎಲ್ರಿಗೂ ಇಷ್ಟ ಆಗಿರುತ್ತೆ. ಅದರಲ್ಲೂ ಆ ನವಿಲುಗರಿಗಳು, ಅರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಈ ನವಿಲಿನ ಬಗ್ಗೆ ಸಾಕಷ್ಟು ಪುರಾವೆಗಳಿದೆ. ಈಗಲ್ದಲ್ಲೇ ಹಿಂದೆ ಪುರಾಣಗಳಲ್ಲಿ ದೇವತೆಗಳು ಕೂಡ ನವಿಲಿಗೆ ಆಕರ್ಷಿತರಾಗಿದ್ರು. ಈ ಒಂದು ಚಿತ್ರಕಲೆಯಲ್ಲಿ ನವಿಲಿನ ಗರಿಯನ್ನ ಸುಂದರವಾಗಿ ಚಿತ್ರಿಸ್ತಾ ಇದ್ರು. ರಾಜ ಮಹಾರಾಜರುಗಳು ಶಿಲ್ಪ ಕಲೆಗೆ ಕೂಡ ಈ ನವಿಲಿನ ಬಳಸ್ತಾ ಇದ್ರು. ಹಾಗೆ ಅವರು ಧರಿಸುವಂತಹ ಉಡುಪುಗಳಲ್ಲೂ ಕೂಡ ನವಿಲು ಗರಿಯನ್ನ ಬಳಸ್ತಾ ಇದ್ರು. ಇದೆಲ್ಲದರಲ್ಲೂ ಕೂಡ ನವಿಲಿನ ಹೆಸರು ಹಾಸುಹೊಕ್ಕಾಗಿದೆ ಅಲ್ವಾ? ಹಾಗಿದ್ರೆ ನವಿಲಿನ ಕೆಲವೊಂದಿಷ್ಟು ಬಾಹ್ಯ ಲಕ್ಷಣದ ಬಗ್ಗೆ ಮಾತನಾಡಕ್ ಹೋದ್ರೆ, ಈ ಪಕ್ಷಿ ಪ್ರಾಣಿ ಮನುಷ್ಯ ಇದೆಲ್ಲದರಲ್ಲೂ ಕೂಡ ಹೆಣ್ಣೆ ಚಂದ ಅಲ್ವಾ? ಆದ್ರೆ ಇದಕ್ಕೆ ವಿರುದ್ಧ ಅನ್ನುವಂತೆ ಗಂಡು ನವಿಲು ಜಗತ್ತಿನಲ್ಲೇ ಅತ್ಯಂತ ಸುಂದರವಾದ ಪಕ್ಷಿಯಾಗಿ ಗುರುತಿಸಿಕೊಂಡಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ಈಗ ಹೆಣ್ಣು ಮಕ್ಕಳು ಸುಂದರವಾಗಿರ್ತಾರೆ, ಇನ್ನು ಪ್ರಾಣಿ ಪಕ್ಷಿಗಳಲ್ಲಿ ಹೆಣ್ಣು ಪ್ರಾಣಿ ಪಕ್ಷಿಗಳು ತುಂಬಾ ಸುಂದರವಾಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಇದೆಲ್ಲದಕ್ಕೂ ವಿರುದ್ಧವಾಗಿ ನಾನು ಗಂಡು ಕೂಡ ಸುಂದರವಾಗಿ ಇರ್ತೀನಿ ಅಂತ ಇರುವಂತಹ ಏಕೈಕ ಪಕ್ಷಿ ಅದು ನವಿಲು. ನವಿಲಂದ್ರೆ ಇಲ್ಲಿ ಹೆಣ್ಣು ಮತ್ತೆ ಗಂಡು ಎರಡು ಲಿಂಗಗಳಿದೆ, ಆದ್ರೆ ಇವೆರಡು ನೋಡೋಕೆ ತುಂಬಾ ವಿಭಿನ್ನವಾಗಿರುತ್ತೆ. ಗಂಡು ನವಿಲು ಗರಿ ಜೊತೆಗೆ ಸುಂದರವಾಗಿರುತ್ತೆ. ಈ ಗರಿ ಬಿಚ್ಚಿ ಕುಣಿಯೋಕೆ ಆರಂಭಿಸಿದ್ರೆ ಎಂತವರು ಕೂಡ ಆ ಪಕ್ಷಿಯನ್ನ ಮಂತ್ರಮುಗ್ಧರಾಗಿ ನೋಡ್ತಾ ಇರ್ತಾರೆ. ಅದರ ಗರಿ, ಜುಟ್ಟು, ಕಣ್ಣು, ಧ್ವನಿ, ಗರಿಯಲ್ಲಿರುವಂತಹ ಬಣ್ಣ, ಹೀಗೆ ಒಂದರಕ್ಕಿಂತ ಒಂದು ವಿಭಿನ್ನವಾಗಿ ಜೊತೆಗೆ ವಿಶೇಷವಾಗಿ ಇದೆ. ಈ ಒಂದು ನವಿಲಿಗೆ ನಮ್ಮ ರವಿಚಂದ್ರನ್ ಅವರು ಒಂದು ಹಾಡೇ ಬರ್ತಿದ್ದಾರೆ. ಅದ್ಯಾವ ಹಾಡು ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಈಗ ಈ ಗೀತೆಯನ್ನ ಕೇಳ್ಕೊಂಡ್ ಬನ್ನಿ. ನವಿಲಿನ ಬಗ್ಗೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳನ್ನ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ನಿಮಗಾಗಿ ಈ ಸೂಪರ್ ಸಾಂಗ್ ಬರ್ತಾ ಇದೆ, ಕೇಳ್ಕೊಂಡ್ ಬನ್ನಿ. ಸುನೀರ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲಿನ ಬಗ್ಗೆ ಮಾತನಾಡ್ತಿದ್ವಿ. ಹೌದು, ಈಗ ತಾನೇ ನವಿಲಿನ ಬಗ್ಗೆ ಸಕ್ಕದಾಗಿರೋ ಸಾಂಗ್ ನ ಕೇಳ್ಕೊಬಂದ್ರಿ. ಹಾಗೆ ಆ ನವಿಲು ಹೇಗೆ ಕೂಗುತ್ತೆ ಅಂತ ಕೂಡ ಕೇಳಿದ್ರಿ. ಜೊತೆಗೆ ನವಿಲು ಅಂದ್ರೆ ನರ್ತನಕ್ಕೆನೆ ಫೇಮಸ್. ನವಿಲು ತನ್ನ ಗರಿಯನ್ನ ಬಿಚ್ಚಿ ನರ್ತನ ಮಾಡ್ತಿದ್ರೆ ನೋಡೋಕೆ ಎರಡು ಕಣ್ ಕೂಡ ಸಾಲದು ಅಲ್ವಾ? ಹಾಗಿದ್ರೆ ಈ ನವಿಲಿನ ಬಗ್ಗೆ ಇನ್ನೊಂದಿಷ್ಟು ತಿಳ್ಕೊಳ್ಳೋಣವಾ? ಈ ನವಿಲಿನ ಪ್ರಮುಖ ಲಕ್ಷಣ ಅಂದ್ರೆ, ಗಂಡು ನವಿಲೇನಿರುತ್ತೆ, ಉದ್ದವಾದ ಗರಿಯನ್ನ ಹೊಂದಿರುತ್ತೆ, ಕತ್ತು ನೀಲಿ ಬಣ್ಣದಲ್ಲಿರುತ್ತೆ. ಹಾಗೆ ಈ ನವಿಲಿನಿದೆ ತನ್ನ ಗರಿಯನ್ನ ಬಿಚ್ಚಿ ನೃತ್ಯ ಮಾಡುತ್ತೋ ಅಥವಾ ತನ್ನ ಗರಿಯನ್ನ ಅಳ್ಳಾಡಿಸುವಾಗ ನೋಡಕ್ಕೆ ಎಷ್ಟು ಖುಷಿಯಾಗುತ್ತೆ, ಅದು ಹೆಣ್ಣು ನವಿಲುಗಳನ್ನ ಆಕರ್ಷಿಸೋಕೆ ಆ ರೀತಿ ಮಾಡುವಂತದ್ದು. ಈ ಗಂಡು ನವಿಲುಗಳು ಕಾಮನ ಬಿಲ್ಲಿನಂತೆ ತನ್ನ ಆಕರ್ಷಕವಾದ ಗರಿಗಳನ್ನ ಹೊಂದಿದೆ. ಆ ಗರಿಯಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚು ಆಗಿ ನೀಲಿ, ಹಸಿರು, ಅಚ್ಚ ನೀಲಿ ಬಣ್ಣಗಳು ಹೊಂದಿರುವಂತದ್ದು. ಈ ನವಿಲು ಗರಿಗಳ ಕೊನೆಯಲ್ಲಿ ಹೃದಯಾಕಾರದಲ್ಲಿ ಒಂದು ಚಿತ್ರ ಇರುತ್ತೆ ನೋಡಿ. ಅದು ಯಾರೋ ಪೇಂಟರ್ ಬಂದು ಪೇಂಟ್ ಮಾಡಿದರೆ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಈ ಒಂದು ದೇವರ ಸೃಷ್ಟಿ ಇದೆ. ಇನ್ನೊಂದು ವಿಶೇಷ ಏನ್ ಗೊತ್ತಾ ಕೇಳುಗರೆ? ನಾನು ಆಗ್ಲೇ ಹೇಳಿದೆ, ನವಿಲುಗಳು ಗರಿ ಬಿಚ್ಚಿ ಕುಣಿತಾ ಇದೆ ಅನ್ನುವಾಗ ಎರಡು ಕಾರಣ ಇರುತ್ತೆ. ಒಂದು, ಹೆಣ್ಣು ನವಿಲಿನ ಆಕರ್ಷಿಸೋಕೆ. ಎರಡನೇದ್ ಏನಪ್ಪಾ ಅಂದ್ರೆ, ಮತ್ತೊಂದು ಯಾವ್ದಾದ್ರು ಗಂಡು ನವಿಲು ಇದ್ರ ಹತ್ರ ಬರ್ತಾ ಇದೆ ಅನ್ವಾಗ ಅಥವಾ ಬೇರೆ ಪ್ರಾಣಿ ಪಕ್ಷಿ ಬರ್ತಾ ಇದೆ ಅನ್ವಾಗ ಅದ್ರನ್ನ ಗದ್ರಿಸೋಕೆ. ನಾನು ಶಕ್ತಿವಂತ ಪಕ್ಷಿನೇ, ನನ್ನ ಹತ್ರ ಯಾರು ಏನು ಮಾಡಕ್ಕಾಗಲ್ಲ, ನನಗೂ ಶಕ್ತಿ ಇದೆ ಅಂತ ತೋರಿಸ್ಕೊಳ್ಳೋಕೆ ಈ ಒಂದು ನವಿಲು ತನ್ನ ರೆಕ್ಕೆಗಳನ್ನ, ತನ್ನ ಗರಿಗಳನ್ನ ಹರಡುತ್ತೆ, ಎಲ್ರಿಗೂ ಆಕರ್ಷಿಸುತ್ತೆ. ಹಾಗೆ ಹೆಣ್ಣು ನವಿಲುಗಳನ್ನ ನೀವು ಹೆಚ್ಚಾಗಿ ನೋಡಿರ್ಲಿಕ್ಕಿಲ್ಲ, ನೋಡಿದ್ರು ಅದನ್ನ ನಾವು ನವಿಲು ಅಂತಾನೆ ಐಡೆಂಟಿಫೈ ಮಾಡಲ್ಲ, ಯಾವುದೋ ಕೋಳಿ ಇರಬೇಕು ಅಂತ ಅನ್ಕೊಳ್ತೀವಿ. ಆದ್ರೆ ಹೆಣ್ಣು ನವಿಲಿಗೆ ಗರಿಗಳಿರೋದಿಲ್ಲ, ಇದ್ರ ಕತ್ತು ಹಸಿರು ಹಾಗೆ ಸ್ವಲ್ಪ ನೀಲಿ ಬಣ್ಣದಿಂದ ಕೂಡಿರುತ್ತೆ. ಈ ನವಿಲುಗಳ ವಿಶೇಷ ಏನಪ್ಪಾ ಅಂದ್ರೆ, ಹೆಣ್ಣು ನವಿಲುಗಳ ವಿಶೇಷ, ಒಂದು ಹೆಮ್ಮೆ ಅನ್ನೋ ತರಾನೆ ಇದ್ರ ತಲೆ ಮೇಲೆ ಮುಕುಟಗಳಿರುತ್ತೆ. ಅದನ್ನ ನೋಡುವಾಗ ಖುಷಿ ಆಗುತ್ತೆ, ಆರೆ ಯಾರಪ್ಪ ಈ ಒಂದು ನವಿಲಿಗೆ ಮುಕುಟವನ್ನ ಇಟ್ಟಿದ್ದು ಅಂತ ಅನ್ಸುತ್ತೆ. ಹಾಗಿದ್ರೆ ಈ ನವಿಲು ಎಲ್ಲಿ ಹೆಚ್ಚು ವಾಸಿಸುತ್ತೆ ಅಂತ ನೀವು ಕೇಳೋದಾದ್ರೆ, ಈ ನವಿಲುಗಳು ಹೆಚ್ಚಾಗಿ ಕುರುಚಲು ಕಾಡು ಅಥವಾ ಮೈದಾನ ಪ್ರದೇಶ, ಇನ್ನು ಹಳ್ಳಿಗಳಲ್ಲಿ ಹೆಚ್ಚಾಗಿರುತ್ತೆ. ಈಗ ನೀವು ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ ಹೋಗ್ತಾ ಇರುವಾಗ ಬೆಳಗ್ಗೆ ಸಮಯ, ಸಂಜೆ ಸಮಯ ಸ್ವಲ್ಪ ಕಿಟಕಿ ಹತ್ರ ಕುತ್ಕೊಂಡು ನೋಡಿ, ಆ ಗದ್ದೆ ಮಧ್ಯದಲ್ಲಿ ನವಿಲುಗಳ ಓಡಾಟ ಇರುತ್ತೆ, ನೋಡೋಕೆನೆ ಖುಷಿ ಆಗುತ್ತೆ. ಹಾಗೆ ನವಿಲು ನೆಲದಲ್ಲಿ ಹಾಗೆ ಮರದ ಮೇಲೆ ಎರಡು ಕಡೆ ಕೂಡ ವಾಸ ಮಾಡುತ್ತೆ. ಇನ್ನು ಈ ನವಿಲು ಕಾಡಲ್ಲಿದ್ರೆ ಗುಂಪುಗಳ ಜೊತೆ ಇರುತ್ತೆ, ನದಿಯ ದಡದಲ್ಲಿ ಕೂಡ ಹೆಚ್ಚಾಗಿ ಕಾಣುತ್ತೆ. ನವಿಲುಗಳು ಹಾರಾಡೋದು ಕಡಿಮೆ, ಹಾಗಂತ ನವಿಲಿಗೆ ಹಾರಾಡೋಕೆ ಸಾಮರ್ಥ್ಯ ಇಲ್ಲ ಅಂತ ಏನಿಲ್ಲ, ಸಾಮರ್ಥ್ಯ ಇದೆ ಆದ್ರೆ ಹಾರಾಡೋದು ಕಡಿಮೆ. ಇನ್ನು ನವಿಲು ಹೊಟ್ಟೆಗೆ ಏನ್ ತಿನ್ನುತ್ತೆ, ಅದರ ಆಹಾರ ಏನು ಅಂತ ಕೇಳೋದಾದ್ರೆ, ಈ ಚಿಗುರಿನ ಎಲೆಗಳಾಗಿರ್ಬೋದು, ಹಾವಾಗಿರ್ಬೋದು, ಕ್ರಿಮಿ ಕೀಟಗಳು ಇವನ್ನೆಲ್ಲ ಕೂಡ ನವಿಲು ಸೇವಿಸುತ್ತೆ. ಈ ನವಿಲುಗಳು ಗೂಡನ್ನು ಹೇಗ್ ಮಾಡುತ್ತೆ, ಮೊಟ್ಟೆಯನ್ನ ಹೇಗಿಡುತ್ತೆ ಅನ್ನೋದಾದ್ರೆ, ಈ ನೆಲದ ಪ್ರದೇಶದಲ್ಲಿ ಚಿಕ್ಕದಾಗಿ ಗೂಡ್ ಮಾಡುತ್ತೆ, ಅಲ್ಲೇನೆ ಅದು ಅದರ ಮೊಟ್ಟೆಯನ್ನ ಇಡುತ್ತೆ. ಅಲ್ಲೇ ಸುತ್ತಮುತ್ತಲು ಸಿಗುವಂತಹ ಕಡ್ಡಿ, ಈ ಹುಲ್ಲುಗಳಿಂದ ಗೂಡನ್ನ ತಯಾರು ಮಾಡುತ್ತೆ. ಈ ನವಿಲುಗಳು ಒಂದ್ ಸಾರಿಗೆ 4-5 ಮೊಟ್ಟೆಗಳನ್ನ ಇಟ್ಟು ನಂತರದಲ್ಲಿ ಒಂದು 25-29 ದಿನಗಳವರೆಗೆ ಕಾವುಗಳನ್ನ ಕೊಟ್ಟು ಮರಿಗಳನ್ನ ಮಾಡುತ್ತೆ. ಹಾಗಿದ್ರೆ ಈ ನವಿಲಿನ ಬಗ್ಗೆ ಹೇಳೋಕೆ ಇನ್ನಷ್ಟು ಕುತೂಹಲಕಾರಿ ವಿಷಯ ಇದೆ, ಅದೇನಂತ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು. ಈಗ ಬಂತು ದಾರಿಗೆ.

ಎಸ್ ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಿರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸುಂದರವಾದ ಪಕ್ಷಿ ನವಿಲಿನ ಬಗ್ಗೆ ಮಾತನಾಡ್ತಿದ್ದೆ. ನಾನಾಗ್ಲೇ ಹೇಳಿದಂಗೆ ಗಂಡು ಪಕ್ಷಿಗಳಲ್ಲೇ ಅತಿ ಸುಂದರವಾದ ಪಕ್ಷಿ ಅಂದ್ರೆ ಬಹುಶಃ ನವಿಲು. ಹೆಣ್ಣು ನವಿಲೇ ನಾಚುವಂತಹ ಒಂದು ಅಂದ ಗಂಡು ನವಿಲಿಗಿದೆ. ಈ ಹೆಣ್ಣು ನವಿಲು ಮಂದ ಬಣ್ಣದ ಸಣ್ಣ ಬಾಲವನ್ನ ಹೊಂದಿರುತ್ತೆ. ಹೆಣ್ಣು ನವಿಲಿಗೆ ಹೋಲಿಸಿದ್ರೆ ಗಂಡು ನವಿಲು ಅಂದ ಚಂದದಲ್ಲಿ ನಿಸ್ಸೀಮ. ಸೌಂದರ್ಯ ಮಾತ್ರ ಅನ್ಕೋಬೇಡಿ, ನವಿಲಿನ ಬಗ್ಗೆ ಇನ್ನೊಂದಿಷ್ಟು ಗೊತ್ತಿಲ್ಲದ ಕೆಲವು ವಿಶೇಷಗಳಿದೆ. ನವಿಲಿದ್ದಲ್ಲಿ ಹಾವಿನ ಭಯ ಇರಲ್ವಂತೆ. ಹೀಗೆ ಇನ್ನು ಅನೇಕ ಚಮತ್ಕಾರಿ ವಿಷಯಗಳಿದೆ. ಹೌದಾ, ನವಿಲಿದ್ ಕಡೆ ಹಾವಿರಲ್ವಾ, ಯಾಕೆ ಏನು ಅಂತ ಥಿಂಕ್ ಮಾಡೋದಾದ್ರೆ, ನವಿಲುಗಳು ಹಾವುಗಳಿಂದ ರಕ್ಷಿಸುತ್ತೆ. ಈಗ ನವಿಲುಗಳಿಗೆ ಹಾವುಗಳನ್ನ ಕಂಡ್ರೆ ಭಾರಿ ದ್ವೇಷ, ಹಾಗೆ ಅವುಗಳನ್ನ ತಾವಿದ್ದ ಜಾಗದಲ್ಲಿ ಹತ್ತಿರಕ್ಕೂ ಸುಳಿಯೋಕೆ ಬಿಡದೆ ರಕ್ಷಣೆ ಮಾಡುತ್ತೆ. ನವಿಲುಗಳು ವಿಷಕಾರಿ ಹಾವನ್ನ ಸೇರಿ ಎಲ್ಲದರ ಮೇಲೂ ದಾಳಿ ಮಾಡುತ್ತೆ. ಹಾವುಗಳ ಮೇಲೆ ಎಷ್ಟು ದ್ವೇಷ ಅಂದ್ರೆ ನವಿಲುಗಳು ಹಾವುಗಳನ್ನ ತಿನ್ನತ್ತೆ ಕೂಡ. ಅರೆ, ಎಂತ ವಿಶೇಷವಾದ ಸಂಗತಿ ಅಲ್ವಾ? ಹೌದು ನೋಡಿ, ಈ ನವಿಲು ಹಾವನ್ನ ತಿನ್ನದಂತೆ. ಇನ್ನು ನೆಲದಲ್ಲಿ ಗೂಡು ಕಟ್ಟುತ್ತೆ. ನವಿಲುಗಳು ಅತಿ ದೊಡ್ಡ ಹಾರುವ ಪಕ್ಷಿಗಳಾಗಿದ್ರು ಕೂಡ ರಾತ್ರಿಯಲ್ಲಿ ಮರಗಳು ಅಥವಾ ಎತ್ತರದ ಸ್ಥಳಗಳಲ್ಲಿ ವಾಸಿಸೋಕೆ ಆದ್ಯತೆ ನೀಡುತ್ತೆ. ಹೆಚ್ಚಾಗಿ ಮರದ ಎತ್ತರದ ತುದಿಯಲ್ಲಿ ಇವು ವಾಸ ಮಾಡುತ್ತೆ. ಆದ್ರೂ ಕೂಡ ಇವುಗಳು ನೆಲದ ಮೇಲೆ ತಮ್ಮ ಗೂಡನ್ನ ನಿರ್ಮಿಸುತ್ತೆ. ನೋಡಿ, ಮರದ ತುತ್ತ ತುದಿಯಲ್ಲಿ ವಾಸ ಮಾಡುತ್ತೆ, ಆದ್ರೆ ಅದರ ಗೂಡನ್ನ ಮಾತ್ರ ನೆಲದ ಮೇಲೇನೆ ಕಟ್ಟುತ್ತೆ. ಹಾಗೆ ಈ ಭೂಮಿಯನ್ನ ಆಳವಾಗಿ ಅಗೆದು ಅಲ್ಲಿ ತಮ್ಮ ಗೂಡನ್ನ ನಿರ್ಮಿಸುತ್ತೆ. ವಿಶೇಷವಾಗಿ ಮೊಟ್ಟೆ ಇಡುವ ವೇಳೆ, ಮರಿಗಳಾದ ವೇಳೆ ಈ ರೀತಿಯ ನೆಲದ ಗೂಡುಗಳನ್ನ ಮಾಡುತ್ತೆ. ಇವುಗಳಲ್ಲಿ ಮೊಟ್ಟೆ ಮರಿಗಳನ್ನ ರಕ್ಷಿಸುತ್ತೆ. ಗೂಡನ್ನ ಮರೆಮಾಚುಕ್ಕೆ ಕೋಲುಗಳು ಹಾಗೆ ಗರಿಗಳಿಂದ ಇದನ್ನ ಮುಚ್ಚುತ್ತೆ. ಸಂತಾನೋತ್ಪತ್ತಿ ಅವಧಿಯ ನಂತರ ಗರಿಗಳನ್ನ ಉದುರಿಸಿಕೊಳ್ಳುತ್ತೆ. ಇದು ವಿಶೇಷ ನೋಡಿ. ಈ ನವಿಲ್ ಗರಿ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಅವುಗಳನ್ನ ಸಂಗ್ರಹಿಸುದು ಅಂದ್ರೆ ಅದೇನೋ ಒಂದ್ ರೀತಿ ಖುಷಿ. ನಾವು ಚಿಕ್ಕವರಿದ್ದಾಗ ಈ ಪುಸ್ತಕದ ಮಧ್ಯೆ ನವಿಲ್ ಗರಿಗಳನ್ನ ಇಟ್ಕೊಳ್ತಿದ್ವಿ. ನವಿಲ್ ಗರಿ ಮರಿ ಹಾಕುತ್ತೆ ಅಂತ ಒಂದ್ ಕಡೆ, ಆದ್ರೆ ಮತ್ತೊಂದ್ ಕಡೆ ನವಿಲ್ ಗರಿ ಪುಸ್ತಕದಲ್ಲಿ ಇದ್ರೆ ಸರಸ್ವತಿಯ ಆಶೀರ್ವಾದ ಇರುತ್ತೆ ಅಂತ ನಂಬಿಕೆ ಇರ್ತಿತ್ತು. ಹಾಗೆ ಈ ನವಿಲ್ಗಳನ್ನ ಸಂಗ್ರಹಿಸೋದು ಏನೋ ಒಂದ್ ರೀತಿ ಖುಷಿ. ಹಾಗಂತ ನವಿಲುಗಳಿಗೆ ತೊಂದರೆ ಕೊಟ್ಟು ಅದನ್ನ ಅವುಗಳಿಂದ ತೆಗೆದುಕೊಳ್ಬೇಕಂತಿಲ್ಲ. ಬದಲಿಗೆ ಸಂತಾನೋತ್ಪತ್ತಿಯ ಅವಧಿಯ ನಂತರ ಈ ಗಂಡು ನವಿಲು ತಮ್ಮ ಬಾಲದ ಗರಿಗಳನ್ನ ಉದುರಿಸ್ತಾ ಇರುತ್ತೆ. ಇದು ಸುಮಾರು 2 ವಾರಗಳ ಅವಧಿಯಲ್ಲಿ ಉದ್ರಿ ಹೋಗುತ್ತೆ. ಹೀಗೆ ಉದ್ರಿ ಹೋದ ಗರಿಗಳನ್ನ ನೀವು ಸಂಗ್ರಹಿಸಬಹುದು. ಇನ್ನು ನವಿಲಿಗೆ ಮತ್ತೊಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಈಜಕ್ ಬರೋದಿಲ್ಲ. ಸುಮಾರು ಪಕ್ಷಿಗಳು ಸಾಮಾನ್ಯವಾಗಿ ನೀರಿನಲ್ಲಿ ಈಜುತ್ತೆ, ಆದ್ರೆ ನವಿಲುಗಳು ಸಮರ್ಥವಾದ ಈಜುಗಾರನಲ್ಲ. ನವಿಲು ಪ್ರತಿಪಾದದಲ್ಲಿ 4 ಕಾಲ್ಬೆರಳುಗಳನ್ನ ಹೊಂದಿದೆ. ಹಾಗೆ 3 ಮುಂದಕ್ಕೆ 1 ಹಿಂದಕ್ಕೆ ಇದೆ. ಈ ಬೆರಳುಗಳು ಕೊಂಬೆಗಳ ಮೇಲೆ ಕುಳಿತುಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಹೊರತು ಈಜೋಕೆ ಅನುವು ಮಾಡಿ ಕೊಡೋದಿಲ್ಲ. ಇನ್ನು ಪಿಚಿಕ್ಸ್ ಅಥವಾ ನವಿಲು ಮರಿಗಳು ನೋಡಕ್ಕೆ ಮತ್ತೆ ಅವುಗಳ ಆಡುವ ಆಟ ಸಖತ್ತು ತಮಾಷೆಯಾಗಿರುತ್ತೆ. ಈ ಆಟಗಳನ್ನ ಆನಂದಿಸುವ ಇವು ಸಾಮಾನ್ಯವಾಗಿ ಪೊದೆಗಳ ಹತ್ರ ಹೆಚ್ಚು ಆಟ ಆಡ್ತಿರುತ್ತೆ. ವಿಶೇಷ ಅಂದ್ರೆ ಈ ಮರಿ ನವಿಲುಗಳು ಎಲ್ಲವೂ ಒಂದೇ ದಿಕ್ಕಿನಲ್ಲಿ ಓಡುತ್ತೆ. ಇವಕ್ಕೆ ಬಿಸಿಲಿನಲ್ಲಿ ಕುಡಿಯೋದಂದ್ರೆ ಇಷ್ಟ. ಮೊಟ್ಟೆ ಒಡೆದ ನಂತರ ಗಂಡು ಮತ್ತೆ ಹೆಣ್ಣು ನವಿಲುಗಳು ಒಂದೇ ರೀತಿ ಕಾಣುತ್ತೆ. ಗಂಡು ನವಿಲುಗಳು ತಮ್ಮ ಸುಂದರವಾದ ಬಣ್ಣಗಳನ್ನ ಪಡೆದುಕೊಳ್ಳೋಕೆ ಸುಮಾರು 3 ತಿಂಗಳಾದ್ರೂ ಬೇಕಾಗತ್ತಂತೆ. ನೋಡಿ, ಈ ನವಿಲುಗಳು ಹುಟ್ಟಿದಷ್ಟ ಅಷ್ಟೊಂದು ಚೆನ್ನಾಗಿ ಗರಿಗಳನ್ನೆಲ್ಲ ಪಡ್ಕೊಂಡಿರಲ್ಲ. ಹುಟ್ಟಿ 3 ತಿಂಗಳ ನಂತರ ಈ ಗರಿಗಳೆಲ್ಲ ಸಿಗುವಂತದ್ದು. ಇನ್ನು ನವಿಲ್ ಗರಿ ಅತ್ಯಂತ ಸುಂದರವಾದ ಗರಿ. ಶ್ರೀಕೃಷ್ಣನ ಮುಡಿಯನ್ನ ಅಲಂಕರಿಸುವ ನವಿಲ್ ಗರಿಗೆ ಎಂತ ಒಂದು ಪ್ರಮುಖ ಸ್ಥಾನ ಇದೆ ಅಲ್ವಾ? ಈಗಲೂ ಕೂಡ ಸಾಕಷ್ಟು ದೇವಸ್ಥಾನಗಳಲ್ಲಿ ನವಿಲು ಗರಿಯನ್ನ ಬಳಸ್ತಾರೆ. ಹಾಗಿದ್ರೆ ಕೇಳುಗರೆ, ನವಿಲಿನ ಬಗ್ಗೆ ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಖುಷಿಯಾಗಿರಿ, ನಗ್ತಾ ಇರಿ, ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
0: ಹೌದಾ, ಅದ್ ಹೇಗೆ?
1: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ.
2: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ.
3: LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
4: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು. ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
6: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಇವತ್ತು ಒಂದು ಅದ್ಭುತವಾಗಿರುವ ಬೆಟ್ಟಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹೌದು, ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರುವುದು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರುವಂತಹ ಒಂದು ಬೆಟ್ಟಕ್ಕೆ. ಹೌದು, ಈ ಬೆಟ್ಟದ ಹೆಸರು ಗಂಗಡಿಕಲ್ ಅಥವಾ ಗಂಗಡಿ ಕಲ್ಲು ಅಂತ ಹೇಳಿ. ಗಂಗಡಿಕಲ್ಲು ಬೆಟ್ಟ ಹೇಗಿದೆ, ಇಲ್ಲಿನ ವಿಶೇಷತೆ ಏನು, ಈ ಹೆಸರು ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಗಂಗಡಿಕಲ್ಲು ಪ್ರದೇಶ ಏನಿದೆ, ಇದು ಅತ್ಯಂತ ಸುಂದರವಾಗಿರುವ ಹಸಿರುಮಯವಾಗಿರುವ ಪ್ರಶಾಂತವಾದ ಚಾರಣದ ತಾಣವಾಗಿದೆ. ಇದು ಪಶ್ಚಿಮ ಘಟ್ಟಗಳ ಮಂಜು ಮುಸುಕಿದ ಬೆಟ್ಟಗಳು, ಹಚ್ಚ ಹಸಿರಿನ ಹುಲ್ಲುಗಾವಲು ಮತ್ತು ನಿಸರ್ಗ ಸೌಂದರ್ಯಕ್ಕೆ ತುಂಬಾನೇ ಹೆಸರುವಾಸಿಯಾಗಿದೆ. ಹಾಗೆ ಚಿಕ್ಕಮಗಳೂರು ಅಂತಿದ್ದ ಹಾಗೆ ಹಸಿರೇ ನೆನಪಾಗುತ್ತೆ, ಅದರಲ್ಲೂ ಕುದುರೆ ಮುಖ ಅಂತಿದ್ದ ಹಾಗೆ ಇನ್ನು ತಂಪಾದ ವಾತಾವರಣ ಇರಬಹುದು, ಹಾಗೆ ಸುತ್ತಲೂ ಕೂಡ ಹಸಿರೇ ಕಾಣಿಸುತ್ತೆ ಅಲ್ವಾ. ಅಂತಹ ಒಂದು ದಟ್ಟ ಕಾನನದ ಮಧ್ಯೆ ಇರುವಂತಹ ಬೆಟ್ಟವೇ ಗಂಗಡಿ ಕಲ್ಲು ಬೆಟ್ಟ. ಹಾಗೆ ಇದು ಕುದುರೆ ಮುಖ ಅರಣ್ಯ ಪ್ರದೇಶಕ್ಕೆ ಬರುತ್ತೆ. ಇಲ್ಲಿಗೆ ಟ್ರಕ್ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು 8-10 ಕಿಲೋಮೀಟರ್ ಚಾರಣವನ್ನು ಮಾಡಬೇಕಾಗುತ್ತೆ. ಹಾಗಿದ್ರೆ ಗಂಗಡಿ ಕಲ್ಲು ಬೆಟ್ಟದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು, ಇಲ್ಲಿ ಪರ್ಮಿಷನ್ ತಗೋಬೇಕಾ, ಪರ್ಮಿಷನ್ ತಗೋಬೇಕು ಅಂದ್ರೆ ಎಲ್ಲಿ ತಗೋಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ಮಾತನಾಡ್ತಾ ಇದ್ದಿದ್ದು ಗಂಗಡಿ ಕಲ್ಲು ಬಗ್ಗೆ. ಹಾಗೆ ಗಂಗಡಿ ಕಲ್ಲು ಟ್ರಕ್ ಹೇಗಿರುತ್ತೆ ಏನೋ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಹಾಗಿದ್ರೆ ಗಂಗಡಿ ಕಲ್ಲು ಬೆಟ್ಟದ ಬಗ್ಗೆ ಅಥವಾ ಶಿಖರದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಗಂಗಡಿ ಕಲ್ಲು ಶಿಖರ ಏನಿದೆ, ಇದು ಸುಮಾರು 4,806 ಅಡಿಗಳಷ್ಟು ಎತ್ತರದಲ್ಲಿದೆ. ಮತ್ತು ಮೇಲಿನಿಂದ ಕಾಣುವ ನೋಟ ಸಂಪೂರ್ಣವಾಗಿ ತುಂಬಾ ಅದ್ಭುತವಾಗಿರುತ್ತೆ. ಹಾಗೆ ಸುತ್ತಲೂ ಕೂಡ ಶೋಲಾ ಕಾಡುಗಳಿಂದ ಆವೃತವಾಗಿದೆ ಈ ಒಂದು ಸುಂದರವಾದಂತಹ ಬೆಟ್ಟ. ಇನ್ನು ನೀವು ಬೆಟ್ಟ ಹತ್ತಿದ್ರೆ ಅಲ್ಲಿನ ವ್ಯೂ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಕುದುರೆ ಮುಖ ಕಾಡುಗಳನ್ನ ಸಂಪೂರ್ಣವಾಗಿ ನೋಡಬಹುದು. ಕುದುರೆ ಮುಖವನ್ನ ನೀವು ಆ ಬೆಟ್ಟದಲ್ಲಿ ಹತ್ತಿ ನೋಡಬಹುದಾಗಿದೆ. ಒಂದು ಕಡೆ ಕ್ಯಾತನ್ಮಕ್ಕಿ ಬೆಟ್ಟವನ್ನ ನೋಡಬಹುದು, ಮತ್ತೆ ಇನ್ನೊಂದು ಕಡೆ ಕುರಿಂಜಾಲ್ ಮತ್ತೆ ವಾಲಿ ಕುಂಜವನ್ನ ಕೂಡ ನೋಡಬಹುದಾಗಿದೆ. ಕುರಿಂಜಾಲ್ ಬೆಟ್ಟವು ಕೂಡ ಕುದುರೆ ಮುಖದಲ್ಲೇ ಇರುವಂತಹ ಬೆಟ್ಟವಾಗಿದೆ. ಹಾಗೆ ಕ್ಯಾತನ್ಮಕ್ಕಿ ಬೆಟ್ಟ ಏನಿದೆ, ಇದು ಹೊರನಾಡಿಗೆ ತುಂಬಾನೇ ಸಮೀಪದಲ್ಲಿ ಇರುವಂತಹ ಒಂದು ಬೆಟ್ಟವಾಗಿದೆ. ಸೊ ನೀವೇನಾದರೂ ಈ ಗಂಗಡಿ ಕಲ್ಲು ಬೆಟ್ಟವನ್ನು ಹತ್ತುತ್ತೀರಾ ಅಂದರೆ ಈ ಎರಡೂ ಬೆಟ್ಟಗಳು ಕೂಡ ನಿಮಗೆ ಅಲ್ಲೇ ಅಕ್ಕಪಕ್ಕದಲ್ಲಿ ಕಾಣಿಸುತ್ತೆ. ಇನ್ನು ಈ ಕಾಡುಗಳು ಉಷ್ಣವಲಯದ ಮಲೆನಾಡಿನ ಕಾಡುಗಳಾಗಿದ್ದು, ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಇಳಿಜಾರಾದ ಹುಲ್ಲುಗಾವಲುಗಳ ನಡುವೆ ಕಣಿವೆಗಳಲ್ಲಿ ಕಂಡುಬರುತ್ತೆ. ಈ ಕಾಡಿನಲ್ಲಿ ನಡೆದಾಡುವಾಗ ತುಂಬಾ

ಖುಷಿ ಕೊಡುತ್ತೆ, ಹಾಗೆ ತಂಪಾದ ಗಾಳಿ ಬೀಸ್ತಾ ಇರುತ್ತೆ, ಮನಸ್ಸಿಗೆ ಒಂದ್ ರೀತಿಯ ಮುದ ಕೊಡುತ್ತೆ. ಹಾಗೆ ನೀವೇನಾದ್ರೂ ತುಂಬಾ ಸ್ಟ್ರೆಸ್ ಇಂದ, ವರ್ಕ್ ಸ್ಟ್ರೆಸ್ ಇಂದ, ಅಥವಾ ಅದೇ ಲೈಫ್ ಸ್ಟೈಲ್ ಇಂದ ಬೋರ್ ಆಗಿದ್ರೆ, ಖಂಡಿತ ಇಲ್ಲಿಗೆ ಬಂದ್ರೆ ನಿಮಗೆ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಅಂತೂ ಸಿಗುತ್ತೆ ಅಂತಾನೆ ಹೇಳಬಹುದು. ಹಾಗೆ ಇಲ್ಲಿ ಅನೇಕ ರೀತಿಯ ವನ್ಯಜೀವಿಗಳು ಕೂಡ ಇರ್ತವೆ. ಸೊ ಹಾಗೆ ನೀವಿಲ್ಲಿ ಹೋದ್ರೆ ಅಲ್ಲೇ ಹತ್ತಿರದಲ್ಲೇ ಕೆಲವೊಂದಿಷ್ಟು ಸಾಕಷ್ಟು ಸಂಖ್ಯೆಯ ಕೋತಿಗಳು ಇಲ್ಲಿರುತ್ತೆ. ಅಲ್ಲದೆ ಮುಖ್ಯವಾಗಿ ನೀವಿಲ್ಲಿ ಕಾಡು ಕೋಣಗಳನ್ನ ನೋಡಬಹುದು. ಕುದುರೆ ಮುಖದಲ್ಲಿ ಹೋಗ್ತಾ ಇದ್ರೆ ನಿಮಗೆ ಆಚೆ ಈಚೆ ಕೆಲವೊಮ್ಮೆ ಕಾಡು ಕೋಣಗಳು ಕಂಡು ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಸೊ ಹಾಗೆ ನೀವಿಲ್ಲಿಗೆ ಹೋಗ್ಬೇಕು ಅಂದ್ರೆ ಮುಖ್ಯವಾಗಿ ನೀವು ಯಾರನ್ನಾದ್ರೂ ಗೈಡ್ನ ಕರ್ಕೊಂಡು ಹೋಗೋದು ತುಂಬಾನೇ ಮುಖ್ಯವಾಗುತ್ತೆ. ಅದೇ ಊರಿನವ್ರನ್ನ ಕರ್ಕೊಂಡು ಹೋಗೋದು ತುಂಬಾನೇ ಮುಖ್ಯವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಯಾವ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳು ಬರುತ್ತೆ, ಹಾಗೆ ಯಾವ ಟೈಮ್ನಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರೋದ್ರಿಂದ ನೀವು ಅಲ್ಲಿಂದ ಯಾರನ್ನಾದ್ರೂ ಟ್ರಕ್ ಗೈಡ್ನ ಕರ್ಕೊಂಡು ಹೋಗೋದು ತುಂಬಾನೇ ಮುಖ್ಯವಾಗುತ್ತೆ. ಹಾಗೆ ಇಲ್ಲಿ ಕೆಲವೊಂದಿಷ್ಟು ಗ್ರೇ ಹಾರ್ನ್ ಬಿಲ್ ಇರ್ಬೋದು, ಮಲಬಾರ್ ಟ್ರೋಗನ್ ಮತ್ತೆ ಆರೆಂಜ್ ಹೆಡ್ಡೆಡ್ ಥ್ರಶ್ನಂತಹ ವಿವಿಧ ಪಕ್ಷಿ ಪ್ರಭೇದಗಳನ್ನ ಕೂಡ ನೋಡಬಹುದು. ಇನ್ನು ಮುಖ್ಯವಾಗಿ ಹಾಗೆ ಶೀಲ್ ಟೇಲ್ಗಳು ಮತ್ತೆ ಮಲಬಾರ್ ಪಿಟ್ಟ ವೈಪರ್ಗಳಂತಹ ವಿವಿಧ ಹಾವು ಪ್ರಭೇದಗಳನ್ನ ಕೂಡ ಇಲ್ಲಿ ಕಾಣಬಹುದಾಗಿದೆ. ಹಾಗಿದ್ರೆ ಈ ಒಂದು ಗಂಗಡಿ ಕಲ್ಲು ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಮಾತನಾಡ್ತಾ ಇದ್ದದ್ದು, ನಾನು ತಿಳಿಸ್ಕೊಡ್ತಾ ಇದ್ದದ್ದು ಯಾವ ಪ್ಲೇಸ್ನ ಬಗ್ಗೆ ಅಂತ ಹೇಳಿದ್ರೆ ಗಂಗಡಿ ಕಲ್ಲು ಬಗ್ಗೆ. ಹಾಗಿದ್ರೆ ಗಂಗಡಿ ಕಲ್ಲಿಗೆ ಗಂಗಡಿ ಕಲ್ಲು ಅಂತ ಹೆಸರು ಬರಲಿಕ್ಕೆ ಕೂಡ ಒಂದು ಕಾರಣ ಇದೆ. ಹಾಗಿದ್ರೆ ಈ ಗಂಗಡಿ ಕಲ್ಲಿಗೆ ಯಾಕೆ ಈ ಹೆಸರು ಬಂದಿದೆ ಅಂತ ನೋಡೋದಾದ್ರೆ, ಈ ಗಂಗಡಿ ಕಲ್ಲು ಅನ್ನುವಂತಹ ಹೆಸರು ಮೊದಲು ಇರಲಿಲ್ಲ. ಈ ಪ್ಲೇಸ್ಗೆ ಗಂಗೆಗೆ ಅಡಿಗಲ್ಲು ಅಂತ ಹೇಳಿ ಇತ್ತು. ಯಾಕೆ ಗಂಗೆಗೆ ಅಡಿಗಲ್ಲು ಅಂದ್ರೆ ಏನು ಅಂತ ಕೇಳಿದ್ರೆ, ಪವಿತ್ರ ಗಂಗೆಯ ಮೂಲ ಅಥವಾ ಅಡಿಪಾಯ ಅನ್ನುವಂತಹ ಒಂದು ಹೆಸರು ಇಲ್ಲಿಗೆ ಇತ್ತು. ಹಾಗೇನೆ ನದಿಗಳ ಉಗಮ ಸ್ಥಾನ ಇದಾಗಿದೆ. ಪಶ್ಚಿಮ ಘಟ್ಟಗಳ ಈ ಪರ್ವತ ಶ್ರೇಣಿಯಲ್ಲಿ ಪ್ರಸಿದ್ಧ ನದಿಗಳಾದ ತುಂಗಭದ್ರಾ ಮತ್ತೆ ನೇತ್ರಾವತಿ ನದಿಗಳು ಉಗಮವನ್ನ ಪಡೆಯುತ್ತೆ. ನದಿಗಳು ಅಥವಾ ಪವಿತ್ರ ಜಲವನ್ನ ಗಂಗೆ ಅಂತ ಹೇಳಿ ಕರೆಯುವಂತಹ ರೂಢಿ ಇದೆ. ಇರನ್ನ ನಾವು ಗಂಗೆ ಅಂತೀವಲ್ವಾ, ಸೊ ಹಾಗಾಗಿ ಗಂಗೆಯ ಉಗಮ ಸ್ಥಾನ ಅಂದ್ರೆ ನೀರಿನ ಉಗಮ ಸ್ಥಾನ ಆಗಿರೋದ್ರಿಂದ, ಹಾಗೆ ಈ ಪವಿತ್ರ ನೀರು ಹುಟ್ಟುವ ಕಲ್ಲುಗಳ ಬೆಟ್ಟ ಅನ್ನುವಂತಹ ಅರ್ಥ ಕೂಡ ಇದೆ. ಹಾಗಾಗಿ ಈ ಒಂದು ಹೆಸರು ಬಂದಿದೆ. ಮೊದಲು ಗಂಗೆಗೆ ಅಡಿಕಲ್ಲು, ಬಾಯಿಂದ ಬಾಯಿಗೆ ಹರಡ್ತಾ ಹರಡ್ತಾ ಕೊನೆಗೆ ಗಂಗಡಿ ಕಲ್ಲು ಅನ್ನುವಂತಹ ಹೆಸರು ಇಲ್ಲಿಗೆ ಬಂದಿದೆ. ಹಾಗಿದ್ರೆ ಗಂಗಡಿ ಕಲ್ಲಿಗೆ ನೀವು ಹೋಗ್ಬೇಕು ಅಂದ್ರೆ ಎಲ್ಲಿಂದ ಟ್ರಕ್ ಪ್ರಾರಂಭಿಸ್ಬೇಕು, ಹೇಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನೋಡೋದಾದ್ರೆ, ಇಲ್ಲಿ ಒಟ್ಟು 3 ವ್ಯೂ ಪಾಯಿಂಟ್ ಗಳಿದೆ. ಅರಣ್ಯ ಚೆಕ್ ಪೋಸ್ಟ್ ನಿಂದ ಮೊದಲ ವ್ಯೂ ಪಾಯಿಂಟ್ ಇಂದ ಎರಡನೇ ವ್ಯೂ ಪಾಯಿಂಟ್ ಗೆ ಚಾರಣವನ್ನ ಮಾಡುವುದು ಸ್ವಲ್ಪ ಮಟ್ಟಿಗೆ ಕಷ್ಟವಾಗಿರುತ್ತೆ. ಎರಡನೇ ವ್ಯೂ ಪಾಯಿಂಟ್ ಇಂದ ಗಂಗಡಿ ಕಲ್ಲು ಬೆಟ್ಟಕ್ಕೆ ತುಂಬಾನೇ ಕಷ್ಟವಾದಂತಹ ಹಾದಿ ಇರುತ್ತೆ. ಸೊ ಆದರೂ ಕೂಡ ನೀವು ಚಾರಣ ಮಾಡಿ ಅಭ್ಯಾಸ ಇದೆ, ಬೇರೆ ಬೇರೆ ಬೆಟ್ಟಗಳನ್ನೆಲ್ಲ ಹತ್ತಿದ್ದೀರಾ ಅಂದ್ರೆ ಇಲ್ಲಿಗೆ ಹತ್ತೋದು ಅಂತ ಏನು ಕಷ್ಟ ಆಗುವುದಿಲ್ಲ. ಹಾಗೆಯೇ ನೀವು ಗಂಗಡಿ ಕಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಆದಷ್ಟು ಬೇಗ ಚಾರಣವನ್ನು ಪ್ರಾರಂಭಿಸುವುದು ತುಂಬಾನೇ ಮುಖ್ಯವಾಗುತ್ತೆ. ಹಾಗೆ ನಿಮಗೆ ಇಲ್ಲಿ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಕೂಡ ಲಭ್ಯ ಇರುತ್ತೆ. ನೀವು ಕುದುರೆಮುಖದಲ್ಲಿ ಕೂಡ ಸಿಗುತ್ತೆ, ಇಲ್ಲ ಸಂಸ್ಥೆಯಲ್ಲಿ ಕೂಡ ನಿಮಗೆ ಅನೇಕ ಹೋಮ್ ಸ್ಟೇಗಳು ಮತ್ತು ರೆಸಾರ್ಟ್ಗಳು ಇದೆ. ಇಲ್ಲಾಂದರೆ ನೀವು ಕಳಸಕ್ಕೆ ಬಂದು 2 ಡೇಸ್ ಟ್ರಿಪ್ ಮಾಡ್ತೀರಾ ಅಂತ ಹೇಳಿದ್ರೆ, ಕಳಸ ಸುತ್ತಮುತ್ತಲೂ ಇರುವಂತಹ ಟ್ರಾವೆಲಿಂಗ್ ಪ್ಲೇಸ್ಗೆ ವಿಸಿಟ್ ಮಾಡಿ ನಂತರದಲ್ಲಿ ನೀವು ಕುದುರೆಮುಖ ಸುತ್ತಮುತ್ತಲೂ ಇರುವಂತಹ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ. ನಿಮಗೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಚಾರಣವನ್ನ ಪ್ರಾರಂಭಿಸುವುದಕ್ಕೆ ಅನುಮತಿ ಇದೆ. ನೀವು ಮಧ್ಯಾಹ್ನ 1 ಗಂಟೆ ಒಳಗೆ ಶಿಖರವನ್ನ ತಲುಪಬಹುದು. ಮಧ್ಯಾಹ್ನ 1 ಗಂಟೆಗೆ ಇದರಿಂದ ನೀವು ಹೋಗಬಹುದಾಗಿದೆ. ಹಾಗಿದ್ರೆ ಸುತ್ತಮುತ್ತಲೂ ಇನ್ನು ಯಾವೆಲ್ಲ ಪ್ಲೇಸಸ್ಗಳು ಇದೆ ಅಂತ ಹೇಳಿದ್ರೆ, ಕುದುರೆಮುಖ ಚಾರಣ ಚಿಕ್ಕಮಗಳೂರು ಜಿಲ್ಲೆ ಪಶ್ಚಿಮ ಘಟ್ಟದ ಹೃದಯ ಭಾಗದಲ್ಲಿದೆ. ಕುದುರೆಮುಖ ಚಾರಣ ತುಂಬಾನೇ ಅದ್ಭುತವಾಗಿರೋ ತಾಣವಾಗಿದೆ. ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಗೆ ಬರುತ್ತೆ. ಈ ಪಶ್ಚಿಮ ಘಟ್ಟಗಳಲ್ಲಿ 2ನೇ ಅತಿದೊಡ್ಡ ವನ್ಯಜೀವಿ ಸಂರಕ್ಷಿತ ಪ್ರದೇಶವಾಗಿದೆ. ಇನ್ನು ನೀವು ಕುರಿಂಜಾಲ್ ಟ್ರಕ್ ಮಾಡಬಹುದು. ಇದು ಸುಮಾರು ಸಮುದ್ರ ಮಟ್ಟದಿಂದ 5,751 ಅಡಿ ಎತ್ತರದಲ್ಲಿದೆ. ಶಿಖರಕ್ಕೆ ಟ್ರಕ್ಕಿಂಗ್ ಮಾಡುವುದ್ರ ಮೂಲಕ ಹೋಗಬಹುದಾಗಿದೆ. ಬಲ್ಲಾಳರಾಯನ ದುರ್ಗಾಚಾರಣ ಮಾಡಬಹುದು. ಬಲ್ಲಾಳರಾಯನ ದುರ್ಗಾಚಾರಣವು ಬೆಂಗಳೂರಿನಿಂದ ಕೇವಲ 280 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಆನೆಗುಡ್ಡ ಚಾರಣವನ್ನು ಕೂಡ ಮಾಡಬಹುದಾಗಿದೆ. ಅನೇಕ ಜನರಿಗೆ ಇದು ತಿಳಿಯದೇ ಇರುವಂತಹ ಒಂದು ಹಿಡನ್ ಪ್ಲೇಸ್ ಆಗಿದೆ. ಆನೆಗುಡ್ಡ ಚಾರಣ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲೇ ಬರುತ್ತೆ. ಇದು ಆನೆ ಆಕಾರದಲ್ಲಿ ಇರೋದ್ರಿಂದ ಇದಕ್ಕೆ ಆನೆಗುಡ್ಡ ಅಂತ ಹೇಳಿ ಕೂಡ ಹೆಸರು ಬಂದಿದೆ. ಹಾಗೆ ನೀವು ಹೊರನಾಡು ದೇವಾಲಯಕ್ಕೆ ಹೋಗಬಹುದು. ಚಿಕ್ಕಮಗಳೂರು ಜಿಲ್ಲೆಯ ಒಂದು ಅದ್ಭುತವಾಗಿರುವಂತಹ ದೇವಾಲಯ, ಪ್ರಸಿದ್ಧ ದೇವಾಲಯ ಇದಾಗಿದೆ. ಸೊ ಹಾಗಾಗಿ ನೀವು ಈ ಎಲ್ಲ ಪ್ಲೇಸ್ಗಳಿಗೆ ಕೂಡ ಹೋಗಬಹುದಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ಗಂಗಡಿ ಕಲ್ಲು ಪ್ರದೇಶದ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ, ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ನಮ್ಮ ಮಕ್ಕಳ ಆರೋಗ್ಯಕರ ಭವಿಷ್ಯಕ್ಕಾಗಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಕೇಂದ್ರ ಸಂವಹನ ಇಲಾಖೆ ಸಹಯೋಗದಲ್ಲಿ ಪೋಷಣ ಮಾಸಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ಈ ಮಹತ್ವದ ವಿಷಯದ ಕುರಿತು ಮಾತನಾಡಲಿದ್ದಾರೆ ಗಂಗಾಬಾಯಿ ಸಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿವಮೊಗ್ಗ. ಅಂಗನವಾಡಿಯ ಮಹತ್ವ, ಮಕ್ಕಳ ಪೌಷ್ಟಿಕತೆ ಮತ್ತು ನಮ್ಮ ಜವಾಬ್ದಾರಿಯ ಕುರಿತು ತಿಳಿದುಕೊಳ್ಳಲು ತಪ್ಪದೇ ಕೇಳಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ನಮ್ಮ ಮಕ್ಕಳಿಗಾಗಿ, ನಮ್ಮ ಅಂಗನವಾಡಿಗಾಗಿ ನಾವೆಲ್ಲರೂ ಕೈಜೋಡಿಸೋಣ.
1: ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಶಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
0: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
3: ರೇಡಿಯೋದಲ್ಲಿ ಕತೆನಾ?
0: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30ಕ್ಕೆ ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
0: ಏ, ಅದ್ಯಾಕೆ? ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಒಬ್ಬ ಮಹಾನ್ ಕವಿಯ ಮಾತು ಹೇಗಿದೆ: ನಮ್ಮ ಭಾರತಾಂಬೆ ರೂಪಾಯಗಳ ಕುಂಕುಮದಾಕಿ, ಕೈ ತುಂಬ ಹಸಿರು ಬಳೆ ಕುಪ್ಪಸದಾಕಿ, ಒಬ್ಬರ ಕೈ ಬೆರಳಿಗೆ ಗುರಿಯಾಗದೆ ಮರ್ಯಾದೆಯೊಳಗೆ ಬಾಳಿದಾಕಿ. ಎಂತಹ ಅದ್ಭುತವಾದಂತಹ ಮಾತು! ಈ ಮಾತನ್ನು ಹೇಳಿದಂಥವರು ಬಹುಮುಖ ಪ್ರತಿಭೆ, ಬಹುಮುಖ ವ್ಯಕ್ತಿತ್ವ, ಪ್ರಖ್ಯಾತ ಕಥೆಗಾರ, ಕವಿ, ಕಾದಂಬರಿಕಾರ, ನಾಟಕಕಾರ, ಲೇಖಕರು, ರಂಗಕರ್ಮಿ, ಚಲನಚಿತ್ರ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಹಾಗೂ ಚಿಂತಕರು, ಕಥೆಗಾರರು ಆದಂತಹ, ಜ್ಞಾನಪೀಠ ಪುರಸ್ಕೃತ ಕವಿಗಳು ಕೂಡ ಆದ ಚಂದ್ರಶೇಖರ್ ಕಂಬಾರರವರು. ಎಂತಹ ಅದ್ಭುತವಾದಂತಹ ಮಾತನ್ನು ಹೇಳಿದರೆ ಚಂದ್ರಶೇಖರ್ ಕಂಬಾರರವರು. ನಮ್ಮ ಭಾರತಾಂಬೆ ರೂಪಾಯಗಳ ಕುಂಕುಮದಾಕಿ, ಕೈ ತುಂಬ ಹಸಿರು ಬಳೆ ಕುಪ್ಪಸದಾಕಿ, ಒಬ್ಬರ ಕೈ ಬೆರಳಿಗೆ ಗುರಿಯಾಗದೆ ಮರ್ಯಾದೆಯೊಳಗೆ ಬಾಳಿದಾಕಿ. ಈ ಮಾತನ್ನು ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವಷ್ಟು ಆಸೆ ಆಗತ್ತೆ. ಅಂದರೆ ಈ ಭಾಷೆಯಲ್ಲಿ, ಈ ಮಾತಿನಲ್ಲಿ ಸೊಗಡು ಇದೆ, ಸಂಪ್ರದಾಯ ಇದೆ, ಸಂಸ್ಕೃತಿ ಇದೆ, ನಮ್ಮ ಭಾರತಾಂಬೆಯ ಪ್ರೀತಿಯ ನುಡಿಗಳಿದೆ. ನಿಜ ಅಲ್ವಾ? ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಕಂಬಾರರವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ, ಮಾಹಿತಿಗಳನ್ನ ತಿಳಿಯೋಣ. ಆ ಧಾರವಾಡ ಭಾಷೆಯ ಕವಿನುಡಿಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಈ ದಿನ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ನಾನಾಗಲೇ ಹೇಳ್ದಾಗೆ ಸ್ನೇಹಿತರೆ, ಪ್ರಖ್ಯಾತ ಕಥೆಗಾರರು, ಕವಿಗಳು, ಕಾದಂಬರಿಕಾರರು, ನಾಟಕಕಾರರು, ಜಾನಪದ ತಜ್ಞರು, ರಂಗಕರ್ಮಿ, ಚಲನಚಿತ್ರ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಹಾಗೂ ಚಿಂತಕರು ಚಂದ್ರಶೇಖರ್ ಕಂಬಾರರವರು. ಚಂದ್ರಶೇಖರ್ ಕಂಬಾರರವರು 1937 ಜನವರಿ 2 ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಗೋಡಗೇರಿ ಎಂಬಲ್ಲಿ ಜನಿಸ್ತಾರೆ. ತಂದೆ ಬಸವಣ್ಣಪ್ಪ ಕಂಬಾರ, ತಾಯಿ ಶ್ರೀಮತಿ ಚೆನ್ನಮ್ಮ, ಇವರ ಧರ್ಮಪತ್ನಿ ಶ್ರೀಮತಿ ಸತ್ಯಭಾಮ. ಇವರಿಗೆ ರಾಜಶೇಖರ, ಜಯಶ್ರೀ, ಚೆನ್ನಮ್ಮ, ಗೀತಾ ಅನ್ನುವಂತಹ ಮಕ್ಕಳು ಕೂಡ ಇದ್ದಾರೆ. ಇನ್ನು ಸ್ನೇಹಿತರೆ, ಚಂದ್ರಶೇಖರ ಕಂಬಾರ ಅವರ ಶಿಕ್ಷಣದ ವಿಷಯಕ್ಕೆ ಅಂತ ಬಂದರೆ, ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಗೋಡಗೆರೆಯಲ್ಲಿ ಮುಗಿಸ್ತಾರೆ. ಗೋಕಾಕ್ನ ಮುನ್ಸಿಪಲ್ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನು ಪಡೀತಾರೆ. ಪದವಿ ಶಿಕ್ಷಣವನ್ನು ಬೆಳಗಾವಿಯ ಲಿಂಗರಾಜು ಕಾಲೇಜಿನಲ್ಲಿ ಪಡ್ಕೊಂಡ್ರೆ, ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ MA ಹಾಗೂ PhD ಪದವಿಯನ್ನು ಪಡೀತಾರೆ. ಧಾರವಾಡ ಮತ್ತು ಬೆಳಗಾವಿಯ ಸುತ್ತಮುತ್ತಲಿನ ಸ್ಥಳಗಳಲ್ಲೇ ಅವರ ಒಂದು ಶಿಕ್ಷಣವನ್ನು ಮುಗಿಸ್ತಾರೆ ಚಂದ್ರಶೇಖರ್ ಕಂಬಾರರವರು. ಇನ್ನು ಸ್ನೇಹಿತರೆ, ಅವರ ಒಂದು ವೃತ್ತಿಯ ಬಗ್ಗೆ, ಹಾಗೆ ಅವರು ನಿರ್ವಹಿಸಿದ ಕಾರ್ಯಗಳ ಬಗ್ಗೆ ತಿಳಿಯೋದಾದರೆ, 1971 1991 ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾರೆ. 1968-69 ಚಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ ಕಂಬಾರವರು. ಜೊತೆಗೆ ಚಿಕಾಗೋ, ನ್ಯೂಯಾರ್ಕ್, ಬರ್ಲಿನ್, ಮಾಸ್ಕೋ, ಜಪಾನ್ ಮುಂತಾದ ವಿಶ್ವವಿದ್ಯಾನಿಲಯಗಳಲ್ಲಿ ಜಾನಪದ ಮತ್ತು ರಂಗಭೂಮಿ ವಿಷಯಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಉಪನ್ಯಾಸಗಳನ್ನು ಕೂಡ ನೀಡಿದ್ದಾರೆ ಚಂದ್ರಶೇಖರ್ ಕಂಬಾರವರು. ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರು ಕೂಡ ಆಗಿದ್ದರು ಕಂಬಾರವರು. 2004-2010 ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರು ಕೂಡ ಆಗಿದ್ದರು ಚಂದ್ರಶೇಖರ್ ಕಂಬಾರ ಸರ್ರವರು. ಈ ರೀತಿಯಲ್ಲಿ ಅವರು ಸಾಕಷ್ಟು ಕಾರ್ಯಗಳನ್ನು ನಿರ್ವಹಣೆ ಮಾಡಿದಂಥವರು, ಜೊತೆಗೆ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಅಪಾರವಾದ ಕೊಡುಗೆಯನ್ನು ನೀಡಿದಂಥವರು ಚಂದ್ರಶೇಖರ್ ಕಂಬಾರ ಸರ್ರವರು. ಇವರ ಬಗ್ಗೆ, ಇವರ ಸಾಹಿತ್ಯದ ಬಗ್ಗೆ ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಕಂಬಾರರ ಚಿಂತನೆಗಳ ಬಗ್ಗೆ, ಅವರು ನಡೆದು ಬಂದ ದಾರಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಮತ್ತಷ್ಟು ವಿಷಯಗಳನ್ನ ಇವರ ಬಗ್ಗೆ ತಿಳಿಯೋದಾದ್ರೆ, ಸ್ನೇಹಿತರೆ, 1992 1998 ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಮೊದಲ ಉಪಕುಲಪತಿಗಳಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಅದರೊಟ್ಟಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ರು. ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ರು ಚಂದ್ರಶೇಖರ್ ಕಂಬಾರ್ ಅವರು. ಅದರೊಟ್ಟಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ರು. ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ರು. ಜೊತೆಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಂಥವರು ಚಂದ್ರಶೇಖರ ಕಂಬಾರರವರು. ವೈವಿಧ್ಯಮಯ ರಂಗಗಳಲ್ಲಿ, ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು ಕಂಬಾರರು. ಅಷ್ಟೇ ಅಲ್ಲದೆ ಅಪ್ರತಿಮ ಪ್ರತಿಭಾವಂತರು ಕೂಡ. ಅದರೊಟ್ಟಿಗೆ ಮೈಸೂರಿನ ಕರ್ನಾಟಕ ನಾಟಕ ರಂಗಾಯಣದ ಸದಸ್ಯರು ಕೂಡ ಆಗಿದ್ರು. ದೆಹಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ರು ಕಂಬಾರರು. ಇವರ ಇಷ್ಟೆಲ್ಲ ಬರವಣಿಗೆಗೆ, ಇಷ್ಟೆಲ್ಲ ಕೊಡುಗೆಗಳಿಗೆ ಸ್ಫೂರ್ತಿ ಆಗಿದ್ದಂಥದ್ದು ತಮ್ಮ ಊರಿನ ವಾತಾವರಣದಲ್ಲಿನ ಜಾನಪದ ಹಾಡುಗಳ ಕುಣಿತ ಮತ್ತು ನಾಟಕಗಳ ಪ್ರಭಾವ. ಇದರೊಟ್ಟಿಗೆ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದ ಕೃಷ್ಣಮೂರ್ತಿ ಪುರಾಣಿಕ್ ರವರ ಬೆಂಬಲ ಕೂಡ ಸಾಕಷ್ಟಿತ್ತು ಇವರಿಗೆ. ಮುಖ್ಯವಾಗಿ ಕಂಬಾರರ ಬದುಕಿಗೆ ಹೊಸ ದಿಕ್ಕನ್ನು ಒದಗಿಸಿದ್ದು ಸಾವಳಗಿ ಮಠ, ಬೂಸನೂರು ಮಠದ ಮಾರ್ಗದರ್ಶನ. ಸ್ನೇಹಿತರೆ, ಇವೆಲ್ಲವೂ ಕೂಡ ಸಾಹಿತ್ಯದ ಕಡೆ, ರಂಗಭೂಮಿ ಕಡೆ ಪ್ರಭಾವ ಬೀರ್ಲಿಕ್ಕೆ ಹೆಚ್ಚಿನ ಸ್ಫೂರ್ತಿಯನ್ನ ಕೊಡ್ತವೆ. ಇದರೊಟ್ಟಿಗೆ ಮುಖ್ಯವಾಗಿ ಕಂಬಾರರ ಬದುಕಿಗೆ ಹೊಸ ದಿಕ್ಕನ್ನು ಒದಗಿಸಿದ್ದು ಸಾವಳಗಿ ಮಠ, ಬೂಸನೂರು ಮಠದ ಮಾರ್ಗದರ್ಶನ. ಕಾರಣಾಂತರಗಳಿಂದ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಕೆಲವೊಂದು ಸಮಸ್ಯೆಗಳು ಅಡ್ಡಿ ಬರ್ತವೆ. ಅಂತಹ ಸಮಯದಲ್ಲಿ ಕೃಷ್ಣಮೂರ್ತಿ ಪುರಾಣಿಕ್ರವರ ಬೆಂಬಲದಿಂದ ಸಾವಳಗಿ ಮಠಕ್ಕೆ ಸೇರ್ಕೊಂಡು ಅಲ್ಲಿ ಶಿಕ್ಷಣವನ್ನ ಪೂರ್ಣಗೊಳಿಸ್ತಾರೆ. ಇನ್ನು ಸ್ನೇಹಿತರೆ, ನವ್ಯ ಸಾಹಿತ್ಯದ ಪ್ರಭಾವಿ ಕವಿ ಗೋಪಾಲಕೃಷ್ಣ ಅಡಿಗರನ್ನು ಸಾಹಿತ್ಯದ ಗುರು ಅಂತ ಭಾವಿಸಿದ್ರು ಚಂದ್ರಶೇಖರ್ ಕಂಬಾರರವರು. ಅಲ್ಲಮ ಪ್ರಭು ಲೋರ್ಕಾನ್ರವರ ಪ್ರಭಾವ ಹೆಚ್ಚಾಗಿತ್ತು. ಇದರೊಟ್ಟಿಗೆ ಉತ್ತರ ಕರ್ನಾಟಕದ ಗೋಕಾಕ್, ಬೆಳಗಾವಿ, ಧಾರವಾಡದ ಭಾಷಾ ಶೈಲಿ ಜಾನಪದ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಭಾವ ಬೀರುತ್ತೆ. ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಸೊಗಡು, ಅಲ್ಲಿಯ ಭಾಷೆ ಚಂದ್ರಶೇಖರ್ ಕಂಬಾರ್ ಸರ್ ಅವರನ್ನು ಬೆಳೆಸೋದಕ್ಕೆ ಇದು ಕೂಡ ಕಾರಣ ಆಗುತ್ತೆ. ಇವರೊಂದು ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ, ಏನಪ್ಪ ಅಂದರೆ, ಜನಪದವೇ ನನ್ನ ಭಾಷೆ ಅಂತ ತುಂಬ ಸೊಗಸಾಗಿ ಪ್ರೀತಿಯಿಂದ ಹೇಳ್ಕೊಂಡಿದ್ದಾರೆ. ಅಂದರೆ ಆ ಜನಪದ ಸೊಗಡನ್ನು ಅಷ್ಟೊಂದು ಮೈಗೂಡಿಸಿಕೊಂಡಿದ್ರು ಕಂಬಾರ್ ಸರ್ ಅವರು. ಇಷ್ಟೆಲ್ಲ ವಿಶೇಷತೆಗಳಿಗೆ ಕಾರಣವಾಗಿದೆ ಚಂದ್ರಶೇಖರ್ ಕಂಬಾರರವರ ಚಿಂತನೆಗಳು, ಯೋಚನೆಗಳು, ಹಾಗೆ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತಹ ಇವರ ಒಂದು ಅಪಾರ ಕೊಡುಗೆಗಳು. ಸೊ ಇವರ ಬಗ್ಗೆ, ಇವರ ಮೌಲ್ಯಯುತ ಬರವಣಿಗೆ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಜಾನಪದ ಸೊಗಡಿನ ಧಾರವಾಡ ಭಾಷೆಯ ಕತೆಗಾರ, ನಾಟಕಕಾರ, ಬಹುಮುಖ ಪ್ರತಿಭೆ, ಬಹುಮುಖ ವ್ಯಕ್ತಿತ್ವ, ಪ್ರಖ್ಯಾತ ಕತೆಗಾರ, ಕವಿ, ಕಾದಂಬರಿಕಾರ, ನಾಟಕಕಾರ, ಜಾನಪದ ತಜ್ಞ, ಲೇಖಕರು, ರಂಗಕರ್ಮಿ, ಚಲನಚಿತ್ರ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಹಾಗೂ ಚಿಂತಕರು ಆದಂತಹ ಚಂದ್ರಶೇಖರ್ ಕಂಬಾರರವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಇನ್ನು ಇವರ ಒಂದು ಸಾಹಿತ್ಯದಲ್ಲಿ ಮೌಲ್ಯಯುತವಾಗಿ ನಾವು ಕಾಣುವಂಥದ್ದು ಆಧುನಿಕ ನಾಗರಿಕತೆಯ ಆಕರ್ಷಣೆ, ಹಳ್ಳಿಗಳ ಅನನ್ಯತೆಯ ಮುಖಾಮುಖಿಯನ್ನು ನಾವು ಇವರ ಬರವಣಿಗೆಯಲ್ಲಿ ಕಾಣ್ತೀವಿ. ಆಧುನಿಕ ನಾಗರಿಕತೆಗೂ ಹಳ್ಳಿಗಳ ಅನನ್ಯತೆಗೂ ಏನು ಕಾರಣ, ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವರ ಬರವಣಿಗೆಯಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಇದರೊಟ್ಟಿಗೆ ಜಮೀನ್ದಾರಿ ವ್ಯವಸ್ಥೆಯ ದರ್ಪ, ಅಹಂಕಾರ, ಕ್ರೌರ್ಯಗಳ ಪರಿಣಾಮದ ಚಿಂತನೆಯನ್ನು ಬರವಣಿಗೆಯ ಮೂಲಕ ತಿಳಿಸ್ಕೊಟ್ಟಂಥವರು ಚಂದ್ರಶೇಖರ್ ಕಂಬಾರರವರು. ಜೊತೆಗೆ ಪಶ್ಚಿಮ ಸಂಸ್ಕೃತಿಯ ಫಲದಿಂದ ಉಂಟಾದ ಅಧಂಪತನದ ಕಳಕಳಿ ಅನ್ನುವಂತಹ ವಿಷಯವನ್ನು ಕೂಡ ತಿಳಿಸಿದ್ದಾರೆ. ವಸಾಹತು ಮತ್ತು ವಸಾಹತು ಆಳ್ವಿಕೆಯ ಆನಂತರದ ಸಂಕೀರ್ಣತೆಗಳ ಜಿಜ್ಞಾಸೆ ಬಗ್ಗೆ ಕೂಡ ತಿಳಿಸಿದರೆ ಅವರ ಬರವಣಿಗೆಗಳ ಮೂಲಕ ಚಂದ್ರಶೇಖರ್ ಕಂಬಾರರವರು. ಕಾವ್ಯ ರಚಿಸಿ ಕವಿಯಾಗಬೇಕೆಂದು ಬಂದಿದ್ದಂತಹ ಕಂಬಾರರು ಕವಿಯಷ್ಟೇ ಆಗಲಿಲ್ಲ, ಕಾದಂಬರಿಕಾರರಾಗಿ, ನಾಟಕಕಾರರಾಗಿ, ನಿರ್ದೇಶಕರಾಗಿ ರೂಪುಗೊಂಡ್ರು. ಜೊತೆಗೆ ಕಂಬಾರರು ತಾವೇ ಬರೆದ ಕಾದಂಬರಿಗಳನ್ನು ಚಲನಚಿತ್ರಗಳನ್ನಾಗಿಸಿದರು. ಜೊತೆಗೆ ಕಂಬಾರರು ತಾವೇ ಬರೆದ ಕಾದಂಬರಿಗಳನ್ನು ಚಲನಚಿತ್ರ ಕೂಡ ಮಾಡಿದ್ರು. ಉದಾಹರಣೆಗೆ ಕರಿಮಾಯಿ, ಕಾಡು ಕುದುರೆ, ಸಿಂಗಾರವ್ವ ಮತ್ತು ಅರಮನೆ ಇವುಗಳಲ್ಲಿ ಪ್ರಮುಖವಾದವು. ಕಂಬಾರರು ತಮ್ಮ ಚಿತ್ರಗಳಿಗೆ ತಾವೇ ಸಂಗೀತವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಇವರ ಕೃತಿಗಳ ವಿಷಯಕ್ಕೆ ಅಂತಾನೆ ಬಂದರೆ, ಇನ್ನು 1972 ಪ್ರಕಟವಾದ ನಾಟಕ ಉತ್ತರ ಕರ್ನಾಟಕದ ಆಡು ಭಾಷೆಯ ಸೊಗಸಿನದಾಗಿತ್ತು. ಅದೇ ಜೋಕುಮಾರಸ್ವಾಮಿ ನಾಟಕ. ಇನ್ನು ಉಳುವವನೇ ಹೊಲದೊಡೆಯ ಎಂಬ ಸಮಾಜವಾದಿ ತತ್ವವನ್ನು ನಾಟಕದಲ್ಲಿ ಅಳವಡಿಸಿದ್ರು ಕೂಡ. ಇನ್ನು ಇವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಗತ್ತೆ ಸ್ನೇಹಿತರೆ. ಜ್ಞಾನಪೀಠ ಪ್ರಶಸ್ತಿಗೂ ಕೂಡ ಭಾಜನರಾಗ್ತಾರೆ. ಋಷ್ಯಶೃಂಗ, ಜೋಕುಮಾರಸ್ವಾಮಿ, ಸಂಗ್ಯಾ ಬಾಳ್ಯ, ಜಯಸಿದ್ದನಾಯಕ, ಕಾಡುಕುದುರೆ, ಮಹಾಮಾಯಿ, ಚಕೋರಿ, ಸಿಂಗಾರವ ಮತ್ತು ಅರಮನೆ ಇವೆಲ್ಲವೂ ಕೂಡ ವಿಶಿಷ್ಟವಾಗಿ ಅವರು ಕೊಟ್ಟಂತಹ ಕೃತಿಗಳಾಗಿವೆ. ಇನ್ನು ಸಾಕಷ್ಟು ಕಾವ್ಯಗಳ ಬಗ್ಗೆ ಬಂದರೆ, ಕೃತಿಗಳ ಬಗ್ಗೆ ಬಂದರೆ ಸ್ನೇಹಿತರೆ, ಮುಗುಳು, ಹೇಳತೇನ ಕೇಳ, ತಕರಾರಿನವರು, ಸಾವಿರಾರು ನೆರಳು, ಬೆಳ್ಳಿ ಮೀನು, ಅಕ್ಕಕ್ಕೂ ಹಾಡುಗಳೇ, ಹಂಪಿಯ ಕಲ್ಲುಗಳು, ಎಲ್ಲಿದೆ ಶಿವಾಪುರ, ಇವೆಲ್ಲವೂ ಕೂಡ ಅವರ ವಿಶಿಷ್ಟ ಕೃತಿಗಳಾಗಿವೆ. ಇನ್ನು ಪ್ರಶಸ್ತಿಗಳ ವಿಷಯಕ್ಕೆ ಅಂತಾನೆ ಬಂದರೆ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ದೇವರಾಜ ಅರಸು ಪ್ರಶಸ್ತಿ, ಜೋಶು ಸಾಹಿತ್ಯ ಪುರಸ್ಕಾರಂ ಆಂಧ್ರಪ್ರದೇಶದಿಂದ ಕೊಟ್ಟಂತಹ ಪ್ರಶಸ್ತಿ ಇದಾಗಿದೆ, ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಸಂತ ಕಬೀರ ಪ್ರಶಸ್ತಿ, ಇಷ್ಟೆಲ್ಲ ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ ಚಂದ್ರಶೇಖರ್ ಕಂಬಾರರವರು. ಚಂದ್ರಶೇಖರ ಕಂಬಾರರ ಚಿಂತನೆಗಳು ಜಾನಪದ, ದೇಸಿ ಸಂಸ್ಕೃತಿ, ಆಧುನಿಕತೆ ಮತ್ತು ಮಾನವ ಬದುಕಿನ ಮೂಲಭೂತ ಪ್ರಶ್ನೆಗಳ ಸುತ್ತ ಹೆಣೆದುಕೊಂಡಿವೆ. ಸಂಪ್ರದಾಯ, ಆಧುನಿಕತೆಯ ಸಂಘರ್ಷ, ಸ್ಥಳೀಯ ಗುರುತುಗಳು, ದೇವರ ಪರಿಕಲ್ಪನೆಯಂತಹ ವಿಷಯಗಳನ್ನು ಅವರ ಕೃತಿಗಳಲ್ಲಿ ನಾವು ಕಾಣಬಹುದು. ಅವರ ಸಾಹಿತ್ಯವು ಜಾನಪದ ಸೊಗಸನ್ನ ಮೈಗೂಡಿಸಿಕೊಂಡು ಸಮಕಾಲೀನ ಸಮಸ್ಯೆಗಳನ್ನ ವಿಶ್ಲೇಷಣೆ ಮಾಡುತ್ತೆ. ಇನ್ನು ಕನ್ನಡ ಭಾಷೆ ಮತ್ತು ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳುತ್ತವೆ ಇವರ ಕೃತಿಗಳು. ಭಾರತೀಯ ಸಂಸ್ಕೃತಿಯನ್ನು ಗಟ್ಟಿಯಾಗಿ ಪ್ರತಿಪಾದಿಸುತ್ತದೆ ಇವರ ಬರವಣಿಗೆ. ಇನ್ನು ಕಂಬಾರರ ಚಿಂತನೆಗಳ ಪ್ರಮುಖ ಅಂಶಗಳ ವಿಷಯಕ್ಕೆ ಅಂತಾನೆ ಬಂದರೆ, ಜಾನಪದ ಮತ್ತು ದೇಸೀಯತೆ, ಆಧುನಿಕತೆ ಮತ್ತು ಸಂಪ್ರದಾಯ, ಮಾನವ ಸಂಬಂಧಗಳು ಮತ್ತು ಸಮಸ್ಯೆಗಳು, ಭಾಷೆ ಮತ್ತು ಶಿಕ್ಷಣ, ರೂಪಕ ಮತ್ತು ಕಾವ್ಯ, ಇವು ತುಂಬನೇ ಮುಖ್ಯವಾಗಿ ಕಾಣ್ತವೆ ಇವರ ಬರವಣಿಗೆಯಲ್ಲಿ. ನಾಟಕ, ಕಾದಂಬರಿ, ಕಾವ್ಯ, ಹೀಗೆ ಯಾವುದೇ ಪ್ರಕಾರದಲ್ಲೂ ಕಾವ್ಯದ ಸ್ಪರ್ಶವಿರುತ್ತದೆ. ಜೊತೆಗೆ ಜಾನಪದ ಗೀತೆಗಳ ಲಯವನ್ನು ತಮ್ಮ ಕವನಗಳಲ್ಲಿ ಕೂಡ ಬಳಸ್ಕೊಂಡಿದ್ದಾರೆ ಕಂಬಾರರು. ಜೋಕುಮಾರಸ್ವಾಮಿ, ಕಾಡು ಕುದುರೆ, ಸಿರಿಸಂಪಿಗೆ, ನಾಯಿಕತೆ ಇವುಗಳಲ್ಲಿ ಜಾನಪದ ಮಣ್ಣಿನ ಮಮತೆ, ಸಾಮಾಜಿಕ ಸಮಸ್ಯೆಗಳ ವಿಶ್ಲೇಷಣೆ ಕೂಡ ನಾವು ಕಾಣಬಹುದು. ಇನ್ನು ಕಾದಂಬರಿಗಳ ವಿಷಯಕ್ಕೆ ಅಂತ ಬಂದ್ರೆ ಶಿಖರ ಸೂರ್ಯ, ಅಣ್ಣ ತಂಗಿ, ಸಿಂಗಾರವ ಇವುಗಳಲ್ಲಿ ಮಣ್ಣಿನ ಬದುಕು ಮತ್ತು ಸಂಸ್ಕೃತಿಯ ಚಿತ್ರಣವಿದೆ. ಇನ್ನು ಕಾವ್ಯಗಳ ವಿಷಯಕ್ಕೆ ಬಂದ್ರೆ ಹೇಳತೇನ ಕೇಳ, ಮುಗುಳು ಜಾನಪದ ಗೀತೆಗಳ ಶೈಲಿಯಲ್ಲಿ ಬದುಕು ಮತ್ತು ಭಾವಗಳ ಸಂಭ್ರಮವನ್ನು ತೋರಿಸುತ್ತವೆ. ಸಂಕ್ಷಿಪ್ತವಾಗಿ ಇವ್ರ ಬಗ್ಗೆ ಹೇಳಬೇಕು ಅಂದ್ರೆ ಕಂಬಾರರ ಸಾಹಿತ್ಯವು ಭಾರತೀಯ ಜಾನಪದ ಮೂಲದ ಬೇರುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆಧುನಿಕ ಸಮಾಜದ ಸಂಕೀರ್ಣತೆಗಳನ್ನು, ಮಣ್ಣಿನ ಮಮತೆಯನ್ನು ಮತ್ತು ಮಾನವನ ಆಂತರಿಕ ಸಂಘರ್ಷಗಳನ್ನು ಪ್ರತಿಬಿಂಬಿಸುತ್ತದೆ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅನ್ಸತ್ತೆ ಸ್ನೇಹಿತರೆ. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಕಂಬಾರರ ಚಿಂತನೆಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಂತಹ ಮಾಹಿತಿ ನಿಮಗೆಲ್ಲ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ಜನವರಿ 2 ಚಂದ್ರಶೇಖರ್ ಅವರ ಜನ್ಮದಿನವಾಗಿದೆ ಸ್ನೇಹಿತರೆ. ಸೊ ಇವರ ಚಿಂತನೆಗಳು ಅಂದಿಗೂ ಇಂದಿಗೂ ಎಂದಿಗೂ ಪ್ರಸ್ತುತ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಎಸ್, ತುಂಬ ಚೆನ್ನಾಗಿ ಇವತ್ತು ದಿನವನ್ನು ಶುರು ಮಾಡ್ತಾ ಇದ್ದಾರೆ ಕೆಲವರು. ಇನ್ನು ಕೆಲವರು ಒಪ್ಪ ಏನು ಟೆನ್ಷನ್ನು ಅಂತಂದರೆ, ಏನು ಆಕಾಶ ಭೂಮಿ ಒಂದಾಗೋ ಥರ ಅಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಸೊ ನೋ ಟೆನ್ಷನ್, ನೋ ವರೀಸ್, ಆರಾಮಾಗಿ ಕೂಲಾಗಿ ಇವತ್ತಿನ ದಿನವನ್ನು ಶುರು ಮಾಡಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ. ಸೊ ನಾ ಏನು ಅಂತ್ಯಾಕ್ಷರಿಯಲ್ಲಿ ತುಂಬ ಚೆನ್ನಾಗಿ ನಮ್ಮ ಒಂದು ಹಳೆ ಕಾಲದ ನೆನಪುಗಳು, ಹಾಗೆ ಈಗಿನ ಟ್ರೆಂಡ್ ಜನ್ರೇಷನಿನ ಒಂದು ಹಾಡುಗಳನ್ನು ಹಾಡ್ಬೋದು ಅಂತ ಹೇಳ್ತಾ, ಫಸ್ಟಿಗೆ ಅಕ್ಷರ ಕೊಡಬೇಕಲ್ಲ. ಸೊ ಹಾಗಾಗಿ ನಾನೇ ಶುರು ಮಾಡ್ತೀನಿ. ಕೊನೆಯಲ್ಲಿ ಬಂದಿರುವಂತಹ ಅಕ್ಷರದಿಂದ ಮತ್ತೊಬ್ರು ಕಾಲರಿಗೆ ನಾನು ಕೊಡ್ತೀನಿ ಅಂತ ಹೇಳ್ತಾ, ಎಸ್, ಬಾಳ ಬಂಗಾರ ನೀನು,

0: ಜಾನಯ್ಯಾ. ಯಾ ಓಕೆನಾ. ಈಗ ನಮ್ಮ ನೆಕ್ಸ್ಟ್ ಫಸ್ಟ್ ಕಾಲರ್ ಯಾರು, ಅವರು ಯಾವ ಯಾ ಇಂದ ಅಕ್ಷರದಿಂದ ಹಾಡ್ತಾರೆ ಅಂತ ಕೇಳೋಣ. ಹೆಲೋ ಹೆಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೇಡಮ್. ನಮಸ್ತೆ.
0: ನಮಸ್ತೆ ಸೌಮ್ಯ ಅವರು.
1: ಸೌಮ್ಯ ಟೇಲರ್.
0: ಓಕೆ.
1: ಇವತ್ತು ಗಣಾಚುತಿ ಅಮಾಸೆ. ಗಣ
0: ಹೌದು, ಬೆನಕನ ಅಮಾಸೆ.
1: ಓಕೆ. ಎಲ್ಲ ಕಡೆನು ರೆಡಿ ಮಾಡ್ತಿರ್ತಾರ ಅಮಾಸೆ ಅಂದ್ರ ಗಣಪತಿ ಕುಂಡಿರ್ಬೇಕು. ಇನ್ನ ಸೋಮವಾರ ದಿನ ಗಣಪತಿ ಕುಂಡಿರ್ತಾನ್ರಿ. ಹಾಗಾಗಿ ನಾವು ಕೂಡ ಗಣೇಶನ್ ಕುಂಡಿರ್ಸಕ್ ರೆಡಿ
0: ಮಾಡಿ. ಚಲೋ ಆಯ್ತು ನೋಡ್ರಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅಂತ್ಯಕ್ಷರಿ. ಯಾ ಯಾ ಅಕ್ಷರ ಬಂದೈತಿ ನಿಮಗೆ?
1: ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಕಷ್ಟಕ್ಕೆ ಮುಗಿಬೇಕ, ದುಃಖನ ಇದ್ದರು ನಗಬೇಕ, ಪ್ರೀತಿಯ ಹೋದರು ಇರಬೇಕ, ಯಾರಿಗೆ ಬೇಕು ಈ ಲೋಕ.
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸೌಮ್ಯ ಅವರೇ. ಓಕೆ, ಸೌಮ್ಯ ಅವರು ಸ್ವಲ್ಪ ಬೆಳಗ್ಗೆ ಬೆಳಗ್ಗೆನೆ ಸ್ಯಾಡ್ ಸಾಂಗ್ ಹಾಡಿದ್ರು. ಇಟ್ಸ್ ಓಕೆ, ಯಾವಾಗಲೂ ಒಂದೇ ಥರ ಇರೋದಿಲ್ಲ. ನಮ್ಮ ಸೌಮ್ಯ ಅವರು ಕೂಡ ಯಾರಿಗೆ ಬೇಕು ಈ ಲೋಕ ಅಂತ ಹೇಳ್ತಿದ್ದಾರೆ. ಈಗ ಕ ಅಕ್ಷರದಿಂದ ಮುಕ್ತಾಯವಾಗಿದೆ. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ. ನಮಸ್ತೆ ಮೇಡಮ್.
0: ನಮಸ್ತೆ ಉಮಾ ಅವರೇ.
2: ಶುಭೋದಯ.
0: ಆಯ್ತಾ ತಿಂಡಿ?
2: ಇಲ್ಲಪ್ಪ, ರಾಗಿ ದೋಸೆ.
0: ಓಕೆ ಸೂಪರ್.
2: ನಿಮ್ದಮ್ಮ
0: ಇವತ್ತು? ಅವಲಕ್ಕಿ.
2: ಅವಲಕ್ಕಿ. ಓಕೆಪ್ಪ.
0: ಇವಾಗ ಸೌಮ್ಯ ಅವರು
2: ಬಂತಮ್ಮ.
0: ಅಕ್ಷರ ಕಾ ಕಾ ಇಂದ ಎಂಡ್ ಮಾಡಿದ್ದಾರೆ.
2: ಕಾ ಯಾವ್ದು ಬರತ್ತೆ?
0: ಯಾವ್ದು ಬರತ್ತೆ?
2: ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ನೀ ತಾಯಿಯೋ ಅಕ್ಕರೆ, ಅಕ್ಕರೆ ಮಮತೆಯ ಮಾತಿಗೆ ಬಾಳಿಗೆ ವಂದನೆ.
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು ಮಾ.
0: ಓಕೆ, ನೇ ನಾ ಅಕ್ಷರದಿಂದ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ ಹಲೋ ಹಲೋ, ಗುಡ್ ಮಾರ್ನಿಂಗ್.
3: ನಮಸ್ಕಾರ ಮೇಡಮ್.
0: ನಮಸ್ಕಾರ.
3: ಗುಡ್ ಮಾರ್ನಿಂಗ್ ಮೇಡಮ್.
0: ಓಕೆ, ಸೋಮಶೇಖರ್ ಸರ್. ಓಕೆ ಆಯ್ತಾ? ಹಾ, ಆರಾಮಿದ್ದೀವಿ. ನೀವು?
3: ನಾವು ಆರಾಮ ಮೇಡಮ್.
0: ಓಕೆ, ತಿಂಡಿ ಆಯ್ತಾ?
3: ತಿಂಡಿ ಮಾಡ್ಬೇಕು ನೋಡ್ರಿ ಮೇಡಮ್.
0: ನಮ್ದು ಆಯ್ತು. ಓಕೆ, ರೆಡಿ. ನಾ ಅಕ್ಷರದಿಂದ ನಿಮಗೆ ನಾ ಅಕ್ಷರ ಸಿಕ್ಕಿದೆ. ಗೊತ್ತಾಗ್ಲಿಲ್ವಾ?
3: ಮೇಡಮ್ ಅದರಲ್ಲಿಂದ ಯಾವ್ದು ಇದಾಗ್ತಾ ಇಲ್ಲ.
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಸೋಮಶೇಖರ್ ಸರ್ ಅವರಿಗೆ ತಕ್ಷಣ ನಾ ಅಕ್ಷರದಿಂದ ಯಾವುದು ಹಾಡು ಹೊಳಿಲಿಲ್ಲ, ಮತ್ತೊಮ್ಮೆ ಕಾಲ್ ಮಾಡ್ತೀನಿ ಅಂತ ತಿಳಿಸಿದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಅವರಿಗೆ ನಾ ಅಕ್ಷರದಿಂದ ಕೊಡ್ತೀನಿ. ಹಲೋ
4: ಹಲೋ ಮೇಡಮ್ ಅವರೇ, ನಮಸ್ಕಾರ.
0: ನಮಸ್ಕಾರ ಚಿಕ್ಕಪ್ಪ ಅವರೇ, ಆರಾಮಿದ್ದೀರಿ?
4: ಮೇಡಮ್ ಅವರೇ, ತಿಂಡಿ ಆಯ್ತಾ?
0: ತಿಂಡಿ ಆಯ್ತು. ನಿಮ್ದಾಯ್ತಾ?
4: ತಿಂಡಿ ಈಗ ಜಸ್ಟ್ ಆಯ್ತ್ರಿ ಮೇಡಮ್ ಅವರೇ.
0: ಹಾ, ಏನ್ ಮಾಡಿದ್ರಿ?
4: ದೋಸೆ.
0: ಹಾ, ಓಕೆ ಓಕೆ. ಇವಾಗ ನಿಮಗೆ ನಾ ಅಕ್ಷರದಿಂದ ಸಿಕ್ಕಿದೆ.
4: ನಾ ಅಕ್ಷರನ ಮೇಡಮ್ ಅವರೇ? ಆಗ್ತೇನ್ರಿ ಮೇಡಮ್ ಅವರೇ. ನಾನು ಜಿತೇಂದ್ರ, ನೀನು ಸಿರಿದೇವಿ ನಾನು ಜಿತೇಂದ್ರ, ನೀನು ಸಿರಿದೇವಿ ಬಿಲ್ ಡಾನ್ಸು ಆಡೋಣ ಬಾರ, ನೀನು ಜಿ

0: ಧನ್ಯವಾದಗಳು ಮೇಡಮ್ ಅವರ.
1: ಸಾಬಂತಂಗದೆ ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್ ಅವರ, ನಮಸ್ಕಾರ.
1: ಓಕೆ ಓಕೆ, ಚಿಕ್ಕಪ್ಪರು ಸ ಅಕ್ಷರವನ್ನ ಅಂತ್ಯಗೊಳಿಸಿದ್ದಾರೆ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ನವಾಜ್ ಅವ್ರೆ.
2: ಹಾ, ಆರಾಮಾದಿರಿ ಮೇಡಮ್?
1: ಸೂಪರ್ ಆಗಿದ್ದೀವಿ, ನೀವು?
2: ನಾವು ಸೂಪರ್ ಆಗಿದ್ದೇವೆ ಮೇಡಮ್. ಕಾರ್ಯಕ್ರಮ ಕೇಳಕ್ಕಿದ್ದಾರೆ, ಕಾರ್ಯಕ್ರಮ ಸಲ ಮುಡಿ ಬರಕತ್ತದ್ರಿ.
1: ಓಕೆ, ನಾಷ್ಟ ಆಯ್ತಾ?
2: ಹಾ, ನಾಷ್ಟ ಮಾಡಿದ್ ನೋಡ್ರಿ ಮೇಡಮ್, ಇವತ್ತು ಚಿತ್ರ ಅನ್ನಾದ್ರಿ.
1: ಓಕೆ, ಸೂಪರ್ ಸೂಪರ್.
2: ನಿಮ್ದು ಏನಾಯ್ತು ಮೇಡಮ್?
1: ನಮ್ದು ಇವತ್ತು ಅವಲಕ್ಕಿ.
2: ಅವಲಕ್ಕಿ?
1: ಇವಾಗ ಚಿಕ್ಕಪ್ಪರು ನಿಮಗೆ ಸ ಅಕ್ಷರದಿಂದ ಕೊಟ್ಟಿದ್ದಾರೆ.
2: ಸರಿ ಮೇಡಮ್.
1: ಸ
2: ಸ
1: ಸ ಹಾ,
2: ಹಾಡ್ತೀನಿ ನೋಡ್ರಿ ಮೇಡಮ್. ಸಂತೋಷ ಆಹಾ ಓಹೋ ಸಂಗೀತ, ಹೊಸಮಯ ಸಂತೋಷ ಸುಖಮಯ ಸಂಗೀತ, ಹೊಸ ಹೊಸ ಭಾವ ತುಂಬಿ ನಸು ನಚಿನಾಗಿ ಮೈ ತುಂಬಿದೆ. ಸಂತೋಷ ಆಹಾ ಓಹೋ, ಕದ್ದು ಹಾಡುವ ಕೋಗಿಲೆ ಕೊರಳಲ್ಲಿ ಸಂಗೀತ, ಮುದ್ದು ಜಿಂಕೆಗೆ ಮಿಗಿದು ನೆಗೆಯುವ ಸಂತೋಷ, ನಾದ ಸಂಗೀತ ಉನ್ಮಾದ ಸಂತೋಷ. ಹದಿಗೆಲ್ಲ ಹುಚ್ಚಲ್ಲಿ ಹದಿಗೆಲ್ಲ ಹುಚ್ಚಲ್ಲಿ ಗುಟ್ಟು ಹೇಳಿ ಬೆಟ್ಟ ಸಾಲು ಓಡಿ ಓಡಿ ಸಾಗುವಲ್ಲಿ ಹಾಡಿ ಹಾಡಿ ಮೂಡಿ ಬಂತು ಏನೋ ಮಾಡಿ. ಸಂತೋಷ ಆಹಾ ಸಂಗೀತ, ಹೊಸಮಯ ಸಂತೋಷ ಸುಖಮಯ ಸಂಗೀತ, ಹೊಸ ಹೊಸ ಭಾವ ತುಂಬಿ ನಸು ನಚ್ಚಿ ಮೈ ತುಂಬಿದೆ.
1: ಧನ್ಯವಾದಗಳು.
2: ಧನ್ಯವಾದಗಳು, ನಮಸ್ತೆ ಮೇಡಮ್. ನಮಸ್ತೆ.
1: ಓಕೆ, ನವಾಜ್ ಅವರು ದ ಅಕ್ಷರ ಅಂತ್ಯಗೊಳಿಸಿದ್ದಾರೆ. ನೆಕ್ಸ್ಟ್ ಕಾಲರ್ ಅವರು ಯಾರು, ಎಲ್ಲಿಂದ ಕರೆ ಮಾತಾಡ್ತಾರೆ ಕಿರಣ? ಹಲೋ ಹಲೋ, ನಮಸ್ತೆ.
3: ನಮಸ್ಕಾರ ಮೇಡಮ್.
1: ನಮಸ್ಕಾರ ಶಾಂತ ಅವರೇ. ಆಯ್ತಾ,
3: ಶಾಂತ ದಾವಸ್ಕರ್ ಅಂತ.
1: ಶಾಂತ
3: ಅಕ್ಷರ ಬಂದಿದೆಯಾ ಮೇಡಮ್?
1: ಹಾ, ದಾಯಿಂದ
3: ಹೇಳ್ತೀನಿ.
1: ಹಾ ಹಾಡಿ.
3: ದಿನಗಳ ಮೋಡಿಯ

0: ಒಂದಿ ಸಜ್ಜನರ ನಿರಾಸಿಗೆ ನೂಕುವುದೇನೋ. ಅಷ್ಟೇ ಮೇಡಮ್, ಧನ್ಯವಾದಗಳು.
1: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಸೊ ನಾ ಅಕ್ಷರದಿಂದ ಅಂತ್ಯಗೊಳಿಸಿದ್ರು ನಮ್ಮ ಶಾಂತ ದಾವಸ್ಕರ್ ಅವರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ,
2: ನಾನು ಪ್ರೇಮ ಮೇಡಮ್.
1: ಓಕೆ ಪ್ರೇಮ ಅವರೇ, ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಮೇಡಮ್, ರೊಟ್ಟಿ ರೊಟ್ಟಿ ಪಲ್ಯ ಮೇಡಮ್.
1: ಓಕೆ ಸೂಪರ್. ಈಗ ನಿಮಗೆ ನಾ ಅಕ್ಷರ ಬಂದಿದೆ.
2: ನಾನಾ ಮೇಡಮ್?
1: ನಾ.
2: ನಾನು ನೀನು ಒಂದಾದ ಮೇಲೆ ಹೀಗೆ ಕೆನಿ ದೂರ ಹೋಗುವೆ, ಮುತ್ತಲ್ಲೇ ನಿನ್ನ ಶೃಂಗಾರ ಮಾಡಿ ಕಣ್ತುಂಬ.

0: ವಾ ತುಳುವೇ ಬರ್ತೇವೆ ಮೇಡಮ್.
1: ಓಕೆ, ಥ್ಯಾಂಕ್ ಯು ಪ್ರೇಮ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ ಮೇಡಮ್.
1: ಓಕೆ ಓಕೆ, ನಮ್ಮ ಪ್ರೇಮ ಅವರು ವಾ ಅಕ್ಷರಕ್ಕೆ ಅಂತ್ಯಗೊಳಿಸಿದ್ದಾರೆ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ನಮಸ್ತೆ.
1: ನಮಸ್ತೆ ವಿಠಲ್ ಸರ್.
2: ಹೌದು.
1: ಆಯ್ತಾ ತಿಂಡಿ?
2: ಇನ್ನ ಇಲ್ರಿ.
1: ಓಕೆ, ಇವಾಗ ನಿಮಗೆ ವಾ ಅಕ್ಷರದಿಂದ ಬಂದಿದೆ.
2: ವಾ?
1: ಹಾ,
2: ವಾ ವಾ ನಡೆಯುತ್ತೆ.
1: ಹಾ ನಡೆಯುತ್ತೆ. ವಾ
2: ವಾ ಅಂದ್ರ ಬೇರೆ ಆಗತ್ತಲ್ರಿ.
1: ವಾ ವಿ ಆಗತ್ತೆ.
2: ಒಲವಿನ ಉಡುಗೊರೆ ಕೊಡಲೇನು. ಸರಿ ಅದರಿ,
1: ಅದು ಓಲಾ ಓ ಆಯ್ತದು. ವಾ ವಾ ವಿ ವಿ
2: ವಿ ವಿ
1: ಯಾವ ಕಾಲ ಅಯ್ಯೋ ಬರ್ತಿಲ್ಲ, ನಾನ್ ಕ್ಲೂ ಕೊಡ್ತಾ ಇದ್ದೀನಿ ಕೇಳಿಸ್ಕೊಂತೀರಿ.
2: ಅದ ಅದ ಇದು ಹೇಳಿದ್ರಿ ನೀವು.
1: ನಾನ್ ಟ್ಯೂನ್ ಕೊಡ್ತಾ ಇರೋದು ನಾಯಿಂದ ಕೊಡ್ತಿದ್ದೀನಿ ಅಷ್ಟೇ. ನಿಮಗೆ ವಾ ಇಂದ ತುಂಬಾ ಇದೆ. ವಾ ವಾ ವಿ ವಿ
2: ಓಡ್ತಾ ಇಲ್ಲ.
1: ಅರೆ ಸ್ಟಕ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಕಾಲರ್ ರೆಕಾರ್ಡ್ ವಾ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ವಿಠಲ್ ಸರ್ ಅವರಿಗೆ ಸ್ವಲ್ಪ ಇವತ್ತು ಏನು ಬೇಗ ತಕ್ಷಣಕ್ಕೆ ನೆನಪಾಗಿಲ್ಲ ಹಾಡುಗಳು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
3: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ತೆ.
3: ಶುಭೋದಯ ಮೇಡಮ್.
1: ಶುಭೋದಯ ಬಸವರಾಜ್ ಸರ್. ಆಯ್ತಾ ನಾಷ್ಟ?
3: ಆಯ್ತು ಮೇಡಮ್, ಪುಳಿಯೋಗರೆ ಮಾಡಿದ್ರು.
1: ಓ ಸೂಪರ್ ಸೂಪರ್. ಇವಾಗ ನಿಮಗೆ ವಾ ಅಕ್ಷರದಿಂದ ಬಂದಿದೆ.
3: ವಾ ಬಂದಿದೆ ಮೇಡಮ್.
4: ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು, ಹೊಸಬಾಳ ಹೊಸಿಲಲ್ಲಿ ನಸು ನಾಚಿ ನಿಂತಾಗ ನಿನ್ನಂದ ನೋಡಬೇಕು. ವಸಂತ ಕಾಲ ಬಂದಾಗ

ರೇಷ್ಮೆ ಸೀರೆಯುಟ್ಟು ಹೊಸ ಹೂವ ಮುಡಿಯೋಳಿಟ್ಟು ಮದುಮಗಳಾಗಿ ಕುಳಿತಿರುವಾಗ ಮದುಮಗಳಾಗಿ ಕುಳಿತಿರುವಾಗ ನೋಡುವುದೇ ಭಾಗ್ಯ ನನ್ನಲ್ಲಿ ಮಂತ್ರ ಹೇಳುವಾಗ ಮಾಂಗಲ್ಯ ಕಟ್ಟುವಾಗ ಕಳ್ಳಿಯ ಹಾಗೆ ಮಳ್ಳಿಯ ಹಾಗೆ ಕಳ್ಳಿಯ

0: ಅಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
1: ಹಲೋ
0: ನಮಸ್ತೆ.
1: ನಮಸ್ತೆ, ಹೇಗಿದ್ದೀರಾ?
0: ಸೂಪರ್ ಆಗಿದ್ದೀವಿ, ನೀವು ಸರ್?
1: ತಿಂಡಿ ಆಯ್ತಾ?
0: ತಿಂಡಿ ಆಯ್ತು, ನಿಮ್ದಾಯ್ತಾ?
1: ಆಯ್ತು ಮೇಡಮ್, ನಾನು ಅರಕಲಗೂಡು ತಾಲೂಕು ಮಾದಿಯಣ್ಣಿಂದ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ.
0: ಓಕೆ ಮಧುಕುಮಾರ್ ಸರ್, ಇವಾಗ ನಿಮಗೆ ಈಗ ಕ ಅಕ್ಷರ ಬಂದಿದೆ.
1: ಕೋಗಿಲೆ ಹಾಡಿದೆ ಕೇಳಿದೀರಾ? ಎಷ್ಟೇ ಮೇಡಮ್ ಜಾಸ್ತಿ ಬರಲ್ಲ.
0: ಅಯ್ಯೋ ಯಾಕೆ?
1: ಒಂದ್ ಪದ ಆಡ್ದಂಗ ಆಯ್ತಷ್ಟೇ.
0: ಹೌದೌದು.
1: ಓಕೆ ಓಕೆ, ಮತ್ತೆ ಸಿಗೋಣ.
0: ಓಕೆ, ಕೇಳಿದೆಯಾ?
1: ಕೇಳಿದೆಯಾ?
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಒಂದೇ ಲೈನಲ್ಲಿ ಅಲ್ಲ, ಒಂದು ಸೆಂಟೆನ್ಸ್ ಅಲ್ಲಿ ಮುಗಿಸ್ ಅಲ್ಲ ಲೈನ್ ಅಂತ ಹೇಳ್ಬೋದು. ಸೊ ನಮ್ಮ ಮಧುಕುಮಾರ್ ಅವರು ಯ ಅಕ್ಷರಕ್ಕೆ ಅಂತ್ಯಗೊಳಿಸಿದ್ದಾರೆ. ನೆಕ್ಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ,
2: ಶುಭ ಮುಂಜಾನೆ ಮೇಡಮ್.
0: ಶುಭ ಮುಂಜಾನೆ ಷಡಾಕ್ಷರಿ ಸರ್. ಆಯ್ತಾ ತಿಂಡಿ?
2: ಆಯ್ತು.
0: ಏನ್ ಮಾಡಿದ್ರಿ?
2: ಉದ್ರೊಟ್ಟಿ ಅಂತಾರಲ್ಲ.
0: ಯಾರ
2: ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಕೇಳೆ ಓ ಚೆಲುವೆ ಒಲವಿನ ಹೂವೆ, ಹೂವಿನಲ್ಲಿ ಅಂದನು. ಹೋಯ್ತು.
0: ಓಕೆ ವಾಗೆ ಒಲವೆ. ಓಕೆ ಥ್ಯಾಂಕ್ ಯು,
2: ವೇ ಬಂತು.
0: ಓಕೆ ಸರ್, ಥ್ಯಾಂಕ್ ಯು ಸರ್,
2: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ.
0: ಓಕೆ ಸರ್, ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದಗಳು ಮೇಡಮ್.
0: ಓಕೆ, ಷಡಾಕ್ಷರಿ ಸರ್ ಅವರು ವಾ ಅಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ. ಈಗ ನೆಕ್ಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಅರೆ ಕರೆ ಕಟ್ ಆಯ್ತು. ಓಕೆ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಅಂತ್ಯಾಕ್ಷರಿಯಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ, ಕರೆ ಮಾಡ್ಬೇಕಾದ್ರೆ ನಂಬರ್ 9686096279 ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
3: ಹಲೋ
0: ನಮಸ್ತೆ.
3: ನಮಸ್ತೆ ಮೇಡಮ್.
0: ಓಕೆ ಶಾಂತಿನಿ ಮೇಡಮ್, ಆಯ್ತಾ ತಿಂಡಿ?
3: ತಿಂಡಿ ಆಯ್ತು, ರೊಟ್ಟಿ ಬೆಂಡಿ ಪಲ್ಯ.
0: ಆಯ್ತು, ಸೂಪರ್.
3: ಓಕೆ ನಿಮ್ದು?
0: ನಮ್ದು ಇವತ್ತು ಅವಲಕ್ಕಿ.
3: ಅವಲಕ್ಕಿ?
0: ಓಕೆ, ನಿಮ್ಗೆ ವಾ ಅಕ್ಷರದಿಂದ ಬಂದಿದೆ.
3: ವಾ ವಸಂತ ಬರೆದನು ಹೇಳಿದ್ರ?
0: ಇಲ್ಲ.
3: ವಸಂತ ಬರೆದನು ಲವಿನ ಓಲೆ, ಎಲೆಗಳಾಲೆ ಅಲೆ ಮೇಲೆ, ಪಂಚಮದಲ್ಲಿ ಹಾಡಿತು ಕೋಗಿಲೆ ಪ್ರೇಮಿಗೆ ಊರ್ವಳೆನಲ್ಲೇ, ಪ್ರೇಮಿಗೆ ಊರ್ವಳೆನಲ್ಲೇ. ಓಕೆ ಮೇಡಮ್, ಥ್ಯಾಂಕ್ ಯು.
0: ಓಕೆ ಥ್ಯಾಂಕ್ ಯು ಕರೆ ಮಾಡಿ.
3: ಈಸಿ ಆಗಿರೋ ಸಬ್ಜೆಕ್ಟ್ ತಂದ್ಬಿಟ್ಟಿದ್ದೀರಾ,
0: ಸ್ವಲ್ಪ ಈಸಿ ಇರ್ಲಿ. ಪಾಪ ಮೊನ್ನೆ ಸ್ವಲ್ಪ ಕಷ್ಟ ಪಟ್ಬಿಟ್ರು ನಮ್ಮ ಕೇಳುಗರೆಲ್ಲ.
3: ಹೌದಾ? ನಾನು ಕೆಲವು ಕಾರ್ಯಕ್ರಮ ಕೇಳಕ್ಕಾಗ್ಲಿಲ್ಲ ಒಂದು ವಾರದಿಂದ. ಓಕೆ ಮೇಡಮ್,
0: ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಶಾಂತಿನಿ ಮೇಡಮ್ ಅವರು ಲ ಅಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
4: ಹಾಯ್ ಶ್ವೇತಾ.
0: ಹಾಯ್ ಕುಸುಮಾರೆ, ಆಯ್ತಾ ತಿಂಡಿ?
4: ತಿಂಡಿ ಆಯ್ತು, ರಾಗಿ ದೋಸೆ ಟಮೋಟ ಹಣ್ಣಿನ ಚಟ್ನಿ.
0: ಓ ಸೂಪರ್.
4: ಮತ್ತೆ ಚೆನ್ನಾಗಿದ್ದೀರಾ?
0: ಸೂಪರ್ ಆಗಿದ್ದೀವಿ.
4: ಹಾ ಶ್ವೇತಾ.
0: ಓಕೆ, ಇವಾಗ ನಿಮಗೆ ಲ ಅಕ್ಷರದಿಂದ ಬಂದಿದೆ.
4: ಲಾನಾ?
0: ಲಾ.
4: ಲಾಲೆ ಲಾಲೆ ಮುಗಿತಾ?
0: ಇಲ್ಲ ಇಲ್ಲ, ಬೆಳಗ್ಗೆ ಅಲ್ಲಿ ಹರಿಸ್ತೀರಿ
4: ಬೇಡ್ವಾ?
0: ಆಡಿಪ್ಪ ಆಡಿ.
4: ಇದು ಶ್ರೀಕೃಷ್ಣನ್ ಮಲಗ್ಸ್ಬಿಡೋಣ ಬಿಡಿ.
0: ಆಯ್ತಾಯ್ತು, ಹಂಗೆ ಮಾಡೋಣ.

0: ಆನೆ ಮತ್ತು ಲಾನೆ ಶ್ವೇತಾ
1: ಖಂಡಿತ
0: 100%
1: ಅಲ್ವಾ? ಕರೆಕ್ಟ್. ನಾನು ನೀವು ಹಾಡ್ದಾಗೆ ಅನ್ಕೊಂಡೆ ಓ ನೆಕ್ಸ್ಟ್ ಕಲರ್ ಇಲ್ಲ ಸಿಗತ್ತೆ ಅಂತ. ಎಸ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾ,
0: ಥ್ಯಾಂಕ್ ಯು ಶ್ವೇತಾ.
1: ನಮ್ಮ ಕುಸುಮ ಅವರು ಎಲ್ಲ ಅಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ. ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಓಕೆ, ಅಂತ್ಯಾಕ್ಷರಿ ಹಾಡುಗಳನ್ನ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದಾರೆ ನಮ್ಮ ಪ್ರೀತಿಯ ಕೇಳುಗರು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
7: ಮೇಡಮ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್.
7: ಅಂತ್ಯಾಕ್ಷರಿ ಮೇಡಮ್ ಇವತ್ತು.
1: ಹೌದು, ಈಗ ನಿಮಗೆ ಲಾ ಅಕ್ಷರದಿಂದ ಕೊಟ್ಟಿದ್ದಾರೆ ಕುಸುಮ ಹಾಡಿ ಸರ್.
7: ಇದು ಭಕ್ತ ಪ್ರಹ್ಲಾದ ಚಿತ್ರದ ಮೇಡಮ್. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. 10 ಜನ್ಮಗಳ ಪುಣ್ಯದ ಫಲವು ಮುತ್ತಂತೆ ಬಂದೆ, 10 ಜನ್ಮಗಳ ಪುಣ್ಯದ ಫಲವು ಮುತ್ತಂತೆ ಬಂದೆ, ಹೆತ್ತ ತಾಯಿಗೆ ಎಂದೂ ಕಾಣದ ಆನಂದ ತಂದೆ, ಹೆತ್ತ ತಾಯಿಗೆ ಎಂದೂ ಕಾಣದ ಆನಂದ ತಂದೆ, ಆನಂದ ತಂದೆ, ಆನಂದ ತಂದೆ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ.
1: ಓಕೆ ಸೂಪರ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
7: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
1: ಓಕೆ ಓಕೆ, ಸೋಮಶೇಖರ್ ಸರ್ ಅವರು ರ ಅಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ
8: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಕಲ್ಪನಾ ಅವರೇ.
8: ಹಾ ಮೇಡಮ್, ಬೆಳಗ್ಗಿನ ಶುಭೋದಯ.
1: ಶುಭೋದಯ ನಿಮಗೂ ಕೂಡ.
8: ಕಾಲ್ ಮಾಡಿ ಮಾಡಿ ಸಿಗಲ್ಲ ಅಂತ ಸುಮ್ನೆ ಲೋಡ್ ಸ್ಪೀಕರ್ ಗೆ ಹಾಕೊಂಡು ತಿಂಡಿ ತಿಂತಾ
1: ಇದ್ದಾರೆ. ಓಕೆ, ಇವಾಗ ನಿಮಗೆ ರಾ ಅಕ್ಷರ ಸಿಕ್ಕಿದೆ.
8: ಹಾ ಮೇಡಮ್, ರಾ ಇಂದ ಅಲ್ಲ.
1: ಓಕೆ ಹೌದು.
8: ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು, ಹುಣ್ಣಿಮೆ ಹರಸಿದ ಮಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಥ್ಯಾಂಕ್ ಯು ಮೇಡಮ್,
1: ಥ್ಯಾಂಕ್ ಯು. ಓಕೆ, ನಮ್ಮ ಕಲ್ಪನಾ ಅವರು ಬಂದಿತ್ತು ತು ಅಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ.
9: ಹಾಯ್ ಶ್ವೇತಾ.
1: ಹಾಯ್ ಮೋನಿಕಾ ಅವರೇ. ಆಯ್ತು, ನಿಮ್ದಾಯ್ತಾ?
9: ಇಡ್ಲಿ ವಡೆ.
1: ಹಾಯ್, ಸೂಪರ್ ಸೂಪರ್. ನಮ್ದು ಇವತ್ತು ಅವಲಕ್ಕಿ. ಈಗ ನಿಮ್ಗೆ ತಾತೀತು ಅಕ್ಷರದಿಂದ
9: ಯಾವುದು?
1: ತಾತ.
9: ಕಾನ
1: ತಾತ.
9: ತಾತ. ಓಕೆ ಓಕೆ. ಓಕೆ.

0: ಓಕೆ ದಾಕ್ಷರ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು
1: ಥ್ಯಾಂಕ್ ಯು
0: ಓಕೆ ಮೋನಿಕಾ ಅವರು ಕರೆ ಮಾಡಿದ್ದ ಅಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ ಹಾಡನ್ನ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ ಹಲೋ
2: ಹಲೋ
0: ನಮಸ್ತೆ
2: ನಮಸ್ತೆ ಮೇಡಮ್
0: ನಮಸ್ತೆ ಮಹೇಶ್ ಅವರೇ ಆಯ್ತಾ ತಿಂಡಿ
2: ಇಲ್ಲ ಮೇಡಮ್ ಆಗಿಲ್ಲ ಇನ್ನು
0: ಓಕೆ ಈಗ ನಿಮಗೆ ದ ಅಕ್ಷರದಿಂದ ಸಿಕ್ಕಿದೆ
2: ಯಾರು ಮೇಡಮ್
0: ದ
2: ಬಂದಿದೆಯಾ ದಮ್ಮರೆ ದಮ್ಮಮ್ಮ ನಾ ಡಿಸ್ಕೋರ್ ತಮ್ಮ ತಕ್ಕತ್ತೆ ತಕ್ಕತ್ತೈ ಕುಸೋ ಪ್ರೀತಮ್ಮ ಬಾರೆನ್ನ ಸುಲಗಾರ ಈ ವಯಸ್ಸು ಬಲುಗಾರ ಈ ವಾರದ ವ್ಯವಹಾರ ಇಲ್ಲಿದ್ದವನು ಸೂರ ಅರೆ ಕಮ್ಮರೆ ದಮ್ಮಮ್ಮ ನಡಿಸ್ಕೋರು ಕಮ್ಮ ತಕ್ಕತ್ತವಿ ತಕ್ಕತ್ತವಿ ಕುಸೋ ಪ್ರೀತಮ್ಮ
0: ಸೂಪರ್ ಸೂಪರ್ ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಓಕೆ ಮಹೇಶ್ ಅವರು ಮಾ ಅಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ ಈಗ ನೆಕ್ಸ್ಟ್ ಕಾಲರ್ ಯಾರು ಕರೆ ಮಾಡ್ತಿದ್ದಾರೆ ಕೇಳೋಣ ಹಲೋ ಹಲೋ ಎಸ್ ಕರೆ ಕಟ್ ಆಯ್ತು ಓಕೆ ಹಲೋ
3: ಹಲೋ
0: ನಮಸ್ತೆ
3: ನಮಸ್ತೆ
0: ಆಯ್ತಪ್ಪ ಅವ್ರೆ ಆಯ್ತಾ ತಿಂಡಿ
3: ತಿಂಡಿ ಆಯ್ತು ಮೇಡಮ್
0: ಏನ್ ಮಾಡಿದ್ರಿ
3: ತಿಂಡಿ ಇವತ್ತು ದೋಸೆ
0: ಓ ಸೂಪರ್ ಓಕೆ ಈಗ ನಿಮಗೆ ಮಾ ಅಕ್ಷರದಿಂದ ಬಂದಿದೆ
3: ಮನೆ ಮಂತ್ರಾಲಯ ಯಾರಾದ್ರೂ ಹೇಳಿದಾರಾ
0: ಇಲ್ಲ ಇಲ್ಲ
3: ಇಲ್ಲ
0: ಓಕೆ ಹಾಡಿ
3: ಮನೆ ಮಂತ್ರಾಲಯ ಮನಸ್ಸಿ ದೇವಾಲಯ ಮನೆ ಮಂತ್ರಾಲಯ ಮನಸ್ಸಿ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ
0: ಓಕೆ ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು
3: ಓಕೆ ಥ್ಯಾಂಕ್ ಯು ಮೇಡಮ್
0: ಓಕೆ ಎಸ್ ಆಯ್ತಪ್ಪ ಅವರು ಯಾ ಅಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ ಹಲೋ ಹಲೋ
4: ನಮಸ್ಕಾರ ಮೇಡಮ್
0: ಸರ್ ನಮಸ್ತೆ ಸಿಕ್ತಾ ಈಗ ನಿಮಗೆ ಯಾ ಅಕ್ಷರದಿಂದ ಬಂದಿದೆ ಸೋಮಶೇಖರ್ ಸರ್
4: ಥ್ಯಾಂಕ್ ಯು ಮೇಡಮ್ ಹೇಳ್ತೀನಿ
0: ಓಕೆ
4: ಯಾರಿವಳು ಯಾರಿವಳು ಚೂಗಿನಲಿ ಕಂದವಳು ರಾಮನಲಿ ತೋಟದಲ್ಲಿ ಘಮ್ಮನೊಂದು ಅರಳಿದಳು ಮಾತಿನಲ್ಲಿ ಹೇಳಿದರು ಅಳಕೆ ಸಿಗದು ಆಡಲು ಕೇಳು ಅಂದದ ಸಾಲು ಯಾರಿವಳು ಯಾರಿವಳು ಸೂಜಿ ಮಲಿ ಕಣ್ಣವಳು ರಾಮನಲ್ಲಿ ತೋಟದಲ್ಲಿ ಘಮ್ಮನೆಂದು ಅರಳಿದಳು
0: ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಓಕೆ ಸೋಮಶೇಖರ್ ಸರ್ ತಟ್ಟಿ ಸೋಮಶೇಖರ್ ತಟ್ಟಿ ಸರ್ ಅವರು ಲಾ ಅಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ ಈಗ ನೆಕ್ಸ್ಟ್ ಕಾಲರ್ ಯಾರು ಯಾರಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ ಹಲೋ
5: ನಮಸ್ತೆ ಮೇಡಮ್
0: ನಮಸ್ತೆ
5: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್
0: ಓಕೆ ಸುಬ್ರಹ್ಮಣ್ಯ ಸರ್ ಆಯ್ತಾ ತಿಂಡಿ
5: ತಿಂಡಿ ಮಾಡ್ಬೇಕು ಮೇಡಮ್ ರೆಡಿ ಇದೆ
0: ಓಕೆ ಈಗ ನಿಮಗೆ ಲಾ ಅಕ್ಷರದಿಂದ ಬಂದಿದೆ
5: ಯಾವ್ದು ಮೇಡಮ್
0: ಲಾ ಲಾ ಲಾ ಲಾ ಲಾ
5: ಸರಿ ಮೇಡಮ್ ಇದು ಯಾವ್ದಪ್ಪ ರಣಧೀರ ಅರ್ನ ಹಾಡಿದಾರ ಮೇಡಮ್
0: ಇಲ್ಲ ಹಾಡಿಲ್ಲ
5: ಸರಿ ಮೇಡಮ್ ಅದೇ ಒಂದು ಗೀತೆ ತಗೋತೀನಿ ಮೇಡಮ್ ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವೆಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಎದರಬಾರದು ಅನಾರ್ಕಲಿ ಅನಾರ್ಕಲಿ ಮರಳು ಗಾಡೆ ಇರಲಿ ಭೂಮಿಗೆ ಸೂರ್ಯನಿಳಿದು ಬರಲಿ ಪ್ರೀತಿಸೋ ಜೀವಗಳು ಬಾಡಲಾರದಂತ ಹೂವುಗಳು ರಾಜಕೀಯವಿರಲಿ ಶಕುನಿಗಳ ನೂರು ತಂತ್ರವಿರಲಿ ಪ್ರೇಮದ ರಾಜ್ಯದಲ್ಲಿ ಸಾವಿಗೆಂದು ಭಯ ಕಾಣದಿಲ್ಲಿ ಲೋಕವ ಕಾಡುವ ಕೋಟಿ ರಾಕ್ಷಸರಿದ್ದರೂ ಭೂಮಿ ಕೇಳಲಿಲ್ಲ ಬಾಯಿ ತೆರೆಯಲಿಲ್ಲ ಮಾತಾಡಲಿಲ್ಲ ಪ್ರೇಮಿಗಳಿಬ್ಬರು ಇಲ್ಲಿ ಪ್ರೀತಿಸಿ ಬಾಳೋದು ನೀವು ಸಹಿಸಲಿಲ್ಲ ಬಾಯ್ ಬಿಟ್ಟಿರಲ್ಲ ಉಳಿತೀರಲ್ಲ ಪ್ರೀತಿ ಮಾಡಬಾರದು ಮಾಡಿದರೆ ಗೋರಿ ಕಟ್ಟಬಾರದು.
0: ಓಕೆ ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು ಸುಬ್ರಹ್ಮಣ್ಯ ಸರ್.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಓಕೆ ಓಕೆ ದಾ ಅಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ ನಮ್ಮ ಸುಬ್ರಹ್ಮಣ್ಯ ಸರ್ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
1: ಹಲೋ
0: ನಮಸ್ತೆ.
1: ನಮಸ್ತೆ ಸ್ಮೈಲಿಂಗ್ ಶ್ವೇತಾ.
0: ಓಕೆ ಶೋಭಾ ಮೇಡಮ್
1: ಏನ್ರಿ ಹರಮ ಹೇಗಿದ್ದೀರಿ? ಹಬ್ಬ ಜೋರ
0: ನಡೀತಾ ಇದೆ, ಶುರು ಮಾಡ್ಬೇಕಿನ್ನ
1: ಕೇಳಿದ್ರೆ ಬೇಜಾರಾಗ್ತಿರೋ ಗೊತ್ತಿಲ್ಲ. ಇವತ್ತು ಮುದ್ದೆ ಅನ್ನ ಸಾರು.
0: ಸೂಪರ್ ಸೂಪರ್ ಸ್ಟ್ರಾಂಗ್
1: ಸ್ಟ್ರಾಂಗ್.
0: ಓಕೆ ಶೋಭಾ ಅವರು ಇವಾಗ ನಿಮಗೆ ದಾ ಅಕ್ಷರ ಬಂದಿದೆ.
1: ಯಾವ್ದು?
0: ದಾ
1: ದಾ ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರ್ಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ,

0: ಬಾ.
1: ನೋ ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ, ಶೋಭಾ ಅವರು ನಾಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ. ಈಗ ನೆಕ್ಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಹಲೋ. ಅರೆ ರೇಶ್, ಓಕೆ ಕರೆ ಕಟ್ಟಾಯ್ತು, ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಗುಣ ಅವರು?
2: ಹೌದು ಮೇಡಮ್.
1: ಆಯ್ತಾ ತಿಂಡಿ?
2: ನಂದಾಯ್ತು. ನಿಮ್ದಾಯ್ತು?
1: ನಮ್ದು ಆಯ್ತು. ಅವಲಕ್ಕಿ ನಿಮ್ಮನೇಲಿ? ಹಲೋ,
2: ಹೇಳಿ ಮೇಡಮ್.
1: ಓಕೆ, ಈಗ ನಿಮಗೆ ಬಂದಿರುವಂತಹ ಅಕ್ಷರ ನಾ.
2: ಯಾವ್ದು ಮೇಡಮ್?
1: ನಾ.
2: ನಾ ಹೇಳ್ಬೋದಾ?
1: ಹಾ, ಹಾಡಿಪ.
2: ನಮ್ಮ ನನ್ನ ಬಾಂಧನದ ಚೆಲುವೆ ಬಳಿ ಬಂದ

0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು
1: ಮೇಡಮ್.
0: ಓಕೆ, ಗುಣ ಅವರು ದ ಅಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ, ಗುಡ್ ಮಾರ್ನಿಂಗ್ ಶ್ವೇತಾ.
0: ಗುಡ್ ಮಾರ್ನಿಂಗ್ ಬೀನಾ ಮ್ಯಾಮ್. ಆಯ್ತಾ ತಿಂಡಿ? ಓಕೆ, ಇವಾಗ ನಿಮಗೆ ದ ಅಕ್ಷರದಿಂದ ಸಿಕ್ಕಿದೆ.
2: ತೀರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ಅಹ ತೀರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ಮರಗಿದ ತೋಗ್ಯಾವೇ ಹಕ್ಕಿ ಹಾಡ್ಯಾವೇ, ಮರಗಿದ ತೋಗ್ಯಾವೇ ಚಿಲಿ ಪಿಲಿ ಹಕ್ಕಿ ಹಾಡ್ಯಾವೇ.

0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಥ್ಯಾಂಕ್ ಯು.
0: ಓಕೆ, ಎಸ್ ಬೀನಾ ಮಾಡಿದವರು ಸ್ವಲ್ಪ ಕನ್ಫ್ಯೂಷನ್ ಆದರು, ತ ಅಕ್ಷರದಿಂದ ಹೇಳಿದ್ರು, ಇಟ್ಸ್ ಓಕೆ. ಈಗ ಅವರು ಕೊಟ್ಟಿರುವಂತಹ ಕೊನೆಯ ಅಕ್ಷರ, ಅಂತ್ಯಗೊಳಿಸಿರುವಂತಹ ಅಕ್ಷರ ಯಾವ್ದಪ್ಪ ಅಂದ್ರೆ ಗ. ನೆಕ್ಸ್ಟ್ ಕಾಲರ್ ಯಾರು ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
2: ಹಲೋ,
0: ಹಲೋ, ಹಲೋ, ನಮಸ್ತೆ.
2: ನಮಸ್ತೆ ಶ್ವೇತಾ.
0: ನಮಸ್ತೆ, ಗುಡ್ ಮಾರ್ನಿಂಗ್ ಶಾಂತಾ ಮೇಡಮ್.
2: ಗುಡ್ ಮಾರ್ನಿಂಗ್ ಕಮ್ಮ ಕೇಳಿದ ಮಿತ್ರರಿಗೂ ಮತ್ತು ಎಲ್ಲ ಬಾನಲಿಕ್ಕೆಂದ್ರೆ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ವೇತಾ.
0: ಓಕೆ ಸೂಪರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಗ ಅಕ್ಷರ ಸಿಕ್ಕಿದೆ.
2: ಕ ಕಾನ ಗಾನ
0: ಗ ಗ
2: ಗ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ,

ಒಂದು ಹರಿನಾ ನೂತನ ಜಗದ ಬಾಗಿಲು ತೆರೆಯಿತು, ಮನವನು ಕವಿದ ತೆರೆಯು ಸರಿಯಿತು.

0: ಥ್ಯಾಂಕ್ ಯು ಶ್ವೇತಾ.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಶಾಂತ ಮೇಡಮ್ ಅವರು ನಾ ಅಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ. ಈಗ ನೆಕ್ಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳೋಣ. ಹಲೋ.
2: ಹಲೋ,
1: ನಮಸ್ತೆ.
2: ಹಲೋ,
1: ನಮಸ್ತೆ.
2: ನಮಸ್ತೆ
1: ಸುನಂದ ಮೇಡಮ್, ಆಯ್ತ ತಿಂಡಿ?
2: ಆಯ್ತು, ಪಡ್ಡು.
1: ಪಡ್ಡು ನಮ್ದು ಇವತ್ತು ಅವಲಕ್ಕಿ.
2: ಓ ಫೈನ್.
1: ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ.
2: ಯಾವ್ದು ನಿಮಗೆ ಅಕ್ಷರ?
1: ನಾ ಅಕ್ಷರ.
2: ನೀನು? ನಾನು ನೀನು ಹೇಳಿದಾರಾ?
1: ಇಲ್ಲ, ಬೇರೆ ಬೇರೆ ಹಾಡಿದ್ದಾರೆ.
2: ಓಕೆ ಓಕೆ. ನಿನ್ನ ನೀನು ಮರೆತರೇನು ಸುಖವಿದೆ,

0: ಕರೆನು ಸುಖವಿದೆ.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು ಮ್ಯಾಮ್.
0: ಓಕೆ, ಥ್ಯಾಂಕ್ ಯು.
1: ಓಕೆ, ಸೂಪರ್ ಆಗಿ ಹಾಡಿದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಶ್ರದ್ಧಾ ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್.
1: ಗುಡ್ ಮಾರ್ನಿಂಗ್ ಕೃಷ್ಣಪ್ಪ ಸರ್.
2: ಚಪಾತಿ ಅನ್ನ ಸಾಂಬಾರು ಊಟ.
1: ಸೂಪರ್ ಸೂಪರ್. ಓಕೆ,
2: ಈಗ
1: ದಾಕ್ಷರ
2: ಮೇಡಮ್, ಮೇಡಮ್ ಅದು ಯಾವ್ದಾರು ದಾದಿ ಭಕ್ತಿ ಇದೆ, ಯಾವ್ದಾರು ನೋಡ್ಬೋದಾ?
1: ದಾದಾ ದೀದಿ ದೂದು
2: ದುಗ್ಗಾಣಿ ಎಂಬುದು ದುರ್ಜನ ಸಂಘ, ದುಗ್ಗಾಣಿ ಬಲು ಕೆಟ್ಟದಣ್ಣ, ಅಣ್ಣ ದುಗ್ಗಾಣಿ ಬಲು ಕೆಟ್ಟದಣ್ಣ, ಆಚಾರ ಹೇಳೋದು ದುಗ್ಗಾಣಿ, ಬಲು ನೀಚಾರ ಮಾಡೋದು ದುಗ್ಗಾಣಿ, ನಾಚಿಕೆ ಇಲ್ಲದ ಮನೆ ಮನೆ ತಿರುಗಿಸಿ, ನಾಚಿಕೆ ಇಲ್ಲದ ಮನೆ ಮನೆ ತಿರುಗಿಸಿ, ಕೀಚೆ ಎನಿಸೋದು ದುಗ್ಗಾಣಿ ಅಣ್ಣ, ಕೀಚೆ ಎನಿಸೋದು ದುಗ್ಗಾಣಿ. ದುಗ್ಗಾಣಿ ಎಂಬುದು ದುರ್ಜನ ಸಂಘ, ದುಗ್ಗಾಣಿ ಬಲು ಕೆಟ್ಟದಣ್ಣ, ಅಣ್ಣ ದುಗ್ಗಾಣಿ ಬಲು ಕೆಟ್ಟದಣ್ಣ. ಮೇಡಮ್ ಸಾಕ ಮೇಡಮ್.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
2: ಧನ್ಯವಾದ.
1: ನ ಅಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ ಕೃಷ್ಣಪ್ಪರು. ನ ಆಕ್ಚುಲಿ ನಾದಲ್ಲಿಲ್ಲ, ಸೊ ನ ಅಕ್ಷರದಿಂದ ತಗೊಳ್ಳೋಣ. ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
3: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
1: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ಅಂತ್ಯಾಕ್ಷರಿ, ಸೊ ನಮ್ಮ ಕೇಳುಗರೆಲ್ಲ ಪ್ರೀತಿಯಿಂದ ಅಂತ್ಯಾಕ್ಷರಿಯನ್ನ ಹಾಡ್ತಾ ಇದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಬೇಕಿರೋ ಸಂಖ್ಯೆ 9686096279. ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಣ. ಹಲೋ ಹಲೋ,
9: ನಮಸ್ತೆ ಮೇಡಮ್.
1: ನಮಸ್ತೆ,
9: ನಾನು ರಮೇಶ್ ಪಾಡೆ ಅಂತ ಮೇಡಮ್. ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕು ಅಲಿಯಾಬಾದ್ ಗ್ರಾಮದ ತೋಟದ ಮನೆಯಿಂದ ಮೇಡಮ್.
1: ಓಕೆ ರಮೇಶ್ ಅವ್ರೆ, ಆಯ್ತ ನಾಷ್ಟ?
9: ಊಟನೇ ಆಯ್ತ್ರಿ ಮೇಡಮ್. ನಿಮ್ದ್ರಿ?
1: ನಮ್ದು ಆಯ್ತು ಅವಲಕ್ಕಿ.
9: ಹೌದ್ರಿ ಮೇಡಮ್?
1: ಹೌದು. ಈಗ ನಿಮಗೆ ನಾ ಅಕ್ಷರದಿಂದ ಸಿಕ್ಕಿದೆ.
9: ಹೌದ್ರಿ ಮೇಡಮ್? ಒಂದೆರಡ್ ಲೈನ್ ಹಾಕ್ತಿದ್ರಿ, ನಾಡೊಳಗೆ ಯಾವ ಭಾಷೆ ಸಿಗಂಗಿಲ್ರಿ ಮೇಡಮ್.
1: ಹಾಡಿ ಹಾಡಿ.
9: ನೂರೊಂದು ನೆನಪು ಇದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು

0: ഇതെന്തുയിരലമ്മ ഇതിവന്ത നൂറന്നു നിനപ്പു എതയാളദിന്ത ഹാടായി ബന്തു ಆನಂದದಿಂದ ಧನ್ಯವಾದ ಮೇಡಮ್ ಮುಂದಿನವರಿಗೆ ಅವಕಾಶ ಸಿಗಲ್ರಿ
1: ಓಕೆ ಥ್ಯಾಂಕ್ ಯು ಧನ್ಯವಾದಗಳು ರಮೇಶ್ ಅವರೇ ಕರೆ ಮಾಡಿದ್ದಕ್ಕೆ ಎಸ್ ದಾಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ ಏನು ದಾ ಮತ್ತೆ ತಾ ಎರಡು ಅಕ್ಷರ ನಮಗೆ ಸಿಗ್ತಾ ಇದೆ ದಾ ತಾ ನ ಈಗ ಸಿಕ್ಕಿರೋದು ದಾ ನೆಕ್ಸ್ಟ್ ಕಾಲರ್ ಯಾರು ಕೇಳೋಣ ಹಲೋ
2: ಹಲೋ
1: ಹಲೋ
2: ಹಲೋ
1: ನಮಸ್ತೆ
2: ನಮಸ್ತೆ
1: ಓಕೆ ವಿಶ್ವನಾಥ್ ಸರ್ ಆಯ್ತಾ ತಿಂಡಿ
2: ತಿಂಡಿ ಇವಾಗ ಆಯ್ತು ಮೇಡಮ್
1: ಓಕೆ ಏನ್ ಮಾಡಿದ್ರಿ
2: ದೋಸೆ
1: ದೋಸೆ ಓಕೆ
2: ನೀವೇನ್ ತಿಂದ್ರಿ ಮೇಡಮ್
1: ನಮ್ದು ಅವಲಕ್ಕಿ
2: ಅವಲಕ್ಕಿ ಒಗ್ಗರಿಸಿದ್ದ
1: ಹೌದು ಒಗ್ಗರಣೆ ಅವಲಕ್ಕಿ
2: ನಿನ್ನೆ ನಮ್ಮಲ್ಲಿ ಅದೇ ಇದೆ
1: ಸೂಪರ್
2: ಓಕೆ ಚಾ ಹಾಕಿ ಮಿಕ್ಸ್ ಮಾಡಿ ತಿನ್ನು
1: ಚಾನಾ ಅಯ್ಯೋ ಗೊತ್ತಿರ್ಲಿಲ್ಲ ಓಕೆ ಈಗ ನಿಮಗೆ ದಾ ಅಕ್ಷರ ಸಿಕ್ಕಿದೆ
2: ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ ಮೇಡಮ್
1: ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು
2: ಆಯ್ತಾಯ್ತು
1: ಓಕೆ ವಿಶ್ವನಾಥ್ ಅವರು ಲಾ ಅಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ ಬನ್ನಿ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾತಾಡಿದ್ದಾರೆ ಕೇಳೋಣ ಹಲೋ ನಮಸ್ತೆ
3: ನಮಸ್ತೆ ಮೇಡಮ್ ನಮಸ್ತೆ
1: ಯಾರಿದು
3: ಮೇಡಮ್ ಎಫ್ಎಂ ಶಿವಮೊಗ್ಗ ಎಫ್ಎಂ ಕೇಳ್ತಾ ಇರ್ತಕ್ಕಂಥ ಸ್ತೋತ್ರಗಳು ಮತ್ತೆ ನಿಲಯದ ನಿರ್ದೇಶಕರು ಮತ್ತು ಎಲ್ಲ ಆರ್ಜಿಗಳಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಎಚ್ ಪಿ ಉಚ್ಚೇಗೌಡ ಅಲಗಾಪುರ ಗ್ರಾಮ ನೂರು ತಾಲೂಕು ಚಾಮರಾಜನಗರ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ ಮೇಡಮ್
1: ಓಕೆ ಉಚ್ಚೇಗೌಡ ಸರ್ ಹೇಗಿದ್ದೀರಾ ಸೂಪರ್ ಆಗಿದೀವಿ ಆಯ್ತಾ ತಿಂಡಿ ನಮ್ದು ಆಯ್ತು ಖುಷಿ ಆಯ್ತು
3: ನಿಮಗೆ
1: ಲಾ ಅಕ್ಷರ ಬಂದಿದೆ ಹೌದು ಹಾಡಿ ಸರ್
3: ಅಪ್ಪನ ಮಗಳೇ ನಿಮ್ಮನ ಮಗಳೇ ನನ್ನನ್ನು ಕಂಡು ಯಾರಿವನೆಂದು ಕೇಳೋದೇನೆ ಮಾವನ ಮಗಳೇ ಲೇ ಅಪ್ಪನ ಮಗಳೇ ಲೇ ನಿಮ್ಮಮ್ಮನ ಮಗಳೇ ನನ್ನನ್ನು ಕಂಡು ಯಾರಿವನೆಂದು ಕೇಳೋದೇನೆ ಮಾವನ ಮಗಳೇ
1: ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಓಕೆ ಉಚ್ಚೇಗೌಡ ಸರ್ ಅವರು ಲಾ ಅಕ್ಷರದಿಂದ ಅಂತ್ಯಗೊಳಿಸಿದ್ದಾರೆ ಈಗ ಬನ್ನಿ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಕೇಳೋಣ ಹಲೋ
4: ಹಲೋ
1: ನಮಸ್ತೆ
4: ನಮಸ್ತೆ
1: ಗುಡ್ ಮಾರ್ನಿಂಗ್ ಶುಭ ಮೇಡಮ್
4: ಗುಡ್ ಮಾರ್ನಿಂಗ್
1: ಆಯ್ತಾ ತಿಂಡಿ
4: ಓ ತಿಂಡಿ ಆಯ್ತು ಮೊಮ್ಮಕ್ಳ ಜೊತೆಲಿ ಇದ್ದೆ
1: ಸೂಪರ್ ಸೂಪರ್ ಓಕೆ ಈಗ ನಿಮಗೆ ಎಲ್ಲಾ ಅಕ್ಷರದಿಂದ ಬಂದಿದೆ
4: ಓಕೆ ಓಕೆ ನೀನು ಅಂತ್ಯಕ್ಷರಿಯ
1: ಅಂತ್ಯಕ್ಷರಿ
4: ನಾನಿ ನಾನಿ ನಾನಿ ನಾನಿ

ಮನೆಗೆ ಸದಮಾಲೆ ಲಾಲಿ ಶ್ರೀ ಚಕ್ರಧಾರಿಗೆ ಶಿರಭಾಗಿ ಲಾಲಿ ರಾಜೀವ ನಿಧನಿಗೆ ರಮ್ಯ ಲಾಲಿ ಜೋ ಜೋ ಜೋ ಜೋ ಜೋ ಶ್ರೀ ಕನಕದಾಸರದು ಶ್ರೀ ಕೃಷ್ಣ ಲಾಲಿ ಶ್ರೀ ಕನಕದಾಸರದು ಶ್ರೀ ಕೃಷ್ಣ ಲಾಲಿ ಲಿಂಗಕ್ಕೆ ಜಂಗಮರ ವಚನಗಳ ಲಾಲಿ ಲಿಂಗಕ್ಕೆ ಜಂಗಮರ ವಚನಗಳ ಲಾಲಿ.

0: ನಾನಿ ನೀಗೆ ನಾನಿ ಶ್ರೀ ಚಕ್ರಧಾರಿಗೆ ಚಿರಭಾಗಿ ನಾನಿ ರಾಜೀವ ನೇತ್ರನಿಗೆ ರಮಣೀಯ ನಾನಿ ನಾನಿ ನಾನಿ ನಾನಿ ನಾನಿ. ಈಗಷ್ಟೇ ಮೊಮ್ಮಕ್ಕಳನ್ನ ಮಲ್ತಿದೆ ನಾನಿ ಹಾಡಿ.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಶುಭ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ನಿಮಗೂ ಕೂಡ ಧನ್ಯವಾದಗಳು.
1: ಓಕೆ, ಶುಭ ಅವರು ಲಾಕ್ಷರದಿಂದ ಹಾಡಿದಾಯ್ತು, ಹಾಗೆ ಲಾಕ್ಷರದಿಂದ ಅಂತ್ಯಗೊಳಿಸಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇರಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
1: ಓಕೆ ಸತೀಶ್ ಸರ್, ಆಯ್ತಾ ತಿಂಡಿ? ಓಕೆ, ಇವಾಗ ನಿಮಗೆ ಲಾ ಅಕ್ಷರದಿಂದ ಬಂದಿದೆ.
2: ಲವ್ ಮೀ ಆರ್ ಹೇಟ್ ಮೀ, ಇಟ್ ಮೀ ಆರ್ ಕಿಲ್ ಮೀ, ಓ ಡಾರ್ಲಿಂಗ್ ಪ್ಲೀಸ್ ಡೂ ಸಮ್ಥಿಂಗ್ ಟು ಮೀ. ದುರು ದುರು ದುರು ದುರು ದುರು ದುರು ದುರು ದುರು ದುರು. ಲವ್ ಮೀ ಆರ್ ಹೇಟ್ ಮೀ, ಇಟ್ ಮೀ ಆರ್ ಕಿಲ್ ಮೀ, ಓ ಡಾರ್ಲಿಂಗ್ ಪ್ಲೀಸ್ ಡೂ ಸಮ್ಥಿಂಗ್ ಟು ಮೀ. ದುರು ದುರು ದುರು ದುರು ದುರು ದುರು ದುರು ದುರು ದುರು. ಮೈಯೆಲ್ಲ ಹಗುರಾಗಿ ತೇಲಾಡು ಹೊಂದಿದೆ, ನಿನ್ನಾಸೆ ಅತಿಯಾಗಿ ಮನಸ್ಸೋಲು ನಿಂತಿದೆ. ಮೈಯೆಲ್ಲ ಹಗುರಾಗಿ ತೂರಾಡು ಹೊಂದಿದೆ, ನಿನ್ನಾಸೆ ಅತಿಯಾಗಿ ಮನಸ್ಸೋಲು ಹೊಂದಿದೆ. ನಿಂತಲ್ಲೇ ಕಲ್ಪನೆ ಹೋಯ್ತು
1: ಕಲ್ಪನೆ ಸ್ಟಾಪ್ ಆಯ್ತು. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು. ಎಸ್, ಈಗ ನಮ್ಮ ಸತೀಶ್ ಅವರು ನಾ ಅಕ್ಷರಕ್ಕೆ ಸ್ಟಾಪ್ ಮಾಡಿದ್ರು. ಸೊ ನಾ ಅಕ್ಷರವನ್ನ ಅಂತ್ಯಗೊಳಿಸಿದ್ದಾರೆ. ಈಗ ಮುಂದಿನ ಕರೆ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
3: ಹಲೋ,
1: ನಮಸ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ಅಕ್ಷರ ಸಿಕ್ಕಿದೆ ಅಂತ ಅಕ್ಷರದಲ್ಲಿ ನಿಮಗೆ
3: ನಾ ಬಂದಿದೆ ಮೇಡಮ್. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇ ತಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ. ನನ್ನಂತ ಹಿಂದುಂಡ ಸೋಲೋಕೆ ಆಸೆ ನಿನಗೆ, ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ. ನನ್ನಂತ ಹಿಂದಿಂದ ಸೋಲೋಕೆ ಆಸೆ ನಿನಗೆ, ಗಾನ ಮಾತೆ ಎಂಬ ಕಲೆಯು ಹೆಣ್ಣಿಗಾಗಿ ಬಂದನಿದೆಯೋ, ಕುಣಿವ ಚಪಲ ನಿನಗೆ ತಕೆ, ಪ್ರಣಯ ಮಾತವಾಡಿದಂತ ನೀಲಕಂಠ ಗಂಡು ತಾನೆ, ಹಿಂದೆ ನಿನಗೆ ಅರಿವಿಂದವೇ.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಥ್ಯಾಂಕ್ ಯು ಮೇಡಮ್.
1: ಓಕೆ, ಸುಧಾ ಅವರು ವಾ ಅಕ್ಷರದಿಂದ ನಿಲ್ಸಿದ್ರು, ಸೂಪರ್ ಆಗಿ ಹಾಡಿದ್ರು ಇವತ್ತು ನಮ್ಮ ಕೇಳುಗರು. ತುಂಬ ಚೆನ್ನಾಗಿ ನಮ್ಮ ಕೇಳುಗರಲ್ಲಿ ತುಂಬ ಚೆನ್ನಾಗಿ ಹಾಡಿದ್ರು ಅಂತ ಹೇಳ್ತಾ ಸೈದರೆ. ಇವತ್ತು ಒಂಥರ ಬದುಕು ಕೂಡ ಅಷ್ಟೇ ಅಲ್ವಾ, ಅಚ್ಚುಕಟ್ಟಾಗಿ ಒಂದು ಅಂತ್ಯಾಕ್ಷರಿ ಆಟದ ಹಾಗೆ ಇರುತ್ತೆ ಅಂತ ಹೇಳ್ಬೋದು. ಒಂದು ಹಾಡು ಮುಗಿದ ತಕ್ಷಣ ಮತ್ತೊಂದು ಹೊಸ ರಾಗ ಶುರು ಆಗ್ತಾ ಇರತ್ತೆ. ಸೊ ಇವತ್ತಿನ ನಮ್ಮ ಈ ದಿನವೂ ಕೂಡ ಸೋಲು ಗೆಲುವು ಅಥವಾ ಸೋಲು ಸಂಭ್ರಮಗಳ ಸುಂದರ ಸ್ವರಗಳೊಂದಿಗೆ ಸಾಗಿತ್ತು ಅಂತಲೇ ಹೇಳ್ಬೋದು. ಪ್ರತಿಯೊಂದು ಅಕ್ಷರದಲ್ಲೂ ಒಂದು ಭರವಸೆ ಇತ್ತು, ಪ್ರತಿಯೊಂದು ಹಾಡಿನಲ್ಲೂ ಮುನ್ನುಡಿಯ ಒಂದು ಸ್ಫೂರ್ತಿ ಇತ್ತು ಅಂತಲೇ ಹೇಳ್ಬೋದು. ಬದುಕಿನ ಏಳು ಬೀಳುಗಳನ್ನು ಮೀರಿ ನಿಂತು ನಗ್ತಾ ಸಾಗುವ ಕಲೆ ನಮಗೆ ಗೊತ್ತಿರುತ್ತೆ. ಸೊ ಪ್ರತಿ ದಿನವೂ ಒಂದು ಪ್ರೇರಣೆಯೇ ಸರಿ ಅಂತಲೇ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟಿಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
3: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
2: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
3: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಕಥೆಗಳು ಅಂತಿದ್ದ ಹಾಗೆ ನಿಮಗೆಲ್ಲ ಗೊತ್ತಾಗಿರ್ಬೋದು, ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಕಥೆಗಳನ್ನು ಹೇಳುವಂತಹ ಕಾರ್ಯಕ್ರಮ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ರೀತಿ ಕಥೆ ಎಲ್ಲ ಬರ್ತಾ ಇರುತ್ತೆ ಅಲ್ವಾ? ಕೆಲವು ಸರ್ತಿ ಹೇಗಾಗುತ್ತಪ್ಪ ಅಂತ ಕಥೆ ಓದ್ತಾ ಇರ್ತೀವಿ, ಹಾಗೆ ಏನೋ ಟೈಮ್ ಆಯಿತು ಅಂತ ಆ ಕಥೆಯನ್ನು ಅರ್ಧಕ್ಕೆ ನಿಲ್ಲಿಸೋಗಿರ್ತೀವಿ. ಆದರೆ ಆ ಕಥೆ ಯಾವುದ್ರಲ್ಲಿ ಓದಿದ್ವಿ, ಎಲ್ಲಿತ್ತು ಅನ್ನೋದನ್ನೇ ಮರ್ತೋಗಿರ್ತೀವಿ. ಯಾವ ಗ್ರೂಪಲ್ಲಿ ಬಂದಿತ್ತು ಅನ್ನೋದನ್ನೇ ನಾವು ಮರ್ತೋಗಿರ್ತೀವಿ ಅಲ್ವಾ? ಸೊ ಇನ್ನು ಮುಂದೆ ಆ ತೊಂದರೆ ಆಗಬಾರ್ದು ಅಂತಲೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಓದಿದಂತಹ ಕಥೆಯನ್ನು ನಿಮಗೆ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಇವಾಗಂತೂ ನಾವು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿದ್ದೀವಿ. ಅನೇಕ ರೀತಿಯ ಕಥೆಗಳನ್ನು, ಕವಿತೆಗಳನ್ನೆಲ್ಲ ಓದ್ತಾ ಇರ್ತೀವಿ, ಹಾಗೆ ವಿಶೇಷವಾಗಿರುವಂತಹ ಮಾಹಿತಿಯನ್ನೆಲ್ಲ ತಿಳ್ಕೊಳ್ತಾ ಇರ್ತೀವಿ. ಸೊ ಹಾಗೆ ಸ್ನೇಹಿತರೆ, ನಾನಿವತ್ತು ಹಾಗೆ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆಗ ಒಂದು ಮೆಸೇಜ್ ಬಂತು. ಏನೇ ಮೆಸೇಜ್ ಅಂತ ನೋಡಬೇಕಾದ್ರೆ ಒಂದು ಕಥೆ ಇತ್ತು. ಆ ಕಥೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನನಗಂತೂ ಆ ಕಥೆ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ನಿಮಗೆ ಕೂಡ ಈ ಒಂದು ಕಥೆ ಇಷ್ಟ ಆಗಬಹುದು ಅಂತ ಅಂದ್ಕೊಳ್ತಾ ಇವತ್ತು ನಿಮಗಾಗಿ ನಾನು ಓದಿದ ಆ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಸೊ ಹಾಗೆ ಯಾವುದು ಆ ಕಥೆ, ಏನು ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು. ಖಂಡಿತವಾಗ್ಲೂ ಏನು ಕಥೆ ಅದು, ಏನು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ನ ಕೇಳ್ಕೊಬರೋಣ. ಈ ಕಥೆ ಮಧ್ಯದಲ್ಲಿ ಸಾಂಗು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕಾಂಬಿನೇಷನ್ನು? ಸೊ ಹಾಗಾಗಿ ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿ ಎಂಜಾಯ್ ಮಾಡ್ಕೊಬನ್ನಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನು ಹೇಳುವಂತಹ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿದ್ದೀರಾ ಅಲ್ವಾ? ಓಕೆ, ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಕೆಸರು ಕಾಳುಗಳು ಅಂತ ಹೇಳಿ ಸೊ ಕಥೆಯನ್ನ ಪ್ರಾರಂಭಿಸೋಣ. ಕೆಸರು ಕಾಳುಗಳು, ಈ ಕಥೆಗೆ ಸಂದೀಪ ಹೀರೋ. ಹೀರೋಗೆ ಓದುವ ಆಸೆ ಇತ್ತೋ ಇಲ್ವೋ ಸ್ವತಃ ಅವನಿಗೆ ಗೊತ್ತಿಲ್ಲ. 10th ತರಗತಿ ಮುಗಿದ ಮೇಲೆ ಮನೆಯಲ್ಲಿ ಯಾರು ಹೆಚ್ಚು ಅವನ ಓದಿನ ಬಗೆಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಅವನು ಇವತ್ತಿಗೂ ತಾನು ಮತ್ತೆ ಓದಬೇಕಿತ್ತು ಅಂದುಕೊಂಡವನಲ್ಲ. ಯಾಕಂದ್ರೆ ಆ 2 ಎಕರೆ ಗದ್ದೆ ಸಾಗುವಳಿ ಮಾಡಲು ಸದ್ಯಕ್ಕೆ ಮನೆಯಲ್ಲಿ ಗಂಡಸು ಅಂತ ಇವನೊಬ್ನೆ, ಇಬ್ಬರು ತಂಗಿಯರು ಓದಲು ಹೋಗುತ್ತಿದ್ದಾರೆ. ದೊಡ್ಡವಳು ಕೊನೆಯ ವರ್ಷದ BA ಡಿಗ್ರಿ, ಸಣ್ಣವಳು ಮೊದಲ ವರ್ಷದ PU. ಸದ್ಯ ಅವರ ಊರಿನಲ್ಲಿ ಕಾಲೇಜ್ ಇರೋದು ದೊಡ್ಡ ಸಮಾಧಾನ. ನಮ್ಮ ಸಂದೀಪ ಮನೆ ಜವಾಬ್ದಾರಿ ಹೊತ್ತಿದ್ದಾನೆ. ಗದ್ದೆ ಕೆಲಸ, ಮನೆ ಹತ್ತಿರ ಸ್ವಲ್ಪ ತರಕಾರಿ ಬೆಳೆಯೋದು, ಮತ್ತೆ ವಾರದಲ್ಲಿ 2 ದಿನ ಬೇರೆಯವರ ಮನೆಯಲ್ಲಿ ಕೂಲಿ ಮಾಡಿ ಹಣ ಸಂಪಾದಿಸೋದು, ಹೀಗೆ ಬಡತನಕ್ಕೆ ಸಡ್ಡು ಹೊಡೆದು ಅವರ ಜೀವನ ಹೆಚ್ಚಿನ ಏರುಪೇರಿಲ್ಲದೆ ಹೇಗೋ ನಡೆಯುತ್ತಿದೆ. ತಾಯಿಗೆ ಒಂದು ಯೋಚನೆ, ಮೊದಲು ಮದುವೆ ಮಾಡುವುದು ಮಗನಿಗ ಅಥವಾ ಇಬ್ಬರು ಹೆಣ್ಣು ಮಕ್ಕಳಿಗ ಅಂತ. ಬಗೆಹರಿಯದ ಅಳಲು. ಮದುವೆ ಅಂತಾದ್ರೆ ಹಣದ ಜಮಾವಣೆ ಹೇಗೆ ಮಾಡುವುದು, ಈ ವಿಷಯದಲ್ಲಿ ಮಗ ದಡ್ಡ, ಅದರ ಬಗೆಗೆ ಏನೂ ಯೋಚನೆ ಮಾಡುವವನಲ್ಲ. ಕೆಲವು ಸಲ ಅದೃಷ್ಟ ಹೀಗೆ ಒಲಿದು ಬರುತ್ತೆ, ದೊಡ್ಡ ಮಗಳನ್ನ ತನ್ನ ಮಗನಿಗೆ ಕೊಡುತ್ತೀರಾ ಅಂತ ಆ ಊರಿನ ಸ್ಥಿತಿವಂತರೊಬ್ರು ಕೇಳಿಕೊಂಡ್ರು. ಮಗ ಓದ್ತಿದ್ದಾನೆ, ಪಕ್ಕದೂರಿನಲ್ಲಿ ಸರ್ಕಾರಿ ಕೆಲಸ, ಗೌರವವಾಗಿ ಇರುವಂತಹ ಕುಟುಂಬ. ಅವರಿಗೆ ಮಗಳೊಬ್ಳು ನಮ್ಮ ಹೀರೋನ ಡಿಗ್ರಿ ತಂಗಿಯ ಸಹಪಾಠಿ. ಮದುವೆ ಮಾತುಕತೆ ಶುರುವಾದ ಮೇಲೆ ತಲೆ ಬಿಸಿ ಸಂದೀಪನಿಗೂ ಬಡಿಯಿತು. ವಾರಕ್ಕೆ 2 ದಿನ ಗದ್ದೆ ಕೆಲಸ ಜೊತೆಗೆ ಬೇರೆ ಸಾಹುಕಾರರ ಮನೆಗಳ ಕೂಲಿ ಕೆಲಸಕ್ಕೂ ಹಾಜರಾಗತೊಡಗಿದ. ಅಲ್ಪ ಸ್ವಲ್ಪ ಹಣ ಶೇಖರಣೆಯಾಗತೊಡಗಿತು. ಹೀಗೆ ಬಿಡುವಿಲ್ಲದ ಕೆಲಸದಲ್ಲಿ ತನ್ನ ಕಾಲುಗಳು ಯಾವಾಗಲೂ ಕೆಸರು ಮೆತ್ತಿಕೊಂಡಿರುತ್ತಿದ್ದೆಂದು ಅವನಿಗೆ ಗೊತ್ತಾಗದೇ ಹೋಯಿತು. ಗದ್ದೆಯಿಂದ ಬರುವುದು, ಏನಾದರೂ ತಿಂದು ಬೇರೆ ಮನೆಗಳ ಗದ್ದೆ ತೋಟಗಳ ಕೆಲಸಕ್ಕೆ ಓಡುವುದು, ಹೀಗಾಗಿ ಅವನ ಗದ್ದೆ ಕೆಸರಿನ ಕಾಲುಗಳು ಕಪ್ಪು ಕೆಂಪು ಬಣ್ಣ ಬಣ್ಣವಾಗಿ ಹೋದವು. ಪಾದಗಳ ಬದಿಗಳಲ್ಲಿ ಒಡೆದ ಸೀಳುಗಳು ಕಾಣಿಸಿಕೊಂಡವು. ಸಂದೀಪನಿಗೆ ಅತ್ತ ಗಮನವಿಲ್ಲ, ತಂಗಿ ಮದುವೆಯನ್ನ ಗಡದ್ದಾಗಿ ಮಾಡುವ ಬಗೆಗೆ ಯೋಚನೆ. ಈ ಮಧ್ಯೆ ಹುಡುಗಿ ನೋಡುವ ಶಾಸ್ತ್ರ ಮುಗಿತು. ಸಂದೀಪನ ಮನೆಗೆ 1-2 ಬಾರಿ ಹುಡುಗ ಬಂದು ಹೋದ. ಇನ್ನು ಹುಡುಗನ ತಂಗಿಯೇ ಕಾಲೇಜು ಸಹಪಾಠಿ ಅಲ್ವೇ, ಅವಳ ಸವಾರಿ ವಾರಕ್ಕೊಂದು ದಿನವಾದ್ರೂ ಇರುತ್ತಿತ್ತು. ಇವೆಲ್ಲ ಸಂದೀಪನಿಗೆ ಹೇಗೆ ಗೊತ್ತಾಗಬೇಕು? ಆದ್ರೂ ಒಂದಿನ ಅವಳು ಗದ್ದೆಯಿಂದ ಬಂದಾಗ ಆ ಬಿಳಿಯ ಹುಡುಗಿ ತಂಗಿಯೊಂದಿಗೆ ಮನೆಗೆ ಬಂದು ಮಾತನಾಡ್ತಾ ನಿಂತಿದ್ದಾಳೆ. ಇವನು ಬಂದು ಆ ಹುಡುಗಿಯನ್ನ ನೋಡಿ ಯಾರಿದು ಅಂತ ತಂಗಿಯ ಕಡೆ ಸನ್ನೆ ಮಾಡ್ದ. ಇವಳು ಅವ್ರ ತಂಗಿ ದೀಪಾ, ನನ್ನ ಕ್ಲಾಸ್ಮೇಟ್ ಅಂತ ಹೇಳಿದ್ನಲ್ಲ ಅವಳು. ಆಗ್ಲೇ ಸಂದೀಪನಿಗೆ ತನ್ನ ಕೆಸರು ಕಾಲು ನೆನಪಾಗಿ ಹೊರ ಬಚ್ಚಲಿಗೆ ಓಡಿದ್ದ. ಅದಕ್ಕೆ ಕಾರಣವೂ ಇತ್ತು. ಹಾಗೆ ಪರಿಚಯ ಮಾಡಿಕೊಳ್ಳುವಾಗ ಆ ಹುಡುಗಿ ಇವನ ಕಾಲನ್ನೇ ಕೆಕ್ಕರಿಸಿ ನೋಡ್ತಿದ್ಲು ಅನ್ನೋದು ಅವನ ಅನುಮಾನವಾಗಿತ್ತು. ಕಾಲು ತೊಳೆದು ಬರುವಾಗ ಅವಳಿರಲಿಲ್ಲ. ತಂಗಿ ಹೇಳಿದ್ಲು, ಏನಣ್ಣ ಅಷ್ಟು ಗಲೀಜ್ ಕಾಲ್ ಮಾಡಿಕೊಂಡೇ ಬಂದೆ, ದೀಪಾ ಏನ್ ಅನ್ಕೊಂಡ್ಲೋ ಏನೋ. ದೀಪಾ ಬಹಳ ಸಲ ಆ ಮನೆಗೆ ಬಂದಳು, ಆದ್ರೆ ಸಂದೀಪ ಮಾತ್ರ ಅವಳಿಗೆ 2-3 ಸಲ ಸಿಕ್ಕಿದ್ದ. ಗ್ರಹಚಾರ ಅಂದ್ರೆ ಇದು, ಅವಳು ಎದುರು ಬಂದಾಗ್ಲೆಲ್ಲ ಇವನು ಕೆಸರು ಮೆತ್ತಿದ ಕಾಲುಗಳೇ ಇವನ ಬಚ್ಚಲಿಗೆ ಓಡೋದು, ಹಿಂತಿರುಗುವಾಗ ಅವಳು ಮಾಯ ಆಗೋದು. ಅವನಿಗೆ ಮನಸ್ಸಿನಲ್ಲೇ ಕೀಳರಿಮೆ ಬೆಳೆಯತೊಡಗಿತು. ತಂಗಿ ಮದುವೆ ಆಗುವ ಮೊದಲೇ ಆದಷ್ಟು ಪುರುಸೊತ್ತು ಮಾಡ್ಕೊಳ್ಬೇಕು, ಹಾಗೆಯೇ ಈ ಕಾಲುಗಳನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಎಂದು ಮದುವೆ ಮನೆ ಓಡಾಟದಲ್ಲೂ ಪಾದಗಳ ಬಿರುಕು ಮುಚ್ಚಿಕೊಳ್ಳಬೇಕು. ಅದು ಹೇಗೆ ಅನ್ನೋದು ಅವನಿಗೆ ಹೊಳೆಯುತ್ತಲೇ ಇರಲಿಲ್ಲ. ಮದುವೆ ದಿನ ಹತ್ತಿರ ಬಂದೇ ಬಿಡ್ತು. 1 ತಿಂಗಳು ಹೆಚ್ಚು ಖರ್ಚು ಮಾಡುವುದು ಬೇಡ ಅಂತ ಹುಡುಗನ ಮನೆಯವರು ಹೇಳಿದ್ದಾರೆ. ಆದರೂ ಸಂದೀಪನಿಗೆ ಸಮಾಧಾನವಿಲ್ಲ. 25,000 ದುಡಿದು ಮತ್ತೆ 25,000, ಹಾಗೆ ಮನೆಗೆ ಏನೂ ಉಳಿಸದೆ ಬೆಳೆದ ಭತ್ತ ಮಾರಿ 50,000 ಮಾಡಿ ಸ್ವಲ್ಪ ಒಡವೆ ಸೀರೆ, ಮನೆಯವರಿಗೆಲ್ಲ ಬಟ್ಟೆ, ಹುಡುಗನಿಗೆ ಉಂಗುರ, ವಾಚ್, ಪ್ಯಾಂಟ್, ಶರ್ಟ್ ಇತ್ಯಾದಿ ತೆಗೆದ. ಸಂದೀಪನ ಮನೆಯಲ್ಲಿ ಸಂಭ್ರಮ. ದೀಪಾ ಒಂದು ದಿನ ಬಂದು ಅವನ್ನೆಲ್ಲ ನೋಡ್ಕೊಂಡು ಹೋಗಿದ್ದಾಳೆ ಅಂತ ಅಮ್ಮ ಸಂದೀಪನಿಗೊಮ್ಮೆ ಹೇಳಿದ್ಲು. ಅಮ್ಮ, ಯಾವ್ದಾದ್ರೂ ಮುಲಾಮಿದ್ರೆ ಕೊಡು, ಕಾಲು ಒಡೆದು ನಡೆಯೋಕೆ ಕಷ್ಟ ಆಗ್ತಿದೆ. ಮದುವೆ ಮನೆಯಲ್ಲಿ ನಾನು ಕುಂಟುತ್ತಿದ್ರೆ ಎಲ್ಲರೂ ಏನನ್ಕೋತಾರೋ ಏನೋ. ದೀಪ ಅಂದಾಗಲೆಲ್ಲ ಅವನಿಗೆ ತನ್ನ ಕೆಸರು ಕಾಲುಗಳ ನೆನಪು. ಎರಡು ದಿನ ಎಲ್ಲಿಗೂ ಹೋಗದೆ ಬಿಸಿ ನೀರಿನಲ್ಲಿ ಕಾಲು ತೊಳೆದು ಮುಲಾಮು ಹಚ್ಕೊಂಡ್ರೆ ಎಲ್ಲ ಸರಿ ಹೋಗಬಹುದು ಅಂತ ಅವನ ಆಸೆ. ಆದ್ರೆ ಅವನಂದುಕೊಂಡಿದ್ದು ಆಗಲೇ ಇಲ್ಲ. ಆ ದಿನ ಹುಡುಗನ ಕಡೆಯವರು ಪೂಜೆಯನ್ನ ಇಟ್ಕೊಂಡಿದ್ದಾರೆ. ಸಂದೀಪನ ಮನೆಯವರಿಗೆಲ್ಲ ಆಹ್ವಾನವಿತ್ತು. ಎಲ್ಲರೂ ಬೆಳಗ್ಗೆ ಅಲ್ಲಿಗೆ ಹೊರಟ್ರೆ ಅವನು ಮಾತ್ರ ಹೊರಡ್ಲೇ ಇಲ್ಲ. ಹಾಗಿದ್ರೆ ಕಥೆ ಮುಂದೆ ಏನಾಗುತ್ತೆ? ಸಂದೀಪ ಯಾಕೆ ಅವ್ರ ಮನೆಗೆ ಹೊರಡ್ಲಿಲ್ಲ? ಒಡೆದ ಕಾಲು ಸರಿ ಆಗ್ಲಿಲ್ವಾ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಾನು ನಿಮಗಾಗಿ ಕಥೆಯನ್ನ ಹೇಳ್ತಾ ಇದ್ದೆ. ಸೊ ಹಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂತಹ ಕೆಸರು ಕಾಲು ಎನ್ನುವಂತಹ ಕಥೆಯನ್ನ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ ಏನು ಅನ್ನೋದನ್ನ ನೋಡೋಣ. ಅಮ್ಮ ನೀವೆಲ್ಲ ಹೋಗಿ, ಇಬ್ಬರು ಕಾಲಿಟ್ಕೊಂಡು ಕುಂಟುತ್ತಾ ನಾನು ಬರಲ್ಲ, ನೀವು ಹೋದ್ಮೇಲೆ ಮುಲಾಮ್ ಹಚ್ಚಿ ಸ್ವಲ್ಪ ಮಲ್ಕೋತೀನಿ ಅಂತ. ಮನೆಯವ್ರಿಗೆಲ್ಲ ಅದು ಸರಿ ಅನ್ನಿಸ್ತು. ಪೂಜೆಗೆ ಅಂತ ಹುಡುಗನ ಮನೆಗೆ ಬಂದಾಗ ದೀಪ ಎದುರುಗೊಂಡ್ಲು. ಎಲ್ಲರನ್ನು ಒಳಗೆ ಕರೆದುಕೊಂಡು ಹೋಗುವಾಗ ಗೆಳತಿಗೆ ಕೇಳಿದ್ಲು, ಎಲ್ಲೇ ನಿನ್ನ ಅಣ್ಣ ಬರಲಿಲ್ವಾ? ಅವಳು ಅವಳ ನಗುವಿನಲ್ಲಿ ವ್ಯಂಗ್ಯವಿತ್ತು ಅಂತ ಸಂದೀಪನ ತಂಗಿಗೆ ಅನುಮಾನ ಬಂತು. ಇವಳು ಹೀಗೆ ಮಾತನಾಡಲು ಅಣ್ಣನ ಕೆಸರಿನ ಕಾಲೇ ಕಾರಣ ಅಂತ ಮನಸ್ಸಿನಲ್ಲಿ ಮುನಿಸು ಬಂತು. ಅವನಿಗೆ ಸ್ವಲ್ಪ ಕಾಲಿಗೆ ಏಟಾಗಿದೆ ಕಣೆ, ಬರಲ್ಲ ಅಂದ್ಲು. ಇತ್ತ ಸಂದೀಪ ನಿರಾಳವಾಗಿ ವರಾಂಡದಲ್ಲಿ ಮಲಗಿದ. ಆಯಾಸಕ್ಕೋ ಮನೆಯಲ್ಲಿ ಸದ್ದಿಲ್ಲದ್ದಕ್ಕೋ ಒಳ್ಳೆಯ ಗಾಳಿ ಬೀಸುತ್ತಿರುವುದಕ್ಕೋ ಅವನಿಗೆ ನಿದ್ದೆ ಹತ್ತಿಬಿಟ್ಟಿತ್ತು. ಮೂಲಾಮನ್ನ ಕಾಲಿನ ಬದಿ ಹಚ್ಕೊಳ್ದೇನೆ ಮಲಗ್ಬಿಟ್ಟ. ಅವನಿಗೆ ಕನಸು, ಯಾರೋ ಸುಂದರ ಹುಡುಗಿಯೊಬ್ಳು ತನ್ನ ಪಾದಗಳಿಗೆ ನವಿರಾಗಿ ಮುಲಾಮನ್ನ ಹಚ್ಚುತ್ತಾ ಕುಳಿತಿದ್ದಾಳೆ. ಪಾದಗಳ ಉರಿ ಕಡಿಮೆಯಾಗಿದೆ, ತಂಪಾದ ಗಾಳಿ ಬೀಸಿ ಹಾಯೆನಿಸಿದೆ, ಗಾಯವೆಲ್ಲ ಮಾಯವಾಗಿ ಮದುವೆ ದಿನವೂ ಬಂದುಬಿಟ್ಟಿದೆ. ಮದುವೆ ಮನೆಯಲ್ಲಿ ಅವನು ಚಿಕ್ಕ ಹೋರಿಯಂತೆ ಅತ್ತ ಇತ್ತ ಓಡಾಡುತ್ತಿದ್ದಾನೆ. ಅವನ ಕಾಲುಗಳ ಓಟಕ್ಕೆ ಎಲ್ಲ ಮೆಚ್ಚುಗೆ ಸೂಚಿಸುತ್ತಿದ್ದಾರೆ. ಆ ಮೂಲೆಯಲ್ಲಿ ದೀಪ ಕೂಡ ಇದ್ದಾಳೆ. ಅವನ ಪಾದಗಳ ಸೌಂದರ್ಯಕ್ಕೆ ಮೆಚ್ಚುಗೆಯನ್ನ ತನ್ನ ಕಣ್ಣುಗಳಿಂದಲೇ ಸೂಚಿಸಿದ್ದಾಳೆ. ಎಷ್ಟು ಹೊತ್ತು ಹಾಗೆ ಮಲಗಿದ್ದಾನೋ ಏನೋ, ಎಚ್ಚರವಾದಾಗ ಅವನ ಹೊಟ್ಟೆ ತಾಳ ಹಾಕುತ್ತಿತ್ತು. ಏಳಲು ಪ್ರಯತ್ನಿಸಿದ. ಅವನ ಪಾದಗಳಿಗೆ ಮುಲಾಮು ಹಚ್ಚಿ ತೆಳು ಬಟ್ಟೆಯನ್ನ ಸುತ್ತಲಾಗಿದೆ. ಅರೆ ಇದೇನು, ಮನೆಯಲ್ಲಿ ಯಾರೂ ಇಲ್ಲ, ತಾನು ಹಚ್ಚಿಕೊಂಡಿಲ್ಲದ ಮುಲಾಮು ಪಾದ ಸೇರಿ ಮೃದುವಾಗಿ ಹಾಯಾಗಿದೆ, ಇವೆಲ್ಲ ಹೇಗಾಯ್ತು? ಅವನಿಗೆ ಅಯೋಮಯ ಅನ್ನಿಸಿ ಹಸಿವನ್ನು ಮರೆತು ಕುಳಿತ. ಹುಡುಗನ ಮನೆಯ ಪೂಜೆ ಮುಗಿಸಿ ಮನೆಯವರೆಲ್ಲ ಬಂದ ಮೇಲೆ ಸಂದೀಪ ಊಟ ಮಾಡಿದ. ಹಾಗೆ ತನ್ನ ಕಾಲಿಗೆ ಯಾರು ಮುಲಾಮು ಹಚ್ಚಿ ಬಟ್ಟೆ ಸುತ್ತಿದ್ದವರು ಅಂತಲೂ ಕೇಳಿದ. ಸಂದೀಪನ ತಂಗಿ, ಅರೆ ಅಣ್ಣ ನೆನಪಾಯ್ತು, ಇಲ್ಲಿ ನೋಡು ಮುಲಾಮಿನ ಹೊಸ ಡಬ್ಬಿ, ನಾವು ಬರೋವಾಗ ನಿನ್ನ ಅಣ್ಣನ ಕಾಲಿಗೆ ಹಚ್ಚು ಅಂತ ದೀಪ ನನಗೆ ಕೊಟ್ಲು. ನಿನ್ನ ಕೆಸರು ಕಾಲು ಅವಳ ನಮ್ಮ ಮನೆಗೆ ಬಂದಾಗೆಲ್ಲ ಅವಳ ಕಣ್ಣಿಗೆ ಬಿದ್ದಿದೆ. ಸಂದೀಪ ಮತ್ತೆ ಸಂಕೋಚದಲ್ಲಿ ಮುದುರಿಕೊಂಡ. ಸಂದೀಪನ ಅಮ್ಮ ಸಡಗರದಿಂದ ಓಡಿ ಬಂದು ಸಂದೀಪನ ಬಳಿ ಕುಳಿತು ಹೇಳಿದ್ಲು, ಸಂದೀಪ ಅವಳು ಬಹಳ ಲಕ್ಷಣವಂತೆ ಕಣೋ, ನಮ್ಮ ಮನೆಗೆ ತರೋ ಅದೃಷ್ಟ ದೇವ್ರು ಕೊಟ್ರೂ ಕೊಡಬಹುದು, ನಿಂಗೆ ಹೇಗನ್ಸುತ್ತ ಹುಡುಗಿ? ಸಂದೀಪನ ತಂಗಿಗೆ ಏನೂ ಯೋಚನೆ ಹೊಳೆಯಿತು. ಪೂಜೆಗೆ ಅಂತ ಅವರ ಮನೆಗೆ ಹೋದಾಗ ಸುಮಾರು 1 ಗಂಟೆ ದೀಪ ಯಾರಿಗೂ ಕಾಣಿಸಿರಲಿಲ್ಲ. ಅಷ್ಟು ಹೊತ್ತು ಎಲ್ಲಿಗೆ ಹೋಗಿರಬಹುದು? ರೂಮಿನಿಂದ ಓಡಿ ಬಂದು ಅಣ್ಣನನ್ನ ಆಶ್ಚರ್ಯದಿಂದ ಅವಳು ನೋಡಿಯೇ ನೋಡಿದಳು. ಅಣ್ಣ ನೀನು ಅಂಗಳದಲ್ಲಿ ಬಾಗಿಲು ಹಾಕೊಳ್ದೆ ಮಲಗಿದ್ದು ಒಳ್ಳೇದಾಯ್ತು ಬಿಡು ಅಂತ ಗಲಗಲ ನಕ್ಲು. ಒಂದು ವಿಭಿನ್ನವಾಗಿರುವಂತಹ ಕತೆ ಅಂತಾನೆ ಹೇಳಬಹುದು. ಹಾಗೆ ಒಂದು ರೀತಿಯ ವಿಚಿತ್ರವಾದ ಪ್ರೇಮ ಕಥೆ ಇದು ಅಲ್ವಾ, ತುಂಬಾನೇ ಚೆನ್ನಾಗಿದೆ. ಹಾಗೆ ಈ ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9868609729 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ಮಕ್ಕಳ ಆರೋಗ್ಯಕರ ಭವಿಷ್ಯಕ್ಕಾಗಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಕೇಂದ್ರ ಸಂವಹನ ಇಲಾಖೆ ಸಹಯೋಗದಲ್ಲಿ ಪೋಷಣ ಮಾಸಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ಈ ಮಹತ್ವದ ವಿಷಯದ ಕುರಿತು ಮಾತನಾಡಲಿದ್ದಾರೆ ಗಂಗಾಬಾಯಿ ಸಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿವಮೊಗ್ಗ. ಅಂಗನವಾಡಿಯ ಮಹತ್ವ, ಮಕ್ಕಳ ಪೌಷ್ಟಿಕತೆ ಮತ್ತು ನಮ್ಮ ಜವಾಬ್ದಾರಿಯ ಕುರಿತು ತಿಳಿದುಕೊಳ್ಳಲು ತಪ್ಪದೆ ಕೇಳಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ. ನಮ್ಮ ಮಕ್ಕಳಿಗಾಗಿ, ನಮ್ಮ ಅಂಗನವಾಡಿಗಾಗಿ ನಾವೆಲ್ಲರೂ ಕೈಜೋಡಿಸೋಣ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಕೇಂದ್ರ ಸಂವಹನ ಇಲಾಖೆ ಸಹಯೋಗದೊಂದಿಗೆ ಪೋಷಣ ಮಾಸಾಚರಣೆ ಅಂಗವಾಗಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ವಿಷಯದ ಕುರಿತು ಮಾತನಾಡಲಿದ್ದಾರೆ ಗಂಗಾಬಾಯಿ ಸಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿವಮೊಗ್ಗ. ಗಂಗಾಬಾಯಿ ಸಿ ಅವರಿಂದ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ವಿಷಯದ ಕುರಿತು ಮಾತುಗಳನ್ನು ಕೇಳಲಿದ್ದೀರಿ.
8: ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗಂಗಾಬಾಯಿ ಸಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿವಮೊಗ್ಗ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ ಹಾಗೂ ಕೇಂದ್ರ ಸಂವಹನ ಇಲಾಖೆಯ ಸಹಯೋಗದೊಂದಿಗೆ ಪೋಷಣ್ ಮಾಸಾಚರಣೆಯ ಅಂಗವಾಗಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ದಿನದ ರೇಡಿಯೋ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇನೆ. ಇಂದು ನಾನು ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಅತ್ಯಂತ ಮಹತ್ವದ ವಿಷಯದ ಬಗ್ಗೆ ಕುರಿತು ಕೆಲವೊಂದು ಮಾತುಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಅಂಗನವಾಡಿ ಕೇಂದ್ರವೆಂದರೆ ಕೇವಲ ಮಕ್ಕಳನ್ನು ನೋಡಿಕೊಳ್ಳುವ ಸ್ಥಳವಲ್ಲ, ಇದು ನಮ್ಮ ಮಕ್ಕಳ ಆರೋಗ್ಯ, ಪೌಷ್ಟಿಕತೆ, ಪೂರ್ವ ಪ್ರಾಥಮಿಕ ಶಿಕ್ಷಣ ಮತ್ತು ಸಮಗ್ರ ಬೆಳವಣಿಗೆಗೆ ಅಡಿಪಾಯ ಹಾಕುವ ಪ್ರಮುಖ ಕೇಂದ್ರವಾಗಿದೆ. ಆದ್ದರಿಂದ ಅಂಗನವಾಡಿಯ ಅಭಿವೃದ್ಧಿ ಮತ್ತು ಉತ್ತಮ ನಿರ್ವಹಣೆ ಕೇವಲ ಅಂಗನವಾಡಿ ಕಾರ್ಯಕರ್ತೆಯ ಜವಾಬ್ದಾರಿಯಲ್ಲ, ಅದು ನಮ್ಮ ಮತ್ತು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಮ್ಮ ದೇಶದ ಭವಿಷ್ಯ ನಮ್ಮ ಮಕ್ಕಳಲ್ಲಿದೆ. ಮಕ್ಕಳಿಗೆ ಬಾಲ್ಯದಲ್ಲಿಯೇ ಉತ್ತಮ ಪೌಷ್ಟಿಕ ಆಹಾರ, ಆರೋಗ್ಯ ಸೇವೆ, ಸ್ವಚ್ಛ ಪರಿಸರ ಮತ್ತು ಕಲಿಕೆಯ ಉತ್ತಮ ಅವಕಾಶ ದೊರೆತರೆ ಅವರು ಆರೋಗ್ಯವಂತರು, ಬುದ್ಧಿವಂತರು ಮತ್ತು ಜವಾಬ್ದಾರಿಯುತ ನಾಗರಿಕರಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಮನೋಭಾವನೆಯನ್ನು ಪ್ರತಿಯೊಬ್ಬ ನಾಗರಿಕರೂ ಬೆಳೆಸಿಕೊಳ್ಳಬೇಕು. ಅಂಗನವಾಡಿ ಕೇಂದ್ರಗಳು ಸ್ವಚ್ಛ ಮತ್ತು ಸುರಕ್ಷಿತವಾಗಿರಬೇಕು. ಶುದ್ಧ ಕುಡಿಯುವ ನೀರು, ಶೌಚಾಲಯ, ಮಕ್ಕಳಿಗೆ ಸುರಕ್ಷಿತ ಆಟದ ಸ್ಥಳ ಹಾಗೂ ಉತ್ತಮ ವಾತಾವರಣವಿರಬೇಕು. ಮಕ್ಕಳಿಗೆ ನೀಡಲಾಗುವ ಪೌಷ್ಟಿಕಾಹಾರದ ಗುಣಮಟ್ಟ ಮತ್ತು ನಿಯಮಿತ ವಿತರಣೆಯ ಬಗ್ಗೆ ನಾವು ಹೆಚ್ಚಿನ ಗಮನ ನೀಡಬೇಕು. ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳನ್ನು ಗುರುತಿಸಿ ಅವರ ಆರೋಗ್ಯ ಮತ್ತು ಬೆಳವಣಿಗೆಯ ಬಗ್ಗೆ ನಿರಂತರವಾಗಿ ನಾವು ನೀವೆಲ್ಲರೂ ಕೂಡ ಗಮನಹರಿಸಲೇಬೇಕು. ಹಾಗೂ ಅಂಗನವಾಡಿಯ ಮೂಲಕ ಮಕ್ಕಳಿಗೆ ಆಟದ ಮೂಲಕ ಕಲಿಕೆ, ಭಾಷಾ ಬೆಳವಣಿಗೆ, ಸಾಮಾಜಿಕ ಕೌಶಲ್ಯ ಮತ್ತು ಶಾಲಾ ಪೂರ್ವ ಶಿಕ್ಷಣ ನೀಡುವುದು ಬಹಳ ಮುಖ್ಯ. ಇದರಿಂದ ಮಕ್ಕಳು ಪ್ರಾಥಮಿಕ ಶಾಲೆಗೆ ಸೇರುವಾಗ ಕಲಿಕೆಗೆ ಉತ್ತಮವಾಗಿ ಸಿದ್ಧರಾಗಿರುತ್ತಾರೆ. ಅದೇ ರೀತಿ ಗರ್ಭಿಣಿಯರು ಮತ್ತು ಬಾಣಂತಿಯರ ಆರೋಗ್ಯ ಮತ್ತು ಪೌಷ್ಟಿಕತೆಯ ಬಗ್ಗೆಯೂ ಅಂಗನವಾಡಿ ವ್ಯವಸ್ಥೆಯ ಮೂಲಕ ನಾವು ಅರಿವನ್ನು ಮೂಡಿಸುತ್ತೇವೆ. ಕೇಂದ್ರ ಸರ್ಕಾರದ ಮುಖ್ಯ ಯೋಜನೆಯಾದ ಪೋಷಣ್ ಅಭಿಯಾನದ ಮುಖ್ಯ ಉದ್ದೇಶವೇನೆಂದರೆ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡುವುದು ಮತ್ತು ಪ್ರತಿಯೊಂದು ಮಗು, ಗರ್ಭಿಣಿ ಹಾಗೂ ಬಾಣಂತಿಯರಿಗೆ ಅಗತ್ಯವಾದ ಪೌಷ್ಟಿಕತೆ ಮತ್ತು ಆರೋಗ್ಯ ಸೇವೆ ದೊರೆಯುವಂತೆ ಮಾಡುವುದು. ಆ ನಿಟ್ಟಿನಲ್ಲಿ ಅಂಗನವಾಡಿಗಳನ್ನು ಮೇಲ್ದರ್ಜೆಗೇರಿಸಲು ಕೇಂದ್ರ ಸರ್ಕಾರದ ಯೋಜನೆಯಾದ ಸಕ್ಷಮ್ ಅಂಗನವಾಡಿಗಳನ್ನು ಜಾರಿಗೆ ತಂದಿರುತ್ತದೆ. ಸಕ್ಷಮ್ ಅಂಗನವಾಡಿಗಳನ್ನು ದೇಶಾದ್ಯಂತ ಜಾರಿಗೆ ತಂದಿದ್ದು, ಸಕ್ಷಮ್ ಅಂಗನವಾಡಿಯಲ್ಲಿ 5 ಮುಖ್ಯ ಧ್ಯೇಯಗಳನ್ನು ರೂಪಿಸಲಾಗಿದೆ. ಸ್ಮಾರ್ಟ್ ಕ್ಲಾಸ್, ಸ್ವಚ್ಛ ಕುಡಿಯುವ ನೀರು, ಬಾಲಸ್ನೇಹಿ ಪೇಂಟಿಂಗು, ಪೋಷಣ್ ವಾಟಿಕ, ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ. ಈ ಒಂದು 5 ಉದ್ದೇಶಗಳನ್ನು ಇಟ್ಕೊಂಡು ಅಂಗನವಾಡಿಗಳಲ್ಲಿ ಸಕ್ಷಮ ಅಂಗನವಾಡಿಗಳನ್ನು ಪ್ರಾರಂಭಿಸಲಾಗುತ್ತಿದೆ. ಸ್ಮಾರ್ಟ್ ಕ್ಲಾಸಸ್ ಅಂದರೆ ಮಕ್ಕಳು ಅಂಗನವಾಡಿಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಮೂಲಕ, ಅಂದರೆ ಅಂಗನವಾಡಿಗಳಲ್ಲಿ LED TVಗಳನ್ನು ಅಳವಡಿಸುವ ಮೂಲಕ ಅಥವಾ LED ಸ್ಕ್ರೀನ್ಗಳನ್ನು ಅಳವಡಿಸಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಹೇಳುವಂಥದ್ದು, ಆನಂತರ ಕಥೆಗಳನ್ನು ಮಕ್ಕಳಿಗೆ ತಿಳಿಸುವಂತಹದ್ದು, ಮಕ್ಕಳು ಚಿತ್ರಗಳನ್ನು ನೋಡುವಂತಹದ್ದು ಸ್ಮಾರ್ಟ್ ಕ್ಲಾಸ್ ಮೂಲಕ ತಿಳಿಸಲು ಸಹಕಾರಿಯಾಗಿದೆ. ಹಾಗೂ ಮಕ್ಕಳ ಆರೋಗ್ಯ ಸುಧಾರಣೆಗಾಗಿ ಸ್ವಚ್ಛ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವಂತಹದ್ದು ಕೂಡ ಈ ಒಂದು ಸಕ್ಷಮ ಅಂಗನವಾಡಿಯ ಉದ್ದೇಶವಾಗಿದೆ. ಹಾಗಾಗಿ ಪ್ರತಿಯೊಂದು ಅಂಗನವಾಡಿಯಲ್ಲಿ RO ನೀರಿನ ಫಿಲ್ಟರ್ಗಳನ್ನು ಅಳವಡಿಸಲಾಗುತ್ತಿದೆ. ಹಾಗೂ ಮಕ್ಕಳು ಕುಳಿತುಕೊಳ್ಳುವಂತಹ ಸ್ಥಳಗಳಲ್ಲಿ ಮಕ್ಕಳು ಆಟ ಪಾಠದಿಂದ ಇರುವಂತಹದ್ದು ಹಾಗೂ ಗೋಡೆಗಳಲ್ಲಿ ಬಾಲಸ್ನೇಹಿ ಪೇಂಟಿಂಗ್ಗಳನ್ನು ಮಾಡಿಸುವಂತಹದ್ದು ಕೂಡ ಸಕ್ಷಮ ಅಂಗನವಾಡಿಯಲ್ಲಿ ಒಂದು ಉದ್ದೇಶವಾಗಿದೆ. ಹಾಗೆ ಮಕ್ಕಳು ಅಂಗನವಾಡಿಯ ಸುತ್ತಮುತ್ತ ಮಕ್ಕಳಿಗೆ ಬೇಕಾದಂತಹ ಹಣ್ಣು ತರಕಾರಿಗಳನ್ನು ಹಾಕಿ ಪ್ರತಿನಿತ್ಯ ಮಕ್ಕಳಿಗೆ ಬಿಸಿ ಊಟವನ್ನು ನೀಡಲು ತರಕಾರಿಯ ಗಿಡಗಳನ್ನು ನೆಡುವಂತಹದ್ದು ಹಾಗೂ ಹಣ್ಣಿನ ಗಿಡವನ್ನು ನೆಡುವಂಥದ್ದು, ಅಲ್ಲಿ ಸಿಗುವಂತಹ ತರಕಾರಿ ಮತ್ತು ಹಣ್ಣುಗಳು ಪ್ರತಿನಿತ್ಯ ಮಕ್ಕಳಿಗೆ ಉಪಯೋಗಿಸಲು ಅನುಕೂಲವಾಗುವಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತರಕಾರಿ ಮತ್ತು ಹಣ್ಣಿನ ಗಿಡಗಳನ್ನು ನೆಡಲು ತಿಳಿಸುತ್ತಿದ್ದು, ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ಬರುತ್ತಿದೆ. ಹಾಗೂ ಆಟ ಮತ್ತು ಪಾಠಗಳಷ್ಟೇ ಅಲ್ಲದೆ ಮಕ್ಕಳು ಆರಂಭಿಕ ಬಾಲ್ಯದ ಆರೈಕೆಯೊಂದಿಗೆ ಶಿಕ್ಷಣವನ್ನು ಪಡೆಯಲು ಸಹ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವಂತಹ ಒಂದು ಮುಖ್ಯ ಉದ್ದೇಶ ಈ ಸಕ್ಷಮ ಅಂಗನವಾಡಿಯ ಉದ್ದೇಶವಾಗಿದೆ. ಮತ್ತು ಕೇಂದ್ರ ಸರ್ಕಾರದ ಇನ್ನೊಂದು ಅತಿ ಮುಖ್ಯ ಯೋಜನೆ ಯಾವುದು ಅಂತ ಹೇಳಿದರೆ ಮಾತೃವಂದನಾ ಯೋಜನೆ. ಮಾತೃವಂದನಾ ಯೋಜನೆ ಅನ್ನುವಂತಹದ್ದು ಮೊದಲು ಒಬ್ಬ ಮಹಿಳೆ ತಾನು ಗರ್ಭಿಣಿ ಎಂದು ತಿಳಿದು ಬಂದಾಗಿನಿಂದ, ಅಂದರೆ ಅವಳು ಒಬ್ಬ ಮಹಿಳೆ ತಾನು ಗರ್ಭಿಣಿ ಇದ್ದು ಆರೋಗ್ಯ ಇಲಾಖೆಗೆ ಹೋಗಿ ತನ್ನ ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೊಂಡು ತಾಯಿ ಕಾರ್ಡನ್ನು ಪಡೆದುಕೊಂಡು ನಮ್ಮ ಅಂಗನವಾಡಿಯಲ್ಲಿ ಬಂದು ನಾನು ತಾಯಿಯಾಗಿದ್ದೇನೆ ಎಂದು ಅಂಗನವಾಡಿ ಕಾರ್ಯಕರ್ತೆಯರ ಹತ್ತಿರ ನೋಂದಣಿ ಮಾಡಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಅಂಗನವಾಡಿಯಿಂದ ಆ ಮಹಿಳೆಗೆ ಬೇಕಾದಂತಹ ಪ್ರತಿ ತಿಂಗಳು ಆಹಾರ ಧಾನ್ಯಗಳನ್ನು ಅಂಗನವಾಡಿಯಿಂದ ಕೊಡ್ತೇವೆ. ಹಾಗೂ ಆರೋಗ್ಯ ಇಲಾಖೆಯಿಂದ ಆರೋಗ್ಯ ತಪಾಸಣೆಯನ್ನು ಸಹ ನಾವು ಮಾಡಿಸ್ತೇವೆ. ಮೊದಲ ಗರ್ಭಿಣಿ ಮಹಿಳೆಗೆ 5,000 ರೂಪಾಯಿಗಳ ಸಹಾಯಧನವನ್ನು ಕೊಡ್ತೇವೆ. ಎರಡನೇ ಗರ್ಭಿಣಿ ಮಹಿಳೆ, ಎರಡನೇ ಹೆರಿಗೆಯಲ್ಲಿ ಹೆಣ್ಣು ಮಗು ಜನಿಸಿದರೆ ಆ ಮಹಿಳೆಗೆ ಮಗು ಜನಿಸಿ 3 ತಿಂಗಳ ನಂತರ, ಹ್ಯುಮನೈಜೇಷನ್ ಆದ ನಂತರ ಒಟ್ಟಿಗೆ 6,000 ರೂಪಾಯಿ ಆ ಎರಡನೇ ಹೆರಿಗೆಯಲ್ಲಿ ಹೆಣ್ಣು ಮಗು ಜನಿಸಿದ ಮಹಿಳೆಗೆ ನಾವು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದೇವೆ. ಅದೇ ರೀತಿ ಇನ್ನೊಂದು ಮುಖ್ಯವಾದ ಕೇಂದ್ರ ಸರ್ಕಾರದ ಯೋಜನೆ ಏನಪ್ಪ ಅಂದರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂತಹ ಒಂದು ಯೋಜನೆ ಕೇಂದ್ರ ಸರ್ಕಾರದಿಂದ ಜಾರಿಗೆ ಬಂದಂತಹ ಯೋಜನೆಯಾಗಿದ್ದು, ಹೆಣ್ಣು ಮಕ್ಕಳಲ್ಲಿ ಶಿಕ್ಷಣವನ್ನು ಉತ್ತೇಜಿಸುವುದು ಹಾಗೂ ಹೆಣ್ಣು ಮಕ್ಕಳ ಜನನವನ್ನು ಉತ್ತೇಜಿಸಲು ಈ ಒಂದು ಯೋಜನೆ ಜಾರಿಗೆ ತಂದಂತಹದ್ದಾಗಿರುತ್ತದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸಂವಹನ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ ನಾವು ನಿರಂತರವಾಗಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಮಾಹಿತಿಯನ್ನು ಜನರಿಗೆ ತಲುಪಿಸುವ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ. ಈ ಎಲ್ಲ ಯೋಜನೆಗಳನ್ನು ಪ್ರತಿಯೊಬ್ಬರೂ ಕೂಡ ಸದುಪಯೋಗಪಡಿಸ್ಕೊಳ್ಬೇಕು ಅಂತ ತಮ್ಮೆಲ್ಲರಿಗೂ ಕೇಳ್ಕೊತೀನಿ. ಧನ್ಯವಾದಗಳು.
7: ಧನ್ಯವಾದಗಳು. ಎಂದಿನಂತೆ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಹಲೋ ಗೆಳೆಯರೇ.
10: ಹಾಯ್
11: ರೂಪಾ, ರೇಖಾ, ಏನ್ ಸಮಾಚಾರ?
10: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
11: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
12: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾರಲ್ಲಿ ಸೌಂಡು ಮಾಡೋದು?
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
4: ಎಲ್ ಐ ಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
3: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ ಐ ಸಿ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
4: ಹೆಚ್ಚು ಮಾಹಿತಿಗಾಗಿ ಎಲ್ ಐ ಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LICIndia.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
8: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
7: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
8: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
9: ಅರುಣ್ ಜೋಳದ ಕುಡ್ಲಿಗಿ ಅವರು ನಡೆಸುತ್ತಿರುವ ಅಂಬೇಡ್ಕರ್ ಓದು ಸರಣಿಗಾಗಿ ಒಂದು ಭಾಷಣದ ಓದು, ಅಂಬೇಡ್ಕರ್ ಅವರ ಭಾಷಣದ ಓದು. ನಿಮ್ಮ ಗುಡಿಸಲು ಬಿಟ್ಟು ಅನ್ಯರ ಅರಮನೆಗೆ ಹೋಗಬೇಡಿರಿ. ನನ್ನ ಮಿತ್ರರಾದ ಬಾವೂರಾವ ಗಾಯಕ್ವಾಡ ಅವರು ನನಗೆ 4,000 ರೂಪಾಯಿ ಹಮ್ಮಿಣಿ ಅರ್ಪಿಸಲು ಒಂದು ಸಭೆ ಕರೆಯುತ್ತೇನೆಂದು ಹೇಳಿ ಅದಕ್ಕಾಗಿ ನನ್ನ ಅನುಮತಿ ಕೇಳಿದ್ದರು. ಆ ಪ್ರಕಾರ ಈಗ ನಾವೆಲ್ಲರೂ ಇಲ್ಲಿ

ಕೂಡಿದ್ದೆ. ಆದರೆ ನನಗೆ ಕೊಡಬೇಕಾದ ಹಮ್ಮಿಣಿ 4,000 ರೂಪಾಯಿ ಬಗ್ಗೆ ಈವರೆಗೂ ಚರ್ಚಿಸಲಾಗಿಲ್ಲ. ಆ ಹಣ ಕಳೆದಿರಬಹುದೆಂದು ನನ್ನ ಅನಿಸಿಕೆ. ಈ ಸಭೆಯ ಮುಕ್ತಾಯದ ಮೊದಲು 4,000 ರೂಪಾಯಿಗಳ ಬಗ್ಗೆ ಚರ್ಚಿಸಬಹುದು ಎಂದು ಆಶಿಸುತ್ತೇನೆ. ಇತ್ತಿತ್ತಲಾಗಿ ಬಹಳ ದಿನಗಳಿಂದ ನಾನು ರಾಜಕೀಯ ವಿಷಯದ ಬಗ್ಗೆ ಮಾತಾಡುತ್ತಿಲ್ಲ. ಅದಕ್ಕೆ ಕಾರಣ, ನಾನು ರಾಜಕೀಯ ಬಂಧನದಲ್ಲಿ ಸಿಲುಕಿದ್ದೇನೆ. ಅಸ್ಪೃಶ್ಯರು ಇತರ ಯಾವುದೇ ಸಮಾಜದವರಿಗಿಂತಲೂ ರಾಜಕಾರಣದಲ್ಲಿ ಹೆಚ್ಚಿನ ಜಾಣರು ಮತ್ತು ಚಾಣಾಕ್ಷರಾಗಿದ್ದಾರೆಂಬುದರಲ್ಲಿ ನನಗೆ ಸಂಶಯವಿಲ್ಲ. ಯಾವುದೇ ಸಮಾಜದ ಉನ್ನತಿ ಆ ಸಮಾಜದಲ್ಲಿಯ ಜನರ ವಿದ್ಯಾಭ್ಯಾಸದ ಮೇಲೆ ಅವಲಂಬಿಸಿದೆ. ನಮ್ಮ ಸಾಮಾಜಿಕ ಉನ್ನತಿಗಾಗಿ ನಾವು ರಾಜಕೀಯ ಮುಖ್ಯ ಸ್ಥಾನಗಳಲ್ಲಿ ಇರುವುದು ಅವಶ್ಯವಿದೆ. ಸಂಘ ಶಕ್ತಿ ಹೆಚ್ಚಿಸಿ. ಒಂದು ವೇಳೆ ಮೀಸಲಾತಿಯು ನಮಗೆ ದೊರಕದಿದ್ದರೂ ಚಿಂತೆ ಇಲ್ಲ. ನಾವು 7 ಕೋಟಿ ಜನರಿದ್ದೇವೆ. ನಾವೆಲ್ಲರೂ ಸಂಘಟಿತರಾಗಿದ್ದರೆ ನಮ್ಮ ಬಲ ಹೆಚ್ಚಾಗುತ್ತದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಸಂಘ ಶಕ್ತಿ ಹೆಚ್ಚಿಸಿಕೊಂಡರೆ ನಮಗೆ ಯಾರ ಅಂಜಿಕೆಯೂ ಇಲ್ಲ. ನಮ್ಮ ರಾಜಕೀಯ ಸಂಸ್ಥೆಯಾದ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ಗೆ ನಾವೆಲ್ಲರೂ ಬೆಂಬಲ ನೀಡಬೇಕು. ನಾವು ಅಲ್ಪಸಂಖ್ಯಾತರಾಗಿದ್ದರೂ ನಮ್ಮ ಸ್ವಂತ ಶಕ್ತಿಯ ಮೇಲೆ ನಾವು ಉನ್ನತಿ ಸಾಧಿಸೋಣ. ನಾವು ಬೇರೆ ರಾಜಕೀಯ ಪಕ್ಷಗಳೊಂದಿಗೆ ಕರಾರು ಮಾಡಿಕೊಳ್ಳಬೇಕಾಗುತ್ತದೆ. ಆದರೆ ಕರಾರು ಮಾಡಿಕೊಳ್ಳುವಾಗ ನಮ್ಮ ರಾಜಕೀಯ ಪಕ್ಷದ ಧ್ಯೇಯ ಧೋರಣೆಗಳಿಗೆ ಪೂರಕವಾದಂತಹ ರಾಜಕೀಯ ಪಕ್ಷ, ಅಂದರೆ ನಮ್ಮ ಪಕ್ಷದ ಕಾರ್ಯಕ್ರಮಗಳಿಗೆ ಸಹಕರಿಸುವ ರಾಜಕೀಯ ಪಕ್ಷ, ಅದು ಕಾಂಗ್ರೆಸ್ ಇರಬಹುದು ಅಥವಾ ಸಮಾಜವಾದಿ ಅಥವಾ ಬಹುಜನ ಸಮಾಜವಾದಿ ಪಕ್ಷವಾಗಿರಬಹುದು, ಅದರ ಕೂಡ ಒಪ್ಪಂದ ಮಾಡಿಕೊಳ್ಳಬೇಕಾಗುತ್ತದೆ. ವೈಯಕ್ತಿಕವಾಗಿ ರಾಜಕಾರಣದಲ್ಲಿ ಗುರಿ ಸಾಧಿಸುವುದು ಕಷ್ಟ. ಅದಕ್ಕಾಗಿ ನಿಮಗೊಂದು ಮಹತ್ವದ ಮಾತು ಹೇಳುವುದೆಂದರೆ, ನಾವು ಅನೇಕ ಪಕ್ಷಗಳಲ್ಲಿ ಹರಿದು ಹಂಚಿ ಹೋಗುತ್ತಿರುವುದರಿಂದ ಅದೊಂದು ಆತ್ಮಘಾತುಕ ಕಾರ್ಯವಾಗಬಹುದು. ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇರಬೇಕು. ಅದರಿಂದ ನಾವು ಸುಲಭವಾಗಿ ನಮ್ಮ ರಾಜಕೀಯ ಗುರಿ ಸಾಧಿಸಬಹುದು. ನಿಮ್ಮ ಗುಡಿಸಲು ಬಿಟ್ಟು ಅರಮನೆಗೆ ಹೋಗಬೇಡಿ. ನಮ್ಮ ಸ್ವಂತ ಮನೆ ಗುಡಿಸಲಾದರೂ ಅದನ್ನು ಮುರಿದು ಎರಡನೆಯವರ ಅರಮನೆ ಸೇರುವುದು ಮಹಾಮೂರ್ಖತನ. ನಮ್ಮದು ಗುಡಿಸಲಾದರೂ ಚಿಂತೆ ಇಲ್ಲ, ಅದನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಇಲ್ಲದಿದ್ದರೆ ಬ್ರಾಹ್ಮಣೇತರಿಗೆ ಆದ ಪರಿಸ್ಥಿತಿಯು ನಮಗೂ ಆಗಬಹುದು. ಅಂದರೆ ಬ್ರಾಹ್ಮಣೇತರ ಪಕ್ಷದವರು ಹೊರಗೆ ನಿಂತು ಕಾಂಗ್ರೆಸ್ ಎದುರಿಸುವುದಕ್ಕಿಂತಲೂ ಕಾಂಗ್ರೆಸ್ಸಿನಲ್ಲಿ ಸೇರಿ ಅದರೊಳಗಿದ್ದು ಅದನ್ನು ಭೇದಿಸೋಣವೆಂದು ಕಾಂಗ್ರೆಸ್ ಸೇರಿದರು. ಅವರಿಗೆ ನಾನು ಸಾಕಷ್ಟು ತಿಳಿ ಹೇಳಿದೆ, ಅವರು ಕೇಳಲಿಲ್ಲ. ಅವರು ಕಾಂಗ್ರೆಸ್ ಸೇರಿದ್ದರಿಂದ ಅವರ ಪಕ್ಷ ಹಾಳಾಯಿತಷ್ಟೇ ಅಲ್ಲ, ಅವರಿಗೆ ಈಗ ತಮ್ಮ ತಪ್ಪಿನ ಅರಿವಾಗಿದೆ. ಆದರೆ ಸಮಯ ಕಳೆದು ಹೋಗಿದೆ, ಅವರ ಗತಿ ದೇವರಿಗೆ ಗೊತ್ತು. ಆದ್ದರಿಂದ ಗುಡಿಸಲಾದ ನಮ್ಮ ಮನೆ ಮುರಿದು ಅನ್ಯರ ಅರಮನೆಗೆ ಹೋಗುವುದು ಮಹಾಮೂರ್ಖತನ. ಅಂತಹ ತಪ್ಪು ನಾನು ಮಾಡಲಾರ. ನಾನು ದೇಶದ್ರೋಹಿ ಅಂತ ಹೇಳಲಾಗುತ್ತಿತ್ತು. ನಾನು ದೇಶದ್ರೋಹಿ ಎಂದು ಈ ಹಿಂದೆ ನನ್ನನ್ನು ಕರೆಯಲಾಗುತ್ತಿತ್ತು. ಅದು ತಪ್ಪು ಅಂತ ಈಗ ಎಲ್ಲರಿಗೂ ಗೊತ್ತಾಗಿದೆ. ನಮ್ಮ ಪಕ್ಷ ದೇಶ ವಿರೋಧಿ ಅಲ್ಲ, ನಾವು ದೇಶದ್ರೋಹಿಗಳಲ್ಲ. ಒಂದು ವೇಳೆ ದೇಶ ಪ್ರೇಮದ ಬಗ್ಗೆ ಯಾವುದೇ ರಾಜಕೀಯ ಪಕ್ಷಗಳೊಂದಿಗೆ ನಮ್ಮ ಪಕ್ಷ ಸ್ಪರ್ಧೆಗೆ ಇಳಿದರೆ ದೇಶ ಪ್ರೇಮದ ಮೊದಲನೆಯ ಪಕ್ಷ ನಮ್ಮ ರಾಜಕೀಯ ಪಕ್ಷವಾಗುತ್ತದೆ. ಯಾಕೆಂದರೆ ದೇಶ ಸೇವೆಗೆ ನಾವು ಎಲ್ಲಕ್ಕಿಂತಲೂ ಮುಂದಿದ್ದೇವೆ. ನಿಜವಾದ ಸಮಾಜವಾದ ನಾವು ಸ್ಥಾಪಿಸೋಣ. ಕೃಷಿಕರು ಕಾರ್ಮಿಕರು ಆದ ನಾವು ನಮ್ಮ ರಾಜ್ಯ ಸ್ಥಾಪಿಸೋಣ. ನಮ್ಮ ಸಮಾಜದಲ್ಲಿ ಶ್ರೀಮಂತರು ಹಾಗೂ ಮಧ್ಯಮ ವರ್ಗದವರು ಇಲ್ಲ. ನಾವೆಲ್ಲರೂ ಕೃಷಿಕರು ಕಾರ್ಮಿಕರು. ನಾವು ಪ್ರಜಾರಾಜ್ಯ ಸ್ಥಾಪಿಸೋಣ. ಹಾಗೆ ನೋಡಿದರೆ ನಮ್ಮ ರಾಜಕೀಯ ಗುರಿಗಳು ಕಮ್ಯುನಿಸ್ಟರ ರಾಜಕೀಯ ಗುರಿಗಳಿಗಿಂತಲೂ ಶ್ರೇಷ್ಠವಾಗಿವೆ. ನಮ್ಮ ಪಕ್ಷ ತಾತ್ವಿಕ ಸಿದ್ಧಾಂತಗಳಲ್ಲಿ ಹಿಂದುಳಿಯುವುದು ಅಸಾಧ್ಯ. ಭಾರತದಲ್ಲಿ ಅನೇಕ ರಾಜಕೀಯ ಪಕ್ಷಗಳ ಉಗಮ ಆಗಿದೆ. ಅವೆಲ್ಲವುಗಳಿಗೆ ನಮ್ಮ ಪಕ್ಷದ ಸಹಾಯ ಅವಶ್ಯವಾಗಿದೆ. ನಮ್ಮ ಪಕ್ಷ ಬೆಲ್ಲದ ಹೆಂಟೆ ಇದ್ದ ಹಾಗೆ, ಅದಕ್ಕೆ ಯಾವಾಗಲೂ ಇರುವೆ ಮುತ್ತುವಂತೆ ಅನ್ಯ ಪಕ್ಷಗಳು ನಮ್ಮ ಸಹಾಯ ಯಾಚಿಸುತ್ತಾ ಇವೆ. ಅದಕ್ಕಾಗಿ

0: ನಾವೆಲ್ಲರೂ ಎಚ್ಚರವಾಗಿರುವುದು ಅವಶ್ಯ. ನಾವು ಕ್ರಾಂತಿಯ ಚಕ್ರ ತಿರುಗಿಸುವ ಅಸ್ಪೃಶ್ಯರ ಭವಿಷ್ಯ ಉಜ್ವಲವಾಗಿದೆ, ಇದು ನಿಶ್ಚಿತ. ಪರಕೀಯರ ರಾಜಸತ್ತೆಯನ್ನು ಓಡಿಸಿ ನಾವು ಕ್ರಾಂತಿ ಮಾಡಿದ್ದೇವೆಂದು ಕಾಂಗ್ರೆಸ್ ಹೇಳಿಕೊಳ್ಳುತ್ತದೆ, ಅದಕ್ಕೆ ನಾವು ಧನ್ಯವಾದ ಅರ್ಪಿಸುವ. ಆದರೆ ಕ್ರಾಂತಿಯ ಅರ್ಥದಲ್ಲಿ ಇದು ಅರ್ಧ ಕ್ರಾಂತಿಯಾಗಿದೆ. ನಿಜ ಕ್ರಾಂತಿಯಾಗಬೇಕಾದರೆ ಸಾವಿರಾರು ವರ್ಷಗಳಿಂದ ನಮ್ಮ ತಲೆಯ ಮೇಲೆ ಕುಣಿಯುತ್ತಿರುವ ಉಚ್ಚ ವರ್ಗದವರು ಕೆಳಗೆ ಬಂದು ಕೆಳವರ್ಗದ ಜನರು ಮೇಲೆ ಹೋಗಬೇಕು. ಇಂತಹ ಕ್ರಾಂತಿ ಚಕ್ರ ನಾವು ತಿರುಗಿಸುವ. ಅಂದರೆ ಕಾಂಗ್ರೆಸ್ಸಿಗರು ಸ್ವರಾಜ್ಯ ದೊರಕಿಸಿ ಮಾಡಿದ ಅರ್ಧ ಕ್ರಾಂತಿ, ಸಮಾಜ ಕ್ರಾಂತಿ ಮಾಡಿ ನಾವು ಸಂಪೂರ್ಣ ಕ್ರಾಂತಿ ತರುವ. ನಾನು ಈಗ ರಾಜಕೀಯ ಬಂಧನದಲ್ಲಿ ಸಿಲುಕಿರುವೆ. 1950ರಲ್ಲಿ ಅಥವಾ ಅದರ ಪೂರ್ವದಲ್ಲಿ ಈ ಬಂಧನ ಮುಕ್ತಾಯವಾಗಬಹುದು. ಆಗ ಎಲ್ಲವನ್ನೂ ನಾನು ನಿಮ್ಮ ಮುಂದಿಡುವೆ. ನಾನು ನನ್ನ ಸಮಾಜದ ಸಲುವಾಗಿ ಮೀಸಲಾತಿ ಪಡೆದಿರುವೆ. ಆದರೆ ಆ ಮೀಸಲಾತಿಗಳಿಗೆ ಯೋಗ್ಯ ಅಭ್ಯರ್ಥಿಗಳು ದೊರಕುತ್ತಾ ಇಲ್ಲ. ಪಡೆದ ರಾಜಕೀಯ ಹಕ್ಕುಗಳನ್ನು ಯೋಗ್ಯ ರೀತಿಯಲ್ಲಿ ಚಲಾಯಿಸಲಾಗುತ್ತಿಲ್ಲ. ಇದಕ್ಕೆ ಕಾರಣ ಮೇಲ್ವರ್ಗದವರ ಕೈಯಲ್ಲಿ ರಾಜಕೀಯ ಸತ್ತೆ ಇರುವುದೇ ಆಗಿದೆ. ಅದಕ್ಕಾಗಿ ರಾಜಕೀಯ ಶಕ್ತಿಯನ್ನು ನಮ್ಮ ಕೈವಶ ಮಾಡಿಕೊಳ್ಳಬೇಕಾಗುತ್ತದೆ. ಬುದ್ಧಿವಂತ ತರುಣರು ಪ್ರಗತಿಯ ಆಧಾರ ಸ್ತಂಭ. ರಾಜಕಾರಣದಷ್ಟೇ ಮಹತ್ವ ಶಿಕ್ಷಣ ಸಂಸ್ಥೆಗಳಿಗಿದೆ. ಅಂದರೆ ಒಂದು ಸಮಾಜದ ಉನ್ನತಿ ಆ ಸಮಾಜದಲ್ಲಿಯ ಬುದ್ಧಿವಂತ ಹಾಗೂ ಕರ್ತೃತ್ವಶಾಲಿಗಳಾದ ಯುವಕರ ಮೇಲೆ ಅವಲಂಬಿಸಿರುತ್ತದೆ. ಆದ್ದರಿಂದಲೇ ಕೆಲ ವರ್ಷಗಳಿಂದ ರಾಜಕಾರಣದ ಕಡೆಗೆ ಸ್ವಲ್ಪ ದುರ್ಲಕ್ಷ್ಯ ಮಾಡಿ ಶಿಕ್ಷಣದ ಕಡೆಗೆ ಹೆಚ್ಚು ಒಲವು ತೋರುತ್ತಿದ್ದೆ. ಮುಂಬೈಯಲ್ಲಿ ಸಿದ್ಧಾರ್ಥ ಕಾಲೇಜು ಪ್ರಾರಂಭಿಸಿರುವೆ. ಅದರಲ್ಲಿ ಸುಮಾರು 2400 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅದರಲ್ಲಿ 10 ವಿದ್ಯಾರ್ಥಿಗಳು ನಮ್ಮವರಾಗಿರುವುದರಿಂದ ನಾನು ಅವರಿಗಾಗಿ ಸುಮಾರು 21,000 ರೂಪಾಯಿ ಖರ್ಚು ಮಾಡುತ್ತಿರುವೆ. ಔರಂಗಾಬಾದ್ನಲ್ಲಿ ಕಾಲೇಜು ತೆರೆಯುವ ವಿಚಾರವಿದೆ. ಇದೆಲ್ಲವೂ ನಿಮ್ಮ ಕಲ್ಯಾಣಕ್ಕಾಗಿ ನಾನು ಮಾಡುತ್ತಿರುವೆ. ಭಾರತೀಯ ಘಟನೆಯ ಕಲಂ ನಂಬರ್ 9. ಭಾರತೀಯ ರಾಜ್ಯ ಘಟನೆಯಲ್ಲಿ ಅಸ್ಪೃಶ್ಯರ ಹಕ್ಕುಗಳಿಗಾಗಿ ವ್ಯವಸ್ಥೆ ಮಾಡಲಾಗಿದೆ. ಘಟನೆಯ ಕಲಂ 9ರಲ್ಲಿ ಅಸ್ಪೃಶ್ಯತೆ ಹೋಗಲಾಡಿಸಿದೆ. ಯಾವುದೇ ಪ್ರಕಾರದ ಜಾತಿ ಭೇದ, ಉಚ್ಚ ನೀಚ ಭಾವನೆ ರದ್ದಾಗಿದೆ. ಆದ್ದರಿಂದ ನ್ಯಾಯವಾಗಿ ನಿಮಗೆ ಎಲ್ಲೂ ಅಸ್ಪೃಶ್ಯತೆ ಅಡ್ಡಿ ಬರಲಾರದು. ಇತರರೂ ನಿಮ್ಮ ಕೂಡ ಸಮಾನತೆಯಿಂದ ವರ್ತಿಸಬೇಕು. ಈ ಕಾನೂನು ಮುರಿದರೆ ಅವರಿಗೆ ಶಿಕ್ಷೆ ಆಗುವಂತೆ ಕಾನೂನು ರಚಿತವಾಗಿದೆ. ನಾವು 3 ಮುಖ್ಯ ರಾಜಕೀಯ ಹಕ್ಕು ಕೇಳುತ್ತಿದ್ದೇವೆ. ಕಾಯಿದೆ ಮಂಡಳದಲ್ಲಿ ನಮ್ಮ ಪ್ರತಿನಿಧಿ ಇರಬೇಕು. ಜನಸಂಖ್ಯೆಗನುಗುಣವಾಗಿ ನಮಗೆ ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಇರಬೇಕು. ಸ್ವತಂತ್ರ ಮತದಾರರ ಸಂಘ ದೊರಕಬೇಕು. ಇವುಗಳಲ್ಲಿ ಕೇವಲ ಒಂದೇ ಒಂದು ಬೇಡಿಕೆ ಮಂಜೂರಾಗಿಲ್ಲ, ಅದು ಸ್ವತಂತ್ರ ಮತದಾರರ ಸಂಘದ ಬೇಡಿಕೆ. ಇದರಿಂದ ನಮಗೆ ಭಾಗ್ಯೋದಯ ನಿಲ್ಲುವುದೆಂದು ನಾನು ಭಾವಿಸುವುದಿಲ್ಲ. ದೊರೆತದ್ದನ್ನು ಮೊದಲು ಪಡೆಯೋಣ, ಹೆಚ್ಚಿಗೆ ಬೇಕಾದವುಗಳ ಬಗ್ಗೆ ಬೇಡಿಕೆ ಇಡೋಣ. ಒಟ್ಟರೆ ಜರತಾರಿ ಸೀರೆ, ಇಲ್ಲವಾದರೆ ಬೆತ್ತಲೆ ಎಂಬಂತೆ ನಮ್ಮ ಪ್ರವೃತ್ತಿ ಇರಬಾರದು. ಆದ್ದರಿಂದ ನಮಗೆ ಸಿಕ್ಕ ಹಕ್ಕು ಪಡೆದು ಉಳಿದ ಹಕ್ಕುಗಳಿಗಾಗಿ ಹೋರಾಡೋಣ. ಇದು 16 ಜನವರಿ 1949 ಮನಮಾಡ ಸಭೆಯಲ್ಲಿ ಮಾಡಿದ ಭಾಷಣ. ಇದು ಜನತಾ ಪತ್ರಿಕೆಯಲ್ಲಿ 23 ಜನವರಿ 1949 ಪ್ರಕಟವಾಗಿದೆ. ನಿಮ್ಮ ಗುಡಿಸಲು ಬಿಟ್ಟು ಅನ್ಯರ ಅರಮನೆಗೆ ಹೋಗಬೇಡಿರಿ. ನಮಸ್ಕಾರ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಘುತ್ತಮ ಹೋಬಾ, ಮೈಸೂರು. ನಾನು ಒಬ್ಬ ಅಂಬೇಡ್ಕರ್ ವಾದಿ ಲೇಖಕನಾಗಿ ಹಲವಾರು ಕೃತಿಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಮೇಲೆ ಬರೆದಿದ್ದೇನೆ. ಅವುಗಳೆಂದರೆ, ಮೊದಲನೆಯದು ಗಾಂಧಿ ಹೋರಾಟ ಯಾರ ವಿರುದ್ಧ, 2012ರಲ್ಲಿ ಅಂಬೇಡ್ಕರ್ ಎಂಬ ಕರಗದ ಬಂಡೆ, 2014ರಲ್ಲಿ ಎದೆಗೆ ಬಿದ್ದ ಗಾಂಧಿ, 2017ರಲ್ಲಿ ಅಂಬೇಡ್ಕರ್ ದರ್ಶನಂ, 2018ರಲ್ಲಿ ಬಾಬಾ ಸಾಹೇಬರ ಬೆಳಕಿನಲ್ಲಿ, ಹೀಗೆ 5 ಕೃತಿಗಳನ್ನು

0: ಅಂಬೇಡ್ಕರ್ ಚಿಂತನೆಗಳ ಮೇಲೆ ಬರೆದಿದ್ದೀನಿ. ಈ ದಿನ ನಾನು ಅಂಬೇಡ್ಕರ್ ಓದು ಸರಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಾಭಿಮಾನ ಕುರಿತು ಅವರು ಏನು ಹೇಳಿದ್ದಾರೆ ಮತ್ತು ಅವರ ಆತ್ಮಕಥೆಯ ಕೆಲವು ಪುಟಗಳನ್ನು ಇವತ್ತು ನಾನು ತಮ್ಮ ಮುಂದೆ ಓದಕ್ಕೆ ಇಷ್ಟಪಡ್ತೀನಿ. ಸ್ವಾಭಿಮಾನ ಕುರಿತು ಅಂಬೇಡ್ಕರರ ಆತ್ಮಕಥೆಯ ಪುಟಗಳಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾಭಿಮಾನ ಅಥವಾ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ತಮ್ಮ ಆತ್ಮಕಥೆಯಲ್ಲಿ ಒಂದೆಡೆ ಹೇಳ್ತಾರೆ. ಆ ಆತ್ಮಕಥೆಯು ಅಂಬೇಡ್ಕರ್ ಬರಹಗಳು ಭಾಷಣಗಳು ಇಂಗ್ಲಿಷ್ ಸಂಪುಟ 17 ಭಾಗ 3 ಪುಟ ಸಂಖ್ಯೆ 108 109 ಮತ್ತು 110 ನಾವು ಅದನ್ನು ಕಾಣ್ಬೋದು. ಸೊ ಅದನ್ನು ಸ್ವಾಭಿಮಾನ ಕುರಿತು ಅಂಬೇಡ್ಕರರ ಆತ್ಮಕಥೆಯ ಪುಟಗಳಿಂದ ಅಂತಕ್ಕಂಥ ಒಂದು ಲೇಖನವನ್ನು ಅಥವಾ ಅಂಬೇಡ್ಕರ್ ಓದನ್ನು ತಮ್ಮ ಮುಂದೆ ಇವತ್ತು ನಾನು ಪ್ರಸ್ತುತಪಡಿಸಲು ಇಷ್ಟಪಡ್ತೇನೆ. ಸ್ವಾಭಿಮಾನ ಕುರಿತು ಅಂಬೇಡ್ಕರರ ಆತ್ಮಕಥೆಯ ಪುಟಗಳಿಂದ, ಎಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತದೆಯೋ ಅಲ್ಲಿ ನಿಮ್ಮ ಚಪ್ಪಲಿಯನ್ನು ಸಹ ಬಿಡಬೇಡಿ. ಸೆಲ್ಫ್ ರೆಸ್ಪೆಕ್ಟ್ ಅಥವಾ ಸ್ವಾಭಿಮಾನಕ್ಕೆ ಸಂಬಂಧಿಸಿದಂತೆ ಅಂಬೇಡ್ಕರರ ಶ್ರೇಷ್ಠ ನುಡಿಗಳಿವು. ಬಹುಶಃ ವ್ಯಕ್ತಿ ಗೌರವ ಅಥವಾ ಸ್ವಾಭಿಮಾನದ ಬಗ್ಗೆ ಅಂಬೇಡ್ಕರರು ತಲೆ ಕೆಡಿಸಿಕೊಂಡಷ್ಟು ಈ ವಿಶ್ವದಲ್ಲಿ ಯಾರೂ ತಲೆ ಕೆಡಿಸಿಕೊಂಡಿರಲಿಕ್ಕಿಲ್ಲ. ಅದರಲ್ಲೂ ದಲಿತರ ಸ್ವಾಭಿಮಾನದ ಪ್ರಶ್ನೆಯೇ, ಹಾಗೆ ದಲಿತ ಮಹಿಳೆಯ ಸ್ವಾಭಿಮಾನದ ಪ್ರಶ್ನೆ. ಇಂಥ ಪ್ರಶ್ನೆಗೆ ಉತ್ತರ ಹುಡುಕುವುದರಲ್ಲಿಯೇ, ಶೋಷಿತರಿಗೆ ಸ್ವಾಭಿಮಾನದ ಪಾಠ ಕಲಿಸುವುದರಲ್ಲಿಯೇ, ಆತ್ಮಗೌರವ ತಂದುಕೊಡುವುದರಲ್ಲಿಯೇ ಅಂಬೇಡ್ಕರ್ ಅವರು ತಮ್ಮ ಜೀವನವಿಡೀ ಶ್ರಮಿಸಿದರು. ಒಂದರ್ಥದಲ್ಲಿ ಅವರು ಸ್ವಾಭಿಮಾನದ ಕಿಡಿ. ಈ ನಿಟ್ಟಿನಲ್ಲಿ ಅವರ ಸ್ವಾಭಿಮಾನದ ಕಿಡಿಯನ್ನು ಅವರ ಆತ್ಮಕಥೆಯ ಮೂಲಕವೇ ನಾವು ತಿಳಿದುಕೊಳ್ಳಲು ಯತ್ನಿಸೋಣ. ಈ ಹಿನ್ನೆಲೆಯಲ್ಲಿ ಅವರ ಆತ್ಮಕಥೆಯ ಪುಟಗಳತ್ತ ಚಿತ್ತ ಹರಿಸುವುದಾದರೆ, ಡಾಕ್ಟರ್ ಅಂಬೇಡ್ಕರ್ ಅವರು 1936 ಮೇ 17 ಥಾಣೆ ಜಿಲ್ಲೆಯ ಕಲ್ಯಾಣ್ ಎಂಬಲ್ಲಿ ತಮ್ಮ ಸ್ವಾಭಿಮಾನವನ್ನು ಕೆಣಕಿದ ಬಾಲ್ಯದ ಕೆಟ್ಟ ಘಟನೆಗಳನ್ನು ಹೀಗೆ ವಿವರಿಸುತ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳನ್ನೇ ಇಲ್ಲಿ ನಾವು ದಾಖಲಿಸುವುದಾದರೆ, ನಾನು ಇಂದೂರು ಸಮೀಪದ ಮಹೌ ಎಂಬ ಊರಲ್ಲಿ ಹುಟ್ಟಿದೆ. ನನ್ನ ತಂದೆ ಮಹೌನಲ್ಲಿ ಸೇನೆಯ ಸುಬೇದಾರ್ ಹುದ್ದೆಯಲ್ಲಿದ್ದರು. ನಾವು ಅಲ್ಲಿದ್ದಷ್ಟು ದಿನ, ಅಂದರೆ ಸೇನೆಯ ಕ್ವಾರ್ಟರ್ಸ್ನ ಕಾರ್ಯಸ್ಥಾನದಲ್ಲಿದ್ದಷ್ಟು ದಿನ ನಮಗೆ ಅಸ್ಪೃಶ್ಯತೆಯ ಗಂಧಗಾಳಿಯು ತಿಳಿಯಲಿಲ್ಲ. ಆದರೆ ನನ್ನ ತಂದೆ ಸೇನೆಯಿಂದ ನಿವೃತ್ತರಾಗಿ ಸತಾರಕ್ಕೆ ಬಂದಾಗ ನನಗೆ ಅಸ್ಪೃಶ್ಯತೆಯ ಪ್ರಥಮ ಅನುಭವ ಉಂಟಾಯಿತು. ಮುಖ್ಯವಾಗಿ ಅದು ಕ್ಷೌರಕ್ಕೆ ಸಂಬಂಧಪಟ್ಟಂತೆ, ಯಾಕೆಂದರೆ ಸತಾರದಲ್ಲಿ ಅಷ್ಟೊಂದು ಕ್ಷೌರಿಕರಿದ್ದರೂ ಯಾವುದೇ ಕ್ಷೌರಿಕನು ನಮ್ಮ ತಲೆ ಕೂದಲು ಕತ್ತರಿಸಲು ಮುಂದೆ ಬರುತ್ತಿರಲಿಲ್ಲ. ಈ ಕಾರಣಕ್ಕಾಗಿ ದುರಂತವೆಂದರೆ ನಮ್ಮ ಹಿರಿಯ ಅಕ್ಕನೇ ನಮ್ಮನ್ನು ಮನೆಯ ಹೊರಗಡೆ ಕೂರಿಸಿ ನಮ್ಮ ತಲೆಗೂದಲನ್ನು, ನಮ್ಮ ಅಣ್ಣ ತಮ್ಮಂದಿರ ತಲೆಗೂದಲನ್ನು ಕತ್ತರಿಸಬೇಕಾಗುತ್ತಿತ್ತು. ಒಂದರ್ಥದಲ್ಲಿ ಇದು ನನ್ನನ್ನು ವಿಚಲಿತಗೊಳಿಸಿತು. ಯಾಕೆ ಹೀಗೆ, ಇಷ್ಟೊಂದು ಕ್ಷೌರಿಕರಿದ್ದರೂ ನಮ್ಮ ಕೂದಲನ್ನು ಕತ್ತರಿಸಲು ಅವರು ಮುಂದೆ ಬರುತ್ತಿಲ್ಲಬೇಕೆ ಎಂಬ ಪ್ರಶ್ನೆ ನನ್ನನ್ನು ಪದೇ ಪದೇ ಕಾಡತೊಡಗಿತು. ಮತ್ತೊಂದು ಘಟನೆ, ನಮ್ಮ ತಂದೆ ಗೋರೆಗಾಂವ್ನಲ್ಲಿರಬೇಕಾದರೆ ಅವರು ಒಮ್ಮೆ ನಮ್ಮನ್ನು ಗೋರೆಗಾಂವ್ಗೆ ಬನ್ನಿ ಎಂದು ಕರೆದರು. ಹಾಗೆಯೇ ಪ್ರಯಾಣದ ಖರ್ಚಿಗೆ ಎಂದು ಅವರು ಸ್ವಲ್ಪ ಹಣವನ್ನು ಕಳುಹಿಸಿದ್ದರು. ಆ ಹಣದಿಂದ ಹೊಸ ಬಟ್ಟೆ ಖರೀದಿಸಿ ರೈಲಿನಲ್ಲಿ ಪ್ರಯಾಣಿಸುವ ಕನಸು ಕಾಣುತ್ತಾ ಖುಷಿಯಿಂದ ನಾನು ಮತ್ತು ನನ್ನ ಸಹೋದರ ಮತ್ತು ನನ್ನ ಅಕ್ಕನ ಮಗಳು ಮೂವರು ಗೋರೆಗಾವ್ನತ್ತ ಹೊರಟವು. ಹಾಗೆಯೇ ನಾವು ಬರುವುದಾಗಿ ಅದಾಗಲೇ ನಮ್ಮ ತಂದೆಯವರಿಗೆ ಪತ್ರವೊಂದನ್ನು ಸಹ ಕಳಿಸಿದ್ದೆವು. ಆದರೆ ಅದು ಅವರಿಗೆ ತಲುಪಿರಲಿಲ್ಲ. ಆ ಕಾರಣಕ್ಕಾಗಿ ನಾವು ಗೋರೆಗಾಂವ್ ತಲುಪಿದಾಗ ನಮ್ಮ ತಂದೆಯವರು ಕಳುಹಿಸಿರಬಹುದೆನ್ನುವ ಸೇವಕನಿಗಾಗಿ ನಾವು ಹುಡುಕಿದೆವು. ಆತ ನಮಗೆ ಕಾಣಲಿಲ್ಲ. ವಿಧಿಯಿಲ್ಲದೆ ಮುಕ್ಕಾಲು ಗಂಟೆ ನಾವು ಸ್ಟೇಷನ್ನಲ್ಲಿಯೇ ಕಳೆದೆವು. ಯಾರಾದರೂ ಬರಬಹುದು, ನಮ್ಮನ್ನು ಕರೆದುಕೊಂಡು ಹೋಗಬಹುದು ಎಂದು ಕಾಯುತ್ತಾ ಕುಳಿತೆವು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸ್ಟೇಷನ್ ಮಾಸ್ಟರ್, ನೀವು ಯಾರಿಗಾಗಿ ಕಾಯುತ್ತಿದ್ದೀರಿ, ಯಾವ ಜಾತಿ, ಎಲ್ಲಿಗೆ ಹೋಗಬೇಕು ಎಂದೆಲ್ಲ ಕೇಳಿದ. ನಾನು ಅವನಿಗೆ ನಾವು ಮಹಾರ್ ಜಾತಿಗೆ ಸೇರಿದವರು ಎಂದು ನೇರವಾಗಿಯೇ ಹೇಳಿದೆ. ನಾನು ಹಾಗೆನ್ನುತ್ತಲೇ ಆತ ಆಘಾತಕ್ಕೊಳಗಾದ. ತಕ್ಷಣ ನಮ್ಮಿಂದ 5 ಹೆಜ್ಜೆ ಹಿಂದೆ ಸರಿದ. ಆದರೆ ನಾವು ಉತ್ತಮವಾಗಿ ಡ್ರೆಸ್ ಮಾಡಿಕೊಂಡಿದ್ದನ್ನು ನೋಡಿ ಉತ್ತಮ ಕುಲಕ್ಕೆ ಸೇರಿದವರಿರಬಹುದೆಂದುಕೊಂಡು ಎತ್ತಿನ ಗಾಡಿಯೊಂದನ್ನು ವ್ಯವಸ್ಥೆ ಮಾಡುವುದಾಗಿ ಹೇಳಿದ. ಆದರೆ ನಾವು ಮಹಾರ್ ಜಾತಿಯವರಾಗಿದ್ದರಿಂದ ಯಾವುದೇ ಎತ್ತಿನ ಗಾಡಿಯವರು ನಮ್ಮನ್ನು ಕೂರಿಸಿಕೊಂಡು ಹೋಗಲು ಮುಂದೆ ಬರಲಿಲ್ಲ. ಕಡೆಗೂ ಒಬ್ಬ ಒಪ್ಪಿಕೊಂಡನಾದರೂ ಆತನ ಕಂಡೀಷನ್ ಏನೆಂದರೆ, ನಾನು ಗಾಡಿ ಚಲಾಯಿಸುವುದಿಲ್ಲ, ನಿಮ್ಮಲ್ಲೇ ಯಾರಾದರೊಬ್ಬರು ಗಾಡಿ ಚಲಾಯಿಸಿ, ನಾನು ನಿಮ್ಮ ಜೊತೆ ಬರುತ್ತೇನೆ ಎಂಬುದಾಗಿತ್ತು. ಅಂದಹಾಗೆ ಆತ ಹಾಗೆ ಬರುತ್ತೇನೆ ಎಂದಾಗ ಸಮಯ 7:00 ಆಗಿತ್ತು. ಹಾಗೆಯೇ ಮಿಲಿಟರಿ ಏರಿಯಾದವನಾದ್ದರಿಂದ ನನಗೆ ಗಾಡಿ ಚಲಾಯಿಸಲು ಕಷ್ಟ ಏನಿರಲಿಲ್ಲ. ಅವನ ಕಂಡೀಷನ್ಗೆ ಒಪ್ಪಿಕೊಂಡು ನಾನು ಮತ್ತು ಉಳಿದ ಮಕ್ಕಳೆಲ್ಲ ಗಾಡಿಯಲ್ಲಿ ಗೋರೆಗಾಂವ್ ಕಡೆ ಹೊರಟೆವು. ಸ್ವಲ್ಪ ದೂರ ಹೋದ ನಂತರ ಒಂದು ಊರಿನ ಹೊರಗಡೆ ಒಂದು ಕೊಳ ಕಂಡೆವು. ಮುಂದೆ ಎಲ್ಲಿಯೂ ನಿಮಗೆ ನೀರು ಸಿಗುವ ಸಾಧ್ಯತೆ ಇಲ್ಲ, ಆದ್ದರಿಂದ ನೀವು ಇಲ್ಲಿಯೇ ನಿಮ್ಮ ಊಟವನ್ನು ಮಾಡಬಹುದು ಎಂದು ಗಾಡಿಯವನು ನಮಗೆ ಸೂಚಿಸಿದ. ಅವನು ಹೇಳಿದ ಹಾಗೆ ಗಾಡಿಯಿಂದ ಇಳಿದ ನಾವು ಅಲ್ಲಿಯೇ ನಾವು ತಂದಿದ್ದ ಬುತ್ತಿಯನ್ನು ತಿಂದು ಕೆಸರು ಕೆಸರಾದ ಗಬ್ಬು ನಾರುತ್ತಿದ್ದ ಆ ಕೊಳದ ನೀರನ್ನೇ ಕುಡಿದೆವು. ಗಾಡಿಯವ ಗ್ರಾಮದ ಒಳಕ್ಕೆ ಹೋಗಿ ಅಚ್ಚುಕಟ್ಟಾಗಿ ತನ್ನ ಊಟ ಮುಗಿಸಿ ಮತ್ತೆ ನಮ್ಮ ಬಳಿ ಬಂದ. ಇತ್ತ ನಮ್ಮ ಪ್ರಯಾಣ ಮುಂದುವರಿದ ಹಾಗೆ ಕತ್ತಲು ಹೆಚ್ಚಾಗತೊಡಗಿತು. ಯಾವುದೇ ಬೀದಿ ದೀಪವಾಗಲಿ ಬೆಳಕಿನ ಸಣ್ಣ ತುಣುಕಾಗಲಿ ನಮಗೆ ಕಾಣಲಿಲ್ಲ. ಈ ಕಾರಣಕ್ಕಾಗಿ ಭಯಗೊಂಡ ನಾವು ಕತ್ತಲೆ ಮತ್ತು ಒಂಟೆತನದಿಂದಾಗಿ ಹೆದರಿ ಜೋರಾಗಿ ಅಳಲಾರಂಭಿಸಿದೆವು. ಅಷ್ಟೊತ್ತಿಗಾಗಲೇ ಅರ್ಧರಾತ್ರಿಯಾಗಿತ್ತು. ಆ ಸಂದರ್ಭದಲ್ಲಿ ನಾವು ಎಂತಹ ಸ್ಥಿತಿ ತಲುಪಿದ್ದೆವೆಂದರೆ, ನಾವು ನಮ್ಮ ಅಪ್ಪರಾಣೆಗೂ ಗೋರೆಗಾಂವ್ ತಲುಪುವುದಿಲ್ಲ ಎಂದು ಹತಾಶೆಗೊಂಡೆವು. ಹಾಗೆ ಮುನ್ನಡೆಯುತ್ತಲೇ ನಾವು ಒಂದು ಚೆಕ್ಪೋಸ್ಟ್ ತಲುಪಿದೆವು. ಚೆಕ್ಪೋಸ್ಟ್ನ ಕಾವಲುಗಾರನನ್ನು ನಾನು ಇಲ್ಲಿ ಎಲ್ಲಾದರೂ ತಿನ್ನಲು ಏನಾದರೂ ಸಿಗುತ್ತದೆಯಾ ಎಂದು ಕೇಳಿದೆ. ಕಾವಲುಗಾರ ಪರ್ಷಿಯನ್ ಭಾಷೆ ಮಾತನಾಡುತ್ತಿದ್ದರಿಂದ ಅವನ ಜೊತೆ ಪರ್ಷಿಯನ್ ಭಾಷೆಯಲ್ಲಿಯೇ ಮಾತನಾಡಿದೆ. ನಮ್ಮ ಹಿನ್ನೆಲೆ ತಿಳಿದ ಆತ ಕೂಡ ಅಷ್ಟೇ ಕ್ರೂರವಾಗಿ ಉತ್ತರಿಸಿದ. ಹಾಗೂ ಸಮೀಪದಲ್ಲಿಯೇ ಬೆಟ್ಟವೊಂದಿದೆ, ಅಲ್ಲಿ ನಿಮಗೆ ಏನಾದರೂ ಸಿಗುತ್ತದೆಂಬಂತೆ ಸಮೀಪದಲ್ಲೇ ಇದ್ದ ಬೆಟ್ಟದತ್ತ ಕೈ ತೋರಿಸಿದ. ವಿಧಿಯಿಲ್ಲದೆ ಹೇಗೋ ಆ ರಾತ್ರಿಯನ್ನು ನಾವು ಅಲ್ಲೇ ಬೆಟ್ಟದ ಪಕ್ಕದಲ್ಲಿಯೇ ಇದ್ದ ಕೊರಕಲೊಂದರಲ್ಲಿ ಕಳೆದೆವು. ಹಾಗೆಯೇ ಬೆಳಗ್ಗೆಯಾದದ್ದೇ ತಡ ಗೋರೆಗಾಂವ್ನತ್ತ ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು. ಹೀಗೆ ಸಾಗಿದ ನಮ್ಮ ಪ್ರಯಾಣ ಕೊನೆಗೊಂಡದ್ದು ಮಧ್ಯಾಹ್ನಕ್ಕೆ. ಏಕೆಂದರೆ ಆ ದಿನ ನಾವು ಗೋರೆಗಾಂವ್ ತಲುಪಿದಾಗ ಮಧ್ಯಾಹ್ನವಾಗಿತ್ತು. ಅದು ವಿಪರೀತ ಸುಸ್ತಾಗಿದ್ದೆವು. ಒಂದರ್ಥದಲ್ಲಿ ಅರ್ಧ ಸತ್ತಿದ್ದೆವು ಎಂದರೆ ಅತಿಶಯೋಕ್ತಿ ಏನಲ್ಲ. ಮರದಡಿಯಲ್ಲಿ ಗಳಗಳನೆ ಅತ್ತದ್ದು. ಮೂರನೆಯ ಘಟನೆಯೊಂದನ್ನು ಇಲ್ಲಿ ಹೇಳಲೇಬೇಕು. ಅದು ನಾನು ಬರೋಡಾ ರಾಜ್ಯದಲ್ಲಿ ಹುದ್ದೆಯಲ್ಲಿದ್ದ ಸಂದರ್ಭ. ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ತೆರಳುವಾಗ ಬರೋಡಾ ರಾಜ್ಯದಿಂದ ನಾನು ವಿದ್ಯಾರ್ಥಿ ವೇತನ ಪಡೆದಿದ್ದೆ. ಆ ಸಂದರ್ಭದಲ್ಲಿ ಯಾದ ಒಪ್ಪಂದದಂತೆ ಇಂಗ್ಲೆಂಡಿನಿಂದ ಹಿಂದಿರುಗಿ ಬಂದಾಗ ಒಪ್ಪಂದದಂತೆ ಬರೋಡಾ ಸಂಸ್ಥಾನದಲ್ಲಿ ಅಧಿಕಾರಿಯಾಗಿ ಉದ್ಯೋಗಕ್ಕೆ ಸೇರಿಕೊಂಡೆ. ದುರಂತವೆಂದರೆ ಆ ಸಂದರ್ಭದಲ್ಲಿ ಬರೋಡಾದಲ್ಲಿ ನನಗೆ ಉಳಿದುಕೊಳ್ಳಲು ಒಂದು ಮನೆ ಕೂಡ ಸಿಗಲಿಲ್ಲ. ಬರೋಡಾದಂತಹ ಮಹಾನಗರದಲ್ಲಿ ಒಬ್ಬ ಹಿಂದೂವಿರಬಹುದು, ಮುಸಲ್ಮಾನನಿರಬಹುದು, ಯಾರೊಬ್ಬರೂ ನನಗೆ ಬಾಡಿಗೆ ಮನೆ ಕೊಡಲು ಮುಂದೆ ಬರಲಿಲ್ಲ. ಕಡೆಗೆ ನಾನು ಪಾರ್ಸಿ ಧರ್ಮಛತ್ರವೊಂದರಲ್ಲಿ ಉಳಿದುಕೊಳ್ಳಲು ನಿರ್ಧರಿಸಿದೆ. ಅಮೆರಿಕ ಮತ್ತು ಇಂಗ್ಲೆಂಡಿನಿಂದ ಹಿಂದಿರುಗಿ ಬಂದಿದ್ದವನಾದ್ದರಿಂದ ನನ್ನ ಮೈಬಣ್ಣ ಸುಂದರವಾಗಿತ್ತು. ಹಾಗೆಯೇ ಆಕರ್ಷಕ ವ್ಯಕ್ತಿತ್ವ ಕೂಡ ನನ್ನದಾಗಿತ್ತು. ಆ ಕಾರಣಕ್ಕಾಗಿ ನನಗೆ ನಾನೇ ಒಂದು ಪಾರ್ಸಿ ಹೆಸರನ್ನು ಇಟ್ಟುಕೊಂಡು ಆ ಧರ್ಮಛತ್ರದಲ್ಲಿ ವಾಸಿಸಲು ಆರಂಭಿಸಿದೆ. ಅಂದ ಹಾಗೆ ಆಗ ನಾನು ಇಟ್ಟುಕೊಂಡ ಹೆಸರು ಅಡಲ್ಜಿ ಸೊರಾಬ್ಜಿ ಎಂದಾಗಿತ್ತು. ನನ್ನನ್ನು ಪಾರ್ಸಿ ಎಂದು ನಂಬಿದ ಧರ್ಮಛತ್ರದ ಪಾರ್ಸಿ ಜನಾಂಗದ ಮ್ಯಾನೇಜರ್ ನನಗೆ ದಿನವೊಂದಕ್ಕೆ 200 ಬಾಡಿಗೆಯಂತೆ ಮನೆ ನೀಡಿದ. ಆದರೆ ಸತ್ಯ ಗೊತ್ತಾಗಲೇಬೇಕಲ್ಲವೇ? ಯಾಕೆಂದರೆ ಬರೋಡಾದ ರಾಜಶ್ರೇಷ್ಠ ಗಾಯಕವಾಡ ಮಹಾರಾಜರು ತನ್ನ ಆಸ್ಥಾನದಲ್ಲಿ ಮಹಾರ್ ಹುಡುಗನೊಬ್ಬನನ್ನು ಅಧಿಕಾರಿಯಾಗಿ ನೇಮಿಸಿಕೊಂಡಿರುವ ಸುದ್ದಿ ಅದಾಗಲೇ ಕಾಡಿಗಿಚ್ಚಿನಂತೆ ಹರಡಿತ್ತು. ಮತ್ತು ನಾನು ಪಾರ್ಸಿ ಧರ್ಮಛತ್ರವೊಂದರಲ್ಲಿ ಸುಳ್ಳು ಹೆಸರಿನಲ್ಲಿ ಉಳಿದುಕೊಂಡಿದ್ದು ಕೂಡ ಅನುಮಾನಕ್ಕೆ ಕಾರಣವಾಗಿತ್ತು. ಕಡೆಗೂ ನನ್ನ ಗುಟ್ಟು ಹೊರಬಿದ್ದಿತ್ತು. ಏಕೆಂದರೆ ಅಲ್ಲಿ ನಾನು ಉಳಿದುಕೊಂಡಿದ್ದ ಎರಡನೇ ದಿನ ನಾನು ತಿಂಡಿ ತಿಂದು ಕಚೇರಿಗೆ ತೆರಳಲು ಆರಂಭಿಸುತ್ತಿದ್ದಂತೆ ದೊಣ್ಣೆಗಳನ್ನು ಹಿಡಿದಿದ್ದ 15-20 ಜನರಷ್ಟಿದ್ದ ಪಾರ್ಸಿ ಜನರ ಗುಂಪೊಂದು ನನ್ನ ಮೇಲೆ ದಾಳಿ ಮಾಡಿತು. ನನ್ನನ್ನು ಕೊಲ್ಲುವುದಾಗಿ ಕೂಗಾಡಿದ ಆ ಗುಂಪು ನಾನು ಯಾರೆಂದು ಪ್ರಶ್ನಿಸಿತು. ನಾನು ಸಾವಧಾನವಾಗಿ ನಾನೊಬ್ಬ ಹಿಂದೂ ಎಂದು ಉತ್ತರಿಸಿದೆ. ಆದರೆ ನನ್ನ ಉತ್ತರದಿಂದ ತೃಪ್ತರಾಗದ ಆ ಗುಂಪು ನನ್ನ ಮೇಲೆ ಬೈಗುಳಗಳ ಸುರಿಮರಳೆಯನ್ನೇ ಸುರಿಸಿತು. ಮತ್ತು ನನ್ನನ್ನು ತಕ್ಷಣವೇ ಕೊಠಡಿ ಖಾಲಿ ಮಾಡುವಂತೆ ಆ ಗುಂಪು ಕೂಗಿ ಹೇಳಿತು. ನಿಜಕ್ಕೂ ಹೇಳುವುದಾದರೆ ನನ್ನ ದೃಢ ಮನಸ್ಸು ಮತ್ತು ನಾನು ಗಳಿಸಿದ ಜ್ಞಾನ ಆ ಸಂದರ್ಭವನ್ನು ನಾನು ಧೈರ್ಯದಿಂದ ಎದುರಿಸಲು ನನಗೆ ಬಲ ನೀಡಿತು. ಏಕೆಂದರೆ ನಮ್ರತೆಯಿಂದ ಆ ಗುಂಪನ್ನು ನಾನು ನನಗೆ 8 ಗಂಟೆಗಳ ಕಾಲಾವಕಾಶ ನೀಡಿ ಎಂದು ಕೇಳಿಕೊಂಡೆ. ಹಾಗೆಯೇ ಆ ದಿನ ಪೂರ್ತಿ ನಾನು ಉಳಿದುಕೊಳ್ಳಲು ಮನೆಯೊಂದನ್ನು ಹುಡುಕುವುದರಲ್ಲಿಯೇ ಕಳೆದೆ. ಆದರೆ ನನ್ನ ತಲೆಯನ್ನು ಅಡಗಿಸಿಕೊಳ್ಳಲು ಸ್ಥಳವೊಂದನ್ನು ಪಡೆಯುವಲ್ಲಿ ಕಡೆಗೂ ನಾನು ವಿಫಲನಾದೆ. ನನ್ನ ಬಹುತೇಕ ಸ್ನೇಹಿತರನ್ನು ಈ ಸಂದರ್ಭದಲ್ಲಿ ನಾನು ಸಂಪರ್ಕಿಸಿದೆ. ಆದರೆ ಅವರೆಲ್ಲರೂ ನನ್ನ ಬೇಡಿಕೆಗೆ ನಕಾರಾತ್ಮಕವಾಗಿ ಉತ್ತರ ನೀಡಿದರು. ನನಗೆ ವಸತಿ ಕೊಡಿಸುವಲ್ಲಿ ತಮ್ಮ ಅಸಹಾಯಕತೆಯನ್ನು ಅವರು ಪ್ರದರ್ಶಿಸಿದರು. ನಾನು ತೀವ್ರವಾಗಿ ನಿರಾಶೆಗೊಂಡೆ ಮತ್ತು ಒಂದರ್ಥದಲ್ಲಿ ಹತಾಶನಾದೆ. ಮುಂದೇನು ಮಾಡಲಿ? ನನಗೆ ನಿರ್ಧಾರ ತೆಗೆದುಕೊಳ್ಳಲಾಗಲಿಲ್ಲ. ನಿರಾಶೆ ಮತ್ತು ಹತಾಶ ಮನಸ್ಥಿತಿಯಲ್ಲಿ ಒಂದೆಡೆ ಮರದ ನೆರಳಿನಲ್ಲಿ ಕುಳಿತೆ. ನನ್ನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ದುಃಖ ತಡೆಯಲಾರದೆ ಗಳಗಳನೆ ಅತ್ತೆ. ಕಡೆಗೆ ಮನೆ ದೊರೆಯುವ ಯಾವ ಭರವಸೆಯೂ ಇಲ್ಲದೆ ಪರ್ಯಾಯ ಮಾರ್ಗವಿಲ್ಲದೆ ಕೆಲಸ ಬಿಡಲಿ ನಿರ್ಧರಿಸಿದೆ. ಮತ್ತು ನನ್ನ ಹುದ್ದೆಗೆ ರಾಜೀನಾಮೆ ಇತ್ತು. ಆ ರಾತ್ರಿಯೇ ರೈಲಿನಲ್ಲಿ ವಾಪಸ್ ಮುಂಬೈಗೆ ಪ್ರಯಾಣಿಸಿದೆ. ಪರಮಶ್ರೇಷ್ಠ ಅಪ್ಪಟ ಸ್ವಾಭಿಮಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎದುರಿಸಿದ ಘೋರ ಕ್ಷಣಗಳಿವು. ಯಾವ ಜ್ಞಾನಿ ವಿದೇಶಗಳಿಂದ ಸಾಲು ಸಾಲು ಪದವಿ ಗಳಿಸಿ ಜ್ಞಾನದ ಹೊರೆಯನ್ನೇ ಹೊತ್ತು ತಂದರೋ ಅಂತಹ ವಿಶ್ವಜ್ಞಾನಿಗೆ ಭಾರತದಲ್ಲಿ ಸಂದ ಮರ್ಯಾದೆ ಇದು. ಹಾಗೆಯೇ ಜಾತಿಯ ಕೂಪಕ್ಕೆ ಸಿಕ್ಕಿ ಸಮಾಜ ತಲುಪಿರುವ ದಯನೀಯ ಸ್ಥಿತಿಯ ಸ್ಪಷ್ಟ ಚಿತ್ರಣ ಇದು. ಅಂಬೇಡ್ಕರಂಥ ಮಹಾಜ್ಞಾನಿಗೆ ಈ ಸಮಾಜ ಮನೆ ಕೊಡಲು ನಿರಾಕರಿಸಿತೆಂದರೆ ಇನ್ನು ಸಾಮಾನ್ಯ ಅಸ್ಪೃಶ್ಯರ ಪಾಡೇನಾಗಬೇಡ. ಅದು ಅಂಬೇಡ್ಕರರು ಈ ಜಾತಿವಾದಿಗಳಿಗೋಸ್ಕರ ತಮ್ಮ ಹೆಸರನ್ನು ಅಡಲ್ಜಿ ಸೊರಾಬ್ಜಿ ಎಂದು ಸುಳ್ಳು ಕೂಡ ಹೇಳಬೇಕಾಯಿತು. ಈ ನಿಟ್ಟಿನಲ್ಲಿ ಈಗ ಬೇರೆ ಏನು? ದಲಿತರಿಗೆ ಮೇಲ್ಜಾತಿಗಳವರು ಮನೆ ಕೊಡುತ್ತಾರೆಯೇ? ಖಂಡಿತ ಇಲ್ಲ. ಅದು ಕೊಟ್ಟರು ದಲಿತರು ಸುಳ್ಳು ಜಾತಿ ಹೇಳಬೇಕು. ಮಹದೇವಯ್ಯ ಎಂಬ ತಮ್ಮ ಹೆಸರನ್ನು ಮಹದೇವೇಗೌಡ, ಮಹದೇವಪ್ಪ, ಮಹದೇವಾಚಾರ್, ಮಹದೇವ ಶೆಟ್ಟಿ ಹೀಗೆ ಬದಲಿಸಿಕೊಂಡು ಸುಳ್ಳು ಹೇಳಬೇಕು. ಅಕಸ್ಮಾತ್ ಮೇಲ್ಜಾತಿ ಜನರಿಗೆ ಇವರ ಒರಿಜಿನಲ್ ಜಾತಿ ಗೊತ್ತಾದರೆ ಇವರ ಪರಿಸ್ಥಿತಿ ಅಂಬೇಡ್ಕರರಿಗಿಂತೇನೂ ಭಿನ್ನವಾಗಿರಲಿಕ್ಕಿಲ್ಲ. ಒಂದಂತೂ ನಿಜ, ಸ್ವಾಭಿಮಾನದ ಜ್ಯೋತಿ ಅಂಬೇಡ್ಕರರು ಎದುರಿಸಿದ ಘೋರಕ್ಷಣಗಳಿವು. ಅಂದ ಹಾಗೆ ಗೋರೆಗಾವ್ಗೆ ಹೋಗುವಾಗ ಆ ಕಾಡುಗತ್ತಲಲ್ಲಿ ಬಾಬಾ ಸಾಹೇಬರ ಆ ಸುಂದರ ದೇಹ, ಮಗುವಿನ ಮನಸ್ಸು ಅದೆಷ್ಟು ನೊಂದಿರಬೇಡ, ನೀರು ಆಹಾರ ಇಲ್ಲದೆ ಅದೆಷ್ಟು ದಣಿದಿರಬೇಡ. ಹಿಂದೂ ಜಾತಿ ವ್ಯವಸ್ಥೆ ಕಂಡರೆ ಸಿಟ್ಟು ಬರುವುದು ಈ ಕಾರಣಕ್ಕೇನೆ. ಮೇಲು ಕೀಳು ವ್ಯವಸ್ಥೆ ಸೃಷ್ಟಿಸಿ ಸ್ಪೃಶ್ಯ ಅಸ್ಪೃಶ್ಯ ಎಂಬ ಅಂತರ ಸೃಷ್ಟಿಸಿ ತಮ್ಮೊಳಗೆ ಇರುವ ಕೆಲವರನ್ನು ಪ್ರಾಣಿಗಳಿಗಿಂತ ಹೀನಾಯವಾಗಿ ಕಂಡು ನಿರಂತರ ದೌರ್ಜನ್ಯ ಎಸಗುತ್ತಿರುವ ಅಮಾನ ಸಂಸ್ಕೃತಿ ಇದು. ಇಂತಹ ಅಮಾನ ಸಂಸ್ಕೃತಿಯು ಮಾನವೀಯತೆಯ ಸಾಕಾರದಂತಿರುವ ಅಂಬೇಡ್ಕರ್ ವಿರುದ್ಧ ನಡೆಸಿರುವ ದೌರ್ಜನ್ಯವಿದೆಯಲ್ಲ, ಅದು ಎಂದೂ ಕ್ಷಮಿಸಲಾರದಂಥದ್ದು. ಶೋಷಿತ ಸಮುದಾಯ ತನ್ನ ನಾಯಕನಿಗೆ ಅಪಮಾನ ಎಸಗಿರುವ ಆ ಅನಾಗರಿಕ ಸಮಾಜವನ್ನು ಎಂದಿಗೂ ಕ್ಷಮಿಸುವುದಿಲ್ಲ, ಕ್ಷಮಿಸಲೂ ಬಾರದು. ಹಾಗಿದ್ದರೆ ಆ ಅನಾಗರಿಕ ಸಮಾಜಕ್ಕೆ ಅದು ಎಸಗಿರುವ ಪಾಪಕ್ಕೆ ಶಿಕ್ಷೆ. ಶೋಷಿತರು ಸ್ವಾಭಿಮಾನಿಗಳಾಗುವುದು. ಅಂಬೇಡ್ಕರರ ಮಾರ್ಗದಲ್ಲಿ ಉತ್ತಮ ಶಿಕ್ಷಣ ಪಡೆದು ಶೋಷಿತ ಸಮುದಾಯಗಳು ಸ್ವಾಭಿಮಾನದ ಮೇರು ಪರ್ವತಗಳಾಗುವುದು. ಯಾಕಂದರೆ ನಮ್ಮನ್ನು ಕಂಡರೆ ಆಗದವರ ಎದುರಲ್ಲಿ ನಾವು ಇನ್ನೂ ಉತ್ತಮ ಮಟ್ಟದಲ್ಲಿ ಬದುಕುವುದಿದೆಯಲ್ಲ, ಅವರಿಗಿಂತ ಎಲ್ಲದರಲ್ಲೂ ಒಂದು ಕೈ ಮೇಲೆನಿಸಿಕೊಳ್ಳುವುದಿದೆಯಲ್ಲ. ದೌರ್ಜನ್ಯಕೋರರನ್ನು ಅದಕ್ಕಿಂತ ಮಾನಸಿಕವಾಗಿ ಕುಗ್ಗಿಸುವ ಅಂಶ ಬೇರೊಂದಿರಲಿಕ್ಕಿಲ್ಲ. ಅವರು ಕುಗ್ಗಿದ್ದರೆಂದರೆ ಅಂಬೇಡ್ಕರ್ ಗೆದ್ದರೆಂದೇ ಅರ್ಥ. ಈ ನಿಟ್ಟಿನಲ್ಲಿ ಶೋಷಿತ ಸಮುದಾಯ ಎಚ್ಚೆತ್ತಿಕೊಳ್ಳಲಿ, ತನ್ನ ಎದೆಯಲ್ಲಿ ಅಂಬೇಡ್ಕರರ ಸ್ವಾಭಿಮಾನದ ಕೆಚ್ಚನ್ನು ತುಂಬಿಕೊಳ್ಳಲಿ. ತನ್ಮೂಲಕ ದೌರ್ಜನ್ಯಕೋರರಿಗೆ ತಕ್ಕ ಉತ್ತರ ನೀಡಲಿ. ಜೈ ಭೀಮ್, ಜೈ ಭಾರತ್. ರಘೋತ್ತಮ ಹೋಬ, ಮೈಸೂರು.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ಬಜಿ, ಬೋಂಡಾ, ಗೋಲಿ ಬಜಿ, ಮಿರ್ಚಿ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸ್ಪೆಷಲ್ ಟೇಸ್ಟ್ ಕೊಡುವಂತಹ ತಿನಿಸುಗಳಾಗಿವೆ. ಅದರಲ್ಲೂ ಸಂಜೆ ಟೈಮಲ್ಲಿ ಈ ರೀತಿಯ ಒಂದು ತಿಂಡಿಗಳಿದ್ದರೆ ಕಾಫಿ ಟೀ ಜೊತೆಗೆ ಆ ದಿನವನ್ನು, ಆ ಕ್ಷಣವನ್ನು, ಆ ಸಮಯವನ್ನು ಖುಷಿಯಾಗಿಡಲಿಕ್ಕೆ ಮತ್ತಷ್ಟು ಕಾರಣವಾಗ್ತವೆ ಈ ತಿಂಡಿಗಳು. ಫಾರ್ ಎಕ್ಸಾಂಪಲ್, ಈಗ ಸ್ನೇಹಿತರೆ, ಒಂದೊಂದು ರೆಸಿಪಿಗಳು ಒಂದೊಂದು ಕಡೆ ಫೇಮಸ್ ಅಂತ ನಾನು ಆಗಲೇ ತಿಳಿಸಿದೆ. ಈ ಗೋಲಿ ಬಜಿ ಅಥವಾ ಮಂಗಳೂರು ಬಜಿ ಆ ಕಡೆ ಫೇಮಸ್ ಆದರೆ, ಮಿರ್ಚಿ ಗಿರ್ಮಿಟ್ಟೆಲ್ಲ ಈ ಉತ್ತರ ಕನ್ನಡದ ಕಡೆ ಫೇಮಸ್ಸು. ಆದರೆ ಈಗ ಬೇರೆ ಬೇರೆ ಕಡೆ ಫೇಮಸ್ ಆಗಿರುವಂಥ ರೆಸಿಪಿಗಳು ಎಲ್ಲ ಕಡೆ ಕೂಡ ಸಿಗುವಂತಹ ವ್ಯವಸ್ಥೆ ಆಗಿದೆ. ಹೋಟೆಲ್ಗಳಲ್ಲಿ, ರಸ್ತೆ ಬದಿಯ ಸಣ್ಣ ಪುಟ್ಟ ಹೋಟೆಲ್ ಕ್ಯಾಂಟೀನ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಮಂಗಳೂರಲ್ಲಿ, ಕುಂದಾಪುರದಲ್ಲಿ, ಧಾರವಾಡದಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ಸಿಗುವಂತಹ ರೆಸಿಪಿಗಳು ಕೂಡ ಫೇಮಸ್ ಆಗಿದ್ದಾವೆ. ಅಂತಹ ರೆಸಿಪಿಗಳಲ್ಲಿ ಮಂಗಳೂರು ಬನ್ಸ್ ಕೂಡ ಒಂದು ಸ್ನೇಹಿತರೆ. ಮಂಗಳೂರು ಬನ್ಸ್ ಜೊತೆ ಕಾಯಿ ಚಟ್ನಿ ಇದ್ರೆ ಸ್ನೇಹಿತರೆ ಬಾಯಲ್ಲಿ ನೀರು ಬರುತ್ತೆ. ಆ ರೆಸಿಪಿಯನ್ನು ನೆನ್ಪು ಮಾಡಿಕೊಂಡ್ರೆ ಬಾಳೆಹಣ್ಣಿನ ಸಿಹಿ ರುಚಿ, ತುಪ್ಪದ ವಾಸನೆ ಜೊತೆಗೆ ಆ ಕಾಯಿ ಚಟ್ನಿಯ ಪರಿಮಳ ಮನಸ್ಸಿಗೆ ಖುಷಿ ಕೊಡುತ್ತೆ ಈ ತಿಂಡಿ. ಅದರಲ್ಲೂ ದಕ್ಷಿಣ ಕರ್ನಾಟಕದ ಪ್ರಸಿದ್ಧ ಟಿಫನ್ ಅಂತಲೇ ಹೇಳ್ಬೋದು ಈ ಮಂಗಳೂರು ಬನ್ಸನ್ನು. ಪ್ರತಿಯೊಬ್ಬರ ಹೃದಯವನ್ನು ಗೆದ್ದಿದೆ ಈ ಮಂಗಳೂರು ಬನ್ಸ್. ನಾನಾಗಲೇ ಹೇಳ್ದಾಗೆ ಮಂಗಳೂರು ಬನ್ಸು ಮಂಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈಗ ಮಂಗಳೂರು ಬನ್ಸ್ ಟಿಫಿನ್ ಆಗಿ ಸಂಜೆ ಸ್ನ್ಯಾಕ್ಸಿಗೂ ಕೂಡ ಸಿದ್ಧವಾಗಿ ಸಿಗ್ತಾ ಇದೆ. ನಾನಾಗಲೇ ಹೇಳ್ದಾಗೆ ಹೋಟೆಲ್ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ಬೀದಿ ಬದಿಯ ಸಣ್ಣ ಪುಟ್ಟ ತಿಂಡಿಯ ಅಂಗಡಿಗಳಲ್ಲಿರ್ಬೋದು ಇದು ಸಿಕ್ಕೇ ಸಿಗತ್ತೆ. ಬೆಳಗ್ಗೆ ಟೀ ಜೊತೆ ಓಕೆ, ಟಿಫನಿಗೂ ಓಕೆ, ಜೊತೆಗೆ ಸಂಜೆ ಸ್ನ್ಯಾಕ್ಸಿಗೂ ಓಕೆ ಈ ಮಂಗಳೂರು ಬನ್ಸ್. ಕಾಯಿ ಚಟ್ನಿ ಜೊತೆ ತಿಂತ ಇದ್ರೆ ಹ್ಯಾಪಿನೋ ಹ್ಯಾಪಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಮಂಗಳೂರು ಬನ್ಸನ್ನು. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಈ ಮಂಗಳೂರು ಬನ್ಸನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಸ್ನೇಹಿತರೆ. ಮಂಗಳೂರು ಬನ್ಸನ್ನು ಮಾಡ್ಕೊಳ್ಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಟ್ ಮಾಡ್ಕೊಳ್ಳಿ. ಮಂಗಳೂರು ಬನ್ಸ್ ಮಾಡ್ಕೊಳ್ಲಿಕ್ಕೆ ಬಾಳೆಹಣ್ಣು ಬೇಕು, ಮೈದಾ, ಮೊಸರು, ಸಕ್ಕರೆ, ಜೀರಿಗೆ, ಉಪ್ಪು, ಬೇಕಿಂಗ್ ಸೋಡಾ, ಹಾಗೆ ಫ್ರೈ ಮಾಡಲಿಕ್ಕೆ ಎಣ್ಣೆ ಬೇಕು. ಜೊತೆಗೆ ತೆಂಗಿನಕಾಯಿ ಚಟ್ನಿಗೆ ತೆಂಗು, ಹಸೆಮೆಣಸು, ಶುಂಠಿ, ಉಪ್ಪು, ಸಾಸಿವೆ, ಕರಿಬೇವು ಒಗ್ಗರಣೆಗೆ ಬೇಕಾಗತ್ತೆ. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಮಂಗಳೂರು ಬನ್ಸನ್ನು ಮಾಡ್ಕೊಳ್ಲಿಕ್ಕೆ ಮತ್ತು ತೆಂಗಿನಕಾಯಿ ಚಟ್ನಿಯನ್ನು ಮಾಡ್ಕೊಳ್ಲಿಕ್ಕೆ. ಸೊ ಸಾಮಗ್ರಿಗಳೇನೋ ಇವೆಲ್ಲ ಇದ್ದಾವೆ ಮನೆಯಲ್ಲಿ, ಮಾಡ್ಕೊಳ್ಳುವ ವಿಧಾನ ಇಂಪಾರ್ಟೆಂಟ್ ಅಲ್ವಾ, ಯಾವ ರೀತಿ ಯಾವ ಕ್ರಮದಲ್ಲಿ ಮಾಡ್ಕೊಳ್ಬೇಕು ಅನ್ನೋದು. ಸೊ ಹಾಗಾದರೆ ಈ ಮಂಗಳೂರು ಬನ್ಸ್ ಮತ್ತು ತೆಂಗಿನಕಾಯಿ ಚಟ್ನಿಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ನಾನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮಂಗಳೂರು ಬನ್ಸನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ರುಚಿಗೂ ಸೈ, ಜೊತೆಗೆ ಮಾಡೋಕ್ಕೂ ಕೂಡ ಸುಲಭ. ಹೆಸರಲ್ಲೇ ಮಂಗಳೂರಿದೆ ಅಂತ ಕೇವಲ ಮಂಗಳೂರಿಗೆ ಮಾತ್ರ ಫೇಮಸ್ ಅಲ್ಲ, ಇತ್ತೀಚೆಗಂತೂ ಎಲ್ಲ ಭಾಗಗಳಲ್ಲೂ ಕೂಡ ಇದು ಸಿಗ್ತಾ ಇದೆ. ಸೊ ತಡ ಮಾಡೋದು ಬೇಡ. ಈ ಮಂಗಳೂರು ಬನ್ಸ್ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾನು ಆಗಲೇ ತಿಳಿಸ್ದೆ, ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಈ ಮಂಗಳೂರು ಬನ್ಸ್ ಮಾಡ್ಕೊಳ್ಲಿಕ್ಕೆ ಬಾಳೆಹಣ್ಣು, ಮೈದಾ, ಮೊಸರು, ಸಕ್ಕರೆ, ಜೀರಿಗೆ, ಉಪ್ಪು, ಬೇಕಿಂಗ್ ಸೋಡಾ, ಫ್ರೈ ಮಾಡ್ಕೊಳ್ಲಿಕ್ಕೆ ಎಣ್ಣೆ ಬೇಕು. ಸೊ ಇನ್ನು ಮಾಡುವಂಥ ವಿಧಾನಕ್ಕೆ ಬಂದರೆ, ಮೊದಲನೇ ಸ್ಟೆಪ್ಪಲ್ಲಿ ಬಾಳೆಹಣ್ಣನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಮ್ಯಾಶ್ ಮಾಡ್ಕೊಂಡಂತಹ ಬಾಳೆಹಣ್ಣಿಗೆ ಸಕ್ಕರೆ, ಮೊಸರು, ಉಪ್ಪು ಸೇರಿಸಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಕಲಸ್ಕೊಂಡಂತಹ ಆ ಮಿಶ್ರಣಕ್ಕೆ ಒಂದು ಸ್ಪೂನ್ ಜೀರಿಗೆ, ಮೈದಾ, ಹಾಗೆ ಒಂದು ಅರ್ಧ ಚಿಟಿಕೆ ಬೇಕಿಂಗ್ ಸೋಡಾವನ್ನು ಬೆರೆಸ್ಕೊಂಡು ಸ್ಮೂತಾಗಿ ಕಲಸ್ಕೊಳ್ಬೇಕು. ಸ್ನೇಹಿತರೆ, ಚಪಾತಿ ಹಿಟ್ಟನ್ನು ಕಲಸ್ಕೊಳ್ತೀವಲ್ವ, ಆ ರೀತಿಯಲ್ಲಿ ಕಲಸ್ಕೊಳ್ಬೇಕು. ಕಲಸ್ಕೊಂಡಾದ್ಮೇಲೆ ಒಂದು 5-6 ತಾಸು ಇದನ್ನು ಮುಚ್ಚಿಡಬೇಕು. 5-6 ತಾಸು ಚೆನ್ನಾಗಿ ಹಿಟ್ಟು ನೆಂದ ಮೇಲೆ ಸಣ್ಣ ಉಂಡೆ ಮಾಡಿ ಪೂರಿ ಆಕಾರದಂತೆ ಲಟ್ಟಿಸ್ಬೇಕು. ಪೂರಿ ಆಕಾರದಲ್ಲಿ ಲಟ್ಟಿಸಾದ್ಮೇಲೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಸ್ನೇಹಿತರೆ, ಗೋಲ್ಡನ್ ಬಣ್ಣ ಬರುವವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸೊ ನಾನು ಆಗಲೇ ಹೇಳ್ದಾಗೆ ತುಂಬಾ ಸುಲಭ. ಸ್ನೇಹಿತರೆ, ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡುವಂತಹ ರೆಸಿಪಿ ಇದಾಗಿದೆ. ಹೇಗೂ ಬಾಳೆಹಣ್ಣು ಇದ್ದೇ ಇರುತ್ತೆ. ವರ್ಷ ಪೂರ್ತಿ ಸಿಗುವಂತಹ ಹಣ್ಣು ಅದು ಯಾವುದಪ್ಪ ಅಂದರೆ ಅದೇ ಬಾಳೆಹಣ್ಣು. ಮಾರ್ಕೆಟಲ್ಲಿ ಸಿಕ್ಕೇ ಸಿಗುತ್ತೆ. ಮೈದಾ, ಮೊಸರು, ಸಕ್ಕರೆ, ಜೀರಿಗೆ, ಉಪ್ಪು, ಸೋಡಾ, ಕರಿಲಿಕ್ಕೆ ಎಣ್ಣೆ, ಈ ಸಾಮಗ್ರಿಗಳು ಕೂಡ ಮನೆಯಲ್ಲಿದ್ದೇ ಇರುತ್ತೆ. ಇವುಗಳನ್ನು ಬಳಸ್ಕೊಂಡು ನೀವು ಕೂಡ ರುಚಿ ರುಚಿಯಾದ ಮಂಗಳೂರು ಬನ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಂಗಳೂರು ಬನ್ಸ್ ಏನೋ ರೆಡಿ ಆಗಿದೆ. ಇದು ಒಳ್ಳೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಇದ್ದರೆ ಇನ್ನೂ ಮಸ್ತಾಗಿರುತ್ತಲ್ವಾ. ಇನ್ನು ಚಟ್ನಿ ಮಾಡೋದು ತುಂಬ ಸರಳ. ಸ್ನೇಹಿತರೆ, ತೆಂಗಿನಕಾಯಿ ತುರಿ, ಹಸಿಮೆಣಸು, ಶುಂಠಿ, ಪುಟಾಣಿ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಈ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಮಾಡಿದರೆ ಒಂದು ಕಾಯಿ ಚಟ್ನಿ ರೆಡಿ ಆಗುತ್ತೆ. ಮೃದುವಾದ ಹೋಟೆಲ್ ಸ್ಟೈಲಲ್ಲಿ ಮಂಗಳೂರು ಬನ್ಸನ್ನು ನೀವು ಮಾಡ್ಕೊಳ್ಳಿ. ಆ ಬಾಳೆಹಣ್ಣಿನ ಒಂದು ಸಿಹಿ, ಪದ್ರ ಪದರಾಗಿ ಬರುವಂತಹ ಒಂದು ಕ್ರಿಸ್ಪಿನೆಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟು ಸುಲಭವಾಗಿ ಮಂಗಳೂರು ಬನ್ಸನ್ನು ಮಾಡ್ಕೊಳ್ಬೋದು. ಸ್ನೇಹಿತರೆ, ಬೆಳಗ್ಗೆ ತಿಂಡಿಗೂ ಸೈ, ಸಂಜೆ ಟೀ ಮತ್ತು ಕಾಫಿ ಜೊತೆಗೂ ಸೈ. ಸೊ ಮಂಗಳೂರು ಬನ್ಸು, ಈ ಗೋಲಿ ಬಜ್ಜಿ, ಒಳ್ಳೆ ರುಚಿ ಕೊಡುವಂತಹ ತಿನಿಸುಗಳಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮಂಗಳೂರಿನ ಹೆಸರಿನಿಂದಲೇ ಫೇಮಸ್ ಆಗಿರುವಂತಹ ಮಂಗಳೂರು ಬನ್ಸ್ ಅನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿಯನ್ನು ಕೂಡ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ದೆ. ಇದೇ ರೀತಿಯಲ್ಲಿ ಸ್ನೇಹಿತರೆ, ಮಂಗಳೂರು ಬನ್ಸ್ ಜೊತೆಗೆ ಮಂಗಳೂರು ಬಜಿ ಕೂಡ ಫೇಮಸ್ ಸ್ನೇಹಿತರೆ. ಈಗಂತೂ ಮಂಗಳೂರು ಗೋಲಿ ಬಜಿ ಎಲ್ಲ ಕಡೆ ಕೂಡ ಸಿಕ್ಕೇ ಸಿಗತ್ತೆ. ಜೊತೆಗೆ ಮಾಡೋದು ಕೂಡ ತುಂಬಾ ಸುಲಭ, ತುಂಬಾ ಟೇಸ್ಟಿಯಾಗಿರುತ್ತೆ. ಮುಖ್ಯವಾಗಿ ಈ ಮಂಗಳೂರು ಗೋಲಿ ಬಜಿ ಮಾಡ್ಕೊಳ್ಳೋದಕ್ಕೆ ಮೊಸರು ಮತ್ತು ಮೈದಾ ಇದ್ದರೆ ಸಾಕು, ಸಖತ್ತಾಗಿರುವಂತಹ ಮಂಗಳೂರು ಗೋಲಿ ಬಜಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತಿಂತಾ ಇದ್ದರೆ ತಿಂತಾನೇ ಇರಬೇಕು ಅನಿಸುತ್ತೆ ಸ್ನೇಹಿತರೆ. ಎರಡು ಮೂರು ಗೋಲಿ ಬಜಿ ತಿನ್ನೋರು ಮಿನಿಮಮ್ ಅಂತ

0: ಸಾಮಗ್ರಿಗಳು ಬೇಕು, ಯಾವ ಮೆಥಡಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಬೆಂಗಳೂರಿನಲ್ಲಿ ಆರ್ ವಿ ಆರ್ ಕೇಟ್ರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರಿದ್ದಾರೆ. ಸೊ ತಡ ಮಾಡೋದು ಬೇಡ, ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ಈ ಮಂಗಳೂರು ಗೋಲಿ ಬಜಿ ಜೊತೆಗೆ ಕಾಯಿ ಚಟ್ನಿಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ಕೇಳೋಣ.
1: ಗೋಲಿ ಬಜ್ಜಿ ಹೇಗೆ ಮಾಡೋದು, ಮದುವೆ ಮನೆ ಶೈಲಿಯಲ್ಲಿ ಆರ್ ವಿ ಆರ್ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ಮನೇಲಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ, ಗೋಲಿ ಬಜ್ಜಿ ಆರ್ ವಿ ಆರ್ ಮದುವೆ ಮನೆ ಶೈಲಿಯಲ್ಲಿ ಮನೇಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹಾಗೆ ಅದ್ರ ಜೊತೆಗೆ ಒಂದೊಳ್ಳೆ ಚಟ್ನಿ ತೋರಿಸ್ಕೊಡ್ತೀನಿ, ತುಂಬ ಒಳ್ಳೆ ಕಾಂಬಿನೇಷನ್ ಅದು. ಬರೀ ಬಜ್ಜಿ ತಿಂದರೆ ಚೆನ್ನಾಗಿರಲ್ಲ, ಅದ್ರ ಜೊತೆ ಒಂದು ಚಟ್ನಿ ಇರಬೇಕು, ಆ ಚಟ್ನಿನೂ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನಾವು ಗೋಲಿ ಬಜ್ಜಿಗೆ ಕಲಿಸ್ಕೊಂಬೋಣ, ಹಿಟ್ಟು ಕಲಿಸ್ಕೊಳೋಣ ಫಸ್ಟು. ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ನೋಡಿ ಅರ್ಧ ಲೀಟ್ರು, ಇದರಿಂದ ನಿಮಗೆ ಒಂದು 20-25 ಗೋಲಿ ಬಜ್ಜಿ ಆಗುತ್ತೆ. ಅಷ್ಟು ಕರೆಕ್ಟಾಗಿ ಪೋರ್ಷನ್ಸ್ ತೋರಿಸ್ತಾ ಇದ್ದೀನಿ. ನಾನು ಅರ್ಧ ಲೀಟ್ರಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ. ಸ್ನೇಹಿತರೆ, ಇದಕ್ಕೆ ನಾನು ಒಂದು ಚಿಟಿಕೆ ಸೋಡವನ್ನು ಹಾಕ್ತಾ ಇದ್ದೀನಿ. ಸೋಡಾ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಉಬ್ಬುತ್ತೆ, ಚೆನ್ನಾಗಿ ಬರುತ್ತೆ ಗೋಲಿ ಬಜ್ಜಿ ಅನ್ನೋದು ಕಾರಣಕ್ಕೋಸ್ಕರ. ತುಂಬ ಹಾಕೋ ಅವಶ್ಯಕತೆ ಇಲ್ಲ ನೋಡಿ, ಒಂದೇ ಚಿಟಿಕೆ ಸೋಡವನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಆದಷ್ಟು ನಾನು ಸೋಡವನ್ನು ಅವಾಯ್ಡ್ ಮಾಡ್ತೀನಿ, ಆದರೆ ಕೆಲವೊಂದು ಪದಾರ್ಥಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಒಂದು ಚಿಟಿಕೆ ಉಪಯೋಗಿಸ್ತಾ ಇದ್ದೀನಿ. ಅಡುಗೆ ಸೋಡ ಒಂದು ಚಿಟಿಕೆ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ಈಗ ನಾನು ನೈಸಾಗಿ ಹಚ್ಚಿಟ್ಕೊಂಡಿರೋಂಥ ಶುಂಠಿಯನ್ನು, ಅಂದರೆ 1 ಇಂಚಷ್ಟು ಶುಂಠಿ ನೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ, ಇದು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ ಹಸಿಮೆಣಸಿನಕಾಯಿ ನೈಸಾಗಿ ಹಚ್ಚಿಟ್ಕೊಂಡಿದ್ದೀವಿ, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನೈಸಾಗಿ ಹಚ್ಚಿರೋಂಥ ಕರಿಬೇವಿನ ಸೊಪ್ಪು, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಕಾಯಿ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಜೀರಿಗೆ, ಅಂದರೆ ನಾವು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಆಗೋದು ಈ ಥರದ್ದೆಲ್ಲ ಏನೂ ಆಗಲ್ಲ ಅನ್ನೋ ಕಾರಣಕ್ಕೆ, ಮತ್ತು ಒಳ್ಳೆ ಘಮ ಬರುತ್ತೆ ಗೋಲಿ ಬಜ್ಜಿ ಅನ್ನೋ ಕಾರಣಕ್ಕೋಸ್ಕರ ಹಾಕ್ಕೊಳ್ತೀವಿ. 1 ಚಮಚದಷ್ಟು ಜೀರಿಗೆ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಆಚೆ ಲೇಯರು ಸ್ವಲ್ಪ ಕ್ರಿಸ್ಪಿಯಾಗಿ ಗರಿಗರಿಯಾಗಿರಲಿ ಅಂತ ಕಾರಣಕ್ಕೋಸ್ಕರ 1/2 ಚಮಚದಷ್ಟು ನಾನು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. 2 ಚಮಚದಷ್ಟು ಅಕ್ಕಿ ಹಿಟ್ಟು. ಹಾಗೆ 1 ಚಮಚದಷ್ಟು, ಅಂದರೆ ನೋಡಿ ಇದು 1 ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಿದ್ದೀನಿ. ಇದು ನಿಮಗೆ ಒಳ್ಳೆ ರುಚಿ ಕೊಡುತ್ತೆ, ನಿಮಗೆ ಹುಳಿ ಅನಿಸಲ್ಲ. ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ತುಂಬ ಹುಳಿ ಅನಿಸಲ್ಲ ಬೋಂಡ, ತುಂಬ ಚೆನ್ನಾಗಿರುತ್ತೆ ಗೋಲಿ ಬಜ್ಜಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸ್ನೇಹಿತರೆ ನೋಡಿ, 1/2 ಲೀಟ್ರ್ ಮೊಸರು, 1/2 ಲೀಟ್ರ್ ಮೊಸರು ಅಳತೆಗೆ 2 ಕಪ್ಪಷ್ಟು ಮೈದಾವನ್ನು ತೊಗೊಂಡಿದ್ದೀನಿ. 2 ಕಪ್ಪು ಅಂದರೆ 200 ಗ್ರಾಮಷ್ಟು ಮೈದಾವನ್ನು ತೊಗೊಂಡಿದ್ದೀನಿ ಇದಕ್ಕೆ. ನೋಡಿ, ಮೈದಾನೂ ಕೂಡ ಈಗ ಇದಕ್ಕೆ ಹಾಕೊಂಬೋಣ. ಎಲ್ಲ ಹಾಕಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಾಗಿದೆ. ಈಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಹದವಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಅದಕ್ಕೆ ಸುಮ್ಮನೆ 1/2 ಬಟ್ಲಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು. ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಟಿರ್ತೀವಲ್ಲ, ಈ ನೀರು ಹಾಕಿ ತಿರ್ಗಾ ಮಿಕ್ಸ್ ಮಾಡೋದು ಬೇಡ, ಇದನ್ನು ಹಾಗೆ ಇಟ್ಕೊಳ್ಳೋಣ. ಇನ್ನೇನು ಎಣ್ಣೆ ಕಾದ್ಬಿಟ್ಟು ಇನ್ನೇನು ಬೋಂಡ ಹಾಕೋ ಸಮಯದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿದ್ರೆ ಒಳ್ಳೆ ಮೃದುವಾಗಿರುವಂಥ ಆಚೆ ಕ್ರಿಸ್ಪಿಯಾಗಿರುವಂಥ ಗೋಲಿ ಬಜ್ಜಿ ರೆಡಿ ಆಗ್ಬಿಡುತ್ತೆ. ಸ್ನೇಹಿತರೆ, ಇದನ್ನು 15-20 ನಿಮಿಷ ಚೆನ್ನಾಗಿ ನೆನೆಯಾಕ್ಬಿಟ್ರೆ ಸಾಕು. ತುಂಬ ಹೊತ್ತು ನೆನೆಸಿದ್ರು ಹುಳಿ ಬಂದ್ಬಿಡುತ್ತೆ, ಯಾಕಂದರೆ ನಾವು ಒಂದು ಚಿಟಿಕೆ ಸೋಡಾ ಹಾಕಿದ್ದೀವಲ್ಲ ಆ ಕಾರಣಕ್ಕೋಸ್ಕರ. ಇದು ನಮಗೆ 15-20 ನಿಮಿಷ ಚೆನ್ನಾಗಿ ನೆಂದರೆ ಸಾಕು. ಅಂದರೆ ನಾವು ಇದನ್ನು ಕಲಸಿಟ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಕಾಯೋದ್ರೊಳಗೆ ನಾವು ಬೊಂಡ ಹಾಕ್ಕೊಳ್ತಾ ಇರ್ಬೋದು, ಅಷ್ಟು ಸಮಯ ನೆನೆಸಿದ್ರೆ ಸಾಕು. ಅಥವಾ ಸೋಡಾ ಯಾರು ಉಪಯೋಗಿಸೋದು ಬೇಡ, ನಾನು ಸೋಡಾನೇ ಉಪಯೋಗಿಸಲಪ್ಪ ಅನ್ನೋ ಕಾರಣಕ್ಕೆ ಯಾರಿರ್ತಾರೆ ಅವರು ಒಂದು ಸ್ವಲ್ಪ ಮೈದವನ್ನು, ಅಂದರೆ 1-2 ಚಮಚ ಮೈದವನ್ನು 1-3 ಗಂಟೆ ಕಾಲ ಮುಂಚೆ ಸ್ವಲ್ಪ ನೀರು ಹಾಕಿ ಕದರಿಟ್ಬಿಡಿ. ದೋಸೆ ಹಿಟ್ಟಿನ ಹದಕ್ಕೆ ಕದರಿಟ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದು ಫರ್ಮೆಂಟೇಷನ್ ಬೇಗ ಆಗುತ್ತೆ. ನೀವು ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಯಾರು ತಕ್ಷಣಕ್ಕೆ ಆಗ 15 ನಿಮಿಷಕ್ಕೆ ಕಲಸಿ ಮಾಡ್ಕೋಬೇಕೋ ಅವರು ಸೋಡಾವನ್ನು ಹಾಕ್ಕೊಳ್ಳಿ. ಯಾರು ಸೋಡಾ ಉಪಯೋಗಿಸಲ್ಲ ಅಂತ ಹೇಳ್ತಾರೆ, ನಾವು ಕ್ಯಾಟ್ರಿಂಗ್ಗಳಲ್ಲೆಲ್ಲ ಜಾಸ್ತಿ ಕ್ವಾಂಟಿಟಿ ಮಾಡಬೇಕಾದ್ರೆ ಸೋಡಾ ಹಾಕ್ಕೊಳ್ಳಲ್ಲ. ಅವಾಗ ಏನು ಮಾಡ್ತೀವಿ, ಒಂದು 2-3 ಅವರ್ಸ್ ಮುಂಚೆನೆ, ಬೆಳಗ್ಗೆ ಇವಾಗ ಮಧ್ಯಾಹ್ನ ಊಟಕ್ಕೆ ಬೇಕು ಅಂದರೆ ಬೆಳಗಿನ ಜಾವ ಬೇಗ ಒಂದಿಷ್ಟು ಮೈದಾನ ಒಂಚೂರು ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಟ್ಬಿಡ್ತೀವಿ. ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೋತೀವಿ, ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀವಿ. ಅವಾಗ ಅದು ಫರ್ಮೆಂಟೇಷನ್ ಬೇಗ ಆಗುತ್ತೆ. ಆ ಥರನೂ ಮಾಡ್ಕೋಬೋದು, ತೊಂದರೆ ಇಲ್ಲ. ಯಾರು ಸೋಡಾ ಹಾಕೋಕ್ಕೆ ಇಷ್ಟಪಡಲ್ವ ಅವ್ರು ಆ ಥರ ಮಾಡ್ಕೋಬೋದು. ನಾನು ಗೋಲಿ ಬಜ್ಜಿ ಕಲಸಿಟ್ಟಾಗಿದೆ. ಈಗ ಅದಕ್ಕೊಂದು ಚಟ್ನಿ, ಸಿಂಪಲ್ ಚಟ್ನಿ, ಒಂದು ಚಟ್ನಿ, ಒಂದು ಮಸಾಲೆ ಹುರ್ಕೊಂಬೋಣ. ಈ ಚಟ್ನಿ ಹುರಿಯೋದಕ್ಕೆ 1/2 ಚಮಚದಷ್ಟು ರಿಫೈಂಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ರಿಫೈಂಡ್ ಆಯಿಲ್ಗೆ ನಾನು ನೋಡಿ 2 ಈರುಳ್ಳಿಯನ್ನು ಈ ಥರ ದಪ್ಪ ದಪ್ಪ ಹಚ್ಚಿಟ್ಕೊಂಬಂದಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1/2 ಇಂಚಷ್ಟು ಶುಂಠಿ. ಶುಂಠಿ ಜಾಸ್ತಿ ಹಾಕ್ಕೊಂಡ್ರೆ ನೋಡಿ, ಅದರಲ್ಲೂ ಶುಂಠಿ ಇರುತ್ತೆ ಬೊಂಡದಲ್ಲೂ, ತುಂಬ ಜಾಸ್ತಿ ಆಗ್ಬಿಡುತ್ತೆ ಎದೆ ಉರಿಯೋದು ಆ ಥರದ್ದೆಲ್ಲ. ನೋಡಿ, 1/2 ಇಂಚಷ್ಟು ಶುಂಠಿ ಹಾಕ್ಕೊಂಡ್ರೆ ಸಾಕು. ಹಾಗೆ ಖಾರಕ್ಕೆ 1-3-4 ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಅಂದರೆ ಸ್ವಲ್ಪನೇ, ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಯಾಕಂದರೆ ಅದರಲ್ಲೂ ಹುಳಿ ಅಂಶ ಇರುತ್ತೆ, ಜಾಸ್ತಿ ಹುಳಿ ಇದ್ದರೂ ಚೆನ್ನಾಗಿರಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈರುಳ್ಳಿನ ತುಂಬ ಹುರಿಯೋದು ಬೇಡ, ಸ್ವಲ್ಪ ಅದು ಬೆಳ್ಳಗಾಗೋಂಗೆ ಹುರಿದ್ರೆ ಸಾಕು. ಅದು ಸ್ವಲ್ಪ ಆ ತಿಳಿ ಕಲರ್ ಟ್ರಾನ್ಸ್ಪರೆಂಟ್ ಆಗೋವ್ರಿಗೆ ಹುರಿದ್ರೆ ಸಾಕು. ಅದೆಲ್ಲ ನಾವು ದಪ್ಪ ದಪ್ಪ ಹಚ್ಕೊಂಡಿರೋದಲ್ಲ ಅದೆಲ್ಲ ಬಿಡ್ಕೊಂಬಿಡತ್ತೀಗ, ನಾವು ತುಂಬ ಹುರಿಯೋ ಅವಶ್ಯಕತೆ ಇಲ್ಲ. ನೋಡಿ, ಇದು ಚೆನ್ನಾಗಿ ಹುರಿದಾಯಿತು. ಈಗ ಸ್ಟೌನ ಆಫ್ ಮಾಡ್ಕೊಂಬೋಣ. ಸ್ಟೌ ಆಫ್ ಮಾಡ್ಕೊಂಡ್ಮೇಲೆ 2 ಕಪ್ಪಷ್ಟು, ಅಂದರೆ 150 ಗ್ರಾಮಷ್ಟು ನಾನು ಹುರುಗಡಲೆಯನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸೇರಿಸ್ಕೊಂಬಿಡ್ತೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕೋಣ. ಹಾಗೆಯೇ

0: ಅರ್ಧ ಚಮಚದಷ್ಟು ಬೆಲ್ಲವನ್ನು ಹಾಕೋಣ, ಚೆನ್ನಾಗಿರುತ್ತಿದ್ದು. ಈಗ ಇದನ್ನು ಮಿಕ್ಸಿ ಆಡಿಸ್ಕೊಂಬಂದ್ರೆ ತುಂಬ ನೈಸ್ ಬೇಡ, ಸ್ವಲ್ಪ ತರಿತರೆ ಇದ್ದರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಇದು ಮಿಕ್ಸಿ ಆಡಿಸ್ಕೊಂಬಂದು ಒಗ್ಗರಣೆ ಹಾಕ್ಬಿಟ್ರೆ ಚಟ್ನಿ ರೆಡಿ, ಘಮ ಘಮ ಅಂತಿರೋ ಚಟ್ನಿ ರೆಡಿ ಆಗ್ಬಿಡುತ್ತೆ. ಸ್ನೇಹಿತರೆ, ಚಟ್ನಿ ರುಬ್ಬಾಗಿದೆ. ಈಗ ಅದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ, ಒಂದು ಅರ್ಧ ಚಮಚದಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಕಾಯ್ತಿದ್ದಂಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು ಈರುಳ್ಳಿ ನೈಸಾಗಿ ಹಚ್ಕೊಂಬಂದಿದ್ದೀನಿ. ಯಾರು ಈರುಳ್ಳಿ ಉಪಯೋಗಿಸಲ್ವೋ ಈ ಚಟ್ನಿ ಅವ್ರಿಗೆ ಸೆಟ್ ಆಗೋಲ್ಲ, ಅದಕ್ಕೆ ಈರುಳ್ಳಿ ಉಪಯೋಗಿಸೋರಿಗೆ ಸೆಟ್ ಆಗೋದು ಅಂತ ಅದಕ್ಕೆ ಹೇಳಿದ್ನಲ್ಲ ಆವಾಗಲೇ. ಆದ್ದರಿಂದ ನೋಡಿ, ಇದು ಒಂದು ಈರುಳ್ಳಿಯನ್ನು ನೈಸಾಗಿ ಹಚ್ಕೊಂಬಂದಿದ್ದೀನಿ. ಇದನ್ನು ಹಾಕೋಣ. ಈಗ ತುಂಬ ಫ್ರೈ ಮಾಡಬಾರ್ದು, ಆ ಬಿಳಿ ಬಣ್ಣ ಬರೋ ತನಕ ಫ್ರೈ ಮಾಡಿದ್ರೆ ಸಾಕು. ಆವಾಗಲೇ ಫ್ರೈ ಮಾಡಿದ್ನಲ್ಲ ಅಷ್ಟು, ತುಂಬ ಫ್ರೈ ಆಗೋದು ಬೇಡ. ಫ್ರೈ ಆಗ್ತಿದ್ದಂಗೆ ಸ್ಟೌವ್ನ ಆಫ್ ಮಾಡೋಣ. ಸ್ಟೌವ್ ಆಫ್ ಮಾಡಿಬಿಟ್ಟು ಈಗ ನಾನು ರುಬ್ಬಿರುವಂತಹ ಚಟ್ನಿ ನೋಡಿ, ಇದು ತುಂಬ ನೈಸು ರುಬ್ಬಿಲ್ಲ, ತುಂಬ ತರಿ ತರಿನೂ ರುಬ್ಬಿಲ್ಲ, ಆ ಥರ ರುಬ್ಕೊಂಬಂದಿದ್ದೀನಿ ನೀರು ಹಾಕ್ಕೊಂಡು. ಈಗ ಇದನ್ನು ಚಟ್ನಿನ ಇದಕ್ಕೆ ಸೇರಿ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ಒಳ್ಳೆ ನಿಮಗೆ ಘಮ ಘಮ ಅಂತಿರೋ ಚಟ್ನಿ ರೆಡಿ ಆಗಿಬಿಡುತ್ತೆ. ಈಗ ಇದನ್ನು ಸೈಡಿಗೆ ಇಟ್ಕೊಂಬೋಣ, ಎಣ್ಣೆ ಕಾಯಕ್ಕೆಣ ಗೋಲಿ ಬಜ್ಜಿ ಹಾಕೋಣ. ಸ್ನೇಹಿತರೆ ನೋಡಿ, ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಇದು ನೋಡಿ, ನೀರು ಆವಾಗಲೇ ಹಾಕಿಟ್ಟಿದ್ವಲ್ಲ ನಾವು ಹಿಟ್ಟಿಗೆ, ಆ ನೀರನ್ನ ಇವಾಗ ನೀಟಾಗಿ ಕಲಸ್ಕೊಂಬೋಣ. ಈಗ ಈ ಥರ ಬೆರಳಲ್ಲಿ ನೀಟಾಗಿ ಈ ಥರ ಕಲಸ್ಕೊಂಬೋಣ. ಚೆನ್ನಾಗಿ ಕಲಸ್ಕೊಂಡಿದ್ದೀವಿ, ಎಣ್ಣೆನೂ ಚೆನ್ನಾಗಿ ಕಾದಿದೆ ನೋಡಿ, ಚೆನ್ನಾಗಿ ಕಾದಿದೆ. ತುಂಬ ಕಾಯಲೋಬಾರ್ದು ಎಣ್ಣೆ, ತುಂಬ ಕಾದರೆ ಆಚೆ ಎಲ್ಲ ಕಪ್ಪಾಗ್ಬಿಡ್ತು, ಒಳಗಡೆ ಬೆಂದಿರಲ್ಲ. ಸ್ವಲ್ಪ ಎಣ್ಣೆ ಹದವಾಗಿ ಕಾದಿದ್ರೆ ಸಾಕು. ಸ್ನೇಹಿತರೆ ನೋಡಿ, ಹಿಟ್ಟು ನಾವು ಕಲಸ್ಕೊಂಡಿದ್ದೀವಲ್ಲ, ಅಕಸ್ಮಾತ್ ಹಿಟ್ಟು ನಿಮಗೆ ಲೂಸ್ ಆಗಿದೆ ಅಂತ ಅನ್ಸಿದ್ರೆ, ಅಕಸ್ಮಾತ್ ನೀರಾಯಿತು ಅನ್ಸಿದ್ರೆ, ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ. ತುಂಬ ಸೇರಿಸ್ಕೊಳಕ್ಕೆ ಹೋಗಬೇಡಿ, ಗಟ್ಟಿ ಆಗ್ಬಿಡುತ್ತೆ. ಹಿಟ್ಟಿನ ಅದಕ್ಕೆ ಅಂದರೆ ಉದ್ದಿನ ವಡೆ ಮಾಡ್ತೀವಲ್ಲ, ಆ ಹಿಟ್ಟಿನ ಅದಕ್ಕೆ ಇದು ಕಲಸ್ಕೊಂಡ್ರೆ ಸಾಕಾಗುತ್ತೆ, ಅಥವಾ ಸ್ವಲ್ಪ ನೀರಾದರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಈ ಥರ ಗೋಲಿ ಬಜ್ಜಿಯನ್ನು ಒಳ್ಳೆ ಗರಗರಿ ಆಗಿರೋಂಥ ಆಚೆಯಿಂದ ಗರಗರಿ, ಒಳಗಡೆಯಿಂದ ಫ್ಲಫಿ ಗೂಡಿರಬೇಕು ಒಳಗಡೆ, ಆವಾಗ ನಿಮಗೆ ಗೋಲಿ ಬಜ್ಜಿ ತುಂಬ ಚೆನ್ನಾಗಾಗಿದೆ ಅಂತ ಅರ್ಥ. ಹಿಂಗೆ ಓಪನ್ ಮಾಡಿದ್ರೆ ಅದರೊಳಗಡೆ ಗೂಡಿರಬೇಕು, ಆವಾಗ ಚೆನ್ನಾಗಿದೆ, ಹದವಾಗಿದೆ, ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಅರ್ಥ.
1: ಎಸ್ ಸ್ನೇಹಿತರೆ, ಮಂಗಳೂರು ಗೋಲಿ ಬಜೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಈ ಮಂಗಳೂರು ಗೋಲಿ ಬಜೆಯನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಕ್ರಮದಲ್ಲಿ ಹಿಟ್ಟನ್ನು ಮತ್ತು ಮೊಸರನ್ನು ಕಲಸ್ಕೊಳ್ಬೇಕು, ಅದಕ್ಕೆ ಯಾವ ಪ್ರಮಾಣದಲ್ಲಿ ಕರಿಬೇವು, ಜೀರಿಗೆ, ಹಸಿಮೆಣಸು, ಶುಂಠಿಯನ್ನು ಸೇರಿಸ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಆರ್ ವಿ ಆರ್ ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು. ಅದರೊಟ್ಟಿಗೆ ಸ್ಪೆಷಲ್ಲಾಗಿ ಚಟ್ನಿಯನ್ನು ಕೂಡ ಮಾಡಿ ತೋರಿಸಿದ್ರು ಸ್ನೇಹಿತರೆ. ಮಂಗಳೂರು ಗೋಲಿ ಬಜ್ಜಿಗೆ, ಮಂಗಳೂರು ಬನ್ಸ್ಗೆ ಚಟ್ನಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಮಂಗಳೂರು ಬನ್ಸ್ ಮತ್ತು ಮಂಗಳೂರು ಗೋಲಿ ಬಜ್ಜಿಯನ್ನು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ದಿನ ಸ್ಪೆಷಲ್ಲಾಗಿ ಮಂಗಳೂರು ಗೋಲಿ ಬಜ್ಜಿಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂತಹ ವಿನಯ್ ಶ್ರೀನಿವಾಸ್ ಸರ್ ಅವರಿಗೆ ಸ್ಪೆಷಲ್ಲಾಗಿ ಥ್ಯಾಂಕ್ ಯು ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಸುತ್ತಮುತ್ತ ಕಾರ್ಯಕ್ರಮ. ಪಶ್ಚಿಮ ಘಟ್ಟಗಳ ಪರಿಸರದ ಉಳಿವು ಹಾಗೂ ಅಲ್ಲಿನ ಜನರ ಉಳಿವು ಎರಡೂ ಒಟ್ಟಿಗೆ ಆಗಬೇಕು ಎಂದು ಶಾಸಕ ಆರಗ ಜ್ಞಾನೇಂದ್ರ ಹೇಳಿದರು. ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಸ್ತೂರಿ ರಂಗನ್ ವರದಿ ಕುರಿತು 7ನೇ ಬಾರಿ ಅಧಿಸೂಚನೆಯಾಗಿದೆ. ಘಟ್ಟದಲ್ಲಿ ಜೀವನ ಮಾಡುತ್ತಿರುವವರನ್ನು ಹೊರಗೆ ತರಲು ಸಾಧ್ಯವಿಲ್ಲ. ಜಿಲ್ಲೆಯ ಕೆಲ ತಾಲೂಕುಗಳ ಬಹುತೇಕ ಪ್ರದೇಶ ಪರಿಸರ ಸೂಕ್ಷ್ಮ ಪ್ರದೇಶದ ಬಫರ್ ಝೋನ್ ಒಳಗೆ ಬರುತ್ತದೆ. ಇದರಿಂದ ಅಲ್ಲಿನ ಜನ ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತದೆ ಎಂದರು. ಅಧಿಸೂಚನೆ ಬಗ್ಗೆ ರಾಜ್ಯ ಸರ್ಕಾರ ಕೇರಳ ಮಾದರಿಯಲ್ಲಿ ಯಾವ ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶದಿಂದ ಹೊರಗೆ ಇಡಬೇಕು ಎಂದು ಕರಾರುವಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ತಿಳಿಸಬೇಕು. ಈಗಾಗಲೇ ಈ ವಿಷಯ ಸುಪ್ರೀಂ ಕೋರ್ಟ್ನ ಹಸಿರು ಪೀಠದ ಎದುರು ಇದೆ. ಇಲ್ಲಿ ಏನಾದರೂ ಸಮಸ್ಯೆ ಆದರೆ ನಮಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತದೆ ಎಂದು ತಿಳಿಸಿದರು. ಮುಂದಿನ ವಿವರ. ಕೃಷಿ ಕ್ಷೇತ್ರದಲ್ಲಿ 2026-27 ಸಾಲಿನಲ್ಲಿ ಸಾಧನೆ ಮಾಡಿದ ಜಿಲ್ಲೆಯ ಆಸಕ್ತ ರೈತ ರೈತ ಮಹಿಳೆಯರಿಂದ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಆತ್ಮಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆತ್ಮ ಯೋಜನೆಯಡಿ ಕೃಷಿಯಲ್ಲಿ ಸಮಗ್ರ ಬೆಳೆ ಪದ್ಧತಿ, ಸಮಗ್ರ ನೀರು ನಿರ್ವಹಣೆ, ಸಾವಯವ ಕೃಷಿ, ಯಂತ್ರೋಪಕರಣ ಬಳಕೆ, ತೋಟಗಾರಿಕೆ, ಹೈನುಗಾರಿಕೆ, ಕೋಳಿ ಸಾಕಾಣೆ, ಮೀನುಗಾರಿಕೆ, ರೇಷ್ಮೆ, ಹೈಟೆಕ್ ಹಸಿರು ಮನೆ ಅಳವಡಿಕೆ, ಕೃಷಿ ಸಂಸ್ಕರಣೆ, ಅರಣ್ಯ ಕೃಷಿ, ಆಡು ಕುರಿ ಮೊಲ ಸಾಕಾಣಿಕೆಯಲ್ಲಿ ಸಾಧನೆ ಮಾಡಿದವರು ಪ್ರಶಸ್ತಿಗೆ ಅರ್ಹರು. ಆಸಕ್ತರು ಅರ್ಜಿಯನ್ನು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಿಂದ ಪಡೆದು 30 ಸೆಪ್ಟೆಂಬರ್ ಸಲ್ಲಿಸಬೇಕು. ಮಾಹಿತಿಗೆ ಎಲ್ಲಾ ತಾಲೂಕು ಕೃಷಿ ಕಚೇರಿ ಅಥವಾ ರೈತ ಸಂಪರ್ಕ ಕೇಂದ್ರ ಸಂಪರ್ಕಿಸಬಹುದು. ಮುಂದಿನ ವಿವರ. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ 111ನೇ ಜಯಂತಿ ಅಂಗವಾಗಿ

12 ಬೆಳಗ್ಗೆ 11 ನಗರದ ಪ್ರೆಸ್ ಟ್ರಸ್ಟ್ ಪತ್ರಿಕಾ ಭವನದಲ್ಲಿ ಪುಷ್ಪ ನಮನ, ಪುಸ್ತಕ ಬಿಡುಗಡೆ ಹಾಗೂ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ವಿರಾಜು ತಿಳಿಸಿದರು. ಪತ್ರಿಕಾಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟ, ಜಿಲ್ಲಾ ಹಿಂದುಳಿದ ಜನಜಾಗೃತಿ ವೇದಿಕೆ, ಎಸ್ಸಿಎಸ್ಟಿ ನೌಕರರ ಸಂಘ, ಅತಿ ಹಿಂದುಳಿದ ವರ್ಗಗಳ ಜನಜಾಗೃತಿ ವೇದಿಕೆ, ಮಿಲಂದ್, ಜಮಾತೆ ಇಸ್ಲಾಂ ಹಾಗೂ ಜಿಲ್ಲಾ ಹಿಂದುಳಿದ ವರ್ಗಗಳ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘಗಳ ಆಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಹಿಂದುಳಿದ ಜಾತಿಗಳ ಸವಾಲುಗಳು ಮತ್ತು ಪರಿಹಾರ ಕುರಿತು ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ರವಿಕುಮಾರ್ ಉಪನ್ಯಾಸ ನೀಡಲಿದ್ದಾರೆ. ಹಿಂದುಳಿದ ವರ್ಗಗಳ ರಾಜಕೀಯ ಪ್ರಾತಿನಿಧ್ಯ, ಸಾಧ್ಯ ಸಾಧ್ಯತೆಗಳು ಕುರಿತು ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ವಿ ಚಂದ್ರಶೇಖರ್ ಮಾತನಾಡಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಡಿ ದೇವರಾಜ್ ಅರಸು ಜೀವನ ಚರಿತ್ರೆ ಕೃತಿ ಬಿಡುಗಡೆ ಮಾಡಲಾಗುವುದು. ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ವಿರಾಜು ಅಧ್ಯಕ್ಷತೆ ವಹಿಸಲಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ಎನ್ ಹೇಮಂತ್, ವಿವಿಧ ಸಂಘಟನೆಗಳ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಬಾಲಪ್ಪ, ವಿಜಯ್ಕುಮಾರ್, ನಾಗರಾಜ್ ಡಿ, ಟಿ ವೆಂಕಟೇಶ್, ನಾಗರತ್ನಮ್ಮ, ಸುಮಿತ್ರ ರಂಗನಾಥ್ ಮತ್ತಿತರರು ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ದೇಶದ ಅಭಿವೃದ್ಧಿಯಲ್ಲಿ ಯುವಜನತೆಯನ್ನು ಸಕ್ರಿಯವಾಗಿ ತೊಡಗಿಸುವ ಉದ್ದೇಶದಿಂದ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದಿಂದ ಮೈ ಭಾರತ್ ವಿಕಸಿತ್ ಭಾರತ್ ಕ್ವಿಜ್ ಆರಂಭಿಸಿದ್ದು, 15-29 ವರ್ಷದೊಳಗಿನ ಯುವಜನರು ಇದರಲ್ಲಿ ಭಾಗವಹಿಸಬೇಕು ಎಂದು ಜಿಲ್ಲಾ ಯುವ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್ ಕರೆ ನೀಡಿದರು. ಪತ್ರಿಕಾಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 30ರವರೆಗೆ ಆನ್ಲೈನ್ನಲ್ಲಿ ಕ್ವಿಜ್ ನಡೆಯಲಿದೆ. ರಸಪ್ರಶ್ನೆ ವಿವಿಧ ಭಾರತೀಯ ಭಾಷೆಗಳಲ್ಲಿ ಇರಲಿದೆ. ಭಾರತ, ಭಾರತೀಯ ಪರಂಪರೆ, ದೇಶದ ಸಾಧನೆಗಳು, ಅಭಿವೃದ್ಧಿಯ ಪಯಣ ಹಾಗೂ ವಿಕಸಿತ್ ಭಾರತ್ 2047ರ ದೃಷ್ಟಿಕೋನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇರಲಿವೆ. ಒಟ್ಟು 20 ಪ್ರಶ್ನೆಗಳಿಗೆ 10 ನಿಮಿಷಗಳ ಅವಧಿಯಲ್ಲಿ ಉತ್ತರಿಸಬೇಕು ಎಂದರು. ರಸಪ್ರಶ್ನೆಯಲ್ಲಿ ಉತ್ತಮ ಸಾಧನೆ ಮಾಡುವ 10%, ಗರಿಷ್ಠ 4 ಲಕ್ಷ ಸ್ಪರ್ಧಿಗಳು ವಿಕಸಿತ್ ಭಾರತ್ ಈಸಿ ಚಾಲೆಂಜ್ ಹಂತಕ್ಕೆ ಆಯ್ಕೆಯಾಗಲಿದ್ದಾರೆ. ನಂತರ ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರೀಯ ಹಂತದ ಸ್ಪರ್ಧೆಗಳು ನಡೆಯಲಿವೆ ಎಂದರು. ಈಸಿ ಚಾಲೆಂಜ್ 5-19 ಅಕ್ಟೋಬರ್, ಜಿಲ್ಲಾ ಚಾಂಪಿಯನ್ 10-16 ನವೆಂಬರ್ ಹಾಗೂ ರಾಜ್ಯ ಚಾಂಪಿಯನ್ 17-7 ಡಿಸೆಂಬರ್ ನಡೆಯಲಿದೆ. ಅಂತಿಮವಾಗಿ 2027ರ ಜನವರಿ 10-12ರವರೆಗೆ ಹೊಸದೆಹಲಿಯಲ್ಲಿ ರಾಷ್ಟ್ರಮಟ್ಟದ ಚಾಂಪಿಯನ್ಶಿಪ್ ನಡೆಯಲಿದೆ ಎಂದು ತಿಳಿಸಿದರು. ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಯುವ ನಾಯಕರಿಗೆ ರಾಷ್ಟ್ರೀಯ ನಾಯಕರು, ನೀತಿ ನಿರೂಪಕರು ಹಾಗೂ ತಜ್ಞರೊಂದಿಗೆ ಸಂವಾದ ನಡೆಸುವ ಮತ್ತು ತಮ್ಮ ಆಲೋಚನೆಗಳನ್ನು ಮಂಡಿಸುವ ಅವಕಾಶ ದೊರೆಯಲಿದೆ. ಜಿಲ್ಲೆಯ 15-29 ವರ್ಷದ ಪ್ರತಿಯೊಬ್ಬ ಯುವಕರು ಸೆಪ್ಟೆಂಬರ್ 30ರೊಳಗೆ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಂಡು ರಸಪ್ರಶ್ನೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಮುಂದಿನ ವಿವರ. ಹಾಲುಮತ ಮಹಾಸಭಾ ಹಾಗೂ ಕನಕ ನೌಕರರ ಸಂಘದ ಸಂಯುಕ್ತಾಶ್ರಯದಲ್ಲಿ ಸೆಪ್ಟೆಂಬರ್ 12ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಕುರುಬ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜ ಸೇವೆ ಸಲ್ಲಿಸಿದವರಿಗೆ ಹಾಲುಮತ ಚೇತನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ಡಾ ಪ್ರಶಾಂತ್ ತಿಳಿಸಿದರು. ಪತ್ರಿಕಾಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜದ ಪ್ರಮುಖ ಹರಳೆಣ್ಣೆ ರಾಮಪ್ಪ ಕುಂಸಿ ಅವರಿಗೆ ಈ ಬಾರಿ ಹಾಲುಮತ ಚೇತನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಕಾಗಿನೆಲೆ ಕನಕ ಗುರುಪೀಠದ ಶ್ರೀ ನಿರಂಜನಾನಂದಾಪುರಿ ಸ್ವಾಮೀಜಿ, ಹೊಸದುರ್ಗದ ಶಾಖಾ ಪೀಠದ ಶ್ರೀ ಈಶ್ವರಾನಂದಾಪುರಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿದ್ದಾರೆ ಎಂದರು. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಪ್ರಮುಖರಾದ ಆರ್ ಪ್ರಸನ್ನಕುಮಾರ್, ಮಹಾಸಭಾ ರಾಜ್ಯಾಧ್ಯಕ್ಷ ರುದ್ರಣ್ಣ ಗುಳಿಗುಳಿ ಸೇರಿದಂತೆ ಗಣ್ಯರು ಉಪಸ್ಥಿತರಿರಲಿದ್ದಾರೆ. ಹಾಲುಮತ ಮಹಾಸಭಾ ಜಿಲ್ಲಾಧ್ಯಕ್ಷ ಸಿ ದಾನೇಶ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಗಣೇಶ್ ಬಿಳಗಿ, ಸಿ ದಾನೇಶ್, ದೊಡ್ಡಪ್ಪ, ವಿನಯ್ ಕುಮಾರ್, ಸಿದ್ದಪ್ಪ, ಚೇತನ್ ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕೃತಕ ಬುದ್ಧಿಮತ್ತೆ ಇಂದು ಜಗತ್ತಿನ ಕಾರ್ಯವಿಧಾನವನ್ನೇ ಬದಲಿಸುತ್ತಿರುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಂತ್ರಜ್ಞಾನವನ್ನು ಕೇವಲ ಬಳಸುವುದಕ್ಕೆ ಸೀಮಿತವಾಗದೆ ಅದನ್ನು ಅರ್ಥೈಸಿ ವಿಶ್ಲೇಷಿಸಿ ಸೃಜನಾತ್ಮಕವಾಗಿ ಬಳಸುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಎಂದು ವೇಫರ್ ಕಂಪನಿಯ ಡೇಟಾ ಮತ್ತು ಎಂಎಲ್ ವಿಭಾಗದ ಹಿರಿಯ ವ್ಯವಸ್ಥಾಪಕ ಎಂಜಿನಿಯರ್ ಅಜಯ್ ಕಮ್ಮರಡಿ ಸಲಹೆ ನೀಡಿದರು. ಜೆಎನ್ಎನ್ಸಿಯ ಬೈಟ್ ಬ್ರಿಗೇಡ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ 1.0 ತಾಂತ್ರಿಕ

ಉತ್ಸವಕ್ಕೆ ಗುರುವಾರ ಜೆಎನ್ಎನ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು. ಎಐ ಯುಗದಲ್ಲಿ ಕೇವಲ ಕೋಡ್ಗಳನ್ನು ಕಾಪಿ ಪೇಸ್ಟ್ ಮಾಡುವುದರಿಂದ ಯಶಸ್ಸು ಸಾಧ್ಯವಿಲ್ಲ. ಸಮಸ್ಯೆಯನ್ನು ಅರ್ಥೈಸುವ, ಸೂಕ್ತ ಪ್ರಶ್ನೆಗಳನ್ನು ಕೇಳುವ ಹಾಗೂ ಎಐಗೆ ಪರಿಣಾಮಕಾರಿ ಸೂಚನೆಗಳನ್ನು ನೀಡುವ ಕೌಶಲವೇ ಭವಿಷ್ಯದ ಪ್ರಮುಖ ಶಕ್ತಿಯಾಗಲಿದೆ. ತಂತ್ರಜ್ಞಾನವನ್ನು ಜ್ಞಾನಕ್ಕೆ ಪರ್ಯಾಯವಾಗಿ ನೋಡದೆ ಜ್ಞಾನವನ್ನು ವಿಸ್ತರಿಸುವ ಸಾಧನವಾಗಿ ಬಳಸಬೇಕು ಎಂದು ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಉನ್ನತ ಶಿಕ್ಷಣದತ್ತ ಹೆಜ್ಜೆ ಇಡುವ ವಿದ್ಯಾರ್ಥಿಗಳು, ದೇಶ ವಿದೇಶಗಳ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟ, ಶಿಕ್ಷಣದ ಸ್ವರೂಪ ಹಾಗೂ ವೆಚ್ಚಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ತಮ್ಮ ಭವಿಷ್ಯಕ್ಕೆ ಪೂರಕವಾದ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಎಂದರು. ಎನ್ಇಎಸ್ ಸಹಕಾರ್ಯದರ್ಶಿ ಡಾಕ್ಟರ್ ಪಿ ನಾರಾಯಣ್ ಮಾತನಾಡಿ, ವಿದ್ಯಾರ್ಥಿಗಳ ಸರ್ವತೋಮುಖ ವ್ಯಕ್ತಿತ್ವ ನಿರ್ಮಾಣಕ್ಕೆ ಪಠ್ಯಪುಸ್ತಕದ ಜ್ಞಾನ ಒಂದೇ ಸಾಕಾಗದು. ತಾಂತ್ರಿಕ ಶಿಕ್ಷಣದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಸಾಮಾಜಿಕ ಸೇವೆಯಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಎಂದರು. ಜೆಎನ್ಎನ್ಸಿ ಸಂಶೋಧನಾ ಡೀನ್ ಡಾಕ್ಟರ್ ಎಸ್ ವಿ ಸತ್ಯನಾರಾಯಣ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಕೌಶಲ, ಆತ್ಮವಿಶ್ವಾಸ, ತಂಡದ ಮನೋಭಾವ ಹಾಗೂ ನಾಯಕತ್ವ ಗುಣಗಳನ್ನು ಬೆಳೆಸುವಲ್ಲಿ ವಿದ್ಯಾರ್ಥಿ ಕ್ಲಬ್ಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ಇಸಿಇ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಹಾಗೂ ಬ್ರೈಟ್ ಬ್ರಿಗೇಡ್ ಕ್ಲಬ್ ಸಂಯೋಜಕಿ ಬಿಎಸ್ ಉಜ್ವಲ, ವಿದ್ಯಾರ್ಥಿ ಸಂಚಾಲಕ ರಿಷಿಕೇಶ್, ಸಹ ಸಂಚಾಲಕ ಮಲ್ಲಿಕಾರ್ಜುನ ಉಪಸ್ಥಿತರಿದ್ದರು. ವಿವಿಧ ಶಿಕ್ಷಣ ಸಂಸ್ಥೆಗಳ 700ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. 9 ತಾಂತ್ರಿಕ ಸ್ಪರ್ಧೆಗಳು ಸೇರಿದಂತೆ ವಿವಿಧ ಚಟುವಟಿಕೆಗಳು ಯುವ ಪ್ರತಿಭೆಗಳ ಸಾಮರ್ಥ್ಯ ಅನಾವರಣಕ್ಕೆ ವೇದಿಕೆಯಾಗಿ ರೂಪುಗೊಂಡಿತು. ಮುಂದಿನ ವಿವರ. ಮಕ್ಕಳು ಜೀವನದಲ್ಲಿ ಪರಿಪೂರ್ಣತೆ ಸಾಧಿಸಲು ಶಿಕ್ಷಕರು, ಪಾಲಕರ ಮಾರ್ಗದರ್ಶನ ಅವಶ್ಯ ಎಂದು ದೇವಾಲಯ ಸಂವರ್ಧನಾ ಸಮಿತಿ ರಾಜ್ಯ ಸಂಚಾಲಕ ಮನೋಹರ್ ಮಠದ್ ಹೇಳಿದರು. ಪಟ್ಟಣದ ರಾಜ್ಯೋತ್ಸವ ಬಳಗದಿಂದ ರಾಷ್ಟ್ರೋತ್ಥಾನ ವಿದ್ಯಾಲಯ ಆವರಣದಲ್ಲಿ ಏರ್ಪಡಿಸಿದ್ದ 31ನೇ ವರ್ಷದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಧರ್ಮ ಜಾಗರಣ ಸಭೆಯಲ್ಲಿ ಮಾತನಾಡಿದರು. ಸಾಮಾಜಿಕ ಸಾಮರಸ್ಯಕ್ಕಾಗಿ ಸ್ವದೇಶಿ, ಕುಟುಂಬ ಪ್ರಬೋಧನ್, ಸಾಮರಸ್ಯ, ನಾಗರಿಕ ಶಿಷ್ಟಾಚಾರ, ಪರಿಸರ ವಿಷಯದಲ್ಲಿ ಪರಿವರ್ತನೆ ಆಗಬೇಕು. ಈಗಿನ ಯುವಜನರು ಅನುಕರಣೆ ಪಾಲಿಸುತ್ತಾರೆ. ಆದ್ದರಿಂದ ಹಿರಿಯರು ಉತ್ತಮ ನಡವಳಿಕೆ ಹೊಂದಿ ಮಾರ್ಗದರ್ಶನ ಮಾಡಬೇಕು. ಕುಟುಂಬದೊಂದಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ನೆಮ್ಮದಿ ಲಭಿಸುತ್ತದೆ ಎಂದು ತಿಳಿಸಿದರು. ಸಾಗರದ ಮಾನಸ ನಾಡಿಗ್ ಅವರು ದುರ್ವಾಸ ಮುನಿಯ ಅತಿಥಿ ಸತ್ಕಾರ ಹರಿಕತೆ ನಡೆಸಿದರು. 1500 ಕಳಸ ಸ್ಥಾಪಿಸಿ ಸಂಕಲ್ಪ ಮತ್ತು ಮಂಗಳಾರತಿ ನಡೆಸಲಾಯಿತು. ಬಳಿಕ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಹೊಸನಗರ ಬಾಣಿಗದ ಶ್ರೀ ಶಾಂತಾರಾಮ್ ಜೋಯಿಸ್ ಅವರ ನೇತೃತ್ವದಲ್ಲಿ ಪೂಜೆ ನಡೆಯಿತು. ರಾಷ್ಟ್ರೋತ್ಥಾನ ವಿದ್ಯಾಲಯ ಕಾರ್ಯದರ್ಶಿ ರಾಜಾರಾಮ್, ಮುಖ್ಯ ಶಿಕ್ಷಕ ಆನಂದ್, ಜಯವರ್ಧನ್, ಅಶೋಕ್ ಗುರುಜಿ, ಶಾಂತಾ ಮಾತಾಜಿ, ಅಶ್ವಿತಾ ಮಾತಾಜಿ, ಗಾಯತ್ರಿ ಮಾತಾಜಿ ಇತರರಿದ್ದರು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

ಕಥಾ ಸಮಯ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಕೈಗೊಂಡಿದ್ದ ಪ್ರಪಂಚ ಪರ್ಯಟನೆಯ ಸಮಯದಲ್ಲಿ ಕಂಡು ದಾಖಲಿಸಿದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಬೀಗಲ್ ಸಾಹಸಯಾನ. ತೀವ್ರವಾದ ಭೂಕಂಪದ ಸಮಯದಲ್ಲಿ ನೆರೆಹೊರೆಯ ಸಮುದ್ರದ ನೀರು ಅಗಾಧವಾಗಿ ಬಾಧಿತವಾಗುತ್ತದೆ ಎನ್ನುತ್ತಾರೆ. ಕನ್ಸೆಪ್ಷನ್ನಿನಲ್ಲಿ ಕಂಡ ಹಾಗೆ ಈ ಕದಲಿಕೆಯಲ್ಲಿ ಎರಡು ವಿಧಗಳಿವೆ. ಮೊದಲನೆಯದಾಗಿ ತತ್ಕ್ಷಣವೇ ಅನುಭವಕ್ಕೆ ಬರುವ ಆಘಾತ. ಆಗ ನೀರು ಬಲು ಸಾವಧಾನವಾಗಿ ಉಬ್ಬರಿಸಿ ಬಂದು ತೀರಕ್ಕೆ ಬಡಿದು ನಂತರ ಅಷ್ಟೇ ನಿಧಾನವಾಗಿ ಹಿಂದೆ ಸರಿಯುತ್ತದೆ. ಎರಡನೆಯದಾಗಿ ಸ್ವಲ್ಪ ಸಮಯ ಬಿಟ್ಟು ಇಡೀ ಸಮುದ್ರವೇ ತೀರದಿಂದ ಹಿಂದೆ ಸರಿದು ಬಿಡುತ್ತದೆ. ಅನಂತರ ಅತ್ಯಂತ ಬಲವಾದ ಅಲೆಗಳಾಗಿ ಬಂದು ಎಲ್ಲವನ್ನೂ ಆವರಿಸಿ ಬಿಡುತ್ತದೆ. ಮೊದಲನೆಯ ಚಲನೆ ಭೂಕಂಪನವು ಗಟ್ಟಿಯಾದ ಹಾಗೂ ದ್ರವ ವಸ್ತುಗಳನ್ನು ವಿಭಿನ್ನವಾಗಿ ಬಾಧಿಸಿದುದರ ಫಲ. ಇದರಿಂದಾಗಿ ಅವುಗಳ ಪ್ರಭಾವದ ಸ್ತರದಲ್ಲಿ ವ್ಯತ್ಯಾಸ ಕಾಡುತ್ತದೆ. ಆದರೆ ಎರಡನೆಯ ಚಲನೆ ಇದೆಯಲ್ಲ, ಅದು ಬಲು ಮುಖ್ಯ. ಬಹುತೇಕ ಭೂಕಂಪಗಳ ಸಮಯದಲ್ಲಿ, ಅದರಲ್ಲೂ ಅಮೆರಿಕದ ಪಶ್ಚಿಮ ಕರಾವಳಿಯಲ್ಲಿ, ಸಮುದ್ರದ ನೀರಿನ ಮೊದಲ ಚಲನೆ ಹಿಂಜರಿತವಾಗಿರುತ್ತದೆ. ನೆಲವು ಮೇಲಕ್ಕೆ ಎದ್ದಾಗ ನೀರು ತನ್ನ ಮಟ್ಟವನ್ನು ಕಾಯ್ದುಕೊಳ್ಳುವುದರಿಂದ ಹೀಗಾಗುತ್ತಿರಬಹುದು ಎಂದು ಕೆಲವರು ಇದನ್ನು ವಿವರಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಅತಿ ಕಡಿದಾದ ಕರಾವಳಿಯಲ್ಲಿಯೂ ತೀರದ ಬಳಿ ಇರುವ ನೀರಿನ ಚಲನೆಗೆ ತಳದಲ್ಲಿರುವ ನೀರಿನ ಚಲನೆಯ ಪಾಲು ಸೇರಿರಬೇಕಲ್ಲವೇ? ಅಲ್ಲದೆ ಸಮುದ್ರದ ಇಂತಹ ಚಲನೆ ಭೂಮಿ ಕದಲಿದ ಸ್ಥಾನದಿಂದ ಬಲು ದೂರದಲ್ಲಿರುವ ದ್ವೀಪಗಳಲ್ಲಿಯೂ ಕಂಡಿತ್ತು ಎಂದು ಮಿಸ್ಟರ್ ಲಯಲ್ ಹೇಳಿದ್ದಾನೆ. ಈ ಭೂಕಂಪದ ಸಮಯದಲ್ಲಿ ಜುವಾನ್ ಫರ್ನಾಂಡಿಸ್ ದ್ವೀಪದಲ್ಲಿಯ ಹಾಗೂ ಲಿಸ್ಬನ್ ಭೂಕಂಪದ ವೇಳೆಯಲ್ಲಿ ಮದೇರಾದಲ್ಲಿ ಆಗಿದ್ದು ಹೀಗೆಯೇ ರೂಪುಗೊಂಡಿದ್ದಕ್ಕೆ ಕಾರಣವೇನೇ ಇರಲಿ, ಅಲೆಗಳು ತಾವು ಚಲಿಸುತ್ತಿರುವ ನೀರನ್ನು ಮೊದಲು ತೀರದಿಂದ ಹಿಂದೆ ಸೆಳೆಯುತ್ತವೆ ಎನ್ನುವುದು ನನ್ನ ಅನುಮಾನ. ಉಗಿ ದೋಣಿಯಲ್ಲಿ ಹುಟ್ಟು ಹಾಕಿದಾಗ ಏಳುವ ಪುಟ್ಟ ಪುಟ್ಟ ಅಲೆಗಳ ವಿಷಯದಲ್ಲಿಯೂ ಹೀಗೆಯೇ ಆಗುವುದನ್ನು ನಾನು ಕಂಡಿದ್ದೇನೆ. ಟಾಲ್ಕುವಾನು ಹಾಗೂ ಲಿಮಾದ ಬಳಿ ಇರುವ ಕೆಲವೋ ಬಂದರುಗಳೆರಡೂ ಆಳವಿಲ್ಲದ ಕೊಲ್ಲಿಯ ಬಳಿ ಇರುವುದರೂ ಪ್ರತಿ ಭೂಕಂಪನದ ಸಂದರ್ಭದಲ್ಲಿಯೂ ದೊಡ್ಡ ದೊಡ್ಡ ಅಲೆಗಳಿಂದ ತೊಂದರೆಗೊಳಗಾಗಿವೆ. ಅದೇ ಬಲು ಆಳವಾದ ಕಡಲಿನ ಪಕ್ಕದಲ್ಲೇ ಇರುವ ವಾಲ್ಪರೈಸೋ ಆಗಾಗ್ಗೆ ತೀವ್ರವಾದ ಕಂಪನಗಳಿಂದ ನಡುಗಿದ್ದರೂ ಹೀಗೆ ಜಲಾವೃತವಾಗಿದ್ದೇ ಇಲ್ಲ. ಹೀಗೆ ಭೂಕಂಪವಾದ ತಕ್ಷಣವಲ್ಲದೆ ತುಸು ಸಮಯದ ನಂತರ, ಕೆಲವೊಮ್ಮೆ ಅರ್ಧ ಗಂಟೆಯ ಬಿಡುವಿನ ನಂತರ ಬಂದು ಬಡಿಯುವ ಅಲೆಗಳಿಂದ ಬಲು ದೂರದಲ್ಲಿರುವ ದ್ವೀಪಗಳಲ್ಲಿ ನಡುಕದ ಸಮೀಪವೇ ಇರುವ ಕಡಲ ತೀರಗಳಲ್ಲಾಗುವುದಕ್ಕೆ ಸಮನಾದ ವಿನಾಶವಾಗುವುದನ್ನು ಕಂಡರೆ ಅಲೆಯು ಮೊದಲು ಮೇಲೆ ಉಬ್ಬಿ ಬರುತ್ತದೆ. ಇದು ಎಲ್ಲೆಡೆಯೂ ಆಗುವುದರಿಂದ ಕಾರಣವೂ ಒಂದೇ ಆಗಿರಬೇಕು. ನಾವು ಈ ದೊಡ್ಡ ಅಲೆ ಎಲ್ಲಿ ಹುಟ್ಟಿದೆ ಎನ್ನುವುದನ್ನು ನೋಡಲು ಆಳ ಸಮುದ್ರದಲ್ಲಿರುವ ಒಂದಿಷ್ಟು ಅಲುಗಾಡದ ನೀರು ನೆಲದಲ್ಲಾಗಿರುವ ಅಲುಗಾಟದಲ್ಲಿ ಪಾಲ್ಗೊಂಡಿರುವ ಕಡಲ ತೀರದ ಬಳಿ ನೋಡಬೇಕು. ಅಲ್ಲಿಯೇ ಇದು ಹುಟ್ಟಿರಬೇಕು ಎನ್ನುವುದು ನನ್ನ ಅನುಮಾನ. ತೀರದಲ್ಲಿ ನೀರಿನಡಿ ಇರುವ ಮರಳ ದಂಡೆಯ ಮೇಲಿನ ನೀರು ತಾನು ನಿಂತಿರುವ ತಳದ ಒಟ್ಟಿಗೆ ಎಷ್ಟು ತೀವ್ರವಾಗಿ ಅಲುಗಾಡಿದೆ ಎನ್ನುವುದು ಅಲೆಗಳು ಸಣ್ಣದಾಗಿವೆಯೋ ದೊಡ್ಡದಾಗಿವೆಯೋ ಎನ್ನುವುದನ್ನು ತೀರ್ಮಾನಿಸುತ್ತಿರಬೇಕು. ಈ ಭೂಕಂಪದಲ್ಲಿ ನಾನು ಕಂಡ ಅತ್ಯಂತ ಬೆರಗುಗೊಳಿಸುವ ಪರಿಣಾಮವೆಂದರೆ ನೆಲವು ಶಾಶ್ವತವಾಗಿ ಮೇಲೆದ್ದು ಬಂದ ಪರಿ. ಇದನ್ನು ನೆಲ ಮೇಲೇಳು ಕಾರಣ ಎಂದು ಹೇಳುವುದೇ ಸರಿ. ಕನ್ಸೆಪ್ಷನ್ ಬಳಿಯ ಕೊಲ್ಲಿಯ ಸುತ್ತಲಿರುವ ನೆಲವೆಲ್ಲವೂ 2-3 ಅಡಿ ಮೇಲೆ ಎತ್ತಲ್ಪಟ್ಟಿದ್ದವು ಎನ್ನುವುದರಲ್ಲಿ ಸಂದೇಹವೇ ಬೇಡ. ಆ ಇಳಿಜಾರಾದ ಮರಳ ದಂಡೆಯ ಮೇಲೆ ಈ ಹಿಂದೆ ಇದ್ದ ಉಬ್ಬರದ ಗೆರೆಗಳನ್ನು ಅಲೆಗಳು ಅಳಿಸಿ ಹಾಕಿದ್ದರಿಂದಾಗಿ ನಾನು ಪುರಾವೆಯನ್ನು ಒದಗಿಸಲಾರೆ. ಆದರೆ ಅಲ್ಲಿನ ನಿವಾಸಿಗಳೆಲ್ಲರೂ ಒಂದೇ ಧ್ವನಿಯಲ್ಲಿ ಹೇಳಿದ್ದನ್ನು ಕೇಳಿದರೆ, ಇದೀಗ ನೀರಿನಲ್ಲಿ ಕಾಣಿಸುತ್ತಿದ್ದ ಒಂದು ಪುಟ್ಟ ನಡುಗಡ್ಡೆ ಈ ಹಿಂದೆ ನೀರಿನಲ್ಲಿ ಮುಳುಗಿತ್ತು ಎಂಬುದು ಗಮನಿಸಬೇಕಾದ ವಿಷಯ. ಸುಮಾರು 30 ಮೈಲು ದೂರದಲ್ಲಿದ್ದ ಸೇಂಟ್ ಮೇರಿಯಾ ದ್ವೀಪದಲ್ಲಿ
ನೆಲ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಮೇಲೆದ್ದಿತ್ತು. ಒಂದು ಕಡೆ ಕ್ಯಾಪ್ಟನ್ ಫಿಟ್ಜ್ರಾಯ್ ಕಲ್ಲಿನ ಮೇಲೆ ಉಬ್ಬರದ ಮಟ್ಟಕ್ಕಿಂತ 10 ಅಡಿ ಎತ್ತರದಲ್ಲಿ ಕಪ್ಪೆ ಚಿಪ್ಪಿನ ಕೊಳೆತ ಚಿಪ್ಪುಗಳು ಇನ್ನೂ ಕಲ್ಲಿಗೆ ಅಂಟಿಕೊಂಡಿದ್ದನ್ನು ಕಂಡಿದ್ದ. ಅದಕ್ಕೂ ಮುನ್ನ ಅಲ್ಲಿನ ನಿವಾಸಿಗಳು ಇಳಿತದ ಸಮಯದಲ್ಲಿಯೂ ಇವನ್ನು ತೆಗೆಯಲು ನೀರಿನಲ್ಲಿ ಮುಳುಗಬೇಕಿತ್ತು. ಈ ಪ್ರದೇಶದಲ್ಲಿ ಕಂಡ ನೆಲದ ಉಬ್ಬರಗಳು ಕುತೂಹಲಕಾರಿ. ಇವು ಹಾಗೂ ಇಲ್ಲಿ 100 ರಿಂದ 1,000 ಅಡಿ ಎತ್ತರದ ನೆಲದಲ್ಲಿಯೂ ಹರಡಿ ಬಿದ್ದಿದ್ದ ಅಪಾರ ಕಪ್ಪೆ ಚಿಪ್ಪುಗಳಿಂದಲೂ ಈ ಪ್ರದೇಶ ಹಲವು ಇಂತಹ ಉಗ್ರ ಭೂಕಂಪಗಳ ಆಡುಂಬುಲವಾಗಿತ್ತು ಎಂಬುದು ಗೊತ್ತಾಗುತ್ತದೆ. ವಾಲ್ಪರೈಸೋದಲ್ಲಿ ನಾನು ಆಗಲೇ ತಿಳಿಸಿದ ಹಾಗೆ ಇದೇ ತರನ ಚಿಪ್ಪುಗಳು 1,300 ಅಡಿ ಎತ್ತರದಲ್ಲಿ ಸಿಗುತ್ತವೆ. ಈ ವರ್ಷ ಘಟಿಸಿದಂತಹ ಭೂಕಂಪದಂಥವು ಒಂದಾದ ನಂತರ ಇನ್ನೊಂದರಂತೆ ಚಿಕ್ಕ ಚಿಕ್ಕದಾಗಿ ಘಟಿಸಿದ ಕಾರಣವಾಗಿ ಈ ಎತ್ತರವನ್ನು ಇಂದು ಇದು ಮುಟ್ಟಿರಬಹುದು ಎನ್ನುವುದು ನಂಬಲಾಗದ ವಿಷಯವಲ್ಲ. ಹಾಗೂ ಈ ಕರಾವಳಿಯ ಇತರೆ ಭಾಗಗಳಲ್ಲಿಯೂ ಇಂತಹ ಎತ್ತರಿಕೆಗಳು ನಿಧಾನವಾಗಿ ಇಷ್ಟಿಷ್ಟೇ ಆಗುತ್ತಿರುವುದು ಖಚಿತ. 20ನೆಯ ತಾರೀಖು ನೆಲ ನಡುಗಿದ ವೇಳೆ ಈಶಾನ್ಯ ದಿಕ್ಕಿನಲ್ಲಿ 360 ಮೈಲಿ ದೂರದಲ್ಲಿದ್ದ ಜುವಾನ್ ಫರ್ನಾಂಡಿಸ್ ದ್ವೀಪದಲ್ಲಿ ಮರಗಳು ಒಂದಿನೊಂದರ ಜೊತೆಗೆ ಬಡಿದಾಡಿದ್ದುವು. ಜ್ವಾಲಾಮುಖಿಯೊಂದು ನೀರಿನ ಅಡಿಯಲ್ಲೇ ತೀರಕ್ಕೆ ಸಮೀಪದಲ್ಲಿ ಸಿಡಿದಿತ್ತು. ಇವೆಲ್ಲವೂ ಬಲು ಸ್ವಾರಸ್ಯಕರ ಅಂಶಗಳು. ಏಕೆಂದರೆ ಆ ದ್ವೀಪವು 1751ರಲ್ಲಿ ನಡೆದ ಭೂಕಂಪನದ ವೇಳೆಯೂ ಕನ್ಸೆಪ್ಷನ್ನಿಂದ ಅದರಷ್ಟೇ ದೂರದಲ್ಲಿದ್ದ ಇತರೆ ಸ್ಥಳಗಳಿಗಿಂತಲೂ ಹೆಚ್ಚು ತೀವ್ರವಾಗಿ ನಡುಗಿತ್ತು. ಕನ್ಸೆಪ್ಷನ್ನಿಂದ ಸುಮಾರು 340 ಮೈಲಿ ದಕ್ಷಿಣಕ್ಕಿದ್ದ ಕಿಲೋ ಅವೆರಡರ ನಡುವೆ ಇದ್ದ ವಾಲ್ಡಿವಿಯಾಗಿಂತಲೂ ಹೆಚ್ಚು ಅಲ್ಲಾಡಿದ ಹಾಗೆ ತೋರುತ್ತದೆ. ವಾಲ್ಡಿವಿಯಾದಲ್ಲಿದ್ದ ವಿಲ್ಲಾರಿಕಾ ಜ್ವಾಲಾಮುಖಿ ಒಂದಿಷ್ಟು ಅಲ್ಲಾಡಿರಲಿಲ್ಲ. ಅದೇ ಕಿಲಾದ ಎದುರುಗಡೆಯೇ ಇದ್ದ 2 ಜ್ವಾಲಾಮುಖಿಗಳು ಏಕಕಾಲದಲ್ಲಿ ಉಗ್ರವಾಗಿ ಬಿಟ್ಟಿದ್ದುವು. ಇವೆರಡು ಹಾಗೂ ಇನ್ನೂ ಕೆಲವು ನೆರೆಹೊರೆಯ ಜ್ವಾಲಾಮುಖಿಗಳು ಬಲು ದೀರ್ಘಕಾಲ ಸಿಡಿಯುತ್ತಲೇ ಇದ್ದುವು. 10 ತಿಂಗಳುಗಳ ನಂತರವೂ ಆ ದ್ವೀಪವು ಕನ್ಸೆಪ್ಷನ್ನಿನಲ್ಲಿ ನಡೆದ ಭೂಕಂಪ

0: ಪ್ರಭಾವದಿಂದ ಪ್ರಭಾವಿತವಾಗಿತ್ತು. ಈ ಜ್ವಾಲಾಮುಖಿಗಳ ಬುಡದಲ್ಲಿ ಮರಗಳನ್ನು ಕಡಿಯುತ್ತಿದ್ದ ಕೆಲವರಿಗೆ 20ನೆಯ ತಾರೀಖು ನಡೆದ ಭೂಕಂಪದ ವೇಳೆ ನೆಲ ನಡುಗಿದ್ದೇ ಅರಿವಾಗಿರಲಿಲ್ಲ. ಆದರೆ ಸುತ್ತಮುತ್ತಲಿನ ಜಿಲ್ಲೆಗಳೆಲ್ಲವೂ ಕಂಪಿಸುತ್ತಿದ್ದವು. ಇಲ್ಲಿ ನಾವು ಭೂಕಂಪನದ ಜಾಗವನ್ನು ಜ್ವಾಲಾಮುಖಿಯ ಸಿಡಿತ ಪಡೆದುಕೊಂಡಿದೆ ಎನ್ನಬಹುದು. ಕನ್ಸೆಪ್ಷನ್ನಲ್ಲಿಯೂ ಅಂಟುಕೋವನ್ನು ಮಾಟ ಮಾಡಿ ನಿಲ್ಲಿಸಿದ್ದರಿಂದ ಹೀಗಾಗಿದೆ ಎನ್ನುವ ಅವರ ಮೂಢನಂಬಿಕೆ ಇತ್ತಲ್ಲ, ಅಲ್ಲಿಯೂ ಹೀಗೇ ಆಗಿರಬೇಕು. 2.75 ವರ್ಷಗಳ ನಂತರ 20ನೆಯ ತಾರೀಖು ನಡುಗಿದ್ದಕ್ಕಿಂತಲೂ ತೀವ್ರವಾಗಿ ವಾಲ್ಡಿವಿಯಾ ಮತ್ತು ಕಿಲೋ ನಡುಗಿತ್ತುವು. ಕೋನೋಸ್ ದ್ವೀಪ ಸಮೂಹದಲ್ಲಿದ್ದ ಒಂದು ನಡುಗಡ್ಡೆ 8 ಅಡಿಗಿಂತಲೂ ಹೆಚ್ಚು ಎತ್ತರವಾಗಿತ್ತು. ಯುರೋಪಿನಲ್ಲಿ ಇಷ್ಟೇ ದೂರದಲ್ಲಿರುವ ಪ್ರದೇಶಗಳಲ್ಲಿ ಹೀಗಾಗಿದ್ದರೆ ಏನಾಗಿರುತ್ತಿತ್ತು ಎಂಬುದನ್ನು ಕಲ್ಪಿಸಿಕೊಂಡರೆ ಈ ವಿದ್ಯಮಾನದ ಪ್ರಮಾಣವೇನು ಎಂಬುದು ಅರ್ಥವಾಗಬಹುದು. ನಾರ್ತ್ ಸೀ ಸಮುದ್ರದಿಂದ ಮೆಡಿಟರೇನಿಯನ್ ಸಮುದ್ರದವರೆಗಿನ ಭೂಪ್ರದೇಶ ಉಗ್ರವಾಗಿ ನಡುಗಿದ್ದೆನ್ನಿ. ಆಗ ಅದೇ ಸಮಯದಲ್ಲಿ ಇಂಗ್ಲೆಂಡ್ನ ಪೂರ್ವ ಕರಾವಳಿಯಲ್ಲಿರುವ ಬಲು ವಿಸ್ತಾರವಾದ ಭೂಪ್ರದೇಶವೆಲ್ಲವೂ ಜೊತೆಗೆ ಸುತ್ತಲಿದ್ದ ದ್ವೀಪಗಳೊಂದಿಗೆ ಮೇಲೆದ್ದು ಅದೇ ಕ್ಷಣದಲ್ಲಿ ಹಾಲೆಂಡ್ನಿಂದ ಶುರುವಾಗುವ ಜ್ವಾಲಾಮುಖಿಗಳ ಸರಮಾಲೆ ಸಿಡಿಯಲು ಆರಂಭಿಸಿ ಐರ್ಲೆಂಡಿನ ಉತ್ತರದಲ್ಲಿ ಸಮುದ್ರದ ಬುಡವೇ ಸಿಡಿದು ಆವರ್ನೆ, ಕೆಂಟಾಲ್ ಮತ್ತು ಮೌಂಟ್ ಡಿಯೋರ್ ಆಕಾಶದೆತ್ತರಕ್ಕೆ ಹೊಗೆಯನ್ನು ಚಿಮಿಸುತ್ತಿದ್ದುವು ಎಂದರೆ ಹೇಗಿರುತ್ತಿತ್ತೋ ಹಾಗೆ. ಅನಂತರ 2.75 ವರ್ಷದ ನಂತರ ಇಂಗ್ಲಿಷ್ ಕಾಲುವೆಯ ಆಚೆಗಿರುವ ಫ್ರಾನ್ಸ್ ನಟ್ಟ ನಡುವಿನಿಂದ ಕಾಲುವೆಯ ಅಂಚಿನವರೆಗೂ ಬಲವಾಗಿ ಕಂಪಿಸಿ ನಿರ್ಜನವಾಗಿ ಬಿಡುತ್ತಿತ್ತು. ಮೆಡಿಟರೇನಿಯನ್ ಸಮುದ್ರದ ನಡುವೆ ಹೊಸದೊಂದು ದ್ವೀಪ ತಲೆಯೆತ್ತಿರುತ್ತಿತ್ತು. ಇದು ಇಂದಿನ ಕಥಾ ಸಮಯ. ಅನುವಾದ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಶ್ರೀಮತಿ ಭಾರತಿ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.

ಸಂಪುಟ 4 ಸಂಚಿಕೆ 128 ಜನವರಿ 17 2021 ಕಥಾ ಸಮಯ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಕೈಗೊಂಡಿದ್ದ ಪ್ರಪಂಚ ಪರ್ಯಟನೆಯ ಸಮಯದಲ್ಲಿ ಕಂಡು ದಾಖಲಿಸಿದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಬೀಗಲ್ ಸಾಹಸಯಾನ ಸಂಚಿಕೆ 123. ತೀವ್ರವಾದ ಭೂಕಂಪದ ಸಮಯದಲ್ಲಿ ನೆರೆಹೊರೆಯ ಸಮುದ್ರದ ನೀರು ಅಗಾಧವಾಗಿ ಬಾಧಿತವಾಗುತ್ತದೆ ಎನ್ನುತ್ತಾರೆ. ಕನ್ಸೆಪ್ಷನ್ನಿನಲ್ಲಿ ಕಂಡ ಹಾಗೆ ಈ ಕದಲಿಕೆಯಲ್ಲಿ ಎರಡು ವಿಧಗಳಿವೆ. ಮೊದಲನೆಯದಾಗಿ ತತ್ಕ್ಷಣವೇ ಅನುಭವಕ್ಕೆ ಬರುವ ಆಘಾತ. ಆಗ ನೀರು ಬಲು ಸಾವಧಾನವಾಗಿ ಉಬ್ಬರಿಸಿ ಬಂದು ತೀರಕ್ಕೆ ಬಡಿದು ನಂತರ ಅಷ್ಟೇ ನಿಧಾನವಾಗಿ ಹಿಂದೆ ಸರಿಯುತ್ತದೆ. ಎರಡನೆಯದಾಗಿ ಸ್ವಲ್ಪ ಸಮಯ ಬಿಟ್ಟು ಇಡೀ ಸಮುದ್ರವೇ ತೀರದಿಂದ ಹಿಂದೆ ಸರಿದು ಬಿಡುತ್ತದೆ. ಅನಂತರ ಅತ್ಯಂತ ಬಲವಾದ ಅಲೆಗಳಾಗಿ ಬಂದು ಎಲ್ಲವನ್ನೂ ಆವರಿಸಿ ಬಿಡುತ್ತದೆ. ಮೊದಲನೆಯ ಚಲನೆ ಭೂಕಂಪನವು ಗಟ್ಟಿಯಾದ ಹಾಗೂ ದ್ರವ ವಸ್ತುಗಳನ್ನು ವಿಭಿನ್ನವಾಗಿ ಬಾಧಿಸಿದುದರ ಫಲ. ಇದರಿಂದಾಗಿ ಅವುಗಳ ಪ್ರಭಾವದ ಸ್ತರದಲ್ಲಿ ವ್ಯತ್ಯಾಸ ಕಾಣುತ್ತದೆ.

ಬರುತ್ತದೆ. ಆದರೆ ಎರಡನೆಯ ಚಲನೆ ಇದೆಯಲ್ಲ, ಅದು ಬಲು ಮುಖ್ಯ. ಬಹುತೇಕ ಭೂಕಂಪಗಳ ಸಮಯದಲ್ಲಿ, ಅದರಲ್ಲೂ ಅಮೆರಿಕದ ಪಶ್ಚಿಮ ಕರಾವಳಿಯಲ್ಲಿ, ಸಮುದ್ರದ ನೀರಿನ ಮೊದಲ ಚಲನೆ ಹಿಂಜರಿತವಾಗಿರುತ್ತದೆ. ನೆಲವು ಮೇಲಕ್ಕೆ ಎದ್ದಾಗ ನೀರು ತನ್ನ ಮಟ್ಟವನ್ನು ಕಾಯ್ದುಕೊಳ್ಳುವುದರಿಂದ ಹೀಗಾಗುತ್ತಿರಬಹುದು ಎಂದು ಕೆಲವರು ಇದನ್ನು ವಿವರಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಅತಿ ಕಡಿದಾದ ಕರಾವಳಿಯಲ್ಲಿಯೂ ತೀರದ ಬಳಿ ಇರುವ ನೀರಿನ ಚಲನೆಗೆ ತಳದಲ್ಲಿರುವ ನೀರಿನ ಚಲನೆಯ ಪಾಲು ಸೇರಿರಬೇಕಲ್ಲವೇ? ಅಲ್ಲದೆ ಸಮುದ್ರದ ಇಂತಹ ಚಲನೆ ಭೂಮಿ ಕದಲಿದ ಸ್ಥಾನದಿಂದ ಬಲು ದೂರದಲ್ಲಿರುವ ದ್ವೀಪಗಳಲ್ಲಿಯೂ ಕಂಡಿತ್ತು ಎಂದು ಮಿಸ್ಟರ್ ಲಯಲ್ ಹೇಳಿದ್ದಾನೆ. ಈ ಭೂಕಂಪದ ಸಮಯದಲ್ಲಿ ಜುವಾನ್ ಫರ್ನಾಂಡಿಸ್ ದ್ವೀಪದಲ್ಲಿಯ ಹಾಗೂ ಲಿಸ್ಬನ್ ಭೂಕಂಪದ ವೇಳೆಯಲ್ಲಿ ಮದೇರಾದಲ್ಲಿ ಆಗಿದ್ದು ಹೀಗೆಯೇ ರೂಪುಗೊಂಡಿದ್ದಕ್ಕೆ ಕಾರಣವೇನೇ ಇರಲಿ, ಅಲೆಗಳು ತಾವು ಚಲಿಸುತ್ತಿರುವ ನೀರನ್ನು ಮೊದಲು ತೀರದಿಂದ ಹಿಂದೆ ಸೆಳೆಯುತ್ತವೆ ಎನ್ನುವುದು ನನ್ನ ಅನುಮಾನ. ಉಗಿ ದೋಣಿಯಲ್ಲಿ ಹುಟ್ಟು ಹಾಕಿದಾಗ ಏಳುವ ಪುಟ್ಟ ಪುಟ್ಟ ಅಲೆಗಳ ವಿಷಯದಲ್ಲಿಯೂ ಹೀಗೆಯೇ ಆಗುವುದನ್ನು ನಾನು ಕಂಡಿದ್ದೇನೆ. ಟಾಲ್ಕುವಾನೋ ಹಾಗೂ ಲಿಮಾದ ಬಳಿ ಇರುವ ಕೆಲವೋ ಬಂದರುಗಳೆರಡೂ ಆಳವಿಲ್ಲದ ಕೊಲ್ಲಿಯ ಬಳಿ ಇರುವುದರೂ ಪ್ರತಿ ಭೂಕಂಪನದ ಸಂದರ್ಭದಲ್ಲಿಯೂ ದೊಡ್ಡ ದೊಡ್ಡ ಅಲೆಗಳಿಂದ ತೊಂದರೆಗೊಳಗಾಗಿವೆ. ಅದೇ ಬಲು ಆಳವಾದ ಕಡಲಿನ ಪಕ್ಕದಲ್ಲೇ ಇರುವ ವಾಲ್ಪರೈಸೋ ಆಗಾಗ್ಗೆ ತೀವ್ರವಾದ ಕಂಪನಗಳಿಂದ ನಡುಗಿದ್ದರೂ ಹೀಗೆ ಜಲಾವೃತವಾಗಿದ್ದೇ ಇಲ್ಲ. ಹೀಗೆ ಭೂಕಂಪವಾದ ತಕ್ಷಣವಲ್ಲದೆ ತುಸು ಸಮಯದ ನಂತರ ಕೆಲವೊಮ್ಮೆ ಅರ್ಧ ಗಂಟೆಯ ಬಿಡುವಿನ ನಂತರ ಬಂದು ಬಡಿಯುವ ಅಲೆಗಳಿಂದ ಬಲು ದೂರದಲ್ಲಿರುವ ದ್ವೀಪಗಳಲ್ಲಿ ನಡುಕದ ಸಮೀಪವೇ ಇರುವ ಕಡಲ ತೀರಗಳಲ್ಲಾಗುವುದಕ್ಕೆ ಸಮನಾದ ವಿನಾಶವಾಗುವುದನ್ನು ಕಂಡರೆ ಅಲೆಯು ಮೊದಲು ಮೇಲೆ ಉಬ್ಬಿ ಬರುತ್ತದೆ. ಇದು ಎಲ್ಲೆಡೆಯೂ ಆಗುವುದರಿಂದ ಕಾರಣವೂ ಒಂದೇ ಆಗಿರಬೇಕು. ನಾವು ಈ ದೊಡ್ಡ ಅಲೆ ಎಲ್ಲಿ ಹುಟ್ಟಿದೆ ಎನ್ನುವುದನ್ನು ನೋಡಲು ಆಳ ಸಮುದ್ರದಲ್ಲಿರುವ ಒಂದಿಷ್ಟು ಅಲುಗಾಡದ ನೀರು ನೆಲದಲ್ಲಾಗಿರುವ ಅಲುಗಾಟದಲ್ಲಿ ಪಾಲ್ಗೊಂಡಿರುವ ಕಡಲ ತೀರದ ಬಳಿ ನೋಡಬೇಕು. ಅಲ್ಲಿಯೇ ಇದು ಹುಟ್ಟಿರಬೇಕು ಎನ್ನುವುದು ನನ್ನ ಅನುಮಾನ. ತೀರದಲ್ಲಿ ನೀರಿನಡಿಯಿರುವ ಮರಳ ದಂಡೆಯ ಮೇಲಿನ ನೀರು ತಾನು ನಿಂತಿರುವ ತಳದ ಒಟ್ಟಿಗೆ ಎಷ್ಟು ತೀವ್ರವಾಗಿ ಅಲುಗಾಡಿದೆ ಎನ್ನುವುದು ಅಲೆಗಳು ಸಣ್ಣದಾಗಿವೆಯೋ ದೊಡ್ಡದಾಗಿವೆಯೋ ಎನ್ನುವುದನ್ನು ತೀರ್ಮಾನಿಸುತ್ತಿರಬೇಕು. ಈ ಭೂಕಂಪದಲ್ಲಿ ನಾನು ಕಂಡ ಅತ್ಯಂತ ಬೆರಗುಗೊಳಿಸುವ ಪರಿಣಾಮವೆಂದರೆ ನೆಲವು ಶಾಶ್ವತವಾಗಿ ಮೇಲೆದ್ದು ಬಂದ ಪರಿ. ಇದನ್ನು ನೆಲ ಮೇಲೇಳು ಕಾರಣ ಎಂದು ಹೇಳುವುದೇ ಸರಿ. ಕನ್ಸೆಪ್ಷನ್ ಬಳಿಯ ಕೊಲ್ಲಿಯ ಸುತ್ತಲಿರುವ ನೆಲವೆಲ್ಲವೂ 2-3 ಅಡಿ ಮೇಲೆ ಎತ್ತಲ್ಪಟ್ಟಿದ್ದವು ಎನ್ನುವುದರಲ್ಲಿ ಸಂದೇಹವೇ ಬೇಡ. ಆ ಇಳಿಚಾರಾದ ಮರಳ ದಂಡೆಯ ಮೇಲೆ ಈ ಹಿಂದೆ ಇದ್ದ ಉಬ್ಬರದ ಗೆರೆಗಳನ್ನು ಅಲೆಗಳು ಅಳಿಸಿ ಹಾಕಿದ್ದರಿಂದಾಗಿ ನಾನು ಪುರಾವೆಯನ್ನು ಒದಗಿಸಲಾರೆ. ಆದರೆ ಅಲ್ಲಿನ ನಿವಾಸಿಗಳೆಲ್ಲರೂ ಒಂದೇ ಧ್ವನಿಯಲ್ಲಿ ಹೇಳಿದ್ದನ್ನು ಕೇಳಿದರೆ, ಇದೀಗ ನೀರಿನಲ್ಲಿ ಕಾಣಿಸುತ್ತಿದ್ದ ಒಂದು ಪುಟ್ಟ ನಡುಗಡ್ಡೆ ಈ ಹಿಂದೆ ನೀರಿನಲ್ಲಿ ಮುಳುಗಿತ್ತು ಎಂಬುದು ಗಮನಿಸಬೇಕಾದ ವಿಷಯ. ಸುಮಾರು 30 ಮೈಲು ದೂರದಲ್ಲಿದ್ದ ಸೇಂಟ್ ಮೇರಿಯಾ ದ್ವೀಪದಲ್ಲಿ ನೆಲ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಮೇಲೆದ್ದಿತ್ತು. ಒಂದು ಕಡೆ ಕ್ಯಾಪ್ಟನ್ ಫಿಟ್ಜ್ರಾಯ್ ಕಲ್ಲಿನ ಮೇಲೆ ಉಬ್ಬರದ ಮಟ್ಟಕ್ಕಿಂತ 10 ಅಡಿ ಎತ್ತರದಲ್ಲಿ ಕಪ್ಪೆ ಚಿಪ್ಪಿನ ಕೊಳೆತ ಚಿಪ್ಪುಗಳು ಇನ್ನೂ ಕಲ್ಲಿಗೆ ಅಂಟಿಕೊಂಡಿದ್ದನ್ನು ಕಂಡಿದ್ದ. ಅದಕ್ಕೂ ಮುನ್ನ ಅಲ್ಲಿನ ನಿವಾಸಿಗಳು ಇಳಿತದ ಸಮಯದಲ್ಲಿಯೂ ಇವನ್ನು ತೆಗೆಯಲು ನೀರಿನಲ್ಲಿ ಮುಳುಗಬೇಕಿತ್ತು. ಈ ಪ್ರದೇಶದಲ್ಲಿ ಕಂಡ ನೆಲದ ಉಬ್ಬರಗಳು ಕುತೂಹಲಕಾರಿ. ಇವು ಹಾಗೂ ಇಲ್ಲಿ 100-1000 ಅಡಿ ಎತ್ತರದ ನೆಲದಲ್ಲಿಯೂ ಹರಡಿಬಿದ್ದಿದ್ದ ಅಪಾರ ಕಪ್ಪೆ ಚಿಪ್ಪುಗಳಿಂದಲೂ ಈ ಪ್ರದೇಶ ಹಲವು ಇಂತಹ ಉಗ್ರ ಭೂಕಂಪಗಳ ಆಡುಂಬುಲವಾಗಿತ್ತು ಎಂಬುದು ಗೊತ್ತಾಗುತ್ತದೆ. ವಾಲ್ಪರೈಸೋದಲ್ಲಿ ನಾನು ಆಗಲೇ ತಿಳಿಸಿದ ಹಾಗೆ ಇದೇ ತೆರನ ಚಿಪ್ಪುಗಳು 1300 ಅಡಿ ಎತ್ತರದಲ್ಲಿ ಸಿಗುತ್ತವೆ. ಈ ವರ್ಷ ಘಟಿಸಿದಂತಹ ಭೂಕಂಪದಂಥವು ಒಂದಾದ ನಂತರ ಇನ್ನೊಂದರಂತೆ ಚಿಕ್ಕ ಚಿಕ್ಕದಾಗಿ ಘಟಿಸಿದ ಕಾರಣವಾಗಿ ಈ ಎತ್ತರವನ್ನು ಇಂದು ಇದು ಮುಟ್ಟಿರಬಹುದು ಎನ್ನುವುದು ನಂಬಲಾಗದ ವಿಷಯವಲ್ಲ. ಹಾಗೂ ಈ ಕರಾವಳಿಯ ಇತರೆ ಭಾಗಗಳಲ್ಲಿಯೂ ಇಂತಹ ಎತ್ತರಿಕೆಗಳು ನಿಧಾನವಾಗಿ ಇಷ್ಟಿಷ್ಟೇ ಆಗುತ್ತಿರುವುದು ಖಚಿತ. 20ನೆಯ ತಾರೀಖು ನೆಲ ನಡುಗಿದ ವೇಳೆ ಈಶಾನ್ಯ ದಿಕ್ಕಿನಲ್ಲಿ 360 ಮೈಲಿ ದೂರದಲ್ಲಿದ್ದ ಜುವಾನ್ ಫರ್ನಾಂಡಿಸ್ ದ್ವೀಪದಲ್ಲಿ ಮರಗಳು ಒಂದಿನ್ನೊಂದರ ಜೊತೆಗೆ ಬಡಿದಾಡಿದ್ದುವು. ಜ್ವಾಲಾಮುಖಿಯೊಂದು ನೀರಿನ ಅಡಿಯಲ್ಲೇ ತೀರಕ್ಕೆ ಸಮೀಪದಲ್ಲಿ ಸಿಡಿದಿತ್ತು. ಇವೆಲ್ಲವೂ ಬಲು ಸ್ವಾರಸ್ಯಕರ ಅಂಶಗಳು. ಏಕೆಂದರೆ ಆ ದ್ವೀಪವು 1751ರಲ್ಲಿ ನಡೆದ ಭೂಕಂಪನದ ವೇಳೆಯೂ ಕನ್ಸೆಪ್ಷನ್ನಿಂದ ಅದರಷ್ಟೇ ದೂರದಲ್ಲಿದ್ದ ಇತರೆ ಸ್ಥಳಗಳಿಗಿಂತಲೂ ಹೆಚ್ಚು ತೀವ್ರವಾಗಿ ನಡುಗಿತ್ತು. ಕನ್ಸೆಪ್ಷನ್ನಿಂದ ಸುಮಾರು

0: ಸೇನಾವು ಭೂಕಂಪನದ ಜಾಗವನ್ನು ಜ್ವಾಲಾಮುಖಿಯ ಸಿಡಿತ ಪಡೆದುಕೊಂಡಿದೆ ಎನ್ನಬಹುದು. ಕನ್ಸೆಪ್ಷನ್ನಿನಲ್ಲಿಯೂ ಆಂಟುಕೋವನ್ನು ಮಾಟ ಮಾಡಿ ನಿಲ್ಲಿಸಿದ್ದರಿಂದ ಹೀಗಾಗಿದೆ ಎನ್ನುವ ಅವರ ಮೂಢನಂಬಿಕೆ ಇತ್ತಲ್ಲ, ಅಲ್ಲಿಯೂ ಹೀಗೇ ಆಗಿರಬೇಕು. ಎರಡು ಮುಕ್ಕಾಲು ವರ್ಷಗಳ ನಂತರ 20ನೆಯ ತಾರೀಖು ನಡುಗಿದ್ದಕ್ಕಿಂತಲೂ ತೀವ್ರವಾಗಿ ವಾಲ್ಡಿವಿಯಾ ಮತ್ತು ಕಿಲೋ ನಡುಗಿತ್ತುವು. ಕೋನೋಸ್ ದ್ವೀಪ ಸಮೂಹದಲ್ಲಿದ್ದ ಒಂದು ನಡುಗಡ್ಡೆ 8 ಅಡಿಗಿಂತಲೂ ಹೆಚ್ಚು ಎತ್ತರವಾಗಿತ್ತು. ಯುರೋಪಿನಲ್ಲಿ ಇಷ್ಟೇ ದೂರದಲ್ಲಿರುವ ಪ್ರದೇಶಗಳಲ್ಲಿ ಹೀಗಾಗಿದ್ದರೆ ಏನಾಗಿರುತ್ತಿತ್ತು ಎಂಬುದನ್ನು ಕಲ್ಪಿಸಿಕೊಂಡರೆ ಈ ವಿದ್ಯಮಾನದ ಪ್ರಮಾಣವೇನು ಎಂಬುದು ಅರ್ಥವಾಗಬಹುದು. ನಾರ್ತ್ ಸೀ ಸಮುದ್ರದಿಂದ ಮೆಡಿಟರೇನಿಯನ್ ಸಮುದ್ರದವರೆಗಿನ ಭೂಪ್ರದೇಶ ಉಗ್ರವಾಗಿ ನಡುಗಿದ್ದೆನ್ನಿ. ಆಗ ಅದೇ ಸಮಯದಲ್ಲಿ ಇಂಗ್ಲೆಂಡ್ನ ಪೂರ್ವ ಕರಾವಳಿಯಲ್ಲಿರುವ ಬಲು ವಿಸ್ತಾರವಾದ ಭೂಪ್ರದೇಶವೆಲ್ಲವೂ ಜೊತೆಗೆ ಸುತ್ತಲಿದ್ದ ದ್ವೀಪಗಳೊಂದಿಗೆ ಮೇಲೆದ್ದು ಅದೇ ಕ್ಷಣದಲ್ಲಿ ಹಾಲೆಂಡ್ನಿಂದ ಶುರುವಾಗುವ ಜ್ವಾಲಾಮುಖಿಗಳ ಸರಮಾಲೆ ಸಿಡಿಯಲು ಆರಂಭಿಸಿ ಐರ್ಲೆಂಡಿನ ಉತ್ತರದಲ್ಲಿ ಸಮುದ್ರದ ಬುಡವೇ ಸಿಡಿದು ಆವರ್ನೆ, ಕೆಂಟಾಲ್ ಮತ್ತು ಮೌಂಟ್ ಡಿಯೋರ್ ಆಕಾಶದೆತ್ತರಕ್ಕೆ ಹೊಗೆಯನ್ನು ಚಿಮಿಸುತ್ತಿದ್ದುವು ಎಂದರೆ ಹೇಗಿರುತ್ತಿತ್ತೋ ಹಾಗೆ. ಅನಂತರ 2.25 ವರ್ಷದ ನಂತರ ಇಂಗ್ಲಿಷ್ ಕಾಲುವೆಯ ಆಚೆಗಿರುವ ಫ್ರಾನ್ಸ್ ನಟ್ಟ ನಡುವಿನಿಂದ ಕಾಲುವೆಯ ಅಂಚಿನವರೆಗೂ ಬಲವಾಗಿ ಕಂಪಿಸಿ ನಿರ್ಜನವಾಗಿ ಬಿಡುತ್ತಿತ್ತು. ಮೆಡಿಟರೇನಿಯನ್ ಸಮುದ್ರದ ನಡುವೆ ಹೊಸದೊಂದು ದ್ವೀಪ ತಲೆಯೆತ್ತಿರುತ್ತಿತ್ತು. ಇದು ಇಂದಿನ ಕಥಾ ಸಮಯ. ಅನುವಾದ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಭಾರತಿ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 40ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಟ್ಮಾಸ್ಫಿಯರಿಕ್ ಡಿಸ್ಪರ್ಷನ್, ವಾತಾವರಣದ ವಿಕ್ಷೇಪ. ವಾಯುಗೋಳದಲ್ಲಿರುವ ಮಲಿನಕಾರಕಗಳು ಚದುರಿಸಿ ಅವುಗಳ ಸಾರತೆಯನ್ನು ಕಡಿಮೆ ಮಾಡುವುದು. ಪ್ರಪಂಚದಾದ್ಯಂತ ಹಲವು ವಿಧಾನಗಳಿಂದ ಮಲಿನಕಾರಕಗಳನ್ನು ವಿಕ್ಷೇಪಿಸಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುತ್ತಿದ್ದಾರೆ. ದಹನದಿಂದುಂಟಾಗುವ ವಾಯು ಮಾಲಿನ್ಯಕಾರಕಗಳಿಗೆ ವಾತಾವರಣದ ವಿಕ್ಷೇಪದ ಅಗತ್ಯ ಹೆಚ್ಚು. ಒಂದು ಚಿಮಿನಿಯಿಂದ ಅಥವಾ ವೆಹಿಕಲ್ಗಳ ಎಕ್ಸಾಸ್ಟ್ನಿಂದ ಬರುವ ಗಾಳಿಯು ಅದೇ ಜಾಗದಲ್ಲಿರುವುದಿಲ್ಲ. ಹಾಗಾಗಿ ಅದು ವಾತಾವರಣದಲ್ಲಿ ಡಿಸ್ಪರ್ಷನ್ ಅಥವಾ ವಿಕ್ಷೇಪವಾಗುತ್ತದೆ. ಈ ವಿಕ್ಷೇಪದಿಂದಾಗಿಯೇ ವಾತಾವರಣದಲ್ಲಿ ಮಲಿನ ಕಾರಕಗಳು ಡೈಲ್ಯೂಟ್ ಆಗುತ್ತವೆ, ಅಂದರೆ ಅವುಗಳ ಸಾಂದ್ರತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಒಂದು ಚಿಮಿನಿಯಿಂದ 1 ಕಿಲೋಮೀಟರ್ವರೆಗೆ ಅದರ ಸಾಂದ್ರತೆಯು ಮಲಿನಕಾರಕದ ಸಾಂದ್ರತೆಯು ಹೆಚ್ಚಾಗಿರುತ್ತದೆ. ಆದರೆ ಚಿಮಿನಿಯು ದೂರವಾದಂತೆ ಮಲಿನಕಾರಕಗಳು ಕಡಿಮೆಯಾಗುತ್ತವೆ. ಇದಕ್ಕೆ ಕಾರಣ ಮಲಿನಕಾರಕಗಳು ಡಿಸ್ಪರ್ಷನ್ ಆಗುತ್ತವೆ. ಡಿಸ್ಪರ್ಷನ್ನಿಂದಾಗಿ ಅಲ್ಲಿ ಮಲಿನತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಆದರೆ ದೆಹಲಿಯ ಕತೆ ಬೇರೆಯೇ ಆಗಿದೆ. ದೆಹಲಿಯಲ್ಲಿ ಡಿಸ್ಪರ್ಷನ್ ಇರುವುದಿಲ್ಲ. ಇದಕ್ಕೆ ಕಾರಣ ಚಳಿಗಾಲದಲ್ಲಿ ಈಗ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪುವುದಿಲ್ಲ. ವಾತಾವರಣವು ತಂಪಾಗಿದ್ದಾಗ, ಅಲ್ಲದೆ ಸೂರ್ಯಕಿರಣಗಳು ಭೂಮಿಗೆ ತಲುಪದೇ ಇದ್ದಾಗ ಈ ಡಿಸ್ಪರ್ಷನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ, ಅಥವಾ ಡಿಸ್ಪರ್ಷನ್ ಇಲ್ಲವೆಂದೇ ಹೇಳಬಹುದು. ಅಂಥ ಸಮಯದಲ್ಲಿ

ವಾಹನಗಳಿಂದ ಬಿಡುಗಡೆಯಾದ ಎಲ್ಲ ಮಲಿನಕಾರಕಗಳು ಡಿಸ್ಪರ್ಷನ್ ಆಗದೆ ಒಂದೇ ಕಡೆ ಹೆಚ್ಚು ಸಾಂದ್ರತೆಯಲ್ಲಿ ಇರುತ್ತವೆ. ಇದರಿಂದಾಗಿ ಅಲ್ಲಿ ಹೆಚ್ಚು ಮಾಲಿನ್ಯವಾಗುತ್ತದೆ. ಇದಕ್ಕೆ ಉದಾಹರಣೆ ಎಂದರೆ ಡೆಲ್ಲಿಯ ಏರ್ ಕ್ವಾಲಿಟಿ ಇಂಡೆಕ್ಸ್ 350ಕ್ಕಿಂತ ಹೆಚ್ಚಾಗಿದೆ. ಇದು ಅತ್ಯಂತ ಹೆಚ್ಚು ಮಲಿನ ವಾತಾವರಣವೆಂದು ಸೂಚಿಸುತ್ತದೆ. ಬೆಂಗಳೂರಿನಲ್ಲಿ ಸದಾ ಬಿಸಿಲು ಇದ್ದೇ ಇರುತ್ತದೆ. ಬಿಸಿಲಿನಿಂದಾಗಿ ಭೂಮಿ ಕಾಯುತ್ತದೆ. ಭೂಮಿ ಕಾಯುವುದರಿಂದ ಕಾದ ಗಾಳಿಯು ಮೇಲೆ ಸ್ಪೇಸ್ಗೆ ಹೋಗುತ್ತದೆ. ಇದರಿಂದಾಗಿ ಮಲಿನ ಕಾರಕಗಳು ಸಹ ಸ್ಪೇಸ್ಗೆ ಹೋಗುತ್ತವೆ. ಹೀಗೆ ಹೋದಾಗ ಗಾಳಿಯ ಜೊತೆ ಮಲಿನ ಕಾರಕಗಳು ಸಹ ಮೇಲೆ ಹೋಗಿ ಅಲ್ಲಿ ಡಿಸ್ಪರ್ಷನ್ ಆಗುತ್ತವೆ ಅಥವಾ ಡಿಸ್ಪರ್ಷನ್ನಿಂದಾಗಿ ಡೈಲ್ಯೂಟ್ ಆಗುತ್ತವೆ, ಸಾಂದ್ರತೆ ಕಡಿಮೆ ಆಗುತ್ತದೆ. ಅತ್ಯಂತ ಕಡಿಮೆ ಟಾಕ್ಸಿಸಿಟಿಯಲ್ಲಿ ಗಾಳಿ ಇರುತ್ತದೆ. ಅಟ್ಮಾಸ್ಫಿಯರಿಕ್ ಡಸ್ಟ್ ವಾತಾವರಣದ ಧೂಳು, ವಾಯುಮಂಡಲದ ಧೂಳು ಎಂದು ಕರೆಯಬಹುದು. ವಾಯುಗೋಳದಲ್ಲಿ ತೇಲಾಡುವ ಅತಿ ಸಣ್ಣ ಕಣಗಳ ಗುಂಪು ಅಟ್ಮಾಸ್ಫಿಯರಿಕ್ ಡಸ್ಟ್ ಎಂದರೆ ಇವುಗಳ ಗಾತ್ರ 1 ರಿಂದ 200 ಮೈಕ್ರಾನ್ಗಳು. ಗಾತ್ರದಲ್ಲಿ 75 ಮೈಕ್ರಾನ್ಗಿಂತ ದೊಡ್ಡ ಕಣಗಳನ್ನು ಗ್ರಿಟ್ ಎಂದು ಕರೆಯುತ್ತಾರೆ. ಈ ದೊಡ್ಡ ಕಣಗಳು ನಿಧಾನವಾಗಿ ಭೂಮಿಯ ಮೇಲೆ ಶೇಖರಗೊಳ್ಳುತ್ತದೆ. ಆದರೆ 75 ಮೈಕ್ರಾನ್ಗಿಂತ ಸಣ್ಣ ಕಣಗಳು ವಾತಾವರಣದಲ್ಲಿಯೇ ತೇಲುತ್ತವೆ. ಧೂಳಿನ ಕಣಗಳು ವಾತಾವರಣದಲ್ಲಿ ಹಾಯುವ ಸೂರ್ಯನ ಕಿರಣಗಳನ್ನು ಚದುರಿಸಿ ಹೂಮಕ್ಕೆ ಪುನಃ ಸ್ಪೇಸ್ಗೆ ಪ್ರತಿಫಲಿಸುತ್ತವೆ. ಇದರಿಂದಾಗಿ ಭೂಮಿಯು ತಂಪಾಗುತ್ತದೆ. ಹೀಗೆ ಧೂಳು ಭೂಮಿಯ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ. ಧೂಳಿನ ಅಂಶ ವಾತಾವರಣದಲ್ಲಿ ಹೆಚ್ಚಾದಾಗ ಉಂಟಾಗುವ ಮಾಲಿನ್ಯವು ದೀರ್ಘಕಾಲದಲ್ಲಿ ಜೀವಿಗಳಿಗೆ ಹಾನಿಕರವಾದ ಪರಿಣಾಮವನ್ನು ಬೀರುತ್ತದೆ. ವಯಸ್ಸಾದ ಹಿರಿಯ ಮಾನವರಿಗೆ ಇವು ಆಸ್ತಮಾ ರೋಗವನ್ನು ಸಹ ತರಬಹುದು. ಭೂಮಿಯ ಮೇಲ್ಮೈ ಉಷ್ಣತೆ ಹಾಗೂ ಗಾಳಿಯ ಉಷ್ಣತೆಗಳ ನಡುವೆ ಸಮತೋಲನ ಪಲ್ಲಟಗೊಳ್ಳುತ್ತದೆ. ಧೂಳು ಸೂರ್ಯ ಕಿರಣಗಳನ್ನು ಹ್ಯೂಮಕ್ಕೆ ಪ್ರತಿಫಲಿಸುವುದರಿಂದ ಭೂ ಉಷ್ಣತೆ ಕಡಿಮೆಯಾಗುತ್ತದೆ. ಕಾಲಾಂತರದಲ್ಲಿ ಇದು ಹಿಮಯುಗಕ್ಕೆ ಕಾರಣವಾಗಬಹುದು ಎಂದು ತಜ್ಞರ ಅಭಿಪ್ರಾಯ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕನ್ನಡದಲ್ಲಿ ವಾತಾವರಣದ ಒತ್ತಡ ಅಥವಾ ವಾಯುಮಂಡಲದ ಒತ್ತಡ. ಗಾಳಿಯ ಭಾರದಿಂದ ಭೂ ಮೇಲ್ಮೈಲುಂಟಾಗುವ ಒತ್ತಡ. ವಾತಾವರಣದ ಒತ್ತಡವು ಸಾಮಾನ್ಯವಾಗಿ 1 ಚದರ ಮೀಟರ್ಗೆ 1.01 × 10⁵ ನ್ಯೂಟನ್ಗಳು ಅಥವಾ 1 ಚದರ ಸೆಂಟಿಮೀಟರ್ಗೆ 1 ಕಿಲೋಗ್ರಾಂ ಅಥವಾ 760 ಮಿಲಿಮೀಟರ್ ಪಾದರಸ ಇರುತ್ತದೆ. ಇದನ್ನು ಮಿಲಿಬಾರ್ಗಳಲ್ಲಿಯೂ ವ್ಯಕ್ತಪಡಿಸುತ್ತಾರೆ. ವಾತಾವರಣದ ಒತ್ತಡವನ್ನು ಅಳೆಯುವ ಉಪಕರಣವೇ ವಾಯುಭಾರಮಾಪಕ. ಮಾನವರಿಗೆ ಹಿತವಾದ ಒತ್ತಡ 1 ಚದರ ಸೆಂಟಿಮೀಟರ್ಗೆ 1 ಕಿಲೋಗ್ರಾಂ. ಸಮುದ್ರದ ಪ್ರತಿ 10 ಮೀಟರ್ ಆಳದಲ್ಲಿ ಪ್ರತಿಯೊಂದು ಚದರ ಸೆಂಟಿಮೀಟರ್ ವಿಸ್ತೀರ್ಣಕ್ಕೆ 1 ಕಿಲೋಗ್ರಾಂನಂತೆ ಒತ್ತಡ ಏರುತ್ತಾ ಹೋಗುತ್ತದೆ. ವಾಯುಗೋಳದಲ್ಲಿ ಎತ್ತರಕ್ಕೆ ವಾಯು ಸಾಂದ್ರತೆ ಕಡಿಮೆಯಾಗುವುದರಿಂದ ವಾತಾವರಣದ ಒತ್ತಡ ಕಡಿಮೆಯಾಗುತ್ತದೆ. ವಾತಾವರಣದಲ್ಲಿ ಸುಮಾರು 8 ಕಿಲೋಮೀಟರ್ ಎತ್ತರದಲ್ಲಿ ಮಾನವನ ಉಸಿರಾಟದ ಉಪಕರಣಗಳನ್ನು ಇಲ್ಲದೆ ಬದುಕುವುದು ಕಷ್ಟಸಾಧ್ಯವಾಗುತ್ತದೆ. ಎವರೆಸ್ಟ್ ಪರ್ವತವನ್ನು ಹತ್ತುವ ಪರ್ವತಾರೋಹಿಗಳು ಆಕ್ಸಿಜನ್ ಸಿಲಿಂಡರ್ಗಳನ್ನು ತಮ್ಮ ಜೊತೆ ಕೊಂಡೊಯ್ಯುತ್ತಾರೆ. ಏಕೆಂದರೆ ಎವರೆಸ್ಟ್ ಶಿಖರವು 8 ಕಿಲೋಮೀಟರ್, ಸಮುದ್ರ ಮಟ್ಟದಿಂದ 8 ಕಿಲೋಮೀಟರ್ಗಿಂತಲೂ ಹೆಚ್ಚಾಗಿದೆ. ಹೀಗಾಗಿ ಅಲ್ಲಿ ವಾಯುವ ಮಂಡಲವು ಕಡಿಮೆ ಒತ್ತಡದಲ್ಲಿರುತ್ತದೆ. ಹಾಗಾಗಿ ಅಲ್ಲಿ ಆಕ್ಸಿಜನ್ಗಳು ಸಹ ಕಡಿಮೆ ಇರುತ್ತದೆ. ಕಡಿಮೆ ಒತ್ತಡದ ಪ್ರದೇಶದಲ್ಲಿ ಉಸಿರಾಟ ವೇಗವಾಗಿ ಸಾಗುತ್ತದೆ. ಏಕೆಂದರೆ ಕಡಿಮೆ ಆಕ್ಸಿಜನ್ ಇರುವುದರಿಂದ ಹೆಚ್ಚು ಆಕ್ಸಿಜನ್ನನ್ನು

ಪಡೆಯಲು ಮಾನವರು ಬೇಗ ಬೇಗನೆ ಅಥವಾ ವೇಗವಾಗಿ ಉಸಿರಾಟವಾಡುತ್ತೇವೆ. ಇದರಿಂದಾಗಿ ಹೆಚ್ಚು ಗಾಳಿಯು ಶ್ವಾಸಕೋಶವನ್ನು ತಲುಪುತ್ತದೆ ಹಾಗೂ ಹೆಚ್ಚು ಗಾಳಿಯೊಂದಿಗೆ ಹೆಚ್ಚು ಆಮ್ಲಜನಕವೂ ಸಹ ಶ್ವಾಸಕೋಶವನ್ನು ತಲುಪಿ ಅಲ್ಲಿಂದ ಅದು ರಕ್ತದ ಮೂಲಕ ಆಕ್ಸಿಜನ್ ಎಕ್ಸ್ಚೇಂಜ್ ಆಗಿ ದೇಹದ ಎಲ್ಲ ಭಾಗಗಳಿಗೂ ಸರಬರಾಜು ಮಾಡುತ್ತದೆ. ಇದರೊಂದಿಗೆ ರಾಸಾಯನಿಕ ಕ್ರಿಯೆಗಳು ಮತ್ತು ಹಾರ್ಮೋನ್ಗಳು ತೊಂದರೆಯಿಂದ ಜನರಿಗೆ ತಲೆಶೂಲ ಬರುತ್ತದೆ. ಆಕ್ಸಿಜನ್ ಕಡಿಮೆ ಇದ್ದರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಹಾರ್ಮೋನ್ಗಳು ಮಾನವನ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಉಸಿರಾಟದ ತೊಂದರೆ, ವಾಂತಿ, ತಲೆಸುತ್ತುವಿಕೆ, ದೃಷ್ಟಿಮಾಂದ್ಯ ಮುಂತಾದವುಗಳಿಂದ ಬಳಲುತ್ತಾರೆ. ಇದನ್ನು ಕೆಲವೊಮ್ಮೆ ಪರ್ವತ ಬೇನೆ ಅಥವಾ ಮೌಂಟೇನ್ ಸಿಕ್ನೆಸ್ ಎಂದು ಸಹ ಕರೆಯುತ್ತಾರೆ. ಉಷ್ಣತೆ, ಆರ್ದ್ರತೆ, ಬರತ, ಇಳಿತ ಇತ್ಯಾದಿಗಳಿಂದ ದೈನಂದಿನ ವಾತಾವರಣದ ಒತ್ತಡದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ತಲೆದೋರಬಹುದು. ಪ್ರಾದೇಶಿಕ ವ್ಯತ್ಯಾಸಗಳು ಉಂಟಾಗಬಹುದು. ಅಂತೆಯೇ ಚಕ್ರವಾತಗಳು ಮೊದಲಾದ ಅಂಶಗಳಿಂದ ವಾತಾವರಣದ ಒತ್ತಡದಲ್ಲಿ ದೊಡ್ಡ ಬದಲಾವಣೆಗಳೂ ಆಗಬಹುದು. ಅಟ್ಮಾಸ್ಫಿಯರಿಕ್ ಸ್ಟ್ರಕ್ಚರ್, ವಾಯುಮಂಡಲದ ರಚನೆ, ವಾಯುಗೋಳದ ರಚನೆ ಅಥವಾ ವಾತಾವರಣದ ರಚನೆ ಎಂದು ಕರೆಯಬಹುದು. ವಾಯುಗೋಳವು ರಚಿತವಾಗಿರುವ ರೀತಿ ವಾಯುಗೋಳವನ್ನು 4 ಮುಖ್ಯ ವಲಯಗಳನ್ನಾಗಿ ವಿಂಗಡಿಸಬಹುದು. ಒಂದನೆಯದು ಹವಾಗೋಳ ಅಥವಾ ಟ್ರೋಪೋಸ್ಫಿಯರ್. ಹವಾಗೋಳ ಅಥವಾ ಟ್ರೋಪೋಸ್ಫಿಯರ್ ಭೂಮಿಯಿಂದ 14 ಕಿಲೋಮೀಟರ್ ಎತ್ತರದವರೆಗೂ ಹಬ್ಬಿದೆ. ಜೀವಿಗಳಿಗೆ ಅವಶ್ಯಕವಾದ ಅನಿಲಗಳಿರುವುದು ಇಲ್ಲಿಯೇ. ಮೇಲಿನ ವಲಯಗಳ ಒತ್ತಡದ ಪರಿಣಾಮವಾಗಿ ಗಾಳಿಯ ಒಟ್ಟು ದ್ರವ್ಯರಾಶಿಯು ಸುಮಾರು 80%ನಷ್ಟು ಹವಾಗೋಳದಲ್ಲಿದೆ, ಅಂದರೆ ಟ್ರೋಪೋಸ್ಫಿಯರ್ನಲ್ಲಿದೆ. ನಂತರದ ಗೋಳ ಸ್ತರಗೋಳ ಅಥವಾ ಸ್ಟ್ರಾಟೋಸ್ಫಿಯರ್. ಇದು ಸುಮಾರು 14 ಕಿಲೋಮೀಟರ್ನಿಂದ 40 ಕಿಲೋಮೀಟರ್ವರೆಗೆ ಇರುವ ಸ್ತರಗೋಳದಲ್ಲಿಯೇ ಓಝೋನ್ ಅನಿಲವಿರುವುದು. ಈ ಓಝೋನ್ ಸೌರ ಕಿರಣಗಳಿಂದ ಹೊರಹೊಮ್ಮುವ ಜೀವಿಗಳಿಗೆ ಅಪಾಯಕಾರಿಯಾದ ನೇರಳಾತೀತ ಕಿರಣಗಳನ್ನು ತಡೆಹಿಡಿಯುತ್ತದೆ. ಇದರ ನಂತರ ಬರುವುದು ಮಧ್ಯಗೋಳ ಅಥವಾ ಮೀಸೋವಲಯ. ಇದು 40 ಕಿಲೋಮೀಟರ್ನಿಂದ 80 ಕಿಲೋಮೀಟರ್ವರೆಗೆ ಹಬ್ಬಿರುತ್ತದೆ. ಇಲ್ಲಿ ಆಕಸ್ಮಿಕವಾಗಿ ಭೂಮಿಯ ವಾತಾವರಣವನ್ನು ಪ್ರವೇಶಿಸುವ ಉಲ್ಕೆಗಳು ಹತ್ತಿ ಉರಿದು ಬೂದಿಯಾಗುತ್ತವೆ. ಕೊನೆಯ ಗೋಳ ಉಷ್ಣಗೋಳ ಅಥವಾ ಥರ್ಮೋವಲಯ. 80 ಕಿಲೋಮೀಟರ್ನಿಂದ 400 ಕಿಲೋಮೀಟರ್ವರೆಗೆ ಇದು ಹಬ್ಬಿದೆ. ಇದು ವಾಯುಮಂಡಲದ ಅತ್ಯಂತ ದೊಡ್ಡ ಭಾಗ. ಈ ಭಾಗವು ರೇಡಿಯೋ ತರಂಗಗಳನ್ನು ಭೂಮಿಗೆ ಪ್ರತಿಫಲಿಸುತ್ತದೆ, ರಿಫ್ಲೆಕ್ಟ್ ಮಾಡುತ್ತದೆ. ಇದರಿಂದಾಗಿ ಹ್ರಸ್ವ ತರಂಗಗಳನ್ನು ಗ್ರಹಿಸಲು ಸಾಧ್ಯ. ಉಷ್ಣಗೋಳಕ್ಕೆ ಮೇಲಿರುವ ಪ್ರದೇಶವನ್ನು ಬಹಿರ್ಗೋಳವೆನ್ನುತ್ತಾರೆ ಅಥವಾ ಅಯನೋಸ್ಫಿಯರ್ ಎಂದು ಕರೆಯಬಹುದು. ಇದು ಬಾಹ್ಯಾಕಾಶದ ಹ್ಯೂಮದೊಳಗೆ ವಿರಳಗೊಳಿಸುತ್ತಾ ಹೋಗುತ್ತದೆ. ಮಧ್ಯಗೋಳ, ಉಷ್ಣಗೋಳ ಮತ್ತು ಬಹಿರ್ಗೋಳಗಳು ಒಟ್ಟಾಗಿ ಅಯನೋಗೋಳವೆಂದು ಕರೆಯುತ್ತಾರೆ. ಇಲ್ಲಿ ಧಾತುಗಳು ಅಯಾನೀಕರಣಕ್ಕೆ ಒಳಪಡುತ್ತವೆ ಹಾಗೂ ಯಾವುದೇ ಧಾತುವು ಅಯಾನೀಕರಣಗೊಂಡಾಗ ಅದರ ಶಕ್ತಿಯು ಅತ್ಯಂತ ಹೆಚ್ಚು ಇರುತ್ತದೆ. ಯಾವುದೇ ಮಾನವ ಅಲ್ಲಿ ಪ್ರೊಟೆಕ್ಷನ್ ಡ್ರಸ್ಟ್ಗಳಿಲ್ಲದೆ ಹಾಗೆ ಹೊರಗೆ ಹೋದರೆ ಅಯನೋಸ್ಫಿಯರ್ನಲ್ಲಿರುವ ಅಯಾನ್ಗಳು ಅವರ ದೇಹವನ್ನು ಪ್ರವೇಶಿಸುತ್ತವೆ. ಅಲ್ಲದೆ ಅಯನೋಸ್ಫಿಯರ್ ಅತ್ಯಂತ ಎತ್ತರದಲ್ಲಿ, ಅಂದರೆ 400-500 ಕಿಲೋಮೀಟರ್ ಎತ್ತರದಲ್ಲಿ ಇರುವುದರಿಂದ ಅಲ್ಲಿ ಪ್ರೆಷರ್ ಅಥವಾ ಒತ್ತಡ ಅತ್ಯಂತ ಕಡಿಮೆ ಅಥವಾ 0 ಇರುತ್ತದೆ. 0 ಒತ್ತಡದಲ್ಲಿ ಯಾವುದೇ ನೀರು ಕಾಯಿಸಿದಾಗ 40 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಅದು ಕುದಿಯುತ್ತದೆ. ಸೊ ಮಾನವನ ರಕ್ತವೂ ಸಹ ನೀರಿಗೆ ಸಮನಾದದು. ಯಾವುದೇ ಮನುಷ್ಯ 400 ಕಿಲೋಮೀಟರ್ಗಳಿಗಿಂತ ಮೇಲೆ ಯಾವುದೇ ಸಾಮಾನ್ಯ ಡ್ರೆಸ್ಸನ್ನು ಹಾಕಿಕೊಂಡು ಹೋದಾಗ ಮಾನವ

0: ಅವನ ರಕ್ತವು 40 ಡಿಗ್ರಿ ಸೆಂಟಿಗ್ರೇಡ್ನಲ್ಲೇ ಕುದ್ದು ಅವರು ಇಮಿಡಿಯೇಟ್ಟಾಗಿ ತಕ್ಷಣವೇ ಸಾವನ್ನಪ್ಪುತ್ತಾರೆ. ಇಲ್ಲಿಗೆ 40ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 8ನೆಯ ಪದ್ಯ. ಆ ಪದ್ಯ ಹೀಗಿದೆ: ಮನದೊಳ್ ತ್ರೈ ಭುವನ ಮನಾರ್ದನಿತು ವರಂ ತನಗೆ ಸಂತ ಸಂದಿರ್ಚಿಯುಮಂದು ಇನಿ ಸಂಧ ನೃಪಂ ತನ್ನಯ ಜನದೋಳ್ ಕೆಲನರಿಯೇ ಕೃತಕ ಶೋಕಂ. ಇದನ್ನು ಬಿಡಿಸಿ ಹೀಗೆ ಓದ್ತಾರೆ: ಮನದೊಳು ತ್ರೈ ಭುವನಮನ್ ಆರ್ದ ಅರಿತು ವರಂ ತನಗೆ ಸಂತಸಂ ತಿರ್ಚಿಯುಮಂ ಅಂದು ಇನಿಸು ಅಂಧನೃಪಂ ತನ್ನಯ ಜನದೋಳ್ ಕೆಲನರಿಯೇ ಕೃತಕ ಶೋಕಂ ಎಯ್ದಂ. ಇದರ ವ್ಯಾಖ್ಯಾನ ಹೀಗೆ ಮಾಡಬಹುದು: ಮನದೊಳ್ ತ್ರೈ ಭುವನಮಂ ಆರ್ದು ಅರಿತು ವರಂ, ಮನಸ್ಸಿನಲ್ಲಿ ಮೂರು ಲೋಕವನ್ನು ಆಳಿದ ಅಷ್ಟು ವರೆಗೆ ತನಗೆ ಸಂತಸಂ ತಿರ್ಚಿಯುಂ ತನಗೆ ಸಂತೋಷ ಉಂಟಾಗುತ್ತಿರಲು ಅಂದು ಇನಿಸು ಅಂಧನೃಪಂ ಅಂದು ಅಂಧನೃಪ ಅಂದರೆ ಧೃತರಾಷ್ಟ್ರ ತನ್ನೇ ಜನರು ಕೆಲವರಿಗೆ ಅಂದರೆ ಮನಸ್ಸಿನಲ್ಲಿ ತುಂಬ ಸಂತೋಷವಾಯಿತು. ಎಷ್ಟರ ಮಟ್ಟಿಗೆ ಅಂದರೆ ಮೂರು ಲೋಕವನ್ನು ತಾನು ಆಳಿದೇನೋ ಎನ್ನುವಷ್ಟೊತ್ತಿಗೆ ಸಂತೋಷ ಆಯಿತು. ಆದರೆ ತನ್ನ ಜನರು ತನ್ನಯ ಜನರು ಕೆಲನರಿಗೆ ಮತ್ತು ಅಕ್ಕಪಕ್ಕದವರು ತಿಳಿಯುವ ಹಾಗೆ ಇನಿಸು ಒಂದು ಸ್ವಲ್ಪ ಅಂದನೃಪಂ ಕೃತಕ ಶೋಕಂಗೈದ ಕೃತಕವಾಗಿ ದುಃಖ ತಪ್ತನಾದ. ಅಂದರೆ ಧೃತರಾಷ್ಟ್ರನ ಅವತ್ತು ವರ್ತನೆ ಹೇಗಿತ್ತು ಅಂತಂದರೆ ಮನಸ್ಸಿನಲ್ಲಿ ತುಂಬ ಸಂತೋಷ ಆಯಿತು. ಆದರೆ ಅಕ್ಕಪಕ್ಕದವರಿಗೆ ಅದು ಗೊತ್ತಾಗದೇ ಇರಬಾರ್ದು ಅಂತ ಹೇಳಿ ಅಥವಾ ಗೊತ್ತಾಗಬಾರದು ಅಂತ ಹೇಳಿ ತನ್ನೇ ಜನರು ಕೆಲವರಿಗೆ ಕೃತಕ ಶೋಕಂಗೆ ಇದ್ದ ಅಂದರೆ ನಿಜವಾಗಿಯೂ ಧೃತರಾಷ್ಟ್ರನಿಗೆ ದುಃಖವಾಗಿದೆ ಅಂತ ತಿಳಿಯುವ ಹಾಗೆ ಒಂದು ಸ್ವಲ್ಪ ಅಂದು ಇನಿಸು ಅಂದ ಅನುಪಮ ಒಂದು ಸ್ವಲ್ಪ ಶೋಕವನ್ನು ಧೃತರಾಷ್ಟ್ರ ತೋರಿಸಿದ ಅಂತ ಅದಕ್ಕೆ ಅರ್ಥ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 8ನೆಯ ಪದ್ಯದ ಬಳಿಕದ ಗದ್ಯ. ಆ ಗದ್ಯ ಹೀಗಿದೆ: ಆಗಲ್ ನದೀ ತನುಜ ಭಾರದ್ವಾಜ ಕೃಪರ ವಿರಳ ಭಾಷ್ಪವಾರಿ ದುರ್ದಿನ ದೀನಾನಾನರಾಗಿರೆ ವಿದುರಂ ತಾನರಿದು ಅರಿಯದಂತೆ ಶೋಕಾಕಾಂತನಾಗಿ ಧೃತರಾಷ್ಟ್ರನ ಬೆಸದೊಳ್ಳು ವಾರಣಾವತಗೆ ಹೋಗಿ ತದರ್ಧ ದಗ್ಧ ಕಳೇವರಗಳಂ ಸಂಸ್ಕರಿಸಿ ಜಲದಾನಾದಿ ಕ್ರಿಯಂಗಳಂ ಮಾಡಿ ಮಗುಳೆ ಒಂದನ್ನೆಗಂ ಯುಕ್ತ ಪಾಂಡವರ್ ಸುರಂಗದಿಂ ಪೊರಮಟ್ಟು ತಾರಾಗಣಂಗಳ್ ನಿಂದ ನೆಲೆಯಂ ನೆಲೆಯಿಂ ದೆಸೆಯಂ ಪೊರ್ತುವಂ ಮರಿದು ತೆಂಕ ಮಗದೆ ಪಯಣಂ ಭೋಜಿ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಆಗಲ್ ನದೀ ತಮೂಜ ಭಾರದ್ವಾಜ ಕೃಪರ ಕೃಪರ್ ಅವಿರಳ ಭಾಷ್ಪವಾರಿ ದುರ್ದಿನ ದೀನಾನಾನರಾಗಿರಿ ವಿದುರಂ ತಾನರಿದು ಅರಿಯದಂತೆ ಶೋಕಾಕ್ರಾಂತನಾಗಿ ಧೃತರಾಷ್ಟ್ರನ ದೆಸದೊಳ್ ವಾರಣಾವತಕ್ಕೆ ಹೋಗಿ ತತ್ ಅರ್ಧ ದಗ್ಧ ಕಳೇವರಂಗಳಂ ಸಂಸ್ಕರಿಸಿ ಜಡದಾನಾದಿ ಕ್ರಿಯಂಗಳಂ ಮಾಡಿ ಮಗುಳೆ ಬಂದು ಅನ್ನೇಗಂ ಇತ್ತ ಪಾಂಡವರು ಸುರಂಗದಿಂ ಪೊರಮಟ್ಟು ತಾರಾಗಣಗಳಿಂದ ನೆಲೆಯಿಂ ದಸೆಯಂ ಕೊಟ್ಟೋಂ ಹರಿದು ತೆಂಕ ಮೊಗದೆ ಪಯಣ ಹೋದ. ಆಗಲು ನದಿ ತನುಜ ಅಂದರೆ ನದಿಯ ಮಗ ಭೀಷ್ಮಾಚಾರ್ಯ, ಭಾರದ್ವಜ ದ್ರೋಣಾಚಾರ್ಯ, ಕೃಪರ್ ಅವಿರಳ ಭಾಷ್ಪಾವಾರಿ ದುರ್ದಿನ ದೀನಾನಾನರಾಗಿ ದಟ್ಟವಾಗಿ ಸುರಿಯುವ ಕಣ್ಣೀರೆಂಬ ದುರ್ದಿನದಿಂದ ದೀನರಾದ ಮುಖವುಳ್ಳವರು ಆಗಿ ಅವಿರಳ ಅಂದರೆ ದಟ್ಟವಾಗಿ ಭಾಷ್ಪವಾರಿ ಕಣ್ಣೀರು ದುರ್ದಿನ ದೀನಾನಾನರು ದುರ್ದಿನ ಅಂದರೆ ಕೆಟ್ಟ ದಿನದ ಕಾರಣಕ್ಕಾಗಿ ದೀನರ ಮುಖಗಳನ್ನು ಉಳ್ಳವರಾಗಿ ಇರಲು

0: ವಿದುರನು ತಾನು ಅರಿಯದು ತಾನು ಅರಿದು ಅರಿಯದಂತೆ ತನಗೆ ತಿಳಿದರೂ ಕೂಡ ತಿಳಿದ ಹಾಗೆ ಶೋಕಾಕ್ರಾಂತನಾಗಿ ವಿದುರನು ಕೂಡ ಇದು ನಿಜ ಅಲ್ಲ ಪಾಂಡವರಲ್ಲ ಇವರು ಅಂತ ಗೊತ್ತಿದ್ದರೂ ಕೂಡ ಅದನ್ನು ತೋರಿಸದೆ ಬೇಸರವನ್ನು ವ್ಯಕ್ತಪಡಿಸ್ತಾನಂತೆ. ಧೃತರಾಷ್ಟ್ರನ ಬೆಸದು ಧೃತರಾಷ್ಟ್ರನ ಅಪ್ಪಣೆಯಂತೆ ವರ್ಣಾವತಕ್ಕೆ ಹೋಗಿ ತದರ್ಥ ದಗ್ಧ ಕಳೆವರಗಳನ್ನು ಸಂಸ್ಕರಿಸಿ ಅರ್ಧ ಬೆಂದಿದ್ದ ಆ ಶವಗಳನ್ನು ಸಂಸ್ಕಾರ ಮಾಡಿ ಜಲದಾನಾದಿ ಕ್ರಿಯೆಗಳನ್ನು ಮಾಡಿ ಅಂದರೆ ತರ್ಪಣ ಮತ್ತು ದಾನ ಮೊದಲಾದ ಉತ್ತರೋತ್ತರ ಕ್ರಿಯೆಗಳನ್ನೆಲ್ಲ ಮಾಡಿ ಮಗುಳೆ ಬಂದಂ ಮತ್ತೆ ಬಂದ ಅನ್ನೇಗಂ. ಆಗ ಇದು ಒಂದು ಪ್ರಕರಣ ಇಲ್ಲಿಗೆ ಮುಗಿಯಿತು. ಅಂದರೆ ವಾರಣಾವತದಲ್ಲಿ ಅರಗಿನ ಅರಮನೆಯಲ್ಲಿ ಪಾಂಡವರನ್ನು ಸಾಯಿಸುವ ಒಂದು ಹಂತದಲ್ಲಿ ದುರ್ಯೋಧನ ಯಶಸ್ವಿ ಆದ ತಾತ್ಕಾಲಿಕವಾಗಿ ಎನ್ನುವುದನ್ನು ನಾವು ಗಮನಿಸಿದರೆ ಈ ಕಥೆ ಇಲ್ಲಿಗೆ ಅಂದರೆ ವಾರಣಾವತ ಪ್ರಸಂಗ ಅರಗಿನ ಅರಮನೆಯ ಪ್ರಸಂಗ ಇಲ್ಲಿಗೆ ಮುಗಿಯಿತು. ಮುಂದೆ ಇತ್ತ ಪಾಂಡವರು ಸುರಂಗ ಮಾರ್ಗದಿಂದ ಪರಮಟ್ಟು ಅರಗಿನ ಅರಮನೆಯಿಂದ ತಪ್ಪಿಸಿಕೊಂಡು ವಿದುರನ ಆಪ್ತ ಮಾಡಿದಂತಹ ಸುರಂಗದ ಮಾರ್ಗವಾಗಿ ಭೀಮ ತನ್ನ ತಮ್ಮಂದಿರು ಮತ್ತು ತಾಯಿಯು ಸಹಿತ ಸುರಂಗ ಮಾರ್ಗದಲ್ಲಿ ಅವರನ್ನು ಹೊತ್ತುಕೊಂಡು ಬಂದು ಪರಮಟ್ಟು ಹೊರಗಡೆ ಬಂದರು. ತಾರಾಗಣಗಳಿಂದನೆಲ್ಲ ಇಂ ದಸೆಯಂ ಪೊಳ್ತುವ ಮರಿದು, ಅಂದರೆ ತಾರಾಗಣದ ನಕ್ಷತ್ರ ನಕ್ಷತ್ರಗಳು ಇರುವ ಜಾಗದಿಂದ ದಿಕ್ಕನ್ನು ತಿಳಿದು ಮತ್ತು ಎಷ್ಟು ಹೊತ್ತಾಯಿತು ಅನ್ನೋದನ್ನು ಕೂಡ ತಿಳಿದು ಟೆಂಕಮಗದೆ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣವನ್ನು ಬೆಳೆಸಿದರು. ಅಂದರೆ ಹಿಂದೆ ದಿಕ್ಕನ್ನು ಅರಿಯುವ ಕ್ರಮ ಅಂದರೆ ಹೀಗೆ, ತಾರಾಗಣ ಉದಾಹರಣೆಗೆ ಧ್ರುವ ನಕ್ಷತ್ರ ಅದು ಯಾವಾಗಲೂ ಉತ್ತರದಲ್ಲಿ ಇರುತ್ತೆ. ನಮ್ಮ ಒಂದು ಅಂದಾಜಿನ ಪ್ರಕಾರ ಆ ಉತ್ತರ ದಿಕ್ಕನ್ನು ನೋಡಿ ಮತ್ತು ಅದರ ಮೂಲಕ ದಿಕ್ಕನ್ನು ಪರಿಭಾವಿಸಿದಂಥ ಪಾಂಡವರು ಆ ಹೊತ್ತನ್ನು ಕೂಡ ಸರಿಯಾಗಿ ತಿಳ್ಕೊಂಡು ನೇರವಾಗಿ ಇರುವುದರೆ ತೆಂಕಮೊಗದ ಕಡೆಗೆ ಉತ್ತರ ಭಾಗದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಕಳೆದ 5-6 ಸಂಚಿಕೆಗಳಲ್ಲಿ ನಾವು ಪರೀಕ್ಷೆಯನ್ನು ನಡೆಸ್ತಾ ಇದ್ವಿ. ನಾವು ಈಗಾಗಲೇ 85 ಹೆಚ್ಚಿನ ಸಂಚಿಕೆಗಳನ್ನು ದಾಟಿದ್ದೀವಿ. ಹಾಗಿದ್ದಾಗ ಇಷ್ಟೊರೆಗೆ ಏನು ಕಲ್ತೀವಿ ಅಂತ ನಾವು ತಿಳ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್ ಅಲ್ವಾ? ಇಷ್ಟೊಂದು ಸಂಚಿಕೆಗಳನ್ನು ದಾಟಿದ್ದೀವಿ ಅಂದಮೇಲೆ ನಾವು ಸಾಕಷ್ಟು ವಿಷಯಗಳನ್ನು ಆಲ್ರೆಡಿ ಕಲ್ತ್ಬಿಟ್ಟಿದ್ದೀವಿ. ಹಾಗಂತ ಇಲ್ಲಿಗೆ ಕಲಿಕೆ ನಿಲ್ಲತ್ತಾ? ಇಲ್ಲ, ಎಷ್ಟೋ ಇಂಪಾರ್ಟೆಂಟ್ ವಿಷಯಗಳು ಇನ್ನೂ ಬಾಕಿ ಉಳಿದಿದೆ. ನಾವು ಬರೀ ಇಂಗ್ಲೀಷ್ ಕಲಿತ್ರೆ ಸಾಕಾಗತ್ತಾ? ಸಭ್ಯರಾಗಿರೋದು ಕೂಡ ಬಹಳ ಇಂಪಾರ್ಟೆಂಟ್. ಶಿಷ್ಟಾಚಾರ ಸಭ್ಯತೆ ನಮ್ಮ ಜೀವನದ ಒಂದು ಭಾಗ. ಜೀವನದಲ್ಲಿ ನಡೀತಾ ಇರುವಂತಹ ಸಂಘರ್ಷನ ನಿಭಾಯಿಸುವಲ್ಲಿ ಕಾನೂನು ವಿಷಯಗಳು, ಕೊಡುಕೊಳ್ಳೋದು, ಈ ಥರ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಮಾತಾಡೋದನ್ನು ಸುಧಾರಿಸ್ಕೊಳ್ಳೋದು ಕೂಡ ಬಹಳ ಅಗತ್ಯ ಇದೆ. ಹೇಗೇಗೋ ಯಾವುದ್ಯಾವುದೋ ಭಾಷೆನ ಮಾತಾಡೋದಕ್ಕೂ ಆಗೋದಿಲ್ಲ ಅಲ್ವಾ? ನಾವು ಸಭ್ಯರಾಗಿರಬೇಕು, ಶಿಷ್ಟಾಚಾರದ ಮಾತುಗಳನ್ನಾಡಬೇಕು, ಇವನ್ನೆಲ್ಲ ಇಂಗ್ಲೀಷಲ್ಲಿ ಕೂಡ ಕಲಿಬೇಕು. ಅಷ್ಟೇ ಅಲ್ಲ, ಇನ್ನು ಮುಂದಕ್ಕೆ ಒಂದಷ್ಟು ಪ್ರಮುಖ ಗಾದೆಗಳು, ಉಕ್ತಿಗಳು, ಲೋಕೋಕ್ತಿಗಳನ್ನು ಕೂಡ ನಾವು ಕಲಿಯೋಣ. ಇವತ್ತು ಸಭ್ಯತೆ ಶಿಷ್ಟಾಚಾರದ ಬಗ್ಗೆ ಮಾತಾಡೋಣ. ನೀವೆಲ್ಲ ಎಟಿಕ್ವಿಟ್ ಅನ್ನೋ ಪದನ ಕೇಳಿದ್ದೀರಾ? ETIQUETTE ಎಟಿಕ್ವಿಟ್ ಅಂದರೆ ಅದುವೇ ಸಭ್ಯತೆ ಶಿಷ್ಟಾಚಾರ. ಇಷ್ಟು ಸಾಕು, ದ್ಯಾಟ್ ವಿಲ್ ಡೂ, ದಿಸ್ ಇಸ್ ಇನಫ್, ಇಟ್ ಇಸ್ ಇನಫ್, ನಂಗೆ ಇಷ್ಟು ಸಾಕು ಅಂತ ನೀವು ಹೇಳ್ತಿರಲ್ವಾ, ಇಷ್ಟು ಸಾಕು, ಇಟ್ಸ್ ಇನಫ್ ಅಂತ ಹೇಳಬೇಕು. ದಯವಿಟ್ಟು ತೊಂದರೆ ತಗೊಳ್ಳೋದಿಕ್ಕೆ ಹೋಗಬೇಡ. ಹೇಗೆ ಹೇಳ್ತೀರಾ ಇದನ್ನ? ಪ್ಲೀಸ್ ಡೋಂಟ್ ಬಾದರ್, ಪ್ಲೀಸ್ ಡೋಂಟ್ ಬಾದರ್, ದಯವಿಟ್ಟು ತೊಂದರೆ ತಗೋಬೇಡ. ನಮಗೇನು ತೊಂದರೆ ಇಲ್ಲ, ನೋ ಟ್ರಬಲ್ ಎಟ್ ಆಲ್. ನಮಗೇನು ತೊಂದರೆ ಇಲ್ಲ, ನೋ ಟ್ರಬಲ್ ಎಟ್ ಆಲ್. ನನ್ನ ಬಗ್ಗೆ ಚಿಂತೆ ಬೇಡ, ಡೋಂಟ್ ವರಿ ಅಬೌಟ್ ಮೀ. ನನ್ನ ಬಗ್ಗೆ ಚಿಂತೆ ಬೇಡ, ಡೋಂಟ್ ವರಿ ಅಬೌಟ್ ಮೀ. ಯಾರಾದರೂ ನಿಮಗೆ ಸಹಾಯ ಮಾಡಿರ್ತಾರೆ ಅವ್ರಿಗೆ ನೀವು ಕೃತಜ್ಞತೆ ಸಲ್ಲಿಸಬೇಕು. ಏನು ಹೇಳ್ತೀರಾ? ಕನ್ನಡದಲ್ಲಿ ನಿಮ್ಮ ಕೃಪೆ, ನಿಮ್ಮ ದೊಡ್ಡತನ ಹೇಳೋದಿದೆ ಅಲ್ವಾ? ಅದನ್ನು ಹೇಗೆ ಹೇಳ್ತೀರಾ? ಸೋ ಕೈಂಡ್ ಆಫ್ ಯು, ಸೋ ನೈಸ್ ಆಫ್ ಯು ಅಂತ ಹೇಳ್ಬೋದು. ಇಟ್ ವುಡ್ ಬಿ ವೆರಿ ಕೈಂಡ್ ಆಫ್ ಯು ಅಂತ ಕೂಡ ಹೇಳ್ಬೋದು. ಇಟ್ ವುಡ್ ಬಿ ವೆರಿ ಕೈಂಡ್ ಆಫ್ ಯು. ನನ್ನಿಂದ ನಿಮ್ಗೇನು ಬೇಕು, ನನ್ನಿಂದ ಹೇಗೆ ಸಹಾಯ ಬೇಕು, ಇದನ್ನೆಲ್ಲ ಹೇಗೆ ಕೇಳ್ತೀರಾ? ಹೌ ಕ್ಯಾನ್ ಐ ಹೆಲ್ಪ್ ಯು, ಹೌ ಕ್ಯಾನ್ ಐ ಹೆಲ್ಪ್ ಯು, ನನ್ನಿಂದ ನಿಮ್ಗೇನು ಸಹಾಯ ಬೇಕು, ನನ್ನಿಂದ ಏನಾಗಬೇಕು ಅನ್ನೋದಕ್ಕೆ ಹೌ ಕ್ಯಾನ್ ಐ ಹೆಲ್ಪ್ ಯು. ನೀವು ಯಾಕೆ ತೊಂದರೆ ತಗೊಂಡ್ರಿ? ವೈ ಡಿಡ್ ಯು ಟ್ರಬಲ್ ಯುವರ್ ಸೆಲ್ಫ್, ವೈ ಡಿಡ್ ಯು ಟ್ರಬಲ್ ಯುವರ್ ಸೆಲ್ಫ್? ಹಾಗಂದ್ರೇನು, ನೀವು ಯಾಕೆ ತೊಂದರೆ ತಗೊಳ್ತಿದ್ದೀರಾ? ಅದಷ್ಟು ಸಾಕು, ದ್ಯಾಟ್ ಇಸ್ ಸಫಿಷಿಯಂಟ್. ಇದಿಷ್ಟು ಸಾಕು, ದಿಸ್ ಇಸ್ ಸಫಿಷಿಯಂಟ್. ಇದಿಷ್ಟು ಸಾಕು ಅನ್ನೋದಕ್ಕೆ ದಿಸ್ ಇಸ್ ಸಫಿಷಿಯಂಟ್ ಅಂದರೆ ಆಯಿತು. ಯೋಚನೆವೇನು ಬೇಡ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೇಗೆ ಹೇಳ್ತೀರಾ ಇದನ್ನು? ಡೋಂಟ್ ಬಾದರ್, ಡೋಂಟ್ ಬಾದರ್, ಬಿ ಒ ಟಿ ಎಚ್ ಇ ಆರ್, ಬಾದರ್. ತಲೆ ಬಿಸಿ ಬೇಡ, ಯೋಚನೆ ಬೇಡ ಅನ್ನೋದಕ್ಕೆ. ಇನ್ನೊಂದು ಸ್ವಲ್ಪ ಹೊತ್ತು ಇರು. ಪ್ಲೀಸ್ ಸ್ಟೇ ಅ ಲಿಟಲ್ ಮೋರ್, ಪ್ಲೀಸ್ ಸ್ಟೇ ಅ ಲಿಟಲ್ ಮೋರ್. ಇನ್ನೊಂದು ಸ್ವಲ್ಪ ಹೊತ್ತು ಇರು. ದಯವಿಟ್ಟು ಕ್ಷಮೆ ಇರಲಿ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಇ ಎಕ್ಸ್ ಸಿ ಯು ಎಸ್ ಇ, ಎಕ್ಸ್ಕ್ಯೂಸ್ ಮೀ ಅಂದರೆ ದಯವಿಟ್ಟು ಕ್ಷಮೆ ಇರಲಿ, ನಂಗೆ ಬಹಳ ದುಃಖ ಆಗಿದೆ ಅನ್ನೋದಕ್ಕೆ ಏನು ಹೇಳ್ತೀರಾ? ಹೇಗೆ ಹೇಳ್ತೀರಾ? ಐ ಆಮ್ ಸಾರಿ, ಐ ಆಮ್ ಸಾರಿ, ಐ ಅಪಾಸ್ಟ್ರೋಫಿ ಎಂ, ಐ ಆಮ್ ಸಾರಿ, ನನಗೆ ಬಹಳ ದುಃಖ ಆಗಿದೆ. ಉಪಚಾರ ಏನು ಮಾಡೋದು ಬೇಡ. ಕೆಲವೊಮ್ಮೆ ಯಾರಾದರೂ ಬಂದ ತಕ್ಷಣ ಊಟ ಬೇಕಾ, ತಿಂಡಿ ಬೇಕಾ, ಆರಾಮಾಗಿ ಕೂತ್ಕೊಳ್ಳಿ ಎಷ್ಟೊಂದು ಹೇಳ್ತೀವಿ, ಆದರೆ ಎಲ್ರಿಗೆ ಹಾಗಿರೋದಕ್ಕೆ ಇಷ್ಟ ಆಗೋಲ್ಲ. ಕ್ಯಾಶುವಲ್ ಆಗಿರೋದಕ್ಕೆ ಬಿಡಿ, ಈ ಥರ ಹೇಳ್ತಾರೆ. ಉಪಚಾರ ಏನು ಬೇಡ ಅನ್ನೋದಕ್ಕೆ ಡೋಂಟ್ ಬಿ ಫಾರ್ಮಲ್, ಎಫ್ ಒ ಆರ್ ಎಂ ಎ ಎಲ್, ಫಾರ್ಮಲ್, ಡೋಂಟ್ ಬಿ ಫಾರ್ಮಲ್. ನಾನೊಂದು ಹೇಳಲ್ಲ, ಮೇ ಐ ಸೇ ಸಮಥಿಂಗ್, ಮೇ ಐ ಸೇ ಸಮಥಿಂಗ್, ನಾನೊಂದು ಹೇಳಲ್ಲ. ಅದನ್ನು ತಪ್ಪಾಗಿ ತಿಳಿಬೇಡ, ಡೋಂಟ್ ಮೈಂಡ್. ತಪ್ಪಾಗಿ ತಿಳಿಬೇಡ, ಡೋಂಟ್ ಮೈಂಡ್. ನಾನು ನಿಮ್ಮ ಸೇವೆಗೆ ಸಿದ್ಧನಾಗಿದ್ದೀನಿ. ಐ ಆಮ್ ಆಟ್ ಯುವರ್ ಸರ್ವೀಸ್, ಐ ಆಮ್ ಆಟ್ ಯುವರ್ ಡಿಸ್ಪೋಸಲ್. ನಾನು ನಿಮಗೆ ಸಹಾಯ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಅನ್ನೋದಕ್ಕೆ ಐ ಆಮ್ ಆಟ್ ಯುವರ್ ಡಿಸ್ಪೋಸಲ್, ಡಿ ಐ ಎಸ್ ಪಿ ಓ ಎಸ್ ಎ ಎಲ್, ಅಥವಾ ಐ ಆಮ್ ಆಟ್ ಯುವರ್ ಸರ್ವೀಸ್ ಅಂತ ಕೂಡ ಹೇಳ್ಬೋದು. ಕೆಲವೊಂದ್ಸಲ ತುಂಬ ಜನ ಇದ್ದಾಗ ಅಥವಾ ಏನೋ ಫಂಕ್ಷನ್ ಇದ್ದಾಗ ಎಲ್ಲರೂ ಸರಿಯಾಗಿ ನಾವು ವಿಚಾರಿಸ್ಕೊಳ್ಳೋದಿಕ್ಕೆ ಆಗಿರೋದಿಲ್ಲ ಅಲ್ವಾ? ಅದಕ್ಕೇನು ಹೇಳಬೇಕು? ವಿ ಕುಡಂಟ್ ಎಂಟರ್ಟೈನ್ ಯು ಪ್ರಾಪರ್ಲಿ, ವಿ ಕುಡಂಟ್ ಎಂಟರ್ಟೈನ್ ಯು ಪ್ರಾಪರ್ಲಿ. ನಿಮ್ಮನ್ನು ಸರಿಯಾಗಿ ವಿಚಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ವಿ ಕುಡಂಟ್ ಎಂಟರ್ಟೈನ್ ಯು ಪ್ರಾಪರ್ಲಿ. ನಾನಿಲ್ಲಿ ಕೂತ್ಕೋಬಹುದಾ? ಮೇ ಐ ಸಿಟ್ ಹಿಯರ್. ನಾನಿಲ್ಲಿ ಕೂತ್ಕೋಬಹುದಾ? ಮೇ ಐ ಸಿಟ್ ಹಿಯರ್. ನಿಮ್ಮ ಸಹಾಯಕ್ಕಾಗಿ ತುಂಬ ವಂದನೆಗಳು. ಥ್ಯಾಂಕ್ಸ್ ಫಾರ್ ಯುವರ್ ಹೆಲ್ಪ್, ಥ್ಯಾಂಕ್ಸ್ ಫಾರ್ ಯುವರ್ ಹೆಲ್ಪ್. ನಿಮ್ಮ ಸಹಾಯಕ್ಕಾಗಿ ವಂದನೆಗಳು. ನಾವು ನಿಮಗೆ ಆಭಾರಿಯಾಗಿದ್ದೀವಿ. ವಿ ಆರ್ ಗ್ರೇಟ್ಫುಲ್ ಟು ಯು, ವಿ ಆರ್ ಗ್ರೇಟ್ಫುಲ್ ಟು ಯು. ನಿಮಗೆ ಆಭಾರಿಯಾಗಿದ್ದೀವಿ. ಇದರಲ್ಲಿ ಕೃಪೆಯ ಪ್ರಶ್ನೆ ಇಲ್ಲ, ಇದರಿಂದ ನಮಗೆ ಸಂತೋಷ ಆಗತ್ತೆ. ನೋ ಕ್ವೆಶನ್ ಆಫ್ ಕೈಂಡ್ನೆಸ್, ಇಟ್ ವುಡ್ ರಾದರ್ ಪ್ಲೀಸ್ ಮೀ. ಏನೋ ಒಂದು ಸಹಾಯ ಮಾಡಿರ್ತೀರಾ, ಇದೆಲ್ಲ ಬೇಕಿರಲಿಲ್ಲ, ತೊಂದರೆ ಇಲ್ಲ ಅಂತ ಎದುರ್ನವ್ರು ಹೇಳಿದಾಗ ನೀವು ಹೇಳಬೇಕಾಗತ್ತಲ್ವಾ, ಹೀಗೆ ಮಾಡೋದ್ರಿಂದ ನನಗೆ ಖುಷಿ ಆಗತ್ತೆ. ನೋ ಕ್ವೆಶನ್ ಆಫ್ ಕೈಂಡ್ನೆಸ್, ಇಟ್ ವುಡ್ ರಾದರ್ ಪ್ಲೀಸ್ ಮೀ. ಸಲಹೆನ ಎಲ್ಲರೂ ಕೊಡ್ತಾ ಇರ್ತಾರೆ ಆಗಾಗ ನಮಗೆ, ಆದರೆ ಕೆಲವರು ಕೊಡುವಂಥ ಸಲಹೆ ಬಹಳ ಚೆನ್ನಾಗಿರುತ್ತೆ, ನಮಗೆ ಸಹಾಯ ಮಾಡಿರುತ್ತೆ. ನೀವು ಒಳ್ಳೆ ಸಲಹೆ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ಥ್ಯಾಂಕ್ ಯು ಫಾರ್ ಯುವರ್ ಸೆನ್ಸಿಬಲ್ ಅಡ್ವೈಸ್ ಅಥವಾ ಗುಡ್ ಅಡ್ವೈಸ್. ಥ್ಯಾಂಕ್ ಯು ಫಾರ್ ಯುವರ್ ಗುಡ್ ಅಡ್ವೈಸ್, ಸೆನ್ಸಿಬಲ್ ಅಡ್ವೈಸ್. ನಿಮ್ಮ ಸಲಹೆಗಾಗಿ ಧನ್ಯವಾದ ಅಂತ ಹೇಳೋದು. ಪ್ರೀತಿ ಮತ್ತು ಶುಭಾಶಯಗಳೊಟ್ಟಿಗೆ ನಿಮ್ಮವ ಅಂತ ಹೇಳೋದಿರುತ್ತಲ್ವಾ, ವಿತ್ ಲವ್ ಆ್ಯಂಡ್ ಬೆಸ್ಟ್ ವಿಷಸ್ ಯುವರ್ ಸಿನ್ಸಿಯರ್ಲಿ. ವಿತ್ ಲವ್ ಆ್ಯಂಡ್ ಬೆಸ್ಟ್ ವಿಷಸ್ ಯುವರ್ ಸಿನ್ಸಿಯರ್ಲಿ. ಪ್ರೀತಿ ಮತ್ತು ಶುಭಾಶಯಗಳೊಟ್ಟಿಗೆ ನಿಮ್ಮ ವಿಧೇಯಕ. ತೊಂದರೆ ಕೊಟ್ಟಿದ್ದಕ್ಕಾಗಿ ದಯವಿಟ್ಟು ಕ್ಷಮೆ ಇರಲಿ. ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ ಫಾರ್ ದಿ ಟ್ರಾಬಲ್. ತೊಂದರೆನೇ

0: ಕೊಟ್ಟಿರ್ಬೇಕು ಅಂತಿಲ್ಲ ಒಂಥರ ಹೇಳೋದು ನಮ್ಮ ಸಭ್ಯತೆನ ತೋರಿಸುತ್ತಲ್ವಾ. ತೊಂದರೆ ಕೊಟ್ಟಿದ್ದಕ್ಕಾಗಿ ದಯವಿಟ್ಟು ಕ್ಷಮಿಸಿ, ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ ಫಾರ್ ದಿ ಟ್ರಾಬಲ್. ನಮ್ಮ ಸುತ್ತ ಇರೋರಿಗೆ ನಮ್ಮ ನಮಸ್ಕಾರನ, ಆಶೀರ್ವಾದನ, ನೆನಪನ್ನ ನಾ ತಿಳಿಸ್ಬೇಕಿರುತ್ತೆ. ಅದನ್ನು ಹೇಗೆ ಹೇಳ್ತಾರ? ರಿಗಾರ್ಡ್ ಟು ಆಲ್, ರಿಗಾರ್ಡ್ ಟು ಸಿಸ್ಟರ್ಸ್, ರಿಗಾರ್ಡ್ ಟು ಬ್ರದರ್ಸ್, ಅಥವಾ ಲವ್ ಟು ಚಿಲ್ಡ್ರನ್, ಈ ಥರ ಹೇಳ್ಬೋದು. ರಿಗಾರ್ಡ್ ಟು ಆಲ್, ಲವ್ ಟು ಚಿಲ್ಡ್ರನ್, ಲವ್ ಟು ಕಿಡ್ಸ್, ಈ ಥರ ನಮ್ಮ ನೆನಪುಗಳನ್ನು ತಿಳಿಸಿ, ನಮ್ಮ ಆಶೀರ್ವಾದ ತಿಳಿಸಿ, ನಮ್ಮ ನಮಸ್ಕಾರ ತಿಳಿಸಿ ಅನ್ನೋದಕ್ಕೆ ರಿಗಾರ್ಡ್ ಅನ್ನೋ ಪದ ಬಳಸ್ಬೋದು, ಲವ್ ಅನ್ನೋ ಪದ ಕೂಡ ಬಳಸ್ಬೋದು. ಈ ಕೆಲಸನ ಮಾಡಿಸ್ಕೊಟ್ರೆ ನಾನು ನಿಮಗೆ ಚಿರಋಣಿ ಆಗಿರ್ತೀನಿ. ಯಾರಿಂದಲೋ ನಿಮಗೊಂದು ಸಹಾಯ ಬೇಕಿರುತ್ತೆ, ಅವ್ರು ಮಾಡಬೇಕು ಅಥವಾ ಅವ್ರು ಹೇಳಿ ಮಾಡಿಸ್ಕೊಡ್ಬೇಕಿರತ್ತೆ. ಐಲ್ ಫೀಲ್ ಹೈಲಿ ಒಬ್ಲೈಜ್ ಇಫ್ ಯು ಗೆಟ್ ದಿಸ್ ವರ್ಕ್ ಡನ್. ಐಲ್ ಐ ಅಪೋಸ್ಟ್ರಫಿ ಎಲ್ ಎಲ್ ಐ ವಿಲ್ನ ಐಲ್ ಅಂತ ಹೇಳ್ಬೋದು. ಫೀಲ್ ಹೈಲಿ ಒಬ್ಲೈಜ್ ಇಫ್ ಯು ಒಬ್ಲೈಜ್ಡ್ ಓ ಬಿ ಎಲ್ ಐ ಜಿ ಇ ಡಿ ಒಬ್ಲೈಜ್ ಇಫ್ ಯು ಗೆಟ್ ದಿಸ್ ವರ್ಕ್ ಡನ್ ಈ ಕೆಲಸನ ಮಾಡಿಸ್ಕೊಟ್ರೆ ನಾನು ನಿಮಗೆ ಚಿರಋಣಿ ಆಗಿರ್ತೀನಿ ಅಂತ ಇದರ ಅರ್ಥ. ನನ್ನಿಂದ ನಿಮಗೇನು ಸಹಾಯ ಬೇಕು? ವಾಟ್ ಕ್ಯಾನ್ ಐ ಡೂ ಫಾರ್ ಯು? ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಾನು ಏನು ಸಹಾಯ ಮಾಡಬಹುದು? ದಯವಿಟ್ಟು ಇನ್ಯಾವಾಗಲಾದರೂ ಬನ್ನಿ. ಪ್ಲೀಸ್ ಡ್ರಾಪ್ ಇನ್ ಸಮ್ ಟೈಮ್, ಪ್ಲೀಸ್ ಡ್ರಾಪ್ ಇನ್ ಸಮ್ ಟೈಮ್, ದಯವಿಟ್ಟು ಇನ್ಯಾವಾಗಲಾದರೂ ಬನ್ನಿ ಅನ್ನೋದಕ್ಕೆ ಪ್ಲೀಸ್ ಡ್ರಾಪ್ ಇನ್ ಸಮ್ ಟೈಮ್. ದಯವಿಟ್ಟು ಆರಾಮದಲ್ಲಿ ಕೂತ್ಕೊಳ್ಳಿ. ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್, ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್, ದಯವಿಟ್ಟು ಆರಾಮದಲ್ಲಿ ಕೂತ್ಕೊಳ್ಳಿ. ಹೇಗನ್ನಿಸ್ತು ಇದೆಲ್ಲ ವಾಕ್ಯಗಳನ್ನು ಕೇಳಿದಾಗ? ಅರೌಂಡ್ ನಾನು 30 ವಾಕ್ಯಗಳನ್ನು ಹೇಳಿದೆ. ನನಗೆ ಬಹಳ ಇಷ್ಟವಾದ ಮಾತುಗಳಿದು. ನಾವೆಲ್ಲ ಯಾರೊಟ್ಟಿಗೆ ಆದರೂ ಹೇಗೆ ವ್ಯವಹರಿಸ್ತೀವಿ, ಹೇಗೆ ಮಾತಾಡ್ತೀವಿ, ಹೇಗೆ ನಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತಲ್ವಾ. ನಮ್ಮ ಮಾತುಗಳು ನಮ್ಮ ವ್ಯಕ್ತಿತ್ವನ ತೋರಿಸ್ಕೊಡತ್ತೆ. ನಾವು ಎಷ್ಟು ಒಳ್ಳೆಯವರಿದ್ದೀವ ಇಲ್ವಾ ಅನ್ನೋದು ಕೂಡ ಎದುರಿನವರಿಗೆ ಗೊತ್ತಾಗತ್ತೆ. ಅಲ್ಲಿ ನಮ್ಮ ಎದುರುಗಡೆ ಇರೋರು ಸಹ ಏನೋ ಬೇಸರದಲ್ಲಿದ್ದರೆ, ಕೋಪದಲ್ಲಿದ್ದರೆ ನಮ್ಮ ನಡವಳಿಕೆ ಮಾತುಗಳಿಂದ ಅವರು ಸ್ವಲ್ಪ ಸಮಾಧಾನದಲ್ಲಿ ಮಾತಾಡೋದಕ್ಕೆ ಕಲಿತಾರೆ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಸಭ್ಯತೆ ಶಿಷ್ಟಾಚಾರನ ಅಳವಡಿಸ್ಕೊಂಡಿರಲೇಬೇಕು, ಎಟಿಕ್ಯೂಟನ್ ಆಗಿರಬೇಕು. ಯಾರೊಬ್ಬರ ಗೌರವಕ್ಕೂ ಕುಂದು ಬಾರದ ಹಾಗೆ ನಡ್ಕೊಳ್ಳೋದನ್ನು ನಾವು ಕಲಿಬೇಕು. ನಮ್ಮ ಈಗಿನ ಕಾಲದಲ್ಲಿ ನಾವು ಇಂಗ್ಲೀಷ್ ಕಲಿಯೋದು ಎಷ್ಟೊಂದು ಅನಿವಾರ್ಯವಾಗಿದೆ ಅಲ್ವಾ, ಅದೇ ರೀತಿ ಸಭ್ಯರಾಗಿ ನಡ್ಕೊಳ್ಳೋದು ಕೂಡ ತುಂಬ ಅನಿವಾರ್ಯವೇ. ನಾವು ಒಳ್ಳೆಯದನ್ನು ಕಲಿತಾ ಇನ್ನೊಬ್ಬರಿಗೂ ಅದನ್ನು ಕಲಿಸೋಕೊಡೆ ನಮ್ಮ ಯೋಚನೆ ಯಾವಾಗಲೂ ಇರಲಿ. ಹೇಳೋದಕ್ಕೆ ಕಲಿಯೋದಕ್ಕೆ ಬೇಕಷ್ಟಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
4: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ? ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಬನ್ನರ ಚಿಟ್ಟೆಗಳೇ ಲಜ್ಜಮಾನ ಮರ್ಯಾದೆ ಮಾರಿ ಬಂದಿರಾ ಇದೇ ನಾಗರಿಕತೆ ಎಂದುಕೊಂಡಿರಾ ಲಜ್ಜಮಾನೆ ಮರ್ಯಾದೆ

ಗುಂಪು ಕಟ್ಟಿ ರಂಪ ಮಾಡೆ ಹೆದರುವ ನಾನಲ್ಲ, ನೂರು ಹೆಣ್ಣು ಬಂದರೂ ಲಕ್ಷ್ಯ ಬಿಡುವನಲ್ಲ. ಗುಂಪು ಕಟ್ಟಿ ರಂಪ ಮಾಡೆ ಹೆದರುವ ನಾನಲ್ಲ, ನೂರು ಹೆಣ್ಣು ಬಂದರೂ ಲಕ್ಷ್ಯ ಬಿಡುವನಲ್ಲ. ಅಂದು ಶಿವನ ಕನೆಗೆ ಬಂದ ಕಾಮನು ಏನಾದ, ನೆತ್ತಿ ಕಣ್ಣ ಬೆಂಕಿಯಲ್ಲಿ ಸುಟ್ಟು ಬೂದಿಯಾದ. ಅರೆ ಅಹಿ ಅರೆ ಅಹಿ ಅರೆ ಅಹಿ ಗುಂತಲ ಕಡಿ ಗುಂತಲ ಕಡಿ ಗುಂತಲ ಕಡಿಗು ಅಜಿಕಿನ ತರಿ ಅಜಿಕಿನ ತರಿ ಅಜಿಕಿನ ತರಿ ಅಹಿ

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೆ ಒಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ

0: ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು.
1: ಓಕೆ
2: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
3: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಯೋ

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬಿರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಕೆಲವರಲ್ಲಿ ಮಾತ್ರ ನಾವು ಬಯಸ್ತೀವಿ. ಹೀಗಿರುವಾಗ ಯಾರಲ್ಲಿ ನಿಮಗೆ ನಂಬಿಕೆ ಇಲ್ವೋ ಅಂತ ಕಡೆ ವಾದ ಮಾಡಕ್ ಹೋಗ್ಬೇಡಿ. ಹಾಗೆ ನೀವು ಯಾವಾಗ ಯಾವುದೇ ತಪ್ಪು ಮಾಡಿರಲ್ವೋ ಅಂತ ಸಮಯದಲ್ಲಿ ತಲೆ ತಗ್ಸಕ್ ಹೋಗ್ಬೇಡಿ. ತಪ್ಪು ಮಾಡಿದ್ರೆ ತಲೆ ತಗ್ಸಿ, ಆದ್ರೆ ತಪ್ಪು ಮಾಡಿಲ್ಲ ಅನ್ನುವಾಗ ತಲೆ ತಗ್ಸ್ಬೇಡಿ. ಹಾಗೇನೆ ಪ್ರೀತಿಯನ್ನ ಕೂಡ. ಯಾರು ನಿಮ್ಮ ಪ್ರೀತಿಗೆ ಬೆಲೆ ಕೊಡ್ತಾ ಇಲ್ವೋ ಅಂಥವರಿಂದ ನೀವು ಪ್ರೀತಿಯನ್ನ ಬಯಸೋಕ್ ಹೋಗ್ಬೇಡಿ. ಈ ಪ್ರೀತಿ, ನಂಬಿಕೆ, ವಿಶ್ವಾಸ ಅನ್ನೋದು ತಾನಾಗೇನೆ ಸಿಗ್ಬೇಕು. ಆಲ್ ಇಸ್ ವೆಲ್.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.

0: ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮಹಾಲಕ್ಷ್ಮಿ ಸ್ವೀಟ್ಸ್ ನಮ್ಮಿಗೆ.
2: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
3: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
2: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
4: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಸಿನಿ ಕಹಾನಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ. ಎಸ್ ಸ್ನೇಹಿತರೆ, ಶುಕ್ರವಾರ ಬಂದ ತಕ್ಷಣ ಎಸ್ ಸಿನಿ ಕಹಾನಿ ಕಾರ್ಯಕ್ರಮ ನೆನಪಾಗತ್ತೆ, ಕಾಫಿ ವಿತ್ RJ ಕಾರ್ಯಕ್ರಮದ ಬದಲಾಗಿ. ಈ ದಿನದ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಎಸ್ ಸಿನಿಮಾ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಸ್ನೇಹಿತರೆ? ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವರ ನೆಚ್ಚಿನ ಸಿನಿಮಾಗಳನ್ನು ನೋಡೇ ನೋಡಿರ್ತಾರೆ. ಸಿನಿಮಾ ಅಂದರೆ ಅದು ಒಂದು ಅದ್ಭುತವಾದ ಜಗತ್ತು. ಸಿನಿಮಾ ಅಂದರೆ ಒಂದು ಅದ್ಭುತವಾದ ಕಲೆ. ಸಿನಿಮಾ ಅಂದರೆ ಒಂದು ಉತ್ತಮ ಸಂದೇಶವನ್ನು ಕೊಡುವಂಥದ್ದು. ಸಿನಿಮಾ ಅಂದರೆ ಉದ್ಯಮ, ಸಿನಿಮಾ ಅಂದರೆ ಬಿಸ್ನೆಸ್, ಸಿನಿಮಾ ಅಂದರೆ ಜ್ಞಾನ. ಎಸ್, ಒಂದೊಂದು ಸಿನಿಮಾಗಳು ಒಂದೊಂದು ರೀತಿಯಲ್ಲಿ ಮನರಂಜನೆಯನ್ನು ಕೊಡ್ತವೆ ಅಲ್ವಾ? ಎಸ್, ನಾನು ಆಗಲೇ ಹೇಳಿದಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಿನಿಮಾಗಳು ಇಷ್ಟ ಆಗುತ್ತೆ. ಈ ದಿನದ ಒಂದು ವಿಷಯ ಏನಪ್ಪ ಅಂದರೆ, ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ನಿಮಗೊಂದು ಚಾನ್ಸ್ ಸಿಕ್ಕರೆ ಯಾವ ಥರದ ಫಿಲಮ್ ತೆಗಿಲಿಕ್ಕೆ ಇಷ್ಟಪಡ್ತೀರಾ? ನೀವು ನಿರ್ದೇಶನ ಮಾಡೋದಾದರೆ ಯಾವ ರೀತಿಯ ಫಿಲಮ್ಗಳನ್ನು ನಿರ್ದೇಶನ ಮಾಡ್ತೀರಾ? ನಾನಾಗಲೇ ಹೇಳಿದಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಫಿಲಮ್ಗಳು ಇಷ್ಟ ಆಗುತ್ತೆ ಅಂತ ಹೇಳಿದೆ ಸ್ನೇಹಿತರೆ. ಆ್ಯಕ್ಷನ್ ಫಿಲಮ್ಸ್ ಇರ್ಬೋದು, ಸಾಹಸ ಪ್ರಧಾನ ಚಿತ್ರಗಳಿರ್ಬೋದು, ಕಾಮಿಡಿ ಫಿಲಮ್ಗಳು, ರೊಮ್ಯಾಂಟಿಕ್ ಲವ್ ಸ್ಟೋರಿ ಫಿಲಮ್ಸ್, ಸಮಾಜಮುಖಿ ಚಿತ್ರಗಳು, ಕೌಟುಂಬಿಕ ಅಥವಾ ಭಾವನಾತ್ಮಕ ಚಿತ್ರಗಳು, ಈ ಪೌರಾಣಿಕ ಚಿತ್ರಗಳು, ಐತಿಹಾಸಿಕ ಚಿತ್ರಗಳು, ಹಾಗೆ ರಹಸ್ಯ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಕೊಡುವಂತಹ ಫಿಲಮ್ಗಳು, ಹಾಗೆ ಹಾರಾರ್ ಮೂವಿಗಳು, ದೆವ್ವದ ಸಿನಿಮಾಗಳು, ದೇಶ ಪ್ರೇಮ ಸಾರುವ ಕಥೆಗಳು, ಮಕ್ಕಳ ಚಿತ್ರಗಳು, ಕಾಲೇಜ್ ಸ್ಟೋರೀಸ್, ಹಾಗೆ ಪ್ರಾಣಿ ಪಕ್ಷಿಗಳ ಚಿತ್ರಗಳಿರ್ಬೋದು, ಹಾಗೆ ವ್ಯಕ್ತಿಗಳನ್ನು ಇಟ್ಕೊಂಡು ತೆಗೆದಿರುವಂತಹ ಚಿತ್ರಗಳು, ವ್ಯಕ್ತಿ ಆಧಾರಿತ ಚಿತ್ರಗಳು, ಹಾಗೆ ದೇವರ ಫಿಲಮ್ಗಳು. ಒಂದು ಕಾಲದಲ್ಲಿ ಈ ದೇವರ ಫಿಲಮ್ಗಳಂದರೆ ದೇವರ ಹೆಸರಲ್ಲಿ ಮಾಡಿರುವಂಥ ಈ ಶಬರಿಮಲೆ ಅಯ್ಯಪ್ಪ ಇರ್ಬೋದು, ಆ ರೀತಿಯ ಫಿಲಮ್ಗಳು ತುಂಬಾ ಫೇಮಸ್ ಆಗಿದ್ವು ಅಲ್ವಾ? ಬಗೆದು ಮತ್ತು ಬೇಡರ ಕಣ್ಣಪ್ಪ ಫಿಲಮ್ಗಳಿರ್ಬೋದು, ಆ ಥರ ಫಿಲಮ್ಗಳು. ಸೊ ನಿಮಗೆ ನೆಚ್ಚಿನ ಫಿಲಮ್ ಯಾವುದು, ಜೊತೆಗೆ ಯಾವ ರೀತಿಯ ಫಿಲಮನ್ನು ನೀವು ನಿರ್ದೇಶನ ಮಾಡಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದ್ರ ಬಗ್ಗೆ ಈ ದಿನ ನೀವು ನನ್ನೊಟ್ಟಿಗೆ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು. ಹಾಗಾದರೆ ಮತ್ತೆ ಆಗ್ತಾಡ 9686092779 ಈ ಸಂಖ್ಯೆಗೆ ಕರೆ ಮಾಡಿ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದಿನವನ್ನು ಮತ್ತಷ್ಟು ಖುಷಿಯಾಗಿರಿಸ್ಕೊಳ್ಳಿ ಅಂತ ಹೇಳ್ತಾ, ಫಸ್ಟ್ ಕರೆ ಯಾರು, ಎಲ್ಲಿಂದ, ಅವರಿಗೆ ಯಾವ ಸಿನಿಮಾ ನಿರ್ದೇಶನ ಮಾಡಲಿಕ್ಕೆ ಇಷ್ಟ ಆಗತ್ತೆ ಅನ್ನೋದ್ರ ಬಗ್ಗೆ ಕೇಳೋಣ. ನಮಸ್ತೆ.
5: ನಮಸ್ತೆ ಮೇಡಮ್. ಸುಬ್ರಹ್ಮಣ್ಯ ಜಯಂತ್.
4: ಓಕೆ, ಅಪ್ಪ ಪ್ಲಸ್ ಮಗ, ಅಪ್ಪನ ಹೆಸರು ಮಗನ ಹೆಸರು.
5: ಓಕೆ,
4: ಸುಬ್ರಹ್ಮಣ್ಯ ಸರ್ ಹೇಗಿದ್ದೀರಿ?
5: ನಾವು ಚೆನ್ನಾಗಿದ್ದೀವಿ ಮೇಡಮ್. ನೀವು ಹೇಗಿದ್ದಾರೆ ಮೇಡಮ್?
4: ಆರಾಮ್ ಸರ್. ಬೆಂಗಳೂರು ಕ್ಲೈಮೇಟ್ ಹೇಗಿದೆ?
5: ಇವಾಗ ಮಳೆ ಎಲ್ಲ ನಿಂತೋಗಿ ಮತ್ತೆ ಬಿಸಿಲ ತಾಪಮಾನ ಹೆಚ್ಚಿದೆ ಮೇಡಮ್.
4: ಓಕೆ ಸರ್. ಸರ್, ಇವತ್ತು ಸಿನಿ ಕಹಾನಿ ಕಾರ್ಯಕ್ರಮದ ಟಾಪಿಕ್ ಗೊತ್ತಾಯ್ತಾ?
5: ಹಾ, ಖಂಡಿತ ಗೊತ್ತಾಯ್ತು ಮೇಡಮ್. ಯಾಕೆ ಇದು ಸಾಂಸಾರಿಕ ಚಿತ್ರ ಅಂತ ಹೇಳಿದ್ರೆ, ನಾವು ಯಜಮಾನ ಇರೋ ಯಜಮಾನ ಬಂತಲ್ಲ ಫಿಲಮ್ ಮೇಡಮ್, ಆ ತರ ಒಂದ್ ತೆಗಿಬೇಕಂತ ಇಷ್ಟ ಆಗುತ್ತೆ ಮೇಡಮ್.
4: ಆ ತರ ಅಂದ್ರೆ ಕೌಟುಂಬಿಕ ಫಿಲಂ ತೆಗಿಲಿಕ್ಕೆ ಇಷ್ಟಪಡ್ತೀರಾ ನೀವು?
5: ಇಷ್ಟಪಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಆಗ್ಲಿ ವಯಸ್ಕರ ವಯಸ್ಸು ಹುಡುಗರಿಂದ ಹಿಡಿದು ವಯಸ್ಸಾದವರವರೆಗೂ ನೋಡುವಂತಹ ಒಂದು ಕೌಟುಂಬಿಕ ಚಿತ್ರ ಅಂತ ಹೇಳ್ಬೋದು ಮೇಡಮ್. ಇದು
4: ಅಂದ್ರೆ ಎಲ್ಲಾ ವಯೋಮಾನದವರು ಆರಾಮಾಗಿ ಕುತ್ಕೊಂಡು ನೋಡ್ಬೋದು ಆ ಫಿಲಂ, ಕೌಟುಂಬಿಕ ಫಿಲಂ. ಅದಕ್ಕೆ ಆ ತರ ಫಿಲಂ ತೆಗಿಬೇಕು ಅಂತ.
5: ಹೌದು ಖಂಡಿತ. ಯಾಕೆ ಅಂತ ಹೇಳಿದ್ರೆ ಇವಾಗ ವಯಸ್ಸಾದ ಇದು ತಾಯಿನ ಇಟ್ಕೊಂಡು ಮಕ್ಕಳ ಇದು ಮಗನ ಜೊತೆ ಇರ್ತಾರೆ, ತಾಯಿನ ಯಾವ ತರ ಮಮತೆಯಿಂದ ನೋಡ್ಕೊಳ್ತಾ ಇರ್ತಾರೆ, ಮತ್ತೆ ಅಣ್ಣ ತಮ್ಮದಿರಂತರ ಬಾಂಧವ್ಯ ಯಾವ ತರ ಇರ್ತಾರೆ, ಬಂದಂತ ಸೊಸೆ ಯಾವ ತರ ಇರ್ತಾರೆ, ಯಾವ ತರ ಅದಕ್ಕೆ ಸಂಸಾರಕ್ಕೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಅಂದು ತೋರಿಸಿದಂತ ಚಿತ್ರನೇ ಯಜಮಾನ. ಹೌದು ಮೇಡಮ್, ಈ ತರ ತೆಗೆದಾಗ ಎಲ್ಲಾರ್ಗು ಇಷ್ಟ ಆಗುತ್ತೆ, ಪ್ರತಿಯೊಬ್ಬರು ನೋಡಿದಾಗ ಒಂದು ಮನದಟ್ಟ ಆಗುತ್ತೆ ಮೇಡಮ್, ಈ ತರ ಇರ್ಬೇಕು ಅಂತ ಒಂದು ಉತ್ಸಾಹ ಬರುತ್ತೆ.
4: ಸೂಪರ್. ಹಾಗಾದ್ರೆ ಸುಬ್ರಹ್ಮಣ್ಯ ಸರ್, ನಿಮ್ಮ ಒಂದು ಫಿಲಂ ಗೆ ಏನಂತ ಹೆಸರಿಡ್ತೀರಿ?
5: ನಮ್ ಚಿತ್ರ
4: ನಿಮ್ಮ ಒಂದು ಫ್ಯಾಮಿಲಿ ಫಿಲಂ ತೆಗಿತೀರಲ್ವಾ ಯಜಮಾನ ತರ, ನೀವ್ ಏನಂತ ಹೆಸರಿಡ್ತೀರಾ?
5: ಸಾಂಸಾರಿಕ ಚಿತ್ರ ಅಂತಾನೆ, ಸಂಸಾರ ಅಂತಾನೆ ತೆಗಿತೀರ?
4: ಸಂಸಾರ. ನಿಮ್ಮ ಫಿಲಂ ಹೆಸರು ಸಂಸಾರ?
5: ಹೌದು ಮೇಡಮ್.
4: ಓಕೆ. ಸುಖ ಸಂಸಾರಕ್ಕೆ 12 ಸೂತ್ರಗಳು ಅನ್ನುವಂತ ಫಿಲಂ ಬಂತು,
5: ಚಿತ್ರ ಬಂದಾಯ್ತೆ. ಇದು ಸಂಸಾರ ಅನ್ನೋದು ಚಿತ್ರ ಬಂದಿದೆ, ಆದ್ರೆ ಇದು ಭಾಗ 2 ಅಂತ.
4: ಅಯ್ಯೋ ದೇವ್ರೆ, ಸಂಸಾರ
5: ಯಜಮಾನ ಭಾಗ 2 ಎರಡು ಬಂದ್ಬಿಟ್ಟಿದೆ. ಹಂಗಾಗಿ ಸಂಸಾರ ಅನ್ನೋದು ಒಂದೇ ಬಂದಿರೋದು, ಇದು ಸಂಸಾರ 2 ಅಂತ ಹೇಳ್ಬೋದು.
4: ಓಕೆ. ಎಸ್, ಸಂಸಾರ 2 ಸುಬ್ರಹ್ಮಣ್ಯ ಅವರ ಫಿಲಂ ಹೆಸರು.
5: ಹೌದು ಮೇಡಮ್.
4: ಓಕೆ ಸರ್, ಸುಬ್ರಹ್ಮಣ್ಯ ಜಯಂತ್ ಅವರಿಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ.
5: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
4: ಎಸ್ ಸರ್, ಎಸ್ ಸರ್. ಎಸ್ ಸರ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ಓಕೆ.
6: ಯಾರು?
4: ನಮಸ್ಕಾರ.
6: ಹಲೋ, ನಮಸ್ತೆ ಮೇಡಮ್.
4: ನಮಸ್ತೆ ಚಂದ್ರಶೇಖರ್ ಸರ್.
6: ಹಲೋ
4: ಚಂದ್ರಶೇಖರ್ ಸರ್.
6: ಹೌದೌದು, ನಾನು ಚಂದ್ರಶೇಖರ್.
4: ನಿಮ್ ಪರಿಚಯ ಮಾಡ್ಕೋಬಿಡಿ.
6: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿಜೇವನಹಳ್ಳಿ, ಹೊಳೆಸಪುರ ತಾಲೂಕು, ಹಾಸನ ಜಿಲ್ಲೆ, 573 200. ನಮ್ಮೆಲ್ಲ ಸೋದರ ಸೋದರಿಗೂ ನಿಮಗೂ ಸೇರಿದ ಅಣ್ಣ ನಮಸ್ಕಾರಗಳು.
4: ಸರ್, ನಿಮಗೂ ಕೂಡ ನಮ್ ಕಡೆಯಿಂದ ನಮಸ್ಕಾರ ಸರ್. ಚಂದ್ರಶೇಖರ್ ಸರ್ ಅವ್ರಿಗೆ ನಿರ್ದೇಶನ ಮಾಡೋಕೆ ಚಾನ್ಸ್ ಸಿಕ್ಕರೆ ಯಾವ ರೀತಿಯ ಫಿಲಂಗಳನ್ನ ನಿರ್ದೇಶನ ಮಾಡ್ತೀರಾ?
6: ನಾನು ನಿರ್ದೇಶನ ಮಾಡೋದ್ರ ಅವಕಾಶ ಸಿಕ್ಕಿದ್ರೆ ಸಾಮಾಜಿಕ ಕಳಕಳಿ ಇರಬೇಕು, ನೈಜತೆ ಇರಬೇಕು ಇದರಲ್ಲಿ, ಕಥೆಯಲ್ಲಿ ಉತ್ತಮ ಕಥಾವಸ್ತು ಇರಬೇಕು, ಜಾಸ್ತಿ ಅಂಬರ ಅವೆಲ್ಲ ಏನಿರಬಾರ್ದು, ಸಮಾಜಕ್ಕೆ ಒಂದು ಸಂದೇಶ ಕೊಡ್ಬೇಕು ಏನಾದ್ರು ಒಂದು.
4: ಓಕೆ, ಸಾಮಾಜಿಕ ಕಳಕಳಿ ಇರುವಂತ ಫಿಲಂಗಳು,
6: ಸಾಮಾಜಿಕ ಕಳಕಳಿ ಇರಬೇಕು. ನಮ್ಮ ಪುಟ್ಟಣ ಕಾಲ ನಿರ್ದೇಶನ ಫಿಲಂ ತೆಗಿತಾರಲ್ಲ ಆ ತರ ಏನೋ ಒಂದು ಸಂದೇಶ ಇರಬೇಕು, ಆ ತರ ತೆಗಿತೇವೆ. ಮಾಮೂಲಿ ಸರಿಯಾಗಲ್ಲ,
4: ಅಕಸ್ಮಾತ್
6: ಒಂದು ಸಂದೇಶ ಇರಬೇಕು. ಮತ್ತೆ ವಸುಬ್ರನ ಹಾಕಿ ತೆಗಿಬೇಕು ಅಂತ.
4: ಓಹೋ, ವಸುಬ್ರಿಗೆ ಅವಕಾಶ ಕೊಡ್ತೀರಾ ನಿಮ್ ಫಿಲಂ ಅಲ್ಲಿ?
6: ಅವಕಾಶ ಕೊಡ್ಬೇಕು, ಕನ್ನಡಿಗರಿಗೆ ಜಾಸ್ತಿ ಅವಕಾಶ ಕೊಡ್ಬೇಕು,
4: ಕನ್ನಡಿಗರಿಗೆ, ವಸುಬ್ರಿಗೆ.
6: ಕನ್ನಡ ನಟ ನಟಿಯರು, ಕನ್ನಡದ ಹಿನ್ನೆಲೆ ಗಾಯಕರು ಎಲ್ಲಾರು ಹೊಸಬ್ರನ್ನ ಸೇರಿಸ್ಕೊಂಡು ಅವ್ರು ಸೂಕ್ತ ತರಬೇತಿ ಕೊಟ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಇದು, ಅವ್ರಿಗೆ ಆಸಕ್ತಿ ಜಾಸ್ತಿ ಇರುತ್ತೆ ವಸ್ತು ಫಿಲಂ ಅಲ್ಲಿ ನಾವು ಮುಂದೆ ಬರ್ಬೇಕು ಅನ್ನೋದು ಆಸಕ್ತಿ ಇರುತ್ತೆ. ಆ ದೃಷ್ಟಿಯಿಂದ ಅವ್ರು ಅವ್ರದ್ ಏನು ಅವ್ರ ಇರುತ್ತೆ ಅವ್ರದ್ದು ಅದು ಅವ್ರು ಸ್ಫೂರ್ತ ಎಫರ್ಟ್ ಹಾಕ್ತಾರೆ ಅವ್ರು ಅವರು ನಮ್ ಫಿಲಂ ಚೆನ್ನಾಗಿ ಬರ್ ನಾವು ಮುಂದೆ ಬರ್ಬೇಕು ಅಂತ ಆಸೆ ಇರುತ್ತಲ್ಲ ಅವರು, ಅದ್ರಿಂದ ಅವ್ರೇನ್ ಮಾಡ್ತಾರೆ ತಮ್ಮ ಪೂರ್ಣ ಇದ ಪ್ರಯತ್ನ ಹಾಕ್ತಾರೆ ಅದಕ್ಕೆ.
4: ಓಕೆ. ನಿಮ್ಮ ಒಂದು ಸಿನಿಮಾಕ್ಕೆ ಸಾಮಾಜಿಕ ಕಳಕಳಿ ಹೊಂದಿರುವಂತ ಫಿಲಂಗೆ ಏನ್ ಹೆಸರು ಇಡಕ್ ಇಷ್ಟಪಡ್ತೀರಿ?
6: ಹೆಸರು ಅದಕ್ಕೆ ಏನ್ ಇಡ್ತೀನಿ ಅಂದ್ರೆ ಯಾವ್ದೋ ಒಂದು ಒಳ್ಳೆ ಒಳ್ಳೆ ಹೆಸರು ಅಂತ ಪಡೆದ ಏನು ಅಂದ್ರೆ ಅದಕ್ಕೆ ಏನ್ ಇಡ್ಬೇಕು ಯಾವ್ದೋ ಒಂದು ಇದಿಡ್ಬೇಕು ಮೇಡಮ್ ಅದ್ರ
4: ಅದೇ ಇದು
6: ಏನು ಅದಕ್ಕೇನು ಸೂರ್ಯೋದಯ ಅಂತ ಹೇಳ್ಬೇಕು.
4: ಸೂರ್ಯೋದಯ
6: ಸೂರ್ಯೋದಯ ಇಲ್ಲ ನವೋದಯ ಅಂತ ಅದೊಂದು ಇಡ್ಬೇಕು, ಯಾಕೆಂದ್ರೆ ಏನೋ ಒಂದು ಹೊಸತನ ಬೆಳಕು ಉದಯಿಸ್ತು ಅನ್ನೋ ತರ.
4: ಓಕೆ, ಸೂಪರ್.
6: ಸೂರ್ಯೋದಯ ಅಂತ ಹೇಳೋದು ಅಂತ ಮಾಡಿದೀನಿ.
4: ವೆರಿ ನೈಸ್, ಸೂಪರ್, ಚೆನ್ನಾಗಿದೆ ನಿಮ್ ಕಾನ್ಸೆಪ್ಟ್. ವೆರಿ ನೈಸ್.
6: ಎಲ್ಲರೂ ನಮ್ಮ ಕನ್ನಡ ನಟ ನಟಿಯರು ಹಿನ್ನೆಲೆಗಳೆಲ್ಲ ಮುಂದ್ ಬರ್ಲಿ ಅಂತ.
4: ಎಸ್ ಸರ್, ಎಸ್ ಸರ್, ಎಸ್ ಸರ್. ಓಕೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬ್ಬ
6: ಅಂತ ಇವ್ರು ಹೇಳ್ತಿದ್ರಲ್ಲ ಹಂಗೆ.
4: ಓಕೆ ಸರ್, ವೆರಿ ನೈಸ್, ಥ್ಯಾಂಕ್ ಯು.
6: ಧನ್ಯವಾದಗಳು.
4: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
7: ಹಲೋ, ನಮಸ್ತೆ ರೀ ಮೇಡಮ್.
4: ನಮಸ್ತೆ, ನಮ್ಮ ಎನರ್ಜೆಟಿಕ್ ನವಾಸ್ ಸರ್ ಅವ್ರಿಗೆ.
7: ನಮಸ್ಕಾರ, ನಮಸ್ಕಾರ ರೀ ಮೇಡಮ್. ಆರಾಮದಿರಿ?
4: ಎಸ್ ಸರ್, ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಿ?
7: ನಾವೆಲ್ಲ ಆರಾಮದಿರಿ ಮೇಡಮ್. ಯಾಕಪ್ಪ ಅಂದ್ರೆ ಕಾರ್ಯಕ್ರಮ ಒಳ್ಳೆ ಒಳ್ಳೆ ತರ್ತೀರಿ ಮೇಡಮ್. ಯಾಕಪ್ಪ ಅಂತಂದ್ರೆ ನಮ್ ತಲೆ ಚುರುಕಾಗಲೇ ಒಳಗೆ ತಲೆ
4: ಕರ್ಕೊಳಕ್ಕೆ ಸರ್. ಆಲ್ರೆಡಿ ಅಲ್ಲಿ ಬಿಜಾಪುರದ ಬಿಸಿಲಿಗೆ ಬಿಸಿ ಆಗಿರ್ತೀರಾ?
7: ಬಿಸಿ ಆಗಿರ್ತೀರಿ ಮೇಡಮ್. ಮತ್ ತಣ್ಣಗಾಗೋದು, ಬಿಸಿ ಆಗೋದು, ಬಿಸಿ ಆಗೋದು, ತಣ್ಣಗಾಗೋದ್ರಿ ಮೇಡಮ್.
4: ಹೇಗಿದೆ ಸರ್ ಕ್ಲೈಮೇಟ್?
7: ಕ್ಲೈಮೇಟ್ ಏನ್ ಬಿಸಿಲಾದ್ರಿ ಮೇಡಮ್, ಗಾಳಿ ಬಿಸಿಲ, ಮೋಡ ಅಂತ ಬಂದಾಯ್ತ್ರಿ. ಯಾರ ದಿನ ಮೋಡ ಬಂದಂಗ್ ಮಾಡ್ತೀರಿ?
4: ಓಕೆ,
7: ಈಗ ಬಿಸಿಲು ಜೋರ್ರಿ ಮೇಡಮ್, ಏನ ಬ್ಯಾಸಗಿ ಬಿಸಿಲು ಆಗ್ಯಾದ್ರಿ, ಗಾಳಿ ಬಿಸಿಲು ಆದ ನೋಡ್ರಿ ಮೇಡಮ್.
4: ಓಕೆ ಸರ್, ನಮ್ಮ ನವಾಜ್ ಸರ್ ಅವ್ರಿಗೆ ಒಂದ್ ಚಾನ್ಸ್ ಸಿಕ್ಕರೆ ಯಾವ ರೀತಿಯ ಫಿಲಂ ಅನ್ನ ನಿರ್ದೇಶನ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ?
7: ನಾವ್ ನೋಡ್ರಿ ಮೇಡಮ್, ನಾವು ಒಟ್ಟು ಎಲ್ಲಾ ತರ ಮಿಕ್ಸ್ ಒಟ್ಟ್ರಿ, ಯಾಕಪ್ಪ ತಂದ್ರೆ ಈ ಕಡೆ ರೈತರು ಬಡವರು ಹಾಗೂ ಸಾಂಸಾರಿಕ ಇಂತದ ಒಂದ್ ಚಿತ್ರ ತೆಗಿಬೇಕಂತ ನಮ್ಮ ಅಭಿಪ್ರಾಯ ರೀ ಮೇಡಮ್.
4: ಸಾಂಸಾರಿಕ ಫಿಲಂಗಳಿಗೆ ಇಷ್ಟ?
7: ಹಾ ಇಷ್ಟ, ಯಾಕಪ್ಪ ತಂದ್ರೆ ರೈತರು ಇರ್ಬೇಕ್ರಿ, ಆಗ ಸಾಂಸಾರಿಕನು ಇರ್ಬೇಕ್ರಿ, ಒಟ್ಟು ಎಲ್ಲಾರು ನೋಡಿ ಮೆಚ್ಚುವಂತದ್ ಇರ್ಬೇಕ್ರಿ ಒಟ್ಟ.
4: ಮುಖ್ಯವಾಗಿ ನಿಮ್ಮ ಕಾನ್ಸೆಪ್ಟ್ ರೈತರಿಗೆ ಸಂಬಂಧಪಟ್ಟ ಹಾಗೆ ತೆಗಿತೀರಿ?
7: ಹಾ ಹುನ್ರಿ ಮೇಡಮ್.
4: ಸೂಪರ್, ಏನಂತ ಹೆಸರು ಇಡ್ತೀರಾ ಫಿಲಂಗೆ?
7: ಅದಕ್ಕೆ ನೋಡ್ರಿ ನೆಮ್ಮದಿಯಿಂದ ಬಾಳು.
4: ಅಬ್ಬ ಅಬ್ಬ ಅಬ್ಬ,
7: ಹಾ ಯಾಕಪ್ಪ ಅಂತಂದ್ರ ಜೀವನದಾಗ ಏನಾದ್ರಿ ಮೇಡಮ್ ನೆಮ್ಮದಿಯಾಗಿ ಬಾಳು ಯಾಕಪ್ಪ ಅಂತಂದ್ರ ಈಗ ಬರೀ ರೊಕ್ಕಕ್ಕೆ ಬಡದಾಡುದು, ನನ್ನ ಸಂಸಾರ ನಾ ಅದು ಗಳಿಕೆ ಇದು ಗಳಿಕೆ ಇದು ಮಾಡುದಕ್ಕಿಂತ ಸುಖವಾಗಿ ನೆಮ್ಮದಿಯಿಂದ ಬಾಳ್ಬೇಕ್ರಿ.
4: ಓಹೋ ಸೂಪರ್.
7: ಹಾ ಹಿಂಗಾಗಿ ನಮ್ದು ಚಿತ್ರದ ಹೆಸರೇ ಅದು ನೆಮ್ಮದಿಯಾಗಿ ಬಾಳು.
4: ನೆಮ್ಮದಿಯಿಂದ ಬಾಳು
7: ಬಾಳು, ಯಾಕಂದ್ರೆ ಜೀವನದಾಗ ನೆಮ್ಮದಿನೇ ಇಲ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ ಹೊತ್ತು ಹೊಂಟಪ್ಪ ಅಂತಂದ್ರೆ ನಮ್ದು ನಾವು ಕಾಯಕ್ ಮಾಡೋದು ಬಿಟ್ಟು ಅದಕ್ಕೆ ಬಡದಾಡ್ದೇವ್ ಇದಕ್ಕೆ ಬಡದಾಡ್ದೇವ್ ಅಲ್ಲಿ ಹೋದೇವ್ ಇಲ್ಲಿ ಹೋದೇವ್ ಹಣ ಗಳಿಸ್ಬೇಕು. ಜೀವನದಾಗ ನೆಮ್ಮದಿನೇ ಇಲ್ರಿ, ಸಂಸಾರದಾಗ ಒಬ್ರು ಇಲ್ಲ, ಮಕ್ಕಳು ಒತ್ತಾಟೆ, ತಾಯಿ ಒತ್ತಾಟೆ, ತಂದೆ ಒತ್ತಾಟೆ, ಬೀಜರು ಬಿಗರು ಒತ್ತಾಟೆ, ಹಿಂಗ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅದು ಒಂದ್ ನಮೂನೆ ಚಿತ್ರ ತೆಗೆದ ಕೇಶಿಂದ ಅದಕ್ಕೆ ನೆಮ್ಮದಿಯಾಗಿ ಬಾಳು ಅಂತ ಹೇಳಿ ನಾಗಸರು ಇಡ್ಬೇಕಂತ ಮಾಡಿವ್ರಿ.
4: ವೆರಿ ನೈಸ್ ಸರ್, ಸೂಪರ್ ಸರ್, ನಿಮ್ಮ ಒಂದು ಥಾಟ್ ಚೆನ್ನಾಗಿದೆ, ಫಿಲ್ಮ್ ನೇಮು ಚೆನ್ನಾಗಿದೆ, ನೆಮ್ಮದಿಯಿಂದ ಬಾಳು.
7: ಹೌನ್ರಿ ಮೇಡಮ್.
4: ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
7: ಧನ್ಯವಾದ, ನಮಸ್ತೆ, ಅವಕಾಶ ಕೊಟ್ಟಕ್ಕೆ ಧನ್ಯವಾದ ಮೇಡಮ್, ಧನ್ಯವಾದ.
4: ಎಸ್ ಸರ್, ಎಸ್ ಸರ್. ಓಕೆ, ಒಬ್ಬೊಬ್ರು ತುಂಬಾ ಚಂದ ಮಾತಾಡ್ತಾ ಇದಾರೆ, ಹಾಗೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
8: ನಮಸ್ತೆ ಮೇಡಮ್.
4: ನಮಸ್ತೆ ಪ್ರೇಮ ಮೇಡಮ್, ಹೇಗಿದ್ದೀರಿ?
8: ಚೆನ್ನಾಗಿದ್ದೀನಿ ಮೇಡಮ್.
4: ಹೇಗಿದೆ ಹಾಸನ್?
8: ಹಾಸನ್ ಬಿಸಿಲು ಉರಿತಾ ಇದೆ ಮೇಡಮ್.
4: ಬೇಸಿಗೆ ಕಾಲ ಆಗ್ಬಿಟ್ಟಿದ್ಯಾ? ಏನ್ ಕತೆ?
8: ಬೇಸಿಗೆ ಆಗ್ಬಿಟ್ಟಿದೆ ಮೇಡಮ್, ಅಷ್ಟು ಬಿಸಿಲು, ಒಂದು ಚೂರು ಮಳೆ ಸುದ್ದಿನೇ ಇಲ್ಲ ಮೇಡಮ್.
4: ಓಕೆ ಪ್ರೇಮ ಮೇಡಮ್, ಈ ದಿನದ ವಿಷಯ ಗೊತ್ತಾಯ್ತಾ?
8: ವಿಷಯ ಏನೋ ಕಾನ್ಸೆಪ್ಟ್ ಯಾವ್ದ್ರ ಬಗ್ಗೆ
4: ಹೇಳ್ತೀರಾ? ನಿರ್ದೇಶಕರಾದ್ರೆ ಫಿಲಂ ಇಂಡಸ್ಟ್ರಿಲಿ ಯಾವ ರೀತಿಯ ಒಂದು ಫಿಲಂ ತೆಗಿತೀರಾ ಅಂತ? ಆಕ್ಷನ್ ಫಿಲ್ಮು, ಕಾಮಿಡಿ, ರೊಮ್ಯಾಂಟಿಕ್ ಲವ್ ಸ್ಟೋರಿ, ಕೌಟುಂಬಿಕ ಅಥವಾ ಭಾವನಾತ್ಮಕ ಫಿಲಂಗಳು, ಹಾರರ್ ಸ್ಟೋರಿ, ದೆವ್ವದ ಫಿಲಂಗಳು, ದೇವ್ರ ಫಿಲಮ್, ಯಾವ ರೀತಿಯ ಒಂದು ಫಿಲಂ ತೆಗಿಲಿಕ್ಕೆ ಇಷ್ಟಪಡ್ತೀರಾ ಅಂತ?
8: ಒಂದು ದೇವ್ರ ಫಿಲಂ ತೆಗೆದ್ರೆ ಚೆನ್ನಾಗಿರುತ್ತೆ ಮೇಡಮ್.
4: ಅದ್ರಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಗೆ ನಮ್ಮ ಪ್ರೇಮ ಮೇಡಮ್ ಅವ್ರಿಗೆ ದೇವ್ರ ಅಂದ್ರೆ ತುಂಬಾ ಇಷ್ಟ, ಭಕ್ತಿ. ಓಕೆ ಸೂಪರ್. ಎಸ್, ದೇವರ ಫಿಲಂ ತೆಗಿಲಿಕ್ಕೆ ಇಷ್ಟಪಡ್ತೀರಾ?
8: ಹೌದೌದು ಮೇಡಮ್.
4: ಅಕಸ್ಮಾತ್ ಅದ್ರಲ್ಲಿ ಏನಾದ್ರೂ ಒಂದು ಚಾನ್ಸ್ ನಿಮಗೆ ತಗೊಂಡ್ರೆ ಯಾವ ಪಾರ್ಟ್ ಹಾಕಕ್ ಇಷ್ಟಪಡ್ತೀರಾ? ಅಲ್ಲಿ ಭಕ್ತಿ ಆಗಿರ್ತೀರಾ ಅಥವಾ ದೇವತೆ ಪಾರ್ಟ್ ಹಾಕ್ಲಿಕ್ಕೆ ಇಷ್ಟಪಡ್ತೀರಾ?
8: ನನಗೆ ದೇವತೆ ಪಾರ್ಟ್ ಹಾಕಕ್ ಇಷ್ಟ ಮೇಡಮ್.
4: ವಾ ವಾ ವಾ, ಇದ್ದಪ್ಪ ಸೂಪರ್. ಓಕೆ, ಹಾಗೆ ನಿಮ್ಮ ಒಂದು ಸಿನಿಮಾಕ್ಕೆ ಯಾವ ಹೆಸರನ್ನ ಇಡ್ಲಿಕ್ಕೆ ಇಷ್ಟಪಡ್ತೀರಿ? ಏನ್ ಹೆಸರು ಇಡ್ಲಿಕ್ಕೆ?
8: ಒಂದು ಫಿಲ್ಮ್ ತೆಗೆದ್ರೆ ಅಲ್ವಾ ಮೇಡಮ್?
4: ಹೌದು.
8: ದೇವರಿದ್ದಾನೆ ಅಂತ ಒಂದ್ ಇಟ್ಬಿಟ್ರೆ ಆಯ್ತು ಮೇಡಮ್.
4: ದೇವರಿದ್ದಾನೆ,
8: ದೇವರಿದ್ದಾನೆ.
4: ಓಕೆ ಸೂಪರ್. ಬೇರೆ ಕ್ವಶನ್ ಇಲ್ಲ ಅಲ್ಲಿ, ಬೇರೆ ಯಾರು ಮಾಡೋ ಆಗಿಲ್ಲ.
8: ಇಲ್ಲ, ದೇವರಿದ್ದಾನೆ,
4: ದೇವರಿದ್ದಾನೆ. ಪ್ರೇಮ ಮೇಡಮ್ ಅವರ ಫಿಲಂ ನೋಡಿದ್ರೆ ದೇವರಿದ್ದಾನೆ ಅನ್ಕೊಂಡೆ ಅವ್ರ ಫಿಲಂ ಇಂದ ಹೊರಗ್ ಬರ್ಬೇಕು ಥಿಯೇಟರ್.
8: ಒಂದು ಶಕ್ತಿ ಅಲ್ಲ ಮೇಡಮ್ ಅದು?
4: ಹೌದು ಹೌದು ಹೌದು.
8: ಹಾಗಾಗಿ
4: ಓಕೆ ಮೇಡಮ್, ನಿಮ್ಮ ಕಾನ್ಸೆಪ್ಟ್ ಚೆನ್ನಾಗಿದೆ.
8: ಧನ್ಯವಾದ ಮೇಡಮ್.
4: ಓಕೆ ಥ್ಯಾಂಕ್ ಯು.
8: ಥ್ಯಾಂಕ್ ಯು
4: ಮೇಡಮ್. ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
9: ಹಲೋ.
4: ನಮಸ್ತೆ.
9: ನಮಸ್ಕಾರ, ಗುಡ್ ಆಫ್ಟರ್ನೂನ್ ಮಹಾಲಕ್ಷ್ಮಿ ಮೇಡಮ್.
4: ಗುಡ್ ನೂನ್ ಸರ್. ರಾನಡ ಸರ್ ಹೇಗಿದ್ದೀರಿ?
9: ಫೈನ್ ಮೇಡಮ್. ತಾವೇಗಿದ್ದೀರಾ?
4: ಆರಾಮ್ ಸರ್, ಆರಾಮ್ ಸರ್. ಓಕೆ ರಾನಡ ಸರ್,
9: ಹೇಗಿದ್ದೀರಾ ಮೇಡಮ್?
4: ಆರಾಮ್ ಸರ್, ಆರಾಮಾಗಿದ್ದೀನಿ.
9: ಹೇಳಿ ಮೇಡಮ್, ಇವತ್ತು ಏನ್ ಟಾಪಿಕ್?
4: ಏನ್ ಟಾಪಿಕ್ ಅಂದ್ರೆ
9: ಇಂದು ಶುಕ್ರವಾರ, ಸಿನಿಮಾ ಕತೆ ಹೇಳುವ ವಾರ,
4: ಶುಭವ ತರುವ ವಾರ,
9: ಎರಡು.
4: ನಿಮ್ಗೆ ಏನಾದ್ರು ಒಂದು ನಿರ್ದೇಶನ ಮಾಡ್ಲಿಕ್ಕೆ ಅವಕಾಶ ಸಿಕ್ಕ್ರೆ ಸರ್, ಯಾವ ಒಂದು ರೀತಿಯ ಫಿಲಂ ಅನ್ನ ತೆಗಿಲಿಕ್ಕೆ ಇಷ್ಟಪಡ್ತೀರಾ? ಹಾರರ್ ಫಿಲಮು, ಸಸ್ಪೆನ್ಸ್ ಫಿಲಮು, ಥ್ರಿಲ್ಲರ್ ಫಿಲಮು?
9: ಮೇಡಮ್, ಅದೇ ಈ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಫಿಲಮ್ಗಳು ಎಲ್ಲ ಗ್ರಾಫಿಕ್ಸ್ ಜಾಸ್ತಿ ಆಗ್ಬಿಟ್ಟಿದಾವೆ. ಆಮೇಲೆ ಅದ್ ನೋಡ್ತಾ ಇದ್ರೆ ಒಂಥರ ಕೃತಕ ಅನ್ಸೋದೇ ಜಾಸ್ತಿ ಬರ್ತಾ ಇದೆ ನನ್ ಗಮನಕ್ಕೆ ಬಂದಂಗೆ. ಫಿಲಮ್ಗಳು
4: ನ್ಯಾಚುರಲ್ ಅಂತ ಅನ್ಸ್ತಿಲ್ಲ.
9: ಇಲ್ಲ ಇಲ್ಲ, ಜಾಸ್ತಿ ಗ್ರಾಫಿಕ್ಸ್ ಮಿಕ್ಸ್ ಆಗ್ತಾ ಇದಾವೆ. ಆಮೇಲೆ ನಮ್ಮ ಒಂದು ನೈಜ ಜೀವನಕ್ಕೂ ಅದಕ್ಕೂ ತುಂಬಾ ದೂರ, ಇದು ಏನಾದ್ರೂ ಒಂಥರ ಭ್ರಮಾಲೋಕಕ್ಕೆ ಹೋದಂಗೆ ಆಗ್ಬಿಡುತ್ತೆ. ಆತರ ಚಿನ್ನ ಚಿತ್ರಗಳು ಮೂಡಿ ಬರ್ತಾ ಇವೆ. ಹೀಗೆ ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಈ ಪ್ರೆಸೆಂಟ್ ಸಿನಾರಿಯೋ ಅಥವಾ ಪ್ರೆಸೆಂಟ್ ಸಿಚುಯೇಷನ್ ಈಗಿನ ಪರಿಸ್ಥಿತಿ ಏನಿದೆ ಅದ್ರ ಬಗ್ಗೆನೇ ತೆಗಿಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಾವೇನೇ ಒಂದು ಫಿಲಮ್ ತೆಗೆದ್ರುವ ಅದು ನಾಲ್ಕು ಜನಕ್ಕೆ ಉಪಯೋಗನೂ ಆಗ್ಬೇಕು. ಅದರಿಂದ ಒಂದ್ ಸಲ ಯಾರಾದ್ರೂ ಸಾರ್ವಜನಿಕರು ದೊಡ್ಡವ್ರು ಇರ್ಲಿ ಚಿಕ್ಕವ್ರು ಇರ್ಲಿ ಪ್ರತಿಯೊಬ್ರು ಅದರಿಂದ ಏನಾದ್ರೂ ಒಂದು ನೀತಿಯನ್ನ ಕಲಿಬೇಕು. ಮತ್ತೆ ಅದು ಆ ಕಥೆಗಳನ್ನ ಅದ್ರಲ್ಲಿ ಇರ್ತಕ್ಕಂತ ಹಾಡುಗಳನ್ನ ಸದಾ ನೆನಪಿಸ್ತಾ ಇರ್ಬೇಕು, ಗುಣಗುಣ್ತಾ ಇರ್ಬೇಕು. ಈಗ ನೋಡಿ ನಾವು ಹಳೆದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಫಿಲಮ್ ವಿಷ್ಣುವರ್ಧನ್ ಫಿಲಮ್ ಅಲ್ಲಿ ಇವತ್ತಿಗೂ ಕೆಲವೊಂದು ನಮ್ಮ ಜೀವನದಲ್ಲಿ ಸನ್ನಿವೇಶ ಬಂದಾಗ ಅವನು ಹಂಗ್ ಡೈಲಾಗ್ ಹೇಳಿದ್ದ, ಅವ್ನ ಹಂಗ್ ಬದುಕಿದ್ದ, ಅವನಿಗೆ ಅಷ್ಟು ಭಕ್ತಿ ಇತ್ತು, ಆ ತರ ಜೀವನ ಮಾಡಿದ್ದ ಅಂತ ಆ ಕಥೆಗಳನ್ನ. ಮತ್ತೆ ನಮ್ಗೆ ಏನಾದ್ರೂ ಬೇಜಾರಾದಾಗ ಖುಷಿ ಆದಾಗ ಕೆಲವೊಂದು ಹಾಡುಗಳನ್ನು ಸಹ ಗುಣುಕ್ತಿವಿ. ಅದೇ ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಪ್ರಸ್ತುತ ಪರಿಸ್ಥಿತಿ ಏನಿದೆ ಅಂತ ಒಂದು ಕಥೆಗಳನ್ನ ತೆಗೆದುಕೊಂಡು ಅದರಿಂದ ಅವರು ಏನಾದ್ರೂ ಕಲಿಬೇಕು ಈಗಿನ ಜನರೇಷನ್ ಆಗ್ಲಿ ಅಥವಾ ಈಗಿನ ಈ ಜನಗಳು ಆ ತರ ಒಂದು ಸ್ಟೋರಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ.
10: ನಿಮ್ಮ ಸಿನಿಮಾಕ್ಕೆ ಏನ್ ಹೆಸರು ಇಡ್ಲಿಕ್ಕೆ ಇಷ್ಟಪಡ್ತೀರಾ
9: ಮೇಡಮ್?
10: ನಿಮ್ಮ ಸಿನಿಮಾಕ್ಕೆ ಯಾವ ಹೆಸರು ಇಡ್ಲಿಕ್ಕೆ ಇಷ್ಟಪಡ್ತೀರಾ, ಏನ್ ಹೆಸರು ಇಡ್ತೀರಾ
9: ಮೇಡಮ್? ಇದು ನೋಡಿ ಕಲಿಯಿರಿ ಅಂತ.
10: ನೋಡಿ ಕಲಿಯಿರಿ?
9: ನೋಡಿ ಕಲಿಯಿರಿ ಇಲ್ಲ ಅರಿತು ಅರಿತು ಇದು ಅರಿತು ಕಲಿಯಿರಿ,
10: ಅರಿತು ಕಲಿಯಿರಿ ಅಥವಾ ನೋಡಿ ಕಲಿಯಿರಿ, ಎರಡರಲ್ಲಿ ಒಂದು.
9: ಹೌದು ಮೇಡಮ್, ಸಿನಿಮಾ ನೋಡಿ ಕಲಿಯಿರಿ ಇಲ್ಲ ಅಂದ್ರೆ ಅದ್ರಲ್ಲಿ ನೋಡ್ಬಿಟ್ಟು ತಿಳ್ಕೊಂಡು ಕಲಿಯಿರಿ ಅಂತ.
10: ಓಕೆ, ಎಸ್ ಬ್ರಹ್ಮಾನಂದ ರಾನಡ ಸರ್ ನಿರ್ದೇಶನ ಮಾಡಿದ್ಮೇಲೆ ಏನಾದ್ರು ಒಂದು ನೋಡ್ಕೊಂಡು ಕಲಿತೆ ಹೊರಗ್ ಬರ್ಬೇಕು.
9: ಹೌದು ಮೇಡಮ್, ಆ ತರದ್ದೇ ತೆಗಿಯೋದು, ಸದಾ ನೆನಪಲ್ಲಿ ಇಡಬೇಕು.
10: ಓಕೆ ಓಕೆ, ಸೂಪರ್
9: ಮೇಡಮ್, ಥ್ಯಾಂಕ್ ಯು.
10: ಹಾಗೆ ಸರ್, ನಿಮ್ಮ ಬಜೆಟ್ ಏನಾಗಿರುತ್ತೆ, ಹೈ ಬಜೆಟ್ ಲೋ ಬಜೆಟ್ ಅಲ್ಲಿ ತೆಗಿತೀರಾ?
9: ಹಾ ಮೇಡಮ್, ಇದು ಆಕ್ಚುಲಿ ನನ್ನ ಪ್ರಕಾರ ತುಂಬಾ ಹೈ ಬಜೆಟ್ ನೆಸೆಸಿಟಿ ಇಲ್ಲ. ಯಾಕಂದ್ರೆ ನೀವು ನಮ್ಮ ಮನುಷ್ಯನ ಜೀವನಕ್ಕೆ ವಾಸ್ತವವಾಗಿರ್ತಕ್ಕಂತ ಸನ್ನಿವೇಶಗಳು, ಪ್ರಸಂಗಗಳು, ನಮ್ಮ ದಿನನಿತ್ಯ ನಮ್ಮ ಸುತ್ತಮುತ್ತ ನಡ್ತಕ್ಕಂತ ಸಾಮಾನ್ಯ ಕಥೆಗಳನ್ನ ತಗೊಂಡು ನಾವು ಮಾಡಿದ್ರೆ ಏನ್ ಜಾಸ್ತಿ ಬಜೆಟ್ ಬೇಕಾಗಲ್ಲ, 5-10 crore ಮುಗಿಸ್ಬೋದು. ನಾವ್ ಅದೇ ಗ್ರಾಫಿಕ್ಸ್, ಅಬ್ಬರ, ಅವು ಇವು, ಫಾರಿನ್ ಆಗಿ ಹೋಗಿ ಶೂಟಿಂಗ್ ಮಾಡಿದೆ, ಅದ್ ಮಾಡಿದೆ, ಇದ್ ಮಾಡಿದೆ, ಮತ್ತೆ ಓವರ್ ಆಗಿ ಎಲ್ಲ ತೋರಿಸ್ತೀನಿ ಅಂದ್ರೆ ಅವಾಗ 50 crore ಇದ್ರೆ ಸಾಲಲ್ಲ.
10: 50 crore ಆದ್ರಲ್ಲ 100 crore ಆದ್ರೂ
9: ನಮ್ಮ ಸಿಂಪಲ್ ಆಗಿ ನಮ್ಮ ಸುತ್ತಮುತ್ತ ನಡೆಯೋ ಸ್ಟೋರಿನೇ ನಾವು ಸಿಂಪಲ್ ಆಗಿ ಶೂಟ್ ಮಾಡ್ಕೊಂಡು ಸ್ಟೋರಿ ಮಾಡಿದ್ರೆ ಒಂದ್ 5-10 crore ಒಳಗೆ ಮುಗಿಸ್ಬೋದು ಮೇಡಮ್.
10: ಸೂಪರ್, 5-10 crore ಒಂದ್ ಒಳ್ಳೆ ಫಿಲ್ಮ್ ಅರಿತು ಕಲಿಯಿರಿ.
9: ಹೌದು, ಅದಕ್ಕೂ ನೋಡಿ ಕಲಿಯಿರಿ.
10: ನೋಡಿ ಕಲಿಯಿರಿ, ಸೂಪರ್ ಹೆಸರು, ಚೆನ್ನಾಗಿದೆ ಸರ್, ಥ್ಯಾಂಕ್ ಯು.
9: ಥ್ಯಾಂಕ್ ಯು ನೋಡಿ, ನೀವು ಇವೆಲ್ಲ ಆಲೋಚನೆ ಬರಕ್ ಅವಕಾಶ ಮಾಡ್ಕೊಡ್ತಿಲ್ಲ, ಅದ್ ನಮಗೆ ಸಂತೋಷ ಆಗುತ್ತೆ.
10: ಅಲ್ಲ, ನಮ್ಗೂ ಒಂದ್ ಹೊಸ ಹೊಸ ನಾಲೆಡ್ಜ್ ಸಿಗುತ್ತಲ್ವಾ ನಿಮ್ಮಿಂದ ಎಂತೆ.
9: ಹೌದು ಮೇಡಮ್, ನಾವು ಡೈಲಿ ನಿಮ್ ಜೊತೆ ಮಾತಾಡುವಾಗ ನಾವು ಏನಾದ್ರು ಕಲಿತೀವಿ, ನಮ್ಗು ಒಂದ್ ಖುಷಿ ಇರುತ್ತೆ, ಏನೋ ಒಂದ್ 4 ನಿಮ್ ಜೊತೆ ಹಂಚ್ಕೊಂಡ್ವಿ ಅಂತ 4 ಮಾತು.
10: ಸರ್ ಥ್ಯಾಂಕ್ ಯು.
9: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ
10: ಮಚ್. ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ಕಾರ.
11: ನಮಸ್ಕಾರ ಮೇಡಮ್, ಅರೆ ಹೇಗಿದ್ದೀರಾ?
10: ಆರಾಮ್ ಸರ್. ಚಿಕ್ಕಪ್ಪ ಸರ್ ಎಲ್ಲೋ ನಿಂತ, ಹಲೋ ಏನ್ರಿ ಮೇಡಮ್ ಅರೆ ಅಂದಂಗಾಯ್ತು.
11: ಇಲ್ಲ, ಅದು ನೋಡ್ತಾನೆ, ಕೆಲಸ ಮಾಡ್ತಾ ಇರ್ತೀನಿ, ಏನು ಎತ್ತಿದ ತಕ್ಷಣ ತಕೊಂಬಿಡಣ ಮೊಬೈಲ್ ಅಂತೇಳಿ.
10: ಸದ್ಯ ಫೋನ್ ನೋಡ್ತಾನೆ ಮಾತಾಡ್ತಾ, ಕೆಲಸ ಮಾಡ್ತಾ ಇದ್ದೀರಾ ತಾನೆ?
11: ಹೌದು ಖಂಡಿತ.
10: ನಾ ಏನೋ ಪಕ್ಕದಲ್ಲಿ ಮೇಡಮ್ ಅವ್ರು ಕೂತಿದಾರೇನೋ, ಮೇಡಮ್ ಅವ್ರನ್ನ ನೋಡ್ತಾ ಮಾತು ಕೇಳ್ತಾ ಇದ್ದೀನಿ.
11: ಇಲ್ಲ ಇಲ್ಲ, ಮೊಬೈಲ್ ನಲ್ಲಿ ಕಾಲ್ ಮಾಡಿದ್ಮ ಮೊಬೈಲ್ ಕಡೆಗೆ ನೋಡ್ತಾ ಇರ್ಬೇಕು, ಇಲ್ಲ ಅಂದ್ರೆ ಹೆಂಡತಿ ಕಡೆ ನೋಡ್ತಾ ಇದ್ರೆ ಇಲ್ಲಿ ನೀವು ಹಲೋ ಹಲೋ ಅಂದು ಕಟ್ಟೆ ಮಾಡ್ಬಿಡ್ತೀರ ಆಮೇಲೆ.
10: ನಿಜ ನಿಜ ನಿಜ, ಆಮೇಲೆ ಫೋನ್ ಒಂದ್ ಕಡೆ ನೀವೊಂದ್ ಕಡೆ ಬಿಡ್ತೀರಾ ಮೇಡಮ್ ಅವ್ರ ಮಾತಿಗೆ.
11: ಅದಕ್ಕೆ ನಾನು ಒಂದ್ ಕಣ್ಣು ಈ ಕಡೆನೆ ನೋಡ್ತಾ ಇರ್ತೀನಿ, ಎತ್ತಿದ ತಕ್ಷಣನೆ ತಕೊಂಡ್ಬಿಡ್ತೇನೆ ಮೊಬೈಲ್.
10: ಸೂಪರ್ ಚಿಕ್ಕಪ್ಪ ಅವ್ರೆ.
11: ಮೇಡಮ್ ಅವರೇ, ಕಾಫಿ ಆಯ್ತೇನ್ರಿ?
10: ಇಲ್ಲ ಸರ್, ಕಾಫಿ
11: ಮಧ್ಯಾಹ್ನದ ಊಟ ಆಯ್ತಾ?
10: ಹಾ, ಮಧ್ಯಾಹ್ನದ ಊಟ ಆಯ್ತು, ಅನ್ನ ಸಾಂಬಾರ್ ಸೊಪ್ಪಿನ ಸಾಂಬಾರ್.
11: ಒಳ್ಳೇದು ಒಳ್ಳೇದು ಒಳ್ಳೇದು.
10: ನಿಮ್ದೆಂತ ಆಗಿತ್ತು?
11: ನಮ್ದು ಇವತ್ತು ಚಪಾತಿ ಪಲ್ಯ ಆಗಿತ್ರಿ.
10: ಚಪಾತಿ ಪಲ್ಯ?
11: ಹೌನ್ರಿ.
10: ಓಕೆ ಸೂಪರ್ ಸರ್. ಚಿಕ್ಕಪ್ಪ ಸರ್, ವಿಷಯ ಗೊತ್ತಾಯ್ತು?
11: ಗೊತ್ತಾಯ್ತು ಗೊತ್ತಾಯ್ತು ಮೇಡಮ್ ಅವರೇ.
10: ಹಾ ಸರ್ ಹೇಳಿ.
11: ನಾನು ಕಲ್ಪನೆ ಮಾಡ್ಕೋಬೇಕಲ್ಲ.
10: ಕಲ್ಪನಾ ಲೋಕದಲ್ಲಿ ವಿಹಾರ ಮಾಡ್ತಾ ಇದಾರೆ ಚಿಕ್ಕಪ್ಪ ಸರ್ ಅವರು.
11: ನಾನು ಸಿನಿಮಾ ತೆಗೆದ್ರೆ ನೋಡ್ರಿ ಹೆಂಗಿರ್ಬೇಕು ಅಂದ್ರೆ, ಅದು ಸ್ಟಾರ್ಟಿಂಗ್ ಗೆ ನೋಡ್ತಾ ಇದ್ರೆ ಏನು ಗೊತ್ತಾಗ್ಬಾರ್ದು. ಅದು
10: ಓಹೋ, ಸಸ್ಪೆನ್ಸ್
11: ಸಸ್ಪೆನ್ಸ್ ಆಗಿರ್ಬೇಕು. ಅದು ಕೊನೆವರೆಗೂ ನೋಡಿದಾಗ ಮಾತ್ರ ಸಿನಿಮಾದ ಏನು ಅಂತ ಅರ್ಥ ಆಗ್ಬೇಕು. ಸ್ಟಾರ್ಟಿಂಗ್ ನೋಡಿದ ತಕ್ಷಣನೇ ಅರ್ಥ ಆಗ್ಲೇಬಾರ್ದು. ಅದು
10: ಕುತೂಹಲ ಫಿಲಂ ತೆಗಿಲಿಕ್ಕೆ ಇಷ್ಟಪಡ್ತೀರಿ?
11: ಕುತೂಹಲ ಕುತೂಹಲ ಇರ್ಬೇಕು ಆ ಸಿನಿಮಾ ಕೊನೆವರೆಗೂ. ಮಧ್ಯದಲ್ಲಿ ಯಾರಾದ್ರೂ ಮಾತಾಡಿದ್ರೆ ಅವ್ರಿಗೆ ಭಯಂಗಿರ್ಬೇಕು, ಈ ಸುಮ್ಮನೆ ಇರಪ್ಪ, ಇಲ್ಲಿ ನಮ್ಗೆ ಇದಾಗ್ತಾ ಇದೆ, ನಮ್ಗೆ ಆಲ್ ನೋಡಕ್ ಆಗ್ತಾ ಇಲ್ಲ, ಕರೆಕ್ಟ್ ಆಗಿ ನಾವು ಆಲಿಸ್ಬೇಕು ನೋಡ್ಬೇಕು ಅಂತ ಅನ್ಬೇಕು ಅವ್ರು. ಆ ತರ ಸಿನಿಮಾ ತೆಗಿಯಕ್ ಇಷ್ಟ ಪಡ್ತೀನಿ ಮೇಡಮ್. ಅರೆ ಕೊನೆಯಲ್ಲಿ ಗೊತ್ತಾಗ್ಬೇಕು ಫಿಲಂ ಈ ತರ ಇದೆ, ಇದು ಈ ಸಿನಿಮಾದ ಒಂದು ಸಾರತ್ಯ ಈ ತರ ಇದೆ ಅಂತ ಅವಾಗ ಅರ್ಥ ಆಗ್ಬೇಕು.
10: ಮೆದುಳಿಗೆ ಕೈ ಹಾಕ್ಲಿಕ್ಕೆ ಇಷ್ಟ ಪಡ್ತೀರ ನೀವು?
11: ಹಂಗೆ ಆಗ್ಬೇಕು. ಸ್ಟಾರ್ಟಿಂಗ್ ಗೆ ಅರ್ಥ ಆಗ್ಬಿಟ್ರೆ ಆ ಸಿನಿಮಾ ನೋಡಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ.
10: ಅಯ್ಯೋ ಇಷ್ಟೇನಾ, ಮುಂದೆ ಏನಾಗತ್ತೆ ಅಂತ ಗೆಸ್ ಮಾಡ್ಬಿಡ್ತಾರೆ.
11: ಇಷ್ಟ ಇಲ್ಲ ಅಂತ ಗೆಸ್ ಮಾಡ್ಬಿಡ್ತಾರೆ ಅವರಿಗೆ. ಮುಂದೆ ಅದು ಫಿಲಂ ಮುಗಿಯೋ ತನಕನು ಅರ್ಥ ಆಗಿರ್ಬಾರ್ದು. ಫಿಲಂ ಯಾವಾಗ ಮುಗಿತಾ ಬಂತ ಅವಾಗ ಅವ್ರಿಗೆ ಗೊತ್ತಾಗ್ಬೇಕು ಈ ಸಿನಿಮಾ ಈ ತರ ಇದೆ ಅಂತ.
10: ಗೊತ್ತಾಯ್ತು ಬಿಡಿ, ನೀವು
11: ಸಿನಿಮಾ ತೆಗಿಬೇಕು ಅಂತ. ಯಾಕೆಂದ್ರೆ ಎಲ್ರು ಪ್ರತಿ ಒಬ್ರು ಮಕ್ಕಳು ಒಂದ್ ಕುಟುಂಬದಲ್ಲಿ ಎಲ್ರು ಕುತ್ಕೊಂಡು ಯಾವುದೇ ಮುಜುಗರ ಇಲ್ಲದೆ ನೋಡೋ ಅಂತ ಸಿನಿಮಾನೇ ಆಗ್ಬೇಕು ಅದು.

0: ಹೊರಗೆ ಬಂದರೋ ಮುಖದಲ್ಲಿ ಹೊಂಗಿರಣ ಮೂಡತ್ತೆ.
1: ಹೊಂಗಿರಣ ಮೂಡ್ಬೇಕ. ಒಬ್ಬ ಎಂತ ಫಿಲಂ ಮರೆ ಇವನು, ಯಾವ ನಿರ್ದೇಶಕಪ್ಪ ಇಂತ ಫಿಲಂ ತೆಗೆದ, ಅವ್ ಎಲ್ಲಿ ಸಿಗ್ತಾರಪ್ಪ ಅನ್ಬೇಕು.
0: ಹೌದಪ್ಪ, ನಿಜ ನಿಜ ನಿಜ. ಹುಡ್ಕೊಂಡು ಬರ್ಬೇಕು ನಿರ್ದೇಶಕರು ಯಾರು ಅಂತ ರಿಸರ್ಚ್ ಮಾಡ್ಬೇಕು.
1: ನಿರ್ದೇಶಕರು ಯಾರು ಇಂತ ಸಿನಿಮಾ ತೆಗ್ದದ್ದು, ಇಲ್ಲಿವರೆಗೂ ಇಂತ ಸಿನಿಮಾ ತೆಗಿಯೋದೇ ಇರ್ಲಿಲ್ಲ. ಇವ್ರು ಯಾರು, ಇವ್ರು ಹೊಸ ನಿರ್ಮಾಪಕರ ನಿರ್ದೇಶಕರು ಇರ್ಬೇಕು ಇವ್ರು ಅಂತ ಹುಡ್ಕೆ ಬರ್ಬೇಕಾಗತ್ತೆ ಕೃಷಿ ನಗರಕ್ಕೆ.
0: ವಾ ವಾ ವಾ ವಾ, ವೆರಿ ನೈಸ್, ವೆರಿ ನೈಸ್. ಓಕೆ, ಸೂಪರ್, ಥ್ಯಾಂಕ್ ಯು. ನಿಮ್ಮ ಮಾತು ಕೇಳಿ ತುಂಬಾನೇ ಖುಷಿ ಆಯ್ತು.
1: ಧನ್ಯವಾದಗಳು ಮೇಡಮ್ ಅವರೇ ಅವಕಾಶಕ್ಕಾಗಿ.
0: ಎಸ್ ಸರ್, ಎಸ್ ಸರ್. ಸ್ನೇಹಿತರೆ, ಸಿನಿ ಕಹಾನಿ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ?
3: ಏನ್ ಸೀಕ್ರೆಟ್?
2: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
3: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
2: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
3: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
4: LIC ಹರ್ ಪಲ್ ಆಪ್ಕೆ ಸಾಥ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಮತ್ತೊಮ್ಮೆ ಸಿನಿ ಕಹಾನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಚಾನ್ಸ್ ಸಿಕ್ಕರೆ ಯಾವ ರೀತಿಯ ಒಂದು ಫಿಲಮ್ಗಳನ್ನು, ಸಿನಿಮಾಗಳನ್ನು ನಿರ್ದೇಶನ ಮಾಡಲಿಕ್ಕೆ ಇಷ್ಟಪಡ್ತೀರಾ ಅನ್ನುವಂತಹ ವಿಷಯವನ್ನು ನಾನು ನಿಮಗೋಸ್ಕರ ತಂದಿದ್ದೀನಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಸಾಕಷ್ಟು ವಿಷಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಬೆಂಗಳೂರಿಂದ ಸುಬ್ರಹ್ಮಣ್ಯ ಸರ್ ಅವರು ಕರೆ ಮಾಡಿದರು. ಅವರು ಸಾಂಸಾರಿಕ ಚಿತ್ರವನ್ನು ತೆಗಿತೀನಿ ಮೇಡಮ್ ಅನ್ನೋದನ್ನು ಹೇಳಿದರು. ಹಾಗೆ ಅವರ ಒಂದು ಸಿನಿಮಾಕ್ಕೆ ಸಂಸಾರ ಅನ್ನುವಂಥ ಹೆಸರನ್ನು ಇಡ್ತಾರಂತೆ. ಹಾಗೆ ಚಂದ್ರಶೇಖರ್ ಸರ್ ಅವರು ಸಾಮಾಜಿಕ ಕಳಕಳಿಯ ಸಿನಿಮಾ ತೆಗಿತೀನಿ ಅಂತ ತಿಳಿಸಿದ್ರು. ಜೊತೆಗೆ ಹೊಸಬರಿಗೆ ಅವಕಾಶ ಕೊಡ್ತೀನಿ, ಅದೇ ಕನ್ನಡಿಗರಿಗೆ ಮಾತ್ರ ಈ ಸಿನಿಮಾ ಅನ್ನೋದನ್ನು ತಿಳಿಸಿದ್ರು. ಅವರ ಒಂದು ಸಿನಿಮಾದ ಹೆಸರು ಸೂರ್ಯೋದಯ. ಹಾಗೆ ನವಾಜ್ ಸರ್ ಅವರು ಸಾಂಸಾರಿಕ ಚಿತ್ರ, ಹಾಗೆ ರೈತರಿಗೆ ಸಂಬಂಧಪಟ್ಟಂತಹ ಚಿತ್ರವನ್ನು ತೆಗಿತೀನಿ ಅಂತ ತಿಳಿಸಿದ್ರು. ಅವರ ಒಂದು ಸಿನಿಮಾದ ಹೆಸರು ನೆಮ್ಮದಿಯಿಂದ ಬಾಳು ಅನ್ನುವಂತಹ ಹೆಸರಾಗಿದೆ. ಹಾಗೆ ನಮ್ಮ ಪ್ರೇಮಾ ಮೇಡಮ್ ಅವರು ದೇವರಿಗೆ ಸಂಬಂಧಪಟ್ಟಂತಹ, ದೇವತಾ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತಹ ಸಿನಿಮಾವನ್ನು ತೆಗಿತಾರಂತೆ. ಹಾಗೆ ಅವರ ಒಂದು ಸಿನಿಮಾದ ಹೆಸರು ದೇವರಿದ್ದಾನೆ ಅನ್ನುವಂಥದ್ದಾಗಿತ್ತು. ಜೊತೆಗೆ ನಮ್ಮ ಬ್ರಹ್ಮಾನಂದ ರಾನಡೆ ಸರ್ ಅವರು ಆಧುನಿಕ ಕಾಲಕ್ಕೆ ತಕ್ಕಂತೆ ಈಗಿನ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಟೆಕ್ನಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಯೂತ್ಸ್ಗೆ, ಯಂಗ್ಸ್ಟರ್ಸ್ಗೆ ಫಿಲಮ್ ತೆಗಿತೀನಿ. ಆ ಫಿಲಮ್ ಹೆಸರು ಅರಿತು ಕಲಿಯಿರಿ ಅಥವಾ ನೋಡಿ ಕಲಿಯಿರಿ ಆಗಿರುತ್ತೆ. ಹಾಗೆ ನಮ್ಮ ಶಿವಮೊಗ್ಗದ ಚಿಕ್ಕಪ್ಪ ಅವರು ಕುತೂಹಲ ಭರಿತ ಸಸ್ಪೆನ್ಸ್ ಫಿಲಮ್, ಸ್ಟಾರ್ಟಿಂಗಿಂದ ನೋಡಿದಂಥವರು ಕಣ್ಣು ಮಿಟಕ್ಸದೆ ಆ ಫಿಲಮನ್ನು ನೋಡಬೇಕು, ಅಷ್ಟು ಗಂಭೀರವಾಗಿ ನಿಂತ್ಕೊಂಡು ಕುತ್ಕೊಂಡು ನೋಡಬೇಕು, ಆ ರೀತಿಯ ಒಂದು ಫಿಲಮನ್ನು ತೆಗಿತೀನಿ ಮೇಡಮ್. ನನ್ನ ಫಿಲಮ್ ಹೆಸರು ಹೊಂಗಿರಣ ಅನ್ನೋದನ್ನು ತಿಳಿಸಿದರು. ಎಸ್ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಈ ವಿಷಯದ ಬಗ್ಗೆ ಮಾತಾಡ್ಬೋದು. 9686090679 ಈ ಸಂಖ್ಯೆಗೆ ಕರೆ ಮಾಡಿ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
10: ನಮಸ್ಕಾರ ಮೇಡಮ್.
0: ನಮಸ್ತೆ ಮಧು ಸರ್, ಹೇಗಿದ್ದೀರಿ?

0: ಚೆನ್ನಾಗಿದ್ದೀರಿ ಇವತ್ತು ಒಟ್ಟಾರೆ ಈ ಒನ್ ಅವರ್ ಕಾರ್ಯಕ್ರಮದಲ್ಲಿ ಕೇಳಿದ್ರನ್ನ ನೀವು ಒಟ್ಟಾರೆ ನಿರ್ದೇಶಕರಾಗಿ ಮಾಡ್ಬೇಕು ಅಂತ ಹೊರಟಿದ್ದೀರಿ.
1: ಎಸ್ ಮಧುಕುಮಾರ್ ಸರ್,
0: ಹೀಗೆ ಮಾತಾಡ್ತಾ ಈ ವಿಚಾರವಾಗಿ ಇವತ್ತು ಮಾತಾಡೋದು ಪೂರಕವಾಗಿ, ನಾನು ಮೊಟ್ಟ ಮೊದಲು ಚಿತ್ರಮಂದಿರದಲ್ಲಿ ಕುಳಿತು ನೋಡಿದ್ದು ನಮ್ಮ ಕುಟುಂಬ ಸಮೇತರಾಗಿ ನೋಡಿದ್ದು ಜನ್ಮದ ಜೋಡಿ ಸಿನಿಮಾ 1996.
1: ಓ, ಜನ್ಮದ ಜೋಡಿ. ಓಕೆ,
0: ಹೌದು ಹೌದು. ನಿಜವಾಗ್ಲೂ ಎಂತ ಒಂದು ಅದ್ಭುತ ಚಿತ್ರ ಅಂತ ಅನಿಸ್ತು ಅವಾಗ ನಾವು ತುಂಬಾ ಚಿಕ್ಕವರು ಬಿಡಿ ಆ ಸಿನಿಮಾ ನೋಡುವಾಗ ಮೊಟ್ಟ ಮೊದಲು. ಏಕೆಂತಂದ್ರೆ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಚಿತ್ರಮಂದಿರದ ಫಸ್ಟ್ ಕುಳಿತಿದ್ದು ಈ ಸಿನಿಮಾ ನೋಡಿದ್ದು ನಾವು ಮೊದಲು, ಹಂಗಾಗಿ ಹೇಳ್ತಾ ಇದೀನಿ. ಹಿಂದಿನ ಕಾಲಕ್ಕೆ ಸದಾಭಿರುಚಿಯ ಚಿತ್ರಗಳು ಬರ್ತಿದ್ವು, ಮ್ಯೂಸಿಕ್ ನಬ್ಬರ್ ಅಷ್ಟು ಇರ್ತಿರ್ಲಿಲ್ಲ. ನಿರ್ದೇಶಕರಿಗೂ ಪ್ರೊಡ್ಯೂಸರ್ಗೂ ಮತ್ತೆ ಯಾರು ಸಂಗೀತ ನಿರ್ದೇಶಕರಿಗೆ ಗೀತೆ ಹಾಡುಗಳನ್ನ ಬರೆದವ್ರಿಗೆ ಎಲ್ರು ಕೂಡ ಆದಂತ ಒಂದು ತೃಪ್ತಿ ಇರ್ತಿತ್ತು, ಒಳ್ಳೊಳ್ಳೆ ಗೀತೆಗಳನ್ನ ನಾವು ರಚನೆ ಮಾಡಿದ್ದೀವಿ. ಬಹಳಷ್ಟು ಜನ ಹಿಂದಿನವರು ಮತ್ತೆ ಈಗಲವರು ಇದಾರೆ, ಬಹಳಷ್ಟು ಗೀತೆಗಳು ಚಿತ್ರಕಥೆಗಳು. ಹಿಂದೆ ಚಲನಚಿತ್ರ ನಟರು ಒಂದು ಒಂದು ಸಿನಿಮಾದಲ್ಲಿ ನಟಿಸ್ಬೇಕಾದ್ರೆ ಆ ಕಥೆಯನ್ನು ಸಂಪೂರ್ಣವಾಗಿ ಓದಿಸಿ ಅಥವಾ ಅವರೇ ಓದಿ ಅದನ್ನ ನಮ್ಗೆ ಇಷ್ಟ ಆದ್ರೆ ಮಾಡ್ತೀವಿ ಅಂತ ಹೇಳೋರಂತೆ.
1: ಹೌದು,
0: ಆಯ್ತು ನಮ್ಗೆ ಇಷ್ಟ ಆಗಿದೆ ಮಾಡ್ತೀವಿ ಅಂತ. ಎಷ್ಟೋ ಚಿತ್ರಗಳು ಈಗ ಸೋಲಿಕ್ಕೆ ಮತ್ತೆ ಅದನ್ನ ಗೆದ್ದಾಗ ಮತ್ತೆ ಸೋತಾಗ ಕೆಲವು ಚಿತ್ರಗಳು ಆ ಚಿತ್ರದ ಕಥೆ ಮೇಲೆ ನಿರ್ಧಾರವಾಗಿರುತ್ತೆ, ಮತ್ತೆ ಅದರ ಹಾಡು ನಿರ್ದೇಶನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಿನಿಮಾ ರಂಗದಲ್ಲಿ ಅದು ಒಂದು ಯಾವಾಗ್ಲೂ ಪ್ರತಿಯೊಬ್ಬ ನಿರ್ದೇಶಕರಿಗೂ ಅದು ಮನದಲ್ಲಿ ಇಟ್ಕೊಂಡು ಚಿತ್ರ ನಿರ್ದೇಶನ ಮಾಡ್ತಾರೆ. ಸದಾಭಿರುಚಿಯ ಚಿತ್ರಗಳು ಬಂದಾಗ ಪ್ರತಿ ಜನರು ಕೂಡ ತಮ್ಮ ಕುಟುಂಬ ಸಮೇತರಾಗಿ ಸಿನಿಮಾವನ್ನು ನೋಡೋದು ಪ್ರತಿಯೊಬ್ಬರಿಗೂ ಒಂದು ಅಚ್ಚುಮೆಚ್ಚು. ಏಕೆ ಅಂತಂದ್ರೆ ಅದು ಆಗ್ಲಿಂದ ನಡೆದು ಬಂದಿದೆ. ಈಗಿನ ಮ್ಯೂಸಿಕ್ರ ಭರಾಟೆ ಹಾಡುಗಳು ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಹಾಡುಗಳು ಅದು ಅಷ್ಟೊಂದು ಸಮಂಜಸವಾಗಿ ಕೆಲವು ಸಿನಿಮಾಗಳು ಇತ್ತೀಚೆಗೆ ಬಂದಂತ ಸಿನಿಮಾಗಳಲ್ಲಿ ಆ ತರದಿಲ್ಲ. ಬೇರೆ ಬೇರೆ ಒಂದು ಟಾಪಿಕ್ ಅಲ್ಲಿ ಆ ಹಾಡುಗಳು ಆ ಚಿತ್ರಕಥೆ ಎಲ್ಲ ಹೋಗುತ್ತೆ. ಆಮೇಲೆ ಹಿಂದಿನ ಸಿನಿಮಾಗಳಿಗೂ ಈಗಿನ ಸಿನಿಮಾಗಳು ಏನ್ ವ್ಯತ್ಯಾಸ ಅಂತಂದ್ರೆ ಹಾಡುಗಳನ್ನ ಒಂದ್ಸರಿ ಕೇಳಿದ್ರೆ ಮತ್ತೆ ಕೇಳ್ಬೇಕು ಅಂತ ಅನ್ಸೋದು.
1: ಹೌದು, ನೆನಪಲ್ಲಿ ಉಳಿಯತ್ತೆ ಕೂಡ,
0: ನೆನಪಲ್ಲಿ ಉಳಿಯೋದು ಪ್ರತಿಯೊಬ್ಬರಿಗೂ. ಈ ಹಳೆಯ ಹಾಡುಗಳು ಸುಮಾರು ಒಂದು 2000-2005 ಹಿಂದಿನ ಗೀತೆಗಳನ್ನ ಕೇಳ್ತಾ ಹೋದ್ರೆ ಪ್ರತಿಯೊಬ್ರು ಈಗ ಬಂದ ಹಾಡುಗಳಂತೂ ಇವು ಅಬ್ಬಬ್ಬಬ್ಬ ಅವು ಮತ್ತೆ ಹಾಡ್ಲಿಕ್ಕೆ ನಮ್ಗೆ ಕಷ್ಟ ಆಗುತ್ತೆ.
1: ಮ್ಯೂಸಿಕ್ ಜಾಸ್ತಿ, ಸಾಹಿತ್ಯ ಕಡಿಮೆ.
0: ಹೌದು ಹೌದು ಹೌದು. ಒಂದು ಹಾಡನ್ನ ಪ್ಲೇ ಮಾಡಿದ್ರೆ ಅದ್ರಲ್ಲಿ ಅರ್ಥ ಭಾವ ಪ್ರತಿಯೊಂದು ಕೂಡ ಇರ್ತಿತ್ತು ಅದ್ರಲ್ಲಿ. ಯುವ ಜನತೆ ಚಿತ್ರರಂಗದಲ್ಲಿ ನಿರ್ದೇಶಕರಾಗ್ಬೇಕು ಅಂತ ಬಹಳಷ್ಟು ಜನ ಹಂಬಲಿಸ್ತಾರೆ, ಆದ್ರೆ ಕತೆ ಮತ್ತೆ ಹಾಡುಗಳು ಎಲ್ಲ ಒಂದ್ ಕಡೆ ಸರಿದೂಗದೇ ಇದ್ದಾಗ ಚಿತ್ರರಂಗದಲ್ಲಿ ಮುಂದುವರಿಕೆ ಆಗದೆ ಇರ್ತದೆ. ಈ ತರ ಒಂದು ಕಂಟಿನ್ಯೂ ಆಗಿ ಇದಾಗ್ತಾ ಇದೆ. ಈಗ ಯುವಕರಿಗೆ ಒಂದು ಮಾರ್ಗದರ್ಶಕವಾಗಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ಬೇಕು ಚಿತ್ರರಂಗದಲ್ಲಿ, ಆಗ ಯುವಕರಿಗೂ ಒಂದು ರೀತಿಯ ದಾರಿದೀಪವಾಗುತ್ತೆ, ಮತ್ತೆ ಅದರಿಂದ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ನಾವು ಆ ಒಂದು ಯಾವ್ದ್ರಲ್ಲಿ ಆ ಒಂದು ಸಿನಿಮಾದಲ್ಲಿ ಬರಬೇಕು.
1: ಓಕೆ, ನಿಮ್ಮ ಫಿಲಂ ಅಂದ್ರೆ ನೀವು ನಿರ್ದೇಶನ ಮಾಡಿದ್ರೆ ಯಾವ ರೀತಿಯ ಫಿಲಂ ನಿರ್ದೇಶನ ಮಾಡ್ತೀರಾ?
0: ನಾವು ನಿರ್ದೇಶನ ಮಾಡಿದ್ರೆ ಯುವಕರಿಗೆ ಉಪಯೋಗ ಆಗಂತದ್ದು ಮನೆ ಮಂದಿ ಕುಟುಂಬ ಸಮೇತರಾಗಿ ಕುಳಿತು ನೋಡುವಂತ ಸಿನಿಮಾಗಳು ಬರಬೇಕು ಅಂತ ಒಂದು ನನ್ನ ಆಸೆ. ಈಗ ನೀವು ಈ 1 ಗಂಟೆ ಅವಧಿಯಲ್ಲಿ ನಮ್ಮ ನಿರ್ದೇಶಕರಾಗಿ ಮಾಡ್ಕೊಳ್ತಿರೋದ್ರಿಂದ ಎಲ್ಲರಿಗೂ ಉಪಯೋಗವಾಗ್ಲಿ ಅನ್ನೋ ಒಂದು ಸಿನಿಮಾ
1: ಸರ್ ಫಿಲಂ ಹೆಸರ.
0: ಹೌದು, ಏಕೆಂತಂದ್ರೆ ಎಷ್ಟೋ ಒಂದ್ ಕಡೆ ಏನಾಗುತ್ತೆ ಅಂತಂದ್ರೆ ಈ ಸಿನಿಮಾ ಹೆಸರುಗಳಂತೂ ಇತ್ತೀಚೆಗೆ ನೀವು ಒಂದ್ ಪದ ಹಾಡಿದ್ರು ಅದನ್ನು ಸಿನಿಮಾ ಹೆಸರು ಮಾಡಿಬಿಡ್ತಾರೆ ಬಿಡಿ. ಈಗ ಎಷ್ಟು ಈ ಕೆಲವು ಸಿನಿಮಾಗಳು ಯಜಮಾನ 1, ಯಜಮಾನ 2 ಈ ತರ ಇದೆ, ಕೊಟ್ಟಿಗೊಬ್ಬ 1, ಕೊಟ್ಟಿಗೊಬ್ಬ 2 ಈ ತರ ಎಲ್ಲ ಬಂದಿದಾವೆ. ಹಂಗೆ
1: ಮಧುಕುಮಾರ್ ಸರ್ ಅವರ ಫಿಲಂ ಹೆಸರು ಎಲ್ಲರಿಗೂ ಉಪಯೋಗವಾಗಲಿ.
0: ಹೌದು ಹೌದು, ಯಾಕೆ ಅಂತಂದ್ರೆ ಆಮೇಲೆ ಯಾರ ಇವಾಗ್ಲೂ ಕೂಡ ಈಗ ಚಿತ್ರಮಂದಿರಗಳು ಕಡಿಮೆ ಇರಬಹುದು, ಆದ್ರೆ ಒಳ್ಳೊಳ್ಳೆ ಸದಾಭಿರುಚಿಯ ಸಿನಿಮಾಗಳು ಬಂದ್ರೆ ಚಿತ್ರಗಳು ಬಂದ್ರೆ ಈಗ್ಲೂ ಕೂಡ ಥಿಯೇಟರ್ ಹೋಗಿ ನೋಡುವಂತ ಜನಗಳು ಇದ್ದಾರೆ ಈಗ್ಲೂ.
1: ಹೌದು, ಇದಾರೆ
0: ಅಲ್ವಾ.
1: ಹಾಗೆ ಯಾವ ತರ ಬಜೆಟ್ ಹಾಕ್ತೀರಾ ಸರ್ ನಿಮ್ಮ ಬಜೆಟ್?
0: ನಮ್ ಬಜೆಟ್ ಏನ್ ಅಬ್ಬಬ್ಬ ಅಂದ್ರೆ ಒಂದು ಏನು 80-100 ಲಕ್ಷ ಒಳಗಡೆ ಮುಗಿಯಂತ ಇರ್ಬೇಕಲ್ಲಪ್ಪ.
1: 1 ಕೋಟಿ
0: ಅದ್ರ ಆಸಪಾಸ ಹೋಗ್ಬಾರ್ದು, ಜಾಸ್ತಿ ಹೋಗ್ಬಿಡ್ತದೆ. ಅದ್ರಿಂದ ರಿಕವರಿ ಆಗ್ಬೇಕು. ಈ 1 ಅವರ್ಗೆ ಮಾತ್ರ ನಾವು ನಿರ್ದೇಶಕರು ಆಗಲ್ಲ.
1: ಆಮೇಲೆ ನೀವೇ ನನ್ನ ನಿರ್ಮಾಪಕಿ ಮಾಡ್ಬಿಡ್ತೀರಾ?
0: ಅಲ್ಲಲ್ಲ, ಈಗ ಯಾಕೆಂತಂದ್ರೆ ಒಳ್ಳೊಳ್ಳೆ ಟಾಪಿಕ್ ಗಳು ಕೊಡ್ತಾ ಇದ್ದೀನಿ, ಹಾಡುಗಳು ನೀವೇ ಬರ್ಕೊಟ್ರೆ ಆಯ್ತಲ್ಲ ನಮ್ ಸಿನಿಮಾಗೆ.
1: ಹೌದೌದೌದು, ನಿಮ್ಗೆ ನಿಮ್ ಗುರುಗಳು ಮೆಸೇಜ್ ಮಾಡಿದ್ದಾರೆ.
0: ಸೋಮಶೇಖರ್
1: ಸರ್, ಹಾಗೆ ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು ನಮಸ್ಕಾರ ತಿಳಿಸಿದ್ದಾರೆ ನಿಮ್ಗೆ.
0: ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ಒಳ್ಳೊಳ್ಳೆ ವಿಷಯಗಳನ್ನ ತರ್ತಾ ಇದ್ರಿ, ತುಂಬಾ ಖುಷಿ ಆಗ್ತಾ ಇದೆ. ಆದ್ರೂ ಇನ್ನೊಂದೇನಂದ್ರೆ ನಾವು ಬೆಳಿಗ್ಗೆ ಕರೆ ಮಾಡಿದಾಗ್ಲೂ ಮತ್ತೆ ಮಧ್ಯಾಹ್ನ ಕರೆ ಮಾಡಿದಾಗ್ಲೂ ಅದೇ ಉತ್ಸುಕತೆಯಿಂದ ಮಾತಾಡಿಸ್ತಿರಲ್ಲ ಅತ್ಯಂತ ನಮಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮೆರುಗು.
1: ಹೌದು,
0: ಒಟ್ಟಾರೆ ರೇಡಿಯೋ ಶಿವಮೊಗ್ಗ ಸೂಪರ್ ಆಗಿ ಬರ್ತಾ ಇದೆ.
1: ನಿಮಗೆ ಒಂದು ಚಾನ್ಸ್ ಸಿಕ್ಕರೆ ನೀವ್ ಯಾವ ಒಂದು ಪಾತ್ರವನ್ನ ನಿಭಾಯಿಸ್ಲಿಕ್ಕೆ ಇಷ್ಟಪಡ್ತೀರಿ ಆ ಫಿಲ್ಮ್ ಅಲ್ಲಿ, ಎಲ್ರಿಗೂ ಉಪಯೋಗವಾಗಲಿ ಫಿಲ್ಮ್ ಅಲ್ಲಿ?
0: ಹೌದಾ, ಯಾವ ಪಾತ್ರ ನಿರ್ವಹಿಸ್ತೀರಿ ಅಂತಲ್ಲ,
1: ಹೀರೋ ಆಗ್ತೀರಾ ಅಥವಾ ಏನು, ಯಾವ ಪಾತ್ರ, ಸ್ನೇಹಿತ ಆಗ್ತೀರಾ ಅಥವಾ ವಿಲನ್ ಆಗ್ತೀರಾ?
0: ನಾವ್ ಹೀರೋ ಅಂತ ಆಗಲ್ಲ, ಒಂದ್ ಸ್ನೇಹಿತರಾಗ್ತೀವಿ.
1: ಸ್ನೇಹಿತರಾಗ್ತೀರಾ?
0: ಹೌದೌದು.
1: ಥ್ಯಾಂಕ್ ಯು, ನಿಮ್ಮ ಒಂದು ಸಿನಿಮಾದ ಹೆಸರು ಚೆನ್ನಾಗಿದೆ, ಎಲ್ಲರಿಗೂ ಉಪಯೋಗವಾಗಲಿ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ, ನಮಸ್ತೆ. ಹಲೋ, ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ
2: ಮೇಡಮ್. ನಮಸ್ತೆ.
1: ನಮಸ್ಕಾರ ಸೋಮಶೇಖರ್ ಸರ್, ಹೇಗಿದ್ದೀರಿ?
2: ಆರಾಮಿದ್ದೀನಿ ಮೇಡಮ್. ಈಗ ನಾವು ಡೈರೆಕ್ಟರ್ ಮೇಡಮ್. ನಾವು
1: ಹೌದು ಸರ್, ಕರೆಕ್ಟ್, ನಿರ್ದೇಶಕರು ಡೈರೆಕ್ಟರ್.
2: ಈಗ ಅದೇ ನಾವು ನಿರ್ದೇಶಕರ ಡ್ಯಾನ್ಸ್ ಕೊಡ್ತಾರ ನೀವು, ಹಾಗಾಗಿ ನೀವು ನಿರ್ಮಾಪಕರು ಮೇಡಮ್.
1: ಅಯ್ಯೋ ಸರ್, ನಮ್ಮೆಲ್ಲ ಬಂದ್ಬಿಟ್ರ.
2: ಅಲ್ಲ ನಿಜ, ಈಗ ನೀವು ನಿರ್ಮಾಪಕರ ಅವಕಾಶ ಕೊಡ್ತಾ ಇರೋದ್ರಿಂದಲೇ ನಾವು ಸಿನಿಮಾ ಡೈರೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇದೆ.
1: ಓಕೆ,
2: ಹಿಂದೆ ಇದೇ ರೀತಿ ನಮ್ಮ ಅರ್ಪಿತ ಅವರು ಕೂಡ ಡೈರೆಕ್ಟರ್ ಆಗಿ ಎರಡು ಸಿನಿಮಾ ಮಾಡಿದ್ದೆ ಮೇಡಮ್ ಅವ್ರಿಗೆ.
1: ಓಹೋ,
2: ಮರೀಚಿಕೆ ಅಂತ ಒಂದು, ಕಾನೊಂದು ಬಗೆದರೆ ಅಂತ. ಅದಾದ್ಮೇಲೆ ಎರಡು ನಾನು ಸ್ಕ್ರೀನ್ ಪ್ಲೇ ರೆಡಿ ಮಾಡಿದೀನಿ, ಗಗನ ಕುಸುಮ ಅಂತ ಒಂದು,
1: ಗಗನ ಕುಸುಮ,
2: ಇನ್ನೊಂದು ಚಂಡಮಾರುತ ಅಂತ.
1: ಏನ್ ಸರ್, ಒಂದಕ್ಕೊಂದು ಸಂಬಂಧನೆ ಇಲ್ಲ, ಚಂಡಮಾರುತ ಎಲ್ಲಿ, ಗಗನ ಕುಸುಮ ಎಲ್ಲಿ?
2: ನಿಜ ಮೇಡಮ್, ಅದೇ ನೋಡಿ, ಅದು ಸಾಫ್ಟ್ ಕ್ಯಾರೆಕ್ಟರ್, ಅದು ಏನು ಬಂಧನ ರೀತಿಯ ಸಿನಿಮಾ ಅದು ಗಗನ ಕುಸುಮ. ಏನು ಅಂದ್ರೆ ಈಗ ನಾನೇ ಮೇಡಮ್ ಇರೋ ಅದ್ರಲ್ಲಿ.
1: ಸೂಪರ್.
2: ಆಮೇಲೆ ಹೀರೋಯಿನ್ ಬಂದ್ಬಿಟ್ಟು ನೋಡಿ ಮೇಡಮ್, ನಾನು ಅವ್ರ ಜೊತೆ ಎಲ್ಲ ಸಿನಿಮಾ ಮಾಡಿದೀನಿ, ಮರ್ತೋಗ್ಬಿಡ್ತಲ್ಲ
1: ಸರ್. ನಿಮಗೆ ಆಕ್ಚುಲಿ ಸುಹಾಸಿನಿ ಅಂದ್ರೆ ಇಷ್ಟ ಅಂತ ಅನ್ಕೊಂಡೆ.
2: ಅವರು ಏಜ್ ಆಗ್ಬಿಡ್ತು ಮೇಡಮ್, ಈಗ ನನಗೆ ನನ್ನ ಐದಿಗೆ ಅದಿತಿ ಪ್ರಭುದೇವ.
1: ಅದಿತಿ, ವಾವ್, ಕರೆಕ್ಟ್, ನಿಮ್ ಫೇವರೇಟ್ ಹೀರೋಯಿನ್ ಅದಿತಿ ಪ್ರಭುದೇವ.
2: ಅದಿತಿ ಆಗ ಅವ್ರನ್ನ ಹಾಕೊಂಡು ಗಗನ ಕುಸುಮ ಸಿನಿಮಾ ಮಾಡ್ತೇನೆ. ಮತ್ತೆ ಇನ್ನೊಂದ್ರಲ್ಲಿ ಹೀರೋಯಿನ್ ಇಲ್ಲ ಮೇಡಮ್, ಚಂಡಮಾರುತಲ್ಲಿ ಬರೀ ಕೊಚ್ಚಿ ಹಾಕದೆ, ಅದು ಸಿಟ್ಟು, ಕೊಲೆ, ಸೇಡು ಎಲ್ಲ
1: ಇರೋದಿಸಂ ಫಿಲಮ್.
2: ಹ್ಮ್ ಮೇಡಮ್, ಅವ್ರು ಏನು ಅಮ್ಮ ಪೂರ್ವಿಕರನ್ನ ಕೊಂದಿರ್ತಾರೆ, ಹಂಗಾಗಿ ಸೇಡ್ ತೀರಿಸ್ಕೊಳ್ಬೇಕು ಚಂಡಮಾರುತ.
1: ಓಹೋ,
2: ಎರಡು ಸಿನಿಮಾ ಮಾಡ್ತೀನಿ ಮೇಡಮ್. ಈಗ ಮಧುಕುಮಾರ್ ಮಾತ್ರ ಹಾಕೋಣಲ್ಲ ಮೇಡಮ್ ಅವ್ರದ್ದು, ಯಾಕೆಂದ್ರೆ ಅವ್ರು ನಾನು ಹೀರೋ ಆಗಿ ಹಾಕೋಣ ಅಂತ ಮಾಡಿದ್ದೆ. ಹುಡುಗ ಪರವಾಗಿಲ್ಲ, ಬಹಳ ಉತ್ಸುಕರಾಗಿದ್ದಾರೆ ಅಂತ. ಅದ್ ಯಾವ್ದೋ ಕತೆ ಹೇಳಿದ್ರು, ಒಂದ್ ಏನ್ ಲಿಂಕ್ ಇಲ್ಲ ಮೇಡಮ್ ಅದು,
1: ಎಲ್ಲರಿಗೂ ಉಪಯೋಗವಾಗಲಿ.
2: ಅದೇ ಥಿಯೇಟರ್ ಜನ ಬರ್ತಾರೆ ಮೇಡಮ್.
1: ಏನೋ ಗುರು ಶಿಷ್ಯರಿಗೆ ಸಂಬಂಧಪಟ್ಟಿದ್ದು ಸರ್, ಅದು ಗುರು ಶಿಷ್ಯರು ಮಾತಾಡ್ಕೊಳ್ಬೇಕು.
2: ಒಳ್ಳೆಯ ಕಾನ್ಸೆಪ್ಟ್ ಮಾಡ್ತಾನೆ ನಮ್ ಶಿಷ್ಯ ಅಂತಂದ್ರೆ ಆತ ಎಲ್ಲೋ ಹೋಗ್ಬಿಟ್ಟ, ಹಂಗಾಗಿ ಆತನ ಹಾಕೋಣ ಏನು ಅಂತ ಮಾಡಿದ್ವಿ. ಇಲ್ಲ, ನಮ್ ಸ್ಟೂಡೆಂಟ್ ಅದು ಏನ್ ಮೇಡಮ್, ಅವ್ನ ಕಳ್ಸಿನಿ ಬಿಟ್ಬಿಡ್ತೀನಿ.
1: ಹೌದಾ ಸರ್?
2: ಮೇಡಮ್
1: ಪಾಪ ನಿಮ್
2: ಪಾಪ, ನೀವು ಅಷ್ಟೆಲ್ಲ ದುಡ್ಡು ಹಾಕ್ತೀರಿ, ನಾವ್ ಆಮೇಲೆ ಒಳ್ಳೆ ಹೀರೋ ಹೀರೋಯಿನ್ ಒಂದ್ ಸಿನಿಮಾ ನಾ ಹೀರೋ ಅವ್ನ ಹಾಕೋಣ ಅಂತ ಮಾಡಿದ್ದೆ, ಸರಿಯಾಗಲ್ಲ, ನಾನೇ ಮಾಡ್ಬಿಡ್ತೀನಿ ಮೇಡಮ್.
1: ಓ ಹಾಗೆ. ಓಕೆ ಸರ್, ನಿಮಗೆ ಒಂದು ಮೆಸೇಜ್ ಬಂದಿದೆ ಮಂಡ್ಯದಿಂದ, ಕೆಂಡಗೌಡ ಸರ್ ಅವರಿಗೆ ಒಂದ್ ಪಾತ್ರ ಕೊಡ್ಬೇಕಂತೆ, ಅವ್ರ ಫಾದರ್ ಪಾತ್ರ ಮಾಡ್ತಾರಂತೆ. ಓ, ಮಂಡ ಕೆಂಡಗೌಡ ಸರ್ ಅವರ?
2: ಹೌದೌದು, ಅವರು ವಯೋವೃದ್ಧರ ಪಾತ್ರ, ತಂದೆ ಪಾತ್ರ ಮಾಡ್ಲಿ
1: ಸರ್. ನೀವೆಲ್ಲ ಹುಡ್ಕೋದೇ ಬೇಡ ಸರ್, ಎಲ್ಲ ಇಲ್ಲೇ ಸಿಕ್ಬಿಟ್ರಲ್ಲ.
2: ನಮ್ಮ ಅವರು ತಂದು ಡ್ಯಾಡಿಗೊಂದು ಪಾತ್ರ ಕೊಡ್ಬೇಕು ನಮ್ಮ, ಇಲ್ಲೋ ಅಯ್ಯೋ ಅವ್ರಿಗೊಂದು ಪಾತ್ರ ಕೊಡಿದ್ರೆ ಆಗಲ್ಲ, ಹೆಂಗ್ಮೇನ ಸಿಲ್ಲಿಯ.
1: ಓ ಹೌದಲ್ಲ,
2: ಹಂಗಾಗಿ ಅವ್ರಿಗೆ ಅತ್ತಿಹಳ್ಳಿ ಅತ್ತಿಹಳ್ಳಿ ಅವ್ರಿಗೆ ಎಲ್ಲ ಇವ್ರನ್ನ, ಅದಕ್ಕೆ ಅದೊಂದು ಮಾತು ಒಳ್ಳೇದ್ ಹೇಳಿದ್ರು ನಮ್ಮ ಶಿಷ್ಯ ಮಧುಕುಮಾರ್, 80 ಲಕ್ಷದಲ್ಲಿ ಸಿನಿಮಾ ಮಾಡ್ತೀನಿ ಅಂತ. ಬರೀ ಎಲ್ಲ ನಾವು ಇವ್ರನ್ನ ಹಾಕೊಂಡ್ರೆ ಇನ್ನೇ ದುಡ್ಡು ಕೊಡೋದೇನ್ ಬೇಡವಲ್ ಮೇಡಮ್.
1: ಓಕೆ ಓಕೆ, ಹಾಗೆ ಸುಬ್ರಹ್ಮಣ್ಯ ಸರ್ ಬೆಂಗಳೂರಿಂದ ಮೆಸೇಜ್ ಮಾಡಿದಾರೆ, ಸೋಮಶೇಖರ್ ಸರ್ ನನಗೊಂದ್ ಪಾತ್ರ ಕೊಡಿ, ಫಿಟ್ಟಿಂಗ್ ಇಡುವಂತ ಪಾತ್ರ ಕೊಡಿ ಅಂತ.
2: ಅಣ್ಣೆ ಮೇಡಮ್, ಅದಕ್ಕೆ ಎಲ್ಲ ಗೌರವ ನಟರು ಅವ್ರಿಗೆ ಸಂಭಾವನೆ ಕೊಡದೆ ಬೇಡ, ನೀವು ಒಳ್ಳೆ ದುಡ್ಡು ಆಗುತ್ತೆ ಮೇಡಮ್ ನಿರ್ಮಾಪಕರಿಗೆ.
1: ಓಕೆ ಸರ್, ಓಕೆ, ನಮ್ಗಂತ ಎಲ್ಲ ಇಲ್ಲೇ ಸಿಕ್ಬಿಟ್ರಲ್ಲ.
2: ಖಂಡಿತ ಖಂಡಿತ, ಇಲ್ಲ ನಾವು ಗಗನ ಕುಸುಮ ಕಾನ್ಸೆಪ್ಟ್ ಎಲ್ಲ ಬಂಧನ ಹೇಗೆ ಬ್ಲಾಕ್ ಬಸ್ಟರ್ ಆಗ್ತೋ ಅದೇ ರೀತಿ ಹೋಗುತ್ತೆ ಸಿನಿಮಾ ಮೇಡಮ್.
1: ನಿಮ್ಮ ಗಗನ ಕುಸುಮ
2: ಮಾತ್ರ ಓಡ್ತಾ ಇಲ್ಲೋ ನನಗ್ ಗೊತ್ತಿಲ್ಲ, ಅಂತೂ ಸಿನಿಮಾ ಮಾಡ್ಕೊಡ್ತೀನಿ ಮೇಡಮ್.
1: ಓಕೆ, ಗಗನ ಕುಸುಮ ಅಂತ ಹೇಳಿದಾಗ ನನಗೆ ಬೆಳದಿಂಗಳ ಬಾಲೆ ಫಿಲಮ್ ನೆನಪಾಯ್ತು ಸರ್.
2: ನಿಜ ಮೇಡಮ್, ಆ ತರದ್ದು ಕಾನ್ಸೆಪ್ಟ್ ಇದೆ, ನಿಲುಕದ ನಕ್ಷತ್ರ ಅಂತ ಇದೆ. ಏನೋ ಹೆಣ್ಣಿನಿಂದ ಹೋಗ್ತಾರೆ, ಆಮೇಲೆ ಅವರು ಕೂಡ ಈಗ ನಾವು ಹಳ್ಳಿಲಿ ಇರ್ತೇನೆ, ಅವಾಗೆಲ್ಲ ಬೀಚ್ ಇರ್ತಾರೆ, ಆಮೇಲೆ ಅವ್ರಿಗೆ ಹೊರಗಡೆ ಹೋದಾಗ ಬೇರೆಯವ್ರು ಸಿಕ್ಕಿ ಶ್ರೀಪಂತ್ ನನ್ನನ್ನ ಬಿಟ್ಟು ಹೋಗ್ಬಿಡ್ತಾರಲ್ಲ, ಆಮೇಲೆ ಅಲ್ಲಿ ತೊಂದರೆ ಆಗಿ ಮತ್ ನನ್ನ ಹತ್ರ ಬಂದಾಗ ನಾನು ಒಪ್ಕೊಳ್ಳೋದಿಲ್ಲ ಮೇಡಮ್.
1: ಓಕೆ, ಹಾಗೆ ಚಂಡಮಾರುತ ಬದಲಾಗಿ ಪ್ರಚಂಡ ಕಳ್ಳನ ಕುಳ್ಳನ ಯಾವ್ದೋ ಒಂದ್ ಫಿಲಮ್ ಇದೆ ಸರ್, ಅದು ನೆನಪಾಯ್ತು.
2: ಪ್ರಚಂಡ ಕುಳ್ಳ ಇವ್ರದ್ದು ನಮ್ಮ ದ್ವಾರಕೀಶ್ ಅವ್ರದ್ದಿದೆ, ಹಂಗಾಗಿ ಅವೆಲ್ಲ ಒಂದ್ ಸ್ವಲ್ಪ ರಿಲೇಟ್ ಆಗ್ಬೋದು ನಮ್ಗೆ ಸ್ಟೋರಿ.
1: ನೋಡಿ ಸರ್, ನಿಮ್ ಮಾತ್ ಕೇಳಿ ಎಷ್ಟು ಜನ ಒಂದು ಇನ್ಸ್ಪೈರ್ ಆದ್ರು ಅಂದ್ರೆ, ಷಡಾಕ್ಷರಿ ಸರ್ ಅವರು ನನಗೊಂದು ಕಾಮಿಡಿ ಪಾತ್ರ ಕೊಡಿ ಗುರುಗಳೇ ಅಂತ ಮೆಸೇಜ್ ಮಾಡಿದ್ದಾರೆ.
2: ಖಂಡಿತ ಮೇಡಮ್, ನಮ್ದೇ ಒಂದು ಯೂನಿಟ್ ಇದೆ ಮೇಡಮ್, ಬೆಸ್ಟ್ ನಿಮ್ಗೆ ನೀವು ಅನ್ನದಾತರು ನಿರ್ಮಾಪಕರು ಹೆಚ್ಚು ಹೊರೆ ಮಾಡದಂಗೆ ಒಂದು ಸಿನಿಮಾ ಮಾಡ್ಕೊಡ್ತೀನಿ ಮೇಡಮ್, ಒಳ್ಳೇದಾಗ್ಲಿ.
1: ಸೂಪರ್ ಸರ್, ಹಾಗೆ ನಿಮ್ಮ ಮಧು ಅವರು ಆದ್ರೂ ಸರ್ ಗುರುಗಳೇ ನನ್ಗೆ ಹಿಂಗ್ ಅನ್ನೋದು ಅಂತ ಮೆಸೇಜ್ ಮಾಡಿದ್ದಾರೆ, ನೀವು ನೀವು ಮಾತಾಡ್ಕೊಳ್ಳಿ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
2: ಓಕೆ ಮೇಡಮ್, ಧನ್ಯವಾದಗಳು.
1: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಸೊ ಇದೇ ರೀತಿಯ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ ಅಂತ ಆಶಿಸ್ತೀನಿ ನಾನು ಕೂಡ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಮೇಡಮ್, ಯಾಕೆ ಇಷ್ಟೊಂದು ಸೌಮ್ಯವಾಗಿ ಮಾತಾಡ್ತಾ ಇದ್ದೀರಿ?
3: ಇಲ್ಲ ಮೇಡಮ್, ಅರ್ಧ ಗಂಟೆಕ್ಕಿಂತ ಜಾಸ್ತಿ ಆಯ್ತು ನಾ ಕಾಲ್ ಮಾಡಕತ್ತಿ, ಕರೆನೇ ಸಿಗ್ತಿಲ್ಲ ಅನ್ಕೊಂಡಿದ್ದೆ.
1: ಬೇಸರ ಆಗೋಗ್ಬಿಡ್ತಾ ಏನ್ ಕತೆ?
3: ಹೌದು ಮೇಡಮ್, ಮನುಷ್ಯನ ಖುಷಿನೇ ಬರ್ಲಿಲ್ಲ.
1: ಅದಕ್ಕೆ ಯಾಕೆ ನಮ್ ಸೌಮ್ಯ ಮೇಡಮ್ ಇಷ್ಟೊಂದು ಮೆಲೋಡಿಯಾಗಿ ಅಯ್ಯೋ ಅಂತ ಮಾತಾಡ್ತಿದಾರಲ್ಲ ಅನ್ಕೊಂಡೆ ನಾನು.
3: ಓಕೆ ಮೇಡಮ್, ಈಗ ಖುಷಿ ಆಯ್ತು.
1: ವೆರಿ ನೈಸ್, ಸೂಪರ್.
3: ಹೇಳರಿ,
1: ನೀವು ನಿರ್ದೇಶನ ಮಾಡಿದ್ರೆ ಯಾವ ರೀತಿಯ ಒಂದು ಫಿಲಂ ನಿರ್ದೇಶನ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ?
3: ಮೇಡಮ್ ನನ್ ಹಳ್ಳಿ ಫಿಲ್ಮ್ಗಳಂದ್ರೆ ಬಹಳ ಇಷ್ಟ.
1: ಹಳ್ಳಿ ಸೊಗಡಿನ ಫಿಲಂ ಇಷ್ಟ ಪಡ್ತೀರಾ, ಮಾಡ್ತೀರಾ?
3: ಹೌದು ಮೇಡಮ್, ಕಂಬದ ಮೇಲಿನ ಗೊಂಬೆ, ಅವಳು ವಿಜಯಲಕ್ಷ್ಮಿ ಬಹಳ ಚಂದ ಮಾಡ್ಯಾರು. ಮಾಲಾಸ್ರಿ ರಾಮಾಚಾರಿ ಒಳಗ್ ಬಹಳ ಚಂದ ಐತಿ.
1: ಅಣ್ಣಯ್ಯ ಹಳ್ಳಿ ಮೇಷ್ಟ್ರು,
3: ಹಳ್ಳಿ ಮೇಷ್ಟರು ಅಣ್ಣಯ್ಯ, ಈ ತರ ಹಳ್ಳಿ ಫಿಲ್ಮ್ ಅಂದ್ರೆ ಹೊಸ ಬೆಳಕು, ಈ ತರ ಬಹಳ ಚಂದ ಚಂದ ಫಿಲ್ಮ್ಗಳು ಅದಾವ, ಅದೇ ತರ ನಾನು ಒಂದ್ ನಿರ್ದೇಶನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ.
1: ಹಳ್ಳಿ ಸೊಗಡಿನ ಫಿಲಮ್.
3: ಹೌದು ಮೇಡಮ್.
1: ಒಂದು ಫಿಲಮ್ಗೆ ಏನ್ ಹೆಸರು ಇಡ್ತೀರಾ?
3: ನೋಡು ಬಾ ನಮ್ಮೂರ ಅಂತ ಕರೆಯೋದ್ರಿ ಅದನ್ನ.
1: ನೋಡು ಬಾ ನಮ್ಮೂರ.
3: ನಮ್ದು ಪೈಲ ಹಳ್ಳಿ ಇತ್ತಂತ್ರಿ, ಈಗ ಸಿಟಿ ಆಗೈತಿ, ಈಗ ತಾಲೂಕ್ ಆಗೈತಿ, ಆದ್ರ ಪೈಲ ಹಳ್ಳಿ, ಹಳ್ಳಿ ಜನನೇ ಜಾಸ್ತಿ ನಮ್ ಕಡೆ.
1: ಹೌದಾ?
3: ನಮ್ ಬಿಜಾಪುರ್ ಜಿಲ್ಲಾದವ್ರಿಗೆಲ್ಲ ಹಳ್ಳಿ ಜನನೇ ಜಾಸ್ತಿ ರೀ.
1: ಓಕೆ.
3: ನಮ್ ಭಾಷೆನೂ ಒಂಥರ ಬ್ಯಾರೇನೆ ಇರ್ತಾವ, ಹಳ್ಳಿ ಭಾಷೆನೇ ಇದ್ದಂಗೆ ಇರ್ತಾವ. ಹಾಗಾಗಿ ನೋಡು ನೀವೆಲ್ಲರೂ ಬರೀ ನಮ್ಮೂರ್ ನೋಡಕಂತ ಕರೀತೀನಿ.
1: ಹಾಗೆ ಸೂಪರ್, ಹಳ್ಳಿ ಸೊಗಡಿನ ಫಿಲಂ ತೆಗಿತೀರಿ, ನೋಡು ಬಾ ನಮ್ಮೂರ.
3: ಹೌದು ಮೇಡಮ್, ಬಹಳ ಚೆನ್ನಾಗಿರ್ತೈತಿ ಫಿಲ್ಮ್, ಎಲ್ಲರಿಗೂ ಕೂಡ ಕರಿತೀನಿ ನಮ್ ಫಿಲ್ಮ್ ಒಂದ್ಸಲ ಆದ್ರೂ ನೋಡಿ ಹೋಗ್ರಿ ಅಂತ ಹೇಳಿ.
1: ಹಾಗೆ ನಿಮ್ಮ ಪ್ರೀತಿಯ ಕೇಳುಗರಿಗೆ ಟಿಕೆಟ್ ಫ್ರೀ ಆಗಿ ಕೊಡ್ತೀರೋ ಏನ್, ಅವ್ರಿಗೂ ಅಮೌಂಟ್ ಕೊಡ್ತೀರೋ?
3: ಮೇಡಮ್ ಹೊಟ್ಟಿ ಬಸ್ತಾನಿ, ಫ್ರೀ ಆಗಿ ಕೊಡ್ತಾರೆ, ನಮ್ ಹೊಟ್ಟಿ ನಡಿಬೇಕಲ್ಲ.
1: ಅಯ್ಯೋ ದೇವ್ರೆ,
3: ಬಂಡವಾಳ ಹಾಕಿರ್ತೀವಿ ಲಾಭಕ್ಕಾಗಿ, ಸ್ನೇಹಿತರಿದ್ರೆ ಊಟ ಮಾಡಿಕೊಂಡು ಹೋಗ್ಬೇಕು, ತಗೊಂಡ್ ಹೋಗ್ಬಾರ್ದು.
1: ಅಬ್ಬಬ್ಬಬ್ಬ ಎಂತ ಮಾತು, ಎಂತ ಮಾತು ಪಾರ್ವತಿ ಪಾರ್ವತಿ.
3: ಓಕೆ ಮೇಡಮ್, ನಮಸ್ಕಾರ.
1: ಓಕೆ, ಥ್ಯಾಂಕ್ ಯು.
3: ಓಕೆ
1: ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ, ನಮಸ್ಕಾರ.
4: ನಮಸ್ತೆ ಮೇಡಮ್.
1: ನಮಸ್ಕಾರ ಶಿವಶರಣ ಸರ್, ಹೇಗಿದ್ದೀರಿ?
4: ಆರಾಮಿದ್ದೀರಿ?
1: ನಾನು ಆರಾಮಾಗಿದ್ದೀನಿ ಸರ್. ಹೇಗಿದೆ ಬಿಜಾಪುರ್?
4: ಬಿಜಾಪುರ್ ಏನ್ ಮೇಡಮ್, ಮಳೆ ಇಲ್ಲ, ಬರೇ ಬಿಸಿಲಿದೆ ಮೇಡಮ್.
1: ಬರೇ ಬಿಸಿಲು?
4: ಹಾ, ಭಯಂಕರ ಬಿಸಿಲು ಮೇಡಮ್. ಅದನ್ನ ಏನ್ ಮಾತನಾಡಲೇಬಾರ್ದು, ಆ ತರ ಆಗಿಬಿಟ್ಟಿದ್ರೆ ಮೇಡಮ್ ನಮ್ ಬಹಳ ಈ ವರ್ಷ.
1: ಓಕೆ, ಕಷ್ಟ,
4: ಬಹಳ ಕಷ್ಟ ಇದೆ ಮೇಡಮ್ ಈ ಸಲ ಜೀವನ ಮಾಡೋದು.
1: ಶಿವಶರಣ ಸರ್
4: ಹೇಳಿ ಮೇಡಮ್.
1: ಕೋಳಿಗಳೆಲ್ಲ ಕುಯೋಂ ಪಿಯೋಂ ಪಿಯೋಂ ಪಿಯೋ ಅಂತಿದಾವೆ.
4: ಕೋಳಿಗಳಿಲ್ಲ ಮೇಡಮ್ ಇಲ್ಲಿ, ಅದು ನವಿಲು ಕೂಗ್ತಾವ ಮೇಡಮ್.
1: ಕೋಳಿ ಮರಿಗಳ ಆ ತರ ಕೇಳಿಸ್ತಿದೆ ಸೌಂಡ್. ಶಿವಶರಣ ಸರ್, ನಿಮ್ಗೊಂದ್ ಚಾನ್ಸ್ ಸಿಕ್ಕ್ರೆ ಯಾವ ರೀತಿಯ ಒಂದು ಫಿಲಮ್ ಗಳನ್ನ ತೆಗಿಲಿಕ್ಕೆ ಇಷ್ಟಪಡ್ತೀರಿ ನಿರ್ದೇಶಕರಾದ್ರೆ?
4: ನಾವು ನಿರ್ದೇಶಕರಾದ್ರೆ ಮೇಡಮ್ ಪ್ರತಿಯೊಬ್ಬ ರೈತಿಗೆ ಒಳ್ಳೇದಾಗಬೇಕಂತ ಒಂದು ಫಿಲ್ಮ್ ತೆಗಿತೀವಿ ಮೇಡಮ್.
1: ಅನ್ಕೊಂಡೆ ಸರ್ ನಿಮ್ ಕಾನ್ಸೆಪ್ಟ್ ಹಿಂಗೆ ಇರುತ್ತೆ ಅಂತ.
4: ಇಲ್ಲ ಮೇಡಮ್, ಯಾಕಂತ ಕೇಳಿದ್ರ, ಪ್ರತಿಯೊಬ್ಬರು ನಾವು ಸಾಲಿ ಕಲಿಸಬೇಕು, ಅದನ್ನ ಮಾಡ್ಬೇಕು, ಇದನ್ ಮಾಡ್ಬೇಕು ಅಂತ ಹೇಳ್ತಿರ್ತಾರ. ಸಾಲಿ ಕಲ್ಸಿದ್ರೆ ಹೊಟ್ಟೆ ತುಂಬಂಗಿಲ್ಲ, ರೈತನ ಕಡೆ ಕೆಲಸ ಮೇಲೆ ಹೊಟ್ಟೆ ತುಂಬುತ್ತೆ ಮೇಡಮ್. ಸಾಲಿ ಕಲಿಬೇಕಾದ್ರೆ ಊಟ ಬೇಕು ಮೇಡಮ್ ಮೊದಲು. ಅದ್ರ ಸಲುವಾಗಿ ನಾ ಏನ್ ಹೇಳ್ತೀನಿ, ರೈತನಿಂದನೇ ಯಾವ್ದೇ ಸಿಕ್ಕರು ರೈತನಿಂದನೇ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಮೇಡಮ್. ಯಾಕಂತ ಕೇಳಿದ್ರ, ರೈತ ಗುತ್ತಿ ಬೆಳೆದಾಗ ಮಾತ್ರ ಅದು ನಮ್ಮ ತಟ್ಟೆಗೆ ಬರುತ್ತೆ. ಅದ್ರ ಸಲುವಾಗಿ ಅದನ್ನ ಊಟ ಮಾಡಿದಾಗ ಮಾತ್ರ ಓದಬಹುದು, ಬರಿಬಹುದು, ದುನಿಯಾ ಮಾಡಬಹುದು ನಾವು.
1: ನಿಜ ನಿಜ ನಿಜ.
4: ಊಟ ಮಾಡ್ಲಿಕ್ಕೆ ಏನು ಮಾಡಕ್ ಬರೋಲ್ಲ ಮೇಡಮ್. ಆಹಾರ ಇದ್ರೆ ಏನೇನು ಮಾಡಬಹುದು ಮೇಡಮ್, ಆಹಾರ ಇರ್ಲಿಲ್ಲ ಏನು ಮಾಡಕ್ ಬರೋದಿಲ್ಲ.
1: ಏನ್ ಹೆಸರು ಇಡ್ತೀರಾ ನಿಮ್ ಫಿಲಂಗೆ?
4: ನಾವು ರೈತನ ಮಕ್ಕಳು ಅಂತ ಹೆಸರಿಟ್ಬಿಡ್ತೀನಿ ಮೇಡಮ್.
1: ರೈತನ ಮಕ್ಕಳು?
4: ಹಾ ಮೇಡಮ್.
1: ಓಕೆ, ನೀವು ರೈತನ ಮಕ್ಕಳು ಅಂತ ಹೆಸರಿಡ್ತೀರಿ.
4: ರೈತನ ಮಗ ಅಂತ ಹೇಳ್ಬೋದು, ರೈತನ ಮಗ ಅಂತ ಇಟ್ಬಿಡ್ತೀನಿ ನೋಡ್ರಿ.
1: ಚೆನ್ನಾಗಿದೆ ಬಿಡಿ.
4: ಓ ಮೇಡಮ್,
1: ಮಕ್ಕಳು ಚೆನ್ನಾಗಿದೆ, ರೈತರ ಮಕ್ಕಳು.
4: ಹಾ, ರೈತನ ಮಕ್ಕಳು ಅಂತ ಇಟ್ಬಿಡುದ್ರಿ ಮೇಡಮ್.
1: ಓಕೆ,
4: ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ನಾನು.
1: ಸೂಪರ್ ಸರ್, ಸೂಪರ್, ಥ್ಯಾಂಕ್ ಯು.
4: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್. ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
1: ಮತ್ತೊಮ್ಮೆ ಸಿನಿ ಕಹಾನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ನೀವು ನಿರ್ದೇಶಕರಾದರೆ ಯಾವ ರೀತಿಯ ಒಂದು ಫಿಲಮ್ಗಳನ್ನು ತೆಗಿತೀರಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಕೂಡ ಸಾಕಷ್ಟು ವಿಷಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಮಧುಕುಮಾರ್ ಸರ್ ಅವರು ಯುವಕರಿಗೆ ಸಂಬಂಧಪಟ್ಟಂತಹ ಫಿಲಮನ್ನು ತೆಗಿತೀನಿ, ಎಲ್ಲರಿಗೂ ಉಪಯೋಗವಾಗಲಿ ಅನ್ನುವಂಥದ್ದು ನನ್ನ ಒಂದು ಸಿನಿಮಾದ ಹೆಸರು ಅನ್ನೋದನ್ನು ತಿಳಿಸಿದರು. ಹಾಗೆ ಸೋಮಶೇಖರ್ ಸರ್ ಅವರು ಎರಡು ಫಿಲಮ್ಗಳನ್ನು ತೆಗಿತಾರಂತೆ, ಒಂದು ಗಗನ ಕುಸುಮ, ಇನ್ನೊಂದು ಚಂಡಮಾರುತ. ಒಂದು ರೌಡಿಸಮ್ಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಗಗನ ಕುಸುಮ ಲವ್ ಸ್ಟೋರಿ ಬೇಸ್ಡ್ ಸಿನಿಮಾ ಆಗಿದೆ. ಹಾಗೆ ನಮ್ಮ ಸೌಮ್ಯ ಮೇಡಮ್ ಅವರು ಹಳ್ಳಿ ಸೊಗಡಿನ ಫಿಲಮ್ ತೆಗಿತೀನಿ ಅನ್ನೋದನ್ನು ತಿಳಿಸಿದರು. ಜೊತೆಗೆ ಶಿವಶರಣ ಸರ್ ಅವರು ಬಿಜಾಪುರದಿಂದ ಕರೆ ಮಾಡಿದರು, ಅವರು ಅನ್ನದಾತ ಅದರ ವಿಷಯಕ್ಕೆ ಸಂಬಂಧಪಟ್ಟಾಗೆ ಫಿಲಮ್ ತೆಗಿತೀನಿ ಮೇಡಮ್, ರೈತನ ಮಕ್ಕಳು ಅನ್ನುವಂಥ ಹೆಸರನ್ನು ಇಡ್ತೀನಿ ಅನ್ನೋದನ್ನು ತಿಳಿಸಿದರು. ಹಾಗೆ ಮಧುಕುಮಾರ್ ಸರ್ ಅವರು ಮೆಸೇಜ್ ಮಾಡಿದ್ದಾರೆ, ನಾನು ಬೆಳದಿಂಗಳ ಬಾಲೆ ಸಿನಿಮಾ 50 ಸಲ ನೋಡಿದ್ದೀನಿ ಮೇಡಮ್ ಅಂತ. ಹಾಗೆ ನಮ್ಮ ಚಿಕ್ಕಪ್ಪ ಸರ್ ಅವರು, ಸೋಮಶೇಖರ್ ಸರ್ ಅವರ ಚಿತ್ರದಲ್ಲಿ ನನಗೂ ಒಂದು ಪಾತ್ರ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಮೆಸೇಜ್ ಮಾಡಿದ್ದಾರೆ. ಹಾಗೆ ನನಗೆ ಇಸ್ತ್ರಿ ಮಾಡುವ ಪಾತ್ರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ತಿಳಿಸಿದ್ದಾರೆ ಚಿಕ್ಕಪ್ಪ ಸರ್ ಅವರು. ಸೋಮಶೇಖರ್ ಸರ್, ನೀವೇ ಪ್ಲ್ಯಾನ್ ಮಾಡಬೇಕು ನಿಮ್ಮ ಫಿಲಮ್ಗೆ. ಹಾಗೆ ಸುಬ್ರಹ್ಮಣ್ಯ ಸರ್ ಅವರು, ನನಗೂ ಸಹ ಕೃಷಿ ಮಾಡುವಂತಹ ಪಾತ್ರ ಕೊಡಿ ಸರ್ ಅಂತ ಕೇಳಿದ್ದಾರೆ. ಓಕೆ, ಎಸ್, ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
8: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
8: ಧನಂಜಯ ಅಂತ, ಬೆಂಗಳೂರಿಂದ ಮಾತಾಡ್ತಾ.
1: ಓಕೆ ಧನಂಜಯ ಸರ್, ಹೇಗಿದ್ದೀರಿ?
8: ಚೆನ್ನಾಗಿದ್ದೀನಿ ಮೇಡಮ್. ನೀವು ಹೇಗಿದ್ದೀರಿ ಮೇಡಮ್?
1: ಸರ್ ಆರಾಮ್ ಸರ್. ಹೇಗ್ ನಡೀತಾ ಇದೆ ಕೆಲಸ?
8: ಚೆನ್ನಾಗಿ ನಡೀತಾ ಇದೆ ಮೇಡಮ್.
1: ಓಕೆ, ಒಮ್ಮೆ ನೀವು ನನ್ನೊಟ್ಟಿಗೆ ಮಾತಾಡಿದಿರಲ್ವಾ ಸರ್? ಧನಂಜಯ
8: ಸರ್, ಮಾತಾಡಿದೀನಿ. ಟೈಲರ್ ಕಸ ಅಂತ ಹೇಳಿದ್ನಲ್ಲ ಒಂದು.
1: ಓಕೆ ಸರ್. ಸರ್,
8: ಯಾಕಂದ್ರೆ ಲಾಸ್ಟ್ ಟೈಮ್ ಒಂದ್ 2 ಟೈಮ್ ಅಲ್ಲಿ ನೀವು ಮಾತಾಡ್ಲಿಕ್ಕೆ ಆಗಿರ್ಲಿಲ್ಲ, ಲೈನ್ ಸಿಕ್ಕಿರ್ಲಿಲ್ಲ, ಇವತ್ತು ಸಿಕ್ತು.
1: ಇರ್ಲಿ ಸರ್, ಪರವಾಗಿಲ್ಲ, ನೋ ಇಶ್ಯೂ. ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
8: ನೀವು ಫಿಲಮ್ ಬಗ್ಗೆ ಏನೋ ಕೇಳ್ತಾ ಇದ್ರಲ್ಲ.
1: ಹೌದು, ನೀವು ನಿರ್ದೇಶಕರಾದ್ರೆ ಯಾವ ರೀತಿಯ ಒಂದು ಫಿಲಮ್ ಗಳನ್ನ ತೆಗಿಲಿಕ್ಕೆ ಇಷ್ಟಪಡ್ತೀರಿ ಅಂತ?
8: ಬಟ್ ಏನಂದ್ರೆ, ಇವಾಗ ಶ್ರೀಮಂತಿಕೆ ಬಡವ ಅನ್ನೋದು ಕೆಲವೊಂದು ಭೇದ ಭಾವ ಇದೆಯಲ್ಲ, ಅದೇ ತರ ಪ್ರತಿಯೊಬ್ಬ ಮನುಷ್ಯನಿಗೆ ಅವನು ತಕ್ಕನಾಗೆ ಸಂಪಾದನೆ ಮಾಡಿರ್ತಾನೆ. ಒಬ್ಬ 1,000 ರೂಪಾಯಿ ಸಂಪಾದನೆ ಮಾಡೋನು ಇರ್ತಾನೆ, 1,00,000 ರೂಪಾಯಿ ಸಂಪಾದನೆ ಮಾಡೋನು ಇರ್ತಾನೆ, 5,00,000 ರೂಪಾಯಿ ಸಂಪಾದನೆ ಮಾಡೋನು ಇರ್ತಾನೆ. ಆದ್ರೆ ಈಗ ಟ್ರಾಫಿಕ್ ಹೋಗ್ತೀವಿ, ಟ್ರಾಫಿಕ್ ಹೋದಾಗ 1,000 ರೂಪಾಯಿ ಸಂಪಾದನೆ ಮಾಡೋನ್ಗೆ ಅದೇ ರೇಟ್ ಹಾಕ್ತಾರೆ, 2,00,000 ರೂಪಾಯಿ ಸಂಪಾದನೆ ಮಾಡೋನ್ಗೆ ಅದೇ ರೇಟ್ ಹಾಕ್ತಾರೆ. ಅವನು ನಿಂಕೆ ತಕ್ಕನಾಗೆ ಟ್ಯಾಕ್ಸ್ ಹಾಕಿದ್ರೆ, ಅವನ್ ಪೆನಲ್ಟಿ ಹಾಕಿದ್ರೆ ಯಾಕೆ ಅವನ್ ಭಯ ಬಿಡ್ತಾನೆ? ಹೌದ್ರ? ಈಗ 1,000 ರೂಪಾಯಿ ಅದನ್ನ 1,000 ರೂಪಾಯಿನ ಕೊಟ್ಬಿಟ್ಟು ಅವ್ನ ಒಟ್ಟಿಗೆ ಎಲ್ಲಿ ತಿನ್ಬೇಕು ಊಟನ?
1: ಓಕೆ,
8: ಅದಕ್ಕೆ ಏನ ಅಂತಂದ್ರೆ, ಅವನು 1,000 ರೂಪಾಯಿ ತಗೊಂತಾನ, 1,000 ರೂಪಾಯಿ ಸಂಪಾದನೆ ಮಾಡಿದ್ರೆ ಅವ್ನು 100 ರೂಪಾಯಿ ಪೆನಾಲ್ಟಿ ಹಾಕಿ, 1,00,000 ರೂಪಾಯಿ ಸಂಪಾದನೆ ಮಾಡಿದ್ರೆ 10,000 ರೂಪಾಯಿ ಪೆನಾಲ್ಟಿ ಹಾಕಿ. ಅವ್ನು ಸಂಪಾದನೆ ತಕ್ಕನಾಗ ಪೆನಾಲ್ಟಿ ಹಾಕಿದಾಗ ಅವ್ನು ಭಯ ಬರ್ತಾನೆ ಆ ಜಾಗಕ್ಕೆ ಹೋಗಕ್ಕೆ. ಇವಾಗ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡೋ 1,000 ರೂಪಾಯಿ ಹೋಯ್ತಾರೆ, ಹೋಗ್ಲಿ ಬಿಡು ಅಂತಾರೆ.
1: ನಿಜ ನಿಜ,
8: ಹೋಗ್ಲಿ ಬಿಡು ಅಂತ ರೂಲ್ಸ್ ನ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ.
1: ಅವ್ರಿಗೆ ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ,
8: ವ್ಯಾಲ್ಯೂ ಗೊತ್ತಿರಲ್ಲ. ಬಡವನ್ಗೆ ಏನ್ ಮಾಡ್ತಾರೆ, ಬಡವ ಅವ್ನು ದುಡಿಯೋಕೋಸ್ಕರ ಹೋಗ್ತಾ ಇರ್ತಾನೆ ಏನೋ ಕಷ್ಟಕ್ಕೆ, ಫುಡ್ ಡೆಲಿವರಿನೇ ಆಗಿರ್ಬೋದು ಪಾಪ, ಅವನು ಫುಡ್ ಇನ್ಕಮ್ ಟೈಮ್ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ ಹೋಗ್ತಾನೆ. ಇವರು ಯಾವ್ದೋ ಮೀಟಿಂಗ್ ಮೇಂಟೈನ್ ಮಾಡ್ಬೇಕು ಅಂದ್ಬಿಟ್ಟು ಅವ್ರನ್ನ ರೂಲ್ಸ್ ಬ್ರೇಕ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ 2 ಲಕ್ಷ ಇನ್ಕಮ್ ಇರ್ತದೆ, 1,000 ರೂಪಾಯಿ ಹೋದ್ರೆ ಹೋಗ್ಲಿ ಅಂತ ಹೋಗ್ತಾರೆ.
1: ಓಕೆ
8: ಅಲ್ಲವರಾ.

0: ಹೌದು.
1: ಅದಕ್ಕೆ ನಾನು ನಾನು ನನ್ನ ಲೆಕ್ಕಕ್ಕೆ ಅಂದ್ರೆ ಲಂಚ ತಗೊಳ್ಳೋರ್ಗೆ ಲಂಚ ಕೊಡೋರ್ಗೆ ಇದು ಎಚ್ಚರಿಕೆ ಅನ್ನೋದು ಒಂದು ಟೈಟಲ್. ಅವನು
0: ಓ ಸಾಮಾಜಿಕ ಕಳಕಳಿ ಫಿಲಂಗಳು,
1: ಲಂಚ ಕೊಡೋರ್ಗೆ ಲಂಚ ತಗೊಳ್ಳೋರ್ಗೆ ಒಂದು ಟೈಟಲ್.
0: ಓಕೆ.
1: ಯಾಕೆಂದ್ರೆ ಈಗ ಬಡವನ್ಗೆ ಮೇಲೆ ಶೋಷಣೆ ಇದು ಮಾಡ್ತಾರೆ, ತೊಂದರೆ ಮಾಡ್ತಾರೆ, ಅದೇ ದುಡ್ಡಿರೋನ್ ಯಾಕೆ ಮಾಡಲ್ಲ.
0: ಓಕೆ, ನಿಮ್ಮ ಸಿನಿಮಾದ ಟೈಟಲ್ ಹೆಸರು?
1: ಅದೇ ಲಂಚ ಕೊಡೋರ್ಗೆ ಲಂಚ ತಗೊಳ್ಳೋರ್ಗೆ ಒಂದು ಎಚ್ಚರಿಕೆ.
0: ಓ ಹಾಗೆ, ಎಚ್ಚರಿಕೆಯ ಗಂಟೆ.
1: ಹಾ, ಎಚ್ಚರಿಕೆಯ ಗಂಟೆ.
0: ಓಕೆ, ಸೂಪರ್, ವೆರಿ ನೈಸ್ ಸರ್. ನಿಮ್ಮ ಕಾನ್ಸೆಪ್ಟ್ ಹಾಗೆ ಥಾಟ್ ಜೊತೆಗೆ ಒಂದು ಸೂಪರ್ ಮೆಸೇಜ್ ಚೆನ್ನಾಗಿದೆ.
1: ಯಾಕೆಂದ್ರೆ ನೋಡಿ ಮೇಡಮ್, ಟ್ರಾಫಿಕಲ್ ರೂಲ್ಸ್ ಬ್ರೇಕ್ ಮಾಡ್ತಾರೆ, ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ತಾರೆ ನೋಡಿ ಐಟಿ ಬಿಟಿ ನವರು, ಅವರೇ ತುಂಬಾ ರೂಲ್ಸ್ ಬ್ರೇಕ್ ಮಾಡ್ತಾರೆ, ಅಂತವ್ರು ಹಿಡಿಯಲ್ಲ ಅವರು. ಅದಕ್ಕೆ ಅಂತವ್ರು ಹಿಡಿಬೇಕು, ಬೆಂಡಿಸ್ಬೇಕು.
0: ಓಕೆ, ಸೂಪರ್ ಸರ್.
1: ಬಡವ 1,000 ರೂಪಾಯಿ ಸಂಪಾದನೆ ಮಾಡೋನ್ಗೆ 1,000 ರೂಪಾಯಿ ಕಿತ್ಕೊಂಡು ಏನ್ ಯೂಸ್ ಇದೆ ಹೇಳಿ?
0: ನಿಜ ಕಷ್ಟ ಆಗತ್ತೆ.
1: ಹಾ, ಅವ್ರ ಇನ್ಕಮ್ ತಗ ಇವಾಗ ಎಲ್ಲಾನು ಒಂದ್ ಕೆಲ್ಸಕ್ ಹೋಗ್ಬೇಕಂದ್ರೆ ಅವ್ರ ಇನ್ಕಮ್ ಏನ ಲೆಕ್ಕ ನೋಡಿ ಎಲ್ಲ ಕೊಡ್ತಾರೆ ಕೆಲ್ಸ. ಅದೇ ತರನೇ ಇವ್ನ್ ತಪ್ಪು ಮಾಡಿದ್ರೆ ಇವ್ನ್ ಸಂಪಾದನೆ ಏನೈತೆ ಅಷ್ಟೊಂದು ಕಿತ್ಕೊಳ್ಳಿ, 1,000 ರೂಪಾಯಿ ಸಂಪಾದನೆ ಮಾಡಿ 1,000 ರೂಪಾಯಿ ಕಿತ್ಕೊಂಡ್ಬಿಟ್ರೆ ಪಾಪ ಬಡವ ಏನ್ ಮಾಡ್ಬೇಕು? ಅವಾಗ ಅವ್ನ್ ಬೇರೆ ತರ ಇರ್ತಾನೆ, ದೊಡ್ಡ ಮಾಡಕ್ಕ ಏನೋ ಮಾಡಬೇಕು. ಆತರ ಆಗ್ಬಾರ್ದು ಅನ್ನೋ ಉದ್ದೇಶ ನಂದು. ಅದಕ್ಕೆ ಲಂಚ ಕೊಡೋರ್ಗೆ ಲಂಚ ತಗೊಳ್ಳೋರ್ಗೆ ಇದು ಒಂದು ಎಚ್ಚರಿಕೆ ಅನ್ನೋದೊಂದು ಟೈಟಲ್.
0: ಓ ಸೂಪರ್, ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
1: ಓಕೆ ಮೇಡಮ್,
0: ಥ್ಯಾಂಕ್
1: ಯು, ಥ್ಯಾಂಕ್ ಯು.
0: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
2: ಹಲೋ, ನಮಸ್ತೆ.
0: ನಮಸ್ತೆ ವಿಶ್ವನಾಥ್ ಸರ್, ಹೇಗಿದ್ದೀರಿ?
2: ಹಾ, ನಾವು ಸೂಪರ್ ಆಗಿದ್ದೀರಿ.
0: ಎಸ್, ಹೇಗಿದೆ ಉಡುಪಿ?
2: ಉಡುಪಿ ಇವಾಗ ಒಳ್ಳೆ ಜನಸಂಖ್ಯೆ ಇದೆ. ಇವಾಗ
0: ಜನಸಂಖ್ಯೆ
2: ಅಷ್ಟಮಿ ಆಯ್ತಲ್ಲ.
0: ಕ್ಲೈಮೇಟ್ ಹೇಗಿದೆ ಸರ್?
2: ಕ್ಲೈಮೇಟ್ ಮಳೆ ಇಲ್ಲ ಮೇಡಮ್.
0: ಅದೆಯಾ ಸರ್, ನಿಮಗೆ
2: ಹೌದಾ,
0: ನಿಮಗೊಂದ್ ಚಾನ್ಸ್ ಸಿಕ್ಕರೆ ಯಾವ ರೀತಿ ಒಂದು ಫಿಲಮ್ ಅನ್ನ ತೆಗಿಲಿಕ್ಕೆ ಇಷ್ಟಪಡ್ತೀರಿ?
2: ಯಾವ್ದು ಹೇಳಿ?
0: ನಿಮಗೊಂದ್ ಚಾನ್ಸ್ ಸಿಕ್ಕರೆ, ನಿರ್ದೇಶಕರಾದ್ರೆ ಯಾವ ರೀತಿಯ ಒಂದು ಫಿಲಮ್ ಗಳನ್ನ ತೆಗಿಲಿಕ್ಕೆ ಇಷ್ಟಪಡ್ತೀರಿ? ಹಾಸ್ಯ ಭರಿತ ಫಿಲಂಗಳು, ಪರಿಸರ, ಮಕ್ಕಳ ಚಿತ್ರಗಳು.
2: ಇವಾಗ ಕಡಿಮೆ ಆಗಿದೆ ಮೇಡಮ್,
0: ಕಡಿಮೆ ಆಗಿದೆ.
2: ಒಳ್ಳೆ ಮೆಸೇಜ್ ಕೊಡುವಂತ ಪಿಕ್ಚರ್ ತೆಗಿಬೇಕು.
0: ಮೆಸೇಜ್ ಕೊಡುವಂತದ್ದು ಮಕ್ಕಳಿಗೆ ಸಂಬಂಧಪಟ್ಟದ್ದು.
2: ಹೌದು.
0: ಓಕೆ.
2: ಮತ್ತೆ ಅದು ಸಾಹಸಮಯವಾಗಿರ್ಬೇಕು.
0: ಹಾ, ಸಾಹಸಮಯ ಮಕ್ಕಳ ಚಿತ್ರಗಳು,
2: ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಗಿರ್ಬೇಕು. ಮತ್ತೆ ಇವಾಗೆಲ್ಲ ಮಕ್ಕಳೆಲ್ಲ ಮೊಬೈಲ್ ಇಂದ ಎಲ್ಲ ಹಾಳಾಗ್ತಿದ್ದಾರೆ.
0: ಓಕೆ.
2: ಮತ್ತೆ ಮಕ್ಕಳಿಗೆ ಆಟದ ಬಗ್ಗೆ ಎಲ್ಲ ಇದೇ ಇಲ್ಲ, ಬರೀ ಮೊಬೈಲ್ ಇಟ್ಕೊಳ್ಳೋದು. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸುಸೈಡ್ ಮಾಡ್ಕೊಳ್ತಾರೆ ಆಗ್ತಾ ಇದೆ. ನಿನ್ನೆ ಏನೋ ನಮ್ಮ ಊರಲ್ಲಿ ಒಂದು ಹುಡುಗ ಸುಸೈಡ್
0: ಮಾಡ್ಕೊಂಡ್ರೆ. ಓಕೆ, ನಿಜ.
2: ಈ ತರ ಎಲ್ಲ ಆಗ್ಬಾರ್ದು, ಒಳ್ಳೆ ಮೆಸೇಜ್ ಸಿಗ್ಬೇಕು. ಮತ್ತೆ ಮಾದಕ ವ್ಯಾಸನಿ ಆಗ್ಬಾರ್ದು ಅಂತೆಲ್ಲ ಮೆಸೇಜ್ ಇಟ್ಟು ಒಂದು ಪಿಕ್ಚರ್ ತೆಗಿಬೇಕು.
0: ಓಕೆ ಸರ್.
2: ಇಡೀ ಕರ್ನಾಟಕ ಮಕ್ಕಳಿಗೆ ಅರ್ಧ ಡಿಸ್ಕೌಂಟ್ ಅಲ್ಲಿ ಪಿಕ್ಚರ್ ತೋರಿಸ್ಬೇಕು.
0: ಸೂಪರ್, ಮಕ್ಕಳಿಗೆ
2: ಪ್ಲಾನ್ ಇದೆ.
0: ಪ್ಲಾನ್ ಇದೆ,
2: ಅಡ್ಡಿಲ್ವಾ?
0: ವೆರಿ ನೈಸ್ ಸರ್, ಸೂಪರ್ ಥಾಟ್, ಚೆನ್ನಾಗಿದೆ ಸರ್. ಓಕೆ, ಅಂದ್ರೆ ನಿಮ್ಮ ಒಂದು ಫಿಲಂ ಹೆಸರೇನು? ಮಾದಕ ವ್ಯಸನ ಮುಕ್ತನ. ಮಕ್ಕಳ ಚೆನ್ನಾಗಿದೆ ಸ್ಟೋರಿ. ಏನು
2: ಅರ್ಪಿತ್ ಅಲ್ಲ ಮಾತಾಡ್ತಿರೋದು?
0: ಅರ್ಪಿತ್ ಸರ್ ಸರ್, ಮಹಾಲಕ್ಷ್ಮಿ ಸರ್.
2: ಮಹಾಲಕ್ಷ್ಮಿ, ಅದೇ ನಂಗೆ ಡೌಟ್ ಬಂತು.
0: ಡೌಟ್?
2: ಈ ಕಾರ್ಯಕ್ರಮಕ್ಕೆ ಇವ್ರು ಹೆಚ್ಚಿ ಬರ್ತಿದ್ರಲ್ಲ.
0: ಹೌದು ಹೌದು.
2: ಯಾರು ಬಂದ್ರು ಚೆನ್ನಾಗಿ ನಡ್ಸಿಕೊಡ್ತೀರಿ ನೀವು.
0: ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಚೆನ್ನಾಗಿದೆ ನಿಮ್ ಕಾನ್ಸೆಪ್ಟ್. ಸರ್ ಸೂಪರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ ಗುಣ ಮೇಡಮ್.
3: ಚೆನ್ನಾಗಿದ್ದೀನಪ್ಪ, ನೀವು?
0: ಎಸ್ ಮೇಡಮ್. ಕೆಲಸ ಎಲ್ಲ ಹೇಗ್ ನಡೀತಾ ಇದೆ?
3: ಚೆನ್ನಾಗಿ ನಡೀತಾ ಇದೆ ಮೇಡಮ್.
0: ಮೇಡಮ್, ಇವತ್ತಿನ ವಿಷಯ ಗೊತ್ತಾಯ್ತಾ?
3: ಗೊತ್ತಾಯ್ತು ಮೇಡಮ್. ನಿರ್ದೇಶಕಿ ಆದ್ರೆ
0: ಹೌದು,
3: ಯಾವ ತರ ಸಿನಿಮಾವನ್ನ ನಿರ್ದೇಶನ ಮಾಡ್ತೀವಿ ಅಂತ.
0: ಹೌದು
3: ಮೇಡಮ್, ನನ್ನ ಪ್ರಕಾರ ಒಂದು ವೇಳೆ ಭಗವಂತ ಒಂದು ಸಿನಿಮಾನ ನಿರ್ದೇಶನ ಮಾಡುವಂತ ಒಂದು ಅವಕಾಶ ಕೊಟ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ತೆಗಿತೀನಿ ಮೇಡಮ್. ಅಲ್ಲಿ ಕೌಟುಂಬದ, ಹೌದು, ಎಲ್ಲಾ ಸಂಬಂಧಗಳು, ಬಾಂಧವ್ಯಗಳು, ಅಲ್ಲಿ ಪಾತ್ರಗಳು ಬಂದು ಹೋಗ್ಬೇಕಲ್ಲಿ. ಮತ್ತೆ ಒಂದು ಮನೆ, ಒಂದು ಸಂಸಾರ, ಒಂದು ಮನೆತನ, ಆತರ ಫಿಲಂಗಳು ತುಂಬಾ ಬಂದಿದೆ. ಹಾಗಲ್ಲ, ಅದ್ನ ನಾನ್ ನಿರ್ದೇಶಕಿ ಆದಾಗ್ಲೂ ಅದೇ ತರದ್ದನ್ನೇ ತೆಗಿಯೋದು ಅಂತೇಳಿ. ಆಮೇಲೆ ನಮ್ಮ ಜನ ಒಂದು ಕುಟುಂಬ ಸಮೇತ ಒಂದು ಸೇರೋ ಜಾಗ, ಮನೆ ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಹೋದ್ರೆ ದೇವಸ್ಥಾನಗಳಲ್ಲಿ ಒಟ್ಟಿಗೆ ಹೋಗ್ತಾರೆ. ಅದು ಬಿಟ್ರೆ ಸಿನಿಮಾ ಟಾಕೀಸ್ ಅಲ್ಲಿ, ಆ ಸಿನಿಮಾ ಟಾಕೀಸ್ ಅಲ್ಲಿ ಏನು 3-3.5 ಗಂಟೆ ಕಳೀತಾರೆ ಅವರು ಪೂರ.

0: ಒಂದು ಕುಟುಂಬನೇ ಈ ದೇವಸ್ಥಾನಕ್ಕೆ ಹೇಗೆ ಹೋಗುತ್ತೋ ಹಾಗೆ ಒಂದು ಸಿನಿಮಾ ಟಾಕೀಸಿಗೂ ಬಂದು ಕೂತು ನೋಡುವಂತ ಸಿನಿಮಾ ಆಗಿರ್ಬೇಕದು. ಮತ್ತೆ ಅಲ್ಲಿ ಒಂದು ನೀತಿನೂ ಇರ್ಬೇಕು. ಒಂದು ಕುಟುಂಬ ಹೆಂಗಿರುತ್ತೆ, ಯಾವ ರೀತಿ ನಡೀತಾ ಇರುತ್ತೆ, ಮತ್ತೆ ಯಾವ ತರ ಬುದ್ಧಿವಂತರಾಗಿ ಒಂದು ಮನೆತನ ನಡೆಸಬೇಕು, ಸಂಬಂಧಗಳು ಯಾವ ರೀತಿ ಬೆರಿಬೇಕು, ಊಟ ತಿಂಡಿ ಅಲ್ಲಿ ಎಲ್ಲದು ಇನ್ಕ್ಲೂಡ್ ಆಗುತ್ತೆ ಮೇಡಮ್. ಹಣಕಾಸು ವಿಷಯ ಆಗ್ಬೋದು, ಊಟ ತಿಂಡಿ ಆಗ್ಬೋದು, ನಡವಳಿಕೆ ಆಗ್ಬೋದು, ಎಲ್ಲದನ್ನು ಆ ರೀತಿ. ಮತ್ತೆ ಕೊಟ್ಟು ಟಿಕೆಟಿಗೆ ಯಾವ್ದು ಬೋರ್ ಆಗ್ಬಾರ್ದು, ಇದು ಲಾಸ್ ಆಗ್ಬಾರ್ದು. ಮತ್ತೆ ಅದ್ರಲ್ಲಿ ಹಾಡುಗಳು ಇರುತ್ತೆ, ಸಂಗೀತ, ಯಾಕೆಂದ್ರೆ ಅವರು ಬದುಕ್ಬೇಕಲ್ವಾ, ಅವ್ರಿಗೂ ಅವಕಾಶ ಕೊಡ್ಬೇಕು. ಫ್ಯಾಮಿಲಿ ಓರಿಯಂಟೆಡ್ ಅಂದ ಕೂಡಲೇ ಅಲ್ಲಿ ಯಾವ್ದು ಹಾಡುಗಳು ಇರಬಾರ್ದು ಅಂತೆಲ್ಲ ಇರುತ್ತೆ. ಆ ಸಂಗೀತ ಸಾಹಿತ್ಯ ಬರೆಯೋರಿಗೂ ಆಗ್ಬೇಕು, ನೃತ್ಯದವರಿಗೂ ಎಲ್ಲದಕ್ಕೂ ಆಗ್ಬೇಕು, ಎಲ್ಲರಿಗೂ ಎಲ್ಲ ಎಲ್ಲ ಕಲಾವಿದರನ್ನ ಒಳಗೊಂಡದ್ದನ್ನೇ ಮತ್ತೆ ನಾವು ಚಲನಚಿತ್ರ ಅಂತ ಕರಿತೀವಿ. ಬರೀ ಕಥೆ ಪಾತ್ರಗಳು ಅಷ್ಟೇ, ಹೀರೋ ಹೀರೋಯಿನ್ ಅಷ್ಟೇ ಮುಖ್ಯ ಆಗಿರೋದಿಲ್ಲ ಅಲ್ವಾ. ಅವನ್ನೆಲ್ಲ ಹೈಲೈಟ್ ಮಾಡ್ಕೊಂಡು, ಹೌದು ಫಿಲಂ ಅಂದ್ರೆ ಈ ತರ ಇರ್ಬೇಕು ಅಂದ್ರೆ, 3 ಗಂಟೆಗೆ ಬಿಟ್ಟು ಆಚೆ ಹೊರಗೆ ಬಂದಾಗ ಮನ್ಸು ಒಂದು ಸಮಾಧಾನ ಇರ್ಬೇಕು, ಹೌದು ನಮ್ ಜೀವನ ನಾವ್ ಹೀಗಿರ್ಬೇಕು ಅನ್ನೋಂತ ಒಂದು ಚಲನಚಿತ್ರ ತೆಗಿಬೇಕು ಅಂತ ಇದೀನಿ. ಮತ್ತೆ ಅದಕ್ಕೆ ಅಷ್ಟೇ ಒಂದು ಒಳ್ಳೆ ಹೆಸರನ್ನ ಕೊಡ್ಬೇಕು ಅಂತಾನೆ ಇರೋದು.
1: ಹೇಳಿ ಮೇಡಮ್, ಏನ್ ಹೆಸರು ಕೊಡ್ತೀರಾ?
0: ಬಾಳೊಂದು ಭಾವಗೀತೆ.
1: ಬಾಳೊಂದು ಭಾವಗೀತೆ, ಸೂಪರ್.
0: ಟೈಟ್ಲ್ ನೋಡೇ ಬರ್ಬೇಕು, ಹೌದ ಯಾವ ಗೀತೆ, ಹೌದು ಹೊರಗ್ ಬಂದ್ಮೇಲೆ ಅನ್ಕೋಬೇಕು ನಿಜ ಇದು ಬಾಳು ಅನ್ನೋದು ಒಂದು ಭಾವಗೀತೆನೆ ಇದು. ನಾವ್ ಇದನ್ನ ಸುಶ್ರಾವವಾಗಿ ಆಡ್ಬೇಕು ಅಂತ ಅನ್ಕೋಬೇಕು ಮನ್ಸಲ್ಲಿ. ಆ ರೀತಿ ಒಂದು ಚಿತ್ರ ತೆಗಿಬೇಕು ಅಂತ ಇರೋದು ಮೇಡಮ್. ನೀವು ಅವಕಾಶ ಕೊಟ್ಟು ಭಗವಂತ ನಮಗೊಂದು ಜನ್ಮ ಅದೊಂದು ಅದೃಷ್ಟ ತಂದಿಟ್ರೆ ಆ ರೀತಿ ಅನ್ಕೊಂಡಿದೀನಿ.
1: ಯಾವ ತರ ಬಜೆಟ್ ಹಾಕ್ಬೇಕು ಅನ್ಕೊಂಡಿದ್ರಿ
0: ಮೇಡಮ್? ಸಾಕು ಸಾಕು, ಈ ಪಾತ್ರ ಈ ತರದ ಸಿನಿಮಾಗಳಿಗೆಲ್ಲ ತುಂಬಾ ಬಜೆಟ್ ಏನ್ ಬೇಡ. ಮತ್ತೆ ಏನ್ ಗೊತ್ತಾ, ಹೈಲೈಟ್ ಆಗಿ ತುಂಬಾನೇ ಮಾಡಿರೋ ದೊಡ್ಡ ದೊಡ್ಡ ಸ್ಟಾರ್ ಕಲಾವಿದರುಗಳು ಬೇಕಿಲ್ಲ. ಎಲ್ಲಿ ಎಲ್ಲಿ ಅವಕಾಶಗಳ ತುಂಬಾ ಪ್ರತಿಭೆ ಇದ್ದು ಅವಕಾಶಗಳಿಲ್ಲದೆ ಕೊರಗ್ತಾ ಇರ್ತಾರೋ ಅಂತ ಕಲಾವಿದ್ರನ್ನೇ ಆಯ್ಕೆ ಮಾಡ್ಕೊಂಡು ಅವರಿಗೆ ಒಂದು ಹೆಸರು ಹುಸರು ಕೊಡೋ ಅಂತ ಒಂದು ಚಿತ್ರ ಇರಬೇಕು. ಅವ್ರಿಗೂ ತಕ್ಕ ಸಂಭಾವನೆ, ನಾವು ನಿರ್ದೇಶಕರು ಹುಡ್ಕೋಬೇಕಲ್ವಾ. ಕೈಲಿರೋದೆಲ್ಲ ಖರ್ಚು ಮಾಡಿ ನಾಳೆ ಇನ್ನೊಂದ್ ಸಿನಿಮಾ ತೆಗೆದು ಅದನ್ನ ಸರಿದೂಗ್ಸೋದ್ ಬೇಡ. ಹಾಕಿರೋ ಬಂಡವಾಳನು ನನಗೆ ಸಿಗ್ಬೇಕು, ಅದ್ರಲ್ಲಿ ಬಂದಿರೋ ಎಲ್ಲ ಕಲಾವಿದರು ತಂತ್ರಜ್ಞರಿಗೂ ಸಹ ಮಾಡಿದ್ದಷ್ಟು ಅವ್ರಿಗೆ ಸಿಗ್ಬೇಕು. ಸಾಕು, ನಮ್ಮ ಸ್ವಭಾವ ತಕ್ಕನಿಗೆ ಒಂದು ಒಂದು ಸೌಮ್ಯವಾದ ಚಲನಚಿತ್ರ ತೆಗೆದು ಎಲ್ಲರೂ ಹುಡ್ಕೋಬೇಕು, ಎಲ್ಲರೂ ನೆನಪಲ್ಲಿ ಇಟ್ಕೋಬೇಕು ಅಂತದೊಂದು.
1: ಓಕೆ ಮೇಡಮ್, ಥ್ಯಾಂಕ್ ಯು. ನಿಮ್ ಕಾನ್ಸೆಪ್ಟ್ ಥಾಟ್ ಚೆನ್ನಾಗಿದೆ. ಥ್ಯಾಂಕ್ ಯು,
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ಕಾನ್ಸೆಪ್ಟ್ ಥಾಟ್ ಈಗ ನೀವು ಟೈಟ್ಲ್ ಕೊಟ್ಮೇಲೆ ಯೋಚನೆ ಮಾಡ್ತಾ ಹೋದೆ, ಹೌದಲ್ವಾ? ನೋಡೋಣ, ಇಷ್ಟನ್ ಹೇಳೋಣ, ಒಪ್ಕೊಂಡ್ರೆ ಸಿನಿಮಾ ಮಾಡೋಣ ಅಂತ ಇದೀನಿ. ಒಪ್ಗೆ ಕೊಡಿ ಮೇಡಮ್.
1: ಗುಡ್ ಮೇಡಮ್, ನೈಸ್, ಚೆನ್ನಾಗಿದೆ, ಕೊಡುವ.
0: ಥ್ಯಾಂಕ್ ಯು
1: ಎಸ್. ಖಂಡಿತವಾಗ್ಲೂ ಒಬ್ಬೊಬ್ಬರ ಒಂದು ಕಾನ್ಸೆಪ್ಟ್ ಗಳು ತುಂಬಾ ಚೆನ್ನಾಗಿದಾವೆ, ಕೇಳೋಕೆ ಖುಷಿ ಆಗತ್ತೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ಕಾರ ಮೇಡಮ್.
1: ನಮಸ್ಕಾರ, ಯಾರಿದು? ಸೋಮಶೇಖರ್ ಸರ್. ಸೋಮಶೇಖರ್ ಸರ್, ಓಕೆ. ಸೋಮಶೇಖರ್ ಸರ್, ಹೇಗಿದ್ದೀರಿ?
2: ಆರಾಮ್ ಮೇಡಮ್, ನೀವು?
1: ಎಸ್ ಸರ್, ಆರಾಮ್. ಕೆಲಸ ಎಲ್ಲ ಹೇಗ್ ನಡೀತಾ ಇದೆ?
2: ಚೆನ್ನಾಗಿದೆ ಮೇಡಮ್. ಬಿಸಿಲು ಹೆಂಗಿದೆ ಮೇಡಮ್?
1: ಬಿಸಿಲು ಚೆನ್ನಾಗಿದೆ ಸರ್, ನಮ್ ಶಿವಮೊಗ್ಗದಲ್ಲಿ ಬೇಸಿಗೆಗಾಲದ ಬಿಸಿಲು ತರ ಇದೆ.
2: ಬಿಸಿಲು ಬಹಳ ಇದೆ ಮೇಡಮ್.
1: ಹೌದು,
2: 4 ಗಂಟೆಯಿಂದ ಟ್ರೈ ಮಾಡಿದ್ರೆ ಈಗ ಸಿಕ್ತ ನೋಡ್ರಿ.
1: ಸಿಕ್ತ ಸರ್? ಓಕೆ ಸರ್.
2: ಸಿಗುತ್ತಾ ಇಲ್ಲ ಅಂತ ಮಾಡ್ಬಿಟ್ಟಿದ್ದೆ.
1: ಓಕೆ, ಇವತ್ತಿನ ವಿಷಯ ಗೊತ್ತಾಯ್ತಾ? ಸರ್ ಹೇಳಿ, ನೀವ್ ಯಾವ ತರ ಫಿಲಂ ನಿರ್ದೇಶನ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ?
2: ನಿರ್ದೇಶಕರಾದ್ರೆ ಮೇಡಮ್.
1: ಕರೆಕ್ಟ್ ಸರ್.
2: ಮೇಡಮ್, ನಾವೊಂದು ಕೌಟುಂಬಿಕ ಫಿಲ್ಮ್ ಮಾಡ್ಬೇಕಂತ ಮೇಡಮ್.
1: ಕೌಟುಂಬಿಕ ಫಿಲ್ಮ್?
2: ಮೇಡಮ್.
1: ಓಕೆ.
2: ಒಟ್ಟು ಸಾಂಸಾರಿಕ ಹೊರತು ಎಲ್ಲರ ಸಂಸಾರ ಹೊಂದ್ಕೊಂಡು ನೋಡ್ಬೇಕು ಮೇಡಮ್.
1: ಓಕೆ, ಪ್ರತಿಯೊಬ್ರು ಕೂತು ನೋಡುವಂತ ಫಿಲಮ್. ನಿಮ್ಮ ಫೇವರೇಟ್ ಫಿಲ್ಮ್ ಯಾವ್ದು? ಯಾವ ಫಿಲ್ಮ್ ನೋಡಿ ನಿಮಗೆ ನಾನು ಈ ತರ ಒಂದ್ ಚಾನ್ಸ್ ಸಿಕ್ಕಿ ತರ ಫಿಲ್ಮ್ ತೆಗಿಬೇಕು ಅಂತ ಅನ್ಸ್ತು?
2: ನಮಗೆ ಮೇಡಮ್, ಮೇಡಮ್ ಇದು ನಾವು ಫಸ್ಟ್ ಇದನ್ನ ನೋಡಿದ್ವಿ ಮೇಡಮ್.
1: ಯಾವ್ದು?
2: ಓಂ ಫಿಲ್ಮ್ ನೋಡಿದ್ವಿ ಮೇಡಮ್.
1: ಓಂ ಫಿಲಮ್. ಓಕೆ,
2: ಲಾಸ್ಟ್ ಲಾಸ್ಟ್ ಟೈಮ್.
1: ನಿಮ್ಮ ಮೇಡಮ್ ಅವ್ರ ಜೊತೆ ಹೋಗಿ ನೋಡಿದ್ದೆ. ಯಾವ್ದು? ಜನುಮದ ಜೋಡಿ. ನಿಮ್ಮ ಜೋಡಿ ಜೊತೆ ಹೋಗಿ ಜನುಮದ ಜೋಡಿ ನೋಡಿದ್ರಾ? ಓಕೆ, ಸೂಪರ್. ಓಕೆ, ಥ್ಯಾಂಕ್ ಯು ಸರ್.
2: ಥ್ಯಾಂಕ್ ಯು
1: ಸರ್. ಎಸ್ ಸರ್. ಓಕೆ, ಸೋಮಶೇಖರ್ ಸರ್ ಅವರು ಕರೆ ಮಾಡಿದ್ರು. ಕೌಟುಂಬಿಕ ಆಧಾರಿತ ಫಿಲಂ ತೆಗಿತೀನಿ ಅನ್ನೋದನ್ನ ಹೇಳಿದ್ರು. ಹಾಗೆ ಗುಣ ಮೇಡಮ್ ಅವರು ಬಾಳೊಂದು ಭಾವಗೀತೆ ಫಿಲಂ ತೆಗಿತೀನಿ ಅನ್ನೋದನ್ನ ತಿಳಿಸಿದ್ರು. ಹಾಗೆ ವಿಶ್ವನಾಥ್ ಸರ್ ಅವರು ಮಾದಕ ವ್ಯಸನ ಮುಕ್ತ, ಹಾಗೆ ನಾ ಈಗಿನ ಒಂದು ಮಕ್ಕಳಿಗೆ ತಕ್ಕಂತೆ ಫಿಲಮ್ ತೆಗಿಬೇಕು ಮೇಡಮ್, ಯಾಕಪ್ಪ ಅಂದರೆ ಈಗಿನ ಮಕ್ಕಳು ಎಲ್ಲರೂ ಈ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ವ್ಯಾಲ್ಯೂ ಎಜುಕೇಶನ್ ಇಲ್ಲ, ಕಡಿಮೆ ಆಗ್ತಾ ಇದೆ, ಆ ರೀತಿಯ ಒಂದು ಫಿಲಮ್ ತೆಗಿಲಿಕ್ಕೆ ಇಷ್ಟಪಡ್ತೀನಿ ಅನ್ನೋದನ್ನು ತಿಳಿಸಿದ್ರು. ಹಾಗೆ ಬೆಂಗಳೂರಿಂದ ಧನಂಜಯ ಸರ್ ಅವರು ಕರೆ ಮಾಡಿ ಸಾಮಾಜಿಕ ಕಳಕಳಿಯುಕ್ತ ಫಿಲಮ್ ತೆಗಿತೀನಿ ಮೇಡಮ್, ಎಚ್ಚರಿಕೆ ಕೊಡುವಂಥದ್ದು, ಲಂಚ ತೆಗೆದುಕೊಳ್ಳುವವರಿಗೆ ಜೊತೆಗೆ ಲಂಚ ಕೊಡುವವರಿಗೆ ಆ ರೀತಿಯ ಒಂದು ಫಿಲಮ್ ತೆಗಿತೀನಿ ಅನ್ನೋದನ್ನು ತಿಳಿಸಿದ್ರು. ಎಸ್, ಖಂಡಿತವಾಗ್ಲೂ ನಮ್ಮಲ್ಲಿ ಸಾಕಷ್ಟು ಕಾನ್ಸೆಪ್ಟ್ಗಳಿರುತ್ತೆ ಸ್ನೇಹಿತರೆ, ಕೆಲವೊಮ್ಮೆ ಚಾನ್ಸ್ಗಳು ಸಿಕ್ಕಿರೋಲ್ಲ, ಈ ಚಾನ್ಸ್ ಸಿಕ್ಕಿದಾಗ ಈ ರೀತಿ ಎಲ್ಲ ಯೋಚನೆಗಳು ಬರುತ್ತೆ ಅಲ್ವಾ. ಎಸ್, ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಆಯಿತು. ಯಾರೆಲ್ಲ ಕರೆ ಮಾಡಿದ್ರೋ ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಸರ ಆಗಬೇಡಿ. ಪ್ರತಿದಿನ ಕೂಡ ಬೆಳಗ್ಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಇರುತ್ತೆ, ಹಾಗೆ ಸಂಜೆ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮ ಇರುತ್ತೆ. ಈ ದಿನ ಶುಕ್ರವಾರದಿಂದ ಪ್ರಾರಂಭವಾಗುವಂತಹ ಶುಕ್ರವಾರದ ದಿನ ಸಿನಿ ಕಹಾನಿ ಕಾರ್ಯಕ್ರಮ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನನ್ನೆಲ್ಲ ಪ್ರೀತಿಯ ಕೇಳುಗರು ಕೂಡ ಒಬ್ಬೊಬ್ಬರು ಒಂದೊಂದು ಕಾನ್ಸೆಪ್ಟ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸೊ ಇದೇ ರೀತಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನಮ್ಮೊಟ್ಟಿಗೆ ಸದಾ ಇರಲಿ, ನಾವೊಂದಿಷ್ಟು ಜ್ಞಾನ ಮತ್ತು ಮನೋರಂಜನೆಯೊಂದಿಗೆ ಸದಾ ನಿಮ್ಮೊಟ್ಟಿಗೆ ಇರ್ತೀವಿ ಅಂತ ಹೇಳ್ತಾ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
3: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ ನೀವೆ ಕೇಳುತ್ತ ಕೇಳುತ್ತ ಕಲಿಯಿರಿ.
4: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
5: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
4: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
5: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ ನೀವೆ ಕೇಳುತ್ತ ಕೇಳುತ್ತ ಕಲಿಯಿರಿ.
6: ಮಗ, ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
5: ಓಕೆ,
7: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
5: ಓಕೆ,
8: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
5: ಓಕೆ
9: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
5: ಓಕೆ ಡ್ಯೂಡ್,
10: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
10: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
11: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
12: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
13: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
14: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
15: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
16: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
18: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
19: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಕೃಷಿ ಕ್ಷೇತ್ರದಲ್ಲಿ 2026-27 ಸಾಲಿನಲ್ಲಿ ಸಾಧನೆ ಮಾಡಿದ ಜಿಲ್ಲೆಯ ಆಸಕ್ತ ರೈತ ಮತ್ತು ರೈತ ಮಹಿಳೆಯರಿಂದ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಆತ್ಮಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆತ್ಮ ಯೋಜನೆಯಡಿ ಕೃಷಿಯಲ್ಲಿ ಸಮಗ್ರ ಬೆಳೆ ಪದ್ಧತಿ, ಸಮಗ್ರ ನೀರು ನಿರ್ವಹಣೆ, ಸಾವಯವ ಕೃಷಿ, ಯಂತ್ರೋಪಕರಣಗಳ ಬಳಕೆ, ತೋಟಗಾರಿಕೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ರೇಷ್ಮೆ, ಹೈಟೆಕ್ ಹಸಿರು ಮನೆ ಅಳವಡಿಕೆ, ಕೃಷಿ ಸಂಸ್ಕರಣೆ, ಅರಣ್ಯ ಕೃಷಿ, ಆಡು ಕುರಿ ಮೊಲ ಸಾಕಾಣಿಕೆಯಲ್ಲಿ ಸಾಧನೆ ಮಾಡಿದವರು ಪ್ರಶಸ್ತಿಗೆ ಅರ್ಹರು. ಆಸಕ್ತರು ಅರ್ಜಿಯನ್ನ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಿಂದ ಪಡೆದು ಸೆಪ್ಟೆಂಬರ್ 30 ಒಳಗೆ ಅರ್ಜಿಯನ್ನ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ತಾಲೂಕುಗಳ ಕೃಷಿ ಕಚೇರಿ ಅಥವಾ ರೈತ ಸಂಪರ್ಕ ಕೇಂದ್ರವನ್ನ ಸಂಪರ್ಕಿಸಬಹುದು. ಮುಂದಿನ ವಿವರ. ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವು 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಂದ ವಿವಿಧ ಯೋಜನೆಗಳಡಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಶೈಕ್ಷಣಿಕ ಸಾಲ ಯೋಜನೆಯಡಿ ಬಸವ ಬೆಳಕು ಯೋಜನೆ ಮತ್ತು ವಿದೇಶಿ ವಿದ್ಯಾ ವಿಕಾಸ್ ಯೋಜನೆ, ಜೀವಜಲ ಯೋಜನೆ, ಕಾಯಕ ಕಿರಣ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆಗಳಡಿ ಸೌಲಭ್ಯ ಪಡೆಯಲು ವೀರಶೈವ ಲಿಂಗಾಯತ ಜಾತಿ ಹಾಗೂ ಉಪಜಾತಿಗೆ ಸೇರಿದ ಸಮುದಾಯಗಳ ಆಸಕ್ತರು ಅರ್ಜಿ ಸಲ್ಲಿಸಬಹುದಾಗಿದೆ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಮೂಲಕ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ ಸೆಪ್ಟೆಂಬರ್ 30 ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಥವಾ ಜಿಲ್ಲಾ ವ್ಯವಸ್ಥಾಪಕರು ಕರ್ನಾಟಕ ವೀರಶೈವ ಲಿಂಗಾಯಿತ ಅಭಿವೃದ್ಧಿ ನಿಗಮ, ದೇವರಾಜ್ ಅರಸು ಭವನ, ಬಾಲರಾಜ್ ಅರಸು ರಸ್ತೆ, ಸರ್ವಜ್ಞ ವೃತ್ತ, ಶಿವಮೊಗ್ಗ ಇಲ್ಲಿ ಭೇಟಿ ಮಾಡಿ ಮಾಹಿತಿಯನ್ನ ಪಡೆಯಬಹುದು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿವಮೊಗ್ಗ, ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಮೈತ್ರಿ ಬಿಎಡ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ ಪರಿಸರ ಸ್ನೇಹಿ ಗಣಪತಿ ಆಚರಣೆಯಲ್ಲಿ ನಮ್ಮ ಪಾತ್ರ ವಿಷಯದ ಕುರಿತು ಪ್ರಬಂಧ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ 40 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಕಚೇರಿಯ ಉಪ ಪರಿಸರ ಅಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ, ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಮತಿ ಶಾಲಿನಿ ಮತ್ತು ಪರಿಸರ ಅಧ್ಯಯನ ಕೇಂದ್ರದ ದಿನೇಶ್ ಹೊಸನಗರ್ ಇವರು ಉಪಸ್ಥಿತರಿದ್ದರು. ಪರಿಸರ ಸ್ನೇಹಿ ಗಣಪತಿ ಆಚರಣೆಯ ಕುರಿತು ಪರಿಸರ ಅಧಿಕಾರಿ ಶ್ರೀಮತಿ ಶಿಲ್ಪ ಅವರು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ನೀಡಿದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ದಸರಾ ಕ್ರೀಡಾಕೂಟ ಕೇವಲ ಸ್ಪರ್ಧೆಯಲ್ಲ, ಆರೋಗ್ಯವಂತ, ಶಿಸ್ತಿನ, ಆತ್ಮವಿಶ್ವಾಸ ಮತ್ತು ಜವಾಬ್ದಾರಿಯುತ ಯುವ ಜನತೆಯನ್ನ ರೂಪಿಸುವ ವೇದಿಕೆ ಎಂದು ಅಪರ ಜಿಲ್ಲಾಧಿಕಾರಿಗಳಾದ ವಿ ಅಭಿಷೇಕ್ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ನಗರದ ನೆಹರು ಕ್ರೀಡಾಂಗಣದಲ್ಲಿ ಏರ್ಪಡಿಸಿರುವ 2 ದಿನಗಳ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಹದ ಸದೃಢತೆ, ಚುರುಕುತನ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಕ್ರೀಡೆಗಳು ಸಹಕಾರಿ, ಜೊತೆಗೆ ಒತ್ತಡ, ಆತಂಕ ಕಡಿಮೆಯಾಗಿ ಉತ್ಸಾಹ ಹೆಚ್ಚಾಗುವಂತೆ ಮಾಡುತ್ತದೆ. ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಯುವಕರಲ್ಲಿ ಆರೋಗ್ಯ, ಶಿಸ್ತು, ಆತ್ಮವಿಶ್ವಾಸ, ನಾಯಕತ್ವ ಮತ್ತು ತಂಡದ ಮನೋಭಾವ ಬೆಳೆಯುತ್ತದೆ. ಸ್ನೇಹ ಮತ್ತು ಸಾಮಾಜಿಕ ಬಾಂಧವ್ಯ ಗಟ್ಟಿಗೊಳ್ಳುತ್ತದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಮಾತನಾಡಿ, ಗ್ರಾಮೀಣ ಹಾಗೂ ಪ್ರತಿಭಾವಂತ ಯುವಕರಿಗೆ ತಮ್ಮ ಕ್ರೀಡಾ ಸಾಮರ್ಥ್ಯ ಪ್ರದರ್ಶಿಸಲು ಕ್ರೀಡಾಕೂಟದಲ್ಲಿ ಅವಕಾಶ ಸಿಗುತ್ತದೆ. ಉತ್ತಮ ಸಾಧನೆ ಮಾಡುವ ಕ್ರೀಡಾಪಟುಗಳಿಗೆ ರಾಜ್ಯ, ರಾಷ್ಟ್ರ ಮಟ್ಟದ ಸ್ಪರ್ಧೆಗಳು ಹಾಗೂ ಕ್ರೀಡಾಕೂಟದ ಮೂಲಕ ಶಿಕ್ಷಣ, ಉದ್ಯೋಗದ ಅವಕಾಶಗಳು ದೊರೆಯುತ್ತದೆ ಎಂದು ತಿಳಿಸಿದರು. ಯುವಕರನ್ನ ಮಾದಕ ವ್ಯಸನ, ಅಕ್ರಮ ಚಟುವಟಿಕೆ ಮತ್ತು ಅಸಾಮಾಜಿಕ ಪ್ರವೃತ್ತಿಗಳಿಂದ ದೂರವಿರಿಸಲು ಕ್ರೀಡೆ ಅಗತ್ಯ. ಅಂತೆಯೇ ಗೆಲುವನ್ನ ವಿನಯದಿಂದ ಸ್ವೀಕರಿಸುವುದು, ಸೋಲಿನಿಂದ ಪಾಠ ಕಲಿಯುವ ಗುಣ ಬೆಳೆಸಿಕೊಳ್ಳುವುದರ ಜೊತೆಗೆ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೂ ಕಾರಣವಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರೇಖ್ಯಾ ನಾಯಕ್, ಜಿಲ್ಲಾ ಯುವ ನಿಧಿ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್, ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಆರ್ ಮಾರುತಿ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಹಾಲುಮತ ಮಹಾಸಭಾ ಹಾಗೂ ಕನಕ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಸೆಪ್ಟೆಂಬರ್ 12 ಬೆಳಿಗ್ಗೆ 11 ಸರ್ಕಾರಿ ನೌಕರರ ಭವನದಲ್ಲಿ SSLC ಮತ್ತು PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಕುರುಬ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜ ಸೇವೆ ಸಲ್ಲಿಸಿದವರಿಗೆ ಹಾಲುಮತ ಚೇತನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಪ್ರಶಾಂತ್ ಹೇಳಿದರು. ಪತ್ರಿಕಾ ಭವನದಲ್ಲಿ ಮಾತನಾಡಿದ ಇವರು, ಸಮಾಜದ ಪ್ರಮುಖರಾದ ಹರಳೆಣ್ಣೆ ರಾಮಪ್ಪ ಕುಂಸಿ ಅವರಿಗೆ ಈ ಬಾರಿ ಹಾಲುಮತ ಚೇತನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಕಾಗಿನೆಲೆ ಕನಕ ಪೀಠದ ಶ್ರೀ ನಿರಂಜನಾನಂದ ಪುರಿ ಸ್ವಾಮೀಜಿ, ಹೊಸದುರ್ಗದ ಶಾಖಾ ಪೀಠದ ಶ್ರೀ ಈಶ್ವರಾನಂದ ಸ್ವಾಮೀಜಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿದ್ದಾರೆ ಎಂದರು. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮಾಜಿ ಸಚಿವರಾದ KS ಈಶ್ವರಪ್ಪ, ಪ್ರಮುಖರಾದ ಆರ್ ಪ್ರಸನ್ನ ಕುಮಾರ್, ಎಂ ಶ್ರೀಕಾಂತ್, ಮಹಾಸಭಾದ ರಾಜ್ಯಾಧ್ಯಕ್ಷರಾದ ರುದ್ರಣ್ಣ ಸೇರಿದಂತೆ ಗಣ್ಯರು ಉಪಸ್ಥಿತರಿರಲಿದ್ದಾರೆ. ಹಾಲುಮತ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಸಿ ದಾನೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು ಎಂದು ತಿಳಿಸಿದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾರ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ್ ಅರಸು ಅವರ 111ನೇ ಜಯಂತಿ ಅಂಗವಾಗಿ ಸೆಪ್ಟೆಂಬರ್ 12 ಬೆಳಗ್ಗೆ 11 ಗಂಟೆಗೆ ನಗರದ ಪತ್ರಿಕಾಭವನದಲ್ಲಿ ಪುಷ್ಪ ನಮನ, ಪುಸ್ತಕ ಬಿಡುಗಡೆ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದ ವಿ ರಾಜು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟ, ಜಿಲ್ಲಾ ಹಿಂದುಳಿದ ಜನಜಾಗೃತಿ ವೇದಿಕೆ, ಎಸ್ಸಿ ಎಸ್ಟಿ ನೌಕರರ ಸಂಘ, ಅತಿ ಹಿಂದುಳಿದ ವರ್ಗಗಳ ಜನಜಾಗೃತಿ ವೇದಿಕೆ ಹಾಗೂ ಜಿಲ್ಲಾ ಹಿಂದುಳಿದ ವರ್ಗಗಳ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘಗಳ ಆಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಸಾಮಾಜಿಕ ನ್ಯಾಯ, ಹಿಂದುಳಿದ ಜಾತಿಗಳ ಸವಾಲುಗಳು ಮತ್ತು ಪರಿಹಾರ ಕುರಿತು ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾದ ಪ್ರೊಫೆಸರ್ ರವಿ ವರ್ಮಾ ಉಪನ್ಯಾಸ ನೀಡಲಿದ್ದಾರೆ. ಹಿಂದುಳಿದ ವರ್ಗಗಳ ರಾಜಕೀಯ ಪ್ರಾತಿನಿಧ್ಯ ಸಾಧ್ಯತೆಗಳ ಕುರಿತು ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ವಿ ಚಂದ್ರಶೇಖರ್ ಮಾತನಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಡಿ ದೇವರಾಜ್ ಅರಸು ಜೀವನ ಚರಿತ್ರೆ ಕೃತಿ ಬಿಡುಗಡೆ ಮಾಡಲಾಗುವುದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದ ವಿ ರಾಜು ವಹಿಸುವರು. ಜಿಲ್ಲಾ ಪಂಚಾಯಿತಿ ಸಿಇಒ ಹೇಮಂತ್, ವಿವಿಧ ಸಂಘಟನೆಗಳ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಮುಂದಿನ ವಿವರ. ದೇಶದ ಅಭಿವೃದ್ಧಿಯಲ್ಲಿ ಯುವ ಜನತೆಯನ್ನ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದಿಂದ ಮೈ ಭಾರತ್ ವಿಕಸಿತ್ ಭಾರತ್ ಕ್ವಿಜ್ ಆರಂಭಿಸಿದ್ದು, 15-29 ವರ್ಷದೊಳಗಿನ ಯುವ ಜನರು ಇದರಲ್ಲಿ ಭಾಗವಹಿಸಬೇಕು ಎಂದು ಜಿಲ್ಲಾ ಯುವ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್ ಕರೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಅವರು, ಸೆಪ್ಟೆಂಬರ್ 30 ಆನ್ಲೈನ್ನಲ್ಲಿ ಕ್ವಿಜ್ ನಡೆಯಲಿದೆ. ರಸಪ್ರಶ್ನೆ ವಿವಿಧ ಭಾರತೀಯ ಭಾಷೆಗಳಲ್ಲಿ ಇರಲಿದ್ದು, ಭಾರತ, ಭಾರತೀಯ ಪರಂಪರೆ, ದೇಶದ ಸಾಧನೆಗಳು, ಅಭಿವೃದ್ಧಿಯ ಪಯಣ ಹಾಗೂ ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇರಲಿವೆ. ಒಟ್ಟು 20 10 ನಿಮಿಷಗಳ ಕಾಲಾವಕಾಶವಿರುತ್ತದೆ. ರಸಪ್ರಶ್ನೆಯಲ್ಲಿ ಉತ್ತಮ ಸಾಧನೆ ಮಾಡುವ 10% ಗರಿಷ್ಠ 4 ಲಕ್ಷ ಸ್ಪರ್ಧಿಗಳು ವಿಕಸಿತ ಭಾರತ್ ಇಜಿ ಚಾಲೆಂಜ್ ಹಂತಕ್ಕೆ ಆಯ್ಕೆಯಾಗಲಿದ್ದಾರೆ. ನಂತರ ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರೀಯ ಹಂತದ ಸ್ಪರ್ಧೆಗಳು ನಡೆಯಲಿವೆ ಎಂದರು. ಇಜಿ ಚಾಲೆಂಜ್ ಅಕ್ಟೋಬರ್ 5-19, ಜಿಲ್ಲಾ ಚಾಂಪಿಯನ್ ನವೆಂಬರ್ 10-16 ಹಾಗೂ ರಾಜ್ಯ ಚಾಂಪಿಯನ್ ನವೆಂಬರ್ 17-7 ನಡೆಯಲಿದೆ. ಅಂತಿಮವಾಗಿ 2027 ಜನವರಿ 10-12 ಹೊಸ ದೆಹಲಿಯಲ್ಲಿ ರಾಷ್ಟ್ರ ಮಟ್ಟದ ಚಾಂಪಿಯನ್ಶಿಪ್ ನಡೆಯಲಿದೆ ಎಂದು ತಿಳಿಸಿದರು. ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಯುವ ನಾಯಕರಿಗೆ ರಾಷ್ಟ್ರೀಯ ನಾಯಕರು, ನೀತಿ ನಿರೂಪಕರು ಹಾಗೂ ತಜ್ಞರೊಂದಿಗೆ ಸಂವಾದ ನಡೆಸುವ ಮತ್ತು ತಮ್ಮ ಆಲೋಚನೆಗಳನ್ನು ಮಂಡಿಸುವ ಅವಕಾಶ ದೊರೆಯಲಿದೆ. ಜಿಲ್ಲೆಯ 15-29 ಪ್ರತಿಯೊಬ್ಬ ಯುವಕರು ಸೆಪ್ಟೆಂಬರ್ 30 ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಂಡು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಲಾಯಿತು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿವಮೊಗ್ಗ, ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರೌಢಶಾಲಾ ಮಕ್ಕಳಿಗಾಗಿ ಜಿಲ್ಲಾ ಮಟ್ಟದ ಪರಿಸರ ಸ್ನೇಹಿ ಗಣಪತಿ ಮಾದರಿ ಸ್ಪರ್ಧೆಯನ್ನ ಸೆಪ್ಟೆಂಬರ್ 12 ಕರ್ನಾಟಕ ಪಬ್ಲಿಕ್ ಶಾಲೆ ಗಾಜನೂರು ಶಾಲೆಯಲ್ಲಿ ಆಯೋಜಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಪರಿಸರ ಸ್ನೇಹಿ ಮಾದರಿ ಗಣಪತಿ ತಯಾರಿಕಾ ಸ್ಪರ್ಧೆಯಾಗಿದ್ದು, ಬಣ್ಣರಹಿತ ಮಣ್ಣಿನ ಗಣಪತಿ, ಹಿಟ್ಟು ಮತ್ತು ಕಾಳುಗಳನ್ನ ಬಳಸಿ ಗಣಪತಿಯನ್ನ ತಯಾರಿಸಬಹುದು. ತರಕಾರಿ, ಹಣ್ಣು, ಎಲೆ, ಗರಿಕೆ, ಹುಲ್ಲಿನ ಗಣಪತಿ ಇನ್ನು ಮುಂತಾದ ಪರಿಸರ ಸ್ನೇಹಿಯಾಗಿ ಮಕ್ಕಳು ಗಣಪತಿಯನ್ನ ತಯಾರಿಸಬಹುದು. ಆಸಕ್ತಿ ಇರುವ ಎಲ್ಲ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಮುಂದಿನ ವಿವರ. ಸೆಪ್ಟೆಂಬರ್ 11 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿವಮೊಗ್ಗ, ಪರಿಸರ ಅಧ್ಯಯನ ಕೇಂದ್ರ. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಮ್ಮ ಇದು, ರೂಮ್ ತುಂಬಾ ಕಸ ಹರಡ್ಸ್ಕೊಂಡಿದ್ಯಲ್ಲಮ್ಮ.
1: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
0: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
1: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
0: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
1: ಸರಿಯಪ್ಪ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
4: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
3: ಹೌದಾ, ಅದ್ ಹೇಗೆ?
4: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟಿ ಡಿಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, MyLIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
5: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
6: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
7: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
8: ನಂದಿನಿ ಪರಿಶುದ್ಧತೆಯ ಪ್ರತೀಕ.
9: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲಾ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
10: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಅಂದ್ಕೊಂಡಿರಬಹುದು ರೇಡಿಯೋ ಅಂತಂದ್ರೆ ಬರೀ ಸಿನಿಮಾಗಳ ಹಾಡು ಅಥವಾ ಗಾಜಿನಂತ ಗಾಯಕರ ಧ್ವನಿ ಮಾತ್ರ ಅಂತ. ಅಲ್ವೇ ಅಲ್ಲ, ರೇಡಿಯೋ ಅನ್ನೋದು ಅಕ್ಷರವಿಲ್ಲದ ಪುಸ್ತಕವಿದ್ದಂತೆ. ನೀವು ಬಸ್ನಲ್ಲಿ ಹೋಗ್ತಾ ಇರಬಹುದು, ಅಡುಗೆ ಮನೆಯಲ್ಲಿ ಇರಬಹುದು, ಅಥವಾ ಹೊಲದಲ್ಲಿ ಕೆಲಸ ಮಾಡ್ತಾ ಇರಬಹುದು. ನಿಮ್ಮ ಕಣ್ಣುಗಳು ಕೆಲಸದಲ್ಲಿದ್ರೂ ಕೂಡ ನಿಮ್ಮ ಕಿವಿಗಳು ಜ್ಞಾನವನ್ನ ಹೀರ್ತಾ ಇರುತ್ತೆ. ಅದಕ್ಕೆ ಹೇಳೋದು, ರೇಡಿಯೋ ಇರೋದು ಕೇವಲ ರಂಜನೆಗಲ್ಲ, ಪರಿಸರದ ಕಾಳಜಿಯನ್ನ ನಮ್ಮ ಮನದೊಳಗೆ ಬಿತ್ತೋದಕ್ಕೆ ಅಂತ. ಎಸ್, ಹೌದು ಸ್ನೇಹಿತರೆ, ಇವತ್ತು ನಾವು ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಹಸಿರು ಹೆಚ್ಚಿಸುವ ನಿಟ್ಟಿನಲ್ಲಿ ಸಮುದಾಯದ ಸಹಭಾಗಿತ್ವದ ಬಗ್ಗೆ ಒಂದಿಷ್ಟು ಜಾಗೃತಿ ಮಾತುಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಹೌದು ಸ್ನೇಹಿತರೆ, ಸೊ ಇದರ ಟಾಪಿಕ್ ಹೆಸರೇನಪ್ಪ ಅಂದ್ರೆ ನಮ್ಮ ನಡಿಗೆ ಹಸಿರಿನ ಕಡೆಗೆ. ಸೊ ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಸಿರು ಅಂತಂದ್ರೆ ಬರೀ ಮರಗಳಲ್ಲ, ಅದು ನಮ್ಮ ಉಸಿರು ಅಂತಾನೆ ಹೇಳಬಹುದು. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಸಮುದಾಯವಾಗಿ ನಾವೆಲ್ಲ ಸೇರಿ ಹೇಗೆ ನಮ್ಮ ಪರಿಸರವನ್ನ ಬದಲಾಯಿಸಬಹುದು ಅನ್ನೋದನ್ನ ಒಂದೊಂದಾಗಿ ತಿಳಿಯೋಣ. ಸ್ನೇಹಿತರೆ, ಬದಲಾವಣೆ ಅನ್ನೋದು ನಮ್ಮ ಮನೆ ಹಿತ್ತಲಿನಿಂದಲೇ ಶುರುವಾಗಬೇಕು. ನೀವು ದೊಡ್ಡ ಕಾಡನ್ನೇ ಬೆಳೆಸಬೇಕು ಅಂತೇನಿಲ್ಲ. ನಿಮ್ಮ ಮನೆಯ ಬಾಲ್ಕನಿ ಅಥವಾ ಟೆರಾಸ್ನಲ್ಲಿ ಸಣ್ಣ ಸಣ್ಣ ಗಿಡಗಳನ್ನ ಇಡಿ. ಪ್ರತಿ ಜನ್ಮದಿನ ಅಥವಾ ವಿಶೇಷ ದಿನದಂದು ಒಂದು ಗಿಡ ನೆಟ್ಟು ಅದಕ್ಕೆ ನೀರು ಹಾಕುವ ಪ್ರತಿಜ್ಞೆ ಮಾಡೋಣ. ಹಾಗೆ ಮನೆಯ ಹಸಿ ಕಸವನ್ನ ಹೊರಗೆ ಎಸೆಯುವ ಬದಲು ಅದರಿಂದ ಸಾವಯವ ಗೊಬ್ಬರ ತಯಾರಿಸಿ ನಿಮ್ಮ ಗಿಡಗಳಿಗೆ ಬಳಸಿ. ನಮ್ಮ ಮನೆ ಹಸಿರಾದರೆ ನಮ್ಮ ಊರು ಕೂಡ ಹಸಿರಾಗುತ್ತೆ ಅಲ್ವಾ? ಸೊ ಹಾಗೆ ಸಮುದಾಯದ ಸಹಭಾಗಿತ್ವದಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ವಿವರಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಹಸಿರು ಹೆಚ್ಚಿಸುವ ನಿಟ್ಟಿನಲ್ಲಿ ಸಮುದಾಯದ ಸಹಭಾಗಿತ್ವದ ಬಗ್ಗೆ ಜಾಗೃತಿ ಮಾತುಗಳನ್ನು ತಿಳಿಸಲಿಕ್ಕೆ ಬಂದಿದ್ದೇನೆ. ಸೊ ನಮ್ಮ ಸಮುದಾಯದ ಸಹಭಾಗಿತ್ವದಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಗೆ ಪ್ರೂವ್ ಮಾಡ್ತಾರೆ ಅಂತ ನಾವೀಗ ತಿಳಿಯೋಣ. ಸೊ ಸ್ನೇಹಿತರೆ, ಒಬ್ಬರೇ ಗಿಡ ನೆಟ್ಟಿದ್ರೆ ಅದು ಗಿಡ ಆಗುತ್ತೆ, ನಾವೆಲ್ಲ ಸೇರಿ ನೆಟ್ಟರೆ ಅದು ನಂದನವನವಾಗುತ್ತೆ. ಸೊ ಹಾಗಾದ್ರೆ ಸಮುದಾಯವಾಗಿ ನಾವು ಏನ್ ಮಾಡಬಹುದು ಅಂತ ಹೇಳೋದಾದ್ರೆ, ನಿಮ್ಮ ಬಡಾವಣೆಯ ಗೆಳೆಯರ ಬಳಗ ಅಥವಾ ಮಹಿಳಾ ಮಂಡಳಿಗಳ ಜೊತೆ ಸೇರಿ ಹಸಿರು ಸಮಿತಿ ಮಾಡ್ಕೊಳ್ಳಿ. ಹಾಗೆ ರಸ್ತೆ ಬದಿಯ ಗಿಡಗಳನ್ನು ಅಥವಾ ಸಾರ್ವಜನಿಕ ಉದ್ಯಾನವನಗಳನ್ನು ದತ್ತು ಪಡೆದು ವಾರಕ್ಕೊಂದ್ಸರಿನಾದ್ರೂ ಅವುಗಳ ಆರೈಕೆ ಮಾಡಿ ಸ್ನೇಹಿತರೆ. ಹಾಗೆ ಖಾಲಿ ಇರುವ ಜಾಗಗಳಲ್ಲಿ ಸೀಡ್ ಬಾಲ್ಗಳನ್ನ ಹಾಕುವ ಮೂಲಕ ಸುಲಭವಾಗಿ ಹಸಿರನ್ನು ಹರಡಬಹುದು. ಇದು ಮಕ್ಕಳಿಗೂ ಒಂದು ಮೋಜಿನ ಕೆಲಸವಾಗುತ್ತೆ. ಸೊ ಹೀಗೆ ಮಾಡಿದ್ದಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಪರಿಸರವನ್ನ ಕಾಪಾಡಬಹುದು. ಇನ್ನ ಶಾಲಾ ಕಾಲೇಜು ಮತ್ತು ಕಚೇರಿಗಳ ಪಾತ್ರ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ನಮ್ಮ ಯುವ ಪೀಳಿಗೆಗೆ ಇದರ ಬಗ್ಗೆ ಅರಿವು ಮೂಡಿಸೋದು ತುಂಬಾ ಮುಖ್ಯದ ಕೆಲಸ ಅಂತಾನೆ ಹೇಳಬಹುದು. ಶಾಲೆಗಳಲ್ಲಿ ವನ ಮಹೋತ್ಸವ ಅಂತ ಮಾಡ್ತಾರೆ, ಆದ್ರೆ ಅದು ಬರೀ ಹೆಸರಿಗೆ ಇರಬಾರದು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಗಿಡದ ಜವಾಬ್ದಾರಿ ಕೊಡಬೇಕು. ಹಾಗೆ ಕಚೇರಿಗಳಲ್ಲಿ ಪ್ಲಾಸ್ಟಿಕ್ ಬದಲಿಗೆ ಹೆಚ್ಚು ಗಿಡಗಳನ್ನು ಬೆಳೆಸುವ ಪದ್ಧತಿ ಬರಬೇಕು. ಉಡುಗೊರೆಯಾಗಿ ಬೊಕ್ಕೆ ಕೊಡುವ ಬದಲು ಒಂದು ಪುಟ್ಟ ಗಿಡವನ್ನ ಕೊಡಿ, ಅದು ಬೆಳೆದಷ್ಟು ನಿಮ್ಮ ಸ್ನೇಹ ಕೂಡ ಬೆಳೆಯುತ್ತೆ. ಸ್ನೇಹಿತರೆ, ಇದರ ಜೊತೆಗೆ ನೀರಿನ ಸಂರಕ್ಷಣೆ ಮತ್ತು ಗಿಡಗಳ ರಕ್ಷಣೆ ಕೂಡ ಮುಖ್ಯವಾಗುತ್ತೆ. ಬರೀ ಗಿಡ ನೆಟ್ಟಿದ್ರೆ ಸಾಕಾಗೋದಿಲ್ಲ, ಅದನ್ನ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಗಿಡಗಳಿಗೆ ಪ್ರಾಣಿಗಳಿಂದ ತೊಂದರೆಯಾಗದಂತೆ ಟ್ರೀ ಗಾರ್ಡ್ಗಳನ್ನು ಹಾಕೋದಕ್ಕೆ ಸಮುದಾಯದ ಹಣವನ್ನ ಬಳಸೋಣ. ಹಾಗೆ ಮಳೆ ನೀರು ಕೊಯ್ಲು, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಇದರ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸಿಕೊಡೋಣ. ನೀರು ಉಳಿದ್ರೆ ಮಾತ್ರ ಹಸಿರು ಉಳಿಯೋದಕ್ಕೆ ಸಾಧ್ಯ ಅಲ್ವಾ? ಸೊ ಹಾಗಾದ್ರೆ ಸ್ನೇಹಿತರೆ, ಯಾವ ಕಾಲಕ್ಕೆ ಯಾವ ಗಿಡಗಳನ್ನು ನೆಡಬೇಕು ಎಂಬ ತಾಂತ್ರಿಕ ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಸಮುದಾಯದ ಸಹಭಾಗಿತ್ವದೊಂದಿಗೆ ಹಸಿರು ಹೆಚ್ಚಿಸುವ ಅಭಿಯಾನದ ಒಂದಿಷ್ಟು ಜಾಗೃತಿ ಮಾತುಗಳನ್ನು ತಿಳಿಸ್ತಾ ಇದೆ. ಈಗ ತಾಂತ್ರಿಕ ಅಂಶಗಳನ್ನು ಒಳಗೊಂಡ ಸುದೀರ್ಘ ಮಾಹಿತಿಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ನಾವು ಪ್ರತಿದಿನ ಟ್ರಾಫಿಕ್ಕು, ಧೂಳು, ಯಪ್ಪ ಏನ್ ಶಕೆ ಅಂತ ಕಂಪ್ಲೇಂಟ್ ಮಾಡ್ತೀವಿ ಅಲ್ವಾ? ಆದ್ರೆ ಈ ಸಮಸ್ಯೆಗೆ ನಮ್ಮ ಹತ್ತಿರವೇ ಪರಿಹಾರವಿದೆ. ಹಸಿರು ಅಂತಂದ್ರೆ ಬರೀ ಅಲಂಕಾರವಲ್ಲ, ಅದು ನಮ್ಮ ಅಸ್ತಿತ್ವ. ಸಮುದಾಯವಾಗಿ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾದದ್ದು ಏನು ಅಂತಂದ್ರೆ, ಪರಿಸರ ಉಳಿಸೋದು ಅಂತಂದ್ರೆ ನಮ್ಮನ್ನು ನಾವು ಉಳಿಸ್ಕೊಳ್ಳೋದು ಅಂತ ಅರ್ಥ. ಇವತ್ತು ನಾವು ಬರೀ ಹಸಿರು ಬೆಳೆಸುವ ಬಗ್ಗೆ ಅಲ್ಲ, ಅದನ್ನ ಉಳಿಸಿ ಬೆಳೆಸುವ ಒಂದು ಸೈನ್ಯವನ್ನ ಕಟ್ಟುವ ಬಗ್ಗೆ ತಿಳಿಬೇಕಾಗಿದೆ. ಸೊ ಮರಗಳಿಲ್ಲದ ಕಡೆ 3-4 ಡಿಗ್ರಿ ತಾಪಮಾನ ಹೆಚ್ಚುತ್ತಾ ಇರುತ್ತೆ ಅನ್ನೋ ವೈಜ್ಞಾನಿಕ ಸತ್ಯವನ್ನ ತಿಳ್ಕೊಳ್ಬೇಕು. ಹಾಗೆ ಒಂದು ಮರ ವರ್ಷಕ್ಕೆ ಸುಮಾರು 20 ಕೆಜಿ ಧೂಳನ್ನ ಹೀರ್ಕೊಳ್ಳುತ್ತೆ ಅಂತ ಜನರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗಿದೆ. ಇನ್ನ ಗಿಡ ನೆಡುವುದು ಅಂತಂದ್ರೆ ಸುಮ್ನೆ ಯಾವುದೋ ಒಂದು ಗಿಡ ತಂದು ಹೂಳುವುದು ಅಂತ ಅಲ್ಲ, ಅದಕ್ಕೊಂದು ಕ್ರಮವಿದೆ. ನಮ್ಮ ಮಣ್ಣಿಗೆ ಒಗ್ಗುವ ಗಿಡಗಳನ್ನೇ ನಾವು ಆಯ್ಕೆ ಮಾಡ್ಕೋಬೇಕು. ವಿದೇಶಿ ಗಿಡಗಳಿಗಿಂತ ನಮ್ಮ ಮಣ್ಣಿನ ಮಕ್ಕಳಾದ ಬೇವಿನ ಮರ, ಅರಳಿ ಮರ, ಹೊಂಗೆ ಮರ ಅಥವಾ ಕಹಿ ಬೇವು ಇವುಗಳಿಗೆ ಆದ್ಯತೆ ನೀಡಬೇಕಾಗಿದೆ. ಯಾಕಂದ್ರೆ ಇವುಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ, ಹಾಗೆ ಕಡಿಮೆ ನೀರಿನಲ್ಲಿ ಬೆಳೆಯುತ್ತೆ. ಸೊ ಹಾಗೆ ಸ್ನೇಹಿತರೆ, ಸಮುದಾಯಕ್ಕೆ ಕೆಲವೊಂದಿಷ್ಟು ಸಲಹೆಗಳನ್ನ ನೀಡಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ, ಸ್ಥಳದ ಆಯ್ಕೆ. ಈಗ ರಸ್ತೆ ಬದಿಗಳಲ್ಲಿ ಗಿಡವನ್ನ ನೆಡುವಾಗ ವಿದ್ಯುತ್ ತಂತಿಗಳಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಬೇಕಾಗುತ್ತೆ. ಹಾಗೆ ಕನಿಷ್ಠ 2x2 ಅಡಿಯ ಗುಂಡಿ ಇರ್ಲಿ, ಅದರಲ್ಲಿ ಕೆಂಪು ಮಣ್ಣು ಮತ್ತು ಸಾವಯವ ಗೊಬ್ಬರ ಬಳಸಿ. ಇನ್ನ ಅಪಾರ್ಟ್ಮೆಂಟ್ ಮತ್ತು ಲೇಔಟ್ಗಳಲ್ಲಿ ಹಸಿರು ಕ್ರಾಂತಿ. ಈಗಿನ ದಿನಗಳಲ್ಲಿ ಜಾಗದ ಅಭಾವ ಜಾಸ್ತಿ, ಆದರೆ ಮನಸ್ಸಿದ್ದರೆ ಮಾರ್ಗ. ನಿಮ್ಮ ಲೇಔಟ್ ಅಥವಾ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಸ್ ಮೂಲಕ ನೀವು ಒಂದು ದೊಡ್ಡ ಬದಲಾವಣೆ ತರಬಹುದು. ಚಿಕ್ಕ ಜಾಗದಲ್ಲಿ ದಟ್ಟವಾದ ಕಾಡು ಬೆಳೆಸುವ ಜಪಾನಿ ತಂತ್ರಜ್ಞಾನದ ಬಗ್ಗೆ ಜನರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಕೇವಲ 2-3 ವರ್ಷಗಳಲ್ಲಿ ಇದು ಮಿನಿ ಅರಣ್ಯವಾಗುತ್ತೆ ಸ್ನೇಹಿತರೆ. ಹಾಗೆ ವರ್ಟಿಕಲ್ ಗಾರ್ಡನ್ ಅಂದ್ರೆ ಗೋಡೆಗಳ ಮೇಲೆ ಗಿಡ ಬೆಳೆಸುವ ಮೂಲಕ ಕಟ್ಟಡದ ತಾಪಮಾನ ಕಡಿಮೆ ಮಾಡಬಹುದು. ಇನ್ನ ಸುಸ್ಥಿರ ನಿರ್ವಹಣೆ. ಗಿಡ ನೆಟ್ಟ ಮೇಲೆ ಕೈ ಬಿಡಬೇಡಿ ಸ್ನೇಹಿತರೆ. ಗಿಡ ನೆಟ್ಟ ದಿನ ಫೋಟೋ ತೆಗೆಸ್ಕೊಳ್ಳೋದು ಸುಲಭ, ಆದ್ರೆ ಆ ಗಿಡ ಮರವಾಗುವವರೆಗೂ ನೋಡ್ಕೊಳ್ಳೋದಿದೆಯಲ್ಲ, ಅದು ಸವಾಲು ಅಂತಾನೆ ಹೇಳ್ಬಹುದು. ಸೊ ಇದರಲ್ಲಿ ಸಮುದಾಯದ ಪಾತ್ರ ಬಹಳ ದೊಡ್ಡದು ಅಂತಾನೆ ಹೇಳ್ಬಹುದು. ಹೀಗಾಗಿ ದತ್ತು ಸ್ವೀಕಾರ ಯೋಜನೆ ಅಂದ್ರೆ ಪ್ರತಿಯೊಂದು ಕುಟುಂಬವು ತಮ್ಮ ಮನೆಯ ಮುಂದಿನ ಗಿಡವನ್ನ ದತ್ತು ಪಡೆದು ದಿನ 1/2 ಬಕೆಟ್ನಷ್ಟು ನೀರ್ ಹಾಕಿದ್ರೆ ಸಾಕು. ಹಾಗೆ ತ್ಯಾಜ್ಯ ನೀರು ಬಳಕೆ. ಕೈ ತೊಳೆದ ನೀರನ್ನ ಹಾಗೆ ಬಟ್ಟೆ ತೊಳೆದ ನೀರನ್ನ ಗಿಡಗಳಿಗೆ ಬಳಸುವಂತಹ ತಂತ್ರವನ್ನ ಫಾಲೋ ಮಾಡಿ. ಇನ್ನ ಆಗ್ಲೇ ಹೇಳಿದ ಹಾಗೆ ದನ ಕರುಗಳಿಂದ ರಕ್ಷಿಸುವುದಕ್ಕೆ ಸಮುದಾಯದ ಸಹಭಾಗಿತ್ವದಲ್ಲಿ ಬಿದಿರು ಅಥವಾ ಕಬ್ಬಿಣದ ಗಾರ್ಡ್ಗಳನ್ನ ಹಾಕಿಸಿ. ಹಾಗೆ ಸ್ನೇಹಿತರೆ, ಜನರಿಗೆ ಪ್ರೋತ್ಸಾಹ ಸಿಕ್ಕರೆ ಕೆಲಸ ಮಾಡೋದಕ್ಕೆ ಉತ್ಸಾಹ ಬರುತ್ತೆ. ಸೊ ಸ್ನೇಹಿತರೆ, ಹಸಿರು ಹೆಚ್ಚಿಸುವುದು ಅಂತಂದ್ರೆ ಅದು ಕೇವಲ ಸರ್ಕಾರದ ಕೆಲಸವಲ್ಲ, ಅದು ನಮ್ಮ ಮನೆಯ ಕೆಲಸ. ಮುಂದಿನ ಪೀಳಿಗೆಗೆ ನಾವು ಆಸ್ತಿ ಅಂತಸ್ತು ಅಂತ ಮಾಡೋದಲ್ಲ, ಉಸಿರಾಡೋದಕ್ಕೆ ಶುದ್ಧ ಗಾಳಿಯನ್ನು ಕೊಡಬೇಕಾಗಿದೆ. ಸೊ ಇವತ್ತೇ ನಿಮ್ಮ ನೆರೆಹೊರೆಯವರ ಜೊತೆ ಮಾತನಾಡಿ, ಒಂದು ಸಣ್ಣ ಹಸಿರು ಗುಂಪು ಮಾಡ್ಕೊಳ್ಳಿ. ನೆನಪಿರ್ಲಿ, ಸಮುದಾಯ ಸೇರಿದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538978 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ, ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ, ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ, ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ, ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ, ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ಕನ್ಫರ್ಮ್ ಆಗಿ ಕ್ಯೂರಿಯಸ್ ಅಂತ ಅನ್ಸನ್ಸುತ್ತೆ. ಯಾಕೆ ಅಂತ ಕೇಳ್ತಾ ಇದ್ರೆ, ಇವತ್ತು ನಾನು ಹೇಳ್ತಾ ಇರುವಂತಹ ಈ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದ್ರೆ ನಾವು ಮಂಗನಿಂದ ಮಾನವ ಆಗಿದ್ದೀವಿ, ಅದೇ ತರನೇ ನಾಯಿಗಳು ಕೂಡ ಬೇರೆ ಜೀವಿಯ ರೂಪದಿಂದ ನಾಯಿಗಳಾಗಿ ಬದಲಾಗಿದ್ದಾವೆ. ಈ ವಿಷಯ ನಿಮಗೆ ಫಸ್ಟ್ ಟೈಮ್ ಗೊತ್ತಾಗ್ತಾ ಇದೆ ಅಂತಂದ್ರೆ ನಮ್ಮ ಇವತ್ತಿನ ಶೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಹಾಗೆ ಇದಕ್ಕೆ ಕಾರಣ ಏನು, ಮತ್ತೆ ಮನುಷ್ಯರಿಗೆ ತುಂಬಾನೇ ಫ್ರೆಂಡ್ಲಿ ಆಗಿರುವಂತಹ ಒಂದು ಪೆಟ್ ಅಂತಂದ್ರೆ ಅದು ನಾಯಿ ಆಗಿದೆ. ಯಾಕೆ ಈ ರೀತಿ ಆಯ್ತು, ಇದೆಲ್ಲದರ ಬಗ್ಗೆ ನಾನು ಇವತ್ತಿನ ಶೋನಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾಯಿಗಳು ಮತ್ತೆ ಮನುಷ್ಯರ ನಡುವಿರುವಂತಹ ಈ ಒಂದು ಸಂಬಂಧ ಯಾವಾಗಿನಿಂದ ಶುರುವಾಯಿತು, ನಾಯಿಗಳು ನಾಯಿಗಳಾಗಿನೇ ಇತ್ತ ಮುಂಚೆಯಿಂದಲೂ ಕೂಡ ಅಥವಾ ಬೇರೆ ಪ್ರಾಣಿಯ ರೂಪದಿಂದ ನಾಯಿಗಳಾಗಿ ಬದಲಾಗಿದವ, ಸೊ ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಫ್ರೆಂಡ್ಲಿ ಪೆಟ್ನ ಬಗ್ಗೆ ನೀವು ಕೂಡ ತಿಳ್ಕೊಬೇಕು ಅಂತಂದ್ರೆ ನಮ್ಮ ಶೋನ ಕಂಪ್ಲೀಟ್ ಆಗಿ ಕಳಿಸ್ಕೊಳ್ಳಿ. ಅಂಡ್ ನಿಮಗೆ ಏನನ್ಸುತ್ತೆ ಅದನ್ನ ಕೊನೆಯದಾಗಿ ಕಮೆಂಟ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಿಮ್ಮ ಒಪಿನಿಯನ್ಗಳನ್ನ ಕೇಳೋದಕ್ಕೆ ನಾವು ಕೂಡ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಯಿ ಮತ್ತು ಮನುಷ್ಯನ ಜೊತೆಗಿರುವಂತಹ ಒಂದು ಅವಿನಾಭಾವ ಸಂಬಂಧ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಇದೆಲ್ಲದೂ ಹೇಗೆ ಸಾಧ್ಯ ಆಯಿತು, ಯಾವಾಗಿನಿಂದ ಈ ಒಂದು ಬಾಂಧವ್ಯ ಬೆಳ್ಕೊಂಡು ಬಂದಿದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಕೇಳಿಸ್ಕೊತಾರೆ ಈ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ನಮ್ಮ ಕಾರ್ಯಕ್ರಮಗಳನ್ನ ಕೇಳಿಸ್ಕೊಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಶೇರ್ ಮಾಡ್ಕೊಳ್ಬಹುದು. ಹಾಗೆ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇರುವಂತಹ ಈ ಒಂದು ಇನ್ಫಾರ್ಮೇಶನ್ ಬಗ್ಗೆ ಅಥವಾ ಈ ಒಂದು ವಿಷಯದ ಬಗ್ಗೆ ನಿಮಗೇನಿಸುತ್ತೆ ಅದನ್ನು ಕೂಡ ನಮಗೆ ವಾಟ್ಸಪ್ ಮಾಡಿ. ನಮ್ಮ ಸಂಖ್ಯೆ 9686279602799 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ. ಅಂಡ್ ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಷಯ ನಾಯಿ ಮತ್ತು ಮನುಷ್ಯನ ನಡುವೆ ಇರುವಂತಹ ಆ ಒಂದು ಸಂಬಂಧ ಯಾವಾಗಿನಿಂದ ಶುರುವಾಯಿತು, ಮತ್ತೆ ಮನುಷ್ಯನಿಗೆ ಫ್ರೆಂಡ್ಲಿ ಆಗಿರುವಂತಹ ಪೆಟ್ ಅಂತಂದ್ರೆ ನಾಯಿ ಆಗಿದೆ. ಯಾಕೆ ಈ ನಾಯಿನೇ ಮನುಷ್ಯನಿಗೆ ಅಷ್ಟು ಪ್ರಿಯವಾಗಿದ್ದು, ಮತ್ತೆ ನಾಯಿಗೂ ಕೂಡ ಮನುಷ್ಯನ ಮೇಲೆ ಯಾಕೆ ಅಷ್ಟೊಂದು ನಂಬಿಕೆ ಬಂತು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ತಿಳ್ಕೊಳ್ಬಹುದು. ಅಂಡ್ ಈ ಎಲ್ಲ ವಿಚಾರಗಳನ್ನ ನಾನು ಕೂಡ ತಿಳಿಸ್ತಾ ಇದ್ದೀನಿ. ಅಂಡ್ ಹಾಗೆ ಥಿಂಕ್ ಮಾಡಿ, ಮನುಷ್ಯ ಎವಲ್ಯೂಷನ್ ಆಗೋಕ್ಕಿಂತ ಮುಂಚೆ ಮಂಗ ಆಗಿದ್ದ ಅಲ್ವಾ? ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ಮಂಗನಿಂದ ಮಾನವ ಅನ್ನೋದನ್ನ ಕೇಳಿದೀವಿ. ಅದೇ ರೀತಿನಲ್ಲೇ ನಾಯಿಗಳು ಯಾವ ಪ್ರಾಣಿಯಿಂದ ಎವಲ್ಯೂಷನ್ ಆಗಿ ನಾಯಿಗಳಾಗಿರ್ಬೋದು, ನಿಮ್ಗೇನಾದ್ರೂ ಗೊತ್ತಾದ್ರೆ ಅದನ್ನ ಮೆಸೇಜ್ ಮಾಡಿ. ಅಂಡ್ ಇವತ್ತು ಈ ಎಲ್ಲ ವಿಷಯದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಮನುಷ್ಯನಿಗೆ ಫ್ರೆಂಡ್ಲಿ ಆಗಿರುವಂತಹ ಒಂದು ಪೆಟ್ ಅಂತಂದ್ರೆ ಅದು ನಾಯಿ ಆಗಿದೆ. ಆದ್ರೆ ನಾವು ಮನುಷ್ಯರಾಗಿಂತ ಮುಂಚೆ ಮಂಗಗಳಾಗಿದ್ವಿ. ಮಂಗನಿಂದ ಮಾನವ ಆಗಿರೋದ್ರಿಂದ ನಮಗೆ ಬೆಸ್ಟ್ ಫ್ರೆಂಡ್ ಆಗಿ ಮಂಗಗಳೇ ಆಗಿರ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಅದು ಆ ರೀತಿ ಆಗಿಲ್ಲ. ಯಾಕೆ ಅಂತಂದ್ರೆ ಮಂಗಗಳು ನಮ್ಮ ಎವಲ್ಯೂಷನರಿ ಸಂಬಂಧಿಕರಾಗಿದ್ದಾರೆ ಅಷ್ಟೇ. ಆದ್ರೆ ಈ ನಾಯಿಗಳೇನಿದೆ ನಮಗೆ ಒಂದು ಬೆಸ್ಟ್ ಫ್ರೆಂಡ್ ನ ಫೀಲ್ ಕೊಡುತ್ತೆ ಅಲ್ವಾ? ಹಾಗಿದ್ರೆ ನಾಯಿಗಳೇ ಯಾಕೆ ಬೆಸ್ಟ್ ಫ್ರೆಂಡ್ಸ್ ಆಗಿದಾವೆ, ಇದ್ರ ಬಗ್ಗೆ ಕೂಡ ತಿಳ್ಕೋಬೇಕು. ಸೊ ನಾಯಿಗಳು ಯಾಕೆ ನಮಗೆ ಅಷ್ಟು ಬೆಸ್ಟ್ ಫ್ರೆಂಡ್ ಆಗಿ ಬೆಸ್ಟ್ ಪೆಟ್ ಆಗಿ ನಮಗೆ ಜೊತೆಲಿ ಇರುತ್ತೆ ಅಂತಂದ್ರೆ, ಇದನ್ನ ತಿಳ್ಕೊಳ್ಳೋಕೆ ನಾವು 1,00,000 ವರ್ಷಗಳ ಹಿಂದೆ ಹೋಗಬೇಕಾಗತ್ತೆ. ಆಗ ನಮ್ಮ ಪೂರ್ವಜರ ಪ್ರೊಫೆಷನಲ್ ರೈವಲ್ ದ ಗ್ರೇ ವುಲ್ಫ್ ಆಗಿರುತ್ತೆ. ಹಾಗಿದ್ರೆ ಪ್ರೊಫೆಷನಲಿ ರೈವಲ್ ಯಾಕೆ ಅಂತ ನೀವು ಕೇಳಿದ್ರೆ, ನಮ್ಮ ಮತ್ತೆ ತೋಳಗಳ ಪ್ರೆಸಿಸ್ಟೆನ್ಸ್ ಒಂದೇ ಆಗಿರ್ತಾ ಇತ್ತು. ಅಂದ್ರೆ ಹಂಟಿಂಗ್ ಮಾಡೋದ್ರಲ್ಲಿ ಇಬ್ರದ್ದು ಕೂಡ ಒಂದೇ ರೀತಿಯ ಎಬಿಲಿಟಿ ಆಗಿತ್ತು. ಫಾರ್ ಎಕ್ಸಾಂಪಲ್, ನಮಗೆ ಹುಲಿ ತರ ಶಕ್ತಿನೂ ಇರಲಿಲ್ಲ, ಚಿರತೆ ರೀತಿ ಓಡಕ್ಕೂ ಆಗ್ತಾ ಇರಲಿಲ್ಲ. ಅಂಡ್ ಯಾವ್ದಾದ್ರು ಒಂದು ಬೇಟೆ ಸಿಗ್ಬೇಕು ಅಂತಂದ್ರೆ ಅದಕ್ಕೆ ಒಂದು 5-6 ಗಂಟೆಗಳ ಕಾಲ ನಾವು ಕಾಯ್ಬೇಕಾಗಿತ್ತು. ಅಂಡ್ ಅದರ ಜೊತೆಗೆ ಪ್ರಾಣಿಗಳು ಏನಿರ್ತಾ ಇತ್ತು ಅಥವಾ ಬೇಟೆ ಏನಿರ್ತಾ ಇತ್ತು ಅದು ಸುಸ್ತಾಗೋವರೆಗೂ ಕಾಯ್ಬೇಕಾಗಿತ್ತು. ಆಗ ಮಾತ್ರ ನಮಗೆ ಬೇಟೆ ಸಿಗ್ತಾ ಇತ್ತು, ಆಹಾರ ಸಿಗ್ತಾ ಇತ್ತು. ಅಂಡ್ ಇದೇ ರೀತಿನಲ್ಲೇ ತೋಳಗಳು ಕೂಡ ಕಾಯ್ತಾ ಇತ್ತು. ನಾವು ಬೇಟೆನ ತಿಂದು ಮುಗಿಸಿದ ಮೇಲೆ ಏನಾದ್ರೂ ಸ್ವಲ್ಪ ಉಳ್ಕೊಳ್ಳುತ್ತಲ್ಲ, ಆ ಬೇಟೆನ ತಿನ್ನೋದಕ್ಕೆ ಈ ತೋಳಗಳು ಓಡ್ಕೊಂಡು ಬರ್ತಾ ಇದ್ವು. ಅಂಡ್ ಇಲ್ಲಿ ಥಿಂಕ್ ಮಾಡಿದ್ರೆ ತೋಳಗಳು ತುಂಬಾನೇ ಅಗ್ರೆಸಿವ್ ಆಗಿರ್ತಾ ಇತ್ತು, ಮತ್ತೆ ತೋಳಗಳು ಮನುಷ್ಯರನ್ನ ಇಷ್ಟ ಪಡ್ತಾನೆ ಇರಲ್ಲ. ಆದ್ರೆ ಕೆಲವೊಂದು ಬುದ್ಧಿವಂತ ತೋಳಗಳು ಏನ್ ಮಾಡ್ತವೆ, ಒಂದು ವಿಷಯವನ್ನ ನೋಟಿಸ್ ಮಾಡ್ತವೆ. ಏನಂತಂದ್ರೆ ಮನುಷ್ಯ ಬೇಟೆ ಆಡದಂತಹ ಪ್ರಾಣಿಯನ್ನ ಪೂರ್ತಿಯಾಗಿ ತಿಂದು ಮುಗಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬದುವೆ ಮನುಷ್ಯರಿಗೆ ಆ ಬೇಟೆಯನ್ನ ಪೂರ್ತಿಯಾಗಿ ತಿಂದು ಮುಗಿಸೋಕೆ ಆಗ್ತಾ ಇರಲಿಲ್ಲ. ಮೂಳೆ ಚರ್ಮ ಇದನ್ನೆಲ್ಲ ಹಾಗಾಗಿ ಬಿಟ್ಟು ಹೋಗ್ತಾ ಇದ್ರು. ಇದನ್ನ ನೋಟಿಸ್ ಮಾಡದಂತಹ ಬುದ್ಧಿವಂತ ತೋಳಗಳು ಮನುಷ್ಯರ ಜೊತೆ ಜೊತೆಗೆ ಹಿಂದಿಂದನೆ ಹೋಗೋದಕ್ಕೆ ಶುರು ಮಾಡಿದ್ವು. ಸೊ ಇದರ ನೆಕ್ಸ್ಟ್ ಏನಾಗಿತ್ತು, ಮತ್ತೆ ತೋಳಗಳಿದ್ದು ನಾಯಿ ಆಗಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ನಾನು ಇವತ್ತಿನ ಶೋನಲ್ಲಿ ಹೇಳ್ತಾ ಇದ್ದೀನಿ. ಶೋನ ಕೇಳಿಸ್ಕೊಳ್ತಾ ಇರಿ, ಈ ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಅಂಡ್ ನಿಮಗೆ ಇವತ್ತಿನ ಈ ವಿಷಯಗಳನ್ನ ಕೇಳ್ತಾ ಇದ್ದಾಗ ಹೇಗನ್ನಿಸ್ತಾ ಇದೆ ಅದ್ರ ಬಗ್ಗೆ ಕೂಡ ನಮಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ ನಾನು ಆರ್ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಿದ್ದ ಹಾಗೆ ನಾಯಿ ಮತ್ತು ಮನುಷ್ಯನ ಫ್ರೆಂಡ್ಶಿಪ್ ಹೇಗೆ ಶುರುವಾಯಿತು, ಮತ್ತೆ ಮಂಗನಿಂದ ಮಾನವ ಆದವನಿಗೆ ನಾಯಿಗಳು ಯಾಕೆ ಅಷ್ಟು ಹತ್ತಿರ ಆಯಿತು, ಇದೆಲ್ಲದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕೇಳಿಸ್ಕೊತಾ ಇದ್ರೆ, ಆಗಲೇ ಸಹ ನಾನು ಹೇಳ್ದಾಗೆ 100,000 ವರ್ಷಗಳ ಹಿಂದೆ ಹೋದ್ವಿ ಅಂತಂದ್ರೆ, ಬೇಟೆ ಆಡ್ತಾ ಇದ್ದಂತಹ ಸಂದರ್ಭಗಳಲ್ಲಿ ಮನುಷ್ಯ ಬೇಟೆಯನ್ನ ಪೂರ್ತಿಯಾಗಿ ತಿಂದು ಮುಗ್ಸಕ್ಕೆ ಆಗ್ತಾ ಇರಲಿಲ್ಲ. ಆ ಟೈಮಲ್ಲಿ ತೋಳಗಳು ಮಿಕ್ಕಿರುವಂತಹ ಬೇಟೆಯ ಮಾಂಸವನ್ನು ತಿನ್ನೋದಕ್ಕೆ ಬರ್ತಾ ಇದ್ವು. ಈ ರೀತಿ ಆ ಒಂದು ಫ್ರೆಂಡ್ಶಿಪ್ ಕೂಡ ಶುರುವಾಗುತ್ತೆ. ಅಂಡ್ ಇದು ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ತೋಳಗಳಿದ್ದು ನಾಯಿ ಆಗಿದ್ದು ಹೇಗೆ, ಇದೆಲ್ಲದ್ರ ಬಗ್ಗೆ ಕೂಡ ಹೇಳ್ತಿದ್ದೀನಿ. ಆಗಿನ ಕಾಲದಲ್ಲಿ ಮನುಷ್ಯ ಬೇಟೆ ಆಡ್ತಾ ಇದ್ದಂತಹ ಟೈಮ್ನಲ್ಲಿ ತೋಳಗಳು ನೋಟಿಸ್ ಮಾಡಿದ್ದೇನಂತಂದ್ರೆ, ಮನುಷ್ಯನಿಗೆ ಸಿಕ್ಕಂತಹ ಬೇಟೆ ಪೂರ್ತಿಯಾಗಿ ತಿಂದು ಮುಗ್ಸಕ್ಕಾಗ್ತಾ ಇರಲಿಲ್ಲ. ಮೂಳೆ, ಚರ್ಮ ಈ ತರದನ್ನೆಲ್ಲ ಹಾಗೆ ಬಿಟ್ಟು ಹೋಗ್ತಾ ಇದ್ರು. ಅದನ್ನ ನೋಟಿಸ್ ಮಾಡಿದಂತಹ ಈ ಒಂದು ಬುದ್ಧಿವಂತ ತೋಳಗಳು ಉಳಿದಿರುವಂತಹ ಆಹಾರವನ್ನ ತಿಂದ್ಬಿಟ್ಟು ಮನುಷ್ಯರ ಜೊತೆಗೆ ಇರೋದಕ್ಕೆ ಶುರು ಮಾಡುದು. ಅಂಡ್ ಇದರಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ, ಕಷ್ಟಪಟ್ಟು ಬೇಟೆ ಆಡಿ ತಿನ್ನೋದಕ್ಕಿಂತ ಮನುಷ್ಯ ಬೇಟೆ ಆಡಿದ್ರಲ್ಲೇ ಎಷ್ಟೋ ಆಹಾರ ಸಿಗುತ್ತೆ ಅಂತ ತಿನ್ನೋದಕ್ಕೆ ಕಾಯ್ತಾ ಇದ್ದಂತಹ ತೋಳಗಳು ಮನುಷ್ಯರ ಜೊತೆ ಜೊತೆಗೇನೆ ಇರೋದಕ್ಕೆ ಶುರು ಮಾಡ್ತವೆ. ಹೀಗೆ ಫ್ರೆಂಡ್ಲಿ ಆದಂತಹ ತೋಳಗಳೇ ಈಗ ನಾಯಿಗಳಾಗಿ ನಮಗೆ ಕಾಣಿಸ್ತಾ ಇರೋದು. ತೋಳಗಳಿಗೆ ಹೆಲ್ಪ್ ಆದ್ಮೇಲೆ ಮನುಷ್ಯ ಇನ್ನೂ ಸ್ವಾರ್ಥಿ ಅಲ್ವಾ? ಮನುಷ್ಯನಿಗೇನು ಹೆಲ್ಪ್ ಆಗಲ್ವಾ ಅಂತ ನೀವು ಕೇಳಿದ್ರೆ, ಖಂಡಿತವಾಗ್ಲೂ ಮನುಷ್ಯ ಲಾಭ ಇಲ್ದಿತಿ ಯಾರನ್ನೂ ಹತ್ರ ಬಿಟ್ಕೊಳ್ಳಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಮನುಷ್ಯನಿಗೂ ಕೂಡ ತೋಳಗಳಿಂದ ತುಂಬಾನೇ ಹೆಲ್ಪ್ ಆಗ್ತಾ ಇತ್ತು. ಏನು ಅಂತಂದ್ರೆ, ತೋಳಗಳಿಗಿರುವಂತಹ ಸ್ಮೆಲ್ಲಿಂಗ್ ಅಂಡ್ ಹಿಯರಿಂಗ್ ಎಬಿಲಿಟಿ ಮನುಷ್ಯರಿಗೆ ತುಂಬಾನೇ ಸಹಾಯ ಮಾಡ್ತಾ ಇತ್ತು. ಬೇಟೆ ಎಲ್ಲಿ ಸಿಗುತ್ತೆ ಅದನ್ನ ಸ್ಮೆಲ್ ಮುಖಾಂತರ ಮತ್ತೆ ಕೇಳಿಸ್ಕೊಳ್ಳೋದ್ರ ಮುಖಾಂತರ ಮನುಷ್ಯರಿಗೆ ಆ ಬೇಟೆ ಸಿಗೋ ರೀತಿನಲ್ಲಿ ಮಾಡ್ತಾ ಇದ್ವು. ಇದರಿಂದಾಗಿ ಮನುಷ್ಯ ಕೂಡ ಅವುಗಳನ್ನ ಇನ್ನೂ ಹತ್ತಿರ ಬಿಟ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಂಡ್ ತೋಳಗಳು ನಾಯಿಗಳಾಗಿ ಯಾವ ಹಂತದವರೆಗೂ ಇವಾಲ್ವ್ ಆಗಿದ್ದಾವೆ ಅಂತಂದ್ರೆ, ಅದು ಮುಖದಲ್ಲಿ ಎಕ್ಸ್ಪ್ರೆಷನ್ ಕೊಡೋದನ್ನು ಕೂಡ ಕಲ್ತಿದೆ. ಅಂಡ್ ಮನುಷ್ಯರು ಎಕ್ಸ್ಪ್ರೆಷನ್ ಕೊಡುವಂತಹ ಡಾಗ್ ಗಳನ್ನ ಹೆಚ್ಚಾಗಿ ಇಷ್ಟಪಡ್ತಾ ಇದ್ವಿ. ಅಂಡ್ ಅಷ್ಟೇ, ಕೇರ್ ಕೂಡ ಮಾಡ್ತಾ ಇದ್ವಿ. ಹಾಗಾಗಿ ನಿಮ್ಮ ತಲೆಯಲ್ಲೂ ಕೂಡ ಈ ಕ್ವೆಶನ್ ಬಂದಿರಬಹುದು, ತೋಳಗಳು ನಮಗಾಗಿ ಇಷ್ಟೊಂದು ಬದಲಾಗಿದೆಯಾ ಅಂತ. ಹೌದು, ಅದೇ ರೀತಿನಲ್ಲಿ ನಾವು ಕೂಡ ಬದಲಾಗಿದ್ದೀವಿ ಅಂತಾನೆ ಹೇಳ್ಬೋದು. ನಾವು ನಾಯಿಗಳಿಗೋಸ್ಕರ ತುಂಬಾನೇ ಬದಲಾಗಿದ್ದೀವಿ. ನಾವು ನಾಯಿಗಳ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ನಮ್ಮಿಬ್ಬರ ದೇಹದಲ್ಲಿ ಕೂಡ ಆಕ್ಸಿಟೋಸಿನ್ ಅನ್ನುವಂತಹ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಈ ಹಾರ್ಮೋನ್ ಇಂದ ಲವ್ ಅಂಡ್ ಪ್ರೊಟೆಕ್ಟಿವ್ನೆಸ್ ಸಿಗುತ್ತೆ. ಹಾಗಾಗಿನೇ ನಮ್ಮ ಜೊತೆಗೆ ನಾಯಿಗಳು ಅಷ್ಟು ಪ್ರೀತಿಯಿಂದ ವರ್ತಿಸ್ತವೆ. ಹಾಗೆ ನಾವುಗಳು ಕೂಡ ಆ ನಾಯಿಗಳನ್ನ ಅಷ್ಟೇ ಮುದ್ದು ಮಾಡ್ತೀವಿ, ಪ್ರೀತಿಯಿಂದ ನೋಡ್ಕೊಳ್ತೀವಿ. ಎಷ್ಟೋ ಸಾರಿ ನಾಯಿಗಳು ಕೂಡ ಬೇರೆ ರೀತಿಯಲ್ಲಿ ತೊಂದರೆ ಮಾಡಿರ್ಬೋದು. ಅಂಡ್ ಅವುಗಳಿಗೂ ಕೂಡ ನಮ್ಮಿಂದನೇ ತೊಂದರೆ ಆಗಿರ್ಬೋದು ಅಂತ ನನಗನ್ಸುತ್ತೆ. ಸೊ ನಾವು ಅವುಗಳನ್ನ ಯಾವ ರೀತಿ ಟ್ರೀಟ್ ಮಾಡ್ತೀವೋ ಅವುಗಳು ಕೂಡ ನಮ್ಮನ್ನ ಅದೇ ರೀತಿ ಟ್ರೀಟ್ ಮಾಡ್ತವೆ. ಸೊ ಎಲ್ಲಾ ಜೀವಿಗಳಿಗೂ ಕೂಡ ಬದುಕುವಂತಹ ಸ್ವಾತಂತ್ರ್ಯ ಇದೆ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಜೀವಿಸೋಣ ಅಂತ ಹೇಳ್ತಾ ಇವತ್ತಿನ ಶೋನ ಮುಗಿಸುವಂತಹ ಸಮಯ ಕೂಡ ಆಗ್ತದೆ. ಇವತ್ತಿನ ಶೋನಲ್ಲಿ ನಾನು ತಿಳಿಸಿದಂತಹ ವಿಷಯಗಳು ನಿಮಗೆ ಎಷ್ಟು ಇಷ್ಟ ಆಯ್ತು, ನಿಮ್ಮ ಅನಿಸಿಕೆಗಳನ್ನು ಕೂಡ ನಮಗೆ ವಾಟ್ಸ್ಆಪ್ ಮಾಡಿ. ನಮ್ಮ ಸಂಖ್ಯೆ 9686879680969 ಈ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಫೇವ್ರೆಟ್ ಆರ್ ಜೆ ನಿಮ್ಮೊಟ್ಟಿಗೆ ಮಾತಾಡೋಕಂತ ಬಂದಿದ್ದೀನಿ. ಸಮಯ ಕೂಡ 6:30 ಆಗಿದೆ. ಇನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಸೊ ಕೇಳುಗರೆ, ನಮ್ಮ ಪ್ರೋಗ್ರಾಮ್ ನೇಮ್ ಬಿಸ್ನೆಸ್ ಬಸ್. ಹೆಸರು ಹೇಳೋ ಹಾಗೇನೆ ಬಿಸ್ನೆಸ್ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನ ನಡೆಸುವಂತಹ ಕಾರ್ಯಕ್ರಮ. ವಿಶೇಷವಾಗಿ ಬಿಸ್ನೆಸ್ ಮ್ಯಾನ್ ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ. ಇನ್ನು ಬಿಸ್ನೆಸ್ ಮ್ಯಾನ್ ಗಳ ಅನುಭವ ಹಾಗೆ ಅವರ ಐಡಿಯಾಸ್ ಕೂಡ ವಿಶೇಷವಾಗಿರುತ್ತೆ. ಹೀಗೆಲ್ಲ ಇರುವಾಗ ಇವತ್ತು ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ ಆಯ್ತಾ ಕೇಳುಗರೆ. ಈಗ ಎಲ್ರಿಗೂ ಕೂಡ ಫೋನ್ ಬೇಕೇ ಬೇಕು. ಫೋನ್ ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗಿದ್ದೀವಿ ಅಂದ್ರೆ, ನಮ್ಮೊಟ್ಟಿಗೆ ಒಬ್ರು ಸಂಗಾತಿ ತರ ನಾವೆಲ್ಲರೂ ಟ್ರೀಟ್ ಮಾಡ್ತಾ ಇದೀವಿ. ಅಷ್ಟು ಮಟ್ಟಿಗೆ ಫೋನಿಗೆ ಅಡಿಕ್ಟ್ ಆಗಿದ್ದೀವಿ. ಫೋನ್ ತಗೊಂಡ್ಮೇಲೆ ಸಮಟೈಮ್ಸ್ ಫೋನ್ ಆಕ್ಸೆಸರೀಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವಾ? ಹಾಗಿದ್ಮೇಲೆ ಇವತ್ತು ಒಂದು ಫೋನ್ ಆಕ್ಸೆಸರಿ ಶಾಪ್ ಅಲ್ಲಿದ್ದೀವಿ. ಹಾಗೆ ಇದರ ಓನರ್ ಆಗಿರುವಂತ ನಿಖಿಲ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಹಾಗಿದ್ರೆ ಯಾವ ಆಕ್ಸೆಸರಿ ಶಾಪ್ ಅದು ಅಂತ ನೀವು ಕೇಳುದಾದ್ರೆ, ಅದೇನೆ, ನಮ್ಮ ಶಿವಮೊಗ್ಗದ ಸವಿಳಂಗ ರಸ್ತೆಯಲ್ಲಿ ಇರುವಂತ ಯಂತ್ರ ಲೋಕ. ಹೆಸರು ಡಿಫ್ರೆಂಟ್ ಆಗಿದೆ ಅಲ್ವಾ? ಸೊ ನಿಖಿಲ್ ಅವರೇ, ನಮಸ್ತೆ.
6: ನಮಸ್ತೆ ಮೇಡಮ್.
5: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ಥ್ಯಾಂಕ್ ಯು ಮೇಡಮ್.
5: ಓಕೆ, ನಿಖಿಲ್ ಸರ್ ಹೇಗಿದ್ದೀರಾ?
6: ಆರಾಮ್ ಮೇಡಮ್, ನೀವು?
5: ಥ್ಯಾಂಕ್ ಯು, ನಾನು ಆರಾಮಾಗಿದ್ದೀನಿ. ನಿಖಿಲ್ ಸರ್, ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಡ್ಬೋದಾ? ನಿಮ್ಮ ಪ್ರಾಪರ್ ಯಾವುದು, ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಅದ್ರ ಬಗ್ಗೆ ಹೇಳ್ಬೋದಾ?
6: ನಾನು ಪ್ರಾಪರ್ ಶಿವಮೊಗ್ಗದಲ್ಲೇ ಹುಟ್ಟಿದ್ದು. ಸೊ ಒಂದು ಶಿವಮೊಗ್ಗದಲ್ಲಿ ಹುಟ್ಟಿ ಆಮೇಲೆ ಇಲ್ಲೇ ಎಜುಕೇಷನ್ ಮಾಡಿ ಡಿಗ್ರಿನೂ ಇಲ್ಲೇ ಮಾಡಿದ್ದು, ಸಹ್ಯಾದ್ರಿ ಕಾಲೇಜಲ್ಲಿ. ಅದಾದಮೇಲೆ ಕಾರ್ಪೊರೇಟ್ ಫೀಲ್ಡಲ್ಲಿ ಕೆಲಸ ಮಾಡಿದೆ ಒಂದು 4-5 ವರ್ಷ. ಅದಾದಮೇಲೆ ಸೊ ಇನಿಷಿಯಲ್ ಡೇಸ್ ತುಂಬ ಕಷ್ಟ ಆಯಿತು, ಫುಡ್ ಡೆಲಿವರಿ ಅಲ್ಲಿಂದ ಶುರು ಮಾಡಿದ್ದು. ದೆನ್ ನಾನು ಮತ್ತೆ ಬೆಂಗಳೂರಲ್ಲೇ ಒಂದು ಆಕ್ಸೆಸರಿ ಶಾಪ್ ಓಪನ್ ಮಾಡಿದೆ, ಯಾಕೆ ಈ ಥರ ಮಾಡಬಾರ್ದು ಅಂತ. ಅದಾದಮೇಲೆ ಹುಟ್ಟು ಬೆಳೆದಿದ್ದು ಶಿವಮೊಗ್ಗದಲ್ಲೇ ಆಗಿರೋದ್ರಿಂದ ನನಗೆ ಶಿವಮೊಗ್ಗದಲ್ಲಿ ಏನಾದರೂ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಮತ್ತು ಬೆಂಗಳೂರಲ್ಲಿ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತಿತ್ತು, ನಾನು ಕೊಡೋ ಮೆಟೀರಿಯಲಿಗೆ, ನಾನು ಕೊಡೋ ಆಕ್ಸೆಸರೀಸ್ ಕ್ವಾಲಿಟಿಗೆ, ಪ್ರೈಸಿಂಗಿಗೆಲ್ಲ. ಸೊ ನಮ್ಮ ಶಿವಮೊಗ್ಗ ಜನಕ್ಕೆ ಅದು ತುಂಬ ಒಳ್ಳೆ ಆಕ್ಸೆಸರೀಸ್ ಕೊಡಬೇಕು ಅನ್ನೋ ಆಸೆ ನಮಗಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ನಮ್ಮ ಶಾಪ್ ಇಲ್ಲೇ ಓಪನ್ ಮಾಡಿದೆ.
5: ಓಕೆ ಸರ್, ನೀವು ಓದಿದ್ದು?
6: ನಾನು ಓದಿದ್ದು ಡಿಗ್ರಿ.
5: ಡಿಗ್ರಿ ಅಷ್ಟೇ. ಓಕೆ, ಡಿಗ್ರಿ ಆದಮೇಲೆ ಬೇರೆ ಕಡೆ ಜಾಬ್ ಮಾಡಿದ್ರೆ ಅಥವಾ ಡೈರೆಕ್ಟಾಗಿ ಬಿಸ್ನೆಸ್ಸಿಗೆ ಎಂಟ್ರಿ ಆಗಿದ್ದ?
6: ಇಲ್ಲಿ ಡಿಗ್ರಿ ಮಾಡೋರಿಗೆ ಪ್ರಾಪರ್ ಜಾಬ್ ಇಲ್ಲಿ ತನಕ ಯಾರಿಗೆ ಸಿಕ್ಕಿದೆ ಮೇಡಮ್? ಯಾರಿಗೂ ಸಿಕ್ಕಿಲ್ಲ. ಸೊ ನಾನು ಶುರು ಮಾಡಿದ್ದು ಡಿಗ್ರಿ ಆದಮೇಲೆ ಫುಡ್ ಡೆಲಿವರಿ. ಸೊ ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಫುಡ್ ಡೆಲಿವರಿ ಮಾಡಿ ಅಲ್ಲಿಂದ ಕೆರಿಯರ್ ಶುರು ಮಾಡಿದ್ದು. ಆಮೇಲೆ ಲೈಫ್ ಇನ್ಶೂರೆನ್ಸಲ್ಲಿ ಹೋದ ಕೆಲಸ ಮಾಡಿದೆ, ಜನರಲ್ ಇನ್ಶೂರೆನ್ಸಲ್ಲಿ ಕೆಲಸ ಮಾಡಿದೆ. ಸೊ ಆವಾಗ ಬರ್ತಾ ಬರ್ತಾ ಬರ್ತಾ ಬರ್ತಾ ಸೊಸೈಟಿಲಿ ಈ ಥರ ಇದೆ, ಈ ಥರ ಬರ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಶುರು ಮಾಡಿದೆ.
5: ಓಕೆ, ಬೇರೆಯವ್ರ ಹತ್ರ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಿದ್ದವರಿಗೆ ಸಡನ್ ಆಗಿ ಯಾಕೆ ನಾನೇ ಒಂದು ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕಂತ ಯಾಕೆ ಅನ್ನಿಸ್ತು ಸರ್?
6: ಯಾಕೆ ಅನ್ನಿಸ್ಬಾರ್ದು?
5: ಅನ್ನಿಸ್ಲೇಬೇಕು ಡೆಫಿನೆಟ್ಲಿ.
6: ಸೊ ಯಾಕೆ ಅಂತಂದರೆ, ಇನ್ನೊಬ್ಬರು ನಮಗೆ ಕೆಲಸ ಕೊಡ್ತಾರೆ ಅಂತಂದಾಗ ನಾವು ಇನ್ನೊಬ್ರಿಗೆ ಕೆಲಸ ಕೊಡೋದ್ರಲ್ಲಿ ತಪ್ಪಿಲ್ಲ. ಆ್ಯಂಡ್ ಆ ಕೆಲಸ ಕೊಡಬೇಕು ಅಂದರೆ ನಾವು ಫಸ್ಟ್ ಕೆಲಸಗಾರಕ್ಕೆ ಕೆಲಸ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಬಿಸ್ನೆಸ್ ಶುರು ಮಾಡಿದ ಮೇನ್ ಇಂಟೆನ್ಷನ್ನೇ ಬಂದುಬಿಟ್ಟು ನಾವು 4 ಜನ ಥರ ಇರಬೇಕು, ನಾವು 4 ಜನ ಥರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಲ್ಲಿ ನಾವು ಇರಬೇಕು, ಮತ್ತು ನಾವು ಬೇರೆಯವ್ರ ಥರ ಮನೆ ಕಟ್ಕೋಬೇಕು ಅನ್ನೋ ಆಸೆಗಳು, ಚಿಕ್ಕ ಪುಟ್ಟ ಆಸೆಗಳಿಗೆ ತುಂಬ ಇರುತ್ತೆ. ಆ್ಯಂಡ್ ಮೇಜರ್ಲಿ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇಟ್ಟಿದ್ದೆ ಅವನು. ನಿಮಗೆ ಗೊತ್ತೋ ಗೊತ್ತಿಲ್ಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ತುಂಬ ಆಸೆ ಇರುತ್ತೆ. ಸೊ ಯಾಕೆ ಇವ್ರು ಮಾಡಿದ್ದು ನಾನು ಯಾಕೆ ಮಾಡಬಾರ್ದು, ಅವ್ರು ಮಾಡಿದ್ದು ನಾನು ಯಾಕೆ ಮಾಡಬಾರ್ದು, ಅದೆಲ್ಲ ಆಸೆಗಳು ಪೂರೈಸೋಕ್ಕಾಗೋದು ಬಿಸ್ನೆಸ್ಸಲ್ಲಿ ಮಾತ್ರ. ಹಾಗಂತ ದ ಮೇನ್ ಥಿಂಗ್ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಬಿಸ್ನೆಸ್ಸಲ್ಲಿ. ಸೊ ಬಿಸ್ನೆಸ್ಸಲ್ಲಿ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನು ನಾವು ಬೆಳೆಸ್ಕೋಬೇಕು ಅಂತಂದರೆ ಇನಿಷಿಯಲ್ಲಾಗಿ ನಾವು ಇದೆಲ್ಲ ಕೆಲಸ ಮಾಡಬೇಕಾಗತ್ತೆ. ಸೊ ದ ಮೇನ್ ಪರ್ಪಸ್ ಬಿಸ್ನೆಸ್ ಶುರು ಮಾಡೋಕ್ಕೆ ಅದೇ ನಮಗೆ ಏನು ಆಸೆಗಳು.
5: ಸೊ ನೀವು ಹೇಳಿದ ಹಾಗೇ ಮಿಡಲ್ ಕ್ಲಾಸಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ಆಸೆಗಳಿರುತ್ತೆ, ಆದರೆ ಅದನ್ನು ಈಡೇರಿಸ್ಕೋಬೇಕು ಅನ್ನೋ ಮನಸ್ಥಿತಿ ಎಲ್ರಿಗೂ ಇರಲ್ಲ, ಅದು ನಿಮಗಿದೆ. ಕೇಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಸೊ ನನಗೆ ನಿಖಿಲ್ ಸರ್ ಯಾರು ಅಂತ ಗೊತ್ತಾಯಿತು, ಆದರೆ ಈಗ ಈ ಯಂತ್ರ ಲೋಕದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್. ಆ್ಯಕ್ಚುಲಿ ನಿಮ್ಮ ಶಾಪಲ್ಲಿ ಏನೇನೆಲ್ಲ ಸಿಗುತ್ತೆ, ಏನು ಸರ್ವಿಸಸ್ ಇದೆ ಅದ್ರ ಬಗ್ಗೆ ಹೇಳಿ ಸರ್.
6: ಮೇಡಮ್, ನೀವು ಆ್ಯಂಡ್ರಾಯ್ಡ್ ಆಗಿರ್ಬೋದು, ಫೋನ್ಸ್ ಆಗಿರ್ಬೋದು ಅಂದರೆ ಐಫೋನ್ಸ್ ಆಗಿರ್ಬೋದು, ಯಾವುದೇ ಮಾಡೆಲ್ ತೊಗೊಂಬಂದ್ರೂ ನಮ್ಮ ಹತ್ರ ಎಲ್ಲ ಎ ಟು ಝಡ್ ಆಕ್ಸೆಸರೀಸ್ ಸಿಗುತ್ತೆ. ಲ್ಯಾಪ್ಟಾಪ್ ಸ್ಟಿಕ್ಕರ್ಸ್ ಸಿಗುತ್ತೆ, ಸ್ಕ್ರೀನ್ ಗಾರ್ಡ್ ಸಿಗುತ್ತೆ, ಬ್ಯಾಕ್ ಕೇಸ್ ಪ್ರೀಮಿಯಂ ಬ್ಯಾಕ್ ಕೇಸಸ್ ಸಿಗುತ್ತೆ. ಆ್ಯಂಡ್ ನೀವು ಒಂದು ನಮ್ಮ ಶಾಪಿಗೆ ಬಂದರೆ ಈ ಥರದ ಒಂದು ಮೊಬೈಲ್ ತೊಗೊಂಬಂದ್ರೆ ಈ ಥರದಕ್ಕೆ ಒಂಥರ ಆಕ್ಸೆಸರೀಸ್ ಇಲ್ಲ ಅನ್ನೋ ಥರ ಇಲ್ಲ, ಎಲ್ಲದೂ ಸಿಗುತ್ತೆ. ಸೊ ದಟ್ ಈಸ್ ದ ಮೇನ್ ಪ್ರಯಾರಿಟಿ ನಮ್ಮದು ಕಸ್ಟಮರ್ಸಿಗೆ. ಈಗ ಒಂದು ಮೊಬೈಲ್ ತೊಗೊಂಬಂದ್ರು ಅಂತಂದರೆ ಅವ್ರ ಹತ್ರ ಈ ಥರದ್ದು ಇಲ್ಲ ಅಂದೆ, ಓಕೆ ಈಗ ಬ್ಯಾಕ್ ಕೇಸ್ ಇಲ್ಲ, ಲ್ಯಾಮಿನೇಷನ್ ಇಲ್ಲ, ಇದೊಂದಿಲ್ಲ ಅನ್ನೊಂದಿಲ್ಲ ಅನ್ನೋ ಥರ ಹೇಳಬಾರ್ದು. ಸೊ ಹಾಗಾಗಿ ಫುಲ್ ಬಲ್ಕಿ ಪ್ಯಾಕೇಜಲ್ಲಿ ನಾವು ಅಂಗಡಿನ ಓಪನ್ ಮಾಡಿರೋದು. ಸೊ ಹಾಗಾಗಿ ನಾವು ಯಂತ್ರಲೋಕ ಅಂತಲೇ ಇದಕ್ಕೆ ನಾವು ಹೆಸರಿಟ್ಟಿದ್ದೀವಿ. ಸೊ ಯಾರಾದರೂ ನಿಮಗೆ ಫೋನ್ ಆಕ್ಸೆಸರೀಸ್ ಬೇಕು ಅಂತಂದರೆ ದಯವಿಟ್ಟು ಯಂತ್ರಲೋಕಕ್ಕೆ ವಿಸಿಟ್.
5: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಯಂತ್ರಲೋಕ ಶಾಪ್ನ ಮಾಲೀಕರಾಗಿರುವಂತಹ ನಿಖಿಲ್ ಅವರು ಚೆನ್ನಾಗಿ ಮಾತಾಡ್ತಾ ಇದ್ರ ಜೊತೆಗೆ ನಿಮಗೂ ಏನಾದ್ರು ಫೋನ್ ಆಕ್ಸೆಸರೀಸ್ ಬೇಕು ಅಂದ್ರೆ ಯಂತ್ರಲೋಕಕ್ಕೆ ಒಮ್ಮೆ ವಿಸಿಟ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ರು. ಹಾಗಿದ್ರೆ ನಿಖಿಲ್ ಅವ್ರ ಜೊತೆ ಮಾತಾಡೋಕೆ ಸಾಕಷ್ಟು ವಿಷಯ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಯಂತ್ರ ಲೋಕದಲ್ಲಿದ್ದೀವಿ. ಯಂತ್ರ ಲೋಕ ಅಂತ ಹೆಸರು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಈ ಒಂದು ಹೆಸರಿನ ಸೀಕ್ರೆಟ್ ಏನು ಅಂತ ಕೂಡ ಯಂತ್ರ ಲೋಕದ ಓನರ್ ಹತ್ರ ಕೇಳೋಣವಾ. ಸೊ ನಿಖಿಲ್ ಅವರೇ, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಿಮ್ಮ ಶಾಪ್ ಏನಿದೆ, ಇದರ ನೇಮ್ ತುಂಬಾ ಯುನಿಕ್ ಆಗಿದೆ ಆಯ್ತಾ, ಯಂತ್ರ ಲೋಕ ಅಂತ. ಈ ಒಂದು ಹೆಸರ ಸೀಕ್ರೆಟ್ ಏನು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಮೇಡಮ್, ಮೇನ್ಲಿ ಹೇಳಬೇಕು ಅಂತಂದ್ರೆ, ಈಗ ನೀವು ಯಂತ್ರ ಲೋಕ ಯುನಿಕ್ ಅಂತ ಹೇಳಿದ್ರಿ, ಯುನಿಕ್ ಅಂತ ಅನ್ಸದೆ ಅಲ್ಲಿಂದ ನಮ್ಮ ಬಿಸ್ನೆಸ್ ಶುರು ಆಗುತ್ತೆ ಮೇಡಮ್. ಸೊ ಇವಾಗ ನೀವು ಯಂತ್ರಲೋಕ ಅಂತ ಯೋಚನೆ ಮಾಡ್ತಿದ್ದೀರಾ ಅಂತಂದರೆ, ಸಮಥಿಂಗ್ ಯೂನಿಕ್ ಇದೆ ಅಂತಲೇ ಯೋಚನೆ ಮಾಡ್ಕೊಂಡು ನಮ್ಮ ಅಂಗಡಿಗೆ ಬರ್ತೀರಾ ಬಿಟ್ಟರೆ ಬೇರೆ ಯಾವ ಇಂಟೆನ್ಷನ್ ಇಟ್ಕೊಂಡು ಬರಲ್ಲ. ನೀವು ಹೆಂಗೆ ಪ್ಲೇನ್ ಪೇಪರ್ ಇಟ್ಕೊಂಡು ಮೈಂಡಲ್ಲಿ ಹೆಂಗೆ ಬರ್ತೀರೋ ಅದ್ರ ಮೇಲೆ ಏನು ಬರೀಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ, ನಾವು ಕೂಡ ಸರ್ವಿಸಲ್ಲಿ ಡಿಸೈಡ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಯುನಿಕ್ ನೇಮ್ನ ಆ ಏನು ಬರದೇ ಇರೋ ಪ್ಲೇನ್ ಪೇಪರ್ ಆಗಿ ಕನ್ವರ್ಟ್ ಆಗಲಿ ಅಂತ ಕಾರಣಕ್ಕೆ ಆ ಯಂತ್ರಲೋಕ ಅಂತ ಇಟ್ಟಿರೋದು.
2: ಸರ್, ಶಾಪ್ ಬಿಸ್ನೆಸ್ ಹೇಗಿದೆ?
3: ದೇವ್ರದೇ, ಶಿವಮೊಗ್ಗ ಜನತೆಯ ಸಪೋರ್ಟ್ ಚೆನ್ನಾಗಿ ನಡೀತಾ ಇದೆ.
2: ಅಟ್ ದ ಸೇಮ್ ಟೈಮ್ ಕಾಂಪಿಟೇಷನ್ ಹೇಗಿದೆ ಸರ್?
3: ಕಾಂಪಿಟೇಷನ್ ಮೇಡಮ್, ಸಿ, ನಾವು ಕಾಂಪಿಟೇಷನ್ ಅಂತ ತಗೊಂಡ್ರೆ ಕಾಂಪಿಟೇಷನ್ ಮೇಡಮ್. ಇಫ್ ವಿ ಆರ್ ಕನ್ಸಿಡರಿಂಗ್ ದೇ ಆರ್ ಅವರ್ ಕೊಲೀಗ್ಸ್ ಅಂತ ಅಂದ್ಕೊಂಡ್ರೆ ದೇರ್ ಇಸ್ ನೋ ಕಾಂಪಿಟೇಷನ್. 100% ಕಾಂಪಿಟೇಷನ್ ಇರಲೇಬೇಕು, ಇಲ್ಲ ಅಂತಂದರೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಅವ್ರ ಕಾಂಪಿಟೇಷನಲ್ಲಿ ಅವ್ರು ರನ್ ಮಾಡ್ತಿದ್ರೆ ನನ್ನ ಕಾಂಪಿಟೇಷನಲ್ಲಿ ನಾನು ರನ್ ಮಾಡ್ತಿದ್ದೀನಿ. ಐ ಡೋಂಟ್ ವಾಂಟ್ ಟು ಪ್ರೂವ್ ಎನಿ ಒನ್. ನಾನು ಕೊಡೋ ಆಕ್ಸೆಸರೀಸಿಗೆ ಜನಕ್ಕೆ ಇಷ್ಟ ಆಗಿದೆ, ಜನ ಹುಡ್ಕೊಂಬರ್ತಿದ್ದಾರೆ, ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಸೊ ಕಾಂಪಿಟೇಷನ್ ಅಂದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ ಮೇಡಮ್. ಸೊ ಯಾರು ಈಗ 10 ರೂಪಾಯಿ ಕಮ್ಮಿ ಕೊಟ್ಟು ನಾನು 10 ರೂಪಾಯಿ ಜಾಸ್ತಿ ಕೊಟ್ಟರೆ, ಇನ್ನೊಂದ್ರಲ್ಲಿ ಅವ್ರು 10 ರೂಪಾಯಿ ಕಮ್ಮಿ ಕೊಟ್ಟಿರ್ತಾರೆ ಇಲ್ಲ ಜಾಸ್ತಿ ಕೊಟ್ಟಿರ್ತಾರೆ. ಸೊ ಅದ್ರ ಕಾಂಪಿಟೇಷನ್ ಅಂತ ಬರಲ್ಲ, ಕ್ವಾಲಿಟಿ ಆ್ಯಂಡ್ ಸರ್ವಿಸ್ ಅಷ್ಟೇ ಬರಲ್ಲ, ಬೇರೇನೂ ಬರಲ್ಲ.
2: ಓಕೆ, ಸೊ ನಿಮಗೆ ನಿಮ್ಮ ಬಿಸ್ನೆಸ್ ಮೇಲೆ ಇರುವಂತಹ ಪ್ಯಾಷನ್ನ ನೋಡುವಾಗ ತುಂಬ ಖುಷಿಯಾಗುತ್ತೆ ಸರ್. ನೀವು ಹೇಳಿದ ಹಾಗೇ ಇಲ್ಲಿ ಬಂದರೆ, ಐ ಮೀನ್ ಯಂತ್ರ ಲೋಕಕ್ಕೆ ಬಂದರೆ ಎಲ್ಲ ರೀತಿಯ ಫೋನ್ ಆಕ್ಸೆಸರೀಸ್ಗಳು ಕೂಡ ಸಿಗುತ್ತೆ ಅಂತ ಹೇಳಿದ್ರಿ. ಸೊ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ, ನೀವು ಕೂಡ ಈಗ ಬ್ಯಾಂಗ್ಳೂರಲ್ಲಿ ಕೂಡ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇಲ್ಲೂ ಕೂಡ ಬಿಸ್ನೆಸ್ ಕಂಟಿನ್ಯೂ ಮಾಡಿದ್ರೆ, ನಮ್ಮೂರಲ್ಲೇ ಏನಾದರೂ ಮಾಡಬೇಕಂತ ಹೇಳಿ ಶಿವಮೊಗ್ಗದ ಹುಡುಗನೇ ಆಗಿರೋದ್ರಿಂದ, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಏನಿರಬೇಕಾಗುತ್ತೆ ಸರ್?
3: ಪೇಷನ್ಸ್, ಮೌನಂ ಸರ್ವತ್ರ ಸಾಧನಂ. ಸೊ ಅಂದರೆ ಮೌನವಾಗಿದ್ದು ನಿಮ್ಮ ಕೆಲಸ ಮಾತ್ರ ನೀವು ಮಾಡಬೇಕು. ಸೊ ಪೇಷನ್ಸ್ ಈಸ್ ವೆರಿ ದ ಮೇನ್ ಕೀಸ್ ಪೇಷನ್ಸ್ ಫಾರ್ ದ ಸಕ್ಸಸ್ಫುಲ್ ಬಿಸ್ನೆಸ್. ನಾನು ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆ ಪಾತಲ್ಲಿದ್ದೀನಿ. ಸೊ ಏನೇ ಇದ್ರೂ ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಇದ್ದಾಗ ಬಿಸ್ನೆಸ್ ಚೆನ್ನಾಗಿ ರನ್ ಆಗುತ್ತೆ. ಸೊ ಎಷ್ಟೇ ಬ್ಯುಸಿ ಇದ್ರೂ ಕಸ್ಟಮರಿಗೆ ರೆಸ್ಪಾಂಡ್ ಮಾಡೋದ್ರಲ್ಲಿ, ಸೊ ವಿ ಹ್ಯಾವ್ ಟು ಬಿ ಗಿವ್ ಸಮ್ ಟೈಮ್ ಆ್ಯಂಡ್ ಸಮ್ ಕಾನ್ಫಿಡೆನ್ಸ್ ಟು ದ ಕಸ್ಟಮರ್ಸ್. ಸೊ ಆವಾಗ ನಮಗೆ ಆ ಒಂದು ಬಿಸ್ನೆಸ್ ಗ್ರೋತ್ ಕಾಣ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನಾನಿದ್ದೀನಿ.
2: ಖಂಡಿತ. ನಿಖಿಲ್ ಸರ್, ಈ ಒಂದು ಬಿಸ್ನೆಸ್ಸಿಗೆ ನಿಮ್ಮ ಪೇರೆಂಟ್ಸ್ ಸಪೋರ್ಟಿಂಗ್ ಹೇಗಿತ್ತು?
3: ನನ್ನ ಪೇರೆಂಟ್ಸ್, ಐ ಲಾಸ್ಟ್ ಮೈ ಪೇರೆಂಟ್ಸ್ ವೆನ್ ಐ ವಾಸ್ ಇನ್ 6th ಸ್ಟ್ಯಾಂಡರ್ಡ್.
2: ಓಕೆ.
3: ಸೊ ಅಲ್ಲಿಂದ ಇಲ್ಲಿ ತನಕ ನನಗೆ ಮದುವೆ ಆಗೋ ತನಕ ನನಗೆ ಅಜ್ಜಿನೇ ನೋಡಿಕೊಂಡಿದ್ದು. ಅದಾದಮೇಲೆ ನಾನು ನನ್ನ ಹೆಂಡತಿ ಜೊತೆಗಿದ್ದೀವಿ. ಸೊ ಮೈ ಬ್ಯಾಕ್ ಬೋನ್ ಇಸ್ ಮೈ ವೈಫ್.
2: ಸೂಪರ್. ಅವ್ರ ನೇಮ್ ಹೇಳ್ಬೋದಾ?
3: ಹಾಂ, ಅನುಷಾ.
2: ಅನುಷಾ, ಓಕೆ. ಸೊ ಅನುಷಾ ಮೇಡಮ್ ಅವರು ನಿಮ್ಮೊಟ್ಟಿಗೆ ಈಗ ಸಪೋರ್ಟಿವ್ ಆಗಿದ್ದಾರೆ ಅಲ್ವಾ ಸರ್?
3: ಹೌದು ಮೇಡಮ್, ಡೆಫಿನೆಟ್ಲಿ.
2: ಸರ್, ನೀವು ಕೂಡ ಯಂಗ್ಸ್ಟರ್ಸ್ ಆಗಿದ್ದೀರಾ ಆಯ್ತಾ. ಈಗಿನ ಯಂಗ್ಸ್ಟರ್ಸ್ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅನ್ನೋರು, ಅವರು ಮುಖ್ಯವಾಗಿ ಯಾವೆಲ್ಲ ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸರ್?
3: ಮಾರ್ಕೆಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಿ, ಮಾರ್ಕೆಟಲ್ಲಿ ಏನು ಬೇಕು ಏನು ಬೇಡ, ಯಾವ್ದು ಹಾಕಿದ್ರೆ ವರ್ಕೌಟ್ ಆಗುತ್ತೆ, ಯಾವ್ದು ಹಾಕಿದ್ರೆ ವರ್ಕೌಟ್ ಆಗಲ್ಲ, ಆ್ಯಂಡ್ ದ ರೇಟ್ ಆಫ್ ರೇಷಿಯೋ ನೋಡ್ಕೋಬೇಕು. ಸೊ ರೇಟ್ ಆಫ್ ರೇಷಿಯೋ ಅಂದರೆ ಮಾರ್ಕೆಟಲ್ಲಿ ಎಷ್ಟು ಪರ್ಸೆಂಟ್ ಜನ ನಮ್ಗೆ ಕೊಡೋ ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ. ಸೊ ನಾವು ಕೊಡುವಂಥ ಕ್ವಾಲಿಟಿ ಹೆಂಗಿದೆ, ಸರ್ವಿಸ್ ಹೇಗಿದೆ. ಸೊ ದಟ್ ಈಸ್ ಆಲ್ ದ ಬೇಸಿಕ್ ಥಿಂಗ್ಸ್. ಅದಾದಮೇಲೆ ನಾವು ಕೊಡುವಂಥ ಸರ್ವಿಸ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆಂಟ್ ಇರಬೇಕು. ಈಗ ಯಾರೇ ಒಬ್ರು ಬಂದು ಕ್ವೆಶನ್ ಮಾಡಿದ್ರು ನಿಮ್ಮ ಪ್ರಾಡಕ್ಟ್ ಸರಿಯಿಲ್ಲ ಅಂತಂದಾಗ, ನೀವು ಅದಕ್ಕೆ ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕು. ಆ್ಯಂಡ್ ಮೇನ್ಲಿ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಬೇಕು. ಇನ್ ಕೇಸ್ ಯಾರಾದರೂ ಕಸ್ಟಮರ್ ಬೇಜಾರಾಗಿ ಬಂದರು, ಓಕೆ, ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ತಯಾರಿರಬೇಕು. ಸೊ ದ ಎಕ್ಸ್ಪ್ಲೋರೇಷನ್ ಆ್ಯಂಡ್ ದ ಅಕ್ಸೆಪ್ಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್.
2: ಸೊ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಸ್ನೆಸ್ಸಲ್ಲಿ ಅಂತ ಹೇಳ್ತಿದ್ದೀರಾ. ಸರ್, ಈ ಒಂದು ಯಂತ್ರ ಲೋಕ ಪ್ರಾರಂಭ ಆಗಿ ಎಷ್ಟು ಸಮಯ ಆಯಿತು?
3: 8 months ಆಗಿರೋದು.
2: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ನಿಖಿಲ್ ಅವರು ಹೇಳ್ತಾ ಇದ್ರು ಅವರ ಬಿಸ್ನೆಸ್ ಜರ್ನಿ ಪ್ರಾರಂಭ ಆಗಿ ಅಂದ್ರೆ ಶಿವಮೊಗ್ಗದಲ್ಲಿ ಪ್ರಾರಂಭ ಆಗಿ ಸುಮಾರು 8 months ಆಗಿದೆ ಅಂತ. ಸೊ ಅವರ ಜರ್ನಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಸೊ ಈ ಬಿಸ್ನೆಸ್ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನಾನು ನಿಮ್ಮ ಆರ್ ಜೆ ಅರ್ಪಿತಾ ನಿಮಗಾಗಿ ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಸೂಪರ್ ಸಾಂಗ್ನ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತು ನಾವು ನಮ್ಮ ಶಿವಮೊಗ್ಗದ ಸವಳಂಗ ರಸ್ತೆ ಅಂದ್ರೆ ಚನ್ನಪ್ಪ ಲೇಔಟಲ್ಲಿರುವಂತಹ ಯಂತ್ರ ಲೋಕದಲ್ಲಿದ್ದೀವಿ. ಹಾಗೆ ಇದರ ಓನರ್ ಆಗಿರುವಂತಹ ನಿಖಿಲ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗೆದ ಮೇಲೆ ಅವರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ನಿಖಿಲ್ ಸರ್, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನೀವು ಹೇಳ್ತಾ ಇದ್ರಿ, ಈ ಬಿಸ್ನೆಸ್ ಜರ್ನಿ ಪ್ರಾರಂಭ ಆಗಿ ಸುಮಾರು 8 ತಿಂಗಳು ಆಯ್ತು ಅಂತ. ಆಯ್ತಾ, ಸೊ ಈ ಒಂದು 8 ತಿಂಗಳ ಬಿಸ್ನೆಸ್ ಜರ್ನಿಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ, ನಾನು ಸ್ವಂತವಾಗಿ ಬಿಸ್ನೆಸ್ ಮಾಡ್ತಾ ಇರೋದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಮೇಡಮ್, ಸಿ, ನಾನು ಅಂಗಡಿ ಓಪನ್ ಮಾಡಿದಾಗ ಫಸ್ಟ್ ಡೇ ಫಸ್ಟೇ ಅನ್ನಿಸ್ಬಿಡ್ತು. ಏನಕ್ಕೆ ಅಂತಂದರೆ, ಸಿ, ನಾವು ಏನೂ ಜನಕ್ಕೆ ಜನದ ಮೈಂಡಲ್ಲಿ ಏನೂ ಇರಲ್ಲ, ಬಟ್ ಆ ಜನದ ಮೈಂಡಲ್ಲಿ ಏನೂ ಇಲ್ಲದಾಗ ನಾವು ಆ ಕಾನ್ಫಿಡೆನ್ಸ್, ವಿತೌಟ್ ಎನಿ ಕಾನ್ಫಿಡೆನ್ಸ್ ನಾವು ಅಂಗಡಿ ಓಪನ್ ಮಾಡ್ತೀವಲ್ಲ, ಅಲ್ಲೇ ಆ ಫೀಲಿಂಗ್ ಬಂದುಬಿಡುತ್ತೆ. ಏನಕ್ಕೆ ಅಂತಂದರೆ, ಈಗ ಯಾರಾದರೂ ಒಂದು ಸ್ವಂತ ಅಂಗಡಿ ಓಪನ್ ಮಾಡಬೇಕು ಅಂತಂದರೆ ಅವ್ರ ಹಿಂದೆ ಎಷ್ಟು ಎಫರ್ಟ್ ಹಾಕಿರ್ತಾರೆ, ಎಷ್ಟು ಲೋನ್ ಮಾಡಿರ್ತಾರೆ, ಯಾರ್ಯಾರ ಹತ್ರ ಏನೇನು ಅನ್ನಿಸ್ಕೊಂಡಿರ್ತಾರೆ, ಯಾರ್ಯಾರ ಹತ್ರ ಯಾರೇನು ಕಮಿಟ್ಮೆಂಟ್ ತೊಗೊಂಡಿರ್ತಾರೆ, ಅದೆಲ್ಲ ಎಲ್ಲದೂ ಮುಂದೆ ಬಂದಿರುತ್ತೆ. ಅದನ್ನೆಲ್ಲ ಫೇಸ್ ಮಾಡಾದ್ಮೇಲೆ ಅಂಗಡಿ ಶಟರ್ ಓಪನ್ ಆಗೋದು, ಅಲ್ಲಿ ತನಕ ಶಟರ್ ಓಪನ್ ಆಗೋಲ್ಲ. ಸೊ ಜನ ಬರ್ತಾರಲ್ಲೋ ಸೆಕೆಂಡ್ರಿ, ಬಟ್ ಕನ್ಸಿಸ್ಟೆನ್ಸಿ, ಇವಾಗ ಈ ತಿಂಗಳು ಜನ ಬಂದಿಲ್ವಾ, 100% ಮುಂದಿನ ತಿಂಗಳು ಜನ ಬಂದೇ ಬರ್ತಾರೆ. ಯಾಕೆ ಅಂತಂದರೆ, ಇಲ್ಲಿಂದ ಈಗ ನಿಮ್ಮ ಅಂಗಡಿ ಮುಂದೆ ಯಾರಾದರೂ ಪಾಸ್ ಆಗೋರು ಇಲ್ಲೇನೋ ಇದೆಯಲ್ಲ, ಅವ್ರಿಗೆ ಅವಶ್ಯಕತೆ ಬಂದಾಗ ಅದು ಮೈಂಡಲ್ಲಿ ಸ್ಪೈಕ್ ಆಗತ್ತೆ, ಅವಾಗ ಜನ ಬಂದೇ ಬರ್ತಾರೆ. ಅದಕ್ಕೆ ಹೇಳೋಣ, ಫಸ್ಟ್ ಥಿಂಗ್ ಇಸ್ ಪೇಷನ್ಸ್. ಪೇಷನ್ಸ್ ಇದ್ದರೆ ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ಬೋದು. ಆ್ಯಂಡ್ ನನಗೆ ಹ್ಯಾಪಿಯೆಸ್ಟ್ ದಿನ ಅಂತಲೂ ಇಲ್ಲ, ಮತ್ತು ಸ್ಯಾಡೆಸ್ಟ್ ದಿನ ಅಂತಲೂ ಇಲ್ಲ. ಏನಕ್ಕೆ ಅಂತಂದರೆ, ನಾವು ಇವಾಗ ನಮಗೆ ಹ್ಯಾಪಿಯೆಸ್ಟ್ ಅನ್ನೋ ಯಾವಾಗ ಬರುತ್ತೆ ಅಂತಂದರೆ, ಒಬ್ಬರು ಕಸ್ಟಮರ್ ವಾಪಸ್ ಬಂದು ಓಕೆ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಅಂತಂದಾಗ. ಸೊ ಬಿಸ್ನೆಸ್ ಇಟ್ ರಿಲಿ ಡಸಂಟ್ ಮ್ಯಾಟರ್. ಯಾಕೆ ಅಂತಂದರೆ, ಬಿಸ್ನೆಸ್ ಇವತ್ತು ಒಂದಿನ 1 ರೂಪಾಯಿ ಜಾಸ್ತಿ ದುಡಿತೀನಿ, ಇಲ್ಲ ಒಂದಿನ ಕಮ್ಮಿ ದುಡಿತೀನಿ 1 ರೂಪಾಯಿ, ಬಟ್ ಆದರೆ ಕಸ್ಟಮರ್ ವಾಪಸ್ ಬಂದು ಆ ರಿವ್ಯೂ ಕೊಡ್ತಾರಲ್ಲ, ದಟ್ ಈಸ್ $1 billion ಫೀಲಿಂಗ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್.
2: ಓಕೆ, ನಿಖಿಲ್ ಅವರೇ, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ಮೊಬೈಲ್ ಆಕ್ಸೆಸರಿ ಶಾಪ್ ಇದೆ ಆಯಿತಾ, ಆದರೂ ಜನ ಯಾಕೆ ನಮ್ಮ ಶಿವಮೊಗ್ಗದ ಗಾಂಧಿನಗರ ಸೆಕೆಂಡ್ ಕ್ರಾಸಲ್ಲಿರುವಂಥ ಯಂತ್ರ ಲೋಕಕ್ಕೆ ಬರಬೇಕು? ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಸರ್?
3: ಕ್ವಾಲಿಟಿ ಮೇಡಮ್. ಸಿ, ನೀವು ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ, ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿ ಒನ್, ಅವ್ರವ್ರ ಬಿಸ್ನೆಸ್ ಅವ್ರವ್ರ ಇದಕ್ಕೆ ಅವ್ರು ಮಾಡ್ತಿದ್ದಾರೆ, ಬಟ್ ನೀವು ಇಲ್ಲಿ ತನಕ ಹಾಕ್ಕೊಂಡಿರೋವಂಥ ಕ್ವಾಲಿಟಿ ಬೇರೆ, ನಾನು ಕೊಡೋವಂಥ ಕ್ವಾಲಿಟಿ ಬೇರೆ, ನಾನು ಕೊಡೋವಂಥ ಫಿನಿಷಿಂಗ್ ಬೇರೆ, ಆ್ಯಂಡ್ ನಾವು ಕೊಡುವಂಥ ಸರ್ವಿಸ್ ಬೇರೆ. ಆ್ಯಂಡ್ ನಿಮಗೆ ಎಲ್ಲೂ ಸಿಕ್ಕಿಲ್ಲ ಅಂತಂದರೆ ದಯವಿಟ್ಟು ಯಂತ್ರಲೋಕಕ್ಕೆ ಬನ್ನಿ, ನಿಮಗೆಲ್ಲದೂ ಸಿಗತ್ತೆ. ಆ್ಯಂಡ್ ಏನಕ್ಕೆ ವಿಸಿಟ್ ಮಾಡಬೇಕು ಅಂತಂದರೆ, ನಮ್ಮ ಅಂಗಡಿ ನೋಡೋಕ್ಕೆ ಸಾಕು. ನಮ್ಮ ಅಂಗಡಿ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಮೈಂಡ್ ಬ್ಲೋಯಿಂಗ್ ಆಗುತ್ತೆ. ಏನಕ್ಕೆ ಅಂತಂದರೆ, 1 ತೊಗೋಬೇಕಾ 2 ತೊಗೋಬೇಕಾ ಅನ್ನೋ ಕನ್ಫ್ಯೂಷನಿಗೆ 100% ಬರ್ತೀರ. ಆ್ಯಂಡ್ ನಾವು ಕೊಡೋ ಸರ್ವಿಸು ನಿಮಗೆ 100% ಇಷ್ಟ ಆಗಿಲ್ಲ ಅಂತಂದರೆ, ನೀವು ನಮಗೆ ಡೈರೆಕ್ಟಾಗಿ ನಮಗೆ ಬಂದು ಹೇಳ್ಬೋದು. ಆ್ಯಂಡ್ ನಾವು ಪ್ರತಿಯೊಂದು ಪ್ರಾಡಕ್ಟ್ನೂ ಕೂಡ ನಿಮಗೆ ತೋರಿಸ್ಬಿಟ್ಟೇ ಹಾಕ್ತೀವಿ. ಅಂದರೆ ಈ ಥರ ಏನು, ನಿಮಗೆ ಈ ಥರ ಕ್ವಾಲಿಟಿ ಇದೆ, ಈ ಥರ ಕ್ವಾಲಿಟಿ ಇಲ್ಲ. ಸೊ ಝೀರೋಯಿಂದ 100% ತನಕನೂ ಯಾವ್ಯಾವ ಕ್ವಾಲಿಟೀಸ್ ಇದೆ ಅದೆಲ್ಲ ತೋರಿಸ್ಬಿಟ್ಟು ನಾವನ್ನ ಕಸ್ಟಮರ್ಗೆ ಆ ಮೊಬೈಲಿಗೆ ಅಪ್ಲೈ ಮಾಡ್ತೀವಿ. ಸೊ ದಟ್ ಈಸ್ ದ ಮೇನ್ ರೀಸನ್. ಬೇರೆ ಸುಮ್ಮನೆ ಯಾವುದೋ ಒಂದು ಹೇಳಿದ್ರು, ಅದೊಂದು ಇನ್ನೊಂದು ಯಾವುದೋ ಹಾಕಿದ್ರು, ಅವೆಲ್ಲ ನಮ್ಮ ಹತ್ರ ನಡೆಯಲ್ಲ ಮೇಡಮ್. ಯಾಕೆ ಅಂತಂದರೆ, ನಮಗೆ ನಾವು ಲಾಂಗ್ ಟರ್ಮಲ್ಲಿ ನೋಡ್ತಿರೋದ್ರಿಂದ ಕಸ್ಟಮರ್ಸು ನಮಗೆ ಲಾಂಗ್ ಟರ್ಮಲ್ಲಿ ಬೇಕು. ಸೊ ಹಾಗಾಗಿ ನಾವು ಲಾಂಗ್ ಟರ್ಮಲ್ಲೇ ಸರ್ವಿಸ್ ಕೊಡ್ತೀವಿ.
2: ಓಕೆ, ಆ್ಯಂಡ್ ಒನ್ ಮೋರ್ ಕ್ವೆಶನ್ ಏನಪ್ಪ ಅಂದರೆ, ಈಗಿನ ಯಂಗ್ಸ್ಟರ್ಸು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಗೌರ್ಮೆಂಟ್ ಕೂಡ ಒಂದಿಷ್ಟು ಫೆಸಿಲಿಟೀಸ್ ಕೊಡ್ತಾ ಇದೆ ಆಯಿತಾ, ಲೋನ್ಸ್ ಆಗಿರ್ಬೋದು, ಸಾಕಷ್ಟು ಸ್ಕೀಮ್ಸ್ಗಳಾಗಿರ್ಬೋದು. ನೀವು ಕೂಡ ಗೌರ್ಮೆಂಟ್ ಸ್ಕೀಮ್ನ ಬಳಸ್ಕೊಂಡಿದ್ದೀರಾ, ಹೇಗೆ ಸರ್?
3: ಮೇಡಮ್, ಸರ್ಕಾರ ಇರೋದೇ ನಮ್ಮಂಥವ್ರಿಗೆ ಮೇಡಮ್, ನಮ್ಮಂಥ ಮಿಡಲ್ ಕ್ಲಾಸ್ವರಿಗೆ. ಸೊ ಅದನ್ನು ಬಳಸ್ಕೊಂಡಿಲ್ಲ ಅಂತಂದರೆ ನಮ್ಮಷ್ಟು ಮೂರ್ಖರಿನ ಯಾರಿಲ್ಲ. 100% ನಂದು ಲೋನ್ ಇದೆ, ನಾನು ಕೆಲವೊಂದು ಇದನ್ನು ತೊಗೊಂಡಿದ್ದೀನಿ, ಮತ್ತು ನಮಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸ್ವಲ್ಪ ಮಾಡಿದ್ದಾರೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಏನೇ ಇದ್ರೂ ಸೊ ಡಿಪೆಂಡೆಂಟ್ ಆಗಿ ನಾವು ಅಂಗಡಿ ಓಪನ್ ಮಾಡಿರೋದು ಅಂದ್ರ ಮೇಲೆ.
2: ಓಕೆ, ತುಂಬ ಚೆನ್ನಾಗಿ ಮಾತಾಡಿದ್ರಿ, ಖುಷಿ ಆಯಿತು ನಿಮ್ಮೊಟ್ಟಿಗೆ ಮಾತಾಡಿದ್ದು. ಆ್ಯಂಡ್ ಫೈನಲಿ ಇಂಟರ್ವ್ಯೂ ಹೇಗೆ ಅನಿಸ್ತು ಸರ್?
3: ಸೂಪರ್ ಮೇಡಮ್. ಸೊ ತುಂಬ ಕಾಮ ಕ್ವೆಶನ್ ಕೇಳಿದ್ರಿ. ಸೊ ಐ ವಾಸ್ ನರ್ವಸ್ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಬಟ್ ನಾನು ಏನು ತಪ್ಪು ಮಾತಾಡಿದ್ರೆ ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಇನ್ನೊಬ್ರಿಗೆ ಹರ್ಟ್ ಆಗಿದ್ರೆ ಅದಕ್ಕೂ ಸಾರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದ ಅಪರ್ಚುನಿಟಿ.
2: ಏನೇನಿಕ್ಕಿಲ್ಲ ಸರ್, ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನಿಮ್ಮ ಶಾಪ್ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿನ ಹಂಚ್ಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
2: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಯಂತ್ರಲೋಕ ಶಾಪ್ನ ಮಾಲೀಕರಾಗಿರುವಂತಹ ನಿಖಿಲ್ ಅವರು ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು, ನಮಗೂ ಖುಷಿ ಆಯಿತು. ಹಾಗೆ ನೀವು ಕೂಡ ಏನಾದರೂ ಒಳ್ಳೆ ಫೋನ್ ಆಕ್ಸೆಸರೀಸ್ ಸರ್ಚ್ ಮಾಡ್ತಾ ಇದ್ರೆ ಯಂತ್ರಲೋಕಕ್ಕೆ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಒಳ್ಳೆ ಫೋನ್ ಆಕ್ಸೆಸರೀಸ್ ಸಿಗತ್ತೆ. ಅಡ್ರೆಸ್ ಕೇಳ್ತಾ ಇದ್ರೆ ಯಂತ್ರಲೋಕ ಇರುವಂತದ್ದು ಸವಳಂಗ ರೋಡ್ ಶಿವಮೊಗ್ಗ ಡ್ರಾಗ್ ಹೌಸ್ ಪಕ್ಕದಲ್ಲೇ ಸಿಗುತ್ತೆ. ನೀವು ಕೂಡ ವಿಸಿಟ್ ಮಾಡಿ ಇಲ್ಲಿರುವಂತಹ ಫೋನ್ ಆಕ್ಸೆಸರೀಸ್ ನ ಪರ್ಚೇಸ್ ಮಾಡಬಹುದು ಅಂತ ತಿಳಿಸ್ತಾ, ಸೊ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ನಂದಿನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 9686972790 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವ ಇವರು, ಇವರ ತೋಟದಲ್ಲಿ ಸೀಬೆ ಕೃಷಿಯನ್ನು ಮಾಡ್ಕೊಳ್ತಾ ತಮ್ಮ ಅನುಭವಗಳನ್ನು ಇವತ್ತು ನಮ್ಮ ಜೊತೆ ಹಂಚ್ಕೊಳ್ಳೋಕೆ ಇದ್ದಾರೆ. ಸೊ ಅವರು ಹೇಳೋ ಹಾಗೆ ಅಂದ್ಕೊಂಡ ಹಾಗೆ ಮೊದಲಿಗೆ ಲಾಭ ಸಿಗೋದಿಲ್ಲ, ಆದರೂ ಸಹ ಲಾಸ್ ಅಂತೂ ಆಗಲ್ಲ ಅಂತ ಹೇಳ್ತಾರೆ ಈ ಯುವ ಕೃಷಿಕ. ಜೊತೆಗೆ ಸೀಬೆನಲ್ಲಿರುವಂತಹ ವಿಶೇಷ ತಳಿಗಳ ಬಗ್ಗೆ, ಹಾಗೆ ಅವರ ತೋಟದಲ್ಲಿರುವಂತಹ ವಿಶೇಷ ತಳಿಗಳ ನಿರ್ವಹಣೆ ಹೇಗೆ ಮಾಡಬೇಕು, ಮತ್ತು ಕಡಿಮೆ ಭೂಮಿನಲ್ಲಿ ಯಾವ ರೀತಿ ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ, ಜೊತೆಗೆ ಈ ಸೀಬೆ ಕೃಷಿ ಅನ್ನುವಂಥದ್ದು ಲಾಸ್ ಆಗುತ್ತೆ ಅಂಥೇಳಿ ಸುಮಾರು ಜನ ಹೇಳ್ತಾ ಇರ್ತಾರೆ. ಆದರೆ ಸೀಬೆ ಕೃಷಿಯನ್ನು ಒಂದು ಪ್ರಾಪರ್ ವೇನಲ್ಲಿ ಮಾಡಿದ್ರೆ ಖಂಡಿತವಾಗಲೂ ಅದರಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಇವರು ಹೇಳ್ತಾರೆ. ಹಾಗಾದರೆ ಈ ಸೀಬೆ ಕೃಷಿಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು, ಸೀಬೆ ಕೃಷಿ ಮಾಡೋಕ್ಕೂ ಮುಂಚೆ ನಾವು ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಯಾವ ರೀತಿಯ ಗಿಡಗಳನ್ನು ತರಬೇಕು, ಹೇಗೆ ಅದನ್ನು ನಾಟಿ ಮಾಡಬೇಕು, ಇದೆಲ್ಲದರ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸೀಬೆ ಕೃಷಿಯನ್ನು ಮಾಡ್ತಿರುವಂತಹ ಯುವ ಕೃಷಿಕನ ಜೊತೆಯಲ್ಲಿ ಮಾತಾಡೋಣ. ಸೊ ಇವರ ಅನುಭವಗಳನ್ನು ತಿಳ್ಕೊಳ್ತಾ ಹಾಗೆ ಸೀಬೆ ಕೃಷಿಯನ್ನು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ, ಇವರು ಹೇಳಿದಂತೆ ಕಡಿಮೆ ಭೂಮಿನಲ್ಲಿ ಹೇಗೆ ಉತ್ತಮ ಇಳುವರಿಯನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ಕೇಳುವಂತಹ ಕುತೂಹಲ ನನಗಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೀಬೆ ಕೃಷಿಯನ್ನು ಮಾಡ್ತಾ, ಸೀಬೆ ಕೃಷಿಯ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳ್ಕೊಳ್ತಾ ಹಲವಾರು ಕಡೆಗಳಲ್ಲಿ ಹೋಗಿ ಸೀಬೆ ಕೃಷಿಯನ್ನು ಹೇಗೆ ಮಾಡಬೇಕು, ಹೇಗೆ ಯಾವ ಸಸಿಗಳನ್ನು ನಾಟಿ ಮಾಡಬೇಕು, ಹೇಗೆ ಮಾಡಬೇಕು, ಇದೆಲ್ಲದರ ಕುರಿತಂತೆ ಅವರು ಕೂಡ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ನಮ್ಮ ಎಲ್ಲ ರೈತರಿಗೂ ಕೂಡ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇದ್ದಾರೆ ಶಶಿಕುಮಾರ್ ಅವರು. ಅವರ ಜೊತೆಯಲ್ಲಿ ಮಾತಾಡೋಣ. ಇವರು ತುಮಕೂರು ಜಿಲ್ಲೆಯವರಾಗಿದ್ದು ಇವರು ಸೀಬೆ ಕೃಷಿಯನ್ನು ಮಾಡ್ತಾ ಉತ್ತಮ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ, ಅವರ ಕೃಷಿಯ ಅನುಭವಗಳಿಂದ ಅವರ ಈ ಸೀಬೆ ಕೃಷಿಯ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಮಾತಾಡೋದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜು ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಮಗೆ ಸ್ಪೆಷಲ್ ಆಗಿ ಸೀಬೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಶಶಿಕುಮಾರ್ ಅವರಿದ್ದಾರೆ. ಇವರು ತುಮಕೂರು ಜಿಲ್ಲೆಯವರಾಗಿದ್ದು ಸೀಬೆ ಕೃಷಿಯನ್ನು ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಹಾಗೆಯೇ ನಾನಾಗಲೇ ಹೇಳಿದಂತೆ ಅಂದ್ಕೊಂಡ ಹಾಗೆ ಮೊದಲಿಗೇನು ಲಾಭ ಸಿಗೋದಿಲ್ಲ, ಆದರೂ ಸಹ ಲಾಸ್ ಅಂತೂ ಆಗಲ್ಲ ಅನ್ನೋದು ಇವರ ಮಾತು. ಹಾಗಾದರೆ ಯಾವ ರೀತಿಯಲ್ಲಿ ಈ ಸೀಬೆ ಕೃಷಿಯನ್ನು ಮಾಡಬಹುದು, ಏನೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೋಬೇಕು, ಹಾಗೆ ಯಾವ ರೀತಿ ಇದನ್ನು ನಿರ್ವಹಣೆ ಮಾಡಿದ್ರೆ ಸೊ ನಮಗೆ ಉತ್ತಮವಾದಂತಹ ಇಳುವರಿ ಆಗಿರ್ಬೋದು, ಲಾಭ ಆಗಿರ್ಬೋದು ಸಿಗುತ್ತೆ ಅನ್ನೋದರ ಬಗ್ಗೆ ಶಶಿಕುಮಾರ್ ಅವ್ರ ಜೊತೆಗೆ ಮಾತಾಡೋಣ. ಹಾಗಾದರೆ ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶಶಿಕುಮಾರ್ ಅವ್ರ ಜೊತೆಗೆ ಮಾತಾಡೋಣ, ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ತಾ ಸೀಬೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ನಮಸ್ತೆ ಶಶಿಕುಮಾರ್ ಅವರೇ, ಹಾಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ, ಜೊತೆಗೆ ನೀವು ಸೀಬೆ ಕೃಷಿಯನ್ನು ಯಾವ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡ್ರಿ, ಹಾಗೆ ಹೇಗೆ ಪ್ರಾರಂಭ ಆಯಿತು ನಿಮ್ಮ ಸೀಬೆ ಕೃಷಿ, ಅದ್ರ ಬಗ್ಗೆ ಹೇಳ್ಬೋದಾ?
5: ನಮಸ್ಕಾರ ರೈತ ಮಿತ್ರರೇ, ನನ್ನ ಹೆಸರು ಶಶಿಕುಮಾರ್ ಅಂತ. ನಂದು ಬಂದು ಗುಬ್ಬಿ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು. ಗುಬ್ಬಿ ಫ್ರ್ಯಾಂಕ್, ನಾನು ಯೂಟ್ಯೂಬ್ ನೋಡೆ ನಾನು ಈ ಸೀಬೆ ಫೀಲ್ಡ್ಗಾಗಲಿ ಸೀಬೆ ಗಿಡ ಬೆಳೆಯೋದಕ್ಕಾಗಲಿ ನಾನು ಆಸಕ್ತಿ ಕೊಟ್ಟಿದ್ದು. ನಾವು ಅಂದ್ಕೊಂಡಷ್ಟು ಬರೋದಿಲ್ಲ, ಬಟ್ ಹಂಗಂತ ಲಾಸ್ ಆಗೋವಂಥ ಕೃಷಿನೂ ಅಲ್ಲ ಇದು. ಸೊ ತುಂಬ ಒಳ್ಳೆ ಕೃಷಿ. ನಮ್ಮ ಕಡೆ ಯಾರು ಸೀಬೆ ಬೆಳೆದಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾನೇ ಇಲ್ಲಿ ಸ್ಟಾರ್ಟ್ ಮಾಡಿದ್ದು, ಗುಬ್ಬಿ ತಾಲೂಕಲ್ಲಿ ನಾನೇ ಸ್ಟಾರ್ಟ್ ಮಾಡಿದ್ದು. ಸೊ ಏನೋ ಹೊಸದು ಮಾಡ್ತಿದ್ದಾನೆ ಇದೆಲ್ಲ. ನಮ್ಮ ಕಡೆ ಎಲ್ಲ ತೆಂಗು ಮತ್ತು ಅಡಿಕೆ ಇದು ಮಾತ್ರ ಜಾಸ್ತಿ ಇರುತ್ತೆ. ನಾನು ಒಂದು ತುಂಬ ಹುಮ್ಮಸ್ಸಲ್ಲಿ, ತುಂಬ ಜೋಶಲ್ಲಿ ಸೀಬೆನ ನಾಟಿ ಮಾಡಿದೆ. ಬಟ್ ಅದೇನಾಗ್ಬಿಡ್ತು ಅಂದರೆ ಸೀಡ್ಲಿಂಗ್ ಚೆನ್ನಾಗಿರಲಿಲ್ಲ, ಒಳ್ಳೆ ಸೀಡ್ಲಿಂಗ್ ಕೊಡಲಿಲ್ಲ ನಮಗೆ ನರ್ಸರಿಯವರು. ಸೊ ಅದೇನಾಯಿತು, ಫೇಲ್ಯೂರ್ ಆಗಿಬಿಡ್ತು. ಸೊ ಎಲ್ಲೆಲ್ಲಿ ಬೆಳೀತಾರೋ ಪ್ರತಿಯೊಂದು ಜಾಗಕ್ಕೂ ಹೋಗಿ ನಾನು ಸೀಬೆನಲ್ಲಿ ತುಂಬ ಅಂದರೆ ತುಂಬ ತಿಳ್ಕೊಂಡು, ಪ್ರತಿಯೊಂದು ರೈತರ ಹತ್ರ ತಿಳ್ಕೊಂಡು, ಜೊತೆಗೆ ನಾನು ಸ್ವಂತವಾಗಿ ನಾನು ಕೂಡ BSc ಪದವೀಧರ. ಸೊ ನನ್ನಂಥ ಒಬ್ಬ ವಿಜ್ಞಾನ ಪದವೀಧರಂಗೆ ಸೊ ಈ ರೀತಿ ಮೋಸ ಆದಾಗ ನಾರ್ಮಲ್ ಆಗಿ ಏನು ಗೊತ್ತಿಲ್ಲದಿರ್ತಕ್ಕಂಥ ಒಬ್ಬ ರೈತ ಸಾಮಾನ್ಯನಿಗೆ ಎಷ್ಟು ಮೋಸ ಆಗಬಾರ್ದು. ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ಕಷ್ಟಪಟ್ಟಿದ್ರು ಸಹಿತ ನಾನು ಚೆನ್ನಾಗಿ ತಿಳ್ಕೊಂಡೆ. ತಿಳ್ಕೊಂಡಿದ ತಕ್ಷಣ ನಮ್ಮ ಗಿಡಗಳು ಚೆನ್ನಾಗಿ ಬಂದಿದೆ, ಒಳ್ಳೆ ಇಳುವರಿ ಬರ್ತಾ ಇದೆ. ಸೊ ಸೀಬೆ ಬೆಳೆದವರೆಲ್ಲಾನು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳ್ತೀನಿ, 10 ಜನ ಸೀಬೆ ಬೆಳೆದಾಗ ಏನಾಗುತ್ತೆ, 4-5 ಜನಕ್ಕೆ ಇನ್ಫಾರ್ಮೇಷನ್ ಕೊರತೆ ಇರುತ್ತೆ. ಸೀಬೆ ಎಲ್ಲ ಯಾರನ್ನಾರು ಕೇಳಲಿ ಸೀಬೆ ಲಾಸ್ ಆಗುತ್ತೆ, ಸೀಬೆ ಒಳ್ಳೆ ಬೆಳೆ ಅಲ್ಲ ಅಂತೇಳಿ ಮಿಸ್ಗೈಡ್ ಮಾಡ್ತಾರೆ. ಸೊ ನಾನು ಅದೇ ಥರ ಗಿವ್ ಅಪ್ ಮಾಡಿದ್ರೆ ಇವತ್ತು ನಾನೊಂದು ಸೀಬೆ ತೋಟದ ಓನರ್ ಆಗೋಕ್ಕೆ ಆಗಲಿ, ಅಥವಾ ನಮ್ಮ ತಂದೆಗೆ ಒಂದು ಆರಾಧ್ಯ ನರ್ಸರಿ ಅಂತ ಒಂದು ಓಪನ್ ಮಾಡೋಕ್ಕಾಗಲಿ ಆಗ್ತಿರಲಿಲ್ಲ. ಸೀಬೆನಲ್ಲಿ ಈಗ ಪ್ರಚಲಿತವಾಗಿ ನಡೀತಿರ್ತಕ್ಕಂಥ ವಿಧಗಳು ನಾನು ಹೇಳ್ತೀನಿ. ಸೊ ಒಂದು ಬಂದು ತೈವಾನ್ ಲೈಟ್ ಪಿಂಕು, ಹೇರಳವಾಗಿ ಯಥೇಚ್ಛವಾಗಿ ಇಡೀ ಕರ್ನಾಟಕ, ಆಂಧ್ರ ಎಲ್ಲಾದರೂ ಆಗಲಿ ಜಾಸ್ತಿ ಬೆಳೀತಿರೋದು ತೈವಾನ್ ಲೈಟ್ ಪಿಂಕೇನೆ. ಸೊ ತೈವಾನ್ ಲೈಟ್ ಪಿಂಕ್ ಬಂದು ಒಂದು ಅದ್ಭುತವಾದ ತಳಿ, ಅದರಲ್ಲಿ ತಿಳಿ ಪಿಂಕ್ ಇರ್ತದೆ ಒಳಗಡೆ, ನಾನು ಬೀಜಗಳು ಮೀಡಿಯಮ್ ಆಗಿರುತ್ತೆ, ತಿಳು ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಸೈಜ್ ಬಂದು ನಿಮಗೆ 300 ಗ್ರಾಮಿಂದ ಹಿಡಿದು 1 ಕೆಜಿವರೆಗೂ ತೂಗುವಂಥ ಕಾಯಿಗಳು ನಾನು ನನ್ನ ತೋಟದಲ್ಲೇ ನೋಡಿದ್ದೀನಿ. ಸೊ ಅದು ಒಂದು ತೈವಾನ್ ಲೈಟ್ ಪಿಂಕ್ ಅಂತ ಬರುತ್ತೆ. ಇನ್ನೊಂದು ಬಂದು VNR ಅಂತಾರೆ. ಸೊ VNR ಕೂಡ ಬಂದು ಒಂದು ತೈಗವಾ ವೆರೈಟಿನೇ, ಅದು ಛತ್ತೀಸ್ಗಢ ರಾಯ್ಪುರದ ಒಂದು ಸ್ವಂತ ತಳಿ. ಸೊ ಅದನ್ನು ತೈ ವೈಟ್ ಅಂತಲೂ ಕರೀತಾರೆ, ತೈ ಗೋವಾ ಅಂತಲೂ ಕರೀತಾರೆ, ತೈವಾನ್ ವೈಟ್ ಅಂತಲೂ ಕರೀತಾರೆ, VNR ಬಿಹಿ ಅಂತಲೂ ಕರೀತಾರೆ. ಸೊ VNR ಬಿಹಿ ಬಂದು ನಮ್ಮ ಛತ್ತೀಸ್ಗಢ ತಳಿ ಆಗಿರೋದ್ರಿಂದ, ನಮ್ದು ಇಂಡಿಯನ್ ತಳಿ ಆಗಿರೋದ್ರಿಂದ ಅದು ತುಂಬ ಚೆನ್ನಾಗಿದೆ. ಅದರಲ್ಲಿ ವೈಟ್ ಇರುತ್ತೆ ತಿರುಳು, ನೀವು ತೈವಾನ್ ಲೈಟ್ ಪಿಂಕಲ್ಲಿ ಲೈಟ್ ಪಿಂಕ್ ಇರುತ್ತೆ, ನಿಮಗೆ ವೈಟಲ್ಲಿ ಬಂದು ವೈಟ್ ತಿರುಳು ಇರುತ್ತೆ. ಸೊ ಅದನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ. ಆ ನಂತರದಲ್ಲಿ ನೆಕ್ಸ್ಟ್ ಪ್ರಚಲಿತವಾಗಿ ಇವತ್ತು ಸದ್ದು ಮಾಡ್ತಿರ್ತಕ್ಕಂಥ ತಳಿ ಅಂದರೆ, ಸೊ ಇವಾಗ ಒಂದು ಜಪಾನೀಸ್ ರೆಡ್ ಡೈಮಂಡ್ ಅಂತ ಒಂದು ಹೊಸ ತಳಿ ಬಂದಿದೆ, ಸೀಡ್ಲೆಸ್ ತಳಿ ರೆಡ್ಡು. ಜಾಪನೀಸ್ ರೆಡ್ ಇನ್ನು ಮುಂದಿನ ವರ್ಷದಿಂದ ಇಡೀ ಮಾರ್ಕೆಟ್ನೇ ಆಳುತ್ತೆ, ಯಾಕೆಂದರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ವೆರೈಟಿ, ಸೀಡ್ ಇಲ್ದಿರ್ತಕ್ಕಂಥ ವೆರೈಟಿ, ಮತ್ತು ಸ್ವೀಟ್ ಇರ್ತಕ್ಕಂಥ ವೆರೈಟಿ. ಇಡೀ ಸೀಬೆ ಜಾತಿನಲ್ಲೇ ಅಷ್ಟು ಸ್ವೀಟ್ ಇರ್ತಕ್ಕಂಥ ಒಂದು ಸೀಬೆ ಹಣ್ಣೊಂದು ಇದೆ ಅಂದರೆ ಅದು ಜಪಾನೀಸ್ ರೆಡ್ ಡೈಮಂಡ್ ಒಂದೇ. ಸೀಬೆ ಅಂತ ಬಂದಾಗ ಒಂದು ಎಕರೆಗೆ ಇದು ಹೈ ಡೆನ್ಸಿಟಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸರ್, ಯಾಕೆಂದರೆ ನಾನು ಸ್ವಂತವಾಗಿ ಬೆಳೆದಿದ್ದೀನಿ. ಸೊ ಇದು ಕಂಟಿನ್ಯೂಸ್ ಆಗಿ ನಾವು ಪ್ರೂನಿಂಗ್ ಮಾಡೋದ್ರಿಂದ ಸೊ ಹೈ ಡೆನ್ಸಿಟಿನಲ್ಲಿ ಆರಾಮಾಗಿ ಬೆಳಿಬೋದು. ಸೊ ನೀವು ಹೈ ಡೆನ್ಸಿಟಿಯಲ್ಲಿ ಬೆಳೆಯೋದಾದರೆ ಕಡಿಮೆ ಭೂಮಿ ಇರ್ತಕ್ಕಂಥವ್ರಿಗೆ ಇದು ತುಂಬ ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ. ಗಿಡದಿಂದ ಗಿಡಕ್ಕೆ 6 ಅಡಿ, 5 ಅಡಿಗೂ ಮಾಡೋರಿದ್ದಾರೆ, 6 ಅಡಿ ಮಾಡ್ಕೊಳ್ಳಿ ಗಿಡದಿಂದ ಗಿಡಕ್ಕೆ 6 ಅಡಿ, ಈ ಥರ ಸಾಲಿಂದ ಸಾಲಿಗೆ 8 ಅಡಿ. ಸೊ ಇದು ಸ್ಟ್ಯಾಂಡರ್ಡ್ ಸೈಜು. ಈ ಥರ ಮಾಡಿದ್ರೆ ನಿಮಗೆ ನೋಡಿ, ಈಗ ಗಿಡ ಎರಡು ಒತ್ತಾಗತ್ತೆ ಅಂತ ನೀವು ಮಾತಾಡ್ತಿರಲ್ವಾ, ಇದು ನೋಡಿ, ಇದು ಬಂದು 1 ವರ್ಷ ಪ್ರಾಯದ ಗಿಡ. ಸೊ ಒತ್ತಾಗಕ್ಕೆ ನಾವು ಯಾವ ರೀತಿ ಬಿಡಲ್ಲ ಅಂದರೆ ನೋಡಿ, ಇಲ್ಲಿ ಕಟ್ ಮಾಡಿದ್ದೀವಿ ನಾವು. ಸೊ ಒಂದಕ್ಕೊಂದು ನಾವು ಟಚ್ ಆಗದಲ್ಲ ರೀತಿ. ಈ ಸೀಬೆ ತಳಿಗಳಲ್ಲಿ ಏನಂದರೆ, ನೀವೆಷ್ಟು ಚೆನ್ನಾಗಿ ಕಟ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಕೌಲ್ ಹೊಡೆಯುತ್ತೆ, ಅಷ್ಟು ಚೆನ್ನಾಗಿ ಬ್ರಾಂಚಸ್ ಬರುತ್ತೆ, ಅಷ್ಟು ಚೆನ್ನಾಗಿ ನಿಮಗೆ ಫ್ಲವರಿಂಗ್ ಆಗುತ್ತೆ. ನಾನು ಇಲ್ಲಿ ಕಟ್ ಮಾಡಿರೋದಕ್ಕೆ ಇಷ್ಟು ಫ್ಲವರಿಂಗ್ ಆಗಿರೋದು. ಪ್ರತಿಯೊಂದು ಗಿಡದಲ್ಲೂ ನಿಮಗೆ ಇಳುವರಿ ಜಾಸ್ತಿ ತೊಗೋಬೇಕು ಅಂದರೆ ಖಂಡಿತವಾಗ್ಲೂ ನೀವು ಪ್ರೂನಿಂಗ್ನ ಚೆನ್ನಾಗಿ ಮಾಡಲೇಬೇಕು. ತುಂಬ ಜನ ರೈತ ಮಿತ್ರರು ಫೇಲ್ ಆಗ್ತಿರೋದು ಎಲ್ಲಿ ಅಂದರೆ, ಗಿಡ ಚೆನ್ನಾಗಿ ಬೆಳೆಸ್ತಾರೆ ಅಡಕೆ ಮರದ ಥರ ಬೆಳೆಸ್ಬಿಡ್ತಾರೆ, ಇಷ್ಟು ಸ್ಟ್ರೈಟ್ ಹೋಗಿರುತ್ತೆ, ಇಲ್ಲಿ ಬ್ರಾಂಚಸ್ ಬಂದಿರುತ್ತೆ. ಸೊ ಆ ರೀತಿ ದಯವಿಟ್ಟು ಮಾಡೋಕೆ ಹೋಗಬೇಡಿ. ಚಿಕ್ಕ ವಯಸ್ಸಿಂದಲೇ ನಮ್ಮ ಮಕ್ಕಳಿಗೆ ನಾವು ಹೆಂಗೆ ಸ್ಕೂಲ್ಗೆ ಹಾಕಿ ನಾವು ಟ್ರೈನಿಂಗ್ ಕೊಡ್ತೀವಿ, ಅದೇ ರೀತಿ ನೀವು ಸೀಬೆ ಗಿಡಕ್ಕೆ ಕೂಡ ಟ್ರೈನಿಂಗ್ ಕೊಡಬೇಕು. ಚಿಕ್ಕ ವಯಸ್ಸಿನಲ್ಲೇ ನೀವು ಕಟ್ ಮಾಡೋಕೆ ನಿಂತಾಗ, ಸೊ ಫಸ್ಟ್ ಟೈಮ್ ಕಟ್ ಮಾಡಿದಾಗ ಏನಾಗುತ್ತೆ, ಅದು 2 ಕೌಲ್ ಹೊಡೆಯುತ್ತೆ. ಸೊ ನೆಕ್ಸ್ಟ್ ತಿರ್ಗಾ ಕಟ್ ಮಾಡ್ತಾರೆ ಇನ್ನು 4 ಕೌಲ್ ಹೊಡೆಯುತ್ತೆ. ಸೊ ಅದಕ್ಕೆ ಏನರ್ಥ ಆಗುತ್ತೆ, ನಾನು ಎಲ್ಲಿ ಕಟ್ ಮಾಡ್ತಾರೋ ನನಗೆ ಅಲ್ಲಿ ಕೌಲ್ ಹೊಡೆಯೋದೇ ನನ್ನದು ಉದ್ಯೋಗ, ನನ್ನದು ಕೆಲಸ ಏನು, ಎಲ್ಲಿ ಕಟ್ ಮಾಡ್ತಾರೋ ಅಲ್ಲಿ ಬ್ರಾಂಚಸ್ ಓಪನ್ ಮಾಡಬೇಕು ಅನ್ನೋದೇ ನನ್ನ ಉದ್ಯೋಗ ಅಂತ ಹೇಳಿ ಅದು ಅಂದ್ಕೊಂಡು ಆ ರೀತಿ ನಿಮಗೆ ಬ್ರಾಂಚಸ್ ಕೊಡುತ್ತೆ. ಸೊ ಇದೇನೀಗ ಇದೆಲ್ಲ ಬ್ರಾಂಚಸ್ ಕಾಣ್ತಿದೆ, ಇದೆಲ್ಲ ಕಟ್ ಮಾಡೋದ್ರಿಂದಲೇ ಬಂದಿರೋದು. ನೀವು ಕಟ್ ಮಾಡಲಿಲ್ಲ ಅಂದರೆ ಬ್ರಾಂಚಸ್ ಬರಲ್ಲ, ಬ್ರಾಂಚಸ್ ಬರಲಿಲ್ಲ ಅಂದರೆ ಕಾಯಿ ಜಾಸ್ತಿ ಹಿಡಿಯಲ್ಲ, ಕಾಯಿ ಜಾಸ್ತಿ ಹಿಡಿಯಲಿಲ್ಲ ಅಂದರೆ ನಿಮ್ಮ ಜೇಬು ತುಂಬಲ್ಲ.
4: ಓಕೆ, ಸೂಪರ್. ಶಶಿಕುಮಾರ್ ಅವರು ಹೇಳ್ತಿದ್ದ ಹಾಗೆ ನೋಡಿ, ಯಾವ ರೀತಿಯಲ್ಲಿ ಸಸಿಯನ್ನು ಹಾಕಬೇಕು, ಹೇಗೆ ಆಯ್ಕೆ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗೆಯೇ ಯಾವ ರೀತಿಯ ಮೇಂಟೆನೆನ್ಸ್ ಕೂಡ ಅಗತ್ಯ ಇದೆ ಅನ್ನೋದು ನಾವು ತಿಳ್ಕೊಂಡಿರಬೇಕಾಗತ್ತೆ. ಅದಕ್ಕಿಂತಾನೆ ಈಗ ಶಶಿಕುಮಾರ್ ಅವರು ಅಷ್ಟೇ ಹಲವಾರು ಕಡೆಗಳಲ್ಲಿ ಹೋಗಿ ಈ ಸೀಬೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಂಡು ಒಂದು ಸಾರಿ ಅದರಿಂದ ಲಾಸ್ ಕೂಡ ಆಗಿದೆ ಅಂತ ಹೇಳ್ತಾ ಇದ್ರು. ಈ ರೀತಿ ಅನುಭವ ಆದ ನಂತರದಲ್ಲಿ ಅವರು ಕೃಷಿಯ ಬಗ್ಗೆ, ಅದರಲ್ಲೂ ಸೀಬೆ ಕೃಷಿಯ ಬಗ್ಗೆ ವಿಚಾರವನ್ನು ತಿಳ್ಕೊಂಡು, ಅವರು ಕೂಡ ಸೀಬೆ ಕೃಷಿಯನ್ನು ಮಾಡಿನೇ ನಾನು ಆದಾಯವನ್ನು ಗಳಿಸ್ತೀನಿ ಅಂತ ಹೇಳಿ ತುಂಬ ಚೆನ್ನಾಗಿ ಅವರು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸೊ ಅವರು ಹೇಳಿದಾಗೇ ಯಾವ ರೀತಿಯ ಮೇಂಟೆನೆನ್ಸ್ ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗತ್ತೆ. ಹಾಗೆ ಸೀಬೆ ಕೃಷಿ ಆರಂಭ ಮಾಡಿದ್ರೆ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇದೆ ಅನ್ನೋದು ಶಶಿಕುಮಾರ್ ಅವರ ಮಾತು. ಹಾಗಾದರೆ ಅವರ ಜೊತೆನೆ ಮಾತನ್ನು ಮುಂದುವರ್ಸೋಣ. ಹಾಗೆ ಶಶಿಕುಮಾರ್ ಅವರ ತೋಟದಲ್ಲಿರುವಂತಹ ಈ ಒಂದು ಸೀಬೆ ಕೃಷಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ.

0: ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇದ್ರ ಬಗ್ಗೆ ಹೇಳ್ಬೋದಾ?
1: ಮೊದಲನೇ ಬೆಳೆ ಅಂತ ಬಂದಾಗ ಸೊ ಈ ತರ ಕಾಯಿಗಳು ನಿಮ್ಗೆ ಬ್ಯಾಗಿಂಗ್ ಸೊ ಒಂದು ಗಿಡಕ್ಕೆ ಸರಿಸುಮಾರು ಖಾಲಿ ಒಂದು ಫಸ್ಟ್ನೇ ಬೆಳೆ ಆಗಿ ನೀವು ಬರೀ ಒಂದು 10-15 ಕಾಯಿ ಬಿಟ್ಕೊಂಡ್ರು ಸಹಿತ ಒಂದು ಕಾಯಿ ನಿಮಗೆ ಸರಿಸುಮಾರು ಫಸ್ಟ್ನೇ ಬೆಳೆಯಲ್ಲಿ 300 ಗ್ರಾಮ್ ಬಂದೇ ಬರುತ್ತೆ. ಸೊ ನಿಮ್ಗೆ 10-15 ಕಾಯಿ ಬಿಟ್ಕೊಂಡ್ರು ಸಹಿತ ನಿಮಗೆ ಖಾಲಿ ನಿಮ್ಗೊಂದು 3-4 ಕೆಜಿ ಇಳುವರಿ ಬಂದೇ ಬರುತ್ತೆ. ಸೊ ನಾನು 50 ಕೆಜಿ ಬರುತ್ತೆ 40 ಕೆಜಿ ಬರುತ್ತೆ ನಾನು ಇವಾಗ ಹೇಳೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಮಿನಿಮಮ್ಮು ನಾವು ಹೆಂಗೆ ದೊಡ್ಡವರಾದಂಗೆ ನಮ್ಮ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ, ನಮ್ಮ ಶಕ್ತಿ ಜಾಸ್ತಿ ಆಗುತ್ತೋ ಅದೇ ರೀತಿ ಗಿಡಗಳದ್ದು ಅಷ್ಟೇ. ಅದು ಏಜ್ ಆದಾಗ ಗಿಡ ಜಾಸ್ತಿ ದಪ್ಪ ಆಗ್ತಾ ಆಗ್ತಾ ಸ್ಟೆಮ್ ದಪ್ಪ ಆಗಬೇಕು. ಇದೆಯಲ್ಲ ಈ ಸ್ಟೆಮ್ ದಪ್ಪ ಆಗಬೇಕು ನಿಮಗೆ. ಈ ಸ್ಟೆಮ್ ದಪ್ಪ ಆಯಿತು ಅಂದರೆ ಈ ಥರ ಕಾಯಿ ಎಷ್ಟಾದ್ರು ಬರಲಿ ಕಾಯಿನ ಹಿಡಿದಿಟ್ಕೊಳುತ್ತೆ. ಸೊ ಸ್ಟೆಮ್ ದಪ್ಪ ಇರಬೇಕು ಯಾವತ್ತೂ. ನೀವು ಯಾವತ್ತೂ ಈ ಬುಡಾನ ದಪ್ಪ ಮಾಡೋದ್ರಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಬುಡ ಯಾವಾಗ ದಪ್ಪ ಆಗುತ್ತೆ ಗೊತ್ತಾ? ಚೆನ್ನಾಗಿ ಕಟ್ ಮಾಡಿದಾಗ ದಪ್ಪ ಆಗುತ್ತೆ. ಏನಾಗುತ್ತೆ ನೀವು ಈ ಥರ ಇಲ್ಲೆಲ್ಲ ಕಟ್ ಮಾಡಿದಾಗ ಏನಾಗುತ್ತೆ, ಕೆಳಗಡೆ ಫುಡ್ ಜಾಸ್ತಿ ಇರುತ್ತಲ್ಲ, ಸೊ ಇದು ಯಾವುದು ಎಲೆಗಳು ಹೀರ್ಕೊಳಲ್ವಲ್ಲ, ಸೊ ಫುಡ್ ಎಲ್ಲ ಕೆಳಗಡೆ ಹೋಗಿ ಅದು ಕೆಳಗಡೆ ಸ್ಟೆಮ್ಮಲ್ಲೇ ಸ್ಟೆಮ್ ದಪ್ಪ ಆಗುತ್ತೆ. ಸೊ ನೀವು ಸ್ಟೆಮ್ ದಪ್ಪ ಮಾಡ್ಕೋಬೇಕಾಗತ್ತೆ. ಸೊ ಆ್ಯಾವ್ರೇಜು ನೀವು ಒಂದು ಗಿಡಕ್ಕೆ 15-20 ಕಾಯಿ ಬಿಟ್ಕೊಂಡ್ರು ಸಹಿತ ಮೊದಲನೇ ಬೆಳೆಯಲ್ಲಿ, ಸೊ ಒಂದು ಆ್ಯಾವ್ರೇಜ್ ಅಂದರೆ ನಿಮಗೆ ಒಂದು 5-6 ಕೆಜಿ ಸಿಕ್ಕೇ ಸಿಗುತ್ತೆ. ಸೊ 5-6 ಕೆಜಿ ಸಿಕ್ಕರೂ ಸಹಿತ ನೀವು 50 ರೂಪಾಯಿಗೆ ಹೋದರೂ ಸಹಿತ ನೀವು ಒಂದು 5-6 ಕೆಜಿ ತೆಗೆದ್ರು ಸಹಿತ ಒಂದು ಗಿಡಕ್ಕೆ ಫಸ್ಟ್ ಬೆಳೆ ಅಂತೇಳಿ ಫಸ್ಟ್ ನಿಮ್ಮದು ಇನ್ಕಮ್ ಅಂತೇಳಿ ಒಂದು 250-300 ರೂಪಾಯಿ ಒಂದು ಗಿಡಕ್ಕೆ ಬರುತ್ತೆ. ಸೊ ಇದು ವಾಸ್ತವಿಕವಾಗಿ ನಾನು ಹೇಳ್ತಿರೋದು. ಮನ್ಸು ಮಾಡೋರು ಇನ್ನೂ ಜಾಸ್ತಿ ತೆಗಿಬೋದು. ರೈತರಿಗೆ ನಾನು ಮಿಸ್ಗೈಡ್ ಮಾಡೋಕೆ ಇಷ್ಟಪಡಲ್ಲ, ಯಾಕೆಂದ್ರೆ ನಾನು ಅನುಭವಿಸಿದ್ದೀನಿ.
0: ಓಕೆ, ಸ್ಟೀಮ್ ದಪ್ಪ ಇರಬೇಕಾಗತ್ತೆ, ಹಾಗೆ ಬುಡ ದಪ್ಪವಾಗಿದ್ದಾಗ ಆವ್ರೇಜ್ ಆಗಿ ಒಂದು 15-20 ಕಾಯಿಗಳನ್ನ ಬಿಟ್ಕೋಬೇಕಾಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗೆ ಈಗ ಪ್ರೋನಿಂಗ್ ಮಾಡೋದಾದ್ರೆ ಯಾವ ರೀತಿಯಲ್ಲಿ ಮಾಡಬೇಕು ಮತ್ತು ಹೇಗೆ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ ಶಶಿಕುಮಾರ್ ಅವರೇ?
1: ಸರ್, ಪ್ರೂನಿಂಗ್ ಅಂತ ವಿಚಾರ ಬಂದಾಗ ಪ್ರೂನಿಂಗ್ನ ನೀವು ಯಾವತ್ತೂ ಬಲ್ತಿರ ಕಡ್ಡಿಗೆ ಮಾಡಬೇಕು, ಎಳೆ ಕಡ್ಡಿ ಮಾಡೋಕೆ ಹೋಗ್ಬಾರ್ದು. ನೋಡಿ, ಈ ಥರ ಎಳೆ ಕಡ್ಡಿ ಇದ್ದಾಗ ಇದಕ್ಕೆ ಮಾಡಿದಾಗ ಬ್ರಾಂಚಸ್ ಓಪನ್ ಮಾಡಿದ್ರೂ ಇದಕ್ಕೆ ಪ್ರಯೋಜನ ಇಲ್ಲ, ಕಡ್ಡಿ ಬಲ್ತಿದೆ. ನಿಮ್ಗೆ ಇದ್ರ ಕ್ರಾಪ್ ತೊಗೋಬೇಕು ಅಂದರೆ ಈ ಬಲ್ತಿರೋ ಕಡ್ಡಿನ ಇಲ್ಲಿ ಕಟ್ ಮಾಡಿದ್ದೀನಿ ನಾನು, ಇಲ್ಲಿ ಕಟ್ ಮಾಡಿರೋದ್ರಿಂದ ಸೊ ಇದು ಈ ಥರ ಬಲ್ತಿರ್ತಕ್ಕಂಥದ್ದು ಎಳೆದು ಯಾವ ರೀತಿ ಗೊತ್ತಾಗುತ್ತೆ ಅಂತ, ನಿಮ್ಗೆ ಹಸಿರು ಕಲರ್ ಇದೆ, ಹಸಿರು ಕಲರ್ ಇರೋದು ಬಂದು ನಿಮಗೆ ಎಳೆ ಕಡ್ಡಿ, ಇದು ಬಂದು ಬಲ್ತಿರೋ ಕಡ್ಡಿ, ಯಾವುದು ಇದು ಕಲರ್ ಚೇಂಜ್ ಆಗಿದೆ. ಸೊ ನೀವು ಯಾವತ್ತು ಕಟ್ಟಿಂಗ್ಸ್ನ ಈ ಜಾಗಕ್ಕೆ ಮಾಡಬೇಕು. ಸೊ ಈ ಜಾಗಕ್ಕೆ ಮಾಡಿದಾಗ ಏನಾಗುತ್ತೆ, 2 ಬ್ರಾಂಚಸ್ ಬರುತ್ತೆ. ಈ ಥರ 2 ಬ್ರಾಂಚಸ್ ಬಂದು ಅಲ್ಲಿ ಕಾಯಿಗಳು ಕಚ್ಚುತ್ತೆ. ಕಟ್ ಮಾಡಿರೋದಕ್ಕೆ ಇಲ್ಲಿ ಕಾಯಿ ಬಂದಿದ್ದಾವೆ, 3 ಕಾಯಿ ಬಂದಿದ್ದಾವೆ. ಸೊ ನೀವು ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀರೋ ನೋಡಿ, ಇಲ್ಲೊಂದು ಬ್ರಾಂಚು, ಇಲ್ಲೊಂದು ಬ್ರಾಂಚು, ಇಲ್ಲೊಂದು ಬ್ರಾಂಚು, ಪ್ರತಿಯೊಂದು ಬ್ರಾಂಚಿಗೆ ಇಲ್ಲಿ 4 ಕಾಯಿ, ಇಲ್ಲಿ 4 ಕಾಯಿ, ಇಲ್ಲಿ 4 ಕಾಯಿ, ಇಲ್ಲಿ 4 ಕಾಯಿ. ಇದು ಪ್ರೂನಿಂಗ್ನ ಮಹತ್ವ. ಈ ಥರ ಪ್ರೂನಿಂಗ್ ಮಾಡಬೇಕಾಗುತ್ತೆ. ನಿಮಗೆ ಪ್ರೂನಿಂಗ್ ಮಾಡಿದ ನಂತರ ಕಂಪಲ್ಸರಿಯಾಗಿ ಬ್ಲೈಟೆಕ್ಸ್ ಯಾವುದಾದ್ರೂ ಬ್ಲೈಟೆಕ್ಸ್ ಆದರೂ ಆಗಿರ್ಬೋದು, ಅಥವಾ ಇನ್ನೊಂದು ಯಾವ್ದಾದ್ರು ಫಂಗಿಸೈಡ್ ರೆಡೋಮಿಲ್ ಗೋಲ್ಡ್ ಇದೆ, ಅಥವಾ ಆಮಿಸ್ಟರ್ ಟಾಪ್ ಇದೆ. ಸೊ ಆಮಿಸ್ಟರ್ ಟಾಪು, ರೆಡೋಮಿಲ್ ಗೋಲ್ಡ್ ಇವೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಬಡವ್ರ ಬಾದಾಮಿ ಅಂದರೆ ಟಾಟಾ ಕಂಪ್ನಿದು ಬ್ಲೈಟಾಕ್ಸ್ ಅಂತ ಇದೆ, ಅದು ಬಂದು ಕಾಪರ್ ಆಕ್ಸಿ ಕ್ಲೋರೈಡ್. ಸೊ ಕಾಪರ್ ಆಕ್ಸಿ ಕ್ಲೋರೈಡ್ನ ನೀವು ಕಂಪಲ್ಸರಿಯಾಗಿ, ಇಲ್ಲ ನಿಮಗೆ ಸ್ಪ್ರೇ ಹೊಡೆಯೋಕೆ ಕಷ್ಟ ಆಗುತ್ತೆ ಅಂದರೆ ಈ ಥರ ಕಟಿಂಗ್ಸ್ ಆಗಿದಾಗ ಅಲ್ಲಿಗೆ ಕಾಪರ್ ಆಕ್ಸಿ ಕ್ಲೋರೈಡ್ನ ಪೇಸ್ಟ್ ಮಾಡಿಕೊಂಡು ಅಂಟಿಸಿ, ಇದೊಂದು ಮೆಥಡು. ಇಲ್ಲವಾ ನೀವು ಫ್ರೀಯಾಗಿ ಕಟ್ ಮಾಡ್ಕೊಂಬಿಟ್ಟು ನಂತರದಲ್ಲಿ ಕಾಪರ್ ಆಕ್ಸಿ ಕ್ಲೋರೈಡ್ ಜೊತೆಗೆ ಪ್ಲಾಂಟೋಮೆಸಿನ್ ಅಂತ ಒಂದು ಬ್ಯಾಕ್ಟೀರಿಯಾ ಸೈಡ್ ಸಿಗುತ್ತೆ. ಸೊ ಬ್ಯಾಕ್ಟೀರಿಯಾ ಸೈಡ್ನ ಅದು ಮಿಕ್ಸ್ ಮಾಡಿಕೊಂಡು ಬ್ಲೈಟಾಕ್ಸ್ ಬಂದು ನೀವು 1 ಲೀಟ್ರಿಗೆ 1.5 ಗ್ರಾಮ್ ಅಷ್ಟು ತೊಗೊಳ್ಳಿ. ಈಗ ಸಪೋಸ್ ಒಂದು 20 ಲೀಟ್ರ್ ಕ್ಯಾನು ಅಂದರೆ ನೀವು 20 ಲೀಟ್ರ್ ಕ್ಯಾನಿಗೆ 30 ಗ್ರಾಮ್ ಬ್ಲೈಟಾಕ್ಸ್ ತೊಗೊಳ್ಳಿ, ಒಂದು ಪ್ಲಾಂಟೋಮೆಸಿನ್ ಬಂದು 6 ಗ್ರಾಮ್ ಪ್ಯಾಕೆಟ್ ಸಾಕಾಗುತ್ತೆ. ಸೊ ಚಿಕ್ಕದೊಂದು ಪ್ಯಾಕೆಟ್ ಬರುತ್ತೆ, 6 ಗ್ರಾಮ್ ಪ್ಯಾಕೆಟ್ ತೊಗೊಂಡು ಬ್ಲೈಟೆಕ್ಸು ಮತ್ತು ಪ್ಲಾಂಟೋಮೆಸಿನ್ನು ಇದ್ರ ಜೊತೆಗೆ ನೀವು ಯಾವುದೇ ಸ್ಪ್ರೇ ಮಾಡಿರಿ, ನನ್ನ ಇದು ಗೊತ್ತಿರುತ್ತೆ ತುಂಬ ಜನಕ್ಕೆ, ಗೊತ್ತಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಸ್ಪ್ರೇ ಮಾಡಿರಿ ಕಂಪಲ್ಸರಿಯಾಗಿ 10,000 PPM ಇರತಕ್ಕಂಥದ್ದು ನೀಮ್ ಆಯಿಲ್ನ ಮಿಕ್ಸ್ ಮಾಡಿಕೊಂಡೇ ಸ್ಪ್ರೇ ಮಾಡಿ. ನೀಮ್ ಆಯಿಲು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಇನ್ಸೆಕ್ಟ್ಸ್ ಕೂಡ ಕಂಟ್ರೋಲ್ ಆಗುತ್ತೆ, ಬ್ಯಾಕ್ಟೀರಿಯಲ್ ಬ್ಲೈಟ್ ಬರೋದಿಲ್ಲ, ಆನಂತರದಲ್ಲಿ ಕೊಳೆ ರೋಗ ಕೂಡ ಬರೋದಿಲ್ಲ, ಫಂಗಸ್ ಕೂಡ ಬರೋದಿಲ್ಲ. ಮೇಯ್ನು ಸೀಬೆನಲ್ಲಿ ಪ್ರೂನಿಂಗ್ ಯಾಕೆ ಮಾಡ್ತೀವಿ ಅಂದರೆ 2 ಉದ್ದೇಶ ಇದೆ. ಒಂದು ಉದ್ದೇಶ, ಗಿಡನ ಈ ಥರ ಛತ್ರಿ ಆಕಾರದಲ್ಲಿ ತಪ್ಕೋಬೋದು, ಇಷ್ಟು ಚೆನ್ನಾಗಿದೆ, ಎಷ್ಟು ಅಗಲ ಇದೆ ನೋಡಿ ಬ್ರಾಂಚಸ್, ಎಷ್ಟು ಬ್ರಾಂಚಸ್ ಇದೆ ನೋಡಿ. ಸೊ ನೀವು ಈ ಥರ ಕಟಿಂಗ್ ಮಾಡಿದ್ರೆ ಇಷ್ಟು ಬ್ರಾಂಚಸ್ ಬಂತು ಅಂದರೆ ಇಷ್ಟು ದೊಡ್ಡದಾಗಿ ಬರುತ್ತೆ. ಸೊ ಗಿಡನ ಈ ಥರ ಕೆನೋಪಿನ ದೊಡ್ಡದಾಗಿ ಇಟ್ಕೋಬೇಕು. ಸೊ ದೊಡ್ಡದಾಗಿ ಕಾಣಬೇಕು ಅಂದರೆ ನೀವು ಇದನ್ನು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಒಂದು ಯಾವಾಗ ಕಟ್ ಮಾಡಬೇಕು ಅಂದರೆ ಚಿಕ್ಕದ್ರಿಂದನೂ ಕಟ್ ಮಾಡಬೇಕು ನೀವು. ಫಸ್ಟು ಒಂದು ಸ್ಟೆಮ್ ಇರುತ್ತೆ, ಇದು ನೋಡಿ ಸಪೋಸ್ ಇದು ಒಂದು ಸ್ಟೆಮ್ ಅಂದ್ಕೊಳ್ಳಿ, ಇಲ್ಲಿ ಕಟ್ ಮಾಡಿದಾಗ 2 ಬರುತ್ತೆ, 2 4 ಆಗುತ್ತೆ, ಈ ಥರ ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಈ ಸ್ಟೇಜಿಗೆ ಬಂದಾಗ ಯಾವಾಗ ಕಟ್ ಮಾಡಬೇಕು ಅಂದರೆ 2 ಸಲ ಅಂತ ಹೇಳಿದೆ ನಾನು. ಒಂದು ಬೆಳವಣಿಗೆ ಕಟ್ ಮಾಡಬೇಕು, ಕೌಲು ಜಾಸ್ತಿ ಹೊಡಿಬೇಕು ಅಂದರೆ 1 ಸಲ ಕಟ್ ಮಾಡಬೇಕು. 1 ಸಲ ಅಲ್ಲ, ವರ್ಷದಲ್ಲಿ ನೀವು ಕಡಿಮೆ ಆದರೂ 3-4 ಸಲ ಕಟ್ ಮಾಡಬೇಕಾಗತ್ತೆ, ಸರಿನಾ? ಸ್ಟಾರ್ಟಿಂಗಿಂದ ಬೆಳೆವರೆಗೂ 4-5 ಸಲ ಪ್ರೂನಿಂಗ್ ಮಾಡಲೇಬೇಕಾಗತ್ತೆ. ಈ ಥರ ಸ್ಟೇಜಲ್ಲಿ ಇರ್ತಕ್ಕಂಥ ಗಿಡಗಳಿಗೆ ನೀವು ಕ್ರಾಪ್ ಬರಬೇಕು ಅಂದರೆ ಈ ಥರ ಕಟ್ ಮಾಡಬೇಕಾಗತ್ತೆ. ನೀವು ಕ್ರಾಪ್ ಬರಬೇಕು ಅಂದರೆ ನೋಡಿ, ಇದೇನಿಲ್ಲ, ಈಗ ಆಲ್ರೆಡಿ ಬಂದಿದೆ, ಈಗ ಕ್ರಾಪ್ ಎಲ್ಲಾದರೂ ಬ್ಯಾಗಿಂಗ್ ಮಾಡಬೇಕು ಇವಾಗ. ಈ ಥರ ಎಲ್ಲ ಕಡೆಯೂ ನೀವು ಬಲ್ತಿರೋ ಕಡ್ಡಿಗೆ ಕಟಿಂಗ್ಸ್ ಹಾಕಿದ್ರೆ ಇಲ್ಲೆಲ್ಲ ಕೌಲ್ ಓಪನ್ ಆಗಿ ನಿಮಗೆ ತಿರ್ಗಾ ಕ್ರಾಪ್ ಬರುತ್ತೆ. ಸೊ ಮತ್ತೆ ಕ್ರಾಪ್ ಬರುತ್ತೆ. ಸೊ ಸೀಬೆನಲ್ಲಿ, ಅದರಲ್ಲಿ ಈ ಥರ ತೈವಾನ್ ಸೀಬೆ, ಹೈಬ್ರಿಡ್ ಸೀಬೆಗಳಲ್ಲಿ ನೀವು ಎಷ್ಟು ಕಟ್ ಮಾಡ್ತಿರೋ ಅಷ್ಟರ ಮಟ್ಟಿಗೆ ನಿಮಗೆ ಕ್ರಾಪ್ ಬರುತ್ತೆ, ಅಷ್ಟು ಚೆನ್ನಾಗಿ ಕಾಯಿ ಹಿಡಿಯುತ್ತೆ.
0: ಓಕೆ, ಸೊ ಶಶಿಕುಮಾರ್ ಅವರು ಹೇಳ್ತಿದ್ದ ಹಾಗೆ ಈ ಪ್ರೋನಿಂಗ್ ಮಾಡುವಂತಹ ಸಮಯದಲ್ಲಿ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಹಾಗೆ ಅದು ಕೊಳೆ ರೋಗ ಬರದೇ ಇರೋ ರೀತಿಯಲ್ಲಿ ಯಾವ ರೀತಿ ಮೇಂಟೈನ್ ಮಾಡಬೇಕಾಗತ್ತೆ, ಸೊ ಪ್ರೋನಿಂಗ್ ಮಾಡಿದ ನಂತರದಲ್ಲಿ ಅದನ್ನ ಹೇಗೆ ನೋಡ್ಕೋಬೇಕಾಗತ್ತೆ, ಮತ್ತೆ ಪ್ರೋನಿಂಗ್ ಮಾಡುವಂತಹ ಜಾಗ ಯಾವುದು, ಇದೆಲ್ಲದ್ರ ಬಗ್ಗೆ

ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಈಗ ಹಸಿರುವಂತಹ ಕಡೆಗಳಲ್ಲಿ ಪ್ರೋನಿಂಗ್ ಮಾಡುವಂಥದ್ದಲ್ಲ, ಸ್ವಲ್ಪ ಒಣ ಇರುವಂತಹ ಕಡೆಗಳಲ್ಲಿ ಪ್ರೋನಿಂಗ್ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ರು. ಹಾಗಾದ್ರೆ ಈ ಪ್ರೋನಿಂಗ್ನ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿ ಶಶಿಕುಮಾರ್ ಅವರೇ, ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮವನ್ನು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಶಶಿಕುಮಾರ್ ಅವ್ರ ಜೊತೆಯಲ್ಲಿ ಅವರ ಸೀಬೆ ಕೃಷಿಯ ಅನುಭವದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಾಗೆ ಅವರು ಸೀಬೆ ಕೃಷಿಯನ್ನು ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ರು. ಅವರ ಸೀಬೆ ಕೃಷಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯ ಶಶಿಕುಮಾರ್ ಅವರು ನಮ್ಮ ಜೊತೆನಲ್ಲಿದ್ದಾರೆ. ಹಾಗೆ ಶಶಿಕುಮಾರ್ ಅವರು ತಿಳಿಸ್ತಾ ಇರುವಂತೆ ಸೀಬೆ ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾವಿವತ್ತು ತಿಳ್ಕೊಳ್ತಾ ಇದ್ವಿ. ಹಾಗೆ ಇವರ ತೋಟದಲ್ಲಿರುವಂತಹ ಈ ಸೀಬೆ ಕೃಷಿ ಏನಿದೆ, ಇದು ಉತ್ತಮವಾದಂತಹ ಆದಾಯವನ್ನು ಕೊಡ್ತಾ ಇದೆ, ಜೊತೆಗೆ ಭೂಮಿಗೂ ಕೂಡ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಜೊತೆಗೆ ಎಲ್ಲಿ ನಿಮಗೆ ಖಾಲಿ ಜಾಗ ಸಿಗುತ್ತೆ, ಚಿಕ್ಕದಾಗಿರುವಂತಹ ಜಾಗ ಇದೆ, ಸೊ ಅಲ್ಲಿ ಸೀಬೆ ಕೃಷಿಯನ್ನು ಮಾಡೋದು ತುಂಬಾ ಉಪಯೋಗಕಾರಿ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಶಶಿಕುಮಾರ್ ಅವ್ರ ಜೊತೆ ಮತ್ತೊಮ್ಮೆ ಮಾತಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಶಶಿಕುಮಾರ್ ಅವರೇ. ಶಶಿಕುಮಾರ್ ಅವರು, ಈಗ ಸೀಬೆಯನ್ನ ಮೊದಲಿಗೆ ನಾಟಿ ಮಾಡುವಾಗ ನಾವು ಏನೆಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ? ಈಗ ಎಷ್ಟೋ ಜನ ನಾಟಿ ಮಾಡುವಂತ ಟೈಮಲ್ಲಿ ತುಂಬಾ ಆಳವಾಗಿ ಗುಂಡಿ ತೆಗೆಯುವಂಥದ್ದಾಗಿರ್ಬೋದು, ಅಥವಾ ಮೇಲ್ಮೇಲೆ ಗುಂಡಿ ತೆಗೆದು ಹಾಕುವಂಥದ್ದಾಗಿರ್ಬೋದು, ಗೊಬ್ಬರಗಳನ್ನ ಹಾಕಿ ಹಾಕುವಂಥದ್ದಾಗಿರ್ಬೋದು, ಈ ಥರದನ್ನೆಲ್ಲ ಮಾಡ್ತಾ ಇರ್ತಾರೆ. ಈ ಸೀಬೆ ಕೃಷಿ ಮಾಡುವಾಗ ಸೀಬೆ ಸಸಿಗಳನ್ನು ಯಾವ ರೀತಿಯಲ್ಲಿ ನಾಟಿ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ಬೋದಾ?
3: ಸರ್, ಮೇನು ರೈತರು ತಿಳ್ಕೊಬೇಕಾಗಿರೋದು ಏನಂದ್ರೆ, ನಾಟಿ ಮಾಡ್ಬೇಕಾದ್ರೆ ಪ್ರಿಕಾಷನರಿ ಮೆಸೇಜ್ ತಗೋಬೇಕು ನಾವು. ಅಂದ್ರೆ ನಾಟಿ ಮಾಡೋಕ್ಕಿಂತ ಮುಂಚೆ ಏನೇನು ಹಾಕಬೇಕು ಅನ್ನೋದು ತಿಳ್ಕೊಬೇಕು. ಯಾಕೆಂದರೆ ಈಗ ನಮ್ಮ ಭೂಮಿಲಿ ಏನು ರೋಗ ಇರುತ್ತೋ ಗೊತ್ತಿಲ್ಲ, ಅಥವಾ ನೀವು ಯಾವ್ಯಾವ ನರ್ಸರಿಲಿ ತರ್ತಿರೋ ಆ ನರ್ಸರಿಲಿ ಏನೇನು ರೋಗ ಇರುತ್ತೋ ಆ ಮಣ್ಣಲ್ಲಿ ಅದು ಗೊತ್ತಿಲ್ಲ. ಸೊ ನಾವು ರಿಸ್ಕ್ ತೊಗೊಬಾರ್ದು ಯಾವತ್ತು. ರೈತರಾದವರು ಹಾಕ್ತಿರೋದೇ ಇನ್ವೆಸ್ಟ್ಮೆಂಟ್ ಭೂಮಿ ತಾಯಿಗೆ. ಸೊ ಆಲ್ರೆಡಿ ರೈತರು ಕಷ್ಟ ಇರೋನೇ ಕೃಷಿ ಮಾಡೋದು. ಸುಮ್ಮನೆ ನಾನು ನೋಡಿದ ಮಟ್ಟಿಗೆ ತುಂಬ ದುಡ್ಡಿರೋರು ಮಾಡ್ತಾರೆ, ಅದು ಬೇರೆ ಕೆಟಗರಿ. ಬಟ್ ತುಂಬ ಕಷ್ಟ ಇರೋನೇ ಇಂಥ ಕೃಷಿಗೆ ಬರೋದು. ಸೊ ಕಷ್ಟ ಇರೋನು ನಾನು ಚೆನ್ನಾಗಾಗಬೇಕು, ನಾಲ್ಕು ಜನಕ್ಕೆ ಮಾದರಿ ಆಗಬೇಕು ಅಂತಲೇ ರೈತರು ಬರೋದು. ಸೊ ಆ ಥರ ಇದ್ದಾಗ ನಾಟಿ ಮಾಡೋಕ್ಕೆ ಒಂದು ವಿಧಾನ ಹೇಳ್ಕೊಡ್ತೀನಿ ನಾನು. ಸೊ ಯಾವತ್ತೂ ನೀವು ಸೀಬೆ ಗಿಡನ ತಂದ ಮೇಲೆ ಗುಂಡಿ ಅಥವಾ ನೀವು ಸಿಂಗಲ್ ನೇಗ್ಲಾದರೂ ಅದು ಓಡಿಸ್ಬೋದು, ನಾನು ಅದೊಂದು ಹೇಳೋದು ಮರೆತೆ. ಸೊ ನೀವು ಸಾಲಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 8 ಅಡಿ ಬೇಕಾದ್ರೂ ಮಾಡ್ಕೋಬೋದು, 9 ಅಡಿ ಬೇಕಾದ್ರೂ ಸಾಲು ಮಾಡ್ಕೋಬೋದು, 10 ಅಡಿ ಬೇಕಾದ್ರೂ ಸಾಲು ಮಾಡ್ಕೋಬೋದು. ಅದು ನಿಮಗೆ ಬಿಟ್ಟಿದ್ದು. ಬಟ್ ಮಿನಿಮಮ್ ನಾನು ಹೇಳಿರೋದು 8 ಕಾರು. ಸೊ ಅದ್ರ ಜೊತೆಗೆ ನೀವು ಸೀಬೆ ನಾಟಿ ಮಾಡಬೇಕು ಅಂದಾಗ ಸೊ ನೀವು ಡೈರೆಕ್ಟು ಸಾಲು ಹೊಡಿಸ್ಬೋದು. ಸಿಂಗಲ್ ನೇಗ್ಲು ಅಂತ ಸಿಗುತ್ತೆ, ಒಂಟಿ ನೇಗ್ಲು ಅಂತಾರೆ, ಸಿಂಗಲ್ ನೇಗ್ಲು ಅಂತಾರೆ. ಸೊ ನಮ್ಮ ಸೀಬೆಗೇನು ಜಾಸ್ತಿ ತುಂಬ ಆಳವಾಗಿರ್ತಕ್ಕಂಥದ್ದೇನು ಬೇಕಾಗಲ್ಲ. ಯಾಕೆಂದ್ರೆ ನಮ್ಮ ಸೀಬೆದು ಕೆಳಗಡೆನೇ ಇರುತ್ತೆ, ಏನು ಬೇರ್ ಅಂತಕ್ಕಂಥದ್ದು ಮೇಲ್ಗಡೆನೇ ಇರುತ್ತೆ, ಜಾಸ್ತಿ ಡೆಪ್ತ್ ಹೋಗೋದಲ್ಲ. ಸೊ ಅದರಿಂದ ಸೊ ನೀವು ಸಾಲಲ್ಲಿ ಸಿಂಗಲ್ ನೇಗ್ಲಲ್ಲಿ ಹೊಡೆಸ್ಬಿಟ್ಟು ಸೊ ಅದಕ್ಕೆ ನಾಟಿ ಮಾಡ್ಬೋದು. ಒಂದು 6 ಅಡಿ ಕಡ್ಡಿ ಮಾಡ್ಕೊಳ್ಳಿ, ಏನಿಲ್ಲ, 8 ಅಡಿ ಸಾಲಿಗೆ, 8 ಅಡಿ ಸಾಲ್ಗೆ ಒಂದು ಕಡ್ಡಿ ಮಾಡ್ಕೊಳ್ಳಿ, ಸಾಲು ಮಾಡ್ಕೊಳ್ಳಿ. ಸೊ 6 ಅಡಿಗೆ ಏನಿಲ್ಲ, ಒಂದು ಕಡ್ಡಿ ಮಾಡ್ಕೊಳ್ಳಿ, ಕಡ್ಡಿಗೆ ಒಂದೊಂದು ಮಾರ್ಕಿಂಗ್ ಮಾಡಿಕೊಂಡು ಅಲ್ಲಿ ನೀವು ಪ್ರತಿಯೊಂದು ಟೇಪ್ ಇಟ್ಕೊಂಡೇ ಮಾಡಬೇಕು ಅಂತೇನಿಲ್ಲ. 8 ಅಡಿ ಸಾಲ್ಗೂ ಒಂದು ಕಡ್ಡಿ ಸಾಕು, 8 ಅಡಿ ಮೆಷರ್ಮೆಂಟ್ ಇರೋದು. 6 ಅಡಿ ಗಿಡಕ್ಕೇನು, ಗಿಡದಿಂದ ಗಿಡಕ್ಕೆ 6 ಅಡಿಗೂ ಒಂದು ಕಡ್ಡಿ ಸಾಕು, ಒಂದು PVC ಪೈಪ್ ಇದ್ರೂ ಆಗುತ್ತೆ, ಒಂದು 6 ಅಡಿದು. ಸೊ ಅಷ್ಟಿದ್ರೆ ಸಾಕು ನಿಮಗೆ. ಸೊ ಅದನ್ನು ಕೂಡ ನೀವು ಮಾಡ್ಕೋಬೋದು. ಸೊ ಆ ಥರ ನೀವು ನಾಟಿ ಮಾಡಬೇಕಾದ್ರೆ ಕಂಪಲ್ಸರಿಯಾಗಿ ಗೊಣ್ಣೆ ಹುಳು ಇರ್ಕೂಡ್ದು. ನೀವು ಹಾಕತಕ್ಕಂಥ ಗೊಬ್ಬರದಲ್ಲಿ ಗೊಣ್ಣೆ ಹುಳು ಇತ್ತು ಅಂದರೆ ಗಿಡ ಸಾಯೋದಂತೂ ಕಟ್ಟಿಟ್ಟ ಬುತ್ತಿ. ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ, ಸೀಬೆ ಗಿಡದ್ದು ಎಸ್ಪೆಷಲಿ ಈ ಥರ ಹೈಬ್ರಿಡ್ ಸೀಬೆ ಗಿಡಗಳದ್ದು ಬೇರ್ ತುಂಬ ಸ್ವೀಟ್ ಆಗಿರುತ್ತೆ. ಬೇಕಾದ್ರೆ ನೀವು ಅದು ಬೇರ್ ಕಿದ್ದು ಬಾಯಿ ಇಟ್ಕೊಂಡ್ರೂ ಬೇರ್ ಸ್ವೀಟ್ ಅನಿಸುತ್ತೆ, ಯಾಕಂದರೆ ಇದು ಸೀಬೆ ಆಲ್ರೆಡಿ ನಿಮ್ಗೆ ಗೊತ್ತು ಸ್ವೀಟ್ ಇರುತ್ತೆ ಅದು ಅಂತ. ಸೊ ಸ್ವೀಟ್ ಇರತಕ್ಕಂಥದ್ದು ಇರೋದ್ರಿಂದ ಗೊಣ್ಣೆ ಹುಳು ಅಂತಕ್ಕಂಥದ್ದು ನೋಡಿರ್ತೀರ, ದೊಣ್ಣೆ ಹುಳ ಅಂತಾರೆ, ಗೊಣ್ಣೆ ಹುಳ ಅಂತಾರೆ. ನೋಡೋಕೆ ಒಳ್ಳೆ ಬೆಳ್ಳಗೆ ಇಷ್ಟು ಉದ್ದ ಇರ್ತದೆ. ಸೊ ಅದೇನಂದರೆ ಆ ಬೇರ್ನ ಇಮಿಡಿಯೇಟ್ ತಿನ್ನಾಕುತ್ತೆ. ಸೊ ದೊಡ್ಡ ಗಿಡದ ಬೇರ್ ತಿಂದರೆ ತಡ್ಕೊಳುತ್ತೆ, ಬಟ್ ಚಿಕ್ಕ ಗಿಡ ನೀವು ಯಾವಾಗ ತಾನೇ ನಾಟಿ ಮಾಡಿದ ಗಿಡಕ್ಕೆ ಬೇರ್ ತಿಂದರೆ ಅದು ತಡ್ಕೊಳಕ್ಕಾಗಲ್ಲ. ಸೊ ನೀವು ಯಾವತ್ತೂ ಹಾಕ್ತಕ್ಕಂಥ ಗೊಬ್ಬರದಲ್ಲಿ ಗೊಣ್ಣೆ ಹುಳ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡ ಮೇಲೇ ದಯವಿಟ್ಟು ನಾಟಿ ಮಾಡಿ. ಸೊ ಆ ನಂತರದಲ್ಲಿ ನೆಕ್ಸ್ಟ್ ಪಾಯಿಂಟು, ಕಂಪಲ್ಸರಿಯಾಗಿ ಬೇವಿನ ಹಿಂಡಿನೇ ಯೂಸ್ ಮಾಡಿ. ಯಾರೋ ಹೇಳ್ತಾರೆ ಈಟ್ ಆಗುತ್ತೆ, ಯಾರೋ ಹೇಳ್ತಾರೆ ಕೊಳ್ತೋಗುತ್ತೆ, ನಂಬಕ್ಕೆ ಹೋಗ್ಬೇಡಿ. ಬೇವಿನ ಹಿಂಡಿ ಒಂದು ನಮ್ಮ ಪ್ರಕೃತಿಯ ವರದಾನ ಅದು. ಸೊ ನಮ್ಮ ಪ್ರಕೃತಿಯಲ್ಲಿ ನ್ಯಾಚುರಲ್ ಆಗೋದನ್ನು ಇನ್ಸೆಕ್ಟ್ಸನ್ನಾಗಲಿ ರೋಗಗಳನ್ನಾಗಲಿ ತಡಿತಕ್ಕಂತಹ ಕೆಪಾಸಿಟಿ ಅದಕ್ಕೆ ಇದೆ. ಸೊ ಅದಕ್ಕೆ ನೀವು, ನಾನು ಮೇನ್ ಇವಾಗ ಒಂದು 3 ಔಷಧಿ ಅಂದ್ಕೋಬೇಡಿ ಅದನ್ನು, ಅದು ಬಯೋ ಏಜೆಂಟ್ಸ್ಗಳವು, ಸೊ ಬಯೋ ಫಂಗಿಸೈಡ್ಗಳವು. ಮೇನ್ ಇದನ್ನು ನೋಟ್ ಮಾಡ್ಕೊಳ್ಳಿ ರೈತರ ಮಿತ್ರರೇ, ನೀವು ಎಲ್ಲೇ ಸೀಬೆ ತೊಗೊಳ್ಳಿ, ಗಿಡಗಳು ತೊಗೊಳ್ಳಿ, ನಾಟಿ ಮಾಡೋಕ್ಕಿಂತ ಮುಂಚೆ ನೀವು ಈ ಪ್ರೊಸೀಜರ್ನ ಕಂಪಲ್ಸರಿಯಾಗಿ ಫಾಲೋ ಮಾಡಿ. ಒಂದು ಟ್ರೈಕೋಡರ್ಮಾ ಅಂತ ಒಂದು ಸಿಗುತ್ತೆ,

0: ಟ್ರೈಕೋಡರ್ಮ ವಿರಿಡಿ ಅಂತಾರೆ, ಅದು ಬಯೋಫಂಗಿಸೈಡ್. ಮತ್ತು ಪ್ಯಾಸಿಲೋಮೆಸಿಸ್ ಅಂತಾರೆ, ಪ್ಯಾಸಿಲೋಮೆಸಿಸ್ ಬಂದು ಬೇರು ಗಂಟು ರೋಗ ಆಗೋದನ್ನು ತಡೆಯುತ್ತೆ. ಸೊ ಸೀಬೆನಲ್ಲಿ ಯಥೇಚ್ಛವಾಗಿ ಬರೋದು ಬೇರು ಗಂಟು ರೋಗ. ಸೊ ಅದು ನೀವು ತೊಗೊಂಡಾಗಲೇ ಇದ್ದರೆ ಅದು ತುಂಬ ಡೇಂಜರು. ಸೊ ಹೋಗ್ತಾ ಹೋಗ್ತಾ ಅದು ಭೂಮಿಯಿಂದನೂ ಬರುತ್ತೆ, ನರ್ಸರಿಯಿಂದನೂ ಬರುತ್ತೆ. ಸೊ ಅದು ಬೇರು ಗಂಟು ರೋಗನ ಮ್ಯಾನೇಜ್ ಮಾಡ್ಬೋದು, ಈಸಿ ಇದೆ, ನಾನು ಹೇಳ್ತೀನಿ ಯಾವ ರೀತಿ ಮ್ಯಾನೇಜ್ ಮಾಡೋದು ಅಂತ. ಸೊ ಬೇರು ಗಂಟು ರೋಗಕ್ಕೆ ಪ್ಯಾಸಿಲೋಮೆಸಿಸ್ ಅನ್ನೋದು ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಇವೆಲ್ಲ ಸೂಕ್ಷ್ಮಣಗಳು, ಅದನ್ನು ಪೌಡರ್ ಫಾರ್ಮಲ್ಲಿ ಮಾಡಿಬಿಟ್ಟು ಅದನ್ನು ಇದು ಹೈಬರ್ನೇಷನ್ ಮೋಡ್ಗೆ ಹಾಕ್ಬಿಟ್ಟು ಒಂದು ಸ್ಟೋರ್ ಮಾಡಿರ್ತಾರೆ. ಸೊ ಅದು ಪ್ಯಾಕೆಟ್ಸು ಸಿಗುತ್ತೆ ನಿಮಗೆ. ಸೊ ಟ್ರೈಕೋಡರ್ಮ ಪ್ಯಾಸಿಲೋಮೆಸಿಸು ಸೂಡೋಮೋನಸ್ ಅಂತ, ಸೂಡೋಮೋನಸ್ಸು ನೀವು ತುಂಬ ಆರ್ಗ್ಯಾನಿಕ್ಕು ಬಯೋ ಮಾಡೋರಿಗಂತೂ ಇದು ತುಂಬ ಗೊತ್ತಿರುತ್ತಿದೆ. ಟ್ರೈಕೋಡರ್ಮ ಸೂಡೋಮೋನಸ್ಸು ಪ್ಯಾಸಿಲೋಮೆಸಿಸ್ ಮೂರನ್ನು ಬೇವಿನಿಂಡಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದೊಂದು ಗಿಡಕ್ಕೆ ಅಟ್ಲೀಸ್ಟ್ ಒಂದು 150 ಗ್ರಾಮನ್ನ ಗ್ರಾಮನ್ನ ಹಾಕ್ಬಿಟ್ಟು ಮಣ್ಣಿನ ಜೊತೆ ಕಲಿಸ್ಬಿಟ್ಟು ಅದ್ರ ಮೇಲೆ ನೀವು ಒಂದು ಗಿಡನ ನೆಟ್ಟರೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಸುತ್ತಲೂ ಅದೊಂದು ಕಾಂಪೌಂಡ್ ಥರ, ಅದಕ್ಕೆ ಶೀಲ್ಡ್ ಥರ ಇರುತ್ತೆ. ಯಾವುದೇ ಹುಳ ಹೋಗಿ ತಿನ್ನೋದಾಗಲಿ ಅಥವಾ ಯಾವುದೇ ಗೆದ್ದುಳ ಹೋಗೋದಾಗಲಿ ಇನ್ನೊಂದಾಗಲಿ ಆಗಲ್ಲ. ಯಾಕೆಂದರೆ ಬೇವಿನಿಂಡಿ ಸ್ಮೆಲ್ಲು, ನೀವು ಒರಿಜಿನಲ್ ಬೇವಿನಿಂಡಿ ಆಗಬೇಕು. ಮಾರ್ಕೆಟಲ್ಲಿ ತುಂಬ ಫೇಕ್ ಸಿಗುತ್ತೆ, ಈ ಪೌಡ್ರುಗಳನ್ನೆಲ್ಲ ತಂದುಬಿಟ್ಟು ಯಾವ್ಯಾವ ಪೌಡ್ರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಫೇಕ್ ಕೊಡ್ತಾರೆ, ಅದನ್ನ ಹಾಕ್ಬಿಡಿ. ಒರಿಜಿನಲ್ ಆಗಲಿ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಒರಿಜಿನಲ್ ಬೇವಿನಿಂಡಿ ಹಾಕಿದ್ರೆ ನಿಮಗೆ ಗಿಡಗಳು ಅಷ್ಟರ ಮಟ್ಟಕ್ಕೆ ಸಾಯಲ್ಲ. ನಾನು ಅಬ್ಸರ್ವ್ ಮಾಡಿದ್ದೀನಿ, ನನ್ನ ರೈತರು ಕೆಲವರು ನಾನು ಕೊಟ್ಟಿರ್ತಕ್ಕಂಥ ಈ ಎಲ್ಲ ಬಯೋ ರಿಯಾಜೆಂಟ್ಸ್ಗಳನ್ನೆಲ್ಲ ಹಾಕಿ ಮಾಡಿರೋದು ಮಾರ್ಟಾಲಿಟಿ ರೇಟ್ ಅಂದರೆ ಸಾಯ್ತಕ್ಕಂಥ ಪ್ರಮಾಣ ತುಂಬ ಕಡಿಮೆ ಇದೆ. ಸೊ ಬಟ್ ಆದರೆ ಈ ಏನೂ ಆಗ್ದಲೇ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಸಾಯ್ತವೆ, ತುಂಬ ಸಾಯಲ್ಲ, ಒಂದು 4-5%. ಬಟ್ ಗೊಣ್ಣೆ ಹುಳು ಆಯಿತು ಅಂದರೆ ಪ್ಲಾಟೇ ಹೊಟ್ಟೋಗುತ್ತೆ. ಮತ್ತು ದಯವಿಟ್ಟು ಕೊಟ್ಟಿಗೆ ಗೊಬ್ಬರದಲ್ಲಿ ಸಗಣಿ ಗೊಬ್ಬರ ಬಿಟ್ಟು ಯಾವುದೇ ಕಾರಣಕ್ಕೂ ಕೋಳಿ ಗೊಬ್ಬರ ಆಗಲಿ ಕುರಿ ಗೊಬ್ಬರ ಆಗಲಿ ದಯವಿಟ್ಟು ಹಾಕ್ಬೇಡಿ, ಗಿಡಗಳು ಸಾಯ್ತವೆ. ಪ್ಲಾಟೇ ಹೊಟ್ಟೋಗಿರೋದು ನಾನು ನೋಡಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬೇಡಿ, ಯಾಕೆಂದರೆ ಅದು ಹೀಟನ್ನು ತಡೆಯೋಷ್ಟು ಕೆಪಾಸಿಟಿ ಸೀಬೆ ಗಿಡಕ್ಕೆ ಇರೋದಿಲ್ಲ. ನೀವು ತೆಂಗಿನ ಗಿಡಕ್ಕೆ ಹಾಕೊಳ್ಳಿ, ಇನ್ನೊಂದು ದೊಡ್ಡ ಗಿಡಕ್ಕೆ ಹಾಕೊಳ್ಳಿ ನಡೆಯುತ್ತೆ. ಬಟ್ ಈ ಗಿಡಗಳು ತಡೆಯೋದಿಲ್ಲ, ತುಂಬ ಸೆನ್ಸಿಟಿವ್ ಇರ್ತವೆ ಸ್ಟಾರ್ಟಿಂಗಲ್ಲಿ. ಒನ್ಸ್ ಈ ಥರ ನಿಮಗೆ ಈ ಲೆವೆಲ್ಗೆ ತಗೊಂಡ್ರೆ ನೀವು ತುಂಬ ಚೆನ್ನಾಗಿ ಇಳುವರಿ ತೊಗೋಬೋದು, ತುಂಬ ಚೆನ್ನಾಗಿ ಇದು ಮಾಡ್ಬೋದು. ಸೊ ಇದು ನಾಟಿ ಮಾಡುವ ವಿಧಾನ. ಕೆಳಗಡೆ ಎಲ್ಲ ನಾನು ಹೇಳಿದ್ದೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಣ್ಣ ಜೊತೆ ಕಲಸಿ ನೀಟಾಗಿ ಇಟ್ಬಿಟ್ಟು ಜಾಸ್ತಿ ಮುಚ್ಚಕ್ಕೆ ಹೋಗ್ಬೇಡಿ. ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮುಚ್ಚಿ ನೀಟಾಗಿ ಒತ್ತಿ ನೀಟಾಗಿ ನೀರು ಕೊಡಿ. ನಾಟಿ ಮಾಡಿದ್ಮೇಲೆ ಕಂಪಲ್ಸರಿಯಾಗಿ ನೀವು ನೀರು ಕೊಡಲೇಬೇಕು ಕಂಟಿನ್ಯೂಸ್ ಆಗಿ. ಮಳೆ ಇರಲಿ ಬಿಡಲಿ, ಮಳೆ ಇದೆ ಅಂತ ಹೇಳ್ಬಿಟ್ಟು ನೀವು ನೆಗ್ಲೆಕ್ಟ್ ಮಾಡಬೇಡಿ. ಒಂದು ದಿವಸಕ್ಕೆಲ್ಲ ಡ್ರೈ ಆಗಿಬಿಡುತ್ತೆ ಮಳೆ ಇದ್ರೆ ಇವಾಗಿನ ಟೆಂಪ್ರೇಚರ್ಗೆ. ಸೊ ಕಂಪಲ್ಸರಿ ನೀವು ಒಂದು ತಿಂಗಳು ಬೇರು ಬಿಡೋಕ್ಕೆ ನೀರು ಕೊಡಲೇಬೇಕು ನಂತರದಲ್ಲಿ. ಸೊ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತೀನಿ, ಈ ಬೇರುಗಳು ಚೆನ್ನಾಗಿ ಬಿಡಬೇಕು ಅಂದರೆ ನಿಮಗೆ ಕಂಪಲ್ಸರಿಯಾಗಿ ನಾಟಿ ಮಾಡಿ ಒಂದು ವಾರಕ್ಕೇ ಹ್ಯೂಮಿಕ್ ಆ್ಯಸಿಡ್ನ ಸ್ಟಾರ್ಟ್ ಮಾಡಿ. ಹ್ಯೂಮಿಕ್ ಆ್ಯಸಿಡ್ ಫುಲ್ವಿಕ್ ಆ್ಯಸಿಡ್ ಕಾಂಬಿನೇಷನಲ್ಲಿ ನಿಮಗೆ ಚೀಲೆಟ್ ಫಾರ್ಮಲ್ ಸಿಗುತ್ತೆ, ಇಲ್ಲಾಂದರೆ ಲಿಕ್ವಿಡ್ ಆದರೂ ಆಯಿತು, ಲಿಕ್ವಿಡ್ ಬೇಕಾದ್ರೂ ಸಿಗುತ್ತೆ. ಸೊ ಹ್ಯೂಮಿಕ್ ಆ್ಯಸಿಡ್ ಲಿಕ್ವಿಡ್ ಇದ್ದರೆ ಲಿಕ್ವಿಡ್ ಆದರೂ ಡ್ರಿಂಚಿಂಗ್ ಮಾಡಿ, ಇಲ್ಲಾಂದರೆ ನಿಮಗೆ ಡ್ರಿಪ್ ಮುಖಾಂತರ ಅನ್ನೋದ್ರು ಬಿಡಿ. ಒಟ್ಟಿನಲ್ಲಿ ಕಂಪಲ್ಸರಿ ನೀವು ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಈ ವೈಟ್ ರೂಟ್ಸ್ ಅಂತಕ್ಕಂಥದ್ದು ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಾಟಿ ಮಾಡಿದಾಗ ಗಿಡ ಮೇಲೆಗಡೆ ಬೆಳವಣಿಗೆ ನೀವು ನೋಡೋಕೆ ಹೋಗ್ಬೇಡ್ರಿ, ಕೆಳಗಡೆ ಮೇನ್ ಕೆಲಸ ಆಗಬೇಕು. ಯಾಕೆಂದರೆ ನೀವು ಕಿಟ್ಟರಿ ಹೊಸ ಜಾಗಕ್ಕೆ ಇಟ್ಟಿದ್ದೀರಾ, ಒಂದು ಪ್ಯಾಕೆಟಲ್ಲಿ ಇದ್ದಿದ್ದನ್ನು ಹೊಸ ಜಾಗಕ್ಕೆ ಇಟ್ಟಿದ್ದೀರಾ. ಸೊ ಹೊಸ ಜಾಗಕ್ಕೆ ಇಟ್ಟಿದ್ದೀರಾ ಅಂದಮೇಲೆ ಅದು ಫಸ್ಟ್ ಬೇರ್ ಬಿಡಬೇಕು. ನೀವು ಮೇಲೆ ಗ್ರೋತ್ ಬರ್ತಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಕೆಳಗಡೆ ಬೇರ್ ಚೆನ್ನಾಗಿ ಸ್ಟ್ರೆಂತ್ ಆಗಿತ್ತು ಅಂದರೆ ಕಿತ್ಕೊಂಬರುತ್ತೆ, ನೀವೇ ಆಶ್ಚರ್ಯ ಪಡ್ತೀರಾ. ನಾನು ಹೇಳಿದ ರೀತಿ ಮಾಡಿ, ಖಂಡಿತವಾಗೂ ಸಕ್ಸಸ್ ಆಗ್ತೀರಾ.
1: ಓಕೆ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸೀಬೆ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಂತಹ ಶಶಿಕುಮಾರ್ ಅವರು ಯಾವ ರೀತಿ ಈ ಸೀಬೆ ಕೃಷಿಯನ್ನು ಆರಂಭ ಮಾಡಿದ್ರು, ಅವರ ಅನುಭವಗಳನ್ನು ಹೇಳ್ತಾ, ಹಾಗೆ ಸೀಬೆ ಕೃಷಿಯನ್ನು ಮಾಡುವಾಗ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು, ಜೊತೆಗೆ ಹೇಗೆ ಅದನ್ನು ಪ್ರೋನಿಂಗ್ ಮಾಡುವಂಥದ್ದಾಗಲಿ ಅಥವಾ ನಿರ್ವಹಣೆ ಮಾಡುವಂಥದ್ದಾಗಲಿ, ಯಾವ ರೀತಿ ಉತ್ತಮ ಇಳುವರಿ ಬರಬೇಕು ಅಂದರೆ ಯಾವ ರೀತಿಯ ಸ್ಟಿಮ್ನ ನೋಡ್ಕೋಬೇಕಾಗಿರುತ್ತೆ, ಅದ್ರ ಬಗ್ಗೆ ಆಗಲಿ, ಮತ್ತು ಮೊದಲ ಬೆಳೆನಲ್ಲಿ ನಾವು ಎಷ್ಟು ಆವ್ರೇಜ್ ಆಗಿ ಕಾಯಿಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಇದೆ, ಇದೆಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಶಶಿಕುಮಾರ್ ಅವರೇ ತುಂಬ ಚೆನ್ನಾಗಿ ಸೀಬೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸಿದ್ರಿ, ನಿಮಗೆ ಧನ್ಯವಾದಗಳು ನಮ್ಮ ಕಡೆಯಿಂದ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕೇಳುಗರೆ, ನೀವು ಕೂಡ ಇದೇ ರೀತಿಯ ಕೃಷಿಯನ್ನು ಮಾಡ್ತಾ ನೀವು ಕೂಡ ನಿಮ್ಮ ಕೃಷಿಯ ಬದುಕಿನಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬೇಕು ಅಂತ ಇದ್ದರೆ ನಮ್ಮ ಸಂಖ್ಯೆಗೆ ನೀವು ವಾಯ್ಸ್ ನೋಟ್ ಕಳಿಸೋ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ನಿಮ್ಮ ನಂಬರ್ನ ನಮಗೆ ವಾಟ್ಸಪ್ ಮಾಡಿದ್ರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ, ಹಾಗೆ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ಕೇಳ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ಸೀಬೆ ಕೃಷಿಯ ಮಾಹಿತಿಗಳು ನಿಮಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ರೀ, ಎಂಜಾಯ್ ಮಾಡ್ತಾ ರೀ. ಇಷ್ಟೊತ್ತಂಗ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

ನಿಂತುಕೊಂಡೆ ಅಳ್ಬುರ್ಕಿ ಹೆಂಗೆ ನನ್ನ ಮೇಲೆ ನಿಂಗೆ ಕೋಪ ಯಾಕೆ ಎಳೆ ಇಲ್ಲೇ ನಿನ್ನ ಮುದ್ದಾಡ್ಬೇಕೆ ನೆತ್ತಿ ಮೇಲೆ ಒತ್ತು ನಿನ್ನ ಬೆಟ್ಟನಾದ್ರೂ ಹತ್ತುತ್ತೀನಿ ಶಾಲೆನಾದ್ರೂ ಬಗ್ಗೆ ಕೊಡ್ತೀನಿ ಸುಮ್ಕಿರು ಮತ್ತೆ ನೀ ಸುಮ್ಕಿರು ಮತ್ತೆ ಹೇ ಅಳ್ಬ್ಯಾಡ್ ಕಾಣೆ ಸುಮ್ಕಿರೆ ನನ್ನ ಮುದ್ದಿನ ರಾಣಿ ಅಳ್ಬ್ಯಾಡ್ ಕಾಣೆ ಸುಮ್ಕಿರೆ ಹೈ ಹೈ ಹೈ ಹೈ ಹೈ.

ಪರಗುಡಿ ಒಂದೈತೆ, ಹೌದು ಚಿನ್ನ, ಬೆಟ್ಟಾದ ಕೆಳಗೆ ಆಲದ ಮರ ಒಂದೈತೆ, ಅಲ್ಲಿ ನಮ್ಮ ಬೀರಪ್ಪ ದ್ಯಾವರ ಗುಡಿ ಒಂದೈತೆ. ನಾನು ನೀನು ಕೂಡಿಕೊಂಡು ಕುರಿಗಳಲ್ಲಿ ಮೇಯಿಸ್ಕೊಂಡು ಬಿಸಿಲಾಗಲ್ದು ಇಟ್ಟು ಉಂಡು ಒಂಗೆನೆಳ್ಳ ಕಂಬಳಿ ಬೀಸಿ ಜೋಡಿ ಕುರಿಗಳಂಗೆ ನಾವು ಮಲಗಿಕೊಳ್ಳೋಣ, ಸೇರಿ ಗೊರಕೆ ಹೊಡೆಯೋಣ.

0: Pagpatadigin na tong. Ay, ay, apa.
1: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
2: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
1: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
2: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
1: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
2: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ನೀರಾನೆ ಎಂಬ ಜಗತ್ತಿನ 3ನೆಯ ಅತಿದೊಡ್ಡ ದೈತ್ಯ ಸಸ್ತನಿ. ಭಾರತದಲ್ಲಿ ಹುಲಿ, ಚಿರತೆ ಅಂತ ಪ್ರಾಣಿಗಳು

0: ನೋಡಲು, ಅವುಗಳ ಫೋಟೋ ತೆಗೆಯಲು ತಿಂಗಳುಗಟ್ಟಲೆ ಕಾದರೂ ಅವು ಕಾಣುವುದಿಲ್ಲ. ಆದರೆ ಕೀನ್ಯ ದೇಶದ ಮಸೈಮಾರ ಸವನ್ನಾ ಹುಲ್ಲುಗಾವಲಿನಲ್ಲಿ ಒಂದು ದಿನ ಸಫಾರಿ ಮಾಡಿದರೆ ಸಾಕು, ಚಿರತೆ, ಸಿಂಹ, ಆನೆ, ಚೀತಾ, ಜಿರಾಫೆ, ಹಯಾನ ಮುಂತಾದ ನೂರಾರು ಸಂಖ್ಯೆಯಲ್ಲಿ ಪ್ರಾಣಿಗಳು ಕಣ್ಣಿಗೆ ಬೀಳುತ್ತವೆ. ವನ್ಯಜೀವಿ ಛಾಯಾಗ್ರಾಹಕರಿಗೆ ಅವುಗಳನ್ನು ನೋಡುವುದು ಅತ್ಯಂತ ಸಂಭ್ರಮದ ಸಂಗತಿ. ಕೀನ್ಯ ದೇಶದಲ್ಲಿ ಮಾರಾ ನದಿ ಜನರ ಹಾಗೂ ವನ್ಯಜೀವಿಗಳ ಜೀವನಾಡಿ. ನದಿಯ ದಂಡೆ ಉದ್ದಕ್ಕೂ ಆನೆಗಳ ಹಿಂಡು, ಸಿಂಹಗಳ ಸಂಸಾರ, ವೈಲ್ಡ್ ಬೀಸ್ಟ್ಗಳ ನದಿ ದಾಟುವಿಕೆ ವನ್ಯಜೀವಿ ಛಾಯಾಗ್ರಾಹಕರಿಗೆ ಅಚ್ಚರಿ ಮೂಡಿಸುತ್ತವೆ. ಮಾರಾ ನದಿಯ ಮತ್ತೊಂದು ಆಕರ್ಷಣೆಯೇ ಅಲ್ಲಲ್ಲಿ ಗುಂಪು ಗುಂಪಾಗಿ ಕಂಡುಬರುವ ನೀರಾನೆಗಳು. ಜಗತ್ತಿನ ದೈತ್ಯ ಸಸ್ತನಿಗಳೆಂದರೆ ಆನೆ ಮತ್ತು ಘೇಂಡಾಮೃಗ. ಈ ಎರಡರ ನಂತರ ಮೂರನೆಯ ದೈತ್ಯ ಪ್ರಾಣಿಯೇ ನೀರಾನೆ. ಜೀವವಿಜ್ಞಾನದಲ್ಲಿ ಈ ಪ್ರಾಣಿಗೆ ಇಂಗ್ಲಿಷ್ನಲ್ಲಿ ಹಿಪೋಪೊಟಮಸ್ ಎಂದು ಕರೆಯುತ್ತಾರೆ. ಪೌರಾಣಿಕವಾಗಿ ಗ್ರೀಕ್ ಇತಿಹಾಸದಲ್ಲಿ ನೀರಾನೆಗಳಿಗೆ ನೀರ್ಗುದುರೆ ಎಂದು ಕರೆಯುತ್ತಿದ್ದರು. ಪ್ರಾಣಿ ವಿಜ್ಞಾನಿಗಳ ಪ್ರಕಾರ ನೀರಾನೆಗಳಿಗೆ ಈಜು ಬರುವುದಿಲ್ಲ ಎಂದು ತಿಳಿದಿತ್ತು. ಹಾಗಾಗಿ ಅವುಗಳಿಗೆ ನೀರ್ಗುದುರೆ ಎಂದು ಕರೆದರು. ನೀರಾನೆಗಳು ಶಾಂತ ಸ್ವಭಾವದಂತೆ ಕಂಡರೂ ಅವು ಆಕ್ರಮಣಕಾರಿಯಾದ ಪ್ರಾಣಿಗಳು. ಎಷ್ಟೋ ಸಂದರ್ಭಗಳಲ್ಲಿ ಸಾಕಿದ ನಾಯಕನನ್ನೇ ನೀರಾನೆ ದಾಳಿ ಮಾಡಿ ಕೊಂದು ಹಾಕಿದ ಉದಾಹರಣೆಗಳಿವೆ. ಸರಾಸರಿ 5 ಅಡಿ ಎತ್ತರದ ನೀರಾನೆ 6 ರಿಂದ 16 ಅಡಿ ಉದ್ದವಿರುತ್ತದೆ. ನೀರಿನಲ್ಲಿ ಸದಾ ಮುಳುಗೇಳುವ ಸ್ವಭಾವದ ನೀರಾನೆಗೆ ದೇಹದ ಮೇಲ್ಭಾಗದಲ್ಲಿ ಮೂಗು, ಕಣ್ಣು, ಕಿವಿಗಳಿರುತ್ತವೆ. ನೀರಾನೆ ಹಗಲು ಹೊತ್ತು ಸಂಪೂರ್ಣ ನೀರಿನಲ್ಲಿರುತ್ತದೆ. ಅದರ ಮೂಲಕ ಈ ಪ್ರಾಣಿ ತನ್ನ ದೇಹದ ತಂಪನ್ನು ಕಾಯ್ದುಕೊಳ್ಳುತ್ತದೆ. ದೇಹ ಸಂಪೂರ್ಣ ನೀರಿನಲ್ಲಿದ್ದರೂ ನೀರಾನೆ ಮೇಲೆ ನೋಡುತ್ತಲೇ ಆಲಿಸುತ್ತಲೇ ಇರುತ್ತದೆ. ವಸ್ತುಗಳ ಇರುವಿಕೆಯನ್ನು ಮೂಗಿನ ಮೂಲಕ ಗ್ರಹಿಸುತ್ತದೆ. ಸುಮಾರು 180 ಡಿಗ್ರಿ ಬಾಯಿ ಅಗಲಿಸುವ ನೀರಾನೆ ಅತ್ಯಂತ ಶಕ್ತಿಶಾಲಿಯಾದದು. ನೈಲ್ ನದಿಯಂಥ ಜಾಗಗಳಲ್ಲಿ ನೀರಾನೆಗಳು ಹಾಯಿ ದೋಣಿಗಳನ್ನೇ ಮುರಿದು ಪುಡಿ ಪುಡಿ ಮಾಡಿದ ಅದೆಷ್ಟೋ ಉದಾಹರಣೆಗಳಿವೆ. ಗಂಡು ನೀರಾನೆಗೆ ಬುಲ್ ಎಂದು, ಮರಿ ನೀರಾನೆಗೆ ಕಾಫ್ ಎಂದು ಕರೆಯುತ್ತಾರೆ. ವಿಶೇಷವೆಂದರೆ ನೀರಾನೆಗಳ ಹಿಂಡನ್ನು ಮುನ್ನಡೆಸುವುದು ಹೆಣ್ಣಾನೆ, ಹೆಣ್ಣು ನೀರಾನೆ. ಕಂದುಗಪ್ಪು ಮೈಬಣ್ಣದ ನೀರಾನೆಗೆ ಸುಮಾರು 2 ಅಡಿ ಉದ್ದದ ಚೂಪಾದ ದಂತೆಗಳಿರುತ್ತವೆ. ಅವುಗಳೇ ನೀರಾನೆಯ ರಕ್ಷಣೆಗೆ ಮೂಲ ಅಸ್ತ್ರಗಳು. ನೀರಾನೆಗಳಿಗೆ ಶತ್ರುಗಳೆಂದರೆ ಮೊಸಳೆ ಮತ್ತು ಸಿಂಹಗಳು ಮಾತ್ರ. ನೀರಿನಲ್ಲಿ ಇದ್ದಾಗ ಅದು ಮೊಸಳೆ ಮತ್ತು ಸಿಂಹಗಳ ಬರುವಿಕೆಯನ್ನು ಸದಾ ನೋಡುತ್ತಿರುತ್ತದೆ. ನೀರಾನೆಗಳು ಉಭಯವಾಸಿಗಳು. ಇವು ಹಂದಿಗಳ ಮೂತಿಯ ಆಕಾರದಂತಿರುತ್ತವೆ. ಪ್ರಾಣಿ ವಿಜ್ಞಾನಿಗಳ ಪ್ರಕಾರ ನೀರಾನೆಗಳು ಲಕ್ಷಾಂತರ ವರ್ಷಗಳ ಹಿಂದೆ ತಿಮಿಂಗಿಲ, ಡಾಲ್ಫಿನ್ ಹಾಗೂ ಪರ್ಪಾಯ್ಸ್ನಂಥ ಸಸ್ತನಿಗಳ ಹತ್ತಿರದ ಸಂಬಂಧಿಗಳಾಗಿದ್ದವು ಎಂದು ಅಭಿಪ್ರಾಯವಿದೆ. ನೀರಾನೆ ಸಣ್ಣ ಸಣ್ಣ ಕಾಲುಗಳ ಮೂಲಕ ನೀರಲ್ಲಿ, ಕೆಸರಲ್ಲಿ ಸದಾ ಹೆಚ್ಚು ಸಮಯ ಕಳೆಯುತ್ತದೆ. ಸುಮಾರು 40 ವರ್ಷ ಜೀವಿತಾವಧಿಯ ನೀರಾನೆ 1.5 ರಿಂದ 3 ಟನ್ ಭಾರವಿರುತ್ತದೆ. ಈ ಸಸ್ತನಿ ಸಸ್ಯಾಹಾರಿ. ದಿನಕ್ಕೆ ಈ ಪ್ರಾಣಿಗೆ 50 ರಿಂದ 60 ಕೆಜಿ ತೂಕದ ಹುಲ್ಲು ಬೇಕು. ನೀರಾನೆ ನೀರಿನಲ್ಲಿರುವಾಗ ಸದಾ ಮಲಮೂತ್ರ ವಿಸರ್ಜನೆ ಮಾಡುವುದರಿಂದ ನೀರೆಲ್ಲ ತ್ಯಾಜ್ಯದಿಂದ ಕಲುಷಿತಗೊಂಡಿರುತ್ತದೆ. ನೀರಿನಲ್ಲಿರುವ ಇತರ ಜೀವಿಗಳಿಗೆ ಇದು ಅಪಾರ ಹಾನಿಯನ್ನು ತರುತ್ತದೆ. ಸಾಮಾನ್ಯವಾಗಿ ಹೆಣ್ಣು ನೀರಾನೆ 1 ಬಾರಿಗೆ 1 ಮರಿ ಹಾಕುತ್ತದೆ. ಅಪರೂಪಕ್ಕೊಮ್ಮೆ 2 ಮರಿಗಳು ಹುಟ್ಟುವುದು ಉಂಟು. ಹೆಣ್ಣು ಮರಿಗಳು 25 ವರ್ಷದವರೆಗೆ ಬೆಳೆಯುತ್ತವೆ, ಆದರೆ ಗಂಡು ಮಾತ್ರ ಸಾಯುವವರೆಗೆ ಬೆಳೆಯುತ್ತಲೇ ಇರುತ್ತದೆ. ನೀರಾನೆಗೆ ಅತಿ ನೇರಳೆ ಅಂದರೆ ಅಲ್ಟ್ರಾವಯೊಲೆಟ್ ಕಿರಣಗಳನ್ನು ತಡೆಯುವ 2 ಇಂಚ್ ದಪ್ಪದ ಬುಲೆಟ್ ಪ್ರೂಫ್ ಮೈಕವಚವಿದೆ. ಆನೆಗಳಿಗೂ ಕೂಡ ಸುಮಾರು 2.5 ಇಂಚ್ ದಪ್ಪದ ಚರ್ಮವಿದೆ. ಅದರಿಂದ ಅದು ಮೈ ತಾಪವನ್ನು ನಿಯಂತ್ರಣ ಮಾಡಿಕೊಳ್ಳುತ್ತದೆ. ನೀರಾನೆ ಭಾರವಾದ ದೇಹವನ್ನು ಹೊತ್ತಿದ್ದರೂ ಗಂಟೆಗೆ 48 ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ. ಸದಾ ನೀರಿನಲ್ಲಿ ಮುಳುಗೇಳುವ ನೀರಾನೆ ಕನಿಷ್ಠ 5 ನಿಮಿಷ ನೀರಿನೊಳಗಿದ್ದು ಉಸಿರುಗಟ್ಟುತ್ತದೆ. ಅದರ ಆಹಾರ ಕ್ರಮವೆಂದರೆ ಹಸಿರು ಹುಲ್ಲು. ಸಂಜೆ ಆಗುತ್ತಿದ್ದಂತೆ ನೀರಾನೆ ನದಿ ಸರೋವರಗಳಿಂದ ಮೇಲೆದ್ದು ಹುಲ್ಲು ಮೇಯಲು ಹೊರಟು ಬಿಡುತ್ತದೆ. ಕೆಲವರ ಪ್ರಕಾರ ನೀರಾನೆ ನಿಶಾಚರಿ, ಏಕೆಂದರೆ ರಾತ್ರಿಯಾಗುತ್ತಿದ್ದಂತೆ ಈ ಪ್ರಾಣಿಯ ಚಟುವಟಿಕೆ ಚುರುಕುಗೊಳ್ಳುತ್ತದೆ. ಜಗತ್ತಿನಲ್ಲಿ ಆಫ್ರಿಕಾ ಖಂಡವನ್ನು ಬಿಟ್ಟರೆ ಅತಿ ಹೆಚ್ಚಿನ ನೀರಾನೆಗಳು ಕೊಲಂಬಿಯಾ ದೇಶದಲ್ಲಿವೆ. ಕೊಲಂಬಿಯಾದ ಮೆಗ್ದಲಿನ ನದಿ ತೀರದಲ್ಲಿ ಸುಮಾರು 1400 ನೀರಾನೆಗಳಿವೆ. ಪ್ರಮುಖವಾಗಿ ನೈಲ್ ನದಿಯ ನೀರಾನೆ ಹಾಗೂ ಪಿಗ್ಮಿ ನೀರಾನೆ ಎಂದು 2 ಪ್ರಭೇದಗಳಿವೆ. ಅವುಗಳ ಆಕಾರವೇ ಅವುಗಳ ಪ್ರಭೇದವನ್ನು ಸೂಚಿಸುತ್ತದೆ. ಸಹರಾ ಉಪವಿಭಾಗದಲ್ಲಿ ಹೆಚ್ಚು ನೀರಾನೆಗಳಿವೆ. ಆಫ್ರಿಕಾದ ಕಾಂಗೋ, ಉಗಾಂಡಾ, ಟಾಂಜಾನಿಯಾ, ಕೀನ್ಯಾ, ಸೋಮಾಲಿಯಾ, ಸುಡಾನ್, ಇಥೋಪಿಯಾ ಮುಂತಾದ ದೇಶಗಳ ನದಿ ಸರೋವರಗಳಲ್ಲಿ ನಾವು ಅಧಿಕ ಸಂಖ್ಯೆಯ ನೀರಾನೆಗಳ ಚಟುವಟಿಕೆಗಳನ್ನು ಗಮನಿಸಬಹುದು. ಭಾರತದಲ್ಲಿಯೂ 85% ಸಂಖ್ಯೆಯ ನೀರಾನೆಗಳನ್ನು ನಾವು ನೋಡಬಹುದು. ಭಾರತ ಸರ್ಕಾರ ಮುಂದಿನ ದಿನಗಳಲ್ಲಿ ಕೊಲಂಬಿಯಾದಿಂದ 20 ನೀರಾನೆಗಳನ್ನು ತರುವ ಯೋಜನೆಯನ್ನು ಹಾಕಿಕೊಂಡಿದೆ. ಆದರೆ ಆನೆಗಳು ಭಾರತಕ್ಕೆ ಬಂದರೆ ಎಷ್ಟು ಬದುಕುತ್ತವೆಯೋ ಕಾದು ನೋಡಬೇಕು. ಏಕೆಂದರೆ ಇತ್ತೀಚೆಗೆ ನಮೀಬಿಯಾದಿಂದ ತಂದ 20 ಚಿರತೆಗಳಲ್ಲಿ ಈಗಾಗಲೇ 3 ಚಿರತೆಗಳು ಹಸುನೀಗಿವೆ. ಹಾಗಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬಂದ ಪ್ರಾಣಿಗಳ ಬದುಕು ಅತ್ಯಂತ ಕಷ್ಟಕರವಾದದ್ದು ಅಂತ ಈ ಸಂದರ್ಭದಲ್ಲಿ ಹೇಳಬಹುದು.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಾದ್ರೂ ಇನ್ನ ಕಾಡ್ತಾನೇನ್ರಿ? ಯಾವಾಗ್ರಿ ಅಪೋರ
1: ಆ ಕಳ್ಳ ಇನ್ಯಾರು ಅಲ್ಲ, ನಮ್ಮ ಪ್ರೀತಿ ಪ್ರೇಮ ಎಲ್ಲ.
0: ಹೌದೇನಾ? ಭಾರಿ ಖಿಲಾಡಿ ಅದಾನ್ರಿ ಅವ.
1: ಬೆಚ್ಚನೆ ಮನೆಯು ವೆಚ್ಚಕ್ಕೆ ಹೊನ್ನು ಕಿಚ್ಚೆ ಅರಿವ ಹೆಂಡತಿ
0: ಇದ್ರ ಏನಾಗ್ತೈತಿ ಮಾವ?
1: ಆ ಸ್ವರ್ಗಕ್ಕೆ

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪೊಲೀಸನ ಹೆಂಡತಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅಮ್ಮಮ್ಮ ಮೇಡಮ್ಮ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಮನು ಹಾಗೂ ರಾಧಿಕಾ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಆರ್ಎನ್ ಜಯಗೋಪಾಲ್ ಬರೆದಿರುವಂಥ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಶಿಕುಮಾರ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಚಿತ್ರ. ಇದು 1990 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತುಂಬಿದ ಮನೆ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಫಲಿಸಿತು ಪ್ರೇಮದ ಆರಾಧನೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ MD ಹಸೀಂ ಅವರ ಒಂದು ರಚನೆಯನ್ನು ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಶಿಕುಮಾರ್ ಹಾಗೂ ಶ್ರುತಿ ಅವರ ಒಂದು ಜೋಡಿಯ ಚಿತ್ರ. ಇದು 1995 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಕವರಿ, ಒಬ್ಬ ವಿದ್ಯಾವಂತನಾದ ನಾನು ಹೇಳಿಕೆ ಮಾತು ಕೇಳಿ ತಪ್ಪು ಮಾಡಿಬಿಟ್ಟೆ. ನಾನು ಮಾಡಿರೋ ದ್ರೋಹಕ್ಕೆ ಕ್ಷಮೆನೆ ಇಲ್ಲ. ನೋಡು, ನಿನ್ನ ಗಂಡನಾಗಿ ಬಾಳೋದಕ್ಕೆ ನನಗೆ ಯಾವ ಯೋಗ್ಯತೆಯೂ ಇಲ್ಲ. ದಯವಿಟ್ಟು ನನ್ನ ಮರೆತು ಬೇರೆ ಯಾರನ್ನಾದ್ರೂ ಮದುವೆ ಮಾಡಿಕೊಂಡು ಸುಖವಾಗಿರು.
2: ಮಾವ, ಈ ನಿಮ್ ಕಾವೇರಿ ಹೃದಯ ಸೂರ್ಯಕಾಂತಿ ಹೂವಿನ ತರ. ನಿಮ್ಮಿಂದ ನಿಮಗೋಸ್ಕರನೇ ಅರಳಿರೋ ಈ ಹೂವು ಚಂದ್ರನಿಂದ ಅರಳೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಮಾವ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರೀರಾಮಚಂದ್ರ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಗಗನದಲ್ಲಿ ಮಳೆಯ ದಿನ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ಮನು ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ಮೋಹಿನಿ ಅವರ ಒಂದು ನಟನೆಯ ಚಿತ್ರ. ಇದು 1992 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: விதனா.
1: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕ್ಷೀರಸಾಗರ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಯಾಕ್ಲಾ ಪುಟ್ಟಸೇನ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಹಂಸಲೇಖ ಬರೆದಿರುವಂಥ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1992 ತೆರೆ ಕಂಡಿರುವಂತಹ ವರ್ಷ. ಇದು ಕುಮಾರ್ ಬಂಗಾರಪ್ಪ ಹಾಗೂ ಅಮುಲಾ ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರಿ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಾಗಕನ್ಯೆ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಬೆಡಗಿ ನರಸಿ ಬಾರೆ ಎನ್ನುವಂತ ಒಂದು ಮಧುರವಾದಂತಹ ಗೀತೆ, ಇದು ವಿಷ್ಣುವರ್ಧನ್ ಅವರ ಒಂದು ಅಭಿನಯದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಂಬರ್ 1 ಚಿತ್ರದ ಒಂದು ಗೀತೆ, ಓ ಮೈನಾ ನನ್ನ ನನ್ನ ಮೈನಾ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಸಾಧು ಕೋಕಿಲ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
4: ಪ್ರೇಮದ ಕಣ್ಣು ಹಾರಾಡೋ ನನ್ನ ಮೈನಾ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅನುರತ್ತೆ ಎನ್ನುವಂತಹ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಮೂಡುತ್ತಾ ಬಂದಾನು ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಾನಸವೀಣೆ ತಂತಿಯ ಮೀಟಿ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪ್ರೀತಿಯ ಶೋದ್ರ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮುಸುಕು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅಪ್ಪಣೆ ಕೊಟ್ಟರೆ ಎನ್ನುವಂತಹ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರಮೇಶ್ ಅರವಿಂದ್ ಹಾಗೂ ಡಾಲಿ ಅವರ ಒಂದು ನಟನೆಯ ಚಿತ್ರ. ಇದು 1994 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮೇಘಮಾಲೆ ಎನ್ನುವಂಥ ಒಂದು ಚಿತ್ರದ ಗೀತೆ, ಮೇಘಮಾಲೆ ಮೇಘಮಾಲೆ ಎನ್ನುವಂಥ ಗೀತೆಯನ್ನು KS ಚಿತ್ರ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮುಸುಕು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. 16ರಲ್ಲಿ ಪ್ರಾಯ ರಂಗೇರಿದೆ ಎನ್ನುವಂತ ಒಂದು ಮಧುರವಾದಂತ ಗೀತೆಯನ್ನ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಹಂಸಲೇಖ ಅವರು ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1994ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಬಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತುಂಬಿದ ಮನೆ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಕಾವೇರಿ ಸಿರಿಗನ್ನಡ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ MD ಹಸೀಂ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಅವರ ಒಂದು ನಟನೆಯ ಚಿತ್ರ. ಇದು 1995 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಹೆಣ್ಣಿನ ಕತೆ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಸಾಗರಕ್ಕೆ ಚಂದಿರ ತಂದ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಜೇಶ್ ಹಾಗೂ ಬಿ ವಿ ರಾಧಾ ಅವರ ಒಂದು ನಟನೆಯ ಚಿತ್ರ. ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಕ್ಕರೆ ಅದೇ ಸ್ವರ್ಗ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಕನಸಿದ್ದು ನನಸಿದ್ದು ಎನ್ನುವಂತ ಒಂದು ಸುಂದರವಾದಂತಹ ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಮಿನಿಮಮ್ ಲೋ ಮಾಡಿ, ಮೀಡಿಯಂ ಡೌ ಮಾಡಿ, ಮ್ಯಾಕ್ಸಿಮಮ್ ಆಟಾಡಿ, ಔಟ್ ಮಾಡಿ ಸ್ಟೇಡಿಯಂ ಇಂದ ಔಟ್ ಆಗೋ ಪ್ಲೇಯರ್ ನಾನಲ್ಲ. ಕಮ್ಮಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಜಾಸ್ತಿ ಹೇಳಿದ್ರೆ ನಿಮ್ಗೆ ಇಷ್ಟವೇ ಆಗಲ್ಲ. ಅಂತೂ ಸ್ಟಾರ್ ಆಗ್ಬಿಟ್ರೆ ಫ್ಯಾನ್ ಆಗ್ಬಿಟ್ನಲ್ಲ.
1: Yo yo yo man, he's a fan, she's a star. Let's check out DDDDDD bits. Kick on the floor.

0: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ನಮ್ದೊಂಥರ ಟಿಪಿಕಲ್ ಲವ್ ಸ್ಟೋರಿ. ಲವ್ವಲ್ಲಿ ಬಿದ್ದಾಗಿಂದ ದಿನ ದೀಪಾವಳಿ ಬಾಸ್, ಪಟಾಕಿ ಅವಳು ಹೊಡಿತಾಳೋ ನಾನು ಹೊಡಿತೀನೋ ಗೊತ್ತಿಲ್ಲ, ಆದರೆ ಸೌಂಡ್ ಅಂತೂ ದಿನ ಇದ್ದಿದ್ದೆ.

念的背了，你念过不难？是，把大头给一个，把你母来提的，我的瓜蛋呐。

ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹರಿಕಥಾ ವಿದ್ವಾಂಸ ಗುರುರಾಜಲು ನಾಯ್ಡು ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಹರಿಕಥೆ 3.5 ವಜ್ರಗಳು.
7: ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾಪಿ ಪೂಜಿ ಸರ್ವಂ ಯತೇವ ನಿಯವೇನ ವದನ್ವಯಾನಾಂ. ಆದ್ಯಸ್ಸನ್ಗುಡೈರ್ವಗುಳಾಭಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾಪಾತ್ರಂ ದಿಭಕ್ತಿಯಾದಿಗುಣಾರ್ನವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾದರ ಮುನಿಂ. ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮ ಅಶ್ವದಾಚಾರ್ಯ ಪರ್ಯಂತ ವಂದೇ ಗುರುಪರಂಪರಾ.

ಕೀರ್ತನಾರಂಭ ಕಾಲದಲ್ಲಿ ವಿಚಿತ್ರ ಲೀಲಾಮಯನಾಗಿರ್ತಕ್ಕಂಥ ಪರಮಾತ್ಮ ಲೋಕದಲ್ಲಿ ಹಲವಾರು ರೀತಿಯಲ್ಲಿ ತನ್ನ ಭಕ್ತರನ್ನು ಕಾಪಾಡುತ್ತಲೇ ಇರ್ತಾನೆ. ನಾವು ಭಾವಿಸುವುದು ಒಂದಾದರೆ ದೇವರ ಚಿತ್ತವೇ ಮತ್ತೊಂದು. ಸರ್ವದಾ ಭಕ್ತರಿಗಾಗಿ ತಾನು ನೆರವನ್ನೇ ನೀಡುತ್ತಿರ್ತಾನೆ. ಯಾವ ಕಾಲದಲ್ಲಿ ಯಾವ ರೂಪದಲ್ಲಿ ತನ್ನ ಭಕ್ತರ ಪ್ರತಿಭೆಯನ್ನ ಲೋಕಕ್ಕೆ ತೋರಲು ತಾನು ಯಾವ ನಾಟಕವನ್ನಾಡಲು ಸಿದ್ಧನಾಗ್ತಾನೆ. ಅದಕ್ಕಾಗಿಯೇ ಆತನಿಗೆ ಕಪಟ ನಾಟಕ ಸೂತ್ರಧಾರಿ ಎಂದು ಹೆಸರಾಗಿದೆ. ಅಂತಹ ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀ ಕೃಷ್ಣ ತಾನು ತನ್ನ ಭಕ್ತರಲ್ಲಿ ಉಂಟಾಗಬಹುದಾಗಿರ್ತಕ್ಕಂಥ ವಿಚಿತ್ರ ವರ್ತನೆಯ ಒಂದು ಲೀಲಾ ವಿನೋದ ಕಥಾಭಾಗವೇ ಮೂರುವರೆ ವಜ್ರಗಳು ಎಂಬ ಕಥಾಭಾಗ. ಅಂದ ಮೇಲೆ ಈ ಕಥಾಭಾಗವನ್ನು ಹೇಳುವುದು ಕೇಳುವುದು ಉಚಿತ ಎಂದಾಗ ನಾವು ಆ ಕಥಾಭಾಗವನ್ನು ಪಠಣ ಶ್ರವಣದಿಂದ ಶ್ರೀ ಹರಿಯ ಕೃಪೆಗೆ ಪಾತ್ರರಾಗೋಣ. ಮೆರವಪುರದೊಳ್ಳೆಗೆ ಪಿರಿಯ

ದ್ವಾಪರ ಯುಗದಲ್ಲಿ ಜಗದೊಡೆಯನಾಗಿರುವ ಶ್ರೀ ಕೃಷ್ಣ ಪರಮಾತ್ಮನ ಪ್ರಿಯ ಭಕ್ತನಾಗಿರುವ ಪಾಂಡವರು ದುರ್ಯೋಧನಾದಿಗಳ ಮೋಸ ಜೂತದಲ್ಲಿ ಸಿಕ್ಕಿ ತಾವು ವನವಾಸಕ್ಕಾಗಿ ಕಾಡಿಗೆ ಹೊರಟಿದ್ದಾರೆ. ಪರಭಾರದ ಕಷ್ಟಗಳನ್ನು ಪಡುತ್ತಾ ಕಾಡಿನಲ್ಲಿ ಅವರು ವಾಸ ಮಾಡಿಕೊಂಡಿದ್ದರೆ ಜಗದೊಡೆಯರಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣ ರೂಪಿಯಾದ ಕೃಷ್ಣನಿಗೆ ಭಕ್ತರ ಮೇಲೆ ಚಿಂತೆ. ಏನಾಯಿತೋ, ಏನು ಕಷ್ಟಪಡುತ್ತಿದ್ದಾರೋ? ಲೋಕದಲ್ಲಿ ಒಬ್ಬೊಬ್ಬರಿಗೊಂದೊಂದು ಚಿಂತೆ. ಮಕ್ಕಳಿಲ್ಲದವರಿಗೆ ಮಕ್ಕಳ ಚಿಂತೆ, ಧನವಿಲ್ಲದವರಿಗೆ ಧನದ ಚಿಂತೆ, ಒಬ್ಬೊಬ್ಬರಿಗೊಂದೊಂದು ಚಿಂತೆ ಇರುವಂತೆ ಪರಮಾತ್ಮನಿಗೂ ಒಂದು ಚಿಂತೆಯಂತೆ ತನ್ನ ಭಕ್ತರಿಗೆ ಯಾವ ವಿಧವಾದಂತಹ ದುಃಖ ಬಾರದೇ ಇರಲಿ, ಕಷ್ಟಪಡ್ತಾರಲ್ಲ ಅನ್ನುವ ಚಿಂತೆ. ದ್ವೈತವನದಲ್ಲಿ ಪಾಂಡವರು ಅನೇಕ ವಿಧವಾಗಿರುವ ಪುರಾಣ ಪುಣ್ಯ ಕಥೆಗಳನ್ನು ಕೇಳುತ್ತಾ ಕಾಲವನ್ನು ಕಳೆಯುತ್ತಿರುವಾಗ ಶ್ರೀಕೃಷ್ಣ ಸಂದರ್ಶನಾರ್ಥವಾಗಿ ಮಹಾನುಭಾವರಾದಂಥ ನಾರದ ಮಹರ್ಷಿಗಳು ಭಗವನ್ನಾಮ ಸಂಕೀರ್ತನೆಯನ್ನು ಪಾಡುತ್ತಾ ದ್ವಾರಕೆಗೆ ಬರ್ತಾ ಇದ್ದಾರೆ.

ಆ ದ್ವಾರಕಾ ನಗರದಲ್ಲಿ ಬಲರಾಮದೇವ ತನ್ನ ಹೆಂಡತಿಯಾದ ರೇವತಿ ದೇವಿಯೊಡಗೂಡಿ ಕುಳಿತಿದ್ದ. ರೇವತಿ ದೇವಿ ಒಂದು ಪ್ರಶ್ನೆ ಮಾಡಿದ್ಲು. ಸ್ವಾಮಿ, ಲೋಕದಲ್ಲಿ ಬಹುಜನ ರಾಮರ ಹೆಸರನ್ನು ಕೇಳಿದ್ದೇನೆ. ಅದರಲ್ಲಿ ಶ್ರೀರಾಮ, ಪರಶುರಾಮ ಇವರು ಬಹಳ ಪ್ರಖ್ಯಾತರು. ನೀವು ಬಲರಾಮ ಅಂತ ಹೆಸರು ಪಡೆದಿದ್ದೀರಲ್ಲ, ಇದು ಹೇಗೆ? ಸೋಮವಾರದಲ್ಲಿ ತಲ್ಲೀನಾಗಿದ್ದ ಬಲರಾಮ ನಗನಗುತ್ತ ಹೇಳಿದರಂತೆ, ರೇವತಿ, ಹಲಾಯುಧವನ್ನು ಕರದೊಳಗೆ ಹಿಡಿದು ಯುದ್ಧಕ್ಕೆ ನಾನು ಎದುರಾಗಿ ನಿಂತರೆ ನನ್ನ ಎದುರಾಗಿ ನಿಲ್ಲುವ ಧೀರರು ಈ ತ್ರಿಭುವನದಲ್ಲಿಯೂ ಇಲ್ಲ. ಈಗ ಪ್ರಸಿದ್ಧರು ಎನಿಸಿಕೊಂಡಿರುವ ದುರ್ಯೋಧನ ಭೀಮಾದಿಗಳು ನನ್ನ ಶಿಷ್ಯರೇ. ಗದಾಯುದ್ಧದಲ್ಲಿ, ಮಲ್ಲಯುದ್ಧದಲ್ಲಂತೂ ಬಹಳ ಪ್ರವೀಣ ನಾನು. ಆ ಮಲ್ಲಯುದ್ಧದ ವೈಖರಿ ಮೂರು ಲೋಕದಲ್ಲಿ ನಾರಿಗೂ ಇಲ್ಲ ಕಾಣೆ. ಆಗ ರೇವತಿ ದೇವಿ ಕೇಳಿದ್ಲು, ಹೌದೇನ್ರಿ, ಮಲ್ಲಯುದ್ಧ ಅಂದ್ರೆ ಕುಸ್ತಿ ಅಲ್ವೇ? ನಾನು ನೋಡಬೇಕಲ್ರಿ. ನೋಡಬೇಕು ಎಂದಾಗ ಬಲರಾಮ ಹೇಳಿದ, ಸಮಯ ಸಿಕ್ಕಿಲಿ, ಅದರ ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ಅಯ್ಯೋ, ಇನ್ನು ನಾನು ನಿಮ್ಮ ಕುಸ್ತಿ ನೋಡೋದಕ್ಕೋಸ್ಕರ ಸಮಯ ಕಾಯ್ಬೇಕೆ? ಇಲ್ಲೇ ಯಾರಾದರೂ ಸೇವಕರಿದ್ದಾರಲ್ಲ, ಮಾಡಬಾರ್ದೇನ್ರಿ? ಛೇ ಛೇ ಛೇ ಛೇ, ಎಲ್ಲಾದರೂ ಉಂಟಾ? ನಮ್ಮ ಯೋಗ್ಯತೆಗೆ ಸರಿ ಸಮಾನವಾದವರು ಬಂದಾಗಲ್ವೇನೆ ಅದರ ವಿಚಾರ? ತಾಳು, ಯಾರಾದರೂ ಬರಲಿ, ಆಗ ವಿಚಾರ ತೋರ್ತೇನೆ. ಹಾಗನ್ನೋ ವೇಳೆಗೆ ಸರಿಯಾಗಿ ಬ್ರಹ್ಮ ಮಾನಸ ಪುತ್ರರಾದ ನಾರದರು ನಾರಾಯಣ ಅಂತ ಬಂದರು. ಕಂಡೊಡನೆಯೇ ನಾರದರನ್ನ ಬಲರಾಮಯ್ಯದ, ಆಹಾ, ರೇವತಿ, ನಿನ್ನಾಶೆ ಈಡೇರುವ ಕಾಲ ಬಂದಿದೆ. ನನಗೆ ಸರಿಯಾದ ಜೊತೆ ಇಲ್ಲ ಅಂತಿದ್ದೆ. ನೋಡು, ಈ ಬ್ರಹ್ಮನ ಪುತ್ರ ನಾರದ, ಆ ಬ್ರಹ್ಮಚಾರಿ ಸರಿಯಾಗಿದ್ದಾನೆ. ನಾರದ ಬಾ. ನಾರದರು ನೋಡೋದು ಏನಿದು ಬಾ ಅಂತಾನಲ್ಲ, ಯಾವಾಗಲೂ ಕಂಡಾಗ ಪೂಜ್ಯರೇ ದಯಮಾಡಿಸಿ ನಮಸ್ಕಾರ ನಮೋ ನಮಃ ಅಂತಿದ್ದವರು ನಾರದ ಬಾ ಅಂತಾರಲ್ಲ, ಏನೋ ಸಮಾಚಾರ ಗೊತ್ತಾಗ್ಲಿಲ್ವಲ್ಲ ಅನ್ನುವಾಗ ಈ ಬಲರಾಮ್ ಹೇಳಿದ, ಬಾ. ನಾರದರು ಅಲ್ಲೇ ಕೇಳಿದ್ರು, ಇದ ಬಲರಾಮ್ ದೇವರೇ, ಏನ್ ಸಮಾಚಾರ? ಏನೂ ಇಲ್ಲ, ನನ್ನ ಹೆಂಡತಿಯಾಗಿರ್ತಕ್ಕಂಥ ರೇವತಿಗೆ ನಾನು ಮಲ್ಲ ಯುದ್ಧ ಮಾಡುವುದು ಹೇಗೆ ಎನ್ನುವುದನ್ನು ನೋಡಬೇಕಂತೆ. ಅದಕ್ಕಾಗಿ ನಿನ್ನನ್ನು ಉಪಯೋಗಿಸ್ಕೊಳ್ತೇನೆ ಬಾ. ಹ, ನನ್ನನ್ನು ಉಪಯೋಗಿಸ್ಕೊಡ್ತೀಯ? ಹೇಗೆ?

ನಾರದರು ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ. ಹೋದಿಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿಯಿಂದ ಹಾಗೆ ಶ್ರೀಕೃಷ್ಣ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಾನು ಬರ್ತಿದ್ರೆ ಈ ಬಲರಾಮ ಕುಸ್ತಿಗೆ ಕರೀತಿದ್ದಾನಲ್ಲ, ಬಲರಾಮ ದೇವ ನೀನು ಜಗದೇಕ ವೀರ, ನೀನು ಮಹಾಪರಾಕ್ರಮ ಪ್ರಖ್ಯಾತ, ನಾನು ಭಾಗವತೋತ್ತಮ, ನನಗೂ ನಿನಗೂ ಸಮವೇ, ಚಿಂತೆ ಇಲ್ಲವ, ನಿನ್ನೊಂದು ಸಲ ಮೇಲೆ ಕೆತ್ತಿ ಬಿಸಾಡ್ತೀನಿ, ನೀನು ಕೆಳಗಡೆ ಹೇಗೆ ಬೀಳ್ತೀಯ ಅನ್ನೋದು ನನ್ನ ಹೆಂಡತಿಗೆ ತೋರಿಸ್ತೇನೆ, ಹಿಡೀರಿ ಅವನನ್ನ. ನಾರದರಿಗೆ ಭಯವಾಯಿತು, ವೀಣೆ ತೆಗೆದು ಕಂಕುಳಲ್ಲಿ ಹಾಕ್ಕೊಂಡು ದಡ ದಡ ದಡ ದಡ ದಡ ದಡ ಅಂತ ಓಡ್ತಾ ಇದ್ದಾರೆ, ಹಿಡೀರಿ ಹಿಡೀರಿ ಅನ್ನೋದ್ರೊಳಗಾಗಿ ಮಹಾನುಭಾವರಾದಂತಹ ನಾರದ ಅರಮನೆ ಒಳಗಡೆ ನುಗ್ಗಿ ಉದ್ಯಾನವನಕ್ಕೆ ಬಂದನಂತೆ. ಉದ್ಯಾನವನಕ್ಕೆ ಬಂದರೆ ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಕೂತಿದ್ದ. ಆಹಾ, ಸದ್ಯ ಕಂಡೆ ಕೃಷ್ಣನನ್ನ. ಹೇ ಒಡೆಯ ಕೃಷ್ಣ, ನಮೋ ನಮೋ ನಾರಾಯಣ, ಗೋವಿಂದ ಮುಕುಂದ ಅಚ್ಯುತ. ಯೋಚನೆಯನ್ನು ಮಾಡ್ತಾ ಕುಳಿತಿದ್ದಂಥ ಕೃಷ್ಣ, ಓಹೋ ಪೂಜರೆ ದಯಮಾಡಿಸಿ, ಏನ್ ಪರಮಾತ್ಮ ಬಹಳ ಯೋಚನೆ ಮಾಡ್ತಾ ಇದೆಯಲ್ಲ. ಏನಿಲ್ಲ ನಾರದರೆ, ಹೀಗೆ ಬೇಸರವಾಗ್ತಾ ಇದೆ. ನಿಮ್ಮನ್ನು ಕಂಡೆ ನನಗೊಂದು ಆಲೋಚನೆ ಬಂದಿದೆ ಗುರುಗಳೇ, ನಿಮ್ಮನ್ನೊಂದು ಮಾತು ಕೇಳಲೆ. ಏನು? ಏನಿಲ್ಲ, ನನ್ನ ಬೇಸರ ಕಳೆಯುವುದಕ್ಕೆ ಒಂದು ಕಥೆ ಹೇಳ್ತೀರಾ? ಕಥೆ? ಯಾವ ಕಥೆ ಪರಮಾತ್ಮ? ಕಥೆ ಚೆನ್ನಾಗಿರ್ಬೇಕು ನಾರದ್ರೆ. ಕಥೆ ಹೇಗಿರಬೇಕು ಅಂದ್ರೆ, ಹಿಂದೆ ಯಾರು ಕೇಳಿರಬಾರದು, ಮುಂದಕ್ಕೆ ಯಾರು ಕೇಳಬಾರದು, ಹಿಂದೆ ಎಲ್ಲೂ ನಡೆದಿರಬಾರದು, ಮುಂದಕ್ಕೆಲ್ಲೂ ನಡೆಯಬಾರದು ಅಂತ ಕಥೆ. ನಾರದರಂದ್ರೆ ಚೆನ್ನಾಗಿದೆ. ಬಲರಾಮನಿಗೆ ಬೇಕು ಒಂದು ಜೊತೆ, ಪರಮಾತ್ಮ ಕೃಷ್ಣನಿಗೆ ಬೇಕು ಒಂದು ಕಥೆ, ಮಧ್ಯ ಬಂದಿದೆಯಲ್ಲ ನನಗೆ ವ್ಯಥೆ. ಏನು ಮಾಡಲಿ ಪರಮಾತ್ಮ, ನಿನಗೆ ಕಥೆ ಬೇಕೋ, ಹಾಗಾದರೆ ನನಗೊಂದಿಷ್ಟು ಅವಕಾಶವನ್ನು ಕೊಡು, ಸ್ವಲ್ಪ ಕಾಲಾವಕಾಶವನ್ನು ಕೊಡು. ಆ ಕಾಲಾವಕಾಶದಲ್ಲಿ ನೀನು ಕೇಳಿದಂತಹ ಕಥೆಯನ್ನ ನೀನು ಕೇಳುವುದು ಬೇಡ, ನೋಡುವಂತೆ ಮಾಡ್ತೇನೆ. ಸದ್ಯ ನನಗೆ ಈಗ ಹೋಗ್ಲಿಕ್ಕೆ ಅವಕಾಶ ಕೊಡು ನಾರಾಯಣ ಅಂತ ಹೊರಟು ಬಿಟ್ಟರಂತೆ. ಪರಮಾತ್ಮ ಯೋಚನೆ ಮಾಡ್ತಿದ್ರೆ ಮಹಾನುಭಾವರಾದ ನಾರದರು ಗಗನ ಮಾರ್ಗದಲ್ಲಿ ಬರ್ತಾ ಯೋಚನೆ ಮಾಡ್ತಾರೆ, ಹೇ ಪರಮಾತ್ಮ ಏನಪ್ಪಾ ನಿನ್ನ ವಿಚಿತ್ರ ಲೀಲಾ, ನೀನು ಹೇಳಿದಂತೆಲ್ಲ ಕೇಳಿ ಕಾಲವನ್ನು ಕಳೆಯತಕ್ಕಂಥ ನಾನು ನಿನಗೇ ಕತೆ ಹೇಳುವ ಕಾಲ ಬಂದಿದೆಯಲ್ಲ, ಹಾಗೆಯಾಗಲಿ ಎಂಬುದಾಗಿ ಪರಮಾತ್ಮನ ಧ್ಯಾನ ಮಾಡಿಕೊಂಡು ಬರ್ತಾ ಇದ್ದಾರೆ. ಮುರಳಿ

ಮುರಳೀಧರ ಶ್ಯಾಮ ಸುಂದರ, ನಿನಗೆ ಕಥೆಯ ಪೇಳುವ ಪರಿಯು ಎನಗಳವೇ ದೇವ, ನಿನಗೆ ನಾನು ಕಥೆಯನ್ನು ಹೇಳೋದೆ. ಎಲ್ಲರ ಜೀವನ ಚರಿತೆಗೂ ನೀನೇ ಮುಖಪುಟ, ಎಲ್ಲರ ಜೀವನ ರಥಕ್ಕೂ ನೀನೇ ಸಾರಥಿ, ಎಲ್ಲರ ದೇಹಾಂತರ್ಗತನಾಗಿರುವ ಶ್ರೀರಂಗ, ನಿನಗೆ ನಾನೊಂದು ವಿಚಿತ್ರ ಕಥೆ. ಎಷ್ಟು ವಿಚಿತ್ರವಾಗಿದೆ ನನ್ನ ಜೀವನ. ನಾರಾಯಣ ನಾರಾಯಣ ಅಂತ ಗಗನ ಮಾರ್ಗದಲ್ಲಿ ಹೋಗ್ತಿದ್ದಾರೆ. ಒಂದು ಸಲ ತಲೆ ಹಾಯಿಸಿ ಭೂಲೋಕವನ್ನು ನೋಡಿದರೆ ಇವರ ಶಿಷ್ಯ ಕೃತವರ್ಮ ಅರಮನೆಯ ಹೊರಬಾಗಿಲಲ್ಲಿ ತನ್ನ ಅರಮನೆಗೆ ಬರುತ್ತಿರುವ ಅನೇಕ ಜನ ಅತಿಥಿಗಳನ್ನು ಕಂಡು ಸತ್ಕರಿಸಿ ಕರಜೋಡಿಸಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ದಯಮಾಡಿಸಿ ದಯಮಾಡಿಸಿ ದಯಮಾಡಿಸಿ. ನಾರದರು ನೋಡಿದರು, ಬಲರಾಮನಿಗೆ ಒಂದು ಜೊತೆ, ಜಗದೊಡೆಯನಾದ ಶ್ರೀ ಕೃಷ್ಣನಿಗೊಂದು ಕಥೆ. ಅದು ಪ್ರಾರಂಭಿಸಬೇಕಾದರೆ ಇದೇ ಸರಿಯಾದ ಸಮಯ, ಇಲ್ಲೇ ಪ್ರಾರಂಭಿಸಬೇಕು ಅಂತ ಗಗನ ಮಾರ್ಗದಿಂದ ಸರ್ರದ ಭೂತಳಕ್ಕಿಳಿದರಂತೆ ನಾರದ ಮಹರ್ಷಿಗಳು. ನಾರಾಯಣ ಶಿಷ್ಯ ಕಂಡ, ಗುರುಗಳನ್ನು ಕಂಡೊಡನೆ ಓಡೋಡಿ ಬಂದಿದ್ದೆ. ಜಯ ಗುರುದೇವ ಮಂಗಳಮಸ್ತು. ಗುರುದೇವ, ನಿಮ್ಮ ಆಶೀರ್ವಾದವನ್ನು ಪಡೆದ ಶಿಷ್ಯ ಪ್ರತಿ ದಿವಸ ಸಹಸ್ರಾರು ಮಂದಿ ಸಾಧು ಸಂತರಿಗೆ ಬ್ರಾಹ್ಮಣಾದಿಗಳಿಗೆ ಭೋಜನವನ್ನು ಬಡಿಸಿ ಅನ್ನದಾನವನ್ನು ಮಾಡಿ ನಾನು ಕೃತಕೃತ್ಯನಾಗುತ್ತಿದ್ದೇನೆ. ದಯಮಾಡಿಸಿ ಗುರುಗಳೇ, ಈ ದಿನ ನೀವೇ ಬಂದಿದ್ದೀರಾ ಎಂದರೆ ಆನಂದವೋ ಆನಂದ. ದಯಮಾಡಿಸಿ ದಯಮಾಡಿಸಿ. ಕರೆದುಕೊಂಡು ಹೋದ. ಅಂದಿನದ ಸಮಾರಾಧನೆಯಲ್ಲಿ ಅಗ್ರಾಸನದ ಮೇಲೆ ಗುರುಗಳನ್ನು ಕೂರಿಸಿದ್ದಾನೆ. ಸಾಲು ಸಾಲಾಗಿ ಕೂತಿದ್ದಾರೆ ಭೋಜನಕ್ಕೆ ಜನ. ಏನ್ ಅಡಿಗೆಗಳು ಬಡಿಸ್ತಾ ಇದ್ದಾರೆ? ಲಾಡು, ಚಿರೋಟಿ, ದೂದ್ಪಾಡ, ಕದಾಯ, ದಮರೋಟು, ಮೈಸೂರು ಬಾತ್, ಕೇಸರಿ ಬಾತ್, ಮಗಳು ಬಾತು, ರಾವಣ ಬಾತು, ಕುಂಕಡು ಬಾತು, ಸಣ್ಣಗೆ ಮಣ್ಣಿಗೆ, ಗೂಳೂರಿಗೆ, ಬೆಂಗಳೂರಿಗೆ, ತುಮಕೂರಿಗೆ ಅಂತ ರಾಶಿ ರಾಶಿ ತಿಂಡಿಗಳನ್ನು ಮಾಡಿಬಿಡಿಸಿದ್ದಾರೆ. ಪಕ್ಕದಲ್ಲಿ ಕೂತಿರೋರಿಗೆಲ್ಲ ಬಾಯಿಗೆ ಹಾಕೊಂಡ್ರೆ ಸಾಕು ಅಂತ ಈ ನಾರದರು ಭೋಜನಕ್ಕಾಗಿ ಕುಳಿತಿದ್ದಾಗ ಬಂದಂತ ಕೃತವರ್ಮನ ನಮಸ್ಕಾರ ಮಾಡಿ ತನ್ನ ಹೆಂಡತಿಯನ್ನು ಕರೆದ. ಸತ್ಯ ಸತ್ಯ ಸತ್ಯ ಎಂದರೆ ಓಡೋಡಿ ಬರ್ತಿದ್ದಾಳಂತೆ ಸತ್ಯವತಿ. ದೊಡ್ಡವರು ಹೇಳ್ತಾರೆ, ಸತ್ಯವತಿ ಗುಣವತಿ, ಪತಿಯೊಳಗೆ ಅತಿ ವಿಧದ ಭಕ್ತಿಯಲ್ಲಿ ಬಾಳುವ ನಿಜ ಸತಿ. ಆ ಸತ್ಯವತಿಯು ಓಡಿ ಬಂದಿದ್ದೆ. ಗುರುಗಳ ಚರಣಾರವಿಂದಕ್ಕೆ ನಮಸ್ಕಾರ ಮಾಡಿ ಕೈಗಳನ್ನು ಜೋಡಿಸಿ ನಿಂತಿದ್ದಾಳೆ. ಗುರುಗಳ ಕೈಯನ್ನೇ ನೋಡಿದರು. ಬಲರಾಮನಿಗೊಂದು ಜೊತೆ, ಕೃಷ್ಣನಿಗೆ ಒಂದು ಅಪರೂಪವಾದ ಕಥೆ, ಇವೆರಡು ನಿರ್ಮಾಣ ಮಾಡುವುದಕ್ಕೆ ನನಗಿರುವುದು ಇದೊಂದೇ ಮಾರ್ಗ. ಕಾರಣ, ಕೃಷ್ಣ ನಾರಾಯಣಾಂಶ ಸಂಭೂತ, ಬಲರಾಮ ಆದಿಶೇಷಾವತಾರಿ. ಇವರಿಬ್ಬರನ್ನೂ ಅಲುಗಾಡಿಸುವ ಶಕ್ತಿ ಎಂದರೆ ತ್ರಿಮೂರ್ತಿಗಳನ್ನು ಅಲುಗಾಡಿಸುವ ಶಕ್ತಿ ಇರುವುದು ಒಂದೇ ಒಂದರಲ್ಲಿ, ಅದೇ ಪತಿವ್ರತ ಶಕ್ತಿ. ಈ ಸತಿಯಾಗಿರತಕ್ಕಂಥ ಸತ್ಯವತಿಯನ್ನ ಈ ನಾಟಕಕ್ಕೆ ನಾನೊಂದು ಕಾರಣಭೂತವಾಗಿಟ್ಕೊಳ್ಬೇಕು. ನಾರಾಯಣ ನಾರಾಯಣ ಕೃಷ್ಣ, ನಾನಿನ್ನು ಮುಂದೆ ಮಾಡೋ ಕೆಲಸಕ್ಕೆ ನೀನೇ ನನಗೆ ಸಹಾಯ ಮಾಡಬೇಕು ಅಂತ ಭೋಜನವನ್ನು ಮಾಡದೆ ಸುಮ್ಮನೆ ಕುಳಿತಿದ್ದರೆ ಶಿಷ್ಯನಾದ ಕೃತವರ್ಮ ಬಂದು ಕೈಗಳನ್ನು ಜೋಡಿಸಿದ. ಗುರುಗಳೇ, ತಾವು ಪ್ರಾರಂಭವನ್ನು ಮಾಡದೆ ಆ ಕಾದಿರುವ ಜನಗಳ್ಯಾರು ಊಟ ಮಾಡೋ ಹಾಗಿಲ್ಲ. ನಾರದರು ಹೇಳಿದ್ರಪ್ಪ, ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಬಂದಿದೆ, ನಾನು ಕೇಳಿದ್ದನ್ನು ನೀನು ನೆರವೇರಿಸಿಕೊಡ್ತೇನೆ ಅಂತ ಅಭಯವನ್ನು ಕೊಟ್ಟರೆ ಊಟ ಮಾಡ್ತೇನೆಯ. ಗುರುಗಳೇ, ನಿಮಗಿಲ್ಲ ಅಂತ ನಾನೆಂದು ಹೇಳುವುದಿಲ್ಲ, ಅಗತ್ಯವಾಗಬಹುದು. ಹಾಗಾದರೆ ಪ್ರಮಾಣ ಮಾಡಿ ಹೇಳು. ಪ್ರಮಾಣವೇ ಕೇಳಿ, ನನಗೆ ಈ ಲೋಕದಲ್ಲಿ ಎಲ್ಲಕ್ಕಿಂತಲೂ ಸರ್ವಶ್ರೇಷ್ಠವಾದಂತಹ ಒಂದು ಶಕ್ತಿ ಎಂದರೆ ಅದೇ ಗುರುವು. ನನಗೆ ಎಲ್ಲಕ್ಕಿಂತಲೂ ಮಿಗಿಲಾದ ದೈವ ಎಂದರೆ ನನ್ನ ಗುರು. ಆ ಗುರುವಾದ ನಾರದ ನಿನ್ನ ಪಾದದಾಣಿಯಾಗಿಯೂ ನೆರವೇರಿಸಿ ಕೊಡ್ತೇನೆ. ಊಟವಾಗಲಿ ಊಟವಾಗಲಿ ಎನ್ನುವುದರೊಳಗಾಗಿ ಎಲ್ಲರೂ ಭೋಜನ ಮಾಡುತ್ತಿದ್ದಾರೆ. ನಾರದರು ಮುಗಿಸಿದರು. ನಾರಾಯಣ ನಾರಾಯಣ ಕರತಂದು ಅರಮನೆಯ ಒಂದು ಮೂಲೆಯಲ್ಲಿ ಕೂರಿಸಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ರಾಜ ಕೇಳಿದ. ಗುರುಗಳೇ, ಏನಾಗಬೇಕು? ಏನು ಇಲ್ಲ, ಒಂದೇ ಒಂದು ಮುಖ್ಯವಾದ ವಿಚಾರ ಹೇಳಬೇಕು ನಿನಗೆ. ಗುರುಗಳೇ, ಅಪ್ಪಣೆಯನ್ನು ಕೊಡಿಸಿ.

0: ಅಯ್ಯ, ಇಂದಿನ ಈರುಳ್ಳಿನ ಸೇವೆಗಾಗಿ ಅಪರೂಪ ಲಾವಣ್ಯವತಿಯು ಗುಣವತಿಯೂ ಆದ ನಿನ್ನ ಸತಿಯಾದ ಸತ್ಯವತಿಯನ್ನು ಕಳುಹಿಸಬೇಕು ಇಷ್ಟೇ. ಹಾಗಂದ ಕೂಡಲೇ ಅರಸ, ಏನಂದ್ರಿ ಗುರುಗಳೇ, ಇಂದಿನ ಈರುಳ್ಳಿನ ಸೇವೆಗೆ ನನ್ನ ಸತಿಯನ್ನು ಕಳುಹಿಸುವುದೇ? ಇದೇನು ವಿಚಿತ್ರವಾದಂಥ ವರ್ತನೆ! ಬ್ರಹ್ಮಚಾರಿಗಳಾದ ನನ್ನ ಗುರುಗಳು ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದೀರಾ? ಗುರುಗಳೇ ಗುರುಗಳೇ ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದೀರಾ? ಲೋಕದಲ್ಲಿ ಹರಿಶ್ಚಂದ್ರ ಎಂಬ ಅರಸ ಗುರುವಿನ ದಕ್ಷಿಣೆಗೋಸ್ಕರವಾಗಿ ತನ್ನ ಹೆಂಡತಿ ಮಕ್ಕಳನ್ನು ಮಾರಿದ ಎಂಬ ಕಥೆಯನ್ನು ಕೇಳಿದ್ದೇನೆ ವಿನಃ, ಈ ರೀತಿಯಾಗಿ ಹೆಂಡತಿಯನ್ನು ಗುರುವಿಗೆ ಒಪ್ಪಿಸಿದ ಎಂಬ ಕಥೆಯನ್ನು ನಾನು ಇದುವರೆಗೂ ಕೇಳಿದ್ದಿಲ್ಲ. ಗುರುಗಳೇ ಇದೇನಿದು? ನಾರದರಿದ್ರು, ಅರಸ ನನಗೆ ಇದು ಗೊತ್ತಿತ್ತು, ಇದು ನಿನ್ನಿಂದ ಆಗೋದಿಲ್ಲ ಅಂತ. ಹೋಗಲಿ ಬಿಡು, ನಾನು ನೀನು ಪ್ರಮಾಣ ಮಾಡಿದ್ದು ಯಾರಿಗೂ ಹೇಳೋಲ್ಲ. ನಿಲ್ಲಿ ಗುರುಗಳೇ, ಆಡಿದ ಮಾತನ್ನು ತಪ್ಪಿ ನರಕಕ್ಕೆ ಹೋಗುವುದೇ? ಇಲ್ಲ ಇಲ್ಲ, ಇದು ಬಂದೇ ಎಂಬುದಾಗಿ ಅರಮನೆ ಒಳಗಡೆಗೆ ಬಂದ. ಆರತಿ ಹಿಡಿದು ನಿಂತಿದ್ದ ಸತಿ ಸತ್ಯವತಿ ಗಂಡನ ಮುಖವನ್ನು ನೋಡಿದಳು. ದೇವ, ಏಕೆ ಈ ರೀತಿ ಶೋಕಾಗ್ರಾಂತರಾಗಿರುವಿರಿ? ಏನಾಯಿತು?
1: ಸತ್ಯ, ಗುರುಗಳು ಬೇಡಿದ್ದನ್ನು ನೀಡುವುದಾದರೆ ಭೋಜನ ಮಾಡ್ತೇನೆ ಎಂದು ಪ್ರಮಾಣ ಮಾಡಿಸಿ ಒಂದು ಕಠಿಣವಾದ ವಾರ್ತೆಯನ್ನಾಡಿದರು. ಇಂದಿನ ಈರುಳ್ಳಿನ ಸೇವೆಗೆ ನಿನ್ನನ್ನು ಕಳುಹಿಸಬೇಕಂತೆ. ನಾನಿದನ್ನ ಹೇಗೆ ಸಹಿಸಲಿ? ಸತ್ಯ ಹೇಗೆ ಸಹಿಸಲಿ?
0: ಸತ್ಯವತಿ ಗಂಡನಿಗೆ ಹೇಳುತ್ತಾಳೆ, ಇದು ನಿಮ್ಮ ಅಪರಾಧವಲ್ಲ, ನಾನು ರೂಪವತಿಯಾದದ್ದು ನನ್ನ ಅಪರಾಧ. ಸ್ವಾಮಿ ನೀವು ಭಯಪಡಬೇಡಿ, ಈಗಲೇ ನಾನು ಬೆಂಕಿ ಹಾರಿಬಿಡ್ತೇನೆ. ನೀನು ಬೆಂಕಿಯಲ್ಲಿ ಹಾರಿದರೆ ನನ್ನ ಮಾತು ನಡೆದಂತಾಗಲಿಲ್ಲವಲ್ಲೇ? ಹಾಗಾದರೆ ಒಂದು ವರವನ್ನು ಕೊಡಿ.
1: ಏನು?
0: ನಾನು ನಿಮ್ಮ ಗುರುವಿನ ಸೇವೆಗೋಸ್ಕರವಾಗಿ ಹೋಗ್ತೇನೆ, ಆದರೆ ಬೆಳಗಾದರೆ ಈ ಮುಖವನ್ನು ನಿಮಗೆ ತೋರುವುದಿಲ್ಲ. ಇದು ಹೊರಟೆ ಎಂಬುದಾಗಿ ಅನೇಕ ವಿಧವಾದ ಹಣ್ಣು ಹಂಪಲಗಳನ್ನು ಕೈನಲ್ಲಿ ಹಿಡಿದುಕೊಂಡಿದ್ದೆ. ತಟ್ಟೆಯನ್ನು ಹಿಡಿದುಕೊಂಡು ನೇರವಾಗಿ ನಾರದರಿರುವ ಎಡೆಗೆ ಬರುತ್ತಿದ್ದಾರೆ. ನಾರದರೊಂದು ಸಲ ಬಗ್ಗಿ ನೋಡಿದರು, ಸತ್ಯವತಿ ಬರುವುದನ್ನು ನೋಡಿದ್ದೆ. ಅದೋ ಅದೋ ಬರ್ತಾ ಇದ್ದಾಳಾಕೆ. ನಾರಾಯಣ ನಾರಾಯಣ ನಾರಾಯಣ, ನಾನು ಈಗ ಏನ್ ಮಾಡಬೇಕು ಅಂತ ಇದ್ದೀನೋ, ಅದು ನೀನೇ ಕಾಪಾಡಬೇಕು ಅಂತ ಕೂತಿದ್ದ. ನಾರದ ಮಹರ್ಷಿಗಳ ಬಳಿಗೆ ಆ ತಾಯಿ ಬಂದಳಂತೆ. ಜಯ ಗುರುದೇವ. ಆ ಸತ್ಯವತಿ ಬಂದೆಯಾ? ನಿನಗಾಗಿ ಕಾದಿದ್ದೆ ನಾನು. ಬಾಬಾ, ಹಣ್ಣು ಹಂಪಲಗಳನ್ನು ತಂದಿರುವೆಯಲ್ಲವೇ, ಕ್ಷಣಕಾಲ ನಿಲ್ಲು, ನಾನು ದೇವರ ಧ್ಯಾನವನ್ನು ಮಾಡಿ ಆನಂತರ ನಿನ್ನಲ್ಲಿ ಮಾತನಾಡ್ತೇನೆ ಅಂತ ಹೇಳಿ ನಾರಾಯಣ ನಾರಾಯಣ ಅಂತ ಕಣ್ಣು ಮುಚ್ಚಿದರಂತೆ. ಕಣ್ಣನ್ನು ಮುಚ್ಚಿದರೆ ಈ ಮಹಾನುಭಾವನಾದ ನಾರದ ಇರುಳೆಲ್ಲ ಕಣ್ಣನ್ನು ಮುಚ್ಚಿದ್ದಾನೆ. ಇರುಳು

ಕಣ್ಣನ್ನು ಮುಚ್ಚಿ ನಾರಾಯಣ ನಾರಾಯಣ ಅಂತ ಕುಳಿತವರು ರಾತ್ರಿಯೆಲ್ಲ ಹಾಗೆ ಕುಳಿತರಂತೆ. ಬೆಳಗಿನ ಜಾವವಾಗಲು ಪ್ರಾರಂಭವಾಯಿತು. ಅಲ್ಲಲ್ಲಿ ಪಕ್ಷಿಗಳ ಕಲರವು ಕೇಳಿಸಿತು. ಕೇಳಿಸಿದ ಕೂಡಲೇ ಈ ತಾಯಿ ಸತ್ಯವತಿ ಯೋಚನೆ ಮಾಡ್ತಾಳೆ, ಗುರುಗಳು ಕೇಳಿದ್ದು ನನ್ನನ್ನು ರಾತ್ರಿಯ ಸೇವೆಗಾಗಿ ಎಂದು. ಈಗಾಗಲೇ ರಾತ್ರಿ ಕಳೆದಿದೆ, ಬೆಳಗಾಗುವ ಸಂದರ್ಭವಾದ್ದರಿಂದ ನಾನು ಇಲ್ಲಿರಬೇಕಾದ್ದು ಸರಿಯಿಲ್ಲ, ನಾನಿನ್ನು ಹೊರಟು ಹೋಗೋಣ ಎಂಬುದಾಗಿ ತೀರ್ಮಾನ ಮಾಡಿ ಆ ಕಡೆ ಈ ಕಡೆ ನೋಡಿ ಒಬ್ಬ ದಾದಿಯನ್ನು ಕರೆದಳಂತೆ. ಬಾಯಿಲಿ ತೆಗೆದುಕೋ ಈ ತಟ್ಟೆಯನ್ನ. ಗುರುಗಳು ಕಣ್ಬಿಟ್ಟು ಕೇಳಿದಾಗ ಸ್ವಾಮಿ ಇರುಳು ಕಳೆದು ಹೋಯ್ತಾದ್ದರಿಂದ ರಾಣಿ ಹೊರಟು ಹೋದ್ಲು ಅಂತ ಹೇಳು. ತಟ್ಟೆಯನ್ನು ಕೊಟ್ಟು ನೇರವಾಗಿ ಗಂಡನ ಕಡೆಗೆ ಓಡಿದ್ಲಂತೆ. ಇಲ್ಲಿ ಈ ಸಮಯವನ್ನೇ ಕಾದಿದ್ದ ನಾರದರು ಸತ್ಯವತಿಯು ಆ ಕಡೆಗೆ ಹೋದ ಕೂಡಲೇ ಥಟ್ಟನೆ ಕಣ್ಣನ್ನು ಬಿಟ್ಟರು. ಕಣ್ಣನ್ನು ಬಿಟ್ಟು ನೋಡಿ, ಆ ಸತ್ಯ ಬಾ, ನಾನು ನಿನ್ನೊಡನೆ ಮಾತನಾಡಬೇಕಾಗಿದೆ ಬಾ. ಆ ದಾದಿ ನಡುಗೋಕ್ ಪ್ರಾರಂಭಿಸಿಬಿಟ್ಲು. ಸ್ವಾಮಿ ನಾನು ದಾದಿ ದಾದಿ ಎಂದೊಡನೆ ನಾರದರು ಸುಮ್ಮನಾದರೂ ನಾಟಕವನ್ನಾಡುವಂತೆ, ಏನಂದೇ ದಾದಿ, ನಿಮ್ಮರಸಿಗೆ ಇಷ್ಟೊಂದು ಸೊಕ್ಕಾಯಿತೆ? ಮುನಿಯಾದ ನನ್ನನ್ನು ಅಪಮಾನಗೊಳಿಸಿ ತಟ್ಟೆಯನ್ನು ನಿನ್ನೊಳಗಿರಿಸಿ ಓಡಿ ಹೋದಳೆ, ಬರಹೇಳಾಕೆಯನ್ನ. ಈ ದಾದಿ ಓಡಿ ಬರ್ತಾ ಇದ್ದಾಳೆ. ಮಹಾರಾಜನ ಬಳಿಗೆ ಬಂದು ನಡೆದ ಸಂಗತಿಯನ್ನೆಲ್ಲ ಸತ್ಯವತಿ ಹೇಳುವುದರೊಳಗಾಗಿ ದಾದಿ ಬಂದತ್ತೆ. ಅಮ್ಮ ಅಮ್ಮ, ಕೆಲಸ ಕೆಟ್ಟ ಹೋಗಿದೆ, ಬನ್ರಮ್ಮ ಸ್ವಲ್ಪ ಬನ್ನಿ ಅಮ್ಮ. ಏನಾಯ್ತಮ್ಮ? ಆ ಮುನಿ ನೀವು ಹೋದ ಕೂಡಲೇ ಕಣ್ಣು ಬಿಟ್ಟು ಯಾರು ನೀನು ಅಂತ ನನ್ನನ್ನು ಏನೇನು ಅಂದು ಬೇಗ ಕರ್ಕೊಂಬ ಅಂದ. ಬನ್ನಿ ಅಮ್ಮ. ಹಾಗನ್ನೋ ವೇಳೆಗೆ ಸತ್ಯವತಿ ಕೃತವರ್ಮ ಇಬ್ಬರು ಬರುತ್ತಿದ್ದಾರೆ. ನಾರದರು ಆಲೋಚನೆ ಮಾಡಿದರಂತೆ, ಈಗ ಬಿಡಬಾರದು, ಬಂದೊಡನೆಯೇ ಮಾತನಾಡಲು ಅವಕಾಶ ಕೊಡದೆ ಶಾಪವನ್ನೇ ಕೊಟ್ಟು ಬಿಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿಕೊಂಡು ಎದುರು ನೋಡುತ್ತಿದ್ದಾರೆ. ಇವರಿಬ್ಬರು ಬಂದು ಗುರುಗಳೇ ಅಂದಾಗ, ನಿಲ್ಲು ನಿಲ್ಲು ನಿಲ್ಲು

ಗೆಲವೇ ಚಂಚಲ ಸ್ವಭಾವದವಳೇ. ಸೇವೆಯನ್ನು ಮಾಡಲು ಬಂದವಳು ಕ್ಷಣಕಾಲವೂ ನಿಲ್ಲದೆ ಚಂಚಲ ಸ್ವಭಾವದವಳಾಗಿ ನನ್ನನ್ನು ಬಿಟ್ಟು ಹೋದೆಯಂತೆಯೇ. ಅದಾವ ಚಂಚಲ ಸ್ವಭಾವದವಳಂತೆ ವರ್ತಿಸಿದೆಯೋ ಅದೇ ಚಂಚಲ ಸ್ವಭಾವದ ಹೆಗ್ಗುರಿತನಂತಿರಬಹುದಾದ ಒಂದು ಹೆಣ್ಣು ಕುದುರೆಯಾಗಿ ಹೋಗು ಅಂತ ಶಾಪ ಕೊಟ್ಟ. ಕೂಡಲೇ ಗಡಗಡ ಗಡಗಡ ಗಡಗಡ ಗಡ ನಡುಗೋದ್ರೊಳಗಾಗಿ ಸತ್ಯವತಿಯು ಒಂದು ಹೆಣ್ಣು ಕುದುರೆಯಾಗಿ ನಿಂತಳು. ಕೃತವರ್ಮ ಕೇಳಿದ, ಗುರುಗಳೇ, ಲೋಕದಲ್ಲಿ ಗುರು ಸೇವೆಯನ್ನು ಮಾಡಿದರೆ ಜೀವನ ಉದ್ಧಾರವಾಗುತ್ತೆ ಅಂತಾರೆ. ನಾನು ಗುರು ಸೇವೆಯನ್ನು ಮಾಡಿದ್ದರಿಂದ ನನ್ನ ಸಂಸಾರವೇ ನಾಶವಾಯಿತಲ್ಲ. ನಾರದರ ಕ್ಷಣಕಾಲ ಯೋಚನೆ ಮಾಡಿ, ನಾರಾಯಣ ನಾರಾಯಣ, ಆ ಕೃತವರ್ಮ ಭಯಪಡಬೇಡ, ಯಾವುದೂ ಕಾರಣವಿಲ್ಲದೆ ಕಾರ್ಯ ನಡೆಯುವುದಿಲ್ಲ, ಹೀಗಾಗಿದೆ ಎಂದರೆ ವ್ಯಥೆ ಪಡಬೇಡ. ನಿನ್ನ ಹೆಂಡತಿಯ ಶಾಪ ವಿಮೋಚನೆಯನ್ನು ಹೇಳ್ತೇನೆ ಕೇಳು. ಮೂರುವರೆ ವಜ್ರಗಳು ನಿನ್ನ ಹೆಂಡತಿಗೆ ಸೋಂಕಿದಾಗ ನಿನ್ನ ಹೆಂಡತಿ ಶಾಪ ವಿಮೋಚನೆ ಆಗುತ್ತೆ. ಪಕ್ಕದಲ್ಲಿ ಮಂತ್ರಿ ಇದ್ದ, ಸ್ವಾಮಿ ಮೂರುವರೆ ವಜ್ರಕ್ಕೇನು ಕೊರತೆ ಸ್ವಾಮಿ, ನೀವು ಅಪ್ಪಣೆ ಕೊಟ್ರೆ 3,000 ವಜ್ರ ತಗೊಂಬಂದು ಸುರಿದು ಬಿಡ್ತೇವೆ. ಆಗ ನಾರದರು ಹೇಳ್ತಾರಯ್ಯ, ನಾನು ಹೇಳುವ ವಜ್ರಗಳೆಂದರೆ ಈ ಕಲ್ಲು ಮುಣ್ಣುಗಳಲ್ಲಾಗಲಿ ಈ ಜಗತ್ತಿನ ಮಾನವನ ಸೃಷ್ಟಿ ಅಲ್ಲ ಕಣಪ್ಪ, ಆ ವಜ್ರಗಳೇ ಬೇರೆ. ಅದಕ್ಕೆ ಅವಕಾಶವಿದೆ, ಕಾಲ ಇದೆ, ಸಮಯವಿದೆ. ಶಿಷ್ಯ ಭಯಪಡಬೇಡ, ಅದನ್ನೆಲ್ಲವನ್ನು ನಾನೇ ನಿನಗೆ ಒದಗಿಸಿಕೊಡ್ತೇನೆ, ಬರ್ತೇನೆ. ನಾರಾಯಣ ಹೊರಟ. ಕೃತವರ್ಮ ಕುದುರೆಯಾಗಿರುವ ತನ್ನ ಹೆಂಡತಿಗೆ ಬಂಗಾರದ ಸರ್ಪಣಿಗಳನ್ನು ಹಾಕಿ ತನ್ನ ಅರಮನೆಯಲ್ಲಿ ಕಟ್ಟಿಕೊಂಡು ಆ ಹೆಂಡತಿಯ ಮೇಲಿನ ವ್ಯಾಮೋಹದಿಂದ ಸತ್ಯ ಸತ್ಯ ಸತ್ಯ ಅಂತ ಕಾವಲು ಕಾಯಿತಾ ಇದ್ದಾನೆ. ಸ್ವಲ್ಪ ಕಾಲ ಕಳೆಯುವುದೊಳಗಾಗಿ ಒಂದು ದಿನ ಆ ಕುದುರೆಯು ತನ್ನ ಸ್ವಭಾವಕ್ಕನುಗುಣವಾಗಿ ದೇಹವನ್ನೊಂದು ಸಲ ಒದರಿದೆ, ಬಂಗಾರದ ಸರಪಣಿಗಳನ್ನು ಕಿತ್ತೆಸೆದಿದೆ, ಅರಮನೆಯನ್ನು ಬಿಟ್ಟು ಕಾಡುಮಾರ್ಗಕ್ಕೆ ಹೊರಟಿದೆ. ಗಂಡನಾದ ಕೃತವರ್ಮ ಹುಚ್ಚನಂತೆ ಸತ್ಯ ಸತ್ಯ ಅಂದರೆ ಬರ್ತಾ ಇದೆಯಂತೆ ಕೃಗ, ದಡ ದಡ

ಕಾಡು ಮಾರ್ಗದಲ್ಲಿ ಹೊರಟು ಅನೇಕ ದೇಶಗಳನ್ನು ಸುತ್ತಾಡುತ್ತಿದೆ. ಕೃತವರ್ಮನು ಸಂಗಡಲ್ಲಿ ಬರುತ್ತಿದ್ದಾನೆ. ಬರುತ್ತಾ ಬರುತ್ತಾ ಈ ಕುದುರೆಯು ನೇರವಾಗಿ ಎಲ್ಲ ದೇಶವನ್ನು ಬಿಟ್ಟು ದ್ವಾರಕಾ ನಗರದ ಸಾಮಂತರಾಜನಾಗಿರ್ತಕ್ಕಂಥ ಸುಬುದ್ಧಿ ಎಂಬತಕ್ಕಂಥ ಮಹಾರಾಜನ ಅರಮನೆ ಮುಂದುಗಡೆ ಬಂದು ನಿಂತಿದೆ. ಉಪ್ಪರಿಕೆಯ ಮೇಲೆ ನಿಂತಿದ್ದರಸ ಸುಬುದ್ಧಿ ಯಾವುದೋ ಕಾರಣಕ್ಕಾಗಿ ಅರಮನೆಯ ಮುಂಭಾಗವನ್ನು ನೋಡುವಾಗ ಅಲ್ಲಿ ಓಡಾಡುತ್ತಿರುವ ಕುದುರೆ ಕಣ್ಣಿಗೆ ಕಾಣಿಸಿದೆ. ಕಾಣಿಸಿದ ಕೂಡಲೇ ಅರಸ ಹೇಳಿದ, ಯಾವುದು ಈ ಕುದುರೆ? ದೇವಲೋಕದ ಉಚ್ಚೈಶ್ರವಸ್ಸು ಕುದುರೆಯನ್ನು ಸಹ ಧಿಕ್ಕರಿಸುವಂತಹ ಸೌಂದರ್ಯವಾಗಿದೆಯಲ್ಲ. ಸೇವಕರೇ ಬಿಡಬೇಡಿ, ಹಿಡಿಯಿರಿ ಅದನ್ನ. ಸಾವಿರದ ಸೈನಿಕರು ಸುತ್ತುಗಟ್ಟಿದರು, ಬಲೆಗಳನ್ನು ಬೀಸಿದರು. ಆ ಅಪರೂಪವಾದ ಕುದುರೆಯನ್ನ ಹಾಗು ಹೀಗು ಮಾಡಿ ಹಿಡಿದು ತಂದು ಅರಮನೆಯಲ್ಲಿ ಕಟ್ಟಿ ಹಾಕಿದರು. ಮಹಾರಾಜ ಕುದುರೆಯನ್ನು ಕಂಡ, ನನ್ನ ಭಾಗ್ಯ, ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯವೋ ಈ ಕುದುರೆ ನನಗೆ ಸಿಕ್ಕಿದೆ ಎಂದು ಅದನ್ನು ಬಹುಭಕ್ತಿಯಿಂದ ಪ್ರೀತಿಯಿಂದ ಅದನ್ನು ಸಾಕತೊಡಗಿದ. ನಾರದರು ಇದನ್ನು ನೋಡಿದರು, ನಾರಾಯಣ ನಾರಾಯಣ, ಸರಿಯಾದ ಸ್ಥಳವನ್ನು ಸೇರಿದೆ, ಈಗ ನಾನು ಈ ವಿಚಾರವನ್ನು ಮುಟ್ಟಿಸಿ ಬರಬೇಕು ಎಂಬುದಾಗಿ ನಾರಾಯಣ ಅಂತ ಗಗನ ಮಾರ್ಗದಲ್ಲಿ ಹೊರಟು ಎಲ್ಲಿಗೆ ಬರುತ್ತಿದ್ದಾರೆ? ದ್ವಾರಕಾ ನಗರದಲ್ಲಿ ಬಲರಾಮ ದೇವರು ಒಡ್ಡೋಲಗದಲ್ಲಿ ಕುಳಿತಿದ್ದರು. ಅಲ್ಲಿಗೆ ಬಂದಿದ್ದೆ ನಾರಾಯಣ. ಬಲರಾಮನೇನು ಮಾಡದ, ಎದ್ದು ಪೂಜ್ಯರೇ ನಮೋ ನಮಃ ದಯಮಾಡಿಸಿ. ನಾರದರು ನೋಡಿದರು, ಸದ್ಯ ನಾರದ ಬಾ ಅನ್ಲಿಲ್ವಲ್ಲ, ಈ ದಿನ ದಯಮಾಡಿಸಿ ಅಂತಿದ್ದಾನೆ, ಪರವಾಗಿಲ್ಲ ಅಂತ ಬಂದವರೇನು ಮಾಡಿದ್ರಂತೆ, ನಾರಾಯಣ ದೇವರ ಸ್ಮರಣೆ ಮಾಡುತ್ತಾ ಬರುತ್ತಿದ್ದವರು ಅಂದು ದೇವರ ಸ್ಮರಣೆಯನ್ನು ಬಿಟ್ಟು ಕುದುರೆಯನ್ನು ಹೊಗಳಲು ಪ್ರಾರಂಭಿಸಿದರಂತೆ.

ಬಲರಾಮ ದೇವರು ನಕ್ಕರು. ಏನು ನಾರದ ಮಹರ್ಷಿಗಳೇ, ಯಾವಾಗಲೂ ನಾರಾಯಣ ನಾರಾಯಣ ಕೃಷ್ಣ ಎಂದು ಭಗವಂತನ ಧ್ಯಾನ ಮಾಡುವ ನೀವು ಈ ದಿನ ಕುದುರೆಯನ್ನು ವರ್ಣನೆ ಮಾಡ್ತಾ ಬರ್ತಿದ್ದೀರಲ್ಲ, ಯಾವುದಾ ಕುದುರೆ? ನಾರದರಂದರು, ಸ್ವಾಮಿ ಕುದುರೆಯ ಕಥೆಯಂತಿರಲಿ, ನಾನು ಎಲ್ಲಿಯೂ ಅಂತಹ ಕುದುರೆಯನ್ನು ಕಂಡಿಲ್ಲ. ಅದರ ಕಣ್ಣುಗಳನ್ನು ನೋಡಿದರೆ ಸೂರ್ಯ ಚಂದ್ರನಂತೆ ಹೊಳೆಯುತ್ತಿದೆ. ಅದರ ಬಾಲವನ್ನು ಕಂಡರೆ ನೀಲ ಮೇಘದಲ್ಲಿ ಸ್ವಚ್ಛಂದ ಬಣ್ಣದಲ್ಲಿ ಹೋರಾಡುವ ಮೋಡಗಳೋ ಎಂಬಂತೆ ಕಾಣುತ್ತಿದೆ. ಅಯ್ಯ, ಇನ್ನಂತಹ ಕುದುರೆ ಎಲ್ಲಿದೆ? ನಾರದರೆ, ನೀವು ಇಷ್ಟೆಲ್ಲ ವರ್ಣನೆಯನ್ನು ಮಾಡುವ ಕುದುರೆ ಎಲ್ಲಿದೆ? ನಾರದರಂದರು, ಅಯ್ಯ ಇದೆ, ಆದರೆ ಅದನ್ನು ಪಡ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಬಲರಾಮನಂದ, ಏನು ನಾರದರೆ, ಮಾತಿನ ಭರದಲ್ಲಿ ಮನಚುಚ್ಚುವ ಮಾತನ್ನಾಡುತ್ತಿದ್ದೀರಾ? ಏನೆಂದರೆ ಅದನ್ನು ಪಡೆಯುವ ಯೋಗ್ಯತೆ ಎಂದರೆ, ಯಾ ಅಂದರೆ ಆ ಕುದುರೆ ಇದೆ, ಅದನ್ನು ನೀನು ಹೊಂದಲಾರೆ. ಕಾರಣ ಕಾರಣ ಎಂದರೆ ಅದು ನಿನ್ನ ಸಾಮಂತರಾಜನಾಗಿರ್ತಕ್ಕಂಥ ಸುಬುದ್ಧಿ ಎಂಬುವನ ಅರಮನೆಯಲ್ಲಿದೆ. ಬಲರಾಮ ದೇವರು ನಕ್ಕರು, ಇಷ್ಟೇನೆ? ನಾರದರೇ, ನನ್ನ ಸಾಮಂತರಾದನಲ್ಲಿರಬಹುದಾದ ಕುದುರೆಯನ್ನು ತರಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲವೇ? ನೋಡಿ, ಈಗಲೇ ತರಿಸ್ತೇನೆ. ಯಾರಲ್ಲಿ ಸೇವಕ, ಬರಿ ಪತ್ರವನ್ನ. ಒಬ್ಬ ಆತ ಪತ್ರವನ್ನು ಬರೆದ, ಕರಕರ ಕರನೆ ಗೀಚುತ್ತಿದ್ದಾನಂತೆ. ಆ ಬರದ ಪತ್ರವನ್ನ ಒಪ್ಪಿಸಿ ವಾ ಸುಬುದ್ಧಿಗೆ. ಸುಬುದ್ಧಿಗೆ ಪತ್ರವನ್ನು ಮುಟ್ಟಿಸಲು ಕಂಚಿಕೆ ಹೊರಟ. ನಾರದರಿದ್ರು, ನಾರಾಯಣ. ಸಭೆಯಲ್ಲೇ ಕುಳಿತಿದ್ದ ಕೃಷ್ಣ ಪರಮಾತ್ಮ ಕೇಳಿದ, ನಾರದರೇ ನೀವು ಬಂದು ಕೆಲಸವಾಯಿತೆ? ನಾರದರಂದ್ರು, ನಾರಾಯಣ ನಾರಾಯಣ, ಎಲ್ಲಾಯ್ತು ಕೃಷ್ಣ, ಈಗ ಇನ್ನು ಪ್ರಾರಂಭವಾಯಿತು. ಆಗಲಿ ಆಗಲಿ, ನಿಮ್ಮ ಇಚ್ಛೆಯಂತೆ ಆಗಲಿ. ಅಂದರೆ ಕಂಚುಕಿ ಪತ್ರವನ್ನು ತೆಗೆದುಕೊಂಡು ಸುಬುದ್ಧಿರಾಜನಿಗೆ ಬಂದು ಆ ಪತ್ರವನ್ನು ಒಪ್ಪಿಸಿದ. ಸುಬುದ್ಧಿರಾಜ ಪತ್ರವನ್ನು ಓದಿದ. ಅದರಲ್ಲಿ ಬಲಭದ್ರದೇವು ಬರೆದಿದ್ದಾನೆ, ಅತ್ಯದ್ಭುತವೂ ಆಶ್ಚರ್ಯಕರವೂ ಆದ ತುರಗವೊಂದು ನಿನ್ನಲ್ಲಿರುವ ಕಥೆಯೆಂದು ಕೇಳಿದವು. ಅಂತಹ ವಸ್ತುಗಳ ಪರಿಪಾಲನೆಯನ್ನು ಲೋಕವನ್ನಾಳುವ ದ್ವರಗಳಿಗೆ ಮಾತ್ರ ಸಾಧ್ಯವಾದ್ದರಿಂದ ನಿನ್ನಲ್ಲಿ ಇರಬಹುದಾಗಿರುವ ಆ ಕುದುರೆಯನ್ನು ತಂದು ಒಪ್ಪಿಸುವುದು, ತಪ್ಪಿದರೆ ಯುದ್ಧ. ಆ ಪತ್ರವನ್ನು ಓದಿದ್ದೆ ಸುಬುದ್ಧಿಗೂ ಸಿಟ್ಟಾಯಿತು. ಏನು ಈ ಕೃಷ್ಣ ಬಲರಾಮರಿಗಿದೇ ಕೆಲಸವೋ? ಕಂಡ ಕಂಡವರ ವಸ್ತುಗಳನ್ನೆಲ್ಲ ಕದ್ದು ತಂದು ತಾವೇ ಅದನ್ನು ಜಯಿಸಿದಿರಿ ಎಂದು ಹೇಳುವುದೇ ಇವರ ಅಭ್ಯಾಸವೋ? ಕಂಚುಕಿ, ಹೋಗಿ ಹೇಳು, ಕುದುರೆಯನ್ನು ಕೊಡಲು ಸಾಧ್ಯವಿಲ್ಲ. ಹಾಗನ್ನುವಾಗ ಆ ಕಂಚುಕಿ ಹೇಳಿದ, ಅರಸ ಯೋಚನೆಯನ್ನು ಮಾಡು, ನೀನು ಕುದುರೆಯನ್ನು ಕೊಡುವುದಿಲ್ಲ ಎಂದರೆ ಯುದ್ಧ. ಯುದ್ಧ ಎಂದರೆ ಈ ಅರಸ ಸಿಟ್ಟಿನಿಂದ ನಾವು ಸಿದ್ಧ. ಹಾಗೇನು? ಹಾಗಾದ್ರೆ ಇದು ಈ ವರ್ತಮಾನವನ್ನು ಮುಟ್ಟಿಸಿ ಬರ್ತೇನೆ ಎಂಬುದಾಗಿ ಕಂಚುಕಿ ಹೊರಟ. ಕಂಚುಕಿಯು ಹೊರಟ ಕೂಡಲೇ ಅದೇ ಸಮಯಕ್ಕೆ ನಾರದ ಮಹರ್ಷಿಗಳು ಅರಮನೆ ಒಳಗೆ ಪ್ರವೇಶ ಮಾಡಿದರು. ನಾರಾಯಣ. ಮಹಾರಾಜ ಕೇಳಿದ ಸುಬುದ್ಧಿ, ಗುರುಗಳೇ ದಯಮಾಡಿಸಿ, ನನ್ನ ಈ ಆಪತ್ಕಾಲದಲ್ಲಿ ಎಂಥ ಸಮಯದಲ್ಲಿ ನೀವು ಬಂದ್ರಿ? ಗುರುಗಳೇ ನನ್ನನ್ನು ಕಾಪಾಡಿ. ಏನಪ್ಪ, ಒಂದು ಕುದುರೆ ನನ್ನಲ್ಲಿ ಸೇರಿದೆಯಲ್ಲ, ಅದನ್ನು ಕೊಂಡೊಯ್ಯುವುದಕ್ಕಾಗಿ ಬಲರಾಮ ಕೃಷ್ಣಾದಿಗಳು ಯುದ್ಧಕ್ಕೆ ಬರ್ತಾರಂತೆ. ಆಗ ನಾರದರು ಹೇಳ್ತಾರಪ್ಪ, ನಾವು ಯುದ್ಧಕ್ಕೆ ಸಿದ್ಧ ಎಂದು ಉತ್ತರವನ್ನು ಕೊಟ್ಟಿಯಲ್ಲ, ಕೃಷ್ಣ ಬಲರಾಮಾದಿಗಳು ಯುದ್ಧಕ್ಕೆ ಬಂದರೆ ನೀನು ಜಯಿಸಬಲ್ಲಿಯೇನೋ? ಗುರುಗಳೇ, ಏನೋ ಅವಸರದಲ್ಲ ಹಾಗಂದೆ. ನೋಡಿದೆಯಾ, ಅವಸರದಲ್ಲಂದು ಎಂಥ ಅನರ್ಥ ಮಾಡ್ತಿದ್ದೀಯಾ? ಈಗ ನಿನಗೆ ಉಳ್ಕೊಳ್ಳೋದಕ್ಕೊಂದು ಉಪಾಯವನ್ನು ಹೇಳ್ತೇನೆ, ನಾನು ಹೇಳಿದಂತೆ ಕೇಳಿವಿಯ? ಅಪ್ಪಣೆ ಕೊಡಿಸಿ ಗುರುಗಳೇ, ತಾವು ಹೇಗೆ ಹೇಳಿದ್ರೆ ಹಾಗೆ ಕೇಳ್ತೇನೆ. ಹಾಗಾದರೆ ಕೇಳು, ಈ ಕುದುರೆಯು ನೀನು ಉಳಿಯಬೇಕಾದರೆ ಈಗಲೇ ನೀನು ದ್ವೈತವನಕ್ಕೆ ಹೋಗಬೇಕು. ಆ ದ್ವೈತವನದಲ್ಲಿ ಪಾಂಡವರಲ್ಲಿ ಅತಿ ಮುಖ್ಯನಾಗಿರ್ತಕ್ಕಂಥ ಒಬ್ಬ ಮಹಾನುಭಾವ ಭೀಮ, ಅವನ ಪಾದವನ್ನು ಹಿಡಿಯಬೇಕು, ಶ್ರೀಕೃಷ್ಣನ ಪಾದ ಸಾಕ್ಷಿ ಎಂದು ಪ್ರಮಾಣವನ್ನು ಸ್ವೀಕರಿಸಬೇಕು. ಆ ನಂತರ ಕಥೆಯನ್ನು ಹೇಳಬೇಕು, ಆಗ ನೀವು ಉಳಿಯುತ್ತೀಯ, ಕುದುರೆ ಉಳಿಯುತ್ತೆ, ಇಲ್ಲವಾದರೆ ಇಲ್ಲ. ಈ ಸುಬುದ್ಧಿ ಅಂದ, ಏನ್ ಗುರುಗಳೇ, ನಿಮ್ ಮಾತು ಕೇಳ್ಕೊಂಡು ನಾನಲ್ಲಿಗೆ ಹೋದ್ರೆ ಭೀಮನ ಹತ್ರ ಹೋಗಿ ಕೃಷ್ಣ ಈ ರೀತಿಯಾಗಿ ಯುದ್ಧಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ಸುಮ್ಮನಿರ್ತಾನ? ಕೃಷ್ಣ ನೀನು ಹುಡುಕೋ ಕೆಲಸವೇ ಬೇಡ, ನಾನೇ ನಿನ್ ತಲೆ ತೆಗೆದು ಬಿಡ್ತೀನಿ ಅಂದ್ರೆ? ಹಾಗಲ್ಲ ಕಣೆಯ, ನಾನು ಹೇಳಿದಂತೆ ಮಾಡು, ನಿನಗೆ ಒಳ್ಳೇದಾಗುತ್ತೆ, ಹೋಗು. ಹೋಗುವಾಗ ಕೃಷ್ಣ ಧ್ಯಾನವನ್ನೇ ಮಾಡ್ಕೊಂಡು ಹೋಗು. ಸರಿ ಗುರುಗಳೇ, ಹಾಗೆ ಆಗ್ಲಿ ಅಂತ ಅಷ್ಟು ದೂರ ಹೋದ. ನಾರದ್ರು ಓಡ್ ಬಂದು ಕೈ ಹಿಡ್ಕೊಂಡ್ರಪ್ಪ, ಈ ಉಪಾಯ ಯಾರೋ ಹೇಳ್ಕೊಟ್ಟವ್ರು ಅಂದ್ರೆ ನನ್ನ ಹೆಸರೆಲ್ಲ ಹೇಳ್ಬಿಟ್ಟಿಯೋ? ಆಮೇಲೆ ಭೀಮಣ್ಣ ನಾನು ಎಲ್ಲಿದ್ರು ಹುಡುಕಾಡ್ಕೊಂಬಂದ್ಬಿಡ್ತಾನೆ. ಇಲ್ಲ ಗುರುಗಳೇ, ಹೇಳಲ್ಲ, ಹೋಗು ಹೋಗು ಅನ್ನುವಾಗ ಈ ಸುಬುದ್ಧಿರಾಜ ಕುದುರೆಯನ್ನು ತೆಗೆದುಕೊಂಡಿದ್ದೆ ದ್ವೈತವನದ ಕಡೆಗೆ ಬರ್ತಿದ್ದಾನೆ. ಒಂದೆಡೆಯಲ್ಲಿ ಕುಳಿತಿರಬಹುದಾಗಿರ್ತಕ್ಕಂಥ ಭೀಮಸೇನ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತಿದ್ದ.
ಈತನ ಎಡೆಗೆ ಓಡೋಡಿ ಬಂದ ಸುಬುದ್ಧಿ ಕಾಲನ್ನು ಹಿಡ್ಕೊಂಡಂತೆ, ಅಯ್ಯಾ

ಅಯ್ಯ ನನ್ನನ್ನು ಕಾಪಾಡು ಅಂತ ಪಾದ ಹಿಡ್ಕೊಂಡ. ಭೀಮಸೇನ ನೋಡಿದ, ಯಾರಪ್ಪ ನೀನು? ಈಗ ತಾನೇ ಎನ್ನೊಡೆಯನಾದ ಹರಿಯ ಸ್ಮರಣೆ ಮಾಡುತ್ತಿದ್ದೆ. ಹೌದು ಸ್ವಾಮಿ, ನಾನು ಕೃಷ್ಣ ಭಕ್ತನೇ, ನನ್ನನ್ನು ಕಾಪಾಡು. ಏನಾಗಿದೆ ಸ್ವಾಮಿ? ಅದೃಷ್ಟವಶಾತ್ ಒಂದು ಕುದುರೆ ನನಗೆ ಸಿಕ್ಕಿದೆ. ಆ ಕುದುರೆಯು ಬಂದ ಬದಲುಗೊಂಡು ನಾನು ಸಾಮಂತ ರಾಜ. ನನ್ನ ರಾಜ್ಯ ಮಳೆ ಬೆಳೆಗಳಿಂದ ಸುಖವಾಗಿದೆ, ಸುಭಿಕ್ಷೆಯಿಂದಿದೆ, ರೋಗ ರುಜನಾದಿಗಳಿಲ್ಲದೆ ಆನಂದದಿಂದಿದ್ದೇವೆ. ಆದರೆ ಇದೇ ಸಮಯವನ್ನರಿತು ನನಗಿಂತಲೂ ಬಲಿಷ್ಠನಾಗಿರ್ತಕ್ಕಂಥ ಒಬ್ಬ ರಾಜ, ಆ ಕುದುರೆಯನ್ನು ನನಗೆ ಕೊಡು, ಇಲ್ಲವಾದರೆ ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಳಿ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಭೀಮಸೇನೆ ಕೇಳಿದ, ಏನು? ನಿರ್ಬಲರನ್ನು ಕಂಡು ಸಬಲರೂ ಯುದ್ಧಕ್ಕೆ ಬರುವುದೇ? ಭಯವನ್ನು ಬಿಡು, ಕೃಷ್ಣ ಭಕ್ತನಾಗಿರ್ತಕ್ಕಂಥ ನಿನಗೆ ಯಾವ ವಿಧವಾದ ತೊಂದರೆಯಾಗದಂತೆ ನಾನು ನಿಂತು ಯುದ್ಧವನ್ನು ಮಾಡಿ ನಿನಗೆ ಆ ಕುದುರೆಯನ್ನು ಉಳಿಸಿಕೊಡ್ತೇನೆ. ಪಾದವನ್ನು ಬಿಡು. ಇವನಂದ, ಸ್ವಾಮಿ ನಾನು ಪಾದ ಬಿಡೋಲ್ಲ. ಪಾದ ಬಿಡೋಲ್ವೇ? ಏಕೆ ಬಿಡೋಲ್ಲ? ನನಗೆ ಪ್ರಮಾಣ ಮಾಡಿ ಕೊಟ್ಟರೆ ಪಾದ ಬಿಡ್ತೇನೆ. ಏನಂತ ಪ್ರಮಾಣ ಮಾಡಬೇಕಯ್ಯ? ಶ್ರೀ ಕೃಷ್ಣ ಪಾದ ಸಾಕ್ಷಿಯಾಗಿಯೂ ಕಾಪಾಡ್ತೇನೆ ಅಂತ ನೀವು ಪ್ರಮಾಣ ಮಾಡಿಕೊಟ್ರೆ ಪಾದ ಬಿಟ್ಟುಬಿಡ್ತೇನೆ. ಇವನಂದ, ನಿನಗೆ ನನಗಿಂತಲೂ ಕೃಷ್ಣ ಪಾದದ ಮೇಲೆ ಇಷ್ಟೊಂದು ನಂಬಿಕೆ ಇದೆಯಾ? ಆಹಾ, ಅಯ್ಯಾ ನೀನೆಂತಹ ದೈವ ಭಕ್ತನಪ್ಪ, ಅಷ್ಟಾದ ಮೇಲೆ ನನಗಿನ್ನು ಭಯವಿಲ್ಲ. ಇದೋ ಪ್ರಮಾಣ ಮಾಡ್ತಾ ಇದ್ದೇನೆ, ಶ್ರೀ ಕೃಷ್ಣನ ಪಾದ ಸಾಕ್ಷಿಯಾಗಿಯೂ ಕೂಡ ಯಾವುದೇ ವಿಧವಾದ ತೊಂದರೆ ಬಂದರೂ ಅದನ್ನು ಹೋಗಲಾಡಿಸಿ ನಾನು ನಿನಗೆ ಈ ತುರಗವನ್ನು ಉಳಿಸಿಕೊಡ್ತೇನೆ. ಪಾದವನ್ನು ಬಿಡು. ಪಾದವನ್ನು ಬಿಟ್ಟ, ದೂರದಲ್ಲಿದ್ದ ನಾರದರು ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ, ಈಗ ಸರಿ ಹೋಯ್ತು, ಮುಂದೇನಾಗ್ತದೆ ನೋಡಬೇಕು ಅನ್ನುವಾಗ ಭೀಮಸೇನೆ ಕೇಳಿದ್ರಂತೆ, ಅಯ್ಯ ಯಾರು ನಿನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇರೋರು? ಈ ಸುಧುಬುದ್ಧಿ ಹೆದರ್ಕೊಂಡು ಹೇಳಿದ, ಸ್ವಾಮಿ ಅದೇ ಕುದುರೆ ಬೇಕು ಅಂದವರು. ಯಾರು ಕುದುರೆ ಬೇಕು ಅಂದವರು? ಅದೇ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇರೋರು. ಯಾರೋ ಯುದ್ಧಕ್ಕೆ ಬರ್ತಾ ಇರೋರು, ಅದೇ ಕುದುರೆ ಬೇಕು ಅಂದವರು. ಯಾರಯ್ಯ ಅದು? ಅವ ಇದು ಸ್ವಾಮಿ, ನೀ ಕೃಷ್ಣಪಾದ ಸಾಕ್ಷಿ ಹೇಳಿದ್ಯಾ? ಹೌದು, ಕೃಷ್ಣಪಾದ ಸಾಕ್ಷಿ ಹೇಳಿದ್ದೇನೆ. ಹಾಗಾದ್ರೆ ಹೇಳ್ಬಿಡ್ಲೇ, ಹೇಳು. ಇನ್ಯಾರು ಅಲ್ಲ ಸ್ವಾಮಿ, ನನ್ನ ಮೇಲೆ ಯುದ್ಧಕ್ಕೆ ಬರ್ತಿರ್ತಕ್ಕಂಥ ಅವನು. ಯದುಕುಲ ನಂದ ಆನಂದ ಕಂದ ಗೋವಿಂದ ಅಗ್ರಜ ಬಲರಾಮ ಸಹಿತ ಬರುತಿಗನು ಒಡೆಯ ಸಲಗೋ. ಯದುಕುಲ ನಂದನಾಗಿರ್ತಕ್ಕಂಥ ಶ್ರೀ ಕೃಷ್ಣ ಸಂಗಡ ಬಲರಾಮ ಇವರಿಬ್ಬರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಹಾ, ಗಂಧ ಕೂಡಲೇ ಭೀಮ ಏನು ಅಂತ ಎದ್ದ. ಎಲೆಲವೋ ದುರ್ಮಾರ್ಗಿ, ಒಡೆಯನಾದ ಕೃಷ್ಣನಲ್ಲಿ ಮೋಸವನ್ನು ಮಾಡಿ ನನ್ನಲ್ಲಿ ಬಹಳ ಒಳ್ಳೆಯವನಂತೆ ಬಂದಿರುವೆಯ, ನೋಡು ಕೈಗಳನ್ನು ಎತ್ತಿದ, ಒಂದೇ ಪೆಟ್ಟಿಗೆ ನಿನ್ನನ್ನು ಕೊಟ್ಟು ಬಿಡ್ತೇನೆ ಎಂದು ಕೂಡಲೇ ಇವನು ಕೈ ಜೋಡಿಸಿದ. ಶ್ರೀ ಕೃಷ್ಣ ಪಾದ ಸಾಕ್ಷಿ, ಅಪ್ಪ ಏನಾದರೂ ಮಾಡು. ಭೀಮ ಕಣ್ಣೀರಿಡುತ್ತ ಹೇಳ್ತಾನೆ, ಹೇ ಪರಮಾತ್ಮ ಕೃಷ್ಣ, ನನಗೇನು ಗತಿ ಬಂತಪ್ಪ ಕೃಷ್ಣ, ನನಗೇನು ಗತಿ ಬಂತು? ಇಂದು ನಾನು ನಿನಗೆ ಶತ್ರುವಾದನೆ. ಅಯ್ಯೋ ಪಾಪಿ, ಭಗವಂತ ಭಕ್ತರಲ್ಲಿ ಭೇದ ಭಾವವನ್ನು ಹುಟ್ಟಿಸಲು ಏಕೆ ಈ ಕಾರ್ಯವನ್ನು ಮಾಡಿದೆ? ನಿಜ, ನಿನಗೆ ಈ ದುರ್ಬುದ್ಧಿಯನ್ನು ಹೇಳಿಕೊಟ್ಟವರು ಯಾರೋ ಅಂದ. ದೂರದಲ್ಲಿದ್ದ ನಾರದರು, ನಾರಾಯಣ ನಾರಾಯಣ ನಾರಾಯಣ ನಾರಾಯಣ, ಯಾಕೋ ಬರ್ತಾ ಬರ್ತಾ ನನ್ನ ಕಡೆಯಲ್ಲಿ ಬರ್ತಾ ಇದೆಯಲ್ಲ, ಏನ್ ಮಾಡ್ತಾರೋ ಏನ್ ಕಥೆಯೋ ಅಂದ್ರೆ, ಆ ಸುಬುದ್ಧಿ ಪಾದ ಹಿಡಿದು ಹೇಳ್ತಾನಪ್ಪ, ಆಪತ್ಕಾಲದಲ್ಲಿ ಏನು ತೋಚದೆ ಇದ್ದಿದ್ದರಿಂದ ನಿನ್ನ ಪಾದವನ್ನು ಹಿಡಿದೆ. ಹೌದಾ? ಹಾಗಾದ್ರೆ ಬಾ, ನಮ್ಮ ಅಣ್ಣನಲ್ಲಿಗೆ ಹೋಗಿ ಈ ವಿಚಾರವನ್ನು ಮುಟ್ಟಿಸೋಣ ಎಂಬುದಾಗಿ ಹೇಳಿ ನೇರವಾಗಿ ಆ ಸುಬುದ್ಧಿಯನ್ನು ಕರೆದುಕೊಂಡು ಧರ್ಮರಾಜನ ಬಳಿಗೆ ಬಂದು ಹೇಳಿದ, ಅಣ್ಣ. ಏನು ಭೀಮ, ನಾನು ನಿನ್ನಿಂದ ದೂರ ಆಗ್ತೇನಣ್ಣ. ಏಕಪ್ಪ, ಒಬ್ಬಾತ ಬಂದು ಕೃಷ್ಣನ ಪಾದ ಸಾಕ್ಷಿ ಎಂಬುದಾಗಿ ನನ್ನಲ್ಲಿ ಪ್ರಮಾಣವನ್ನು ಸ್ವೀಕರಿಸಿದ, ಆತನನ್ನು ಕಾಪಾಡುತ್ತೇನೆ ಎಂದು ಮಾತನ್ನು ಕೊಟ್ಟೆ, ಆನಂತರದಲ್ಲಿ ತಿಳಿಯಿತು ಅವನು ಕೃಷ್ಣನಿಗೆ ಶತ್ರುವಾಗಿದ್ದಾನೆ ಎಂದು. ಈಗ ನಾನು ಕೃಷ್ಣನ ಮೇಲೆ ಯುದ್ಧ ಮಾಡುವ ಸಂದರ್ಭ ಬಂದಿದೆಯಾದ್ದರಿಂದ ದಯಮಾಡಿ ನನ್ನನ್ನು ಕಳುಹಿಸಿಕೊಟ್ಟುಬಿಡು. ಕೃಷ್ಣ ಭಕ್ತರಾದ ನೀವುಗಳೆಲ್ಲರೂ ಕೂಡ ನನ್ನಿಂದಾಗಿ ಕೃಷ್ಣನಿಗೆ ಶತ್ರುಗಳಾಗುವುದು ನನಗಿಷ್ಟವಿಲ್ಲ ಅಣ್ಣ. ಆಗ ಧರ್ಮರಾಜರು ಕ್ಷಣಕಾಲ ಯೋಚನೆ ಮಾಡಿ, ತಾಳು ತಮ್ಮ, ಜೂತದಲ್ಲಿ ಸೋತು ವನವಾಸಕ್ಕೆ ಹೊರಟಾಗ ಸೋತವನು ನಾನೊಬ್ಬನೇ ಆದರೂ ತಮ್ಮಂದಿರು ನೀವೆಲ್ಲರೂ ಸಹ ನನ್ನೊಡನೆ ಕಷ್ಟಪಡಲಿಲ್ಲವೇ? ಪಾಂಡವರು ನಾವು ಯಾವಾಗಲೂ ಒಂದೇ ಅಲ್ಲವೇನಪ್ಪ? ಆಯಿತು, ಶ್ರೀ ಕೃಷ್ಣನ ಪಾದದ ಮೇಲೆ ಆಣೆಗಿಟ್ಟಿದ್ದೆಯಾದ್ದರಿಂದ ಏನಾದರಾಗಲಿ ನಾವು ಸಿದ್ಧವೇ. ಕುದುರೆಯನ್ನು ಕಟ್ಟಾಕು, ಕೃಷ್ಣ ಬಲರಾಮರ ಮೇಲೆ ನಾವೆಲ್ಲ ಸಿದ್ಧ. ಅರ್ಜುನ ಅಂದ, ಅಣ್ಣ ಸಾಕು ಬಿಡು, ದೊಡ್ಡಣ್ಣ ಒಪ್ಪಿಕೊಂಡ್ರೆ ಸಾಕು, ಇನ್ನು ಮುಂದಾಗ್ತಕ್ಕಂಥದ್ದು ಏನಿದ್ರು ನಾವು ನೋಡ್ಕೊಳ್ಳೋಣ, ಸುಮ್ಮನಾಗು ಎಂಬುದಾಗಿ ಹೇಳಿ
ಆ ಪಾಂಡವರಲ್ಲಿ ಸುಬುದ್ಧಿಯು ಸೇರಿಕೊಂಡಿದ್ದಾನೆ. ಪಾಂಡವರು ಕೃಷ್ಣನ ಬರುವಿಕೆಯನ್ನು ಎದುರು ನೋಡುತ್ತಿದ್ದಾರೆ. ನಾರದರಂದರು ನಾರಾಯಣ ನಾರಾಯಣ ನಾರಾಯಣ, ಇಂದು ಮುಂದಾಗಬಹುದಾದದ್ದನ್ನ ಈಗಲೇ ಮಾಡಿ ಮುಗಿಸಬೇಕು ಎಂಬುದಾಗಿ ಹಿಂತಿರುಗಿ ದ್ವಾರಕಾ ನಗರದ ಕಡೆಗೆ ಬರ್ತಾ ಇದ್ದಾರೆ. ನಾರಾಯಣ

ನಾರದರು ನೇರವಾಗಿ ದ್ವಾರಕಾ ನಗರದಲ್ಲಿ ಯೋಚನಾಗ್ರಂಥರಾಗಿ ಕುಳಿತಿದ್ದ ಬಲರಾಮನ ಆಸ್ಥಾನಕ್ಕೆ ಬಂದರು. ಕೃಷ್ಣ ಕೇಳಿದ, ನಾರದರೇ, ನಿಮ್ಮಿಂದಾಗಿ ನಮ್ಮ ಅಣ್ಣನಿಗೆ ಬಹಳ ವ್ಯಥೆಯಾಗಿದೆ. ಕಾರಣ ಏನು ಕೃಷ್ಣ? ಇನ್ನೇನು ಕಾರಣ ಹೇಳಿ? ಯಾವುದೋ ಕುದುರೆ ವಿಚಾರವನ್ನು ಹೇಳಿದ್ರಿ. ಆ ಸುಬುದ್ಧಿಯಲ್ಲಿ ಹುಡುಕಾಡುವಾಗ ಸುಬುದ್ಧಿಯೇ ಪತ್ತೆಗಿಲ್ಲವಲ್ಲ. ಕೃಷ್ಣ, ನಾನು ಮಾರ್ಗದಲ್ಲಿ ಬರುವಾಗ ಕಾಡಿನಲ್ಲಿ ಪಾಂಡವರಲ್ಲಿ ಆ ಕುದುರೆ ಇದ್ದಂತೆ ಕಾಣಿಸ್ತು. ಆ ಸುಬುದ್ಧಿ ಎಂಬುವನು ಹೋಗಿ ಭೀಮನನ್ನು ಮೊರೆಹೊಕ್ಕಿದ್ದಾನಂತೆ. ಭೀಮ, ಈ ಲೋಕದಲ್ಲಿ ಯಾರೇ ಬಂದರೂ ಕುದುರೆಯನ್ನು ಬಿಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನಂತೆ. ಕೃಷ್ಣನಕ್ಕ ಅಷ್ಟೇ ತಾನೇ? ಹಾಗಾದ್ರೆ ಈಗಲೇ ತರಿಸಿಬಿಡ್ತೇನೆ. ಅಕ್ರೂರ, ಹೋಗಿ ಆ ಕುದುರೆಯನ್ನು ಪಡೆದು ಬಾ, ನಾ ಹೇಳಿದೆ ಅಂತ. ಅಕ್ರೂರ ಬರುವಾಗ ಧರ್ಮರಾಜ ಕೈಗಳನ್ನು ಜೋಡಿಸಿ ಸ್ವಾಗತವನ್ನು ಬಯಸಿದ. ಅಕ್ರೂರ ಮಹಾರಾಜ, ಬಂದ ವಿಚಾರವೇನು? ಅಯ್ಯ, ಕೃಷ್ಣ ಪರಮಾತ್ಮ ಹೇಳಿ ಕಳುಹಿಸಿದ್ದಾನೆ, ಈ ಕುದುರೆಯಿಂದಾಗಿ ಬಹಳ ಅನರ್ಥವಾಗುವ ಸಂಭವವಿದೆ, ಆದ್ದರಿಂದ ದಯಮಾಡಿ ಕುದುರೆಯನ್ನು ಕಳಿಸಿಬಿಡು. ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣನಿಗೆ ಹೇಳಿ, ಅವನೇ ನಮಗೆ ತಾಯಿ ತಂದೆ ಎಂಬುದಾಗಿ ನಂಬಿಕೊಂಡಿದ್ದೇವೆ ಎಂದು ಹೇಳಿ, ಅವನಿಲ್ಲದೆ ನಮಗೆ ಇನ್ಯಾರು ಮಾರ್ಗ ಇಲ್ಲ ಅಂತ ಹೇಳಿ, ಅವನ ನಾಮಸ್ಮರಣೆಯೇ ನಮಗೆ ಸರ್ವಸ್ವ ಎಂದು ಹೇಳಿ. ಈ ಮಾತನ್ನು ಕೇಳ್ತಾ ಭೀಮ ಅಂತಾನೆ, ಅರ್ಜುನ, ಇಷ್ಟೆಲ್ಲ ಮಾತಾಡ್ತಿರೋನು ಕುದುರೆ ಎಲ್ಲಿ ಕೊಟ್ಟು ಬಿಡ್ತಾನೋ ಏನೋ, ಅಣ್ಣ ಸ್ವಲ್ಪ ನೋಡೋಣ ತಾಳೋ ಅಂದರೆ ಧರ್ಮರಾಜರು ಹೇಳ್ತಾರೆ, ಅಯ್ಯ, ಅವನ ಪಾದದ ಮೇಲಿಟ್ಟ ಆಣೆಯಾದ್ದರಿಂದ ನಾವು ಕುದುರೆಯನ್ನು ಬಿಟ್ಟು ಕಳುಹಿಸಲಿಕ್ಕಾಗೋದಿಲ್ಲ ಅಂತ ಹೇಳಿ ನಮೋ ನಾರಾಯಣ. ಭೀಮ ಅಂದ, ಅದು ಮಾತು, ನಮ್ಮಣ್ಣ ಆಡಿದ ಮಾತೇ ಮಾತು. ಅಕ್ರೂರ ಅಂದ, ಹಾಗಾದ್ರೆ ಯುದ್ಧ ಆಗಬಹುದು, ಯುದ್ಧ. ಅಕ್ರೂರ ಬಂದು ತಿಳಿಸಿದರೆ ಬಲರಾಮನಂದ, ನೋಡಿದೇನೋ ಕೃಷ್ಣ, ನೀನು ಮಾಡಿದ ಉಪಕಾರಗಳನ್ನೆಲ್ಲ ಮರೆತರು ಆ ಪಾಂಡವರು. ಅಣ್ಣ, ಈಗ ಯುದ್ಧಕ್ಕೆ ಹೊರಡೋದ ಸಿದ್ಧರಾಗಿ ಯಾದವ ಸೈನ್ಯವೆಲ್ಲ ಹೊರಟು ಬಿಡ್ತಂತೆ ಯುದ್ಧಕ್ಕೆ. ನಾರದರು ನಾರಾಯಣ. ಕೃಷ್ಣ ಕೇಳಿದ, ಗುರುಗಳೇ, ನಿಮ್ ಕೆಲಸ ಮುಗೀತೆ? ಎಲ್ಲಿ ಮುಗೀತು ಕೃಷ್ಣ? ಇನ್ನು ಸ್ವಲ್ಪ ಇದೆ, ಅದನ್ನು ಮುಗಿಸಿ ಬರ್ತೇನೆ. ಹೋಗಿ ಬನ್ನಿ. ಯಾದವ ಸೈನ್ಯ ಹೊರಟರೆ ನಾರದರು ಗಗನ ಮಾರ್ಗದಲ್ಲಿ ಹಾರುತ್ತಾ ನೇರವಾಗಿ ಹಸ್ತಿನಾಪುರದ ಕಡೆಗೆ ಬರುತ್ತಿದ್ದಾರೆ. ನಾರಾಯಣ

ದುರ್ಯೋಧನ ನಿನಗೆ ಒಳ್ಳೆ ಯೋಗ. ಏನು ಗುರುಗಳೇ ಯೋಗ? ಯೋಗವೆಂದರೆ ಯೋಗ, ಧರೆಯೊಳಗಾರಿಗೆ ಇಲ್ಲದ ಯೋಗ. ಏನು ಗುರುಗಳೇ ಹಾಗಂದ್ರೆ? ಏನು ಇಲ್ಲ, ನಿನಗೆ ಪರಮಶತ್ರುಗಳು ಎಂದರೆ ಪಾಂಡವರು. ಹೌದು, ಆ ಪಾಂಡವರಿಗೆ ಪರಮ ಮಿತ್ರ ಎಂದರೆ ಕೃಷ್ಣ. ಹೌದು, ಅವರಿಬ್ಬರಿಗೂ ಜಗಳ ತಂದಿಟ್ಬಿಟ್ಟಿದ್ದೀನಿ. ಈಗ ಪಾಂಡವರಿಂದಾಗಿ ಕೃಷ್ಣ ಹತನಾದರೂ ನಿನಗನುಕೂಲ, ಕೃಷ್ಣನಿಂದ ಪಾಂಡವರ ಹತನಾದರೂ ನಿನಗನುಕೂಲ. ಆದರೆ ಒಂದು ಉಪಾಯ ಮಾಡಬೇಕು ನೀನು. ಏನು ಮಾಡಬೇಕು ಗುರುಗಳೇ? ಸೈನ್ಯ ಇಲ್ಲ ಅಂತ ಹೇಳಿ ಕೃಷ್ಣ ಯುದ್ಧ ಮಾಡದೆ ಹಿಂತಿರುಗಿ ಬಿಡಬಹುದು. ಉಪಾಯಗಾರ ನೀನು ಧರ್ಮರಾಜರಿಗೆ ಸಹಾಯ ಮಾಡುವ ನೆಪದಲ್ಲಿ ಸೈನ್ಯ ಸಹಿತನಾಗಿ ಹೋಗಿ ಆ ಧರ್ಮರಾಜರಿಗೆ ಉಪಾಯಾಂತರದ ಮಾತುಗಳಾಡಿ ಅಲ್ಲಿ ಸುಮ್ಮನೆ ನಿಂತಿರು, ಅವರಿಬ್ಬರು ಹೊಡೆದಾಡಿ ಸಾಯ್ತಿರ್ತಾರೆ ನೋಡ್ತಾ ಇರು. ದುರ್ಯೋಧನ ಅಂದ, ಗುರುಗಳೇ ನನ್ನ ಮೇಲೆ ನಿಮಗೆ ಎಷ್ಟೊಂದು ಪ್ರೇಮ, ಅದು ಈಗಲ್ಲ ಯುದ್ಧರಂಗದಲ್ಲಿ ಗೊತ್ತಾಗುತ್ತೆ. ಹೋಗು. ದುರ್ಯೋಧನ ಸಮಸ್ತ ಸೈನ್ಯ ಪರಿವಾರ ಸಮೇತನಾಗಿ ಬಂದು ಧರ್ಮರಾಜರಿಗೆ ಹೇಳ್ತಾನಣ್ಣ, ಕೃಷ್ಣನೋಡು ಕೊನೆಗೂ ನಿಮಗೆ ಮೋಸ ಮಾಡಿ ಯುದ್ಧಕ್ಕೆ ಬರ್ತಿದ್ದಾನೆ, ನಾನಿದ್ದೇನೆ, ನೀನೇನು ಭಯಪಡಬೇಡ. ಧರ್ಮರಾಜ ಅಂತಾರೆ, ಭೀಮಾ ಎಷ್ಟು ಒಳ್ಳೆಯವನು ನೋಡಿದೇನೋ ದುರ್ಯೋಧನ. ಹೌದೌದು, ಬಹಳ ಒಳ್ಳೆಯವನು, ಇಷ್ಟು ಒಳ್ಳೆಯ ಗುಣ ಇರತಕ್ಕಂಥ ಇವನು ನಮ್ಮನ್ನೇ ಕಾಡುಗಟ್ಟಿದ. ಧರ್ಮರಾಜನಂದ್ರೆ ಸಾಕು ಸುಮ್ಮನೆ ಇರೋ. ಆ ವೇಳೆಗೆ ಢಮ ಢಮ ಢಮ ಢಮ ಢಮ ಢಮ ನಗಾರಿ ಬಾರಿಸಿದೆ, ಭೋಮನೆ ಕಹಳೆ ಊದಿದೆ, ಕೃಷ್ಣ ಬಲರಾಮಾದಿಗಳು ಯುದ್ಧಕ್ಕೆ ಬಂದುಬಿಟ್ಟರು. ಕೃಷ್ಣ ಅಂದ, ಧರ್ಮರಾಜ ನಾನು ಮಾಡಿದ ಉಪಕಾರಗಳನ್ನೆಲ್ಲ ಮರೆತು ನನ್ನ ಮೇಲೆ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದೀರಲ್ಲ, ಒಂದು ಕುದುರೆಗಾಗಿ ನ್ಯಾಯವೇ? ಅರ್ಜುನ ಅಂದ, ಕೃಷ್ಣ ಅದೇ ಮಾತು ನಿನಗೆ ಹೇಳಬಹುದು. ತಾಯಿ ತಂದೆ ಗುರು ದೈವ ನೀನೇ ಎಂದು ನಂಬಿರುವ ನಮ್ಮನ್ನು ಕಡೆಗಾಣಿಸಿ ಕೇವಲ ಒಂದು ಕುದುರೆಗೋಸ್ಕರವಾಗಿ ಅಪಾರವಾದ ಸೈನ್ಯವನ್ನು ಕರೆದುಕೊಂಡು ಯುದ್ಧಕ್ಕೆ ಬಂದಿರುವೆಯಲ್ಲ, ಇದು ನ್ಯಾಯವೋ? ಓಹೋ, ಇಷ್ಟು ಮಾತಾದ ಮೇಲೆ ಮಾತಿನಿಂದ ಏನು ಪ್ರಯೋಜನ? ಸಿದ್ಧರಾಗಿ ಯುದ್ಧಕ್ಕೆ, ಸಿದ್ಧರಾಗಿ ಯುದ್ಧಕ್ಕೆ ಅಂದರೆ ಆ ಕದನ ಪ್ರಾರಂಭವಾಗುವ ಮೊದಲು ಭೀಮಸೇನ ಬಂದು ಬಲರಾಮನಿಗೆ ನಮಸ್ಕಾರ ಮಾಡಿದ. ಗುರುಗಳೇ ಯುದ್ಧ ಮಾಡೋಕೆ ಅವಕಾಶ ಕೊಡಿ, ಆಶೀರ್ವಾದ ಮಾಡಿ. ಬಲರಾಮ ನೋಡಿದಾರೆ, ನನ್ನ ಮೇಲೆ ಯುದ್ಧ ಮಾಡೋದಕ್ಕೆ ನನ್ನ ಹತ್ರ ಅಲ್ಲೇ ಬಂದು ಆಶೀರ್ವಾದ ಕೇಳ್ತೀಯ? ಹೋಗು. ಏನು ಯುದ್ಧ ಪ್ರಾರಂಭವಾಗಿದೆ, ಕಲಕಿತಾಪರಿ ವಿಂದದಿ

ಯುದ್ಧ ಪ್ರಾರಂಭವಾಗಿದೆ. ಆ ಯುದ್ಧ ಪ್ರಾರಂಭವಾದ ಕೂಡಲೇ ಮಹಾನುಭಾವನಾದಂತ ಬಲರಾಮ ಭೀಮಸೇನರ ಜೊತೆಯಲ್ಲಿ ಯುದ್ಧಕ್ಕೆ ನಿಂತ. ಯುದ್ಧಕ್ಕೆ ನಿಂತರೆ ಮಹಾಬಲಶಾಲಿಯಾಗಿರುವ ಭೀಮಸೇನ ಬಹುಕಾಲ ಕಾದಾಡಿ ಆ ಬಲರಾಮನ ಕೈಯನ್ನು ಹಿಡಿದು ದರ ದರನ ಎಳೆ ತಂದಿದ್ದೆ ಎತ್ತಿ ನೆಲ ಕಂಪಡಿಸಿ ಅವರ ಕೈಕಾಲುಗಳನ್ನು ನಾರಿನಿಂದ ಬಿಗಿದು, ಗುರುಗಳೇ ಸ್ವಲ್ಪ ಹೊತ್ತು ಮಲಗಿರಿ, ವಿಶ್ರಾಂತಿ ಪಡೆಯಿರಿ, ಬರ್ತೇನೆ ಅಂತ ತಾನೊಂದು ಕಡೆ ಹೊರಟುಬಿಟ್ಟ. ಈ ಬಲರಾಮ ಓತಿದ್ದಾನೆ. ನಾರದರು ದೂರದಿಂದ ಬಂದರು, ಬಲರಾಮನನ್ನು ನೋಡಿದ್ರು. ಬಲರಾಮ ಅಂತ, ಗುರುಗಳೇ ಒಳ್ಳೆ ಸಮಯಕ್ಕೆ ಬಂದಿರಿ ದಯಮಾಡಿಸಿ. ನಾರದರಂದ್ರು, ಮುಚ್ಚು ಬಾಯ್, ಹೆಚ್ಚಿಗೆ ಮಾತಾಡಬೇಡ. ಇಲ್ಲಿ ವೀಣೆ ತೆಗೆದು ಪಕ್ಕದಲ್ಲಿಟ್ಟರು, ಚಿಟಿಕೆ ತೆಗೆದು ಪಕ್ಕದಲ್ಲಿಟ್ಟರು, ಶಲ್ಯ ಸೊಂಟಕ್ಕೆ ಬಿಗಿದ್ರು. ಇದನ್ನು ನೋಡ್ತಾ ಇದ್ದ ಬಲರಾಮ, ಇದೇನು ಮಾಡ್ತಾ ಇದ್ದಾರೆ ನಾರದರು ಅಂದರೆ, ಪಕ್ಕದಲ್ಲಿ ತಿರುಗಿ ನಾರದರು, ಬಲರಾಮ ಬಹುದಿವಸಗಳಿಂದಲೂ ನನಗೊಂದು ವಿಚಾರ ಇದೆ ಮನಸ್ಸಿನಲ್ಲಿ, ಅದು ನಿನ್ನಲ್ಲಿ ಹೇಳಬೇಕು. ಏನು?

ನಿನ್ ಮೇಲೆ ಕುಸ್ತಿ ಮಾಡಬೇಕು ಅಂತ ಬಹು ದಿವಸಗಳಿಂದ ಆಸೆ. ಬಲರಾಮ ಅಂದ, ಗುರುಗಳೇ ಕೈ ಕಾಲು ಕಟ್ಟಿ ನಾನು ನಿಶಕ್ತನಾಗಿರುವಾಗಲೇ. ನಾರದರಂದ್ರು, ಆವತ್ತು ನಾನು ನಿನ್ನ ಅರಮನೆಗೆ ಬಂದಾಗ ಓಡಿಸ್ಕೊಂಡೆ ಬಂದಲ್ಲ ನ್ಯಾಯವ, ಅವಾಗ ನೀನು ಕುಸ್ತಿ ಮಾಡಬೇಕು ಜೊತೆ ಬೇಕು ಅಂದಲ್ಲ, ಹೇಗಿತ್ತು ಜೊತೆ? ನಾರದರೆ ದಯಮಾಡಿ ನನ್ನ ಕೈ ಬಿಡಿಸಿ, ಈ ಪಾಶವನ್ನು ಬಿಡಿಸಿ. ಹೌದು, ಬಿಡಿಸಿದ ಮೇಲೆ ನೆನ್ನೆ ಹಿಡ್ಕೊಂಬಿಟ್ರೆ ನೀನು ಇಲ್ಲ ನಾರದರೆ. ಆಗ ನಾರದರು ಗರುಡನನ್ನು ಸ್ಮರಣೆ ಮಾಡಿದ ಮಾತ್ರದಿಂದಲೇ ಆ ಪಾಶಗಳೆಲ್ಲ ಪಟ ಪಟ ಪಟ ಪಟ ಪಟನೆ ಕಿತ್ತು ಹೋಯ್ತಂತೆ. ನಾರದರಂದ್ರು, ಬಲರಾಮ ನಾವೆಲ್ಲ ಯುದ್ಧ ಮಾಡ್ತಾ ಇರೋದು ಯಾವುದಕ್ಕಾಗಿ? ಆ ಕುದುರೆಗಾಗಿ. ಹೌದಾನೆ? ಹೌದು, ಅಲ್ಲಿ ನೋಡಿ ನಿಂತಿದೆ ಕುದುರೆ, ಹೋಗಳಕಂಬ. ಹಾಗಂದ ಕೂಡಲೇ ಬಲರಾಮ ಓಡಿ ಬಂದನಂತೆ. ಅಲ್ಲಿ ಸುಬುದ್ಧಿರಾದ ಇದ್ದ ಅವನನ್ನು ಎತ್ತಿ ಪಕ್ಕದಲ್ಲಿ ಕುಕ್ಕಿ ಆ ಕುದುರೆಯ ಮುಂದಲೆಯ ಕೂದಲನ್ನು ಹಿಡಿದು ನಿಂತ. ನಾರದರ ಈ ಕಡೆ ಓಡಿ ಬಂದರು, ಭೀಮಣ್ಣ ಭೀಮಣ್ಣ ಅಂದ್ರೆ ಭೀಮ ಕೇಳಿದ. ಏನ್ ಗುರುಗಳೇ? ಅಲ್ಲಿ ನೋಡು, ಬಲರಾಮ ಕುದುರೆ ಎಳ್ಕೊಂಡು ಹೋಗ್ತಿದ್ದಾನೆ, ಹೋಗಿ ಹಿಡ್ಕೋ ಅದನ್ನ. ಭೀಮಾಂದ ನಾನಿರುವಾಗ ಯಾರು ಹಿಡಿಯಲು ಸಾಧ್ಯ ಅಂತ ತಾನು ಓಡಿ ಬಂದಿದ್ದೆ, ತಾನು ಬಾಲವನ್ನು ಹಿಡ್ಕೊಂಡ. ಇಲ್ಲಿ ಅರ್ಜುನ ಮತ್ತು ಕೃಷ್ಣನಿಗೆ ಯುದ್ಧವಾಗ್ತಿತ್ತು. ಪಕ್ಕದಲ್ಲಿ ದುರ್ಯೋಧನಾದಿಗಳೆಲ್ಲ ಸುಮ್ಮನೆ ನಿಂತಿದ್ರು. ಕೃಷ್ಣ ಗಿರಿಯಾಸ್ತ್ರವನ್ನು ಬಿಟ್ಟ, ಅರ್ಜುನ ವಾಯುಯಾಸ್ತ್ರವನ್ನು ಬಿಟ್ಟ. ಆ ಕಡೆಯಿಂದ ಬರುವ ಬೆಟ್ಟಗಳೆಲ್ಲವೂ ಗಾಳಿಗೆ ಹಿಂದಕ್ಕೆ ಹೋಯಿತು. ಕೃಷ್ಣ ಪುನಃ ವಾಯುಯಾಸ್ತ್ರ ಪ್ರಯೋಗ ಮಾಡಿದ. ಆ ಕಡೆ ಈ ಕಡೆ ಓಡಾಡಲಿಕ್ಕಾಗದೆ ಬೆಟ್ಟಗಳು ಪಕ್ಕದಲ್ಲಿ ತಿರುಗಿದವಂತೆ ಆ ಪಕ್ಕದಲ್ಲಿ ನಿಂತಿದ್ರು ದುರ್ಯೋಧನಾದಿಗಳು. ಅವರ ತಲೆ ಮೇಲೆ ರಪರಪರಪನ್ನು ಬಿತ್ತು. ಅಯ್ಯಯ್ಯೋ ಅಯ್ಯಯ್ಯೋ ಅಂದ್ರೆ ಶಕುನಿ ಅಂದ. ಅಯ್ಯಾ, ಇದೆಲ್ಲ ನಾರದನ ತಂತ್ರ ನೋಡು ಅನ್ನುವಾಗ ನಾರದರು ಬಂದಿದ್ದು ಹೇಳುತ್ತಿದ್ದಾರೆ, ಕೃಷ್ಣ ಅಲ್ಲಿ ನೋಡು, ಬಲರಾಮ ಕುದುರೆ ಹಿಡ್ಕೊಂಡಿದ್ದಾನೆ, ಭೀಮ ಎಳೆಯುತ್ತಿದ್ದಾನೆ, ಇನ್ನೇನು ನಿಮ್ಮ ಅಣ್ಣನ ಬಲ ಸಾಗೋ ಹಾಗಿಲ್ಲ. ಹಾಗಂದ ಕೂಡಲೇ ಕೃಷ್ಣ ಹಾರಿ ಅಣ್ಣ ಅಂತ ತಾನು ಹಾರಿ ಬಂದಿದ್ದೆ. ಆ ಕುದುರೆಯ ಲಗಾಮನ್ನು ಹಿಡಿದನಂತೆ. ಇಲ್ಲಿಗೆ ಮೂರು ವಜ್ರಗಳು ಸೇರಿದೆ, ಇನ್ನು ಉಳಿದಿರುವುದು ಅರ್ಧ ವಜ್ರ. ಅವನೇ ದುರ್ಯೋಧನ. ಹಿಂದೊಮ್ಮೆ ಅವರ ತಾಯಿಯಾದ ಗಾಂಧಾರಿ ದೇವಿ ಮಕ್ಕಳ ಕ್ಷೇಮವನ್ನು ಒಳಿತನ್ನು ಕೋರಿ ಗಜಗೌರಿ ವ್ರತವನ್ನು ಆಚರಿಸಿದಳಂತೆ. ಆ ವ್ರತದ ಕೊನೆ

ಇದನ್ನೆಲ್ಲವನ್ನು ಬಲ್ಲಂತ ಕಪಟ ನಾಟಕ ಸೂತ್ರಧಾರಿಯಾದ ಕೃಷ್ಣ ನಕ್ಕ. ಇವನಿನ್ನು ವಜ್ರಕಾಯಿನಾದರೆ, ಸಂಪೂರ್ಣ ವಜ್ರಕಾಯಿನಾಗಿ ನಿಂತರೆ ಇನ್ನು ಜಗತ್ತಿನಲ್ಲಿ ನಡೆಯಬೇಕಾದ ಕಾರ್ಯಗಳೆಲ್ಲವೂ ನಿಂತು ಹೋದೀತು ಎಂಬುದಾಗಿ ಭಾವಿಸಿ ವಿವಸ್ತ್ರನಾಗಿ ಬರುತ್ತಿದ್ದ ದುರ್ಯೋಧನನ ಎದುರಿನಲ್ಲಿ ವೃದ್ಧನಂತೆ ವೇಷವನ್ನು ಧರಿಸಿ ಆ ದುರ್ಯೋಧನನ ಕಿವಿಗೆ ಕೇಳಿಸುವಂತೆ ಒಂದು ಮಾತಾಡಿದನಂತೆ. ಅಯ್ಯೋ, ಏನಿದು ಅನ್ಯಾಯ! ಎಷ್ಟೇ ಆದರೂ ಪ್ರಾಪ್ತ ವಯಸ್ಕನಾದ ಮಗ ತಾಯಿಯ ಎದುರಿನಲ್ಲಿ ಹೀಗೆ ವಸ್ತ್ರವಿಲ್ಲದೆ ನಿಲ್ಲುವುದು ಅಂದರೆ ಆ ಕೊನೆಯ ಪಕ್ಷ ಒಂದು ಕೌಪೀನವಾದರೂ ಕಟ್ಟಿಕೊಂಡಿರಬಾರದೇ ಅಂದ ಮಾತು ಕೇಳುವಂತಾಯಿತು. ಸುಯೋಧನ ಹೇಳಿದ ಅದು ನಿಜವೇ. ಕೂಡಲೇ ಸೊಂಟಕ್ಕೊಂದು ನಾರನ್ನು ಬಿಗಿದು ಕೌಪೀನಧಾರಿಯಾಗಿ ಬಂದು ತಾಯಿ ಎದುರಿನಲ್ಲಿ ನಿಂತ. ಗಂಡ ಕುರುಡ ಎಂದು ತಿಳಿದು ತನ್ನ ಗಂಡನೇ ನೋಡದಿರುವ ಈ ಪ್ರಪಂಚವನ್ನು ನಾನು ನೋಡುವುದು ಬೇಡ ಎಂಬ ಭಾವನೆಯಲ್ಲಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದ ಗಾಂಧಾರಿ ತನ್ನ ಎದುರಿನಲ್ಲಿ ಬಂದು ನಿಂತ ತನ್ನ ಮಗನಾಗಿರ್ತಕ್ಕಂಥ ದುರ್ಯೋಧನನ್ನ ತಲೆಯಿಂದ ತನ್ನೆರಡು ಕೈಗಳಿಂದ ಸವರುತ್ತ ಬಂದಳಂತೆ. ಆಕೆ ಮುಟ್ಟಿದ ಭಾಗಗಳೆಲ್ಲ ವಜ್ರವಾಗ್ತಾ ಬಂತು. ಸೊಂಟದ ಹತ್ತಿರಕ್ಕೆ ಬಂದಾಗ ಆ ನಾರು ಕೈಗೆ ತಾಕಿ ಹಾ ಅಂತ ಕೈಗಳನ್ನು ಮೇಲೆ ಕೆತ್ತಿದಳಂತೆ. ಅಲ್ಲಿಗೆ ಆಶೀರ್ವಾದ ನಿಂತು ಹೋಯಿತು. ಅರ್ಧ ಶರೀರ ಮಾತ್ರ ವಜ್ರಕಾಯವಾಯಿತು. ಆದ್ದರಿಂದಲೇ ಅವನಿಗೆ ಅರ್ಧವಜ್ರ ಎಂಬ ಹೆಸರು ಪ್ರಾಪ್ತವಾಯಿತು. ಇದನ್ನ ಬಲ್ಲಂಥ ನಾರದರು ಓಡೋಡಿ ಬಂದು ಹೇಳಿದರಂತೆ, ದುರ್ಯೋಧನ ಏನಾಗ್ತಾ ಇದೆಯೋ? ದುರ್ಯೋಧನ ಹೇಳಿದ, ಗುರುಗಳೇ ನಿಮ್ಮ ಮಾತು ಕೇಳಿ ನಾವು ಕೆಟ್ಟವಿ. ಯಾಕಪ್ಪ? ಅಲ್ಲ, ಯುದ್ಧ ಮಾಡಬೇಡ, ಸುಮ್ಮನೆ ನೋಡ್ತಾ ಇರು ಅಂದ್ರಿ ನೀವು. ನಾವು ನೋಡ್ತಾ ನಿಂತ್ಕೊಂಡ್ವಿ. ಅಲ್ಲ, ಅವರಿಬ್ರು ಯುದ್ಧ ಮಾಡ್ತಾರೆ, ಬೆಟ್ಟಗಳೆಲ್ಲ ಬಂದು ನಮ್ಮ ಮೇಲೆ ಬೀಳ್ತದೆ. ಅವರು ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ರೆ ಆ ಬೆಂಕಿ ಎಲ್ಲ ಹಾರಿ ಬಂದು ನಮ್ಮ ಮೇಲೆ ಬೀಳ್ತಾ ಇದೆ. ಗುರುಗಳೇ, ನೀವು ನನಗೆ ಮಾಡಿದ ಉಪಕಾರ ಇದೇನಾ? ನಾರದರಂದ್ರು, ದುರ್ಯೋಧನ ಇದೇನೋ ಕೆಟ್ಟೋಯ್ತು ಕಡೆಯ ಪ್ರಸಂಗ, ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈಗ ಒಂದು ಉಪಾಯವನ್ನು ಹೇಳಲೆ. ಏನು? ಅಲ್ಲ, ಇಷ್ಟೆಲ್ಲ ಹೊಡೆದಾ ಇರ್ತಾ ಇರೋದು ಕುದುರೆಗಾಗಿ. ಆದರೆ ಆ ಮೂರು ಜನ ಏನು ಮಾಡ್ತಿದ್ದಾರೆ ಅಂದರೆ, ಒಬ್ಬ ಆ ಕುದುರೆಯ ತಲೆ ಕೂದಲನ್ನು ಹಿಡಿದು ನಿಂತಿದ್ದಾನೆ, ಇನ್ನೊಬ್ಬ ಬಾಲ ಹಿಡಿದು ನಿಂತಿದ್ದಾನೆ, ಇನ್ನೊಬ್ಬ ಲಗಾಮ ಹಿಡಿದು ನಿಂತಿದ್ದಾನೆ. ಮುಖ್ಯವಾಗಿ ಕುದುರೆ ನಡೆಯೋದು ಯಾವುದರಲ್ಲಿ? ಕಾಲ್ನಲ್ಲಲ್ವಾ? ಹೌದು. ನನ್ನದೊಂದು ಮಾತು ಕೇಳ್ತೀಯಾ ದುರ್ಯೋಧನ? ಏನು ಗುರುಗಳೇ? ನೀನು ಮ್ಯಾತಿಗೆ ಹೋಗಿ ಹಿಂಬದಿಯಿಂದ ಆ ಕುದುರೆ ಎರಡು ಪಾದ ಹಿಡ್ಕೊಂಡು ಹೇಳ್ಕೊಂಬಂದ್ಬಿಡು, ಆಗ ನಮ್ಮ ಭಾಗಕ್ಕೆ ಸೇರುತ್ತೆ. ಆ ಸಮಯದಲ್ಲಿ ಏನು ತೋಚದ ಈ ದುರ್ಯೋಧನ, ಹೌದಾ ಗುರುಗಳೇ, ಹಾಗಾದ್ರೆ ನೀವು ಹೇಳಿದಾಗೆ ಮಾಡ್ತೇನೆ ಅಂತ ಮೇಲನೆ ಬಂದನಂತೆ. ಬಂದು ಇವರೆಲ್ಲರೂ ಗಲಭೆಯಲ್ಲಿರುವಾಗ ಹಿಂಬದಿಯಿಂದ ಓಡಿ ಬಂದಿದೆ ಆ ಕುದುರೆ ಎರಡು ಪಾದಗಳನ್ನು ಥಟ್ಟನೆ ಹಿಡಿದ. ವರ ಬ್ರಹ್ಮ ಮಾನಸ ಪುತ್ರನಾದ ನಾರದನ ಒಂದು ಆಶೀರ್ವಾದ ಪ್ರಭಾವ ಮುಟ್ಟಿದ ಕೂಡಲೇ ಆ ತಾಯಿ ಸತ್ಯವತಿಗೆ ಶಾಪ ವಿಮೋಚನೆಯಾಗಿ ಹೋಯಿತು. ಹೆಣ್ಣಾಗಿ ನಿಂತಳು. ಹೆಣ್ಣಾಗಿ ನಿಂತ ಕೂಡಲೇ ಬಲರಾಮದೇವರು ಆಕೆಯ ತಲೆ ಕೂದಲನ್ನು ಹಿಡ್ಕೊಂಡು ನಿಂತಿದ್ರು. ಅವರು ನೋಡಿದ್ರು, ಅಯ್ಯಯ್ಯೋ ಇದೇನಿದು, ಇದೇನು ಕುದುರೆ ಅಲ್ಲ, ಇದು ಹೆಣ್ಣು ಅಂತ ಅವರು ಬಿಟ್ಟರು. ಸೆರಗನ್ನು ಹಿಡಿದು ನಿಂತಿದ್ದ ಭೀಮಸೇನ, ಅಯ್ಯೋ ಇದೇನು ಗ್ರಹಚಾರ, ಇದ್ಯಾವುದೋ ಹೆಣ್ಣು ಅಂತ ತಾನು ಬಿಟ್ಟ. ಕುತ್ತಿಗೆಯ ಮುತ್ತಿನ ಸರವನ್ನು ಹಿಡಿದು ನಿಂತಿದ್ದ ಜಗದೊಡೆಯನಾದ ಮಾಧವ, ಇದೇನ ನ್ಯಾಯ, ಇದು ಹೆಣ್ಣು ಅಂತ ತಾನು ಬಿಟ್ಟ. ಇವರೆಲ್ಲರೂ ಬಿಟ್ಟರು, ದುರ್ಯೋಧನ ಮಾತ್ರ ಕಾಲು ಹಿಡ್ಕೊಂಡೇ ಕೂತಿದ್ದ. ನಾರದರು ಬಂದರು, ನಾರಾಯಣ ನಾರಾಯಣ ನಾರಾಯಣ, ಇದೇನು ಚಕ್ರವರ್ತಿ ಸಾರ್ವಭೌಮ, ಅಲ್ಲ ಹೋಗಿ ಹೋಗಿ ಒಂದು ಹೆಣ್ಣನ ಕಾಲು ಹಿಡ್ಕೊಂಡು ಕೂತಿದ್ದೀಯಲ್ಲ. ತಲೆ ತಗ್ಗಿಸಿ ಪಾದವನ್ನು ಹಿಡಿದು ನಿಂತಿದ್ದ ದುರ್ಯೋಧನ ಆಗ ತಲೆ ಎತ್ತಿ ನೋಡ್ತಾನೆ ಹೆಣ್ಣು. ಅಯ್ಯಯ್ಯ ಗುರುಗಳೇ, ಇದೇನು ಹೀಗಾಯಿತು ಅಂತ ತಾನು ಪಾದವನ್ನು ಬಿಟ್ಟು ಹಿಂದಕ್ಕೆ ಸರಿದನಂತೆ. ಎಲ್ಲರೂ ಆಶ್ಚರ್ಯ ಪಡುತ್ತಿದ್ದರೆ ನಾರದರು ಬಂದರು, ನಾರಾಯಣ ನಾರಾಯಣ. ಪರಮಾತ್ಮ, ಇದೇನಿದು ಎಂದು ಆಶ್ಚರ್ಯ ಪಡುತ್ತಿದ್ದೀಯಾ? ನೋಡು ಎಂಬುದಾಗಿ ತಮ್ಮ ಹಸ್ತವನ್ನು ಮತ್ತೊಂದು ಕಡೆಗೆ ತೋರಿದರಂತೆ. ಭೂಮಿ ಢಮ್ಮನೆ ಬಾಯಿ ಬಿಟ್ಟಿದೆ. ಅಲ್ಲಿ ಈ ಸತ್ಯವತಿಯ ಪತಿಯಾಗಿರ್ತಕ್ಕಂಥ ಕೃತವರ್ಮ ತಾನು ಮೇಲಕ್ಕೆದ್ದು ಬಂದ. ಮೇಲಕ್ಕೆದ್ದು ಬಂದರೆ ನಾರದರು ಹೇಳುತ್ತಿದ್ದಾರೆ, ಪರಮಾತ್ಮ ಅಂದೊಂದು ದಿನ ನಿನ್ನ ಸಂದರ್ಶನಕ್ಕಾಗಿ ನಾನು ಬಂದೆ ದ್ವಾರಕೆಗೆ. ಆಗ ನಿಮ್ಮಣ್ಣನಾದ ಬಲರಾಮ ನನ್ನೊಡನೆ ಬಾ ಕುಸ್ತಿ ಮಾಡು ಅಂತ ಕರೆದ. ಆಗ ತಪ್ಪಿಸಿ

ಇದ್ದ ಬಳಿಗೆ ಓಡಿ ಬಂದೆ. ನೀನು ಒಂದು ಅಪರೂಪವಾದ ಕಥೆಯನ್ನು ಹೇಳಿ ನಾರದರೆ, ಹಿಂದೆ ಯಾರು ಕೇಳಿರಬಾರದು, ಮುಂದಕ್ಕಾರು ಕೇಳಬಾರದು, ಅಂಥ ಕತೆ ಹೇಳಿ ಅಂತ ನೀ ಕೇಳಿದೆ. ಕೃಷ್ಣ, ಭಾಗವತೋತ್ತಮನಾದ ನಾನು ಈ ಎರಡನ್ನು ಒದಗಿಸುವ ಸಲುವಾಗಿ, ಅಂದರೆ ಬಲರಾಮನಿಗೊಂದು ಜೊತೆ ನಿನಗೊಂದು ಕಥೆ, ಇಷ್ಟನ್ನು ಒದಗಿಸುವ ಸಲುವಾಗಿ ಹವಣಿಸುತ್ತಿದ್ದೆ, ಈ ನಾಟಕದ ರಚನೆಯನ್ನು ಮಾಡಿದೆ. ಕೃಷ್ಣ, ಈ ಸತ್ಯವತಿಯು ನನ್ನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಕೃತವರ್ಮನ ಹೆಂಡತಿ. ಆದಿಶೇಷಾವತಾರಿಯಾಗಿರ್ತಕ್ಕಂಥ ಬಲರಾಮನಿಗೂ, ಶ್ರೀಮನ್ನಾರಾಯಣಾವತಾರಿಯಾಗಿರುವ ಜಗದೊಡೆಯನಾದ ಕೃಷ್ಣ, ನಿನಗೂ ನಿಮ್ಮಿಬ್ಬರಿಗೂ ಈ ಒಂದು ಸಾಧನವನ್ನು ನಾನು ಹುಡುಕಿಕೊಂಡೆ. ಮಹಾಸತಿಯಾಗಿರ್ತಕ್ಕಂಥ ಸತ್ಯವತಿಯನ್ನ ಇವರಿಗೆ ಆಶೀರ್ವಾದವನ್ನು ಮಾಡು. ಕೃತವರ್ಮ ಬಾ ಇಲ್ಲಿ. ಕೃತವರ್ಮ ಬಂದಾಗ ನಾರದರು ಹೇಳಿದರಂತೆ, ನೀನು ನಿನ್ನ ಸಂಸಾರವನ್ನು ನಾನು ಹಾಳು ಮಾಡಿದೆ ಎಂದು ಭಾವಿಸಿದೆಯಲ್ಲವೇ, ಕೇಳು. ಗುರುಬುದ್ಧಿ ಎಂಬತಕ್ಕಂಥದ್ದು ವಿಶೇಷವಾದಂಥದ್ದು. ನೀವಿಬ್ಬರೂ ಬಹಳ ಅನ್ಯೋನ್ಯ ಪ್ರೀತಿಯಿಂದ ಬಾಳುವ ದಂಪತಿಗಳು, ಆದರೆ ನಿಮ್ಮಿಬ್ಬರಿಗೂ ವಿಯೋಗವೆಂಬತಕ್ಕಂಥದ್ದೊಂದಿತ್ತು. ನಿನಗೆ ಸತಿ ವಿಯೋಗ ಎಂಬುದು ಇರುವುದನ್ನ ನಾನು ಬಲ್ಲೆ. ನನ್ನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಕೃತವರ್ಮನಿಗೆ ಸತಿ ವಿಯೋಗವಾಗಬಾರದು ಎಂಬತಕ್ಕಂಥ ಭಾವನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನೀ ಒಂದು ಕಥೆಯನ್ನು ರಚನೆ ಮಾಡಿ ಸ್ವಲ್ಪ ಕಾಲ ನಿಮ್ಮಿಬ್ಬರಿಗೂ ವಿಯೋಗವನ್ನು ತಂದೊಡ್ಡಿ ಈ ರೂಪದಲ್ಲಿ ಚಿರವಾಗಿ ಎಂದೆಂದಿಗೂ ಅಳಿದು ಹೋಗಬೇಕಾಗಿರುವ ನಿನ್ನ ಹೆಂಡತಿಗೆ ಪುನರ್ಜನ್ಮವನ್ನು ದಯಪಾಲಿಸಿದ್ದೇನೆ. ಈಗ ಇನ್ನು ಮುಂದೆ ನಿಮ್ಮಿಬ್ಬರ ದಾಂಪತ್ಯ ಜೀವನದಲ್ಲಿ ಎಂದು ವಿರಸವಿಲ್ಲ, ಎಂದೆಂದಿಗೂ ವಿಯೋಗವಿಲ್ಲ, ಬಹುಕಾಲ ಸುಖದಿಂದ ಬಾಳುವಂತಹದ್ದಾಗಿದೆ. ಇದು ನಾನು ಹೂಡಿದಂತ ಒಂದು ನಾಟಕದ ಸೂತ್ರ. ಶಿಷ್ಯ ಕೈ ಜೋಡಿಸಿದ, ಗುರುಗಳೇ, ನಿಮ್ಮ ವಿಷಯವನ್ನು ಅರ್ಥ ಮಾಡಿಕೊಳ್ಳಲಾರದೆ ಕೇವಲ ನಾನು ನಮ್ಮ ಸಂಸಾರವನ್ನು ಹಾಳು ಮಾಡಿದವರು ಎಂದುಕೊಂಡಿದ್ದೆ. ಆದರೆ ಗುರುಬುದ್ಧಿ ವಿಶೇಷಿತ, ಗುರುಗಳ ಬುದ್ಧಿಯು ವಿಶೇಷವಾದದ್ದು ಎಂಬತಕ್ಕಂಥ ವಿಚಾರ ನನಗೀಗ ತಿಳಿಯಿತು. ತಪ್ಪಾಯಿತು, ನನ್ನನ್ನು ಆಶೀರ್ವಾದ ಮಾಡಿ ಎಂದಾಗ ನಾರದ ಮಹರ್ಷಿಗಳು ಆ ಗಂಡ ಹೆಂಡರಿಬ್ಬರನ್ನು ಕರೆತಂದು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿಸಿದರಂತೆ. ಕೃಷ್ಣ ಹೇಳಿದ, ನಾರದರೆ, ನೀವು ತೋರಿದ ಈ ನಾಟಕ ಯಾರೂ ಮರೆಯುವಂಥದ್ದಲ್ಲ, ಇನ್ನು ಮುಂದೆ ಎಲ್ಲೂ ನಡೆಯುವಂಥದ್ದಲ್ಲ, ಹಿಂದೆ ನಡೆದದ್ದು ಅಲ್ಲ, ಬಹಳ ವಿಚಿತ್ರವಾಗಿದೆ. ಅಂದ ವೇಳೆ ಕೃತವರ್ಮ, ಸತ್ಯವತಿ, ನೀವು ಬಹುಕಾಲ ಬಾಳುವಂತಹವರಾಗಿ ಹೋಗಿ ಬನ್ನಿ ಎಂಬುದಾಗಿ ಹೇಳಿ ಆ ಗಂಡ ಹೆಂಡರಿಗೆ ಆಶೀರ್ವಾದ ಮಾಡಿ ಕಳುಹಿಸಿದರಂತೆ. ಅವರೀರ್ವರೂ ಸಹ ತಮ್ಮ ಸ್ವಸ್ಥಾನವನ್ನು ಸೇರಿಕೊಂಡಿದ್ದೆ, ಬಹುಕಾಲ ಸುಖದಿಂದ ಕಾಲಯಾಪನೆಯನ್ನು ಮಾಡುತ್ತಾ ಇದ್ದಾರೆ. ಈ ಕಡೆಯಲ್ಲಿ ಮಹಾನುಭಾವನಾದ ಕೃಷ್ಣ, ಅರ್ಜುನ, ಭೀಮ ಓಡಿ ಬಂದಿದ್ದೆ. ಪಾದಕ್ಕೆ ನಮಸ್ಕಾರ ಮಾಡಿದ, ಒಡೆಯ, ನನ್ನ ಅಪರಾಧವನ್ನು ಮನ್ನಿಸು. ಕೃಷ್ಣ, ನಿನ್ನ ಪಾದದ ಮೇಲಿಟ್ಟ ಆಣೆಯನ್ನ ನಾನು ತಪ್ಪಬಾರದು ಎಂಬ ದೃಷ್ಟಿಯಿಂದ ಯುದ್ಧಕ್ಕೆ ಸಿದ್ಧನಾದೆ. ತಮ್ಮಂದಿರು ಅಣ್ಣ ಇವರೂ ಸಹ ಇದಕ್ಕೆ ಪಾತ್ರರಾದರು. ಅಂದ ಮೇಲೆ ದಯಮಾಡಿ ನಮ್ಮ ಅಪರಾಧವನ್ನು ಮನ್ನಿಸು ಎಂದರೆ ಅವರಿಬ್ಬರ ಹೆಗಲ ಮೇಲೆ ತಾನು ಕೈ ಹಾಕ್ಕೊಂಡಿದ್ದಾನೆ ಕೃಷ್ಣ. ಅಯ್ಯ, ಇದೆಲ್ಲವೂ ನಡೀಬೇಕಾದ್ದೇ ಸಹಜವಾಗಿದೆ, ನಡೀರಿ ಹೋಗೋಣ. ದೂರದಲ್ಲಿ ದುರ್ಯೋಧನ ನೋಡುತ್ತಿದ್ದ. ಶಕುನಿ ಎಂದ, ನೋಡು, ನೋಡಿದೆಯಾ ದುರ್ಯೋಧನ, ಎಲ್ಲ ನಾರದರು ತಂತ್ರ ಮಾಡಿ ಪಾಂಡವರಿಗೆ ಒಳ್ಳೆಯದನ್ನೇ ಮಾಡಿದರೆ ವಿನಃ ನಿನ್ನ ಕಡೆ ಗಮನವೇ ಇಲ್ಲ. ದುರ್ಯೋಧನ ಅಂದ, ಗುರುಗಳೇ, ಇರಲಿ ಇರಲಿ, ಎಂದಾದರೂ ಸಿಕ್ಕಿ ನೀವು ಈ ವಿಚಾರವನ್ನು ಮಾಡಿಕೊಳ್ತೇನೆ. ಮಾವ, ಈಗೇನು ಮಾಡೋಣ, ಅಪ್ಪ ಬಂದ ದಾರಿಗೆ ಸುಂಕವಿಲ್ಲ, ನಡಿ ಹೋಗೋಣ ಎಂದು ಹೇಳಿದಾಗ ದುರ್ಯೋಧನಾದಿಗಳು ಸೈನ್ಯ ಸಹಿತರಾಗಿ ಹಿಂತಿರುಗಿ ಹಸ್ತಿನಾಪುರಕ್ಕೆ ಹೋಗಿದ್ದಾರೆ. ಜಗದೊಡೆಯನಾದ ಕೃಷ್ಣ ತನ್ನ ಅಣ್ಣನಾದ ಬಲರಾಮನಿಂದೊಡಗೂಡಿ ಪಾಂಡವರ ಸಂಗಡಲೇ ತಾನು ನಗುನಗುತ್ತಾ ಸಂತೋಷವಾಗಿ ಕಾಲವನ್ನು ಕಳೆಯುತ್ತಾ ಭಕ್ತವತ್ಸಲನಾದ ಪರಮಾತ್ಮ ತನ್ನ ಭಕ್ತರ ಪ್ರತಿಭೆಯನ್ನ ಲೋಕಕ್ಕೆ ಎತ್ತು ಸಾರಲು ಇದೊಂದು ನಾಟಕವನ್ನು ಹೂಡಿದ. ತಾನು ಸರ್ವದಾ ಭಕ್ತರಿಗಾಗಿಯೇ ಸರ್ವಸ್ವವನ್ನೂ ತ್ಯಾಗ ಮಾಡಲು, ಅವರ ಕಥೆ ಬೆಳಗಲಿ ಎಂಬುದಾಗಿ ನಾಟಕವಾಡಲು ಸಿದ್ಧ ಎಂದರೆ ಭಕ್ತವತ್ಸಲನಾಗಿರ್ತಕ್ಕಂಥ ಪರಮಾತ್ಮನ ಕರುಣೆಯಲ್ಲಿ ನಡೆದಂಥ ಈ ಮೂರುವರೆ ವಜ್ರ ಎಂಬತಕ್ಕಂಥ ಕಥಾಭಾಗವನ್ನು ನಾವು ಮಂಗಳ ಹಾಡುವ ಮೊದಲು ಈ ಕಥೆಯನ್ನು ಕೇಳಿದವರಿಗೂ, ಇದನ್ನು ಪಠನಗೈದವರಿಗೂ, ಸಮಸ್ತರಿಗೂ ಪರಮಾತ್ಮ ಸಕಲ ವಿಧವಾದ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ದೇವರನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಮೂರುವರೆ ವಜ್ರ ಎಂಬತಕ್ಕಂಥ ಕಥಾಭಾಗಕ್ಕೆ ಮಂಗಳವನ್ನು ಪಾಡೋಣ. ಸಂಕಟ

0: ಇದುವರೆಗೂ ಗುರುರಾಜಲು ನಾಯ್ಡು ಅವರ ಕಂಠಸಿರಿಯಲ್ಲಿ ಕೇಳಿದಿರಿ ಹರಿಕಥೆ ಮೂರುವರೆ ವಜ್ರಗಳು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಚೌಡಿಕೆ ಪದಗಳನ್ನು ಕೇಳಲಿದ್ದೀರಿ.

ಎಲ್ಲ ಇಲ್ಲಿ ಬಿಟ್ಟೆ ಕೊಟ್ಟೆ ಹೋಗುದತಿ ಬಾರ ವೇದ ಶಾಸ್ತ್ರಗಳ ವಿಚಾರ ಮಾಡರಿ ಜರ

ಮಾಡಿ ನಿನ್ನ ಜಾತ್ರೆಯ ಮಾಡಿ ಭಕ್ತರೊಂದರೆ ಕೂಡಿ ನಿನ್ನ ಜಾತ್ರೆಯ ಮಾಡಿ ನಿನ್ನಲಿ ವರು ಬೇಡಿ ಕರುಣೆ ಸದಯ ಮಾಡಿ.

ಏಳು ಪಲ್ಲದ ವಾಸಿ ಹುಣ್ಣೂರಲ್ಲೇ ನೆಲಸಿ, ಏಳು ಪಲ್ಲದ ವಾಸಿ ಹುಣ್ಣೂರಲ್ಲೇ ನೆಲಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಆದಾರ ಹಿಡದಾಗ ಹೊತ್ತೇದೆ ನೌವ್ವ ಆದೇಶ ಶನ ಸೆಂಬೆ ಸೊತ್ತೇದೆ ನೌವ್ವ ಆದಾರ ಹಿಡದ ಜಗ ಹೊತ್ತೇದೆ ನೌವ್ವ
1: ಪಂಚಮುಖ ಹಾಡದಿ ನೌವ್ವ ಪಂಚಮುಖ

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

ತೀರಿಸೋ ಹುಡುಗ ಬಿಕ್ಕ ಏನ ಕಾಡತೈತಿ ದಿಕ್ಕ ನನಗ ತಪ್ಪತೈತಿ ಕುಕ್ಕಿ ಮನಸ್ಸು ಕಾಡತೈತಿ ಹೋಯವ್ವ ನನಗ ಹಿಂಗ ಯಾಕ

0: ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ ಹೊರಗಿಚ್ಚ.

0: ಏಯ್
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
1: ಏನು ಏನು ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
0: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ.
1: ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ರಾಮನೇಕೆಷ್ಟು ಮಧುರ, ರಾಮನ ಮುಖಮಂಡಲವೇಕೆ ಇನಿತು ಮಧುರ, ರಾಮನ ನೋಟವೇಕಿಂತು ಮಧುರ, ರಾಮನ ಮಾತೇಕೆ ಈ ಪರಿ ಮಧುರ. ಏಕೆಂದರೆ ಮಧುರವೇ ಆತನ ಮೂಲದ್ರವ್ಯ. ಮಧುರ ಮಧುರವಾದ ಪಾಯಸದಿಂದ ಹುಟ್ಟಿ ಬಂದ ಮಹಾಪುರುಷ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ. ಆತನ ಮಾಧುರ್ಯವನ್ನು ವರ್ಣನೆ ಮಾಡಿ ಮುಗಿಯಬಹುದೇ? ವರ್ಣನೆಗೆಟುಕುವುದೇ ಆತನ ಮಾಧುರ್ಯ? ರಾಗಕ್ಕೆಟುಕಬಹುದು,

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.